0: ವಂದೇ ಮಾತರಂ.
1: ವಂದೇ ಮಾತರಂ ಸುಜಲ ಸುಫಲ ಮಲಯಜ ಶೀತಲ

ನಮಸ್ಕಾರ ಶ್ರೋತೃಗಳೇ, ಇದು ಆಕಾಶವಾಣಿ ಬೆಂಗಳೂರು. ಮೀಡಿಯಂ ವೇವ್ ತರಂಗಾಂತರ 490.1 meter ಅಂದರೆ 612 kilohertz. DRM ತರಂಗಾಂತರ 603 kilohertz ನಮ್ಮ ನಿಲಯದ ಇಂದಿನ ಪ್ರಸಾರ ಕಾರ್ಯವನ್ನು ಇದೀಗ ಪ್ರಾರಂಭಿಸುತ್ತಿದ್ದೇವೆ. ಇಂದು 1948 ಶಕವರ್ಷ ಶ್ರಾವಣ ಮಾಸದ 9ನೇ ದಿನ ಅಂದರೆ 2026 ಇಸ್ವಿ ಜುಲೈ ತಿಂಗಳ 31ನೇ ತಾರೀಖು ಶುಕ್ರವಾರ. ಈಗ ಸಮಯ 5:58:50. ಇಂದಿನ ಎಲ್ಲಾ ಕಾರ್ಯಕ್ರಮಗಳನ್ನು ಕೇಳಲು ತಮ್ಮನ್ನು ಆತ್ಮೀಯವಾಗಿ ಸ್ವಾಗತಿಸುತ್ತಿದ್ದೇನೆ. ನಾನು ನಿಮ್ಮ ಬಾನುಲಿ ಗೆಳತಿ ಸವಿತಾ ಶಿವಕುಮಾರ್.

ಇದು ಆಕಾಶವಾಣಿ ಬೆಂಗಳೂರು. ನಮ್ಮ ನಿಲಯದಿಂದ ಇಂದು ಪ್ರಸಾರವಾಗುವ ಕಾರ್ಯಕ್ರಮಗಳ ಪರಿಚಯ. 6:10 ಶುಭೋದಯ ಕರ್ನಾಟಕ ಭಕ್ತಿಗೀತೆಗಳ ಕಾರ್ಯಕ್ರಮ. 6:30 ಚಿಂತನ ಮಾಣಿಕ್ ನೇಲಗಿ ಅವರಿಂದ ಕಲಬುರಗಿ ಕೇಂದ್ರದ ಕೊಡುಗೆ. 6:35

0: ಶಕ್ಕೆ ಕನ್ನಡ ರತ್ನ ಭಂಡಾರ ಪ್ರಸ್ತುತಿ ಬಿಕೆ ಸುಮತಿ ದೇಶಭಕ್ತಿ ಗೀತೆ 6:40 6:45 ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ ನ್ಯಾಯವಾಣಿ ಸಹಯೋಗ ನ್ಯಾಯ ಸಂಸ್ಥೆ ನಿರ್ಮಾಣ ಜಾಂಪಣ ಆಶಿಹಾಳ್ ಸಮಗ್ರ ನಿರ್ವಹಣೆ ಡಾಕ್ಟರ್ ಎಎಸ್ ಶಂಕರ ನಾರಾಯಣ ರೈತರಿಗೆ ಸಲಹೆ 6:50 7:15 ಬಿವಿ ಪ್ರದೀಪ್ ಅವರು ಹಾಡಿರುವ ಭಾವಗೀತೆಗಳನ್ನು ಆಲಿಸಬಹುದು 7:45 ಮತ್ತು 8:30 ಚಿತ್ರಗೀತೆಗಳು 8:50 ಕಗ್ಗದ ಸಿರಿ ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ್ ಸಾದರ್ ನಿರ್ಮಾಣ ಎಂ ಶಿವರಾಮ್ 9:05 ವಂದೇ ಮಾತರಂ 150 ಸಂಭ್ರಮ ಆಕಾಶವಾಣಿಗೆ 90 ಸಂಭ್ರಮ ವಿಶೇಷ ಕಾರ್ಯಕ್ರಮ ವೀರ ಯೋಧರು ರಕ್ಷಣಾ ಸೇವೆಯ ತಾರೆಗಳು ಪ್ರಸಾರವಾಗುವುದು ಭಾಗವಹಿಸುತ್ತಾರೆ ನಿವೃತ್ತ ಜೂನಿಯರ್ ವಾರೆಂಟ್ ಆಫೀಸರ್ ಸೂರ್ಯನಾರಾಯಣ ಪಿಆರ್ ಪರಿಕಲ್ಪನೆ ಮತ್ತು ಪ್ರಸ್ತುತಿ ನೂತನ ಎಸ್ ಕದಂ ನಿರ್ಮಾಣ ನಂದನ್ ಕುಮಾರ್ ಎಲ್ವೊ 9:30 ಗಾನಗಂಗೆ 10:30 ಸುನೆರೆ ಪಲ್ ಹಳೆಯ ಹಿಂದಿ ಚಿತ್ರಗೀತೆಗಳು 11:00 ಸವಿ ನೆನಪು ಹಳೆಯ ಕನ್ನಡ ಚಿತ್ರಗೀತೆಗಳನ್ನು ಆಲಿಸಬಹುದು 12:05 ವನಿತಾ ವಿಹಾರ ಬೀದರ್ನ ಜನನಿ ಸಾಹಿತ್ಯ ಮತ್ತು ಸಾಂಸ್ಕೃತಿಕ ವೇದಿಕೆ ಸದಸ್ಯರಿಂದ ಕಾರ್ಯಕ್ರಮ ವೈವಿಧ್ಯ ಕಲಬುರಗಿ ಕೇಂದ್ರದ ಕೊಡುಗೆ 12:35 ಆರೋಗ್ಯ ಸಂಚಿಕೆ ಸಂಧಿವಾತಕ್ಕೆ ಕಾರಣಗಳು ಲಕ್ಷಣಗಳು ಮತ್ತು ಚಿಕಿತ್ಸೆ ಕುರಿತು ಸಂಧಿವಾತ ರೋಗ ತಜ್ಞರಾದ ಡಾಕ್ಟರ್ ಸಂಗೀತಾ ಕೆಎನ್ ಅವರೊಂದಿಗೆ ಸಂದರ್ಶನ ಸಂದರ್ಶಕರು ಸುಜಾತಾ ಎಫ್ ತಳವಾರ್ ಹಾಸನ ಕೇಂದ್ರದ ಕೊಡುಗೆ 1:00 ಪ್ರಗತಿ ಪಥ ಪಿಎಂ ಚಿನ್ನ ನಗದೀಕರಣ ಯೋಜನೆ ಕುರಿತು ಮಾಹಿತಿ ಸುಧೀಂದ್ರ ಪಿಆರ್ ಅವರಿಂದ 1:20 ಚಿತ್ರಗೀತೆಗಳು 1:30 ಚೈತ್ರವನ ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ಮತ್ತು ವ್ಯಾಖ್ಯಾನ ಕಾರ್ಯಕ್ರಮ ಪ್ರಸ್ತುತಪಡಿಸುತ್ತಾರೆ ಡಾಕ್ಟರ್ ಎಎಸ್ ಶಂಕರ ನಾರಾಯಣ 2:40 ಗಾಂಧಿ ಸ್ಮೃತಿ ಸಾಪ್ತಾಹಿಕ ಕಾರ್ಯಕ್ರಮ ಇನ್ನು ಸಂಜೆಯ ಕಾರ್ಯಕ್ರಮಗಳು 5:30 ಗಿರ್ಮಿಟ್ ಹೊಸ ಕನ್ನಡ ಚಿತ್ರಗೀತೆಗಳನ್ನು ಆಲಿಸಬಹುದು 6:30 ಕನ್ನಡ ರತ್ನ ಭಂಡಾರ 6:30 ಅವಲೋಕನ 6:50 ಹಲೋ ಕೃಷಿರಂಗ ಪ್ರಾಯೋಜಿತ ನೇರ ಫೋನಿನ್ ಕಾರ್ಯಕ್ರಮ ವಿಷಯ ಬೆಳೆ ಸಮೀಕ್ಷೆ ಭಾಗವಹಿಸುತ್ತಾರೆ ಸಿಬಿ ಬಾಲರೆಡ್ಡಿ ಅಪರ ಕೃಷಿ ನಿರ್ದೇಶಕರು ಪ್ರಸ್ತುತಿ ತಿಮ್ಮಪ್ಪ ಎಚ್ ಗೌಡ ಪ್ರಾಯೋಜಕರು ಕರ್ನಾಟಕ ಸರ್ಕಾರದ ಕೃಷಿ ಇಲಾಖೆ 7:20 ಜನಪದ ಸಂಗೀತ ಕಾರ್ಯಕ್ರಮ ದೊಡ್ಡಬಳ್ಳಾಪುರ ತಾಲೂಕು ಅಂತರಹಳ್ಳಿಯ ಮುನಿಲಕ್ಷ್ಮಮ್ಮ ಮತ್ತು ಸಂಗಡಿಗರಿಂದ ಸೋಬಾನೆ ಪದ 7:45 ಮತ್ತು 8:30 ಸಿರಿಗಂಧ ಚಿತ್ರಗೀತೆಗಳನ್ನು ಆಧರಿಸಿದ ಕಾರ್ಯಕ್ರಮ ಪ್ರಸಾರವಾಗುವುದು ಪಾರ್ಲಿಮೆಂಟ್ ರಿವ್ಯೂ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಇಂದು ರಾತ್ರಿ 9:15 ಬಜೆನ್ಸ್ ಆಲಿಸಬಹುದು 9:30 ಕರೆಂಟ್ ಅಫೇರ್ಸ್ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ 10:00 ಸಂಸತ್ ಸದನದ ಪ್ರಶ್ನೋತ್ತರ ಕಾರ್ಯಕಲಾಪಗಳ ಧ್ವನಿ ಮುದ್ರಣ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಇದುವರೆಗೆ ನಮ್ಮ ನಿಲಯದಿಂದ ಇಂದು ಪ್ರಸಾರವಾಗುವ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಂಡಿರಿ ಇದು ಆಕಾಶವಾಣಿ ಬೆಂಗಳೂರು ಸಮಯ 6:05 ಇನ್ನು ಮುಂದೆ ಇಂಗ್ಲಿಷ್ನಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದ ಸಹಪ್ರಸಾರ
1: ದಿಸ್ ಇಸ್ ಆಕಾಶವಾಣಿ ದ ನ್ಯೂಸ್ ರೆಡ್ ಬೈ ಅನುಜಾ ಕುಮಾರ್ The Parliament has passed the Public Examinations Prevention of Unfair Means Amendment Bill 2026 with the Rajya Sabha approving it yesterday. The bill was passed by the Lok Sabha on Wednesday. The legislation incorporates several significant provisions including stringent penalties such as imprisonment for up to 10 years, fines of up to 10 crore rupees and the seizure of the properties of convicted offenders. To ensure the expeditious disposal of cases, the legislation mandates that every state government and new Union Territory Administration establish special fast-track courts for date.

ಪ್ರಸನ್ನ ವೆಂಕಟದಾಸರ ರಚನೆ ರಂಧಗಾನದಲ್ಲಿ ಬಾಲನ ಮ್ಯಾಲೆ ನಿನ್ನ ಮೋಹವಮ್ಮ, ನಾವು ಹೇಳಿದ ಮಾತು ನೀ ಕೇಳೆಯಮ್ಮ.

ಇನ್ನು ಮುಂದೆ ಕೇಳಿ ಬಸವಣ್ಣನವರ ವಚನ. ಏನೇ ಬಂದಿರಿ, ಹದುಳವಿದ್ದಿರಿ ಎಂದರೆ ನಿಮ್ಮ ಮೈಸಿರಿ ಹಾರಿ ಹೋಗುವುದೇ. ಹಾಡಿದ್ದಾರೆ ವಡವಟ್ಟಿ ಶಾರದಾ ಭರತ್.

तू ही जिंदगी, तेरी शान जल ले जला लहू।

0: ಸಮಯ ಸರಿಯಾಗಿ 6:30. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಪ್ರಾರಂಭ. ಆಕಾಶವಾಣಿ ಚಿಂತನ, ಮಾಣಿಕ್ ನೇಲಗಿ ಅವರಿಂದ.
1: ಮಾನವೀಯ ಮೌಲ್ಯಗಳು ವ್ಯಕ್ತಿಯ ವ್ಯಕ್ತಿತ್ವದ ಸಂಕೇತ. ಮಾನವೀಯ ಮೌಲ್ಯದ ಮನುಜನನ್ನು ಸಮಾಜ ಆಧರಿಸುತ್ತದೆ. ಜನರು ಇಂಥವರನ್ನು ಗೌರವದಿಂದ ಕಾಣುತ್ತಾರೆ. ಮಾನವೀಯ ಮೌಲ್ಯವುಳ್ಳವನ ಬದುಕು ಆನಂದದಿಂದ ಕೂಡಿರುತ್ತದೆ. ಇಂದಿನ ದಿನಮಾನಗಳಲ್ಲಿ ಮಾನವೀಯ ಮೌಲ್ಯಗಳು ನಶಿಸುತ್ತಿವೆ. ವ್ಯಕ್ತಿ ಆಧುನಿಕತೆಯತ್ತ ಮುಖ ಮಾಡುತ್ತಿದ್ದಂತೆ ಅವನಲ್ಲಿಯ ವಿಚಾರಗಳು ಬದಲಾಗುತ್ತಿವೆ. ಕೇವಲ ತನ್ನತನಕ್ಕಾಗಿ ಮಾತ್ರ ಅವನು ತನ್ನ ಬದುಕನ್ನು ಮೀಸಲಿರಿಸಿದ್ದಾನೆ. ಹಳೆಯ ಕಾಲ ಅಂದರೆ ನಮ್ಮ ತಾತ ಮುತ್ತಾತರ ಕಾಲದಲ್ಲಿ ಹಸಿದವರಿಗೆ ಅನ್ನವನ್ನಿಕ್ಕುವುದು, ನೀರಡಿಸಿ ಬಂದರೆ ಅವರಿಗೆ ನೀರು ಕೊಡುವುದು, ಅವರ ಕಷ್ಟ ಸುಖಗಳನ್ನು ವಿಚಾರಿಸುವುದು, ಸಾಧ್ಯವಾದರೆ ಅವರಿಗೆ ಸಹಾಯ ಮಾಡಿ ಅವರ ಬದುಕಿನ ದಿಕ್ಕನ್ನು ಬದಲಾಯಿಸುತ್ತಿರುವುದನ್ನು ನಮ್ಮ ಹಿರಿಯರು ಮಾಡುತ್ತಿದ್ದರು. ಕಷ್ಟ ಹೇಳಿಕೊಂಡು ಬಂದವರಿಗೆ ವಿಚಾರಿಸಿ ಅವರ ಸಮಸ್ಯೆಗಳಿಗೆ ಪರಿಹಾರಗಳನ್ನು ಸೂಚಿಸಿ ಸಂತೈಸಿ ಕಳುಹಿಸುತ್ತಿದ್ದರು. ಆರೋಗ್ಯ ಸಮಸ್ಯೆಗಳು ಬಂದಾಗ ಇಡೀ ಬಡಾವಣೆಯವರು ಸೇರಿ ತಮ್ಮದೇ ಮನೆಯ ಸಮಸ್ಯೆ ಎಂದು ತಿಳಿದು ಪರಿಹರಿಸಲು ಶ್ರಮಿಸಿ ಪರಿಹಾರವಾದಾಗ ಸಂತಸ ಪಡುತ್ತಿದ್ದರು. ಆದರೆ ಇಂದು ಸಮುದಾಯದ ವಾತಾವರಣವೇ ಬದಲಾಗಿದೆ. ತಾನಾಯಿತು, ತನ್ನ ಕುಟುಂಬವಾಯಿತು ಎನ್ನುವಂತೆ ಬಹುತೇಕರು ಬದುಕುತ್ತಿದ್ದಾರೆ. ಅಕ್ಕಪಕ್ಕದ ಮನೆಗಳಲ್ಲಿ ಯಾವುದೇ ಘಟನೆಗಳು ನಡೆದರೂ ಅವರು ಅತ್ತ ತಲೆ ಹಾಕುತ್ತಿಲ್ಲ. ದಾರಿಯಲ್ಲಿ ಹೋಗುವಾಗ ಬೇರೆ ವ್ಯಕ್ತಿ ಅಪಘಾತಕ್ಕೆ ತುತ್ತಾಗಿ ರಸ್ತೆ ಮೇಲೆ ಬಿದ್ದು ನರಳಾಡುತ್ತಿದ್ದರೂ ಅವನ ನೆರವಿಗೆ ಧಾವಿಸದೆ ವಿಡಿಯೋ ಮಾಡುತ್ತಾ ನಿಲ್ಲುತ್ತಿದ್ದಾರೆ. ತಕ್ಷಣ ಅವನಿಗೆ ಆಸ್ಪತ್ರೆಗೆ ಸೇರಿಸುವ ಕೆಲಸ ಮಾಡಲಾರರು. ನೆರವು ದೊರೆಯದ ಕಾರಣ ಅನೇಕರು ಪ್ರಾಣ ಕಳೆದುಕೊಂಡಿದ್ದಾರೆ, ಕಳೆದುಕೊಳ್ಳುತ್ತಿದ್ದಾರೆ. ಘಟನೆಗಳು ಸಂಭವಿಸಿದ್ದಾಗ ಸ್ಥಳದಲ್ಲಿದ್ದವರು ನೆರವಿಗೆ ಬಂದು ಸಹಾಯ ಹಸ್ತ ಚಾಚುವುದೇ ಮಾನವನಲ್ಲಿರುವ ಮೌಲ್ಯಯುತ ಗುಣ. ನೆರವು ಪಡೆದಿರುವ ವ್ಯಕ್ತಿ ನೆರವು ನೀಡಿದ ವ್ಯಕ್ತಿಯನ್ನು ಮತ್ತು ನೆರವು ನೀಡಿದ ಸಂದರ್ಭವನ್ನು ತನ್ನ ಜೀವಿತದ ಅವಧಿವರೆಗೆ ನೆನಪಿನಲ್ಲಿ ಇಟ್ಟುಕೊಳ್ಳುತ್ತಾನೆ. ಮಾನವರಾದ ನಾವುಗಳು ಮಾನವೀಯ ಮೌಲ್ಯಗಳನ್ನು ಕಳೆದುಕೊಳ್ಳುತ್ತಿರುವೆವು. ನಮ್ಮ ಬಂಧು ಬಳಗದವರೊಂದಿಗೆ ನೆರೆಹೊರೆಯವರೊಂದಿಗೆ ನಾವು ಮಾನವೀಯತೆಯಿಂದ ವರ್ತಿಸುತ್ತಿಲ್ಲ. ನೆರೆಮನೆಯವರು ಸತ್ತರೂ ಹೋಗಲಾರದಂಥ ಗುಣಗಳು ನಮ್ಮಲ್ಲಿ ಬಂದು ಬಿಟ್ಟಿವೆ. ನಗರದ ಬದುಕು, ಫ್ಲಾಟ್ಗಳ ವಾಸ, ಅತಿ ಆಧುನಿಕ ಜೀವನ ಶೈಲಿ, ಅಹಂಕಾರಗಳು ವ್ಯಕ್ತಿಯನ್ನು ಪಶುವನ್ನಾಗಿಸಿವೆ ಮತ್ತು ಮಾನವರಲ್ಲಿಯ ಮೌಲ್ಯಗಳನ್ನು ನುಂಗಿಬಿಟ್ಟಿವೆ. ತನ್ನ ಒಡಹುಟ್ಟಿದ ಅಣ್ಣ ತಮ್ಮಂದಿರು ಆಸ್ಪತ್ರೆಗೆ ಸೇರಿದಾಗ ಅವರಿಗೆ ಭೇಟಿಯಾಗಿ ಮಾತನಾಡಿಸುವ ಸೌಜನ್ಯ ಸಹ ಬಹುತೇಕರು ಮಾಡದಿರುವುದು ಮಾನವೀಯ ಮೌಲ್ಯಗಳ ಅವನತಿಯ ಸಂಕೇತ. ಇಡೀ ಮಾನವ ಜನಾಂಗ ತನ್ನ ಒತ್ತಡದ ಬದುಕಿಗೆ ವಿದಾಯ ಹೇಳಿ ಮಾನವೀಯ ಮೌಲ್ಯಗಳು ತನ್ನ ಬದುಕಿನಲ್ಲಿ ಅಳವಡಿಸಿಕೊಳ್ಳಬೇಕಾಗಿದೆ. ವ್ಯಕ್ತಿ ಹುಟ್ಟಿದ ಬಳಿಕ ಸಾವು ಖಚಿತ. ಹುಟ್ಟು ಸಾವಿನ ಮಧ್ಯದ ಬದುಕು ಮೌಲ್ಯಯುತವಾಗಿರಬೇಕು. ಪರರ ಏಳಿಗೆಗಾಗಿ, ಅವರ ಉಳಿವಿಗಾಗಿ ಕೈಲಾದ ಸಹಾಯ ಮಾಡುವ ಗುಣ ಎಲ್ಲರಲ್ಲಿಯೂ ಬರಲೇಬೇಕಾಗಿದೆ. ಸುಂದರ ಮಧುರ ಸಮಾಜದ ನಿರ್ಮಾಣಕ್ಕಾಗಿ ಪ್ರತಿಯೋರ್ವರೂ ಮಾನವೀಯ ಮೌಲ್ಯಗಳು ತಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಲೇಬೇಕಾಗಿದೆ. ಅಂದಾಗ ಮಾತ್ರ ಪ್ರೀತಿಯ ಸೊಗಸಾದ ಸಮಾಜ ಕಾಣಲು ಸಾಧ್ಯ. ಆರ್ಥಿಕ, ಸಾಮಾಜಿಕ ನಾಡು ಅಭಿವೃದ್ಧಿಯಾಗಬೇಕಾದರೆ ಮಾನವೀಯ ಮೌಲ್ಯಗಳು ಬಾಳಿನಲ್ಲಿ ತೀರಾ ಅವಶ್ಯಕ.
0: ಇದುವರೆಗೆ ಮಾಣಿಕ್ ನೇಲಗಿ ಅವರಿಂದ ಚಿಂತನ ಕೇಳಿದಿರಿ. ಚಿಂತನ ಆಕಾಶವಾಣಿ ಕಲಬುರಗಿ ಕೇಂದ್ರದ ಕೊಡುಗೆ.

0: ಉಳ್ಳವರು ಇಲ್ಲದವರಿಗೆ ಆಸರೆ ಆಗುವುದೇ ನಿಜವಾದ ಮಾನವ ಧರ್ಮ.
1: ನಮ್ಮ ಆಹಾರದ ಒಂದಂಶ,
0: ನಮ್ಮ ಸಮಯದ ಒಂದಂಶ,
1: ನಮ್ಮ ಆದಾಯದ ಒಂದಂಶ,
0: ನಮ್ಮ ಜ್ಞಾನದ ಒಂದಂಶವನ್ನು ಸಮಾಜದಲ್ಲಿ ಅಗತ್ಯ ಇರುವವರಿಗೆ ಮೀಸಲಿಡೋಣ.
1: ಆಗ ನಮ್ಮ ಬದುಕು ಪಾವನವಾಗುವುದು.
2: ಸಮಾಜ ನಮಗೆ ನೀಡಿದ್ದನ್ನು ಸಮಾಜಕ್ಕೆ ಹಿಂದಿರುಗಿಸೋಣ.

0: ಸಮಯ ಸರಿಯಾಗಿ 6:35. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಪ್ರಾರಂಭ. ಆಕಾಶವಾಣಿ
1: ಕನ್ನಡ ರತ್ನ ಭಂಡಾರ. ಇವತ್ತಿನ ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮಕ್ಕೆ ಪ್ರೀತಿಯ ಕೇಳುಗರೇ, ನಿಮಗೆ ಸ್ವಾಗತ. ಸಮೇತನಹಳ್ಳಿ ರಾಮರಾಯರು ಹೆಸರು ಕೇಳಿದಿರಲ್ಲ, ಕನ್ನಡ ಸಾಹಿತ್ಯಕ್ಕೆ ಒಂದು ಆಧುನಿಕ ಸ್ಪರ್ಶವನ್ನು ನೀಡಿದವರು. ಐತಿಹಾಸಿಕ ಸಾಮಾಜಿಕ ಕಾದಂಬರಿಗಳ ಮೂಲಕ ಮನೆ ಮಾತಾಗಿದ್ದರು. ಭೀಷ್ಮ ಸಂಕಲ್ಪ, ನೃತ್ಯ ಸರಸ್ವತಿ, ಯದುವೊಡೆಯ, ಸಿರಿಯಲ ದೇವಿ, ಹೀಗೆ ಅವರ ಕಾದಂಬರಿಗಳ ಹೆಸರೇ ವಿಶಿಷ್ಟ. ಕಥೆ ಕಥಾನಾಟಕಗಳನ್ನು ಅವರು ಬರೆದರು. ಆರೋಗ್ಯ ಇಲಾಖೆಯಲ್ಲಿ ಕೆಲಸ ಮಾಡಿದರು. ಈಗ ಸಮೇತನಹಳ್ಳಿ ರಾಮರಾಯರ ಧ್ವನಿಯನ್ನು ಕೇಳೋಣ.
2: ನನಗೆ ಹುಟ್ಟಿದಂದಿನಿಂದ ಈ ಸಾಹಿತ್ಯದ ಬಗ್ಗೆ ಹೆಚ್ಚು ಒಲವು ಇತ್ತು. ಅದೇನು ಕಾರಣ ಏನು ಅನ್ನೋದು ನಂಗೆ ಸರಿಯಾಗಿ ಗೊತ್ತಿಲ್ಲ. ನಾನು ಪ್ರೈಮರಿ ಶಾಲೆಯಲ್ಲಿ ಓದ್ತಾ ಇದ್ದಾಗಲೂ ಕೂಡ ಈ ಕನ್ನಡದ ಪದ್ಯಗಳು, ಕನ್ನಡದಗೆ ಬಗ್ಗೆ ಇದ್ದ ಗದ್ಯಗಳನ್ನು ಓದೋದರಲ್ಲಿ ನನಗೆ ತುಂಬ ಆಸಕ್ತಿ ಇತ್ತು. ಅದರಲ್ಲೂ ಹೈಸ್ಕೂಲಿಗೆ ಬಂದ ಮೇಲೆ ನಾನು ಈ ಕನ್ನಡವನ್ನು ಹೆಚ್ಚು ಸಂತೋಷಕ್ಕೆ, ಆತ್ಮಸಂತೋಷಕ್ಕೋಸ್ಕರ ಓದ್ಕೊಳ್ಳೋಕೆ ನಾನು ಆರಂಭ ಮಾಡಿದೆ. ಅದು ಹಾಗೇ ಬೆಳೆದು ಬಂದಾಗ SSLC ಆದ ಮೇಲೆ ಕೆಲಸವಿಲ್ಲದೆ ಅಲೀತಾ ಇರೋವಾಗ ಹಳ್ಳಿಗೆ ಹೋದಾಗ ಮೊಟ್ಟ ಮೊದಲಿಗೆ ನಾನು ಆರಂಭ ಮಾಡಿದ್ದು ಕನ್ನಡ ಅಧ್ಯಯನವನ್ನು ಲಕ್ಷ್ಮೀಶಕ ಮೇ ಜೈಮಿನಿ ಕಾವ್ಯ, ರಾಘವಾಂಕನ ಹರಿಶ್ಚಂದ್ರ ಕಾವ್ಯ, ಕುಮಾರವ್ಯಾಸನ ಮಹಾಭಾರತ, ಇಂಥವುಗಳನ್ನೇ, ರಾಘವಾಂಕ, ಇಂಥವುಗಳನ್ನೇ ತೆಗೆದು ಓದಿ ಕೊಂಚ ಅಭ್ಯಾಸ ಮಾಡಿಕೊಂಡು ಆದಮೇಲೆ ಅದಕ್ಕಿಂತ ಇನ್ನು ಹೆಚ್ಚು ಒಲವು ಈ ನಮ್ಮ ಹಿಂದಿನ 1910 ಆದಿಯಲ್ಲಿ ಬಂದ ಉತ್ತರಾರ್ಧದಲ್ಲಿ ಬಂದ ಪಂಪ, ಪೊನ್ನ, ರನ್ನ ಈ ಕವಿಗಳ ಕೃತಿಗಳನ್ನು ಓದಲು ಅಭ್ಯಾಸ ಮಾಡಿದೆ ನಾನು. ಆ ಮಾಡಿದ ಏನಾಯಿತು, ಇವರು ಇಂಥವದೆಲ್ಲ ಬರೆದಿದ್ದಾರಲ್ಲ, ಹಾಗೆ ನಾನು ಇಂಥದನ್ನು ಯಾಕೆ ಅಭ್ಯಾಸ ಮಾಡಬಾರ್ದು ಅನ್ನೋದು ಒಂದು. ಜೊತೆಗೆ ಇನ್ನೊಂದೇನು, ನಾನು ನವೋದಯದ ಕಾಲದಲ್ಲಿ ಹುಟ್ಟಿದ ಒಂದು ವ್ಯಕ್ತಿ. ಈ ನವೋದಯ ಸಾಹಿತ್ಯದಲ್ಲಿ ನನಗೆ B.M. ಶ್ರೀಕಂಠಯ್ಯನವರು, ಮಾಸ್ತಿ, ಕುವೆಂಪು ಇಂಥವರ ಒಂದು ಕೃತಿಗಳನ್ನು ಓದಿದಾಗ ಅವರು ನನ್ನ ಮೇಲೆ ಉಂಟು ಮಾಡಿದ ಪರಿಣಾಮ ತುಂಬ ದೊಡ್ಡದಾಯಿತು. ಆಗ ನಾನು ಸ್ವಂತವಾಗಿ ಕವಿತ್ವಗಳನ್ನು ಏಕೆ ರಚನೆ ಮಾಡಬಾರ್ದು ಅಂತ ಹೇಳಿ ನಾನು ಆರಂಭ ಮಾಡಿದೆ. ಚಾರಿತ್ರಿಕ ನಾಟಕಗಳ ಬಗ್ಗೆ ಒಲವು ಅಂತ ಹೇಳಿದ್ರೆ, ನಾನು ವೃತ್ತಿಯಲ್ಲಿ ಹೆಲ್ತ್ ಇನ್ಸ್ಪೆಕ್ಟರ್ ಆಗಿದ್ನಲ್ಲ, ಇಲ್ಲಿಂದ ನನಗೆ ಹಾಸನಕ್ಕೆ ವರ್ಗವಾದಾಗ ನಾನು ಬಹಳ ಸಂತೋಷದಿಂದ ಹೋದೆ ಹಾಸನಕ್ಕೆ. ಯಾಕೆಂದರೆ ಹಾಸನದ ಜಿಲ್ಲೆಗೆ ತುಂಬ ಬರೀ ಈ ಹೊಯ್ಸಳರ ಒಂದು ಕೌಶಲ್ಯ, ಅವರ ಒಂದು ಅಂದಿನ ಕಲೆ ಹೇಗಿತ್ತು, ಅಂದಿನ ಒಂದು ಜನಜೀವನ ಹೇಗಿತ್ತು ಅನ್ನೋದು ನಾನೇ ಬೇರೆ ತರಹ ಕಲ್ಪನೆ ಮಾಡಿಕೊಂಡಿದ್ದೆ. ಆ ಸಂತೋಷದಲ್ಲಿ ನಾನು ಅಲ್ಲಿ ಹೋದಾಗ ಅಲ್ಲಿ ನನ್ನ ಮಿತ್ರರು ಜಗನ್ನಾಥು, ಜ್ವಾಲನಯ್ಯ, ಅನಂತರಾಮಯ್ಯ ಇಂಥ ಸ್ನೇಹಿತರು ನನಗೆ ಒಂದು ಕೊಂಚ ಈ ಬರವಣಿಗೆ ಒಲವು ಇದ್ದದ್ದರಿಂದ ಅವರೇ ನನ್ನನ್ನು ಕರ್ಕೊಂಡೋಗಿ ಹಾಸನದ ಸುತ್ತಮುತ್ತ ಇದ್ದ ಎಲ್ಲ ಹೊಯ್ಸಳ ಶಿಲ್ಪಗಳನ್ನು ನನಗೆ ತೋರಿಸಿದ್ರು. ಆ ತೋರಿಸಿದಾಗ ನನಗೇನಾಯಿತು, ಆ ಒಂದು ಆ ಭವ್ಯ ಲೋಕ ನನ್ನ ಮನಸ್ಸಿನಲ್ಲಿ ಅಚ್ಚಳಿಯದ ಮೂಡ್ತು. ಮೊದಲಿಗೆ ನಾನು ಈ ಪೌರಾಣಿಕ ಕಾದಂಬರಿ, ಪೌರಾಣಿಕ ನಾಟಕಗಳನ್ನು ಬರೆದವನು, ನನ್ನ ಮನಸ್ಸು, ನನ್ನ ದಾರಿ ಬೇರೆ ಕಡೆಗೆ ಹೋಯಿತು. ಆಗ ಈ ಹೊಯ್ಸಳರ ಕಾಲವನ್ನೇ ಯಾಕೆ ನಾನು ಅಧ್ಯಯನ ಮಾಡಿ ನಾಟಕಗಳನ್ನು ಹೊಸಿಬಾರದು ಅನ್ನೋ ಒಂದು ಪ್ರೇರಣೆ ನನಗಾಯಿತು. ಮಹಾಕಾವ್ಯ ಈ ಶಕುಂತಲೆ ಬಗ್ಗೆ ಮಹಾಕಾವ್ಯ ಬಂದಿರೋದು ನಂದು ಒಂದೇ. ಈ ಪದ್ಯದಲ್ಲಿ ನಾನು ಬರೀಬೇಕು ಅಂದರೆ ನನಗೆ ಶಾಕುಂತಲೆಯ ವ್ಯಕ್ತಿತ್ವ ನನ್ನ ಮನಸ್ಸನ್ನು ಬಹಳ ಆಕರ್ಷಣೆ ಮಾಡಿತು. ಅದೇ ರೀತಿ ದುಷ್ಯಂತನ ವ್ಯಕ್ತಿತ್ವವು ನನಗೆ ಆಕರ್ಷಣೆ ಮಾಡಿತು. ನನಗೆ ಸಂಸ್ಕೃತ ಬರದೇ ಇದ್ದರೂ ಕೂಡ ಬಸವಪ್ಪನವರ ಕಾಳಿದಾಸ, ಆಮೇಲೆ ಕರಿಬಸವಪ್ಪನವರ ಟ್ರಾನ್ಸ್ಲೇಷನ್ನು, ಅವರು ಅದಕ್ಕೆ ಬರೆದಿದ್ದ ಉಪೋದ್ಘಾತ, ಇದನ್ನೆಲ್ಲ ನೋಡಿದ ಮೇಲೆ ನನಗೆ ಕೊಂಚ ಊನ, ಕೊಂಚ ಕೊರೆ ಕಂಡು ಬಂತು. ಇವರ ವ್ಯಕ್ತಿತ್ವದಲ್ಲಿ ಕೊಂಚ ಕೊರೆ ಕಂಡು ಬಂದದ್ದರಿಂದ ಅದನ್ನು ನಾನು ನನ್ನ ಅಭಿಪ್ರಾಯದಲ್ಲಿ ಅವರನ್ನು ಹೇಗೆ ಉದಾತ್ತೀಕರಣ ಮಾಡಬೇಕು ಅನ್ನೋ ದೃಷ್ಟಿಯಿಂದ ನಾನು ಮಾಡಿಸಿಕೊಂಡಾಗ ಒಂದು ಸಣ್ಣ ಒಂದು 20 ಪುಟದಲ್ಲಿ ಮುಗಿಸಬೇಕು ಅಂತ ಆರಂಭ ಮಾಡಿದೆ, ಯಾವುದು ಈ ಶಾಕುಂತಲಾ ಮಹಾಕಾವ್ಯನ. ಆದರೆ ಅದು ನನ್ನ ಕೈ ಮೀರಿ ಹೋಯಿತು. ಆಕಾಶದಲ್ಲಿ ಒಂದು ಹಕ್ಕಿನ ಹಾರಾಟಕ್ಕೆ ಬಿಟ್ಟರೆ ಅದು ಎಲ್ಲಿಂದ ಎಲ್ಲಿಗೋ ಹೋಗಿ ಬೀಳೋ ಹಾಗೆ ನಾನು ಬರೆಯೋಕೆ ಆರಂಭ ಮಾಡಿದ ಮೇಲೆ ಅದು ಬೆಳೆತು ಸುಮಾರು 600-700 ಪುಟಗಳಷ್ಟು ಮುಂದುವರಿಸ್ಕೊಂಡು ಹೋಯಿತು.
1: ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದಲ್ಲಿ ಈ ದಿನ ಸಾಹಿತಿ ಸಮೇತನಹಳ್ಳಿ ರಾಮರಾಯರ ಧ್ವನಿ ಆಲಿಸಿದಿರಿ. ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ, ಪರಿಕಲ್ಪನೆ ಡಾಕ್ಟರ್ ಎಎಸ್ ಶಂಕರ ನಾರಾಯಣ.
3: ಸರ್ವೋದಯವಾಗಲಿ ಸರ್ವರಲಿ.
0: ಆಕಾಶವಾಣಿ ಬೆಂಗಳೂರು. ದೇಶಭಕ್ತಿ ಗೀತೆ ವೃಂದಗಾನದಲ್ಲಿ ಶ್ರೀನಿವಾಸ ಅವರ ರಚನೆ ಮಾತೆ ಭಾರತ ಮಾತೆ ಸಕಲ ಭುವನ ವಿಖ್ಯಾತೆ.

0: ಇದುವರೆಗೆ ದೇಶಭಕ್ತಿ ಗೀತೆಯನ್ನು ಕೇಳಿದಿರಿ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಪ್ರಾರಂಭ.
1: ಆಕಾಶವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ನ್ಯಾಯವಾಣಿ. ಸಹಯೋಗ ನ್ಯಾಯ ಸಂಸ್ಥೆ.
2: ನ್ಯಾಯವಾಣಿ ಕಾರ್ಯಕ್ರಮದ ಕೇಳುಗರಿಗೆ ನಮಸ್ಕಾರ. ಇಂದು ನಮ್ಮ ಜೊತೆಗಿದ್ದಾರೆ ವಕೀಲರಾದ ಸಂದರ್ಶಿನಿ ಅವರು. ಮೇಡಮ್ ನಮಸ್ಕಾರ.
3: ನಮಸ್ಕಾರ ಸರ್.
2: ಈಗ ಇತ್ತೀಚೆಗೆ ಈ ಬ್ಯಾಂಕ್ಗಳಲ್ಲಿ ಅಥವಾ ಅಲ್ಲಿ ಲಾಕರ್ಗಳಲ್ಲಿ ನಾವು ಏನೋ ಒಂದು ಚಿನ್ನ ಇಟ್ಟಿರ್ತೀವಿ, ಅಲ್ಲಿ ಅದನ್ನು ವಾಪಸ್ ಪಡ್ಕೊಳ್ಳೋ ಟೈಮ್ನಲ್ಲಿ ತೂಕದಲ್ಲಿ ವ್ಯತ್ಯಾಸವಾಗಿವೆ ಅಂತನ್ನುವಂಥದ್ದು ಅನೇಕ ಗ್ರಾಹಕರು ದೂರು ನೀಡಿದ್ದು ಮತ್ತು ಸಮಸ್ಯೆ ಆಗಿದ್ದು ಇತ್ತೀಚಿನ ವಿದ್ಯಮಾನಗಳಲ್ಲಿ ನಾವು ನೋಡಿದ್ದೇವೆ. ಈ ಸಂದರ್ಭದಲ್ಲಿ ಕಾನೂನಿನ ಅಡಿನಲ್ಲಿ ಯಾವ ರೀತಿ ನಮಗೆ ರಕ್ಷಣೆ ಸಿಗುತ್ತೆ, ಏನೇನು ಕ್ರಮಗಳನ್ನು ನಾವು ಕಾನೂನಿನ ಮೂಲಕವಾಗಿ ಏನು ಕ್ರಮ ಕೈಗೊಳ್ಳಲಾಗ್ತದೆ
3: ಸರ್? ಏನಂತ ಹೇಳಿದ್ರೆ, ಈಗ ನಾವು ಬ್ಯಾಂಕ್ ಅಲ್ಲಿ ಅಡಮಾನನೇ ಮಾಡಿರ್ಬೋದು ಅಥವಾ ಸೇಫ್ ಲಾಕರ್ ಅಲ್ಲಿ ಕೂಡ ಇಟ್ಟಿರ್ಬೋದು. ಸೇಫ್ ಲಾಕರ್ ಅಲ್ಲಿ ಇಟ್ಟಿದ್ರೆ ಅದರದ್ದು ಆಕ್ಸೆಸ್ ಬಂದು ಇಬ್ಬರಿಗೂ ಇರಕ್ಕಿಲ್ಲ. ಅಂದ್ರೆ ಅವರು ಸೇಫ್ ಲಾಕರ್ ಅಲ್ಲಿ ಇಟ್ಟಾಗ ಮ್ಯಾನೇಜರು ಯಾರೋ ಬಂದು ಒಂದು ಲಾಕ್ ನ ಓಪನ್ ಮಾಡಕ್ ಹೋಗ್ತಾರೆ, ಮತ್ತೊಂದು ಲಾಕು

0: ಆ ಒಂದು ಅಕೌಂಟ್ ಹೋಲ್ಡರ್ ಹತ್ರನೇ ಇರುತ್ತೆ. ಆ ಲಾಕರ್ ಹೋಲ್ಡರ್ ಅದನ್ನ ತೆಗೆದಾಗ ಮಾತ್ರ ಓಪನ್ ಆಗುವಂತ ಸಾಧ್ಯತೆ ಇರುತ್ತೆ. ಅಡಮಾನ ಮಾಡಿದಾಗ ಕಸ್ಟಡಿ ಪೂರ್ತಿ ಬ್ಯಾಂಕರ್ ಹತ್ರನೇ ಇರುತ್ತೆ. ಸೊ ಆ ಒಂದು ಸಂದರ್ಭದಲ್ಲಿ ಗ್ರಾಹಕರಿಗೆ ಏನಾದ್ರೂ ತೊಂದರೆ ಆಗಿದ್ರೆ, ಅಂದ್ರೆ ತೊಂದರೆ ಅಂದ್ರೆ ಅವ್ರ ಗ್ರಾಮಲ್ಲಿ ವ್ಯತ್ಯಾಸ ಆಗಿರಬಹುದು, ಅಥವಾ ಮೊನ್ನೆ ನಾನು ಯಾವ್ದೋ ಒಂದು ಫೋನ್ ಅಲ್ಲಿ ನೋಡ್ತಾ ಇದ್ದೆ ವಿಡಿಯೋದ್ರಲ್ಲಿ ಏನಂತ ಹೇಳಿದ್ರೆ, ಈ ನೆಕ್ಲೆಸ್ಗೆ ಚೈನ್ ಲಿಂಕ್ಸ್ ಇರುತ್ತಲ್ಲ, ಆ ಲಿಂಕ್ಸ್ ಮಧ್ಯದಲ್ಲಿ ಒಂದ್ ಎರಡ್ ಲಿಂಕ್ ಯಾವ್ದೋ ಬೇರೆದ ಹಾಕಿದ್ದಾರೆ, ತಪ್ಪಿಸ್ಬಿಟ್ಟಿದ್ದಾರೆ, ಅಥವಾ ಬೇರೆ ಅಡಿಷನಲ್ ಬೇರೆ ಮೆಟಲ್ ಇಂದ ಮಾಡಕ್ಕಿರ್ತಾರೆ, ಕಾಣಿಸುತ್ತೆ ಚಿನ್ನದ ತರ ಇರುತ್ತೆ, ಆದ್ರೆ ಚಿನ್ನ ಅಲ್ದಿರತ್ತೆ. ಸೊ ಇದೆಲ್ಲ ಐಡೆಂಟಿಫೈ ಆಗೋದು ಕಷ್ಟ ಆಗತ್ತೆ ಕೆಲವು ಸಂದರ್ಭದಲ್ಲಿ. ಹಂಗೆ ಐಡೆಂಟಿಫೈ ಆಗಿದೆ ಅಂತ ಹೇಳಿದ ತಕ್ಷಣ ಇವರು ಕನ್ಸ್ಯೂಮರ್ ಕೋರ್ಟ್ಗೆ ಅಪ್ರೋಚ್ ಮಾಡಬಹುದಾಗಿರತ್ತೆ. ಸೊ ಅಲ್ಲಿಂದ ತಂದಾಗ ಹಿಂಗೆ ಇತ್ತು ಅದು ಅನ್ನೋದನ್ನ ಕೂಡ ಇವರು ಸಾಬೀತು ಮಾಡ್ಬೇಕಾಗಿರತ್ತೆ. ಯಾಕೆಂದ್ರೆ ಈಗ ನಾವು ತಗೋಬಂದು ಒಂದ್ ತಿಂಗಳ ಆದ್ಮೇಲೆ ಕಂಪ್ಲೇಂಟ್ ಕೊಟ್ರೆ ಆ ತಿಂಗಳ ಏನ್ ಮಾಡ್ತಾ ಇದ್ರಿ ಅನ್ನೋ ಒಂದು ಸಮಸ್ಯೆ ಕೂಡ ಬರುತ್ತೆ. ಸೊ ಇಲ್ಲಿ ಈ ತರ ಮೋಸ ವಂಚನೆ ಆದಾಗ ನಾವು ಆ ಬ್ಯಾಂಕರ್ ಮೇಲೆ ಕೂಡ ನಾವು ಕೇಸನ್ನ ದಾಖಲೆ ಮಾಡಬಹುದು. ಕ್ರಿಮಿನಲ್ ಅಫೆನ್ಸ್ ಆಗಿದ್ದಾಗ, ಅಂದ್ರೆ ಮೋಸ ಮಾಡಿದಾರಲ್ಲ, ಚೀಟಿಂಗ್ ಆಗಿದೆಯಲ್ಲ
1: ವ್ಯಕ್ತಿಗೆ,
0: ಮತ್ತೆ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆಕ್ಟ್ ಅಲ್ಲಿ ಕೂಡ ಬ್ಯಾಂಕರ್ ಅಗೇನ್ಸ್ಟ್ ಕೇಸ್ ಹಾಕಿ ನಾವು ಕಾಂಪನ್ಸೇಷನ್ ನ ಪಡಿಬಹುದಾಗಿರುತ್ತೆ.
1: ಈಗ ಚಿನ್ನ ವಿಪರೀತ ದುಬಾರಿ ಇರೋ ಕಾಲದಲ್ಲಿ ಒಂದು ಒಂದು ಸಣ್ಣ ಗುಲ್ಗುಂಜಿ ಅಷ್ಟು ಕೂಡ ಅದು ಏನೋ ಒಂದು ವ್ಯತ್ಯಾಸ ಆದ್ರೂ ಬಹಳ ಕಷ್ಟ, ಬಹಳ ಕಷ್ಟ. ಈ ರೀತಿಯಾಗಿ ಚಿನ್ನವನ್ನಾಗ್ಲಿ ಅಥವಾ ನಮ್ ಯಾವ್ದೇ ವಸ್ತುಗಳನ್ನಾಗ್ಲಿ ಅಲ್ಲಿ ಇಟ್ಟಾಗ ಕರೆಕ್ಟ್ ಆಗಿ ಅದನ್ನ ನಾವು ಬಳಸಬೇಕಾಗತ್ತೆ.
0: ಪೊಲೀಸ್ ಇದರಲ್ಲಿ ಕೂಡ ನಾವು ಕೇಸ್ ಅನ್ನ ರಿಜಿಸ್ಟರ್ ಮಾಡಬಹುದಾಗತ್ತೆ, ಕಂಪ್ಲೇಂಟ್ ಅನ್ನ ಕೊಡಬಹುದಾಗತ್ತೆ ಪೊಲೀಸ್ ಸ್ಟೇಷನ್ಗೆ, ಕನ್ಸರ್ನ್ ಪೊಲೀಸ್ ಸ್ಟೇಷನ್ಗೆ. ಮತ್ತೆ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆಕ್ಟ್ ಅಡಿ ಕೂಡ ಕೇಸ್ ಅನ್ನ ಕನ್ಸ್ಯೂಮರ್ಸ್ ಯಾರಿರ್ತಾರಲ್ಲ ಅವರು ದಾಖಲೆ ಮಾಡಬಹುದಾಗಿರತ್ತೆ.
1: ಏನೇ ಆಗಲಿ ತಮಗಾದಂತಹ ಅನ್ಯಾಯವನ್ನ ಕಾನೂನಿನ ಮೂಲಕವಾಗಿ ಅದನ್ನು ಬಗೆಹರಿಸಿಕೊಳ್ಳಕ್ಕೆ ಸಾಧ್ಯತೆ ಇದೆ. ಪ್ರತಿಯೊಂದು ಕೂಡ ಅಂದ್ರೆ ಆ ಸೂಕ್ಷ್ಮತೆಗಳು ಇರಬೇಕು ನಮಗೆ. ನಾವು ಇಟ್ಟಂತಹ ವಸ್ತು ವಾಪಸ್ ತಗೊಂಡಾಗ ಇಲ್ಲಿ ಏನಾದರೂ ಏನಾರ ಆಗಿದೆಯಾ ಅಂತ ಅದನ್ನ ಸರಿಯಾಗಿ ಪರಿಶೀಲನೆ ಮಾಡಿಸ್ಬೇಕು, ಚೆಕ್ ಮಾಡಿಸ್ಬೇಕಾಗತ್ತೆ. ಈ ಬಗ್ಗೆ ಮಾಹಿತಿ ಮಾಡಿಕೊಟ್ಟಿದ್ದೀರಿ ವಕೀಲರಾದ ಸಂದೇಶಿನಿ ಮೇಡಮ್ ಅವರೇ. ನಮ್ಮ ಕೇಳುಗರ ಪರವಾಗಿ ನಿಮಗೆ ಧನ್ಯವಾದಗಳು. ನಮಸ್ಕಾರ.
0: ನಮಸ್ಕಾರ ಸರ್.
2: ಇದುವರೆಗೆ ನ್ಯಾಯವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ಕೇಳಿದಿರಿ. ಸಹಯೋಗ ನ್ಯಾಯ ಸಂಸ್ಥೆ. ಕಾನೂನು ಮಾಹಿತಿಗಾಗಿ ಕನ್ನಡ ಡಾಟ್ ನ್ಯಾಯ ಡಾಟ್ ಒಆರ್ಜಿ ವೆಬ್ಸೈಟ್ ಅನ್ನು ಅಥವಾ 9650108107 ವಾಟ್ಸಪ್ ಸಂಖ್ಯೆಯನ್ನು ಸಂಪರ್ಕಿಸಬಹುದು. ನಿರ್ಮಾಣ ಜಾಂಪಣ್ಣ ಆಶಿಹಾಳ್, ಸಮಗ್ರ ನಿರ್ವಹಣೆ ಡಾಕ್ಟರ್ ಎಎಸ್ ಶಂಕರನಾರಾಯಣ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ

0: ಆಕಾಶವಾಣಿ ಬೆಂಗಳೂರು ರೈತರಿಗೆ ಸಲಹೆ.
1: ಅಟ್ಲೆಕಾಯಿಯನ್ನ ನೀರು ಚೆನ್ನಾಗಿ ಬಸಿದು ಹೋಗುವ ಮಣ್ಣು ಅತ್ಯಂತ ಸೂಕ್ತ. ಕೆಂಪು ಮರಳು ಮಿಶ್ರಿತ ಭೂಮಿ ಮತ್ತು ಮಧ್ಯಮ ಕಪ್ಪು ಮಣ್ಣು ಇದಕ್ಕೆ ಉತ್ತಮವಾಗಿದೆ. ಮಣ್ಣಿನ ರಸಾರ 6-8 ಇರಬೇಕು. ನೀರು ನಿಲ್ಲುವ ಜಮೀನು ಇದಕ್ಕೆ ಸೂಕ್ತ ಅಲ್ಲ. ಉಷ್ಣ ಮತ್ತು ಉಪೋಷ್ಣ ವಲಯದ ಹವಾಮಾನ ಇದಕ್ಕೆ ಸೂಕ್ತವಾಗಿದೆ. ವಾರ್ಷಿಕವಾಗಿ 600-1500 ಮಿಲಿಮೀಟರ್ ಮಳೆ ಉತ್ತಮವಾಗಿದೆ. 20-35 ಡಿಗ್ರಿ ಉಷ್ಣಾಂಶ ಬೆಳವಣಿಗೆಗೆ ಅನುಕೂಲಕರವಾಗಿರುತ್ತೆ. ಸಾಕಷ್ಟು ಸೂರ್ಯನ ಬೆಳಕು ಅಗತ್ಯ. ಅತಿಯಾದ ಚಳಿ, ಹಿಮ, ನೀರು ನಿಲ್ಲುವ ಪರಿಸ್ಥಿತಿ ಇದಕ್ಕೆ ಹಾನಿಕಾರಕ. ಸಮುದ್ರ ಮಟ್ಟದಿಂದ ಸುಮಾರು 200-1200 ಮೀಟರ್ ಎತ್ತರದ ಪ್ರದೇಶದಲ್ಲಿ ಈ ಬೆಳೆ ಉತ್ತಮವಾಗಿ ಬೆಳೀತದೆ. ನಾಟಿ ಮಾಡಲು ಜೂನ್ನಿಂದ ಆಗಸ್ಟ್ ತಿಂಗಳು ಅತ್ಯುತ್ತಮ ಕಾಲ ಆಗಿದೆ. ಮಳೆ ಆರಂಭವಾದ ಕೂಡಲೇ ನಾಟಿ ಮಾಡಿದರೆ ಉತ್ತಮ. ನೀರಾವರಿ ಸೌಲಭ್ಯವಿದ್ದರೆ ಸೆಪ್ಟೆಂಬರ್ವರೆಗೂ ನಾಟಿ ಮಾಡಿಕೊಳ್ಳಬಹುದು. ಮೋಡ ಕವಿದ ಅಥವಾ ತಂಪಾದ ವಾತಾವರಣದಲ್ಲಿ ನಾಟಿ ಮಾಡಿದರೆ ಸಸಿಗಳ ಉತ್ಪಾದನೆ ಉತ್ತಮವಾಗಿರುತ್ತೆ. ಅಟ್ಲೆಕಾಯಿ ಪ್ರಮುಖವಾಗಿ ಕಂಡುಬರುವ ತಳಿಗಳು ಏನೆಂದರೆ, ಭಾರತದಲ್ಲಿ ಸುಧಾರಿತ ವಾಣಿಜ್ಯ ತಳಿಗಳು ಬಹಳ ಕಡಿಮೆ. ಹೆಚ್ಚಿನ ಪ್ರದೇಶಗಳಲ್ಲಿ ಸ್ಥಳೀಯವಾಗಿ ಆಯ್ಕೆ ಮಾಡಿದ ಮರಗಳನ್ನು ಆಯ್ಕೆ ಮಾಡಲಾಗುತ್ತೆ. ವಿವಿಧ ರಾಜ್ಯಗಳಲ್ಲಿ ಕಂಡುಬರುವ ಪ್ರಮುಖ ಜಾತಿಗಳು ಮತ್ತು ಅವುಗಳ ಗುಣಲಕ್ಷಣಗಳು ಏನೆಂದರೆ, ದಕ್ಷಿಣ ಭಾರತದ ಸೋಪ್ನೆಟ್, ಕರ್ನಾಟಕ, ತಮಿಳುನಾಡು, ಆಂಧ್ರಪ್ರದೇಶ, ತೆಲಂಗಾಣ ಮತ್ತು ಕೇರಳದಲ್ಲಿ ಹೆಚ್ಚಾಗಿ ಬೆಳೆಯುವ ಜಾತಿ ಇದಾಗಿದೆ. ಮರಗಳು 12-20 ಮೀಟರ್ ಎತ್ತರದವರೆಗೆ ಬೆಳೆಯುತ್ತವೆ. ಹಣ್ಣುಗಳು ದುಂಡಾದ ಆಕಾರದಲ್ಲಿದ್ದು ಹಳದಿಯಿಂದ ಕಂದು ಬಣ್ಣಕ್ಕೆ ತಿರುಗುತ್ತವೆ. ಸಪೋನಿನ್ ಅಂಶ ಅಧಿಕವಾಗಿರೋದ್ರಿಂದ ಹರ್ಬಲ್ ಶಾಂಪು ಮತ್ತು ಡಿಟರ್ಜೆಂಟ್ ತಯಾರಿಕೆಗೆ ಸೂಕ್ತ ಆಗಿರುತ್ತೆ. ಉತ್ತಮ ಇಳುವರಿ ನೀಡುವ ಮತ್ತು ಬರವನ್ನು ಸಹಿಸುವ ಗುಣ ಇದಕ್ಕೆ ಇರುತ್ತೆ. ಉತ್ತರ ಭಾರತದ ಸೋಪ್ನೆಟ್ ಏನೆಂದರೆ, ಉತ್ತರಾಖಂಡ, ಹಿಮಾಚಲ ಪ್ರದೇಶ, ಉತ್ತರ ಪ್ರದೇಶ, ಬಿಹಾರ, ಆಸಾಂ, ಈಶಾನ್ಯ ರಾಜ್ಯಗಳಲ್ಲಿ ಹೆಚ್ಚಾಗಿ ಬೆಳೀತಾರೆ. ಹಣ್ಣುಗಳು ದೊಡ್ಡ ಗಾತ್ರದಾಗಿದ್ದು ಸಪೋನಿನ್ ಪ್ರಮಾಣ ಹೆಚ್ಚಿರುತ್ತೆ. ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಇದಕ್ಕೆ ಹೆಚ್ಚಿನ ಬೇಡಿಕೆ ಇದೆ. ಔಷಧೀಯ ಹಾಗೂ ಸೌಂದರ್ಯ ವರ್ಧಕ ಉತ್ಪನ್ನಗಳಿಗೆ ವ್ಯಾಪಕವಾಗಿ ಬಳಕೆ ಮಾಡಲಾಗುತ್ತೆ. ಸ್ಥಳೀಯರು ಆಯ್ಕೆ ಮಾಡುವ ತಳಿಗಳು ರೈತರ ತೋಟದಲ್ಲಿ ಉತ್ತಮ ಇಳುವರಿ ನೀಡುವ ತಾಯಿ ಮರಗಳಿಂದ ಆಯ್ಕೆ ಮಾಡ್ತಾರೆ. ಸ್ಥಳೀಯ ಹವಾಮಾನಕ್ಕೆ ಉತ್ತಮ ಹೊಂದಾಣಿಕೆ, ನಿಯಮಿತವಾಗಿ ಹೆಚ್ಚಿನ ಇಳುವರಿ ನೀಡುವ ಸಾಮರ್ಥ್ಯ, ರೋಗ ಮತ್ತು ಬರವನ್ನು ಸಹಿಸುವ ಗುಣ, ಕಸಿ ಸಸಿಗಳ ಉತ್ಪಾದನೆಗೆ ಸೂಕ್ತ ತಾಯಿ ಮರಗಳನ್ನು ಬಳಸಲಾಗುತ್ತೆ. ಹಣ್ಣಿನ ಸಿಪ್ಪೆಯಲ್ಲಿ ಹೆಚ್ಚಿನ ಸಪೋನಿನ್ ಅಂಶ ಇರುತ್ತೆ. ಹರ್ಬಲ್ ಶಾಂಪೂ, ಲಿಕ್ವಿಡ್ ಸೋಪ್ ಮತ್ತು ನೈಸರ್ಗಿಕ ಡಿಟರ್ಜೆಂಟ್ ತಯಾರಿಕೆಗೆ ಇದು ಸೂಕ್ತವಾಗಿದೆ. ಸಂಸ್ಕರಣಾ ಕೈಗಾರಿಕೆಗಳಲ್ಲಿ ಇದಕ್ಕೆ ತುಂಬ ಬೇಡಿಕೆ ಇದೆ. ಹೆಚ್ಚಿನ ಸೋಪ್ನೆಟ್ನಲ್ಲಿ ಇಳುವರಿ ನೀಡುವ ಆಯ್ದ ಮರಗಳು ಪ್ರತಿ ವರ್ಷ ಸಮೃದ್ಧ ಹೂ ಬಿಡುತ್ತವೆ. ಹೆಚ್ಚಿನ ಸಂಖ್ಯೆಯಲ್ಲಿ ಹಣ್ಣುಗಳನ್ನು ನೀಡುವ ಸಾಮರ್ಥ್ಯ ಹೊಂದಿರುತ್ತೆ. ಉತ್ತಮ ನಿರ್ವಹಣೆಯಲ್ಲಿ ಸ್ಥಿರವಾದ ಇಳುವರಿಯನ್ನು ಕೊಡ್ತವೆ. ವಾಣಿಜ್ಯ ತೋಟಗಳಿಗೆ ಹೆಚ್ಚು ಸೂಕ್ತ ಇವಾಗಿರುತ್ತವೆ. ಸೋಪ್ನೆಟ್ ಸಸ್ಯ ಅಭಿವೃದ್ಧಿಯ ವಿಧಾನ ಏನೆಂದರೆ, ಮೊದಲನೇದು ಬೀಜದಿಂದ ಸಸಿಗಳ ಉತ್ಪಾದನೆ, ಎರಡನೇದು ನಿರ್ಲಿಂಗ ವಿಧಾನದಿಂದ ಸಸಿಯನ್ನು ಉತ್ಪಾದನೆ ಮಾಡಿಕೊಳ್ಬೋದು. ಬೀಜದಿಂದ ಸಸ್ಯ ಅಭಿವೃದ್ಧಿ ಏನೆಂದರೆ, ಸಂಪೂರ್ಣವಾಗಿ ಮಾಗಿದ ಆರೋಗ್ಯವಂತ ಹಣ್ಣುಗಳಿಂದ ಬೀಜಗಳನ್ನು ಸಂಗ್ರಹಿಸಬೇಕು. ಬೀಜಗಳನ್ನು ಸ್ವಚ್ಛಗೊಳಿಸಿ ನೆರಳಿನಲ್ಲಿ ಒಣಗಿಸಿ ನರ್ಸರಿಯಲ್ಲಿ ಬಿತ್ತನೆ ಮಾಡಬೇಕು. ಬೀಜದ ಹೊರಹೊದಿಕೆ ಗಟ್ಟಿಯಾಗಿರೋದ್ರಿಂದ ಮೊಳಕೆಯೊಡೆಯಲು ಹೆಚ್ಚು ಸಮಯ ತೆಗೆದುಕೊಳ್ಳುತ್ತೆ. ಬಿತ್ತನೆಗೂ ಮುನ್ನ ಬೀಜಗಳನ್ನು 24 ಗಂಟೆಗಳ ಕಾಲ ನೀರಿನಲ್ಲಿ ನೆನೆಸಿಡಬೇಕು ಅಥವಾ ಬಿಸಿ ನೀರಿನ ಸಂಸ್ಕರಣೆ ಮಾಡಿದರೆ ಮೊಳಕೆಯ ಪ್ರಮಾಣ ಹೆಚ್ಚುತ್ತೆ. ಬೀಜದಿಂದ ಬೆಳೆದ ಗಿಡಗಳು ಸಾಮಾನ್ಯವಾಗಿ 8-10 ವರ್ಷಗಳ ನಂತರ ಫಲ ನೀಡಲು ಆರಂಭಿಸುತ್ತವೆ. ಇಂತಹ ಗಿಡಗಳು ತಾಯಿ ಮರದ ಗುಣಲಕ್ಷಣಗಳನ್ನು ಸಂಪೂರ್ಣವಾಗಿ ಉಳಿಸಿಕೊಳ್ಳೋದಿಲ್ಲ. ನಿರ್ಲಿಂಗ ವಿಧಾನ, ಇದು ಅಪ್ರೋಚ್ ಕಸಿ, ಸಾಫ್ಟ್ವುಡ್ ಕಸಿ ಮತ್ತು ವೆನಿಯರ್ ಕಸಿ ವಿಧಾನದಿಂದ ಬಳಸಬಹುದು. ಉತ್ತಮ ಇಳುವರಿ ನೀಡುವ, ಹೆಚ್ಚಿನ ಸಪೋನಿನ್ ಅಂಶ ಹೊಂದಿರುವ ಮತ್ತು ಆರೋಗ್ಯವಂತ ತಾಯಿ ಮರಿಗಳಿಂದ ಕಸಿ ಕಡ್ಡಿಗಳನ್ನು ಆಯ್ಕೆ ಮಾಡಿಕೊಳ್ಬೇಕು. ಕಸಿ ಮಾಡಿದ ಸಸಿಗಳು ಸಾಮಾನ್ಯವಾಗಿ 4-5 ವರ್ಷಗಳಲ್ಲೇ ಫಲ ನೀಡಲು ಆರಂಭಿಸುತ್ತವೆ. ತಾಯಿ ಮರದ ಎಲ್ಲ ಉತ್ತಮ ಗುಣಲಕ್ಷಣಗಳನ್ನು ಹೊಂದಿರ್ತವೆ. ಇಳುವರಿ ಮತ್ತು ಹಣ್ಣಿನ ಗುಣಮಟ್ಟ ಸಮಾನವಾಗಿರುತ್ತೆ. ಸೋಪ್ನೆಟ್ ಒಂದು ದೊಡ್ಡ ಗಾತ್ರದ ಮರವಾಗಿ ಬೆಳೆಯೋದ್ರಿಂದ ಸಾಕಷ್ಟು ಅಂತರವನ್ನು ಕಾಯ್ದುಕೊಂಡು ನಾಟಿ ಮಾಡುವುದು ಅತ್ಯಂತ ಮುಖ್ಯ. ಸಾಮಾನ್ಯವಾಗಿ 8-8 ಮೀಟರ್ ಅಂತರದಲ್ಲಿ ನಾಟಿ ಮಾಡಿದರೆ 1 ಎಕರೆಗೆ ಸುಮಾರು 63 ಗಿಡಗಳನ್ನು ನೆಡಬಹುದಾಗಿದೆ. 10-10 ಮೀಟರ್ ಅಂತರದಲ್ಲಿ ನಾಟಿ ಮಾಡಿದರೆ 1 ಎಕರೆಗೆ 40 ಗಿಡಗಳನ್ನಷ್ಟೇ ನೆಡಬಹುದಾಗಿದೆ.
0: ರೈತರಿಗೆ ಸಲಹೆ ಕೇಳಿದಿರಿ. ಇನ್ನು ಮುಂದೆ ಸಂಸ್ಕೃತದಲ್ಲಿ ವಾರ್ತೆಗಳು.
2: ಇಯಂ ಆಕಾಶವಾಣಿ ಸಂಪ್ರತಿ ವಾರ್ತಾ ಶ್ರೂಯಂತಾಂ ಪ್ರವಾಚಿಕಾ ರಿಚಾ ಝಾ. ಅಥ ವಾರ್ತಾ. ಸಂಸದಾ ಸಾರ್ವಜನಿಕ ಪರೀಕ್ಷಾ ಅನುಚಿತ ಸಾಧನ ನಿವಾರಣ ಸಂಶೋಧನ ವಿಧೇಯಕಂ ಪಾರಿತಂ. ರಾಜ್ಯಸಭಾ ಏತತ್ ವಿಧೇಯಕಂ ಹ್ಯಃ ಪಾರಿತಂ. ಲೋಕಸಭಾ ತು ಬುಧವಾಸರೆ ಏವ ತತ್ ಅನುಮೋದಿತಮಾಸೀತ್. ಅಸ್ಮಿನ್ ವಿಧೇಯಕೆ ಅನೇಕಾನಿ ಮಹತ್ವಪೂರ್ಣಾನಿ ಪ್ರಾವಧಾನಾನಿ ಅಂತರ್ಭೂತಾನಿ ಸಂತಿ. ಏತೇಷು ದೋಷಭ್ಯಃ ಅಧಿಕತಮಃ ದಶವರ್ಷೀಯಃ ಕಾರಾವಾಸಃ ದಶಕೋಟಿ ರೂಪ್ಯಕಾ ಪರ್ಯಂತಃ ಅರ್ಥದಂಡಃ ತಥಾ ಸಂಪತ್ತ್ಯಧಿಗ್ರಹಣಂ ಸಮ್ಮಿಲಿತಮಸ್ತಿ. ಪ್ರಕರಣಾನಾಂ ಶೀಘ್ರ ನಿಸ್ತಾರಣಂ ಸುನಿಶ್ಚಿತೀಕರ್ತುಂ ಪ್ರತ್ಯೇಕಸ್ಯ ರಾಜ್ಯಸ್ಯ ಕೇಂದ್ರ ಶಾಸಿತ ಪ್ರದೇಶಸ್ಯ ಚ ಪ್ರಶಾಸನಾಯ ವಿಶೇಷ ದ್ರುತ ನ್ಯಾಯಾಲಯಾನಾಂ ಸ್ಥಾಪನಾ ವಿಧೇಯಕೆ ಅನಿವಾರ್ಯತಯಾ ವಿಹಿತಾ. ತಥೈವ ಆರಕ್ಷಿ ಸ್ಥಾನಕೇ ಸೂಚನಾ ಪಂಜೀಕರಣ ದಿನಾಂಕಾದ್ ದ್ವಿಮಾಸಾಭ್ಯಂತರೇ ಅಪರಾಧಾನಾಂ ಅನ್ವೇಷಣಂ ಭವೇತ್. ಅಭಿಯೋಗ ಪತ್ರ ಪ್ರಸ್ತುತೇ ತ್ರಿಮಾಸಾಭ್ಯಂತರೇ ಚ ನಿರ್ಣಯೋ ಭವೇತ್. ಪೂರ್ವಂ ಸದನೆ ವಿಧೇಯಕಂ ನಿವೇದ್ಯ ಡಾ ಜಿತೇಂದ್ರ ಸಿಂಹ ಅವದತ್ ಯತ್ ಏತತ್ ವಿಧೇಯಕಂ ರಾಷ್ಟ್ರಸ್ಯ ವಿದ್ಯಾರ್ಥಿನಾಂ

0: ಇಲ್ಲ ಆಶ್ಚರ್ಯ, ಏನು ಹೇಳಕ್ಕಾಗಲ್ಲ. ಮನುಷ್ಯ ಕಂಡಿದ್ರು ಕಂಡಿರಬಹುದು ಅಂತ ಆವಾಗ ಅವ್ರನ್ನೆಲ್ಲ ನೀವೇ ನೋಡಿದ ದೇವರುಗಳೆಲ್ಲ.
1: ಸಂಗೀತಕ್ಕೆ ತವರಂತೆ ನಾನು, ಮನೆ ಮನೆಯ ಗಡಿಯಾರ ನಾನು, ಮಕ್ಕಳಿಗೆ ಮಾಹಿತಿ, ಹಿರಿಯರಿಗೆ ಸಾರಥಿ, ರೈತರಿಗೆ ಮಿತ್ರ, ಸೈನಿಕರಿಗಂತೂ ಆಪ್ತ ಮಿತ್ರ, ಸುದ್ದಿ ಹೊತ್ತು ತರಲು ನಾನೇ ಅಧಿಕೃತ. ನಿಮ್ಮ ಸಂಗಾತಿ ಈಗ 90 ಕಿಶೋರನು, ನಿಮ್ಮ ಆಕಾಶವಾಣಿ ನಾನು.
2: ಜೀವನವೆಲ್ಲವೂ ನಾಡುವೇ.

0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಪ್ರಾರಂಭ. ಆಕಾಶವಾಣಿ ಇನ್ನು ಮುಂದೆ ಪ್ರಕಟಣೆಗಳು, ನಂತರ ಸರಿಯಾಗಿ 7:05 ಪ್ರದೇಶ ಸಮಾಚಾರ ಧಾರವಾಡ ಕೇಂದ್ರದಿಂದ.
1: ನೀವು ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೇ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೇ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ. ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.
2: ಇದೇ ಶುಕ್ರವಾರ July 31 ಸಾಯಂಕಾಲ 6:50 ಹಲೋ ಕೃಷಿರಂಗ ನೇರ ಪ್ರಸಾರ ಕಾರ್ಯಕ್ರಮದ ವಿಷಯ ಬೆಳೆ ಸಮೀಕ್ಷೆ. ಭಾಗವಹಿಸುವವರು ಶ್ರೀ ಸಿಬಿ ಬಾಲರೆಡ್ಡಿ, ಅಪರ ಕೃಷಿ ನಿರ್ದೇಶಕರು ಬೆಳೆ ಅಭಿವೃದ್ಧಿ ಮತ್ತು ಯೋಜನೆ. ಕರೆ ಮಾಡಲು ಫೋನ್ ಸಂಖ್ಯೆಗಳು 2237 4777 2237 4888 2237 4999 STD code 080. ಕೇಳಿ, ಇದೇ ಶುಕ್ರವಾರ July 31 ಸಾಯಂಕಾಲ 6:50 ಹಲೋ ಕೃಷಿರಂಗ ನೇರ ಪ್ರಸಾರ ಕಾರ್ಯಕ್ರಮದ ವಿಷಯ ಬೆಳೆ ಸಮೀಕ್ಷೆ.
1: ರಾಜ್ಯವ್ಯಾಪಿ ಪ್ರಸಾರವಾಗುವ ಹಲೋ ಕೃಷಿರಂಗ ನೇರ ಫೋನಿನ್ ಕಾರ್ಯಕ್ರಮದ ಪ್ರಾಯೋಜಕರು ರಾಜ್ಯ ಕೃಷಿ ಇಲಾಖೆ.
3: ಕಷ್ಟದೊಳನ್ನವ ದುಡಿವನ ತ್ಯಾಗಿ ಸೃಷ್ಟಿ ನಿಯಮದೊಳಗವನೇ ಹೋಗಿ
4: ಕೃಷಿ ಮನುಷ್ಯ ಕುಲದ ಅನ್ನದ ಬಟ್ಟಲು.
5: ಕೃಷಿ ಎಂಬುದು ಬದುಕಿನ ಸಾಂಸ್ಕೃತಿಕ ಭಾಗ. ತಾಳಿದವನು ಬಾಳಿಯಾನು ಎಂಬಂತೆ ಬಗ್ಗಿದವನು ಬದುಕುತ್ತಾನೆ ಎಂಬ ಮಾತಿಗೆ ಕೃಷಿ ಪುಷ್ಟಿ ನೀಡುತ್ತದೆ.
6: ಕೃಷಿ ಬಗ್ಗುವುದನ್ನು ಕಲಿಸುತ್ತದೆ.
7: ನಮ್ಮನ್ನು ಪೊರೆವ ಭೂಮಿ ತಾಯಿ ನಂಬಿದವರನ್ನು ಕೈಬಿಟ್ಟಿಲ್ಲ.

ಆಕಾಶವಾಣಿ ಪ್ರದೇಶ ಸಮಾಚಾರ, ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಮುಖ್ಯಾಂಶಗಳು: ಸುರಪುರ ಶೈಲಿಯ ಲಘು ಚಿತ್ರ ರಾಷ್ಟ್ರಪತಿ ಭವನದ ಆರ್ಟಿಸ್ಟ್ ಇನ್ ರೆಸಿಡೆನ್ಸ್ ಕಾರ್ಯಕ್ರಮದಲ್ಲಿ ಪ್ರದರ್ಶನ. ಜಿಎಸ್ಟಿ ವ್ಯವಸ್ಥೆ ಅನುಷ್ಠಾನಗೊಂಡು 9 ವರ್ಷಗಳು ಪೂರ್ಣ. ವಿಬಿ ಜಿರಾಮ್ಜಿ ಒಟ್ಟು 9,429.20 ಕೋಟಿ ರೂಪಾಯಿ ಅನುದಾನ ರಾಜ್ಯಕ್ಕೆ ಮೀಸಲು. ಕೃಷಿಯಲ್ಲಿ ಸೌರವಿದ್ಯುತ್ ಬಳಕೆಗೆ ಉತ್ತೇಜನ, 1 ಲಕ್ಷಕ್ಕೂ ಹೆಚ್ಚು ರೈತರಿಂದ ಅರ್ಜಿ ಸಲ್ಲಿಕೆ. ಈಗ ವಾರ್ತೆಗಳ ವಿವರ. ಹೊಸದಿಲ್ಲಿಯ ರಾಷ್ಟಪತಿ

0: ಈ ಭವನದಲ್ಲಿ ಆಯೋಜಿಸಿದ್ದ ಆರ್ಟಿಸ್ಟ್ ಇನ್ ರೆಸಿಡೆನ್ಸ್ ವಿಶೇಷ ಕಾರ್ಯಕ್ರಮದಡಿ ಯಾದಗಿರಿ ಜಿಲ್ಲೆ, ಸುರಪುರ ಹಾಗೂ ಮೈಸೂರು ಸಾಂಪ್ರದಾಯಿಕ ಕಲಾಪ್ರಕಾರಗಳು ಸೇರಿದಂತೆ 12 ಜನ ಕಲಾವಿದರು ತಮ್ಮ ಕಲಾಕೃತಿಗಳನ್ನು ಪ್ರದರ್ಶಿಸಿದರು. ಯಾದಗಿರಿ ಜಿಲ್ಲೆ ಸುರಪುರ ಶೈಲಿಯ ಲಘು ಚಿತ್ರ ಕಲಾವಿದ ಡಾ ರೆಹಮಾನ್ ಪಟೇಲ್ ರಾಷ್ಟಪತಿ ಭವನದಲ್ಲಿ 2 ಕಲಾಕೃತಿಗಳನ್ನು ಪ್ರದರ್ಶಿಸಿದ್ದು, ಅವುಗಳಲ್ಲಿ ಒಂದು ಪಂಚತಂತ್ರ ವಿಷಯಾಧಾರಿತ ಚಿತ್ರವಾಗಿದೆ. ರಾಷ್ಟಪತಿ ದ್ರೌಪದಿ ಮುರ್ಮು ಅವರು ಕಲಾವಿದರೊಂದಿಗೆ ಸಂವಾದ ನಡೆಸಿ ಅವರ ಕಲಾಸೃಷ್ಟಿಗಳನ್ನು ಆಸಕ್ತಿಯಿಂದ ವೀಕ್ಷಿಸಿದರು. ಭಾರತದ ಸಾಂಪ್ರದಾಯಿಕ ಕಲಾ ಪರಂಪರೆಯನ್ನು ಸಂರಕ್ಷಿಸುವಲ್ಲಿ ಹಾಗೂ ಮುಂದಿನ ಪೀಳಿಗೆಗೆ ಪರಿಚಯಿಸುವಲ್ಲಿ ಕಲಾವಿದರ ಕೊಡುಗೆ ಮಹತ್ವದ್ದಾಗಿದೆ ಎಂದು ರಾಷ್ಟಪತಿ ಮೆಚ್ಚುಗೆ ವ್ಯಕ್ತಪಡಿಸಿದರು. ಕೇಂದ್ರದ ಸರಕು ಮತ್ತು ಸೇವಾ ತೆರಿಗೆ ಜಿಎಸ್ಟಿ ವ್ಯವಸ್ಥೆ ಅನುಷ್ಠಾನಗೊಂಡು 9 ವರ್ಷಗಳು ಪೂರ್ಣಗೊಂಡವು. ಜುಲೈ 1ಕ್ಕೆ ಭಾರತದ ಏಕೀಕೃತ ಪರೋಕ್ಷ ತೆರಿಗೆ ವ್ಯವಸ್ಥೆ ಡಿಜಿಟಲ್ ಅನುಸರಣೆ ಮತ್ತು ಸಂಯೋಜಿತ ಮಾರುಕಟ್ಟೆಗಳತ್ತ ಸಾಗುವ ಪ್ರಯಾಣದಲ್ಲಿ ಜಿಎಸ್ಟಿ ಒಂದು ಪ್ರಮುಖ ಮೈಲಿಗಲ್ಲಾಗಿದೆ. ರಾಜ್ಯ ಮತ್ತು ಕೇಂದ್ರ ಸರ್ಕಾರದ 17ಕ್ಕೂ ಹೆಚ್ಚು ಸಂಕೀರ್ಣ ಪರೋಕ್ಷ ತೆರಿಗೆಗಳನ್ನು ಬದಲಾಯಿಸಿ ಒಂದು ರಾಷ್ಟ ಒಂದು ತೆರಿಗೆ ಒಂದು ಮಾರುಕಟ್ಟೆ ಮಾದರಿಯನ್ನು ಜಾರಿಗೆ ತರಲಾಗಿದೆ. ಇಂಡಿಯನ್ ಬ್ಯಾಂಕ್ ಧಾರವಾಡ ಶಾಖೆಯ ಗ್ರಾಹಕ ಸೇವಾ ಸಹಯೋಗಿ ಅಜಿತ್ ಕಾಶಿಕರ್ ಜಿಎಸ್ಟಿ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಹೆಚ್ಚಿನ ಮಾಹಿತಿ ನೀಡಿದ್ದಾರೆ.
1: ಜಿಎಸ್ಟಿ ಕಲ್ಪನೆ ಮೊಳೆತದ್ದು 2006ರಲ್ಲಿ ಶ್ರೀ ಅಟಲ್ ಬಿಹಾರಿ ವಾಜಪೇಯಿಯವರು ಪ್ರಧಾನಿಯಾಗಿದ್ದಾಗ ಸುಧಾರಿತ ರೂಪ ಯೋಜನೆಗೊಂಡು ಜಾರಿಯಾಗಿದ್ದು 1ನೇ ಜುಲೈ 2017ರಂದು ಒಂದು ದೇಶ ಒಂದು ತೆರಿಗೆ ಎಂಬ ಘೋಷವಾಕ್ಯವೇ ಇದರ ಧ್ಯೇಯ. ಆ ಕಾಲದಲ್ಲಿ ಚಾಲ್ತಿ ಇದ್ದ ವ್ಯಾಟ್ ಅಂದರೆ ಮೌಲ್ಯವರ್ಧಿತ ತೆರಿಗೆ, ಅಬಕಾರಿ ಸುಂಕ ಮತ್ತು ಸೇವಾ ತೆರಿಗೆಗಳನ್ನು ಒಗ್ಗೂಡಿಸಿದ ಮೂರ್ತ ರೂಪವೇ ಜಿಎಸ್ಟಿ. ಬೇರೆ ರಾಜ್ಯಗಳಲ್ಲಿ ಬೇರೆ ಬೇರೆ ಶೇಕಡಾವಾರು ತೆರಿಗೆಗಳ ಹೊರೆಯನ್ನು ನಿವಾರಿಸಿ ಬಳಕೆದಾರರಿಗೆ ಒಂದೇ ರೀತಿಯ ತೆರಿಗೆ ಅನ್ವಯವಾಗುವಂತೆ ಜಿಎಸ್ಟಿಯನ್ನು ರೂಪಿಸಲಾಗಿದೆ. ಈ ತೆರಿಗೆ ಮೊತ್ತದಲ್ಲಿ ಅರ್ಧ ಪಾಲು ಕೇಂದ್ರಕ್ಕೆ ಅರ್ಧ ಪಾಲು ರಾಜ್ಯಕ್ಕೆ ಪಾವತಿಸಲಾಗುತ್ತದೆ. ಸರಕು ಸೇವೆಗಳು ಎಲ್ಲಿ ಬಳಕೆಯಾಗುತ್ತವೋ ಆ ರಾಜ್ಯದಲ್ಲಿ ವಿಧಿಸುವುದು ಒಂದು ವಿಧವಾದರೆ ಉತ್ಪಾದನೆ ವಿತರಣೆಗಳಿಗೆ ಅನುಗುಣವಾಗಿ ಇನ್ನೊಂದು ವಿಧದಲ್ಲಿ ವಿಧಿಸಲ್ಪಡುತ್ತದೆ. ಆದರೆ ಬಳಕೆದಾರರಿಗೆ ಮಾತ್ರ ನಿಶ್ಚಿತ ಶೇಕಡಕ್ಕಿಂತ ಹೆಚ್ಚಿನ ತೆರಿಗೆ ವಿಧಿಸುವುದಿಲ್ಲ. ಅಸಂಸ್ಕರಿತ ಆಹಾರ ವಸ್ತುಗಳು, ನಿತ್ಯೋಪಯೋಗಿ ವಸ್ತುಗಳ ಮೇಲೆ ಶೂನ್ಯ ತೆರಿಗೆ, ಗೃಹ ಬಳಕೆ ಎಲ್ಪಿಜಿ, ಸಂಸ್ಕರಿತ ಆಹಾರ ಪದಾರ್ಥಗಳಿಗೆ 5%, ಕಂಪ್ಯೂಟರ್ ಮೊಬೈಲ್ ಇತರೆ ವಿದ್ಯುನ್ಮಾನ ವಸ್ತುಗಳಿಗೆ 12%, ಗುಣಮಟ್ಟದ ಬಳಕೆ ವಸ್ತುಗಳ ಮೇಲೆ 18%, ಐಷಾರಾಮಿ ವಸ್ತುಗಳು, ಹೈ ಎಂಡ್ ಕಾರ್, ತಂಬಾಕು ಉತ್ಪನ್ನಗಳ ಮೇಲೆ 40% ಜಿಎಸ್ಟಿ ನಿರ್ಧರಿಸಲಾಗಿದೆ.
0: ವಿಕಸಿತ ಭಾರತ ಉದ್ಯೋಗ ಖಾತ್ರಿ ಮತ್ತು ಜೀವನೋಪಾಯ ಮಿಷನ್ ಗ್ರಾಮೀಣ ವಿಬಿಜಿರಾಮ್ಜಿ ಯೋಜನೆ ಅಡಿ ಪ್ರಸಕ್ತ ಸಾಲಿನಲ್ಲಿ ಕೇಂದ್ರ ಸರ್ಕಾರ 5,657,52,00,000 ರೂಪಾಯಿ ಹಾಗೂ ರಾಜ್ಯ ಸರ್ಕಾರ 3,771,68,00,000 ರೂಪಾಯಿ ಸೇರಿ ಒಟ್ಟು 9,429,20,00,000 ರೂಪಾಯಿ ಅನುದಾನವನ್ನು ಆಯವ್ಯಯದಲ್ಲಿ ಒದಗಿಸಿವೆ ಎಂದು ರಾಜ್ಯ ಮುಖ್ಯ ಕಾರ್ಯದರ್ಶಿ ಡಾ ಶಾಲಿನಿ ರಜನೀಶ್ ತಿಳಿಸಿದ್ದಾರೆ. ರಾಜ್ಯ ಸರ್ಕಾರ ಕೃಷಿಯಲ್ಲಿ ಸೌರವಿದ್ಯುತ್ ಬಳಕೆ ಉತ್ತೇಜಿಸುತ್ತಿದ್ದು 1,00,000ಕ್ಕೂ ಹೆಚ್ಚು ರೈತರು ಅರ್ಜಿ ಸಲ್ಲಿಸಿದ್ದಾರೆ. ರಾಜ್ಯದಲ್ಲಿ 27,700ಕ್ಕೂ ಹೆಚ್ಚು ಸೌರ ಕೃಷಿ ಪಂಪ್ಸೆಟ್ ಕಾರ್ಯಾರಂಭಿಸಿವೆ. ಹೀಗಾಗಿ ರಾಜ್ಯದಲ್ಲಿ ಸುಮಾರು 144 ಮೆಗಾವ್ಯಾಟ್ ಗ್ರಿಡ್ ವಿದ್ಯುತ್ ಬೇಡಿಕೆ ಕಡಿಮೆಯಾಗಿದೆ. ಇಂಧನ ಖಾತೆ ಸಚಿವ ಕೆಜೆ ಜಾರ್ಜ್ ಮಾಹಿತಿ ನೀಡಿ, ವರ್ಷಕ್ಕೆ 240 ಮಿಲಿಯನ್ ಯೂನಿಟ್ ವಿದ್ಯುತ್ ಖರೀದಿ ತಪ್ಪಿ ಎಸ್ಕಾಂಗಳಿಗೆ 146 ಕೋಟಿ ರೂಪಾಯಿ ವಿದ್ಯುತ್ ಖರೀದಿ ವೆಚ್ಚ ಉಳಿತಾಯವಾಗಲಿದೆ. ಆರಂಭಿಕ ವರ್ಷಗಳಲ್ಲಿ ನಿಧಾನಗತಿಯಲ್ಲಿ ಸಾಗುತ್ತಿದ್ದ ಯೋಜನೆಗೆ ತಾವು ಒತ್ತು ನೀಡಿದ್ದು ಎಸ್ಕಾಂ ಅಧಿಕಾರಿಗಳ ಶ್ರಮದಿಂದ ಹೊಸ ಚೈತನ್ಯ ದೊರೆತಿದೆ ಎಂದು ಶ್ಲಾಘಿಸಿದ್ದಾರೆ. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
2: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ

0: ಪ್ರತಿ ಬುಧವಾರ 9:15ಕ್ಕೆ ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. 2047ರ ವೇಳೆಗೆ ಮಾದಕ ವಸ್ತು ಮುಕ್ತ ವಿಕಸಿತ ಭಾರತ ರೂಪಿಸುವ ದೂರದೃಷ್ಟಿಯೊಂದಿಗೆ ಕೇಂದ್ರ ಯುವ ವ್ಯವಹಾರ ಹಾಗೂ ಕ್ರೀಡಾ ಸಚಿವಾಲಯ ವಿಕಸಿತ ಭಾರತ ನಶೆ ಮುಕ್ತ ಯುವಜನತೆ ಎಂಬ ರಾಷ್ಟವ್ಯಾಪಿ ಆಂದೋಲನ ಆಯೋಜಿಸಿದೆ. ಮೈ ಭಾರತ್ ಪೋರ್ಟಲ್ನಲ್ಲಿ ಹೆಸರು ನೋಂದಾಯಿಸಿರುವ 2,37,00,000 ಯುವ ಸ್ವಯಂ ಸೇವಕರ ಪಡೆಯೊಂದಿಗೆ ನಾಡಿದ್ದು 2 ಆಗಸ್ಟ್ ರಂದು ದೇಶಾದ್ಯಂತ 10,000 ಸಾರ್ವಜನಿಕ ಸ್ಥಳಗಳಲ್ಲಿ ವಿಶೇಷ ಕಾರ್ಯಕ್ರಮಗಳು ಜರುಗಲಿವೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ವರ್ಚುವಲ್ ವೇದಿಕೆ ಮೂಲಕ ದೇಶದ ಯುವ ಜನರನ್ನುದ್ದೇಶಿಸಿ ಮಾತನಾಡುವ ನಿರೀಕ್ಷೆಯಿದೆ. ಶಿವಮೊಗ್ಗ ಜಿಲ್ಲೆಯ ವಿವಿಧ ತಾಲೂಕುಗಳ ಅಂದಾಜು 5,000 ಎಕರೆಗಳಷ್ಟು ದಟ್ಟ ಪರಿಭಾವಿತ ಅರಣ್ಯ ಪ್ರದೇಶ ಅತಿಕ್ರಮಣಕ್ಕೆ ಒಳಗಾಗಿದ್ದು, ಸಮುದಾಯದ ಸಹಭಾಗಿತ್ವದಲ್ಲಿ ಪರಿಭಾವಿತ ಅರಣ್ಯ ಉಳಿಸುವಂತೆ ಅರಣ್ಯ ಇಲಾಖೆಗೆ ಪರಿಸರ ಆಸಕ್ತರು ಮನವಿ ಮಾಡಿದ್ದಾರೆ. ಈ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ ಹಿರಿಯ ಪರಿಸರ ಅರ್ಥಶಾಸ್ತ್ರಜ್ಞ ಹಾಗೂ ಪರ್ಯಾವರಣ ಸಂಸ್ಥೆ ವಿಶ್ವಸ್ತ ಶಿವಮೊಗ್ಗದ ಪ್ರೊಫೆಸರ್ ಬಿಎಂ ಕುಮಾರಸ್ವಾಮಿ.
1: ಶಿವಮೊಗ್ಗ ಜಿಲ್ಲೆಯ ಶಿವಮೊಗ್ಗ ತಾಲೂಕು, ಸಾಗರ ತಾಲೂಕು, ಹೊಸನಗರ ತಾಲೂಕು, ತೀರ್ಥಹಳ್ಳಿ ತಾಲೂಕು, ಹಲವಾರು ಪರಿಭಾವಿತ ಅರಣ್ಯಗಳು ಅಥವಾ ಡೀಮ್ಡ್ ಫಾರೆಸ್ಟ್ಗಳು ಇವೆ. ಕಾನು ಅರಣ್ಯಗಳು ಅಂತ ಕರೀತಾರೆ. ಭೂಮಿ ರೆವಿನ್ಯೂ ಡಿಪಾರ್ಟ್ಮೆಂಟ್ ಇಂದ ದಟ್ಟವಾದಂತಹ ಅರಣ್ಯಗಳು 100 ವರ್ಷಗಳಿಂದ ಬೆಳೆದು ನಿಂತಿವೆ. ಡೀಮ್ಡ್ ಫಾರೆಸ್ಟ್ ಅಂತ ಕನ್ಸಿಡರ್ ಮಾಡಿ ಅರಣ್ಯ ಇಲಾಖೆ ಸಂಪೂರ್ಣ ರಕ್ಷಣೆಯನ್ನು ಕೊಡಬೇಕು ಅಂತ ಹೇಳಿ ಕೂಡ ಸುಪ್ರೀಂ ಕೋರ್ಟ್ನ ಆಜ್ಞೆ ಇದೆ. ಆದರೆ ಈಚಿನ ವರ್ಷಗಳಲ್ಲಿ ಅಲ್ಲಿ ಅರಣ್ಯಗಳನ್ನು ಕೂಡ ಬಹಳ ವ್ಯಾಪಕವಾಗಿ ಕಡಿದು ಹಾಕ್ತಾ ಇದ್ದಾರೆ. ಪುನಃ ಮನವಿಯನ್ನು ಕೊಟ್ಟಿದ್ದೀವಿ. ಈ ಡೀಮ್ಡ್ ಫಾರೆಸ್ಟ್ಗಳ ಬಗ್ಗೆ ಏನು ವ್ಯಾಜ್ಯಗಳು ಹೈಕೋರ್ಟ್ನಲ್ಲಿದೆ ಅವುಗಳನ್ನ ಅರಣ್ಯ ಇಲಾಖೆ ಸಂಪೂರ್ಣವಾಗಿ ಚೆನ್ನಾಗಿ ಅಧ್ಯಯನ ಮಾಡಿ ಸಮರ್ಥವಾದಂತಹ ವಾದವನ್ನ ಮಂಡಿಸಿ ಆ ಅರಣ್ಯಗಳನ್ನ ಸರ್ಕಾರದ ಪಾಲಿಗೆ ಉಳಿಸಬೇಕು. ವೃಕ್ಷ ಲಕ್ಷ ಆಂದೋಲನದ ಪರವಾಗಿ ನಾನು ಒತ್ತಾಯ ಮಾಡ್ತೀನಿ ಅವರನ್ನು.
0: ರೇಂಜರ್ಗಳು ಬದಲಾಗುತ್ತಿರುವ ಗ್ರಹದ ರಕ್ಷಕರು ಎಂಬ ಧ್ಯೇಯದೊಂದಿಗೆ ಇಂದು ವಿಶ್ವ ರೇಂಜರ್ಗಳ ದಿನ ಆಚರಿಸಲಾಗುತ್ತಿದೆ. ಇಂದಿಗೆ ಅಂತಾರಾಷ್ಟೀಯ ರೇಂಜರ್ ಫೆಡರೇಷನ್ ಸ್ಥಾಪನೆಗೊಂಡು 20 ವರ್ಷಗಳು ಪೂರ್ಣಗೊಂಡವು. ಅಭಯಾರಣ್ಯ ಹಾಗೂ ವನ್ಯಜೀವಿ ರಕ್ಷಿತಾರಣ್ಯಗಳಲ್ಲಿ ಪರಿಸರ ಹಾಗೂ ವನ್ಯಜೀವಿಗಳ ಸಂರಕ್ಷಣೆಯ ಸಂದರ್ಭದಲ್ಲಿ ಗಾಯಗೊಂಡ ಅಥವಾ ಪ್ರಾಣಾರ್ಪಣೆಗೈದ ರೇಂಜರ್ಗಳ ಸೇವೆ ಸ್ಮರಿಸಿ ಗೌರವಿಸಲು ಈ ದಿನ ಮೀಸಲಾಗಿದೆ. ಮತದಾರರ ಪಟ್ಟಿ ಸಮಗ್ರ ಪರಿಷ್ಕರಣೆ ಕಾರ್ಯದಲ್ಲಿ ಮತದಾರರ ಮರಣ, ವಲಸೆ, ಗೈರು, ಸ್ಥಳಾಂತರ ಕುರಿತು ನಿಖರ ಮಾಹಿತಿ ಕಲೆ ಹಾಕುವಂತೆ ರಾಜ್ಯ ಸ್ವೀಪ್ ನೋಡಲ್ ಅಧಿಕಾರಿ ಪಿಎಸ್ ವಸ್ತ್ರದ್ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಹಾವೇರಿ ಜಿಲ್ಲಾಧಿಕಾರಿ ಕಚೇರಿ ಸಭಾಂಗಣದಲ್ಲಿ ಎಸ್ಐಆರ್ ಕಾರ್ಯದ ಪ್ರಗತಿ ಪರಿಶೀಲಿಸಿ ಮತದಾರರಿಗೆ ಅಗತ್ಯ ಮಾಹಿತಿ ನೀಡಬೇಕು, ಯಾವುದೇ ಗೊಂದಲಗಳಿಗೆ ಅವಕಾಶ ನೀಡಬಾರದು ಎಂದರು. ಚಿತ್ರದುರ್ಗ ಜಿಲ್ಲೆ ಹಿರಿಯೂರು ತಾಲೂಕು ಉಡುವಳ್ಳಿಯ ಪಿಎಂ ಶ್ರೀ ಜವಾಹರ ನವೋದಯ ವಿದ್ಯಾಲಯದ ವಿದ್ಯಾರ್ಥಿಗಳು ರಾಷ್ಟೀಯ ಕ್ರೀಡಾಕೂಟಕ್ಕೆ ಆಯ್ಕೆಯಾಗಿದ್ದಾರೆ. 14 ವರ್ಷದೊಳಗಿನ ಬಾಲಕರ ಕಬಡ್ಡಿ ವಿಭಾಗದಲ್ಲಿ ಜೀವನ್, 17 ವರ್ಷದೊಳಗಿನ ಬಾಲಕಿಯರ ಖೋ ಖೋ ವಿಭಾಗದಲ್ಲಿ ಎಸ್ಎನ್ ಪ್ರಕೃತಿ, 17 ವರ್ಷದೊಳಗಿನ ಬಾಲಕಿಯರ ವಾಲಿಬಾಲ್ ವಿಭಾಗದಲ್ಲಿ ಸಂಗೀತ ಮತ್ತು ಎಸ್ ಶ್ರಾವಣಿ ಆಯ್ಕೆಯಾಗಿದ್ದಾರೆ. ಕೃಷಿ ಮತ್ತು ಸಂಸ್ಕರಿಸಿದ ಆಹಾರ ಉತ್ಪನ್ನಗಳ ರಫ್ತು ಅಭಿವೃದ್ಧಿ ಪ್ರಾಧಿಕಾರ ಅಪೇಡಾ ಕರ್ನಾಟಕದಿಂದ ಮಾಲ್ಡೀವ್ಸ್ಗೆ ಮೊಟ್ಟಮೊದಲ ಬಾರಿಗೆ ನೀಲಂ ಮತ್ತು ತೋತಾಪುರಿ ಮಾವಿನ ಹಣ್ಣುಗಳ ರಫ್ತು ಕೈಗೊಂಡಿದೆ. ಅಂತಾರಾಷ್ಟೀಯ ಮಾರುಕಟ್ಟೆಗಳಿಗೆ ರಾಜ್ಯದ ರೈತರನ್ನು ಸಂಪರ್ಕಿಸುವ ಮೂಲಕ ಶೇಕಡ 50ಕ್ಕಿಂತ ಹೆಚ್ಚಿನ ಆದಾಯವನ್ನು ಪಡೆಯಲು ಅನುವು ಮಾಡಲಿದೆ ಎಂದು ಅಪೇಡಾ ತಿಳಿಸಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸುರಪುರ ಶೈಲಿಯ ಲಘುಚಿತ್ರ ರಾಷ್ಟಪತಿ ಭವನದ ಆರ್ಟಿಸ್ಟ್ ಇನ್ ರೆಸಿಡೆನ್ಸ್ ಕಾರ್ಯಕ್ರಮದಲ್ಲಿ ಪ್ರದರ್ಶನ. ಜಿಎಸ್ಟಿ ವ್ಯವಸ್ಥೆ ಅನುಷ್ಠಾನಗೊಂಡು 9 ವರ್ಷಗಳು ಪೂರ್ಣ. ವಿಬಿ ಜಿರಾಮ್ಜಿ ಒಟ್ಟು 9,429,20,000,000 ರೂಪಾಯಿ ಅನುದಾನ ರಾಜ್ಯಕ್ಕೆ ಮೀಸಲು. ಕೃಷಿಯಲ್ಲಿ ಸೌರವಿದ್ಯುತ್ ಬಳಕೆಗೆ ಉತ್ತೇಜನ, 1,00,000ಕ್ಕೂ ಹೆಚ್ಚು ರೈತರಿಂದ ಅರ್ಜಿ ಸಲ್ಲಿಕೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35ಕ್ಕೆ.
2: ಆಕಾಶವಾಣಿ ಬೆಂಗಳೂರು. ಭಾವಗೀತೆಗಳು ಹಾಡಿದ್ದಾರೆ ಬಿವಿ ಪ್ರದೀಪ್. ಮೊದಲಿಗೆ ಕೇಳಿ

ಇನ್ನೀಗ ಕೇಳಿ ಡಾಕ್ಟರ್ ಎಚ್ ಎಸ್ ವೆಂಕಟೇಶಮೂರ್ತಿಯವರ ರಚನೆ, ಕೈಯಲ್ಲಿ ಬೆಣ್ಣೆ ಮೈಯೆಲ್ಲ ಮಣ್ಣು ಮುಖವೆಲ್ಲ ಮೊಸರಾದ ಕಂದ.

0: ಇದುವರೆಗೆ ಬಿವಿ ಪ್ರದೀಪ್ ಅವರು ಹಾಡಿದ್ದ ಭಾವಗೀತೆಗಳನ್ನ ಕೇಳಿದಿರಿ. ಆಕಾಶವಾಣಿ ಬೆಂಗಳೂರು. ಇನ್ನು ಮುಂದೆ ವಾಣಿಜ್ಯ ಪ್ರಕಟಣೆಗಳು.
1: ಪಿಎಂ ಜಯ್ ಅಬ್ ಗರೀಬೋ ಕಿ ಜಯ್ ಬನ್ ಗಯಿ ಹೈ.

ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯಡಿ ದೇಶದ ಸುಮಾರು 60 ಕೋಟಿ ಜನರು 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ ಸೌಲಭ್ಯಕ್ಕೆ ಅರ್ಹರಾಗಿದ್ದಾರೆ. ಇಲ್ಲಿಯವರೆಗೆ 12 ಕೋಟಿಗೂ ಹೆಚ್ಚು ಉಚಿತ ಚಿಕಿತ್ಸೆಗಳನ್ನು ಈ ಯೋಜನೆಯಡಿ ನೀಡಲಾಗಿದ್ದು, ಇದರಿಂದ ಬಡ ಕುಟುಂಬಗಳು ಸುಮಾರು 2 ಲಕ್ಷ ಕೋಟಿ ವೈದ್ಯಕೀಯ ವೆಚ್ಚವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಿದೆ. ಇಂದೇ ಆಯುಷ್ಮಾನ್ ಆಪ್ ಡೌನ್ಲೋಡ್ ಮಾಡಿ ನಿಮ್ಮ ಆಯುಷ್ಮಾನ್ ಕಾರ್ಡ್ ಅನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ 1455 ಕರೆ ಮಾಡಿ.

0: ನೋಡು ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್ ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
1: ಅರ್ಜೆಂಟ್ ಆಗಿ ಫುಡ್ ಡೆಲಿವರಿ ಮಾಡಬೇಕು ಈ ಟ್ರಾಫಿಕ್ ಅಲ್ಲಿ, ಅಪಘಾತವಾಗಿ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಏನಪ್ಪ ಗತಿ?
0: ಅದಕ್ಕಾಗಿಯೇ ಕರ್ನಾಟಕ ಸರ್ಕಾರ ತಂದಿದೆ ಕರ್ನಾಟಕ ರಾಜ್ಯ ಗಿಗ್ ಕಾರ್ಮಿಕರ ವಿಮಾ ಯೋಜನೆ. ಅಪಘಾತ ವಿಮೆ, ಜೀವ ವಿಮೆ, ಆಸ್ಪತ್ರೆ ವೆಚ್ಚಕ್ಕೆ ನೆರವು ಇವೆಲ್ಲವೂ ಉಚಿತ. 18-60 ವರ್ಷದ ಫುಡ್ ಡೆಲಿವರಿ ಹಾಗೂ ಇ ಕಾಮರ್ಸ್ ಸಂಸ್ಥೆಗಳಲ್ಲಿ ಡೆಲಿವರಿ ಕೆಲಸ ಮಾಡುತ್ತಿರುವ ಸೇವಾ ಸಿಂಧು ಪೋರ್ಟಲ್ನಲ್ಲಿ ನೋಂದಾಯಿಸಿದ ಅರ್ಹ ಗಿಗ್ ಕಾರ್ಮಿಕರಿಗೆ ಮಾತ್ರ ಈ ಸೌಲಭ್ಯ. ಹೆಚ್ಚಿನ ಮಾಹಿತಿಗಾಗಿ 1-5-5-2-1-4 ಸಹಾಯವಾಣಿಗೆ ಕರೆ ಮಾಡಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
2: ವಂದೇ ಮಾತರಂ 150 ಸಂಭ್ರಮ, ಆಕಾಶವಾಣಿಗೆ 90 ಸಂಭ್ರಮ. ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ವೀರಯೋಧರು ರಕ್ಷಣಾ ಸೇವೆಯ ತಾರೆಗಳು.
3: ಪ್ರತಿ ಶುಕ್ರವಾರ ಬೆಳಿಗ್ಗೆ 9:05 9:30 ಆಕಾಶವಾಣಿ ಮುಖ್ಯವಾಹಿನಿಯಲ್ಲಿ,
2: ಆಕಾಶವಾಣಿ ಎಫ್ಎಂ ರೈನ್ಬೋದಲ್ಲಿ 1:30 ವಿವಿಧ ಭಾರತಿಯಲ್ಲಿ 6:02 ಕೇಳಿ ವೀರಯೋಧರು ರಕ್ಷಣಾ ಸೇವೆಯ ತಾರೆಗಳು.

0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಪ್ರಾರಂಭ. ಆಕಾಶವಾಣಿ, ಇನ್ನು ಮುಂದೆ ಪ್ರಕಟಣೆ, ನಂತರ ಕನ್ನಡದಲ್ಲಿ ವಾರ್ತೆಗಳು.
1: ಕೇಳುವರೆ, ಇದೇ ಶುಕ್ರವಾರ ಜುಲೈ 31ರಂದು ಸಾಯಂಕಾಲ 6:50 ಹಲೋ ಕೃಷಿರಂಗ ನೇರ ಪ್ರಸಾರ ಕಾರ್ಯಕ್ರಮದ ವಿಷಯ ಬೆಳೆ ಸಮೀಕ್ಷೆ. ಭಾಗವಹಿಸುವವರು ಶ್ರೀ ಸಿಬಿ ಬಾಲರೆಡ್ಡಿ, ಅಪರ ಕೃಷಿ ನಿರ್ದೇಶಕರು ಬೆಳೆ ಅಭಿವೃದ್ಧಿ ಮತ್ತು ಯೋಜನೆ. ಕರೆ ಮಾಡಲು ಫೋನ್ ಸಂಖ್ಯೆಗಳು 2237047477, 2237048 2237499 STD ಕೋಡ್ 080. ಕೇಳಿ, ಇದೇ ಶುಕ್ರವಾರ ಜುಲೈ 31ರಂದು ಸಾಯಂಕಾಲ 6:50 ಹಲೋ ಕೃಷಿರಂಗ ನೇರ ಪ್ರಸಾರ ಕಾರ್ಯಕ್ರಮದ ವಿಷಯ ಬೆಳೆ ಸಮೀಕ್ಷೆ.
2: ರಾಜ್ಯವ್ಯಾಪಿ ಪ್ರಸಾರವಾಗುವ ಹಲೋ ಕೃಷಿರಂಗ ನೇರ ಫೋನ್ ಇನ್ ಕಾರ್ಯಕ್ರಮದ ಪ್ರಾಯೋಜಕರು ರಾಜ್ಯ ಕೃಷಿ ಇಲಾಖೆ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಗಿರೀಶ್ ಮೇರ್ವೆ. ಮುಖ್ಯಾಂಶಗಳು. ಸಾರ್ವಜನಿಕ ಪರೀಕ್ಷೆಗಳು ಅಕ್ರಮ ತಡೆ ತಿದ್ದುಪಡಿ ವಿಧೇಯಕಕ್ಕೆ ಸಂಸತ್ತಿನ ಅಂಗೀಕಾರ. ತಪ್ಪಿತಸ್ಥರಿಗೆ 10 ವರ್ಷ ಜೈಲು, 10 ಕೋಟಿ ರೂಪಾಯಿವರೆಗೆ ದಂಡ. ವಿಶ್ವಾಸಾರ್ಹ ಪರೀಕ್ಷಾ ವ್ಯವಸ್ಥೆ ನಿರ್ಮಾಣಕ್ಕೆ ಕೇಂದ್ರ ಸರ್ಕಾರದಿಂದ ದೃಢ ಕ್ರಮ, ಪ್ರಧಾನಮಂತ್ರಿ ನರೇಂದ್ರ ಮೋದಿ. ನವದೆಹಲಿಯಲ್ಲಿ ಪ್ರಧಾನಿಯವರ ಅಧ್ಯಕ್ಷತೆಯಲ್ಲಿ ಭದ್ರತಾ ಸಚಿವ ಸಂಪುಟ ಸಮಿತಿ ಸಿಸಿಎಸ್ ಸಭೆ. ಪಶ್ಚಿಮ ಏಷ್ಯಾ ಪರಿಸ್ಥಿತಿಯ ಪರಿಣಾಮದ ಅವಲೋಕನ. ಪಾಕ್ ಆಕ್ರಮಿತ ಜಮ್ಮು ಕಾಶ್ಮೀರದಲ್ಲಿ ಮುಂದುವರೆದ ಜನಾಕ್ರೋಶ. ಮಹಿಳಾ ಪ್ರತಿಭಟನಾಕಾರರ ಮೇಲೂ ಪಾಕ್ ಪಡೆಯಿಂದ ಗುಂಡಿನ ದಾಳಿ. ಹಾಗೂ 17 ವರ್ಷದೊಳಗಿನವರ ವಿಶ್ವ ಕುಸ್ತಿ ಚಾಂಪಿಯನ್ಶಿಪ್. ಮಹಿಳಾ ವಿಭಾಗದಲ್ಲಿ ಭಾರತಕ್ಕೆ 1 ಬೆಳ್ಳಿ 2 ಕಂಚು. ವಾರ್ತೆಗಳ ವಿವರ. ಸಾರ್ವಜನಿಕ ಪರೀಕ್ಷೆಗಳಲ್ಲಿ ಅಕ್ರಮ ಎಸಗುವುದನ್ನು ತಡೆಯಲು ಉದ್ದೇಶಿಸಿರುವ ಸಾರ್ವಜನಿಕ ಪರೀಕ್ಷೆಗಳು ಅಕ್ರಮ ತಡೆ ತಿದ್ದುಪಡಿ ವಿಧೇಯಕ 2026ಕ್ಕೆ ಸಂಸತ್ತು ತನ್ನ ಅಂಗೀಕಾರ ನೀಡಿದೆ. ಲೋಕಸಭೆಯು ಬುಧವಾರವೇ ಈ ವಿಧೇಯಕವನ್ನು ಅಂಗೀಕರಿಸಿದ್ದು, ನಿನ್ನೆ ರಾಜ್ಯಸಭೆಯು ಸಹ ಇದಕ್ಕೆ ಸಮ್ಮತಿ ಸೂಚಿಸಿದೆ. ಸಿಬ್ಬಂದಿ ಸಾರ್ವಜನಿಕ ಕುಂದುಕೊರತೆಗಳು ಮತ್ತು ಪಿಂಚಣಿ ಖಾತೆಯ ರಾಜ್ಯ ಸಚಿವ ಡಾಕ್ಟರ್ ಜಿತೇಂದ್ರ ಸಿಂಗ್ ಅವರು ವಿಧೇಯಕವನ್ನು ಮಂಡಿಸಿದರು. ಸಭಾಪತಿ ಸಿಪಿ ರಾಧಾಕೃಷ್ಣನ್ ಅವರು ಈ ವಿಧೇಯಕದ ಮೇಲಿನ ಚರ್ಚೆಗೆ 7 ಗಂಟೆಗಳ ಸಮಯವನ್ನು ನಿಗದಿಪಡಿಸಿದ್ದರು. ಈ ನೂತನ ಶಾಸನ ಅತ್ಯಂತ ಕಠಿಣ ನಿಬಂಧನೆಗಳನ್ನು ಒಳಗೊಂಡಿದ್ದು, ಪರೀಕ್ಷಾ ಅಕ್ರಮಗಳಲ್ಲಿ ಭಾಗಿಯಾಗುವ ತಪ್ಪಿತಸ್ಥರಿಗೆ 10 ವರ್ಷಗಳವರೆಗೆ ಜೈಲು ಶಿಕ್ಷೆ, 10 ಕೋಟಿ ರೂಪಾಯಿವರೆಗೆ ದಂಡ ಹಾಗೂ ಅಪರಾಧಿಗಳ ಆಸ್ತಿ ಜಪ್ತಿ ಮಾಡುವಂತಹ ಕಠಿಣ ಶಿಕ್ಷೆಗಳನ್ನು ವಿಧಿಸಲು ಅವಕಾಶ ಕಲ್ಪಿಸುತ್ತದೆ. ಪ್ರಕರಣಗಳ ಶೀಘ್ರ ವಿಲೇವಾರಿಗಾಗಿ ಪ್ರತಿ ರಾಜ್ಯ ಸರ್ಕಾರ ಮತ್ತು ಕೇಂದ್ರಾಡಳಿತ ಪ್ರದೇಶದ ಆಡಳಿತ ದಿನನಿತ್ಯದ ವಿಚಾರಣೆಗಾಗಿ ತ್ವರಿತ ವಿಶೇಷ ನ್ಯಾಯಾಲಯಗಳನ್ನು ಸ್ಥಾಪಿಸುವುದನ್ನು ಈ ಕಾಯ್ದೆ ಕಡ್ಡಾಯಗೊಳಿಸಿದೆ. ಜೊತೆಗೆ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾದ ದಿನಾಂಕದಿಂದ 2 ತಿಂಗಳ ಒಳಗಾಗಿ ತನಿಖೆಯನ್ನು ಪೂರ್ಣಗೊಳಿಸಬೇಕು ಹಾಗೂ ದೋಷಾರೋಪ ಪಟ್ಟಿ ಸಲ್ಲಿಕೆಯಾದ 3 ತಿಂಗಳ ಒಳಗಾಗಿ ವಿಚಾರಣೆಯನ್ನು ಮುಕ್ತಾಯಗೊಳಿಸಬೇಕು ಎಂದು ಕಾಯ್ದೆಯಲ್ಲಿ ಸ್ಪಷ್ಟಪಡಿಸಲಾಗಿದೆ. ವಿಧೇಯಕದ ಮೇಲಿನ ಚರ್ಚೆಗೆ ಉತ್ತರಿಸಿದ

0: ಸಚಿವ ಡಾಕ್ಟರ್ ಜಿತೇಂದ್ರ ಸಿಂಗ್, ಈ ವಿಷಯ ಭಾರತದ ಪ್ರತಿಯೊಬ್ಬ ಪ್ರಜೆಯ ಮೇಲೆಯೂ ಪ್ರಭಾವ ಬೀರುತ್ತದೆ ಮತ್ತು ಎಲ್ಲರಿಗೂ ನೇರವಾಗಿ ಸಂಬಂಧಿಸಿದೆ ಎಂದರು. ಪ್ರಶ್ನೆ ಪತ್ರಿಕೆ ಸೋರಿಕೆಯನ್ನು ತಡೆಯಲು ಹಾಗೂ ದೇಶದ ಶಿಕ್ಷಣ ವ್ಯವಸ್ಥೆಯನ್ನು ಸುಧಾರಿಸಲು ಸರ್ಕಾರ ಕೈಗೊಂಡಿರುವ ಹಲವಾರು ಕ್ರಮಗಳನ್ನು ಅವರು ಪಟ್ಟಿ ಮಾಡಿದರು. ವಿಕಸಿತ ಭಾರತ ನಿರ್ಮಾಣಕ್ಕೆ ಯುವಜನತೆಯೇ ದೊಡ್ಡ ಹೂಡಿಕೆಯಾಗಿದ್ದಾರೆ ಎಂದ ಅವರು, ದೇಶದಲ್ಲಿದ್ದ ಏಮ್ಸ್ ಆಸ್ಪತ್ರೆಗಳ ಸಂಖ್ಯೆ 7-22 ಏರಿಕೆಯಾಗಿದ್ದು ವೈದ್ಯಕೀಯ ಸೀಟುಗಳ ಸಂಖ್ಯೆಯೂ ಹೆಚ್ಚಾಗಿದೆ ಎಂದು ತಿಳಿಸಿದರು. ಇದು ಸುಲಭ, ಲಭ್ಯತೆ ಮತ್ತು ಕೈಗೆಟುಕುವ ವೆಚ್ಚದ ಮೂಲಕ ವೈದ್ಯಕೀಯ ಶಿಕ್ಷಣದಲ್ಲಿ ತಂದಿರುವ ಪ್ರಜಾಪ್ರಭುತ್ವೀಕರಣವಾಗಿದೆ ಎಂದು ಪ್ರತಿಪಾದಿಸಿದರು. ಸಚಿವರ ಉತ್ತರ ನೀಡುತ್ತಿದ್ದ ಸಮಯದಲ್ಲಿ ವಿರೋಧ ಪಕ್ಷದ ಸದಸ್ಯರು ಸದನದಿಂದ ಸಭಾತ್ಯಾಗ ಮಾಡಿದರು. ದೇಶದಲ್ಲಿ ಪಾರದರ್ಶಕ ಹಾಗೂ ವಿಶ್ವಾಸಾರ್ಹ ಪರೀಕ್ಷಾ ವ್ಯವಸ್ಥೆಯನ್ನು ರೂಪಿಸಲು ಕೇಂದ್ರ ಸರ್ಕಾರವು ನಿರಂತರವಾಗಿ ಮಹತ್ವದ ಹೆಜ್ಜೆಗಳನ್ನು ಇಡುತ್ತಿದೆ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ತಿಳಿಸಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಹಂಚಿಕೊಂಡಿರುವ ವಿಡಿಯೋ ಸಂದೇಶದಲ್ಲಿ ಪ್ರಧಾನಿ, ಕಳೆದ ಹಲವಾರು ದಶಕಗಳಿಂದ ಪ್ರತಿಯೊಂದು ರಾಜ್ಯ ಸರ್ಕಾರ ಹಾಗೂ ಕೇಂದ್ರ ಸರ್ಕಾರವು ಪ್ರಶ್ನೆ ಪತ್ರಿಕೆ ಸೋರಿಕೆಯ ಗಂಭೀರ ಸಮಸ್ಯೆಯನ್ನು ಎದುರಿಸುತ್ತಾ ಬಂದಿವೆ. ಈ ಅಕ್ರಮಗಳು ಲಕ್ಷಾಂತರ ವಿದ್ಯಾರ್ಥಿಗಳ ಭವಿಷ್ಯವನ್ನು ನಿರಂತರವಾಗಿ ಅಪಾಯಕ್ಕೆ ಸಿಲುಕಿಸಿವೆ ಎಂದು ಕಳವಳ ವ್ಯಕ್ತಪಡಿಸಿದರು. ಈ ಎಲ್ಲ ಸವಾಲುಗಳನ್ನು ಗಮನದಲ್ಲಿಟ್ಟುಕೊಂಡು ರಾಜ್ಯ ಹಾಗೂ ಕೇಂದ್ರ ಮಟ್ಟದಲ್ಲಿ ಶಿಕ್ಷಣ ಮತ್ತು ಪರೀಕ್ಷಾ ವ್ಯವಸ್ಥೆಯಲ್ಲಿ ಸಮಗ್ರ ಸುಧಾರಣೆಗಳನ್ನು ತರುವುದು ಈಗಿನ ಅಗತ್ಯವಾಗಿದೆ ಎಂದು ಪ್ರತಿಪಾದಿಸಿದರು. ಪರೀಕ್ಷಾ ಅಕ್ರಮಗಳನ್ನು ಸಂಪೂರ್ಣವಾಗಿ ತಡೆಯುವ ನಿಟ್ಟಿನಲ್ಲಿ ಸಂಸತ್ತು ಕಠಿಣ ಕಾನೂನು ನಿಬಂಧನೆಗಳನ್ನು ಒಳಗೊಂಡ ಮಹತ್ವದ ಮಸೂದೆಯನ್ನು ಅಂಗೀಕರಿಸಿದೆ ಎಂದರು. ವಿದ್ಯಾರ್ಥಿಗಳ ಶ್ರಮಕ್ಕೆ ಸೂಕ್ತ ನ್ಯಾಯ ಒದಗಿಸಲು ಹಾಗೂ ವಿಕಸಿತ ಭಾರತದ ಭದ್ರ ಅಡಿಪಾಯವನ್ನು ನಿರ್ಮಿಸಲು ತಂತ್ರಜ್ಞಾನ ಆಧಾರಿತ ಪಾರದರ್ಶಕ ಪರೀಕ್ಷಾ ವ್ಯವಸ್ಥೆ, ಪ್ರಶ್ನೆ ಪತ್ರಿಕೆ ಸೋರಿಕೆ ತಡೆ ಕಾಯ್ದೆ ಮತ್ತು ಪರೀಕ್ಷಾ ಮಾಫಿಯಾಗಳ ವಿರುದ್ದ ಕಟ್ಟುನಿಟ್ಟಿನ ಕ್ರಮಗಳು ಅತ್ಯಂತ ಅಗತ್ಯವಾಗಿವೆ ಎಂದು ಪ್ರಧಾನಿ ಪುನರುಚ್ಚರಿಸಿದರು. ರಾಷ್ಟ್ರಗೀತೆ ಹಾಗೂ ರಾಷ್ಟ್ರೀಯ ಚಿಹ್ನೆಗಳ ಗೌರವ ರಕ್ಷಣೆಗಾಗಿ ರೂಪಿಸಲಾಗಿರುವ ರಾಷ್ಟ್ರ ಗೌರವಕ್ಕೆ ಅವಮಾನ ತಡೆ ತಿದ್ದುಪಡಿ ವಿಧೇಯಕ 2026 ಸಂಸತ್ತು ಅಂಗೀಕಾರ ನೀಡಿದೆ. ಈ ವಿಧೇಯಕಕ್ಕೆ ಬುಧವಾರವೇ ರಾಜ್ಯಸಭೆಯು ಅಂಗೀಕಾರ ನೀಡಿದ್ದು, ನಿನ್ನೆ ಲೋಕಸಭೆಯು ಸಹ ತನ್ನ ಸಮ್ಮತಿ ಸೂಚಿಸಿದೆ. ಗೃಹ ಖಾತೆ ರಾಜ್ಯ ಸಚಿವ ನಿತ್ಯಾನಂದ ರೈ ರಾಷ್ಟ್ರ ಗೌರವಕ್ಕೆ ಅವಮಾನ ತಡೆ ಕಾಯ್ದೆ 1971 ಸೂಕ್ತ ತಿದ್ದುಪಡಿ ತರುವ ಸಂಬಂಧ ಈ ವಿಧೇಯಕವನ್ನು ಸದನದಲ್ಲಿ ಮಂಡಿಸಿದರು. ನೂತನ ಶಾಸನದ ಪ್ರಕಾರ ರಾಷ್ಟ್ರಗೀತೆಯಾದ ಜನಗಣಮನಕ್ಕೆ ನೀಡಲಾಗಿರುವಂತೆಯೇ ರಾಷ್ಟ್ರೀಯ ಗೀತೆಯ ಸ್ಥಾನಮಾನ ಹೊಂದಿರುವ ವಂದೇ ಮಾತರಂ ಗೀತೆಗೂ ಸಮಾನವಾದ ಶಾಸನಬದ್ಧ ರಕ್ಷಣೆಯನ್ನು ಒದಗಿಸಲಾಗುತ್ತದೆ. ಈ ರಾಷ್ಟ್ರೀಯ ಗೀತೆಗೆ ಅವಮಾನ ಎಸಗುವ ಅಥವಾ ಗಾಯನಕ್ಕೆ ಅಡ್ಡಿಪಡಿಸುವ ಅಪರಾಧಗಳಿಗೆ ಗರಿಷ್ಠ 3 ಜೈಲು ಶಿಕ್ಷೆ, ದಂಡ ಅಥವಾ ಎರಡನ್ನೂ ವಿಧಿಸಲು ಕಾಯ್ದೆಯಲ್ಲಿ ಅವಕಾಶ ಕಲ್ಪಿಸಲಾಗಿದೆ. ಛತ್ತೀಸ್ಗಢ ಮತ್ತು ಒಡಿಶಾ ನಡುವಿನ ದೀರ್ಘಕಾಲದ ಮಹಾನದಿ ಜಲ ವಿವಾದಕ್ಕೆ ಪರಿಹಾರ ಕಂಡುಕೊಳ್ಳುವ ಕುರಿತು ಕೇಂದ್ರ ಜಲಶಕ್ತಿ ಸಚಿವ ಸಿಆರ್ ಪಾಟೀಲ್ ಅವರ ಅಧ್ಯಕ್ಷತೆಯಲ್ಲಿ ನಿನ್ನೆ ನವದೆಹಲಿಯಲ್ಲಿ ಉನ್ನತ ಮಟ್ಟದ ಸಭೆ ನಡೆಯಿತು. ಸಭೆಯ ಬಳಿಕ ಮಾತನಾಡಿದ ಕೇಂದ್ರ ಜಲಶಕ್ತಿ ಸಚಿವ ಸಿಆರ್ ಪಾಟೀಲ್, ನಿರಂತರವಾದ ಸಂವಾದ, ಪಾರದರ್ಶಕತೆ ಹಾಗೂ ತಾಂತ್ರಿಕ ಸಹಕಾರದ ಮೂಲಕ ಮಹಾನದಿ ಜಲ ವಿವಾದಕ್ಕೆ ಉಭಯ ರಾಜ್ಯಗಳಿಗೂ ಸ್ವೀಕಾರಾರ್ಹವಾದ ಪರಿಹಾರ ಕಂಡುಕೊಳ್ಳಲು ಸಾಧ್ಯವಾಗಲಿದೆ ಎಂದು ಹೇಳಿದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
0: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪಶ್ಚಿಮ ಏಷ್ಯಾದಲ್ಲಿ ಮುಂದುವರೆದಿರುವ ಸಂಘರ್ಷದ ಹಿನ್ನೆಲೆಯಲ್ಲಿ ಉಂಟಾಗಿರುವ ಪರಿಸ್ಥಿತಿ ಹಾಗೂ ವಿವಿಧ ಸಚಿವಾಲಯಗಳು ಮತ್ತು ಇಲಾಖೆಗಳು ಕೈಗೊಂಡಿರುವ ಕ್ರಮಗಳ ಪರಿಶೀಲನೆಗಾಗಿ ಪ್ರಧಾನಿ ನರೇಂದ್ರ ಮೋದಿ ನಿನ್ನೆ ಭದ್ರತಾ ಸಚಿವ ಸಂಪುಟ ಸಮಿತಿ CCS ಸಭೆಯ ಅಧ್ಯಕ್ಷತೆ ವಹಿಸಿದ್ದರು. ಸಭೆಯಲ್ಲಿ ಮಾತನಾಡಿದ ಪ್ರಧಾನಿ, ಬೆಳವಣಿಗೆಗಳ ಮೇಲೆ ನಿರಂತರ ನಿಗಾ ವಹಿಸಿ ನಾಗರಿಕರ ಹಿತಾಸಕ್ತಿ ಕಾಪಾಡುವ ಕ್ರಮಗಳನ್ನು ತ್ವರಿತವಾಗಿ ಜಾರಿಗೊಳಿಸಲು ಏಕೀಕೃತ ಹಾಗೂ ಸಮನ್ವಯಿತ ವ್ಯವಸ್ಥೆಯನ್ನು ರೂಪಿಸುವಂತೆ ಸೂಚಿಸಿದರು. ಸಮುದ್ರಯಾನದಲ್ಲಿರುವ ಭಾರತೀಯ ನಾವಿಕರು ಹಾಗೂ ಅವರ ಕುಟುಂಬಗಳಿಗೆ ಸಮಯೋಚಿತ ಮಾಹಿತಿ, ತುರ್ತು ನೆರವು ಮತ್ತು ಸಮಾಲೋಚನಾ ಸೇವೆ ಒದಗಿಸಲು ವಿಶೇಷ ವ್ಯವಸ್ಥೆ ರೂಪಿಸುವಂತೆಯೂ ಅವರು ನಿರ್ದೇಶನ ನೀಡಿದರು. ಮುಂಬರುವ ರಸಗೊಬ್ಬರ ಅಗತ್ಯವನ್ನು ಗಮನದಲ್ಲಿಟ್ಟುಕೊಂಡು ಪರ್ಯಾಯ ಮೂಲಗಳಿಂದ ರಸಗೊಬ್ಬರ ಪೂರೈಕೆ ಮಾಡುವ ಸಾಧ್ಯತೆಗಳು ಕುರಿತು ಸಭೆಯಲ್ಲಿ ಚರ್ಚೆ ನಡೆಯಿತು. ರಸಗೊಬ್ಬರ ಪೂರೈಕೆಯಲ್ಲಿ ಯಾವುದೇ ವ್ಯತ್ಯಯವಾಗದಂತೆ ಎಲ್ಲ ಅಗತ್ಯ ಕ್ರಮಗಳನ್ನು ಕೈಗೊಳ್ಳುವಂತೆ ಪ್ರಧಾನಿ ಸೂಚಿಸಿದರು. ಪಾಕಿಸ್ತಾನ ಆಕ್ರಮಿತ ಜಮ್ಮು ಮತ್ತು ಕಾಶ್ಮೀರ POJKಯಲ್ಲಿ ಪಾಕಿಸ್ತಾನಿ ಭದ್ರತಾ ಪಡೆಗಳು ನಾಗರಿಕರ ಮೇಲೆ ನಡೆಸಿದ ಕಾರ್ಯಾಚರಣೆಯ ವಿರುದ್ಧ ಸಾರ್ವಜನಿಕ ಆಕ್ರೋಶ ತೀವ್ರಗೊಂಡಿದೆ. ಭದ್ರತಾ ಪಡೆಗಳ ಹಿಂಸಾಚಾರಕ್ಕೆ 40 ಹೆಚ್ಚು ಜನರು ಮೃತಪಟ್ಟಿದ್ದು, ಪ್ರಸ್ತುತ ಆಕ್ರಮಿತ ಪ್ರದೇಶದ ಸ್ಥಳೀಯ ಆಡಳಿತವು ಮೂಲಭೂತ ಹಕ್ಕುಗಳಿಗಾಗಿ ಹೋರಾಡುತ್ತಿರುವ ಮಹಿಳಾ ಪ್ರತಿಭಟನಕಾರರನ್ನೇ ಗುರಿಯಾಗಿಸಿಕೊಂಡಿದೆ. ರಾವಲಾಕೋಟ್ ಮತ್ತು ಮಿರ್ಪುರಗಳಲ್ಲಿ ದಮನಕಾರಿ ಕ್ರಮಗಳ ವಿರುದ್ಧ ಬೃಹತ್ ಸಂಖ್ಯೆಯಲ್ಲಿ ನಡೆದ ಘೋಷಣೆ ಕೂಗುತ್ತಿದೆ.

0: ದ ಮಹಿಳಾ ಪ್ರತಿಭಟನಾಕಾರರ ಮೇಲೆ ಪಾಕಿಸ್ತಾನಿ ಪಡೆಗಳು ನೇರ ಗುಂಡಿನ ದಾಳಿ ನಡೆಸಿವೆ. ಕೋಟ್ಲಿಯಲ್ಲಿ ಶಾಂತಿಯುತವಾಗಿ ನಡೆಯುತ್ತಿದ್ದ ಪ್ರತಿಭಟನಾ ರ್ಯಾಲಿಯ ಮೇಲೆಯೂ ಪೊಲೀಸರು ಗುಂಡಿನ ದಾಳಿ ನಡೆಸಿದ್ದು, ಜೀವ ಭಯದಿಂದ ಮಹಿಳೆಯರು ಓಡಿ ಹೋಗುತ್ತಿರುವ ದೃಶ್ಯಗಳು ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡುತ್ತಿವೆ. ಪಾಕಿಸ್ತಾನದ ಬಲೂಚಿಸ್ತಾನ ಪ್ರಾಂತ್ಯದ ಕಲ್ಲಿದ್ದಲು ಗಣಿಯೊಂದರಲ್ಲಿ ಸಂಭವಿಸಿದ ಭೀಕರ ಸ್ಫೋಟದಲ್ಲಿ ಕನಿಷ್ಠ 18 ಗಣಿ ಕಾರ್ಮಿಕರು ಮೃತಪಟ್ಟಿದ್ದು 24ಕ್ಕೂ ಹೆಚ್ಚು ಜನರು ಗಣಿಯಲ್ಲಿ ಸಿಲುಕಿಕೊಂಡಿದ್ದಾರೆ. ಕ್ವೆಟ್ಟಾ ನಗರದ ಹೊರವಲಯದಲ್ಲಿರುವ ಗಣಿಯಲ್ಲಿ ಮಿಥೇನ್ ಅನಿಲ ಅತಿಯಾಗಿ ಶೇಖರಣೆಗೊಂಡು ಈ ಸ್ಫೋಟ ಸಂಭವಿಸಿದೆ ಎಂದು ಶಂಕಿಸಲಾಗಿದೆ. ದುರಂತ ಸಂಭವಿಸಿದ ಕೆಲವೇ ಗಂಟೆಗಳಲ್ಲಿ ರಕ್ಷಣಾ ಸಿಬ್ಬಂದಿ ಆರಂಭದಲ್ಲಿ 7 ಕಾರ್ಮಿಕರ ಮೃತದೇಹಗಳನ್ನು ಹೊರತೆಗೆದಿದ್ದು, ತದನಂತರ ನಡೆಸಿದ ಸುದೀರ್ಘ ಕಾರ್ಯಾಚರಣೆಯಲ್ಲಿ ಇನ್ನೂ 11 ಶವಗಳು ಪತ್ತೆಯಾಗಿವೆ. ಸಿಲುಕಿರುವ ಎಲ್ಲಾ ಕಾರ್ಮಿಕರನ್ನು ಪತ್ತೆ ಹಚ್ಚಿ ಹೊರತೆಗೆಯುವವರೆಗೆ ರಕ್ಷಣಾ ಕಾರ್ಯಾಚರಣೆ ತಡೆರಹಿತವಾಗಿ ಮುಂದುವರಿಯಲಿದೆ ಎಂದು ಸರ್ಕಾರಿ ಗಣಿ ಪರಿವೀಕ್ಷಕ ಘನಿ ಬಲೂಚ್ ತಿಳಿಸಿದ್ದಾರೆ. ಬಿಹಾರ, ಗುಜರಾತ್ ಹಾಗೂ ಮಧ್ಯಪ್ರದೇಶದ ತಲಾ 1 ವಿಧಾನಸಭಾ ಕ್ಷೇತ್ರಗಳಲ್ಲಿ ನಡೆದ ಉಪಚುನಾವಣೆಯ ಮತದಾನ ನಿನ್ನೆ ಶಾಂತಿಯುತವಾಗಿ ಮುಕ್ತಾಯಗೊಂಡಿತು. ಬಿಹಾರದ ಬಂಕಿಪುರ, ಗುಜರಾತ್ನ ಮಂಜಲ್ಪುರ ಹಾಗೂ ಮಧ್ಯಪ್ರದೇಶದ ದಾತಿಯಾ ವಿಧಾನಸಭಾ ಕ್ಷೇತ್ರಗಳಿಗೆ ಮತದಾನ ನಡೆಯಿತು. ಚುನಾವಣಾ ಆಯೋಗದ ಮಾಹಿತಿ ಪ್ರಕಾರ ಬಿಹಾರದ ಬಂಕಿಪುರ ಕ್ಷೇತ್ರದಲ್ಲಿ 34%, ಹೆಚ್ಚು ಗುಜರಾತ್ನ ಮಂಜಲ್ಪುರ ಕ್ಷೇತ್ರದಲ್ಲಿ 37%, ಹೆಚ್ಚು ಹಾಗೂ ಮಧ್ಯಪ್ರದೇಶದ ದಾತಿಯಾ ಕ್ಷೇತ್ರದಲ್ಲಿ 71%, ಹೆಚ್ಚು ಮತದಾನ ದಾಖಲಾಗಿತ್ತು. ಅಜರ್ಬೈಜಾನ್ ಬಾಕುನಲ್ಲಿ ನಿನ್ನೆ ನಡೆದ 17 ವರ್ಷದೊಳಗಿನವರ ವಿಶ್ವ ಕುಸ್ತಿ ಚಾಂಪಿಯನ್ಶಿಪ್ನಲ್ಲಿ ಭಾರತೀಯ ಕುಸ್ತಿಪಟು ನಿಖಿತಾ ಸೆಹ್ರಾವತ್ ಬೆಳ್ಳಿ ಪದಕ ತಮ್ಮದಾಗಿಸಿಕೊಂಡರೆ ಕಾಮ್ನಾ ಬಾಬಲ್ ಮತ್ತು ಗರಿಮಾ ಕಂಚಿನ ಪದಕಗಳನ್ನು ಗೆದ್ದರು. ಮಹಿಳೆಯರ 57 kg ವಿಭಾಗದ ಫೈನಲ್ನಲ್ಲಿ ನಿಖಿತಾ ಅಮೆರಿಕದ ಎಪೆನೆಸಾ ಎಲಿಸನ್ ವಿರುದ್ಧ 0-6 ಅಂತರದಿಂದ ಸೋಲನುಭವಿಸಿ ಸ್ವರ್ಣ ಪದಕದಿಂದ ವಂಚಿತರಾದರು. 49 kg ವಿಭಾಗದಲ್ಲಿ ಕಾಮ್ನಾ ಬಾಬಲ್ 3ನೇ ಸ್ಥಾನಕ್ಕಾಗಿ ನಡೆದ ಪ್ಲೇ ಆಫ್ ಪಂದ್ಯದಲ್ಲಿ ರಷ್ಯಾದ ಐರ್ನಾ ಸೈದಿವಾ ಅವರನ್ನು 3-2 ಅಂತರದಿಂದ ಸೋಲಿಸಿದರು. 73 kg ವಿಭಾಗದಲ್ಲಿ ಕಂಚಿನ ಪದಕಕ್ಕಾಗಿ ನಡೆದ ಪಂದ್ಯದಲ್ಲಿ ಗರಿಮಾ ಸ್ಪೇನ್ನ ಪೌಲಾ ಬನ್ಸೈಕಾ ಪೆರೆಜ್ ಅವರನ್ನು ಮಣಿಸಿದರು. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸಾರ್ವಜನಿಕ ಪರೀಕ್ಷೆಗಳು ಅಕ್ರಮ ತಡೆ ತಿದ್ದುಪಡಿ ವಿಧೇಯಕಕ್ಕೆ ಸಂಸತ್ತಿನ ಅಂಗೀಕಾರ. ತಪ್ಪಿತಸ್ಥರಿಗೆ 10 ವರ್ಷ ಜೈಲು, 10 ಕೋಟಿ ರೂಪಾಯಿವರೆಗೆ ದಂಡ. ವಿಶ್ವಾಸಾರ್ಹ ಪರೀಕ್ಷಾ ವ್ಯವಸ್ಥೆ ನಿರ್ಮಾಣಕ್ಕೆ ಕೇಂದ್ರ ಸರ್ಕಾರದಿಂದ ದೃಢ ಕ್ರಮ, ಪ್ರಧಾನಮಂತ್ರಿ ನರೇಂದ್ರ ಮೋದಿ. ನವದೆಹಲಿಯಲ್ಲಿ ಪ್ರಧಾನಿಯವರ ಅಧ್ಯಕ್ಷತೆಯಲ್ಲಿ ಭದ್ರತಾ ಸಚಿವ ಸಂಪುಟ ಸಮಿತಿ ಸಿಸಿಎಸ್ ಸಭೆ. ಪಶ್ಚಿಮ ಏಷ್ಯಾ ಪರಿಸ್ಥಿತಿಯ ಪರಿಣಾಮದ ಅವಲೋಕನ. ಪಾಕ್ ಆಕ್ರಮಿತ ಜಮ್ಮು ಕಾಶ್ಮೀರದಲ್ಲಿ ಮುಂದುವರಿದ ಜನಾಕ್ರೋಶ, ಪ್ರತಿಭಟನಾಕಾರರ ಮೇಲೂ ಪಾಕ್ ಪಡೆಯಿಂದ ಗುಂಡಿನ ದಾಳಿ. ಹಾಗೂ 17 ವರ್ಷದೊಳಗಿನವರ ವಿಶ್ವ ಕುಸ್ತಿ ಚಾಂಪಿಯನ್ಶಿಪ್, ಮಹಿಳಾ ವಿಭಾಗದಲ್ಲಿ ಭಾರತಕ್ಕೆ 1 ಬೆಳ್ಳಿ 2 ಕಂಚು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ಮಧ್ಯಾಹ್ನ 12 ಗಂಟೆಗೆ.
1: ಆಕಾಶವಾಣಿ ಬೆಂಗಳೂರು. ಚಿತ್ರಗೀತೆಗಳು. ಶ್ರುತಿ ಚಿತ್ರಕ್ಕಾಗಿ KJ ಜಯಸುದಾಸ್ ಹಾಡಿರುವ ಗೀತೆ.

ಶಿವದೇಶಂಕರ್ ಗೀತೆಯನ್ನು ಬರೆದಿರು, ರಾಜನ್ ನಾಗೇಂದ್ರ ರಾಗ ಸಂಯೋಜನೆ ಮಾಡಿರುವ ಸುಪ್ರಭಾತ ಚಿತ್ರದ ಗೀತೆ, ಗಾಯಕರು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಸಂಗಡಿಗರು.

chicka chicka chicka chicka chicka chay chicka chicka chay chicka chicka chay. ನೂರು ಜನರು ಬಂದರು, ನೂರು ಜನರು

ಮಾನಸ ಸರೋವರ ಚಿತ್ರಕ್ಕಾಗಿ ವಾಣಿ ಜಯರಾಮ್ ಹಾಡಿರುವ ಗೀತೆಯನ್ನ ಕೇಳುತ್ತಿರುವಿರಿ. ಜಿಎಸ್ ಶಿವರುದ್ರಪ್ಪ ಅವರ ರಚನೆಯನ್ನು ಸಂಗೀತಕ್ಕೆ ಅಳವಡಿಸಿದ್ದಾರೆ ವಿಜಯ ಭಾಸ್ಕರ್.

0: ನೋಡು ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್ ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
1: ಬೆಳಿಗ್ಗೆ 4 ಗಂಟೆಗೆ ಪೇಪರ್ ಹಾಕೋ ಕೆಲಸ ಶುರು ಆಗುತ್ತೆ. ಮಳೆ ಇರಲಿ ಚಳಿ ಇರಲಿ ರಸ್ತೆಯಲ್ಲಿ ಓಡಾಡೋದೇ ನಮ್ಮ ಜೀವನ ಆಗೋಯ್ತು.
2: ಬೇಸರ ಮಾಡ್ಕೋಬೇಡ, ಈಗ ನಮ್ಮಂಥವರ ಸುರಕ್ಷತೆಗೆ ಕರ್ನಾಟಕ ಸರ್ಕಾರದ ವಿಶೇಷ ಯೋಜನೆ ಇದೆ. ದಿನಪತ್ರಿಕೆ ಮತ್ತು ಹಾಲು ವಿತರಣಾ ಕಾರ್ಮಿಕರ ಅಪಘಾತ ಪರಿಹಾರ ಮತ್ತು ವೈದ್ಯಕೀಯ ಸೌಲಭ್ಯ ಯೋಜನೆ.
0: 16-70 ವರ್ಷದ ಅರ್ಹ ಕಾರ್ಮಿಕರು ಇಂದೇ KSUWSSP.karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
3: ರಾಂಬೋ 2 ಚಿತ್ರಕ್ಕಾಗಿ ರವೀಂದ್ರ ಸ್ವರ್ಗಾವಿ ಅವರು ಹಾಡಿರುವ ಗೀತೆ. ಇವರೊಂದಿಗೆ ಶಮಿತಾ ಮಲ್ನಾಡ್ ದನಿಗೂಡಿಸಿದ್ದಾರೆ. ಶಿವು ಬೆಗ್ಗಿಯವರ ಸಾಹಿತ್ಯ ಸಂಗೀತ ನಿರ್ದೇಶನ ಅರ್ಜುನ್ ಜನ್ಯಾ.

ಅಭಿರಾಮಚಂದ್ರ ಚಿತ್ರಕ್ಕಾಗಿ ಪಂಚಮ್ ಜೀವ ಹಾಡಿರುವ ಗೀತೆ. ವಿಷ್ಣು ಪ್ರತಾಪ್ ಅವರ ಸಾಹಿತ್ಯಕ್ಕೆ ಸಂಗೀತ ನಿರ್ದೇಶನ ರವಿ ಬಸ್ರೂರವರಿಂದ.

0: ಕೇಳುವರೆ, ಇದೇ ಶುಕ್ರವಾರ ಜುಲೈ 31ರಂದು ಸಾಯಂಕಾಲ 6:50 ಹಲೋ ಕೃಷಿರಂಗ ನೇರ ಪ್ರಸಾರ ಕಾರ್ಯಕ್ರಮದ ವಿಷಯ ಬೆಳೆ ಸಮೀಕ್ಷೆ. ಭಾಗವಹಿಸುವವರು ಶ್ರೀ ಸಿಬಿ ಬಾಲರೆಡ್ಡಿ, ಅಪರ ಕೃಷಿ ನಿರ್ದೇಶಕರು ಬೆಳೆ ಅಭಿವೃದ್ಧಿ ಮತ್ತು ಯೋಜನೆ. ಕರೆ ಮಾಡಲು ಫೋನ್ ಸಂಖ್ಯೆಗಳು 2237047477, 2237047488, 2237049 STD ಕೋಡ್ 080. ಕೇಳಿ, ಇದೇ ಶುಕ್ರವಾರ ಜುಲೈ 31ರಂದು ಸಾಯಂಕಾಲ 6:50 ಹಲೋ ಕೃಷಿರಂಗ ನೇರ ಪ್ರಸಾರ ಕಾರ್ಯಕ್ರಮದ ವಿಷಯ ಬೆಳೆ ಸಮೀಕ್ಷೆ.
1: ರಾಜ್ಯವ್ಯಾಪಿ ಪ್ರಸಾರವಾಗುವ ಹಲೋ ಕೃಷಿರಂಗ ನೇರ ಫೋನಿನ್ ಕಾರ್ಯಕ್ರಮದ ಪ್ರಾಯೋಜಕರು ರಾಜ್ಯ ಕೃಷಿ ಇಲಾಖೆ.
2: ಇನ್ನು ಮುಂದೆ ಕೇಳಿ, ರಾಘವೇಂದ್ರ ಅವರು ಗೀತೆಯನ್ನು ಬರೆದು ನಕುಲ್ ಅಭಯಂಕರ್ ಅವರು ರಾಗ ಸಂಯೋಜನೆ ಮಾಡಿರುವ ಲವ್ ಮಾಕ್ಟೈಲ್ ಚಿತ್ರದ ಗೀತೆ, ಗಾಯಕರು ವಿಜಯ್ ಪ್ರಕಾಶ್.

0: ಇದುವರೆಗೆ ಚಿತ್ರಗೀತೆಗಳನ್ನು ಕೇಳಿದಿರಿ. ಈ ಮಧ್ಯಾಹ್ನ 12:35 ಆರೋಗ್ಯ ಸಂಚಿಕೆಯಲ್ಲಿ ಕೇಳಿ, ಸಂಧಿವಾತಕ್ಕೆ ಕಾರಣಗಳು, ಲಕ್ಷಣಗಳು ಮತ್ತು ಚಿಕಿತ್ಸೆ ಕುರಿತು ಸಂಧಿವಾತ ರೋಗ ತಜ್ಞರಾದ ಡಾಕ್ಟರ್ ಸಂಗೀತಾ ಕೆಎನ್ ಅವರೊಂದಿಗೆ ಸಂದರ್ಶನ ಪ್ರಸಾರವಾಗುವುದು. ಸಮಯ ಸರಿಯಾಗಿ 8:50. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಪ್ರಾರಂಭ.
1: ಆಕಾಶವಾಣಿ

ಕಗ್ಗದ ಸಿರಿ. ಡಿವಿಜಿಯವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿ ಕಗ್ಗದ ಸಿರಿ.

0: ಸ್ವಸ್ಥತೆಯ ಕದಲಿಸದ ಜಗದಾಸ್ತಿಯೊಂದು ಗುಣ, ಆಸ್ತಿಯನ್ನು ಕುಂದಿಸದ ತಾಟಸ್ಥ್ಯವೊಂದು. ಸ್ವಸ್ಥತೆಯ ಕದಲಿಸದ ಜಗದಾಸ್ತಿಯೊಂದು ಗುಣ, ಆಸ್ತಿಯನ್ನು ಕುಂದಿಸದ ತಾಟಸ್ಥ್ಯವೊಂದು. ನಷ್ಟಲಾಭಂಗಳಲ್ಲಿ ಲಘುಹಾಸ್ಯ ನಯವೊಂದು, ಸ್ವಸ್ತಿಗಾವಶ್ಯಕವು ಮಂಕುತಿಮ್ಮ. ನಷ್ಟಲಾಭಂಗಳಲ್ಲಿ ಲಘುಹಾಸ್ಯ ನಯವೊಂದು, ಸ್ವಸ್ತಿಗಾವಶ್ಯಕವು ಮಂಕುತಿಮ್ಮ.
1: ಸ್ವಸ್ಥತೆಯ ಕದಲಿಸದ ಜಗದಾಸ್ಥೆಯೊಂದು ಗುಣ,

ಇವರಿಗೆ ತುಂಬ ಪ್ರಿಯವಾದ ಒಂದು ಶಬ್ದ. ಆಸ್ಥೆಯ ಸ್ವಸ್ಥತೆಯನ್ನು ಕದಲಿಸದ ಜಗದಾಸ್ಥೆಯೊಂದು ಗುಣ. ಅಂದರೆ ಲೋಕದಲ್ಲಿ ಏನೋ ಒಂದು ಸ್ವಸ್ಥತೆ ಇದೆ, ಒಂದು ವ್ಯವಸ್ಥೆ ಇದೆ, ಒಂದು ಕ್ರಮ ಇದೆ, ಒಂದು ನೀತಿ ಇದೆ, ಅದನ್ನು ಹಾಳು ಮಾಡೋಕ್ಕೆ ಹೋಗಬಾರ್ದು. ಲೋಕದಲ್ಲಿ ಆಸಕ್ತಿ ಹೊಂದಿರಬೇಕು. ಪರಿಸರವನ್ನು ನಾಶ ಮಾಡದೆ ನೀನು ಲೋಕವನ್ನು ಪ್ರೀತಿಸೋದನ್ನು ಕಲಿಯಬೇಕು. ಇದು ಆಸ್ಥೆಗೆ ಸಂಬಂಧಪಟ್ಟಿದ್ದು. ಹಾಗೆಯೇ ಆಸ್ಥೆಯನ್ನು ಕುಂದಿಸದ ತಾಟಸ್ಥ್ಯ ಒಂದು. ಸುಮ್ಮನೆ ಆಸಕ್ತಿ ಇದೆ ಅಂತೇಳಿ ನುಗ್ಗಿಬಿಡ್ಬಾರ್ದು. ಎಲ್ಲಿಂದ ನುಗ್ಗಿ ವಿಚಾರಿಸಿ ಏನೇನೋ ಮಾಡಿ ಹಾಳು ಮಾಡಿಬಿಡ್ಬಾರ್ದು, ಪರಿಸರವನ್ನು ಹಾಳು ಮಾಡಬಾರ್ದು. ಅದರಿಂದ ಆಸ್ಥೆಯನ್ನು ಕುಂದಿಸದ ತಾಟಸ್ಥ್ಯ ಒಂದು. ಆಸ್ಥೆ ಅಕ್ಕರ ಪ್ರೀತಿ. ಎಷ್ಟೇ ಉದ್ವೇಗಕ್ಕೆ ಒಳಗಾದರೂ ಕೂಡ ಅದಕ್ಕೆ ನಾವು ಮನಸ್ಸನ್ನು ಹಿಡಿದಲ್ಲಿಟ್ಕೊಳ್ಬೇಕು. ಮುಂದಿನ ಸಾಲಂತೂ ನಷ್ಟ ಲಾಭಗಳಲ್ಲಿ ಲಘುಹಾಸ್ಯ ನಯ ಒಂದು. ಸ್ವಸ್ತಿಗೆ ಅವಶ್ಯಕ ಓಮಂಕುತಿಮ್ಮ. ನಿಮ್ಮ ಈ ಸ್ವಸ್ತಿಗೆ ಮಂಗಳ ಆಗಬೇಕು. ಲೋಕ ಮಂಗಳ ಕಾರಣಕ್ಕೆ ಏನು ಮಾಡಬೇಕಪ್ಪ ಅಂತಂದರೆ, ನಷ್ಟ ಲಾಭಗಳಲ್ಲಿ ನಿನಗೆ ನಷ್ಟವಾಗಲಿ ಲಾಭವೇ ಆಗಲಿ ಯಾವುದನ್ನೇ ಲಘುಹಾಸ್ಯ ನಯ ಒಂದು. ಅಂದರೆ ಅದನ್ನು ಬಹಳ ತೇಲಿಕೆಯಾಗಿ ತೆಗೆದುಕೊಳ್ಳುವಂಥದ್ದು. ಅದನ್ನು ಮಂತ್ರರಂಗವನ್ನು ಅಷ್ಟು ಚುಚ್ತಾ ಇಲ್ಲ ಅನ್ನೋ ಹಾಗೆ ತಿಳ್ಕೊಳ್ಳೋದಿದೆಯಲ್ಲ. ಎಷ್ಟು ಜನ ನೋವನ್ನು ಅನುಭವಿಸೋದಿಲ್ಲ, ಆದರೆ ತಮ್ಮಲ್ಲೇ ಅನುಭವಿಸ್ಕೊಳ್ತಾರೆ, ಲೋಕಕ್ಕೆ ಹೇಳೋದಿಲ್ಲ. ದುಃಖಿಗೆ ನರಂ ದುಃಖಿ ಅಂತ ಒಂದು ಮಾತಿದೆ. ಸಂಕಟಕ್ಕೆ ಒಳಗಾದವನು ನಿಜವಾಗಿ ಅದನ್ನು ಲೋಕಕ್ಕೆ ವಿಪರೀತ ಪ್ರಚಾರ ಕೊಡೋದಿಲ್ಲೇ, ಆ ಲಘು ಹಾಸ್ಯದಿಂದ ತೇಲಿಸೋದು. ಡಿ ವಿ ಜಿಯವರು ತುಂಬ ಹಾಸ್ಯಪ್ರಿಯರು. ಆ ಲಘುಹಾಸ್ಯ ನಯ ಒಂದು, ಅದು ಸ್ವಸ್ತಿಗೆ ಅವಶ್ಯಕವೋ. ಸೃಷ್ಟಿಯನ್ನೇ ಹಾಸ್ಯ ಮಾಡಬಲ್ಲಂಥ ಶಕ್ತಿ ಅವರಿಗಿದೆ. ಒಳ್ಳೆ ಮೂಗನ್ನು ಕೊಟ್ಟಿದ್ದಾನೆ ದೇವರು, ಆದರೆ ನೆಗಡಿ ಅದರೊಳಗಿಟ್ಟು ಅಕಟ ವಿಕಟವ ಮಾಡ್ತಾನೆ, ತಮಾಷೆ ಮಾಡ್ತಾರೆ. ಅದು ನಾವು ಎಲ್ಲವನ್ನು ಸಮಾನವಾಗಿ ಸ್ವೀಕರಿಸುವಂತಹ ಒಂದು ಆಸ್ಥೆ. ಆಸ್ಥೆ ಅಂದರೆ ಅಕ್ಕರೆ ಪ್ರೀತಿ, ಅದಕ್ಕಿಂತ ಹೆಚ್ಚಾಗಿ ಆಸಕ್ತಿ ನಮಗಿರಬೇಕು ಅಂತ ಹೇಳುತ್ತದೆ.

0: ಸಾಧನದಲ್ಲಿ ಕಿವಿಗೆ ಕೇಳಿಸದಿರಲಿ, ಹಿತವಿರಲಿ ವಚನದಲ್ಲಿ ಋತವ ಬಿಡದಿರಲಿ. ಸ್ಮಿತವಿರಲಿ ವದನದಲ್ಲಿ ಕಿವಿಗೆ ಕೇಳಿಸದಿರಲಿ, ಹಿತವಿರಲಿ ವಚನದಲ್ಲಿ ಋತವ ಬಿಡದಿರಲಿ. ಮಿತವಿರಲಿ ಮನಸ್ಸಿನ ಉದ್ವೇಗದಲ್ಲಿ ಭೋಗದಲ್ಲಿ ಅತಿಬೇಡ ವೆಲ್ಲಿಯುಂ ಮಂಕುತಿಮ್ಮ. ಮಿತವಿರಲಿ ಮನಸ್ಸಿನ ಉದ್ವೇಗದಲ್ಲಿ ಭೋಗದಲ್ಲಿ ಅತಿಬೇಡ ವೆಲ್ಲಿಯುಂ ಮಂಕುತಿಮ್ಮ.
1: ಸ್ಮಿತವಿರಲಿ ವದನದಲ್ಲಿ ಕಿವಿಗೆ ಕೇಳಿಸದಿರಲಿ,

ಈ ಬ್ಯಾಲೆನ್ಸಿಂಗ್ ಆ್ಯಕ್ಟ್ ಅಂತ ಒಂದಿದೆ, ಅಂದರೆ ಸಮತೋಲ ಕೌಶಲ ಅಂತ ಹೇಳಿಬಿಟ್ಟು. ಯಾವುದನ್ನು ಹೆಚ್ಚು ಮಾಡದಲೇ, ಯಾವುದನ್ನು ತಗ್ಗಿನ ಸ್ಥಾಯಿಯಲ್ಲಿ ಹೇಳ್ದಲೇ ಸ್ವೀಕರಿಸುವಂಥದ್ದು. ನೋಡಿ, ಅವ್ರು ಹೇಳ್ತಾರೆ, ಸ್ಮಿತವಿರಲಿ ವದನದಲ್ಲಿ, ನಿನ್ನ ಮುಖದಲ್ಲಿ ಯಾವಾಗಲೂ ಒಂದು ಮಂದಸ್ಮಿತ ಇರಬೇಕಂತೆ. ಬೇಂದ್ರೆ ಅದನ್ನು ಹೇಳೋದು, ಮುಖದ ಮುದ್ದಿಗಿಷ್ಟು ಮಂದಸ್ಮಿತ ಸಾಕು, ಸಾಕು ಗಾಳಿಯ ಸುಳಿ ನೊಂದವಾಗೆ ಅಂತಾರೆ. ಇಲ್ಲೂ ಅಷ್ಟೇ, ಆ ಸ್ಮಿತ ಹೇಗಿರಬೇಕಪ್ಪ ಅಂತ ಡಿ ವಿ ಜಿ ಹೇಳ್ತಾರೆ, ಅದು ಗಟ್ಟಿಯಾಗಿ ಅಟ್ಟಹಾಸದಿಂದ ನಗುವಂಥ ರೀತಿಯಲ್ಲಿರಬಾರ್ದು, ಕಿವಿಗೆ ಕೇಳಿಸದಿರಲಿ. ಅಯ್ಯ, ನಿನ್ನ ಮುಖ ಚೆಲುವಾಗಿದ್ದರೆ

0: ಸಂತೋಷವಾಗಿದ್ದರೆ, ಮಂದಸ್ಮಿತ ಇದ್ದರೆ ನಿನ್ನ ಮೆಲ್ಲಿಗೆ ಅಂತರಂಗದಲ್ಲೇ ನಗಬೇಕಷ್ಟೇ, ಅದು ಕಿವಿಗೆ ಕೇಳಿಸದಿರಲಿ, ಅಂದರೆ ಗಟ್ಟಿಯಾಗಬಾರ್ದು ಅಂತ ಹೇಳಿ. ಅದು ಹಾಗೆಯೇ ಹಿತವಿರಲಿ ವಚನದಲ್ಲಿ, ಋತವ ಬಿಡದಿರಲಿ. ನೀ ಆಡೋ ಮಾತಿದೆಯಲ್ಲ ಅದು ನಿಜವಾಗಿ ಒಳ್ಳೆ ಮಾತೇ ಆಡು, ನಾನು ಬೇಡ ಅನ್ನೋದಿಲ್ಲ. ಅದು ನೀನು ಯಾರನ್ನು ಅವಮಾನ ಮಾಡಬೇಕು ಅಂತಲಾಗಲಿ, ಕೆಣಕಬೇಕು ಅಂತಲಾಗಲಿ, ವ್ಯಂಗ್ಯ ಮಾಡಬೇಕು ಅಂತಲಾಗಲಿ ಮಾತಾಡೋದಲ್ಲ, ಹಿತವಾಗಿ ಮಾತಾಡು ನಿಜ, ಆದರೆ ಋತವ ಬಿಡದಿರಲಿ. ಸತ್ಯವನ್ನು ಮಾತ್ರ ಕೈಬಿಡಬೇಡ. ಅವನಿಗೆರೋ ಹೇಳಿದರೆ ಖಂಡಿತವಾದಿ ಆಗು, ಪರವಾಗಿಲ್ಲ, ಲೋಕ ವಿರೋಧಿ ಆದರೆ ಚಿಂತೆ ಇಲ್ಲ. ಆದರೆ ಹಿತವಿರಲಿ ವಚನದ, ಆಡೋ ಮಾತನ್ನು ಯಾಕಪ್ಪ ನೀನು ಗೌರವದಿಂದ ಆಡಬಾರ್ದು? ಒರಟು ಮಾತು ಯಾಕೆ ಆಡಬೇಕು? ಪುರುಷ ವಾಕ್ ಅಂತ ಒಂದು ಮಾತಿದೆ, ವ್ಯಾಸರು ಇದನ್ನು ತುಂಬ ಆಕ್ಷೇಪಣೆ ಮಾಡ್ತಾರೆ, ಮಾತಿನ ಕಾಠಿಣ್ಯ ಇದೆಯಲ್ಲ ಅದು ಇರಕೂಡ್ದು. ಮುಂದಿಂದು ಮಿತವಿರಲಿ ಮನಸ್ಸಿನ ಉದ್ವೇಗದಲ್ಲಿ, ಮನಸ್ಸು ಬಹಳ ಬೇಗ ರಿಯಾಕ್ಟ್ ಮಾಡಿಬಿಡುತ್ತೆ ಯಾವುದಕ್ಕೂ ಕೂಡ, ಒಂದ್ಸಲ ಓವರ್ ರಿಯಾಕ್ಟ್ ಮಾಡಿಬಿಡುತ್ತೆ, ಹಾಗಾಗಬಾರ್ದು. ಮಿತವಿರಲಿ ಮನಸ್ಸಿನ ಉದ್ವೇಗ, ನಾನು ಉದ್ವೇಗ ಪಡಬೇಡ ಅಂತ ನಾವು ಹೇಳೋದಿಲ್ಲ, ಧಾವಂತ ಪಡಬೇಡ ಅಂತ ಹೇಳೋದಿಲ್ಲ, ಆದರೆ ಅದು ತುಂಬ ಬಲಿಷ್ಠವಾಗಿ ಮಾಡೋಕ್ಕೆ ಹೋಗಬೇಡ. ಭೋಗದಲ್ಲೂ ಅಷ್ಟೇ, ಕೊನೆಯಲ್ಲಿ ಅವ್ರು ಹೇಳೋದು ಸಂಸ್ಕೃತದಲ್ಲಿ ಪ್ರಸಿದ್ಧವಾದಂಥ ಒಂದು ವಾಕ್ಯ ಇದು, ಏನಂದರೆ ಅತಿಂ ಸರ್ವತ್ರ ವರ್ಜಯೇತ್. ನೋಡಿ, ನಾವು ಬದುಕಿನಲ್ಲಿ ತಿಳ್ಕೊಳ್ಬೇಕಾದ್ದು ಮುಖ್ಯವಾಗಿ ಇದನ್ನು, ಯಾವುದು ಕೂಡ ಹೆಚ್ಚಾಗಬಾರ್ದು ಅಂಥೇಳಿ. ಆ ಮಿತಿಯನ್ನು ತಿಳಿದವನು ನಿಜವಾಗಿ ಜೀವನದಲ್ಲಿ ಹೇಗೆ ವರ್ತಿಸ್ತಾನೆ ಅನ್ನೋದರ ಸೂತ್ರ ಇಲ್ಲಿದೆ.
1: ಕಗ್ಗದ ಸಿರಿ, ಡಿವಿಜಿಯವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿದಿರಿ. ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ಗಾಯನ ಎಂಆರ್ ಮಂಜುಳ, ವ್ಯಾಖ್ಯಾನ ಪ್ರೊಫೆಸರ್ ಆರ್ ಮಿತ್ರ, ಸಂಯೋಜನೆ ಎಂಜಿ ಶ್ರೀಹರ್ಷನ್, ಎವಿ ವಿನೋದ್ ಕುಮಾರ್ ಹಾಗೂ ಟಿವಿ ವಿದ್ಯಾಶಂಕರ್. ನಿರ್ಮಾಣ ಎಂ ಶಿವರಾಮ್, ಕಗ್ಗದ

0: ನೋಡು ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್ ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
1: ಬೆಳಿಗ್ಗೆ 4 ಗಂಟೆಗೆ ಪೇಪರ್ ಹಾಕೋ ಕೆಲಸ ಶುರು ಆಗುತ್ತೆ. ಮಳೆ ಇರಲಿ ಚಳಿ ಇರಲಿ ರಸ್ತೆಯಲ್ಲಿ ಓಡಾಡೋದೇ ನಮ್ಮ ಜೀವನ ಆಗೋಯ್ತು.
2: ಬೇಸರ ಮಾಡ್ಕೋಬೇಡ, ಈಗ ನಮ್ಮ ತವರ ಸುರಕ್ಷತೆಗೆ ಕರ್ನಾಟಕ ಸರ್ಕಾರದ ವಿಶೇಷ ಯೋಜನೆ ಇದೆ. ದಿನಪತ್ರಿಕೆ ಮತ್ತು ಹಾಲು ವಿತರಣಾ ಕಾರ್ಮಿಕರ ಅಪಘಾತ ಪರಿಹಾರ ಮತ್ತು ವೈದ್ಯಕೀಯ ಸೌಲಭ್ಯ ಯೋಜನೆ.
0: 16-70 ವರ್ಷದ ಅರ್ಹ ಕಾರ್ಮಿಕರು ಇಂದೇ KSUWSSP.karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
3: ವಂದೇ ಮಾತರಂ 150ರ ಸಂಭ್ರಮ, ಆಕಾಶವಾಣಿಗೆ 90ರ ಸಂಭ್ರಮ. ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ವೀರಯೋಧರು ರಕ್ಷಣಾ ಸೇವೆಯ ತಾರೆಗಳು.
4: ಪ್ರತಿ ಶುಕ್ರವಾರ ಬೆಳಿಗ್ಗೆ 9:05 9:30 ಆಕಾಶವಾಣಿ ಮುಖ್ಯವಾಹಿನಿಯಲ್ಲಿ,
3: ಆಕಾಶವಾಣಿ FM ರೈನ್ಬೋದಲ್ಲಿ 1:30 ವಿವಿಧ ಭಾರತಿಯಲ್ಲಿ 6:02 ಕೇಳಿ ವೀರಯೋಧರು ರಕ್ಷಣಾ ಸೇವೆಯ ತಾರೆಗಳು.

ಕೃಷಿ ಸಾಧಕರನ್ನು ಪರಿಚಯಿಸಿ ಸಂಭ್ರಮಿಸುವ ಕೃಷಿ ಚಾವಡಿ ರೈತರತ್ನ. ಕೃಷಿಯ ಪರಿಚಯ ನಿಮಗಿದೆಯೇ? ನೇಗಿಲ ಯೋಗಿಯ ಜೀವನ ತಿಳಿಯಬೇಕೇ? ಭತ್ತ, ರಾಗಿ, ಕಬ್ಬು ಬೆಳೆಯುವುದು ಹೇಗೆ? ತುತ್ತಿನ ಚೀಲ ತುಂಬುವವರ ಬದುಕು ಪರಿಚಯಿಸಲಿದೆ ರೈತರತ್ನ ಸರಣಿ. ತಪ್ಪದೆ ವೀಕ್ಷಿಸಿ ನಿಮ್ಮ ಮೆಚ್ಚಿನ ಚಂದನ ವಾಹಿನಿಯಲ್ಲಿ ರೈತರತ್ನ ಹೀರೋಸ್.

0: ಮಾತಿನೊಂದಿಗೆ ಮುದ ನೀಡುವ ಗೀತೆಗಳ ಸಮ್ಮಿಲನ ಗಾನಗಂಗೆ.
1: ಎಂಥ ಮಾತು ಎಂಥ ಮಾತು ನೀನು ಕೇಳಿದೆ.
0: ಮಾತು ಮಾಹಿತಿ ಮಂಥನದೊಂದಿಗೆ ಮನಸ್ಸಿಗೆ ಉಲ್ಲಾಸ ನೀಡುವ ಹಾಡುಗಳ ರಸಗಂಗೆ ಗಾನಗಂಗೆ.
2: ಪ್ರತಿದಿನ ಬೆಳಿಗ್ಗೆ 9:30 10:30 ನಿಮ್ಮ ಮೆಚ್ಚಿನ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯವಾಹಿನಿಯಲ್ಲಿ ಕೇಳಿ ಗಾನಗಂಗೆ.
0: ನಿಮ್ಮ ಭಾವನೆಗಳಿಗೆ ಸ್ಪಂದಿಸುವ ಹಳೆಯ ನೆನಪುಗಳನ್ನು ಮೆಲುಕು ಹಾಕುವಂತೆ ಮಾಡುವ ಮಧುರ ಗೀತೆಗಳ ಗುಚ್ಛ ಸವಿನೆನಪು.
2: ಅರ್ಥಪೂರ್ಣ ಸಾಹಿತ್ಯ, ಸುಮಧುರ ರಾಗ ಸಂಯೋಜನೆ, ಜನಪ್ರಿಯ ಗಾಯಕರ ಗಾನ ಸುದಿಯಲ್ಲಿ ಮೂಡಿ ಬರುವ ಗೀತೆಗಳ ಸಂಗಮ ಸವಿನೆನಪು.
0: ತಪ್ಪದೇ ಕೇಳಿ ಪ್ರತಿದಿನ ಬೆಳಗ್ಗೆ 11:00 ನಿಮ್ಮ ಮೆಚ್ಚಿನ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯವಾಹಿನಿಯಲ್ಲಿ.

0: ಸಮಯ ಸರಿಯಾಗಿ 9:05. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಪ್ರಾರಂಭ.
1: ಆಕಾಶವಾಣಿ ವಂದೇ ಮಾತರಂ 150ರ ಸಂಭ್ರಮ, ಆಕಾಶವಾಣಿಗೆ 90ರ ಸಂಭ್ರಮ. ಕೇಳಿ ವಿಶೇಷ ಕಾರ್ಯಕ್ರಮ ವೀರಯೋಧರು, ರಕ್ಷಣಾ ಸೇವೆಯ ತಾರೆಗಳು. ಪರಿಕಲ್ಪನೆ ಹಾಗೂ ಪ್ರಸ್ತುತಿ ನೂತನ ಎಸ್ ಕದಂ, ನಿರ್ಮಾಣ ನಂದನ್ ಕುಮಾರ್ ಎಲ್ಒ. ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿದ್ದಾರೆ ನಿವೃತ್ತ ಜೂನಿಯರ್ ವಾರೆಂಟ್ ಆಫೀಸರ್ ಸೂರ್ಯನಾರಾಯಣ ಪಿಆರ್ ಅವರು.
2: ಶ್ರೋತೃಗಳೇ ನಮಸ್ಕಾರ. ಇವತ್ತಿನ ವೀರಯೋಧರು ರಕ್ಷಣಾ ಸೇವೆಯ ತಾರೆಗಳು ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ನಾವು ಕಳೆದ ವಾರ ಇದೇ ಹೊತ್ತಿಗೆ ಭಾರತೀಯ ವಾಯುಸೇನೆಯಲ್ಲಿ ಜೂನಿಯರ್ ವಾರೆಂಟ್ ಆಫೀಸರ್ ಸೂರ್ಯನಾರಾಯಣ ಪಿಆರ್ ಅವರೊಂದಿಗೆ ಮಾತನಾಡ್ತಾ ಇದ್ದೀವಿ. ಇವತ್ತು ಈ ಮಾತುಕತೆಯ ಮುಂದಿನ ಭಾಗವನ್ನ ಕೇಳೋಣ. ನಾವು ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಶ್ರೋತೃಗಳ ಎಲ್ಲರ ಪರವಾಗಿ ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಜೈ ಹಿಂದ್ ಸರ್.
3: ಜೈ ಹಿಂದ್ ಮೇಡಮ್.
2: ಸೂರ್ಯನಾರಾಯಣ ಪಿ ಆರ್ ಅವರೇ, ನೀವು ಈ ಗಡಿಗಳಲ್ಲಿದ್ದಾಗ ಅದು ಪೀಸ್ ಟೈಮ್ ಆಗಿರಬಹುದು ಅಥವಾ ವಾರ್ ಟೈಮ್ ಆಗಿರಬಹುದು, ಈಗ ಯುದ್ಧದ ಕಾಲ ಅಂದ್ರೆ ಸ್ವಲ್ಪ ಪ್ರಕ್ಷುಬ್ಧವಾಗಿರುತ್ತೆ, ಮಾಹಿತಿ ತುಂಬಾ ಬರ್ತಿರುತ್ತೆ, ಬೇರೆ ಬೇರೆ ರೀತಿಯ ಸೂಚನೆಗಳು ಅವಾಗವಾಗ ಬರ್ತಿರುತ್ತವೆ. ಏನೇ ಆದ್ರೂ ಗಡಿಯಲ್ಲಿ ಕೆಲಸ ಮಾಡುವಾಗ ಇರುವಂತಹ ಒಂದು ಮನಸ್ಥಿತಿನೇ ಬೇರೆ ಇರುತ್ತೆ. ಯಾಕೆಂದ್ರೆ ಯಾವ ಹೊತ್ತಿಗೂ ಏನಾದ್ರೂ ಸಂಭವಿಸಬಹುದಾದ ತುಂಬಾ ಆಯಕಟ್ಟಿನ ಪ್ರದೇಶಗಳಾಗಿರ್ತವೆ ಅವು. ಹಾಗಾಗಿ ಅಲ್ಲಿ ತುಂಬಾ ಎಚ್ಚರಿಕೆಯಿಂದ ಜಾಗ್ರತೆಯಿಂದ ಇರ್ತೀರಾ. 98 ದಾಟ್ತಾ ಇದ್ದ ಹಾಗೆ ನಮ್ಗೆ ಪಾಕಿಸ್ತಾನದಿಂದ ಉತ್ತರದಲ್ಲಿ ಸಮಸ್ಯೆ ಶುರುವಾಯ್ತು. ಆವಾಗ ಆಗಿದ್ದೇ ಆಪರೇಷನ್ ವಿಜಯ್ ಅಥವಾ ನಾವು ಕಾರ್ಗಿಲ್ ವಾರ್ ಅಂತ ಕರಿತೀವಿ ಅದನ್ನ. ಆ ಹೊತ್ತಿನಲ್ಲೂ ನೀವು ಅಲ್ಲಿ ಇದ್ರಿ. ಆವಾಗ ಬೆಂಗಳೂರಿಂದ ಕಾರ್ಗಿಲ್ಗೆ ಹೋದ್ರ?
3: ಬೆಂಗಳೂರಿಂದ ನಾನು 94ರಲ್ಲಿ ನಾನು ಟ್ರಾನ್ಸ್ಫರ್ ಆಗಿ, ನಾನು ಆಗಿನ ಕಾಲಕ್ಕೆ ಚಂಡೀಗಢ ಅನ್ನೋದು ಬಹುಶಃ ನಿಮ್ಗೆ ಇವಾಗ ಗೊತ್ತಿದೆ, ಅವಾಗ ಅದೊಂದು ಪ್ರೈಸ್ ಪೋಸ್ಟಿಂಗ್, ಅದು ಡಿಫೆನ್ಸ್ ಅದರ್ವೈಸ್ ಸಿಟಿ ವೈಸ್ ಕೂಡ ಅದೊಂದು ಪೋಸ್ಟಿಂಗ್ ಸಿಗಬೇಕು ಅಂದ್ರೆ ನೀವೇನೋ ಮದೃಷ್ಟ ಮಾಡಿದಾರ ಚಂಡೀಗಢ
2: ಸಾಲಾಗಿ ಇಡ್ತಿತ್ತು ಅಂತ ಹೇಳಿ ಮಿಗ್ಗಳನ್ನ ಇಡೋದು ಅಂದ್ರೆ ಪ್ರೆಸ್ಟೀಜಿಯಸ್.

0: ಖಂಡಿತ ಖಂಡಿತ. ಅದರ ಪಕ್ಕದಲ್ಲೇನೆ ನಮ್ದು ಈ ಹೆಲಿಕಾಪ್ಟರ್ಸ್ಗೆ ಒಂದು ಬೇಸ್ ರಿಪೇರ್ ಡಿಪೋ ಅಂತ ಒಂದಿದೆ, ನಂಬರ್ 3 BRD ಅಂತ. ಅಲ್ಲಿ ಪ್ರತಿಯೊಂದು ಹೆಲಿಕಾಪ್ಟರ್ಸ್ ಆಲ್ ಓವರ್ ಇಂಡಿಯಾ ಯಾವ್ದಿದೆ ಎಲ್ಲದು ಕೂಡ ರಿಪೇರಿಂಗ್ ಆಗುತ್ತೆ. ಅಲ್ಲಿ ಮೇಜರ್ ಸರ್ವಿಸಿಂಗ್ ಅಂತ ಮಾಡ್ತೀವಿ ಮೇಡಮ್ ನಾವು ಅದನ್ನ. ಮೇನ್ ಅಲ್ಲಿ ಶುರುವಾಯ್ತು ಕಾರ್ಗಿಲ್. ಅವಾಗ ಬಹುಶಃ ನಾನು ನೇರವಾಗಿ ಯಾಕೆ ಅದರಲ್ಲಿ ಅಷ್ಟೊಂದು ಇನ್ವಾಲ್ವ್ಮೆಂಟ್ ಇರಲಿಲ್ಲ ಅಂತಂದ್ರೆ, ನಾನು ಬಿಡಕ್ ದರ ಒಂದು 6 ತಿಂಗಳು ಮಾತ್ರ ಬಾಕಿ ಇತ್ತು ಆಯ್ತಲ್ಲ. ಹಾಗಾಗಿ ನಮ್ಮಗಳನ್ನ ಅವರು ತೀರಾ ಸೆನ್ಸಿಟಿವ್ ಏರಿಯಾ ಕಳಿಸಲ್ಲ, ನಾವು ಅಲ್ಲೇ ಇರ್ತೀವಿ ಬೇಸಲ್ಲೇನೆ ಚಂದಿಗಢದಲ್ಲೇ ಇದ್ಕೊಂಡು ಏನ್ ರೆಡಿ ಮಾಡಬೇಕು ಅದನ್ನ ರೆಡಿ ಮಾಡ್ತಾ ಇರ್ತೀವಿ. ಬೇಸ್ನಲ್ಲಿ ಹೋಗಿ ನಾನು ಹೆಂಗೆ ನಾನು ಜಾಫ್ನಾದಲ್ಲೂ ಕಾಯ್ತಾ ಇದ್ನಲ್ಲ ಕೆಲಸ, ಆ ಕೆಲಸನ ಬೇರೆ ಯಂಗ್ಸ್ಟರ್ಸ್ ಮಾಡ್ತಾರೆ. ನಾನು ಹಾಗಾಗಿ ನಾನು ಅಲ್ಲಿ ಜಮ್ಮು ಕಾಶ್ಮೀರಕ್ಕೆಲ್ಲ ಹೋಗಲ್ಲ ಏನ್ ಕೂತ್ಕೊಂಡಿರ್ಲಿಲ್ಲ, ನಾನು ಚಂದಿಗಢದಲ್ಲೇ ಇದ್ಕೊಂಡು ಇಲ್ಲಿಂದ ಏನ್ ಬೇಕು
1: ರೆಡಿನೆಸ್.
0: ಹೌದು ಹೌದು, ಮೇಜರ್ ಸರ್ವಿಸ್ ಡಿಪೋ ಆದ್ರಿಂದ ಅಲ್ಲಿ ಎಲ್ಲಾ ಕಾಯಿಲೆಗೂ ಔಷಧಿ ಇದೆ. ಅಲ್ಲಿ ಏನ್ ಪ್ರಾಬ್ಲಮ್ ಆದ್ರೂ ನಮಗೆ ಮಾಡೋ ಪ್ರತಿಯೊಂದು ಇದೆ, ಅದನ್ನ ನಾವು ಮಾಡ್ತಾ ಇದ್ವಿ. ಯಾವುದೋ ಒಂದು ಬಂತ ತಕ್ಷಣ ನಾಳೆನೇ ರೆಡಿ ಆಗ್ಬೇಕು, ನಾಳೆನೇ ರೆಡಿ ಆಗ್ಬೇಕು, ಮನೆಗೆ ಹೋಗಂಗಿಲ್ಲ, ಮಾಡಬೇಕು ಮಾಡಬೇಕು 24/7 ಆ ರೀತಿ ಆ ತರ ಸರ್ವಿಸ್ ಮಾಡದೆ ಹೊರತು ನಾನು ಬೇರೆ ಯಂಗ್ಸ್ಟರ್ಸ್ ಹೋಗ್ತಾ ಇದ್ರು ಅಷ್ಟೇ. ನಾವು ಅಲ್ಲಿ ಇರ್ತೀವಿ ಸರ್, ನೀವು ಇಲ್ಲಿ ಮಾಡಿ ಅಂತಂದ್ರು ನನಗೆ ಮೇಲ್ನವರು ಅಷ್ಟೇ, ನಮ್ಮ ತರದ ಸುಮಾರು ಜನ ಇರ್ತಾರೆ ಅಂತವ್ರು ಹೇಳ್ಕೊಂಡು ನೀವು ವಾಟ್ ಈಸ್ ರಿಕ್ವೈರ್ಡ್ ಟು ಬಿ ಡನ್ ಫ್ರಮ್ ಯುವರ್ ಪಾಯಿಂಟ್ ಇಲ್ಲೇ ಕೂತ್ಕೊಂಡು ಮಾಡುವಂತ ಇದ್ರು. ಹಾಗೆ ನಾವು ಅಲ್ಲೇ ಮಾಡ್ತಾ ಇದ್ವಿ. ಹಂಗೂ ಸಂದರ್ಭಗಳು ಬಂದ್ರೆ ನಮಗಳಿಗೆ ಅಲ್ಲಿ ನಮ್ಮನ್ನ ರೆಡಿನೆಸ್ಗೆ ಅಂತ ಒಂದು 8-10 days ಮುಂದ್ಗಡೆ ಇಟ್ಟಿರ್ತಾರೆ ನಮ್ಮನ್ನ. ಅದರಲ್ಲೂ ಇದ್ದೆ ನಾನು, ನಾನೇ ವಾಲಂಟಿಯರ್ ಇಲ್ಲ ಸರ್ ಹೋಗ್ತಾ ಇದ್ದೆ ಏನ್ ಬಂತು ಅಲ್ಲೂ ಮಾಡಿದೀನಿ ಇಲ್ಲೂ ಮಾಡಿದೀನಿ ವಾಟ್ ಇಸ್ ದೇರ್ ಅದು ಅದನ್ನು ಒಂದು ಎಕ್ಸ್ಪೀರಿಯನ್ಸ್ ಮಾಡೋಣ ಅನ್ಬಿಟ್ಟು ಅಂತ. ನಾವು ಕೂಡ ಒಂದು 10 days ರೆಡಿನೆಸ್ ಅಂತ ಒಂದ್ ಕಡೆ ಇಟ್ಟಿರ್ತಾರೆ.
1: ವಾಲಂಟಿಯರ್ ಮಾಡಿದ್ರೆ ಅವಕಾಶ ಕೊಡ್ತಾರೆ
0: ಕೊಡ್ತಾರೆ ಅವರೇ ಹೇಳಿ ಇವ್ನು ಬಿಡ್ತಾ ಇದ್ದಾನೆ ಅನ್ಬಿಟ್ಟು ಅಂತ ಸ್ವಲ್ಪ ಲೀನಿಯನ್ಸಿ ಕೊಡ್ತಾರೆ ನಮಗೆ. ನಾವು ವಾಲಂಟಿಯರ್ ಆದ್ವಿ ನಾವು ಸುಮಾರು ಜನ, ನಾವು ಮಾಡಿದ್ದೆ ನಾವು ಬಿಡ್ತಾ ಇರೋದು ನಾವಿನ್ನು 6 ತಿಂಗಳು ಇದೆಯಲ್ಲ ಈಗ ಯಾಕೆ ಮಾಡಬಹುದು ಅವಕಾಶ ಸಿಕ್ಕಿರೋದು ಅಂದ್ಬಿಟ್ಟು ಅಂತ ಹೇಳಿ ನಾವು ವಾಲಂಟಿಯರ್ ಆಗಿ ನಾವು ರೆಡಿನೆಸ್ ಅಲ್ಲಿ ನಾವಿದ್ವಿ. ಬಟ್ ನಮ್ಮನ್ನ ರೆಡಿನೆಸ್ ಅಲ್ಲೇ 10 ದಿನ ಇದ್ವೇ ಹೊರತು ಬೇರೆ ನಮ್ಮ ಮುಂದಕ್ಕೆ ಹೋಗೋ ಅವಕಾಶ ಬರಲಿಲ್ಲ. ಆ ಪ್ರತಿಯೊಬ್ಬರ ಆರ್ಮಿ ಪಾಯಿಂಟ್ ನಿಯರೆಸ್ಟ್ ಏರ್ ಬೇಸ್ ಗಳಲ್ಲಿ ಇರ್ತೀವಿ ನಾವು, ಅಂತದ್ರಲ್ಲಿ ನಾವು ಪೊಸಿಷನ್ ಆಗಿರ್ತೀವಿ. ಎಷ್ಟೋ ಸಲ ನಮ್ಮ ಹೆಲಿಕಾಪ್ಟರ್ಗಳು ಕೂಡ ಗುಂಡೇಟ್ ಬಿದ್ದಿರುತ್ತೆ ಅಂತ ಸಂದರ್ಭಗಳಲ್ಲೂ ನಮ್ಮಲ್ಲಿ ಅವು ಬರ್ತಿರುತ್ತೆ ವಾಪಸ್ಸು. ಅದ್ ಬಂದಾಗ ತಕ್ಷಣ ಅದನ್ನ ಮತ್ತೆ ರೆಡಿ ಮಾಡಿ ಕೊಡ್ತಾ ಇದ್ವಿ. ದಟ್ ವಾಸ್ ಎ ಬ್ಯಾಕಪ್ ಜಾಬ್ ಡನ್ ಬೈ ಮೀ ಅಂಡ್ ಅವರ್ ಟೀಮ್. ಅಲ್ಲೊಂದು 10 days ನಾವು ಆ ಪಾಯಿಂಟ್ ಅಲ್ಲಿ ಇದ್ದಾಗ ಅದು ಮನೆಗೂ ಹೋಗಿಲ್ಲ, ಏನು ಇಲ್ಲ, ಇವ್ರುಗಳಿಗೆ ಏನು ಗೊತ್ತಿರಲ್ಲ ಎಲ್ಲಿದೀವಿ ಏನು ಅನ್ಬಿಟ್ಟು ಅಂತ.
1: ನಿಮ್ಗೂ ಕೂಡ ಏನೇನಾಗ್ತಿದೆ ಅನ್ನಂತೂ ಗೊತ್ತಿರಲ್ಲ,
0: ಏನು ಗೊತ್ತಾಗಲ್ಲ ಮೇಡಮ್. ಎನಿ ಟೈಮ್ ಮೆಸೇಜ್ ಬರುತ್ತೆ ರೆಡಿಯಾಗು ಹೊರಡ್ತಾ ಇರೋ ಅಷ್ಟೇ, ರೆಡಿನೆಸ್ ಅಷ್ಟೇ, ಇನ್ನೇನಿಲ್ಲ ಅಲ್ಲಿ. ಬೆಳಿಗ್ಗೆ
1: ನಿಮ್ಮ ಸುಯೋಗ ಅಂದ್ರೆ ನಿಮ್ಮ ಸೇವೆಯನ್ನ ಏನು ನಾವು ಇಷ್ಟೊತ್ತು ಮಾತಾಡಿದ್ವಿ ನೋಡಿದಾಗ ನೀವು ವಿದೇಶಿ ಸೇವೆ ಮಾಡಿದ್ದೀರಾ, ಅದು IPKF ಮೂಲಕ ಶ್ರೀಲಂಕಾದಲ್ಲಿ, ನಂತರ ಈಶಾನ್ಯ ಭಾಗದಲ್ಲಿ 5 ರಾಜ್ಯಗಳಲ್ಲಿ ಮಾಡಿದಿರ, ಅಲ್ಲಿ ಗಡಿ ಭಾಗದಲ್ಲಿ, ನಂತರ ಬೆಂಗಳೂರಲ್ಲಂತೂ ತರಬೇತಿ ಕೇಂದ್ರಗಳಲ್ಲಿ ಮಾಡಿದಿರ, ಕಾರ್ಗಿಲ್ ಅಲ್ಲಿ ಹತ್ತಿರದಲ್ಲಿ ಚಂಡೀಗಢ ಬೇಸ್ ಅಲ್ಲಿ ಮಾಡಿದಿರ, ಈ ತರ ಸಾಕಷ್ಟು ಭಾಗಗಳಲ್ಲಿ ಎಲ್ಲೆಲ್ಲಿ ಅವಶ್ಯಕತೆ ಹೆಚ್ಚಿತ್ತೋ ಅಲ್ಲೆಲ್ಲ ಮಾಡುವಂತ ಅವಕಾಶ ನಿಮ್ಗೆ ಸಿಕ್ತು, ಅದು ಪ್ರತ್ಯಕ್ಷವಾಗಿಯೋ ಪರೋಕ್ಷವಾಗಿಯೋ, ಅದು ಸೇವೆಯ ರಿಕ್ವೈರ್ಮೆಂಟ್, ಸೇವೆ ಏನ್ ನಮ್ಮಿಂದ ಬೇಡುತ್ತೆ ಅದನ್ನ ನಾವು ಮಾಡ್ತಿರ್ತೀವಿ. ಆ ರೀತಿಯಾಗಿ ಈ ಎಲ್ಲ ಭಾಗಗಳಲ್ಲೂ ನಿಮ್ಮ ಸೇವೆ ಸಂದಿದೆ, ಬಹಳ ದೊಡ್ಡ ಅವಕಾಶ ಇದೆ ಈ ತರ ನಿಮ್ಗೆ ಎಲ್ಲ ಬೇರೆ ಬೇರೆ ವಿಭಾಗಗಳಲ್ಲಿ ಬೇರೆ ಬೇರೆ ಹವಾಗುಣ ಇರುವಂತಹ ಬೇರೆ ಬೇರೆ ಜಿಯೋಗ್ರಫಿಕಲ್ ವ್ಯತ್ಯಾಸಗಳು ಎಷ್ಟಿದಾವೆ ನೋಡಿ, ಅಂತಲ್ಲೆಲ್ಲ ನೀವು ಕೆಲಸ ಮಾಡ್ಲಿಕ್ಕೆ ಅವಕಾಶ ಆಯ್ತು ನಿಮಗೆ. ಇದು ಭಾರತೀಯ ಸೈನ್ಯ ಏನಿದೆ, ಅದು ವಾಯುಸೇನೆ ಆಗಿರಬಹುದು ಅಥವಾ ಭಾರತೀಯ ರಕ್ಷಣಾ ವ್ಯವಸ್ಥೆಯ ಒಂದು ದೊಡ್ಡ ಶಕ್ತಿ ಅಂತ ನನಗನ್ಸುತ್ತೆ. ಈ ತರ ಬೇರೆ ಬೇರೆ ಭಾಗಗಳಲ್ಲಿ ಎಲ್ಲರನ್ನೂ ಸಿದ್ಧ ಮಾಡೋದಿದೆಯಲ್ಲ, ತರಬೇತಿ ಕೊಟ್ಟು ಅವರನ್ನ ಎಲ್ಲದಕ್ಕೂ ಹೊಂದಿಸೋದು, ಅದು ಭಾರತೀಯ ರಕ್ಷಣಾ ವ್ಯವಸ್ಥೆಯ ದೊಡ್ಡ ಶಕ್ತಿ ಅಂತ ನನಗೆ ಈ ತರ ಎಲ್ಲ ವೀರಯೋಧರ ಹತ್ರ ಮಾತಾಡೋದು ನನಗೆ ಅನ್ಸುತ್ತೆ.
0: ಈಗ ನಾನು ಬಿಟ್ಟು ಸುಮಾರು ವರ್ಷಗಳಾಗುತ್ತೆ, 26-27 ವರ್ಷಗಳಾಯ್ತು, ನನಗೆ ಇನ್ನು ಪ್ರತಿಯೊಂದು ಇನ್ಸಿಡೆಂಟ್ ಕೂಡ ಅಷ್ಟೇ ಹಚ್ಚ ಹಸಿರಾಗಿ ನನಗೆ ಜ್ಞಾಪಕ ಇದೆ. ಯಾಕೆಂದ್ರೆ ಆ ಇನ್ವಾಲ್ವ್ಮೆಂಟ್ ಲೆವೆಲ್ ಆ ಮಟ್ಟಕ್ಕೆ ನಂದಬ್ಬುತ್ತೆ ಅಂತಲ್ಲ, ಇಟ್ ಇಸ್ ಎ ಕೇಸ್ ವಿತ್ ಎವ್ರಿ ಸೋಲ್ಜರ್. ಯಾರೇ ಆಗ್ಲಿ ಅಷ್ಟು ಮನಸ್ಸು ತಗೊಂಡಿರ್ತೀವಿ ನಾವು, ಒಂದೊಂದು ಇನ್ಸಿಡೆಂಟ್ ಕೂಡ ಈ ಪಾಯಿಂಟ್ ಇಲ್ಲಿ ಹಿಂಗಾಗಿತ್ತು ಹಿಂಗಾಗಿತ್ತು ಹಿಂಗ ಇನ್ನೂ ಜ್ಞಾಪಕ ಇರುತ್ತೆ ನಮಗೆ.
1: ಈಗ ನೀವು 20ನೇ ವರ್ಷಕ್ಕೆ ಸೇವೆಯಿಂದ ನಿವೃತ್ತಿ ಆಗ್ಬೇಕು ಅನ್ನೋದನ್ನ ನಿರ್ಧಾರ ಮಾಡಿದ್ರಿ, ಹೇಗಿತ್ತು ಅಲ್ಲಿಂದ ಹಿಂದಿರುಗಿ ಬರುವಾಗ?
0: ನಾನು ಬಿಡಬೇಕು ಅಂತ ಬಂದಾಗ ಈ 99 ಅಲ್ಲಿ ನಾನು 20 ಇಯರ್ಸ್ ಜಾಯ್ನ್ ಆಗಿದ್ನಲ್ಲ, ನಾನು 79 ಅಲ್ಲಿ ಜಾಯ್ನ್ ಆಗಿದ್ದೆ, 99 ಗೆ ಬಿಡೋಣ ಸಾಕು, ಒಂದು 20 ವರ್ಷ ಸಾಕು ಸೇವೆ ಆಗಿತ್ತು. ಮನೆಯವರಿಂದ ಪ್ರೆಷರ್ ಇತ್ತು, ನಮ್ಮಮ್ಮ ಮಕ್ಕಳು ಮನೆಗಳೆಲ್ಲ ಚಿಕ್ಕವರಿದ್ದಾರೆ, ಸಾಕು ಬಾ 20 ವರ್ಷ ಮಾಡಿದ್ಯಾ ನೀನು, ನಾನು ತೀರ್ಮಾನ ಮಾಡಿಕೊಂಡೆ. ಆವಾಗ ನಮಗೆ ನಿಮ್ಗೆ ಇನ್ನೊಂದು ವಿಷಯ ಅಂದರೆ ನಾನು ಬಿಡಬೇಕು 20ನೇ ವರ್ಷ ನಾನು ಬಿಡ್ತೀನಿ ಅಂತ ಅಂದರೆ ನಾನು ಅವ್ರಿಗೆ 18 ಮಂತ್ಸ್ ಮುಂಚೆ, 1.5 ವರ್ಷ ಮುಂಚೆ ನಾನು ಅವರಿಗೆ ಅನ್ವಿಲಿಂಗ್ನೆಸ್

0: ಮಾಡಬೇಕು, ನಾನು ಐ ಆಮ್ ನಾಟ್ ಗೋಯಿಂಗ್ ಟು ಸರ್ವ್ ಆಫ್ಟರ್ 20 ಇನಿಷಿಯಲ್ ಟರ್ಮ್ ಆಫ್ ಎಂಗೇಜ್ಮೆಂಟ್ ಮುಗೀತು ನಂದು ಅಂದ್ಬಿಟ್ಟು ಅಂತ. ಅವ್ರೇನ್ ಮಾಡ್ತಾರೆ ಅಂದ್ರೆ, ಒನ್ ಇಯರ್ ಆದ ತಕ್ಷಣ ನಮ್ಗಳಿಗೆ ಯಾರ್ಯಾರು ಬಿಡಬೇಕು ಅಂತಿರ್ತಾರೆ, ನಮಗೆಲ್ಲ ಪ್ರೀ ರಿಲೀಸ್ ಟ್ರೈನಿಂಗ್ಸ್ ಅಂತ ಕೊಡ್ತಾರೆ. ನೀವು ಹೊರಗಡೆ ಹೋಗಿ ನೀ ಏನ್ ಮಾಡಕ್ ಇಷ್ಟಪಡ್ತೀಯೋ ಅಥವಾ ಏನೇನ್ ಬೇಕು ನಿನಗೆ ಅದರ ಟ್ರೈನಿಂಗ್ ಕೊಡಿಸ್ತೀವಿ ನಾವೇನೆ ಅನ್ಬಿಟ್ಟು ಅಂತ. ಅವರು ನಮಗೆ ಪ್ರೀ ರಿಲೀಸ್ ಟ್ರೈನಿಂಗ್ಸ್ ಅಂತ ಬೇಕಾದಷ್ಟು ಸೆಂಟರ್ಸ್ ಇದೆ ಆಲ್ ಓವರ್ ಇಂಡಿಯಾ, ಅಲ್ಲಿ ಕಳಿಸ್ಕೊಡ್ತಾರೆ ನಮ್ಗೆಲ್ಲ. ನಾನು ಆತರ ಬೆಂಗಳೂರಲ್ಲೂ ಬಂದಿದ್ದೀನಿ, ಆವಾಗ ಕಂಪ್ಯೂಟರ್ ಕಲಿಕೆ ಹೊಸದಿತ್ತು, ಆವಾಗ ಕಂಪ್ಯೂಟರ್ ಕಲಿಬೇಕು ಅಂತ ಹೇಳಿ ಒಂದು ಕಂಪ್ಯೂಟರ್ ಡಿಪ್ಲೊಮಾ ಒಂದು 3-4 ಬೆಂಗಳೂರಲ್ಲಿ ಮಾಡಿದ್ದೆ, ಮತ್ತೆ ಇಂಡಸ್ಟ್ರಿಯಲ್ ಕೋಆಪರೇಟಿವ್ ಮ್ಯಾನೇಜ್ಮೆಂಟ್ ಟ್ರೈನಿಂಗ್ ಅಂತ ಚಂಡೀಗಢದಲ್ಲಿ 4 ಮಾಡಿದ್ದೆ. ನಾವು ಡ್ಯೂಟಿಗೆ ಹೋಗ್ಬೇಕಾಗಿಲ್ಲ, ಆವಾಗ ನಾವು ಸೀದಾ ಇಲ್ಲೇ ಬಂದು ರಿಪೋರ್ಟ್ ಮಾಡ್ಕೊಂಡು ಇಲ್ಲೇ ಇದ್ಕೊಂಡು ಇಲ್ಲೇ ಹೋಗ್ಬೇಕಂತ ಆತರ ಎಲ್ಲ ಕೂಡ ನಮ್ಮನ್ನು ರೆಡಿ ಮಾಡ್ತಾರೆ. ಏನಾಗ್ಬೇಕು ಹೊರಗಡೆ, ಏನ್ ಮಾಡಕ್ ಇಷ್ಟಪಡ್ತೀಯ, ಇದೇ ಕೆಲಸ ಮಾಡಕ್ ಇಷ್ಟಪಡ್ತೀಯ ಅನ್ಬಿಟ್ಟು. ಏರ್ ಫೋರ್ಸ್ ಇಂದ ಟೆಕ್ನಿಷಿಯನ್ಸ್ ಯಾರು ಹೊರಗಡೆ ಬಂದ್ರು HALನಲ್ಲಿ ಕೆಲಸ ಇರುತ್ತೆ ಮೇಡಮ್, ಯಾವತ್ತೂ ಅವ್ರನ್ನ ಕೆಲಸ ಕೊಡಲ್ಲ ಅಂತ ಹೇಳಿಲ್ಲ. ನಾವೇನೆ ಬ್ಯಾಂಕ್ಗೆ ಸೇರ್ಕೊಂಡೆ ಹೋಗಿ, ಸ್ಟೇಟ್ ಬ್ಯಾಂಕ್ಗೆ ಅಪ್ಲೈ ಮಾಡ್ತೆ ನಾನು, ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರಲ್ಲಿ ಅವನ ಕ್ಲರ್ಕ್ ಆಗಿ ಕೆಲಸ ಸಿಕ್ತು ನನಗೆ. ಆಮೇಲೆ ನಾನು ಆಫೀಸರ್ ಆಗಿ ಮ್ಯಾನೇಜರ್ ಆಗಿ ರಿಟೈರ್ ಆದೆ. ಹೌದು, ಅದು ಮತ್ತೆ ನನಗೆ ಅಲ್ಲೂ ಕೂಡ ಅಷ್ಟೇನೆ, ಈ ಸರ್ವಿಸ್ಗಳನ್ನೆಲ್ಲ ನೋಡ್ಕೊಂಡು ನಮ್ಗೆ ಅಲ್ಲಿ ಬಹಳಷ್ಟು ಪ್ರಿಯಾರಿಟೀಸ್ ಇರುತ್ತೆ. ನಮ್ಮನ್ನು ತುಂಬಾ ದೂರ ದೂರ ಪೋಸ್ಟ್ ಮಾಡಲ್ಲ ಅವರು, ಆ ಸಿಟೀಸ್ ಮುಂಚೆನೆ ಇವರು ಅಲ್ಲೆಲ್ಲ ಬಂದು ಮಾಡಿ ಬಂದಿದ್ದಾರೆ ಅಂತ. ಪ್ರಮೋಷನ್ಸ್ ಎಲ್ಲ ನಮಗೆ ಅಡ್ವಾಂಟೇಜಸ್ ಇರುತ್ತೆ, ಸೀನಿಯಾರಿಟಿ ಸಿಗುತ್ತೆ, ಯಾರಿಗೋ 4 ಸಿಗೋದು ನಮ್ಗೆ 2 ಸಿಗುತ್ತೆ. ಈ ತರ ನಮ್ ಸಂಬಳ ಕೂಡ ವಾಟ್ ವಾಸ್ ಯುವರ್ ಲಾಸ್ಟ್ ಡ್ರಾನ್
1: ಅಲ್ಲಿಂದ ಮುಂದಕ್ಕೆ
0: ಅದನ್ನ ಮುಂದಕ್ಕೆ ಹೋಗುತ್ತೆ. ಇವ್ರ ಫಿಕ್ಸೇಷನ್ ನಮ್ಗೆ ಅಷ್ಟೊಂದೆಲ್ಲ ಇರುತ್ತೆ, ಬಹಳಷ್ಟು ಅಡ್ವಾಂಟೇಜಸ್ ಇದೆ. ಆಮೇಲೆ ದೇ ಲೈಕ್ ಯಾರ PSCನವರು
1: ಶಿಸ್ತಿಂದ
0: ಇರ್ತಾರೆ ಅಂತ ಹೇಳಿ ನಮ್ಮ ಮೇಲೆ ಜವಾಬ್ದಾರಿನ. ನಮಗೆ ಬ್ಯಾಂಕ್ ಅಲ್ಲಿ ಸರ್ವಿಸ್ 4 ಆಗಿರ್ಬೋದು, ಯಾರು 15 ಆದವನಿಗೆ ಏನ್ ಜವಾಬ್ದಾರಿ ಕೊಡ್ತಾರ, ಅದು ನಮಗೆ ಕೊಡ್ತಾರವರು, ನಮ್ಮ ಮೇಲೆ ನಂಬಿಕೆ ಇಟ್ಟು ಮೇಲಿನವರುಗಳು. ಹಾಗೆ ಅಲ್ಲೂ ಕೂಡ ನಾವು ಸಂತೋಷದಿಂದ ಸರ್ವಿಸ್ ಮಾಡಿ ಆಗ್ಲೇ 5 ಆಯ್ತು ನಾನು ರಿಟೈರ್ ಆಗಿ ಬ್ಯಾಂಕಿಂದ.
1: ಸೂರ್ಯನಾರಾಯಣ PR ಅವರೇ, ನಿಮ್ಮ ಕುಟುಂಬದವರು ಈಗ ನಮ್ಮೊಂದಿಗೆ ನಿಮ್ಮ ಕುರಿತು ಮಾತನಾಡ್ತಾರೆ, ಕೇಳೋಣ. ರೇಖಾ ಅವರೇ, ಸೂರ್ಯನಾರಾಯಣ ಅವರು ನಿಮ್ಮ ಪತಿ, ಒಬ್ಬ ಸೈನಿಕನ ಜೊತೆಗೆ ಜೀವನ ಹೇಗಿರುತ್ತೆ? ಒಬ್ಬ ಸೋಲ್ಜರ್ನ ಹೆಂಡತಿ ಆಗಿರೋದು ನನ್ನ ತುಂಬಾ ಸಂತೋಷ ಆಗುತ್ತೆ ಆ ವಿಷಯದಲ್ಲಿ. ಮತ್ತೆ ಇವರು ಹೋಗಿ ಬರುವಾಗ ಅದೆಲ್ಲ ಅನುಭವಗಳೆಲ್ಲ ನಂಗೆ ಹೇಳ್ತಾ ಇದ್ರು. ನಂಗೆ ಇವರು ಬೆಳಗ್ಗೆ 7 ಹೋಗಿ ಮಧ್ಯಾಹ್ನ 3 ಶ್ರೀಲಂಕಾಕ್ ಹೋಗಿದ್ರೆ ನಂಗೊಂಥರ ಅದೆಲ್ಲ ನಾವು ನೋಡಿಲ್ವಲ್ಲ ಮೇಡಮ್, ಆ ತರ ನಂಬಕ್ ನನ್ಗೆ ಆಗ್ತಾ ಇರ್ಲಿಲ್ಲ. ಹಾಗಾಗಿ ನನ್ನ ಎದುರು ಮನೆಯವರೆಲ್ಲ ಹೇಳ್ತಾ ಇದ್ರು, ಬಿತ್ತು ಆರೋ ಇಸ್ ತರಫ್ ಆರಾಯ್ನ ಹೆಲಿಕಾಪ್ಟರ್ ಅಪ್ಪ ಹಸ್ಬೆಂಡ್ ಆರಾಯ್ ಅಂತ ಅನ್ನೋರು. ನಾನು ಅದನ್ನೆಲ್ಲ ಅನ್ಕೊಂಡು ಈ ದಿಕ್ಕಿಂದ ಬಂತಲ್ವ ಇವ್ರು ಬಂದ್ರು, ಆಮೇಲೆ ಬಂದಾಗ ನೀ ಶ್ರೀಲಂಕಾ ಹೋಗಿದ್ರಿ ಅಲ್ವಾ ಅಂತ ಕೇಳ್ತಾ ಇದ್ರು. ನನಗೆ ಗೊತ್ತಾಗ್ತಾ ಇತ್ತು ಬೇರೆಯವ್ರು ಹೇಳುವರಲ್ವಾ. ಅದೆಲ್ಲ ಒಂದು ತುಂಬಾ ಖುಷಿ ಕೊಡೋ ಅನುಭವ ನನಗೆ. ಮತ್ತೆ ಚಂಡೀಗರಲ್ಲೂ ಅಷ್ಟೇ, ಇವರು ಕಾರ್ಗಿಲ್ಗೆಲ್ಲ ಹೋದಾಗ ಇವರೆಲ್ಲ ಒಂದ್ ಕಡೆ ಇರೋರು, ನಮ್ಗೆ ಮನೆಗೇನು ಕಳಿಸ್ತಾ ಇರ್ಲಿಲ್ಲ ಅವರು. ನಮಗೆ ಬಂದು ಬೆಳಗ್ಗೆ ಮೈಕಲ್ ಅನೌನ್ಸ್ಮೆಂಟ್ ಮಾಡ್ಬಿಟ್ಟು ಹೋಗೋರು, ಡರ್ನಿಕ ಕೊಯ್ ಬಾತ್ ನೈ ಸಭಿ ಠೀಕೆ ಆಪ್ ಆರಾಮ್ ಸೇ ರಜಾವ್ ಅಂತ ಎಲ್ಲ ಅನೌನ್ಸ್ ಮಾಡಿಬಿಟ್ಟು ಎಲ್ಲ ಸೆಕ್ಟರ್ ಹತ್ರನು ಬಂದು ಮೈಕಲ್ಲಿ ನಮಗೆ ಅನೌನ್ಸ್ ಮಾಡಿ, ನಮಗೆ ಒಂಥರ ಭಯ ಅನ್ಸೋದು, ಕಾರ್ಗಿಲ್ಗೆ ಹೋಗಿದ್ದಾರಲ್ವಾ ಅಲ್ಲಿ ಏನಾಗುತ್ತೋ ಏನೋ ಅಂತ. ಬಟ್ ಭಯದ ಜೊತೆಗೆ ಒಂಥರ ಖುಷಿನೂ ಇರೋದು ನಮಗೆ, ಸೋಲ್ಜರ್ ಅನ್ನೋ ಪದಕ್ಕೆ ಒಂದು ದೊಡ್ಡ ಇದಿರೋದ್ರಿಂದ ಆ ಖುಷಿನೂ ನಮಗೆ ಇರೋದು.
2: ನಾನು ಅಕ್ಷಯ್. ಮೊದಲನೇದಾಗಿ ನಮ್ಮ ತಂದೆ ಇಂಡಿಯನ್ ಏರ್ಫೋರ್ಸ್ನಲ್ಲಿ ದೇಶ ಸೇವೆ ಮಾಡಿದ್ದನ್ನು ನೋಡಿ ನಮಗೆ ಸದಾ ಹೆಮ್ಮೆ. ಇಂತಹ ಅದ್ಭುತ ಅವಕಾಶ ಎಲ್ಲರಿಗೂ ಸಿಗುವುದಿಲ್ಲ. ದೇಶ ಸೇವೆ ಮಾಡಿದ ಸೈನಿಕನ ಮಗನಾಗಿ ಹುಟ್ಟಿದ್ದೇ ನಮ್ಮ ಸೌಭಾಗ್ಯ. ಅವರು ಮುಂಜಾನೆ ಬೆಳಗ್ಗೆ ಬೇಗ ಎದ್ದು ಪ್ರತಿಷ್ಠಿತ ಯೂನಿಫಾರ್ಮ್ ಧರಿಸಿ ಚಂಡೀಗಢದಲ್ಲಿ ಡ್ಯೂಟಿಗೆ ಹೊರಡುತ್ತಿದ್ದ ಆ ದೃಶ್ಯ ಇಂದಿಗೂ ನಮ್ಮ ಕಣ್ಣ ಕಟ್ಟಿದಂತಿದೆ. ವಯಸ್ಸು ಸಣ್ಣವನಾಗಿದ್ದರೂ ಇಂದಿಗೂ ಆ ದೃಶ್ಯ ನನಗೆ ನೆನಪಿದೆ. ಅದರಲ್ಲೂ ಅವರು ಕಾರ್ಗಿಲ್ ಯುದ್ಧದಲ್ಲಿ ಭಾಗವಹಿಸಿದ್ದರು ಎಂದು ನೆನೆದರೆ ಎದೆ ಹೆಮ್ಮೆಯಿಂದ ಉಬ್ಬುತ್ತದೆ. ಅವರ ಶಿಸ್ತು, ದೇಶಭಕ್ತಿ ಮತ್ತು ಸೈನಿಕ ಜೀವನದ ನೆನಪುಗಳನ್ನು ನಿಮ್ಮ ಕಾರ್ಯಕ್ರಮದ ಮೂಲಕ ಇಡೀ ನಾಡಿನ ಜನರಿಗೆ ತಲುಪಿಸಿದ್ದೀರಿ. ನಿಮ್ಮ ರೇಡಿಯೋ ವಾಹಿನಿಗೆ ನಮ್ಮ ಕುಟುಂಬದಿಂದ ಧನ್ಯವಾದಗಳು. ಜೈ ಹಿಂದ್.
3: ನನ್ನ ಅಪ್ಪ ಇಂಡಿಯನ್ ಏರ್ಫೋರ್ಸ್ನಲ್ಲಿ ಸರ್ವ್ ಮಾಡಿದ್ದು, ಅದ್ರ ಬಗ್ಗೆ ಹೇಳಕ್ಕೇನೆ ನನಗೆ ತುಂಬ ಹೆಮ್ಮೆ ಇದೆ. ಚಿಕ್ಕ ವಯಸ್ಸಿಂದಲೂ ನಾನು ಅವ್ರ ಡಿಸಿಪ್ಲಿನ್ ಮತ್ತು ಧೈರ್ಯನ ನೋಡಿನೇ ಬೆಳೆದಿದ್ದು. ಅವಾಗ ನಾನು ನನ್ನ ತಮ್ಮ ತುಂಬ ಚಿಕ್ಕವರಾಗಿದ್ವಿ, ಸೊ ವಿ ಹ್ಯಾವ್ ಹರ್ಡ್ ಅ ಲಾಟ್ ಆಫ್ ಸ್ಟೋರೀಸ್ ಅಬೌಟ್ ಹಿಸ್ ಸರ್ವಿಸ್. ನಮ್ಮ ತಂದೆಯವರು ಹೆಲಿಕಾಪ್ಟರ್ ಟೀಮಲ್ಲಿ ಇದ್ದಾಗ ಹಿ ಯೂಸ್ ಟು ಡಿಸ್ಪ್ಯಾಚ್ ಫುಡ್ ಫಾರ್ ಪೀಪಲ್ ಡ್ಯೂರಿಂಗ್ ದ ಟೈಮ್ಸ್ ಆಫ್ ಪೀಸ್ ಕೀಪಿಂಗ್ ಆರ್ ಫ್ಲಡ್ ರಿಲೀಫ್ಸ್ ಇವನ್ ವಾರ್ ಟೈಮ್ಸ್. ದ ಫ್ಯಾಕ್ಟ್ ದಟ್ ಹಿ ಹ್ಯಾಸ್ ಸೇವ್ಡ್ ಸೋ ಮೆನಿ ಲೈಫ್, ಅದು ತುಂಬ ದೊಡ್ಡ ಹೆಮ್ಮೆಯ ವಿಷಯ ನಮಗೆ. ನಮ್ಮ ತಂದೆಯವ್ರಿಗೆ ಚಿಕ್ಕ ವಯಸ್ಸಿಂದ ಸೈಂಟಿಸ್ಟ್ ಆಗಬೇಕಂತ ತುಂಬ ಇಷ್ಟ ಇತ್ತು. ಸೊ ವೈಲ್ ಸರ್ವಿಂಗ್ ಇನ್ ಏರ್ ಫೋರ್ಸ್ ಫಾರ್ ಹಿಸ್ ಹಾರ್ಡ್ ವರ್ಕ್ ಹಿ ವಾಸ್ ಅವಾರ್ಡೆಡ್ ಇಂಜಿನಿಯರಿಂಗ್ ಡಿಗ್ರಿ. ಸೊ ಯೆಸ್, ಹಿ ಈಸ್ ಅನ್ ಎಲೆಕ್ಟ್ರಿಕಲ್ ಇಂಜಿನಿಯರ್ ನೌ. ನಮ್ಮ ತಂದೆಯವರು ಮಾಡಿರೋ ದೇಶ ಸೇವೆ ನನಗೆ ಯಾವಾಗಲೂ ಇನ್ಸ್ಪಿರೇಷನ್ ಆಗಿರುತ್ತೆ. ಐ ಆಮ್ ವೆರಿ ಪ್ರೌಡ್ ಟು ಬಿ ಹಿಸ್ ಡಾಟರ್ ಆ್ಯಂಡ್ ಯೆಸ್ ಅಪ್ಪ, ವಿ ಆರ್ ಪ್ರೌಡ್ ಆಫ್ ಯು.
1: ಸೂರ್ಯನಾರಾಯಣ

0: ಫಾರಿನ್ ಸರ್ವಿಸ್ ಏನ್ ಜಾಫ್ನಾದಲ್ಲಿದೆ ಅದು ಅದೊಂದು ಮೆಡಲ್ ಬರುತ್ತೆ, ಮತ್ತೆ 9 ಇಯರ್ಸ್ ಲಾಂಗ್ ಸರ್ವಿಸ್ ಮೆರಿಟೋರಿಯಸ್ ಸರ್ವಿಸ್ ಅಂತ ಹೇಳಿ, ಮತ್ತೆ 15 ಇಯರ್ಸ್ ಮೆರಿಟೋರಿಯಸ್ ಸರ್ವಿಸ್ ಮೆಡಲ್ಗಳು ಬರುತ್ತೆ. ನಾವು ಸ್ವಲ್ಪ ಜಾಸ್ತಿ ಜೋಪಾನ ಮಾಡಿ
1: ಹೀಗೆ ಒಂದು 20 ವರ್ಷದ ತುಂಬು ಜೀವನದ ಸರ್ವಿಸ್ ನಿಮ್ದು ಅಲ್ಲಿ ಭಾರತೀಯ ವಾಯುಸೇನೆಯಲ್ಲಿ. ತುಂಬಾ ಸಂತೋಷ ಆಗುತ್ತೆ, ನಿಮ್ಗೆ ಸಾಕಷ್ಟು ಅವಕಾಶಗಳು ಒದಗಿ ಬಂತು, ಅವೆಲ್ಲವನ್ನು ನೀವು ಚೆನ್ನಾಗಿ ನಿಭಾಯಿಸಿದ್ರಿ. ಭಾರತೀಯ ರಕ್ಷಣಾ ವ್ಯವಸ್ಥೆಯ ಸೊಬಗಿರೋದೇ ಹೀಗೆ ನಿಮ್ ಹಾಗೆ ನಿಸ್ವಾರ್ಥತೆಯಿಂದ ದುಡಿಯುವಂತ ಏನು ಸೈನಿಕರಿರ್ತಾರಲ್ಲ ಅವರಿಂದ. ಸೈನಿಕರು ಅಂತ ಅಂದ್ರೆ ನಾನು ಹೇಳೋದು ಬಹಳ ಜನರಲ್ ಆಗಿ, ಸೇನೆಯನ್ನ ಸೇರೋರು ಎಲ್ಲರೂ ಸೈನಿಕರು. ಹಾಗಾಗಿ ಅಂತ ಒಂದು ದೊಡ್ಡ ವ್ಯವಸ್ಥೆ ನಮ್ಮ ಭಾರತೀಯ ರಕ್ಷಣಾ ವ್ಯವಸ್ಥೆಯಲ್ಲಿ, ಅದರಲ್ಲೂ ಮುಖ್ಯವಾಗಿ ವಾಯುಸೇನೆ ಅನ್ನೋದು ಎಲ್ಲರ ಕನಸು, ಆಕಾಶದಲ್ಲಿ ಹಾರಾಡೋದು ಎಲ್ಲರ ಕನಸು. ಹಾಗೆ ನೀವೇನು ಕನಸು ಕಂಡಿದ್ರಿ ಅದನ್ನ ಸಾಕಾರಗೊಳಿಸ್ಕೊಂಡ್ರಿ. ನೀವೇ ಹೇಳದ ಹಾಗೆ ಕಣ್ಣಿಂದ ನೋಡಿದ ಒಂದು ಹೆಲಿಕಾಪ್ಟರ್ ಅಲ್ಲಿ ಕೂತ್ಕೊಳ್ಳುವಂತಹ ಅವಕಾಶವನ್ನ ನಿಮ್ಗೆ ವಾಯುಸೇನೆ ಕಲ್ಪಿಸ್ತು, ಮತ್ತೆ ಅದನ್ನ ಸುವ್ಯವಸ್ಥೆಯಲ್ಲಿ ಇಡುವಂತಹ ಒಂದು ದೊಡ್ಡ ಜವಾಬ್ದಾರಿಯನ್ನು ಕೂಡ ನಿಮ್ಮ ಹೆಗಲ ಮೇಲೆ ಹೊರಿಸ್ತು. ನಿಮ್ಮ ಈ ಎಲ್ಲ ಅನುಭವವನ್ನ ನಮ್ಮೊಂದಿಗೆ ಹಂಚಿಕೊಂಡಿದ್ದಕ್ಕೆ ನಮ್ಮ ಶ್ರೋತೃಗಳ ಪರವಾಗಿ ನಿಮಗೆ ಧನ್ಯವಾದಗಳು. ಜೈ ಹಿಂದ್ ಸರ್.
0: ಜೈ ಹಿಂದ್ ಮೇಡಮ್.
2: ಇದುವರೆಗೆ ವಂದೇ ಮಾತರಂ 150ರ ಸಂಭ್ರಮ, ಆಕಾಶವಾಣಿಗೆ 90ರ ಸಂಭ್ರಮ. ಈ ಸಂದರ್ಭದಲ್ಲಿ ವೀರಯೋಧರು, ರಕ್ಷಣಾ ಸೇವೆಯ ತಾರೆಗಳು, ವಿಶೇಷ ಕಾರ್ಯಕ್ರಮ ಕೇಳಿದಿರಿ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದವರು ನಿವೃತ್ತ ಜೂನಿಯರ್ ವಾರೆಂಟ್ ಆಫೀಸರ್ ಸೂರ್ಯನಾರಾಯಣ ಪಿಆರ್ ಅವರು. ಪರಿಕಲ್ಪನೆ ಹಾಗೂ ಪ್ರಸ್ತುತಿ ನೂತನ ಎಸ್ ಕದಂ, ನಿರ್ಮಾಣ ನಂದನ್ ಕುಮಾರ್ ಎಲ್ವೊ, ಸಂಕಲನ ಧನರಾಜ್ ಎಸ್ ಬಿ. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.

0: ಸರ್ಕಲ್ ಇನ್ಸ್ಪೆಕ್ಟರ್ ಚಲನಚಿತ್ರದ ಗೀತೆಯನ್ನ ಕೇಳಿದ್ರಿ.
1: ಶತ್ರುಗಳ ಆಯುಧಗಳಿಗೆ ಎದೆಯೊಡ್ಡಿ ಹಸಿವು ನಿದ್ದೆ ಬಾಯಾರಿಕೆಗಳನ್ನು ಲೆಕ್ಕಿಸದೆ ಹಗಲಿರುಳೆನ್ನದೆ ದೇಶ ಕಾಯುವ ಯೋಧರೇ ನಮ್ಮ ನೆಮ್ಮದಿಯ ನಿದ್ದೆಗೆ ಕಾರಣೀಭೂತರು. ದೇಶಕ್ಕಾಗಿ ಬದುಕುವುದು ಹೆಮ್ಮೆಯ ವಿಷಯವಾದರೆ ದೇಶಕ್ಕಾಗಿ ಮಡಿಯುವುದು ಅಮರತೆ. ಪ್ರತಿದಿನ ನಿದ್ರೆಗೆ ಜಾರುವ ಮುನ್ನ ವೀರ ಯೋಧರನ್ನು ಒಮ್ಮೆ ಸ್ಮರಿಸೋಣ ಅಲ್ಲವೇ? ಯೋಧರ ಯೋಗಕ್ಷೇಮಕ್ಕಾಗಿ ಪ್ರತಿಕ್ಷಣವೂ ಪ್ರಾರ್ಥಿಸೋಣ.

0: ವಂದೇ ಮಾತರಂ 150ರ ಸಂಭ್ರಮ, ಆಕಾಶವಾಣಿಗೆ 90ರ ಸಂಭ್ರಮ. ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ವೀರಯೋಧರು ರಕ್ಷಣಾ ಸೇವೆಯ ತಾರೆಗಳು.
1: ಪ್ರತಿ ಶುಕ್ರವಾರ ಬೆಳಿಗ್ಗೆ 9:05 9:30 ಆಕಾಶವಾಣಿ ಮುಖ್ಯವಾಹಿನಿಯಲ್ಲಿ,
0: ಆಕಾಶವಾಣಿ ಎಫ್ಎಂ ರೈನ್ಬೋದಲ್ಲಿ 1:30 ವಿವಿಧ ಭಾರತಿಯಲ್ಲಿ 6:02 ಕೇಳಿ ವೀರಯೋಧರು ರಕ್ಷಣಾ ಸೇವೆಯ ತಾರೆಗಳು.

0: ಕೇಳುವರೆ, ಇದೇ ಶುಕ್ರವಾರ ಜುಲೈ 31ರಂದು ಸಾಯಂಕಾಲ 6:50 ಹಲೋ ಕೃಷಿರಂಗ ನೇರ ಪ್ರಸಾರ ಕಾರ್ಯಕ್ರಮದ ವಿಷಯ ಬೆಳೆ ಸಮೀಕ್ಷೆ. ಭಾಗವಹಿಸುವವರು ಶ್ರೀ ಸಿಬಿ ಬಾಲರೆಡ್ಡಿ, ಅಪರ ಕೃಷಿ ನಿರ್ದೇಶಕರು ಬೆಳೆ ಅಭಿವೃದ್ಧಿ ಮತ್ತು ಯೋಜನೆ. ಕರೆ ಮಾಡಲು ಫೋನ್ ಸಂಖ್ಯೆಗಳು 2237074 77, 2237074 88, 2237049 99, STD ಕೋಡ್ 080. ಕೇಳಿ, ಇದೇ ಶುಕ್ರವಾರ ಜುಲೈ 31ರಂದು ಸಾಯಂಕಾಲ 6:50 ಹಲೋ ಕೃಷಿರಂಗ ನೇರ ಪ್ರಸಾರ ಕಾರ್ಯಕ್ರಮದ ವಿಷಯ ಬೆಳೆ ಸಮೀಕ್ಷೆ.
1: ರಾಜ್ಯವ್ಯಾಪಿ ಪ್ರಸಾರವಾಗುವ ಹಲೋ ಕೃಷಿರಂಗ ನೇರ ಫೋನಿನ್ ಕಾರ್ಯಕ್ರಮದ ಪ್ರಾಯೋಜಕರು ರಾಜ್ಯ ಕೃಷಿ ಇಲಾಖೆ. ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ದಿನನಿತ್ಯ ಮನರಂಜಿಸುವ ಚಿತ್ರಗೀತೆಗಳ ರಸದೌತಣ. ಬೆಳಗ್ಗೆ 9:05 ನವನವೀನ ಗೀತೆಗಳ ಧಾರೆ ಗೀತ ಪಲ್ಲವ. ಒಂಬತ್ತು ಗಂಟೆ 30 ನಿಮಿಷಕ್ಕೆ ಮಾಹಿತಿಯೊಂದಿಗೆ ಗಾನ ಸುಧೆ ಹರಿಸುವ ಗಾನಗಂಗೆ.

0: 10:30 ಮಧುರವಾದ ಹಳೆಯ ಹಿಂದಿ ಚಿತ್ರಗೀತೆಗಳ ಮೆಲುಕು ಸುನಹರಿ ಪಲ್.
1: ಮೇರಿ ಭೀಗಿ ಭೀಗಿ ಸೀ ಪಲಕೋ ಪೆ ರಹ ಗಯೆ ಜೈಸೆ ಮೇರೆ ಸಪ್ನೆ ಬಿಖರ ಕೆ.
0: 11:00 ಮತ್ತೆ ಮತ್ತೆ ಕೇಳಬೇಕೆನಿಸುವ ಹಳೆಯ ಕನ್ನಡ ಚಿತ್ರಗೀತೆಗಳ ಸವಿ ಸವಿಯಾದ ನೆನಪು ಸವಿ ನೆನಪು.
1: ಮೌನವೇ ಆಭರಣ ಮುಗುಳ್ನಗೆ ಶಶಿಕಿರಣ.
0: 5:30 ಗಿರ್ಮಿಟ್ ಕಾರ್ಯಕ್ರಮದಲ್ಲಿ ಹೊಸ ಕನ್ನಡ ಚಿತ್ರಗೀತೆಗಳ ರಸದೌತಣ. ರಾತ್ರಿ 7:45 ಮಾಹಿತಿಯೊಂದಿಗೆ ಮನಸ್ಸಿಗೆ ಮುದ ನೀಡುವ ಹಾಡುಗಳ ಸಮ್ಮಿಲನ ಸಿರಿಗಂಧ.

0: ಈ ಎಲ್ಲ ಚಿತ್ರಗೀತೆಗಳ ಕಾರ್ಯಕ್ರಮ ನಿಮ್ಮ ಮೆಚ್ಚಿನ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯವಾಹಿನಿ 490.1 ಮೀಟರ್ ಅಂದರೆ 612 ಕಿಲೋಹರ್ಟ್ಸ್ ಹಾಗೂ ಡಿಆರ್ಎಂ ತರಂಗಾಂತರ 603 ಕಿಲೋಹರ್ಟ್ಸ್ಗಳಲ್ಲಿ.
1: ಸಮಯ ಸರಿಯಾಗಿ 9:15 ಸೆಕೆಂಡ್ಗಳು. ಇದು ಆಕಾಶವಾಣಿ ಬೆಂಗಳೂರು. ಗಾನಗಂಗೆ ಚಿತ್ರಗೀತೆಗಳನ್ನಾಧರಿಸಿದ ಕಾರ್ಯಕ್ರಮ. ಮಾಹಿತಿ ಮನರಂಜನೆಯ ಇಂಪಾದ ಹಾಡುಗಳ ಗಾನಗಂಗೆ ಕಾರ್ಯಕ್ರಮ ಕೇಳಲು ತಮಗಿದೋ ಆತ್ಮೀಯ ಸ್ವಾಗತ ಅಂತ ಹೇಳ್ತಾ ಇರೋದು ನಾನು ನಿಮ್ಮ ಬಾನುಲಿ ಗೆಳತಿ ಸವಿತಾ ಶಿವಕುಮಾರ್.

ಇಂದಿನ ಗಾನಗಂಗೆಯಲ್ಲಿ ಸಂಗೀತದ ಬಗ್ಗೆ, ಅದರಲ್ಲೂ ಚಿತ್ರ ಸಂಗೀತದ ಬಗ್ಗೆ ಮಾತಾಡ್ತಾ ಇಂಪಾದ ಗೀತೆಗಳನ್ನ ಕೇಳ್ತಾ ಸಾಗೋಣ. ಚಲನಚಿತ್ರಗಳಿಗೂ ಸಂಗೀತಕ್ಕೂ ಅವಿನಾಭಾವ ಸಂಬಂಧ. ಜೊತೆಗೆ ಚಿತ್ರಗೀತೆಗಳು ಆ ಸಿನಿಮಾದ ಆಶಯವನ್ನು, ಭಾವನೆಗಳನ್ನು, ಪರಿಣಾಮವನ್ನು ವ್ಯಕ್ತಪಡಿಸಲು ಮಾತ್ರ ಬಳಕೆಯಾಗುವುದಿಲ್ಲ, ಒಂದು ಚಲನಚಿತ್ರವನ್ನು ಜನಪ್ರಿಯಗೊಳಿಸುವಲ್ಲಿ ಸಂಗೀತ ನೀಡಿರುವ ಕಾಣಿಕೆ ಅಮೂಲ್ಯವಾದುದು.

0: ಮಲೆಯ ಮಾರುತ ಚಿತ್ರಕ್ಕಾಗಿ ಕೆಜೆ ಜೇಸುದಾಸ್ ಹಾಡಿದ್ದ ಗೀತೆಯನ್ನ ಕೇಳಿದಿರಿ. ಚಿ ವಿದ್ಯಾಶಂಕರ್ ಅವರ ಸಾಹಿತ್ಯಕ್ಕೆ ರಾಗ ಸಂಯೋಜನೆ ಮಾಡಿದ್ದವರು ವಿಜಯ ಭಾಸ್ಕರ್.
1: ಅಕ್ಕ ನೋಡು,
2: ಹ್ಯಾಪಿ ಬರ್ತ್ಡೇ ಬ್ರೋ.
1: ತೋರ್ಸು. ವಾ, ನನ್ನ ಇಷ್ಟದ ಕಲರ್.
2: ಯಾವಾಗ್ಲೂ ಶಾಪಿಂಗ್.
1: ನಂಗ್ ಗೊತ್ತು ಅಮ್ಮ, ನಮ್ಮದು ಖರ್ಚು ಮಾಡೋ ವಯಸ್ಸಲ್ವಾ? ರೈಟ್,
3: ಸೇವಿಂಗ್ ಮಾಡೋ ವಯಸ್ಸು ಕೂಡ.
4: ನನ್ ಗೊತ್ತು ಅಪ್ಪ, ಸೇವ್ ಮಾಡಿ ಸರಿಯಾದ ಜಾಗದಲ್ಲಿ ಹೂಡಿಕೆ ಮಾಡಿ, ಮೊತ್ತದ ಮೇಲೆ ಬಡ್ಡಿ ಸಿಗುತ್ತೆ, ಅದನ್ನ ಮರು ಹೂಡಿಕೆ ಮಾಡಿದ್ರೆ ಬಡ್ಡಿ ಸಿಗ್ತಾ ಇರುತ್ತೆ.
1: ನನ್ಗೆ ಗೊತ್ತಲ್ವಾ?
4: ಆರ್ಬಿಐ ಹೇಳುತ್ತೆ,
5: ಪ್ರಾರಂಭಿಸಿ ಸರಿಯಾಗಿ, ಫೈನಾನ್ಷಿಯಲಿ ಸ್ಮಾರ್ಟ್ ಆಗಿ.
6: ಕೇಳುವರೆ, ಇದೇ ಶುಕ್ರವಾರ ಜುಲೈ 31ರಂದು ಸಾಯಂಕಾಲ 6:50 ಹಲೋ ಕೃಷಿರಂಗ ನೇರ ಪ್ರಸಾರ ಕಾರ್ಯಕ್ರಮದ ವಿಷಯ ಬೆಳೆ ಸಮೀಕ್ಷೆ. ಭಾಗವಹಿಸುವವರು ಶ್ರೀ ಸಿಬಿ ಬಾಲರೆಡ್ಡಿ, ಅಪರ ಕೃಷಿ ನಿರ್ದೇಶಕರು ಬೆಳೆ ಅಭಿವೃದ್ಧಿ ಮತ್ತು ಯೋಜನೆ. ಕರೆ ಮಾಡಲು ಫೋನ್ ಸಂಖ್ಯೆಗಳು 2237 4777 2237 4788, 2237 4999, STD ಕೋಡ್ 080. ಕೇಳಿ, ಇದೇ ಶುಕ್ರವಾರ ಜುಲೈ 31ರಂದು ಸಾಯಂಕಾಲ 6:50 ಹಲೋ ಕೃಷಿರಂಗ ನೇರ ಪ್ರಸಾರ ಕಾರ್ಯಕ್ರಮದ ವಿಷಯ ಬೆಳೆ ಸಮೀಕ್ಷೆ.
7: ರಾಜ್ಯವ್ಯಾಪಿ ಪ್ರಸಾರವಾಗುವ ಹಲೋ ಕೃಷಿರಂಗ ನೇರ ಫೋನಿನ್ ಕಾರ್ಯಕ್ರಮದ ಪ್ರಾಯೋಜಕರು ರಾಜ್ಯ ಕೃಷಿ ಇಲಾಖೆ.
0: ಚಲನಚಿತ್ರ ಸಂಗೀತ ಕಥೆಗೆ ಜೀವ ತುಂಬುವ ಸ್ವರಲಹರಿ. ಚಿತ್ರವೊಂದು ಕಣ್ಣಿಗೆ ಕಾಣುವ ಕಥೆಯಾದರೆ ಆ ಚಿತ್ರದಲ್ಲಿನ ಸಂಗೀತ ಚಿತ್ರರಸಿಕರ ಹೃದಯಕ್ಕೆ ಕೇಳಿಸುವ ಭಾವನೆ. ಸಿನಿಮಾ ಅಂದರೆ ಅದು ಕೇವಲ ದೃಶ್ಯಗಳ ಸರಮಾಲೆಯಲ್ಲ, ಅದು ಕಥೆ, ಅಭಿನಯ, ಸಾಹಿತ್ಯ, ನೃತ್ಯ ಮತ್ತು ಸಂಗೀತಗಳ ಸುಂದರ ಸಂಗಮ. ಈ ಎಲ್ಲವೂ ಒಟ್ಟಾಗಿ ಸುಂದರವಾಗಿ ಮೂಡಿಬಂದರೇ ಚಿತ್ರ ಯಶಸ್ಸು ಕಾಣಲು ಸಾಧ್ಯ.

0: ಹಬ್ಬ ಚಿತ್ರಕ್ಕಾಗಿ ರಾಜೇಶ್ ಮತ್ತು ಚಿತ್ರ ಹಾಡಿದ್ದ ಗೀತೆಯನ್ನ ಕೇಳಿದ್ರಿ. ಸಾಹಿತ್ಯ ಮತ್ತು ಸಂಗೀತ ನೀಡಿದವರು ಹಂಸಲೇಖ.
1: ಅರ್ಜೆಂಟ್ ಆಗಿ ಫುಡ್ ಡೆಲಿವರಿ ಮಾಡಬೇಕು, ಈ ಟ್ರಾಫಿಕ್ ಅಲ್ಲಿ ಅಪಘಾತವಾಗಿ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಏನಪ್ಪ ಗತಿ?
2: ಅದಕ್ಕಾಗಿಯೇ ಕರ್ನಾಟಕ ಸರ್ಕಾರ ತಂದಿದೆ ಕರ್ನಾಟಕ ರಾಜ್ಯ ಗಿಗ್ ಕಾರ್ಮಿಕರ ವಿಮಾ ಯೋಜನೆ. ಅಪಘಾತ ವಿಮೆ, ಜೀವ ವಿಮೆ, ಆಸ್ಪತ್ರೆ ವೆಚ್ಚಕ್ಕೆ ನೆರವು, ಇವೆಲ್ಲವೂ ಉಚಿತ. 18-60 ವರ್ಷದ ಫುಡ್ ಡೆಲಿವರಿ ಹಾಗೂ ಇ ಕಾಮರ್ಸ್ ಸಂಸ್ಥೆಗಳಲ್ಲಿ ಡೆಲಿವರಿ ಕೆಲಸ ಮಾಡುತ್ತಿರುವ ಸೇವಾ ಸಿಂಧು ಪೋರ್ಟಲ್ನಲ್ಲಿ ನೋಂದಾಯಿಸಿದ ಅರ್ಹ ಗಿಗ್ ಕಾರ್ಮಿಕರಿಗೆ ಮಾತ್ರ ಈ ಸೌಲಭ್ಯ. ಹೆಚ್ಚಿನ ಮಾಹಿತಿಗಾಗಿ 1-55-214 ಸಹಾಯವಾಣಿಗೆ ಕರೆ ಮಾಡಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
0: 9:45 ಈ ಸಮಯದಲ್ಲಿ ಗಾನಗಂಗೆ ಚಿತ್ರಗೀತೆಗಳನ್ನು ಆಧರಿಸಿದ ಕಾರ್ಯಕ್ರಮವನ್ನು ಕೇಳುತ್ತಿರುವಿರಿ. ಸಂಗೀತವು ಒಂದು ಚಿತ್ರದ ಅರ್ಥವಂತಿಕೆಯನ್ನು ಹೆಚ್ಚಿಸುತ್ತದೆ. ಚಿತ್ರದ ನಾಟಕೀಯತೆ ಮತ್ತು ಭಾವನಾತ್ಮಕ ಅಂಶಗಳು ಸಂಗೀತದ ಮೂಲಕ ಧ್ವನಿಯ ರೂಪ ಪಡೆದು ಪ್ರೇಕ್ಷಕರ ರುಚಿಗೆ ಶುದ್ಧತೆಯನ್ನು ಹೆಚ್ಚಿಸುತ್ತದೆ.

0: ಜೀವನ ಚೈತ್ರ ಚಿತ್ರಕ್ಕಾಗಿ ಡಾಕ್ಟರ್ ರಾಜ್ಕುಮಾರ್ ಅವರು ಹಾಡಿದ್ದ ಗೀತೆಯನ್ನ ಕೇಳಿದಿರಿ. ಸಾಹಿತ್ಯ ಜಿ ವಿದೇಶಂಕರ್ ಅವರದು, ಸಂಗೀತ ನಿರ್ದೇಶನ ಉಪೇಂದ್ರ ಕುಮಾರ್.
1: ನಿಮ್ಮ ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com.
0: ಮನುಷ್ಯನ ರಾಗದ್ವೇಷಗಳಾದ ಸಂಭ್ರಮ, ದ್ವೇಷ, ಸಿಟ್ಟು, ಸೆಡವು, ಅಸಹನೆ, ಮಾನಸಿಕ ಪರಿವರ್ತನೆ ಮೊದಲಾದ ಭಾವನೆಗಳ ಅಭಿವ್ಯಕ್ತಿಗೆ ಚಿತ್ರಸಂಗೀತ ಪರಿಣಾಮಕಾರಿಕೆಯಾಗಿ ಬಳಕೆಯಾಗ್ತಾ ಬಂದಿದೆ. ಅದಕ್ಕಾಗಿಯೇ ಹೇಳುವುದು, ಸಂಗೀತವೆಂದರೆ ಅದು ಅಲಂಕಾರವಲ್ಲ, ಅದು ಸಿನಿಮಾದ ಭಾವನೆಗಳಿಗೆ ಬಣ್ಣ ತುಂಬುವ ಜೀವಧಾರೆ. ಅಶ್ವಮೇಧ ಚಿತ್ರಕ್ಕಾಗಿ ಡಾಕ್ಟರ್ ರಾಜ್ಕುಮಾರ್ ಅವರು ಹಾಡಿರುವ ಗೀತೆ. ದೊಡ್ಡರಂಗೇಗೌಡ ಅವರ ಸಾಹಿತ್ಯ, ಸಂಗೀತ ನಿರ್ದೇಶನ ಸಂಗೀತ ರಾಜಾ.

0: ಗಾನಗಂಗೆ ಚಿತ್ರಗೀತೆಗಳನ್ನು ಆಧರಿಸಿದ ಕಾರ್ಯಕ್ರಮ ಮುಂದುವರಿಯುವುದು ಈ ಪ್ರಕಟಣೆಗಳ ನಂತರ.
1: ಕೇಳುವರೆ, ಇದೇ ಶುಕ್ರವಾರ ಜುಲೈ 31ರಂದು ಸಾಯಂಕಾಲ 6:50 ಹಲೋ ಕೃಷಿರಂಗ ನೇರ ಪ್ರಸಾರ ಕಾರ್ಯಕ್ರಮದ ವಿಷಯ ಬೆಳೆ ಸಮೀಕ್ಷೆ. ಭಾಗವಹಿಸುವವರು ಶ್ರೀ ಸಿಬಿ ಬಾಲರೆಡ್ಡಿ, ಅಪರ ಕೃಷಿ ನಿರ್ದೇಶಕರು ಬೆಳೆ ಅಭಿವೃದ್ಧಿ ಮತ್ತು ಯೋಜನೆ. ಕರೆ ಮಾಡಲು ಫೋನ್ ಸಂಖ್ಯೆಗಳು 2237 2237 4788, 2237 4999, STD ಕೋಡ್ 080. ಕೇಳಿ, ಇದೇ ಶುಕ್ರವಾರ ಜುಲೈ 31ರಂದು ಸಾಯಂಕಾಲ 6:50 ಹಲೋ ಕೃಷಿರಂಗ ನೇರ ಪ್ರಸಾರ ಕಾರ್ಯಕ್ರಮದ ವಿಷಯ ಬೆಳೆ ಸಮೀಕ್ಷೆ.
2: ರಾಜ್ಯವ್ಯಾಪಿ ಪ್ರಸಾರವಾಗುವ ಹಲೋ ಕೃಷಿರಂಗ ನೇರ ಫೋನಿನ್ ಕಾರ್ಯಕ್ರಮದ ಪ್ರಾಯೋಜಕರು ರಾಜ್ಯ ಕೃಷಿ ಇಲಾಖೆ.
3: ನೋಡು, ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
4: ಬೆಳಿಗ್ಗೆ 4 ಗಂಟೆಗೆ ಪೇಪರ್ ಹಾಕೋ ಕೆಲಸ ಶುರು ಆಗುತ್ತೆ. ಮಳೆ ಇರಲಿ ಚಳಿ ಇರಲಿ, ರಸ್ತೆಯಲ್ಲಿ ಓಡಾಡೋದೇ ನಮ್ಮ ಜೀವನ ಆಗೋಯ್ತು.
5: ಬೇಸರ ಮಾಡ್ಕೋಬೇಡ, ಈಗ ನಮ್ಮ ತವರ ಸುರಕ್ಷತೆಗೆ ಕರ್ನಾಟಕ ಸರ್ಕಾರದ ವಿಶೇಷ ಯೋಜನೆ ಇದೆ. ದಿನಪತ್ರಿಕೆ ಮತ್ತು ಹಾಲು ವಿತರಣಾ ಕಾರ್ಮಿಕರ ಅಪಘಾತ ಪರಿಹಾರ ಮತ್ತು ವೈದ್ಯಕೀಯ ಸೌಲಭ್ಯ ಯೋಜನೆ.
6: 16-70 ವರ್ಷದ ಅರ್ಹ ಕಾರ್ಮಿಕರು ಇಂದೇ KSU.WSSP.Karnataka.GOV.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
7: ಗಿರ್ಮಿಟ್, ಹೊಸ ರಾಗ ಹೊಸ ತಾಳ.
8: ರಾಜಲೇ ಸಂಜಾನು ಈ ರಾಜನ್ನೇ ಕುಯ್ನು,
7: ಹೊಸ ಶೈಲಿ ಹೊಸ ಮಟ್ಟು. ನವಪೀಳಿಗೆಯ ಮನ ಗೆದ್ದ ಹೊಸ ಚಿತ್ರಗೀತೆಗಳನ್ನು ಕೇಳಲು ಟ್ಯೂನ್ ಮಾಡಿ.
9: ಮೀಟರ್ಗಳು
7: ಅಂದರೆ 612 ಕಿಲೋ ಹರ್ಟ್ಸ್ಗಳ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯ ವಾಹಿನಿಯನ್ನು. ಪ್ರತಿದಿನ ಸಂಜೆ 5:30 ಗಿರ್ಮಿಟ್.

ಗಾನಗಂಗೆ ಚಿತ್ರಗೀತೆಗಳನ್ನು ಆಧರಿಸಿದ ಕಾರ್ಯಕ್ರಮವನ್ನು ಕೇಳುತ್ತಿರುವಿರಿ. ಒಂದು ದೃಶ್ಯದಲ್ಲಿ ನಾಯಕನ ಕಣ್ಣಲ್ಲಿ ಮೂಡುವ ಪ್ರೀತಿಯನ್ನು ಮಾತುಗಳಲ್ಲಿ ಹೇಳುವ ಮೊದಲೇ ಒಂದು ಮಧುರ ಸ್ವರ ಅದನ್ನು ಪ್ರೇಕ್ಷಕರ ಹೃದಯಕ್ಕೆ ತಲುಪಿಸುತ್ತದೆ. ವಿರಹದ ದೃಶ್ಯಕ್ಕೆ ಸಂಗೀತ ಕಣ್ಣೀರು ಭಾಷೆಯಾಗುತ್ತದೆ. ವಿರಸದ ಕ್ಷಣದಲ್ಲಿ ಅದೇ ಸಂಗೀತ ರೋಮಾಂಚನ ಮೂಡಿಸುತ್ತೆ, ಸಂತೋಷದ ಕ್ಷಣದಲ್ಲಿ ಹೆಜ್ಜೆ ಹಾಕಿಸುತ್ತೆ. ಮುಂಗಾರು ಮಳೆ ಚಿತ್ರಕ್ಕಾಗಿ ಸೋನು ನಿಗಮ್ ಹಾಡಿರುವ ಗೀತೆ. ಜಯಂತ್ ಕಾಯ್ಕಿಣಿ ಅವರ ಸಾಹಿತ್ಯ, ಸಂಗೀತ ನಿರ್ದೇಶನ ಮನೋಮೂರ್ತಿ.

ಸ್ವರ, ಲಯ ಮತ್ತು ಭಾವಗಳ ಸಂಗಮವಾದ ಸಂಗೀತ ಚಲನಚಿತ್ರದ ಪಯಣಕ್ಕೆ ರಹದಾರಿ. ಕೆಲವು ಚಿತ್ರಗಳು ಮರೆತು ಹೋಗಬಹುದು, ಇನ್ನು ಕೆಲವು ದೃಶ್ಯಗಳು ಕಾಲದೊಂದಿಗೆ ಮಾಸಬಹುದು. ಆದರೆ ಒಂದು ಮಧುರ ಗೀತೆ ಮಾತ್ರ ವರ್ಷಗಳ ನಂತರವೂ ಕಿವಿಯಲ್ಲಿ ಗುನುಗುತ್ತಾ ಹಳೆಯ ನೆನಪುಗಳನ್ನು ಮತ್ತೆ ಮತ್ತೆ ಜೀವಂತಗೊಳಿಸುತ್ತದೆ.

ಕವಿರತ್ನ ಕಾಳಿದಾಸ ಚಿತ್ರಕ್ಕಾಗಿ ಡಾಕ್ಟರ್ ರಾಜ್ಕುಮಾರ್ ಮತ್ತು ವಾಣಿ ಜಯರಾಮ್ ಹಾಡಿದ್ದ ಗೀತೆಯನ್ನ ಕೇಳಿದಿರಿ. ಜಿ ವಿದ್ಯಾಶಂಕರ್ ಅವರ ಸಾಹಿತ್ಯಕ್ಕೆ ರಾಗ ಸಂಯೋಜನೆ ಮಾಡಿದ್ದವರು ಎಂ ರಂಗರಾವ್. ಚಲನಚಿತ್ರದ ಸಂಗೀತವೆಂದರೆ ಕೇವಲ ಹಾಡುಗಳಲ್ಲ, ಅದು ಚಿತ್ರದ ಆತ್ಮಕ್ಕೆ ಸ್ಪಂದಿಸುವ ಹೃದಯದ ಬಡಿತ. ಸಂಗೀತ ನಿರ್ದೇಶಕರ ಕಲ್ಪನೆ, ಗೀತ ರಚನೆಕಾರರ ಪದಗಳು, ಗಾಯಕ ಗಾಯಕಿಯರ ಕಂಠ ಮಾಧುರ್ಯ ಹಾಗೂ ವಾದ್ಯಗಾರರ ನಾದ ಇವೆಲ್ಲವೂ ಒಂದಾಗಿ ಸೇರಿದಾಗ ಮೂಡುವ ಸಂಗೀತ ಚಿತ್ರವನ್ನು ಪ್ರೇಕ್ಷಕರ ಮನಸ್ಸಿನಲ್ಲಿ ಶಾಶ್ವತವಾಗಿ ನಿಲ್ಲಿಸುತ್ತದೆ. ಹೃದಯ ಹಾಡಿತು ಚಿತ್ರಕ್ಕಾಗಿ ಮಂಜುಳಾ ಗುರುರಾಜ್ ಮತ್ತು ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಡಿರುವ ಗೀತೆ. ಶಿವದೇಶಂಕರ್ ಅವರ ಸಾಹಿತ್ಯ, ಸಂಗೀತ ನಿರ್ದೇಶನ ಉಪೇಂದ್ರ ಕುಮಾರ್.

ಚಲನಚಿತ್ರಗೀತೆಗಳ ಜನಪ್ರಿಯತೆಗೆ ಸಂಗೀತ ನಿರ್ದೇಶಕರ ಕಾಣಿಕೆ ಕೊಡುಗೆ ಅಮೂಲ್ಯವಾದುದು. ಆರಂಭದ ದಿನಗಳಲ್ಲಿ ದೃಶ್ಯ ಮಾಧ್ಯಮ ಮೊಬೈಲ್ಗಳು ಇಲ್ಲದ ಆ ದಿನಗಳಲ್ಲಿ ಸಂಗೀತ ನಿರ್ದೇಶಕರನ್ನು ನೋಡುವುದು ಆಗ ಹೆಚ್ಚು ಜನರಿಗೆ ಸಾಧ್ಯವಾಗುತ್ತಿರಲಿಲ್ಲ. ಆದರೆ ಹಾಡಿನ ಧಾಟಿಯನ್ನು ಆ ಸಂಗೀತದಲ್ಲಿ ಬಳಕೆಯಾಗುವ ಉಪಕರಣಗಳ ನಾದ ಮತ್ತು ಸಂಯೋಜನೆಯ ವಿನ್ಯಾಸವನ್ನು ಕೇಳಿಯೇ ಅದನ್ನು ರೂಪಿಸಿದ ಸಂಗೀತ ನಿರ್ದೇಶಕರನ್ನು ಗುರುತಿಸಬಹುದಿತ್ತು. ಅವರು ಆ ಗೀತೆಗಳ ಮೇಲೆ ಒತ್ತುತ್ತಿದ್ದಂಥ ಚಾಪು ಅಷ್ಟು ಪರಿಣಾಮಕಾರಿಯಾಗಿರುತ್ತಿತ್ತು. ಬಬ್ರುವಾಹನ ಚಿತ್ರಕ್ಕಾಗಿ ಡಾಕ್ಟರ್ ರಾಜ್ಕುಮಾರ್ ಅವರು ಹಾಡಿರುವ ಗೀತೆ, ಹುಣಸೂರು ಕೃಷ್ಣಮೂರ್ತಿ ಅವರ ಸಾಹಿತ್ಯ, ಸಂಗೀತ ನಿರ್ದೇಶನ ಟಿ ಜಿ ಲಿಂಗಪ್ಪ.

ತಿಂ ತಗಿಟ ತಕ ತಿಂ ತಗಿಟ ತತ್ತ ಧಿಂ ತಗಿಟ ತಕ ದಿನಿತ ತಕ ತರಿ ತಕ ಝಣ ತಕ ತರಿ ತಕ ಧಿಮಿ ತಕ ತರಿ ತಕ ಝಣ ತಾಂಗಿಡ ತಾಂಗಿಡ ತಕಿಟ ಧಿಕಿಟ ಧಿಮಿ ತಕ ಝಣುತ ತಕಿಟ ಧಿಕಿಟ ಝಣ ತಾಂಗಿಡ ತಾಂಗಿಡ ತತ್ತಾಂಗಿಡದೊಂದು ತಗಡಿ ತಾಗಿಡ್ತೋ ತಗಿಡ್ತೋ ತಗಿಡ್ತೋ

ಕೇಳುವರೆ, ಇದೇ ಶುಕ್ರವಾರ ಜುಲೈ 31ರಂದು ಸಾಯಂಕಾಲ 6:50 ಹಲೋ ಕೃಷಿರಂಗ ನೇರ ಪ್ರಸಾರ ಕಾರ್ಯಕ್ರಮದ ವಿಷಯ ಬೆಳೆ ಸಮೀಕ್ಷೆ. ಭಾಗವಹಿಸುವವರು ಶ್ರೀ ಸಿಬಿ ಬಾಲರೆಡ್ಡಿ, ಅಪರ ಕೃಷಿ ನಿರ್ದೇಶಕರು ಬೆಳೆ ಅಭಿವೃದ್ಧಿ ಮತ್ತು ಯೋಜನೆ. ಕರೆ ಮಾಡಲು ಫೋನ್ ಸಂಖ್ಯೆಗಳು 2237047477, 2237047488, 2237049999. ಎಸ್ಟಿಡಿ ಕೋಡ್ 080. ಕೇಳಿ, ಇದೇ ಶುಕ್ರವಾರ ಜುಲೈ 31ರಂದು ಸಾಯಂಕಾಲ 6:50 ಹಲೋ ಕೃಷಿರಂಗ ನೇರ ಪ್ರಸಾರ ಕಾರ್ಯಕ್ರಮದ ವಿಷಯ.

0: ಬೆಳೆ ಸಮೀಕ್ಷೆ.
1: ರಾಜ್ಯವ್ಯಾಪಿ ಪ್ರಸಾರವಾಗುವ ಹಲೋ ಕೃಷಿರಂಗ ನೇರ ಫೋನಿನ್ ಕಾರ್ಯಕ್ರಮದ ಪ್ರಾಯೋಜಕರು ರಾಜ್ಯ ಕೃಷಿ ಇಲಾಖೆ. ನಿಮ್ಮ ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com.
2: ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಗಾನಗಂಗೆ ಚಿತ್ರಗೀತೆಗಳನ್ನು ಆಧರಿಸಿದ ಕಾರ್ಯಕ್ರಮವನ್ನು ಕೇಳುತ್ತಿರುವಿರಿ. ಮಾಧುರ್ಯವೇ ಪ್ರಧಾನವಾದ ಹಾಡುಗಳ ಮೂಲಕ ಕನ್ನಡ ಚಿತ್ರ ಸಂಗೀತವನ್ನು ಶ್ರೀಮಂತಗೊಳಿಸಿದವರು ಅನೇಕರಿದ್ದಾರೆ. 60ರ ದಶಕದಲ್ಲಿ ಆರಂಭವಾದ ಕನ್ನಡ ಚಲನಚಿತ್ರ ಸಂಗೀತವು ಆರೋಗ್ಯಕರ ಸ್ಪರ್ಧೆಯಿಂದ ಮೈದುಂಬಿಕೊಂಡು ಬೆಳೆದಿದೆ. ಇದಕ್ಕೆ ಕಾರಣ ಚಿತ್ರ ಪ್ರೇಮಿಗಳನ್ನು, ಚಿತ್ರ ಸಂಗೀತ ರಸಿಕರನ್ನು ಮುಟ್ಟುವ, ಶ್ರೇಷ್ಠತೆಯನ್ನು ತಲುಪುವ ಸಂಗೀತ ನಿರ್ದೇಶಕರ ಶ್ರಮ ಹಾಗೂ ತುಡಿತವೇ ಕಾರಣವಾಗಿದೆ. ಕನಸು, ಶ್ರದ್ಧೆ, ಉತ್ಸಾಹಗಳನ್ನು ತುಂಬಿಕೊಂಡು ಸಾಧನೆಯತ್ತ ಸಾಗಿದ ಎಲ್ಲ ಸಂಗೀತ ನಿರ್ದೇಶಕರಿಗೆ, ಗೀತೆ ರಚನಾಕಾರರಿಗೆ ಅಷ್ಟೇ ಪರಿಣಾಮಕಾರಿಯಾಗಿ ತಮ್ಮ ಸಿರಿ ಕಂಠಸಿರಿಯಿಂದ ಹಾಡಿದ ಗಾಯಕ ಗಾಯಕಿಯರ ಕೊಡುಗೆಯನ್ನು ಕನ್ನಡಿಗರು ಸದಾ ಸ್ಮರಿಸುತ್ತಾರೆ.

ಒಂದು ಸಿನಿಮಾ ಕಥೆ ಚಿತ್ರಕ್ಕಾಗಿ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಡಿರುವ ಗೀತೆಯನ್ನು ಕೇಳುತ್ತಿರುವಿರಿ. ಜಿ ಉದಯಶಂಕರ್ ಅವರ ಸಾಹಿತ್ಯ, ಸಂಗೀತ ನಿರ್ದೇಶನ ರಾಜನ್ ನಾಗೇಂದ್ರ.

ಗಾನಗಂಗೆ ಚಿತ್ರಗೀತೆಗಳನ್ನು ಆಧರಿಸಿದ ಕಾರ್ಯಕ್ರಮ ಇದುವರೆಗೆ ಪ್ರಸಾರವಾಯಿತು. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಮೂಡಿಬಂತು. ಇದು ಆಕಾಶವಾಣಿ ಬೆಂಗಳೂರು. ಸಮಯ ಸರಿಯಾಗಿ 10:30. ಸುನೆರೆ ಪಲ್ ಹಳೆಯ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ.

0: ಅರ್ಜೆಂಟಾಗಿ ಫುಡ್ ಡೆಲಿವರಿ ಮಾಡಬೇಕು. ಈ ಟ್ರಾಫಿಕ್ ಅಲ್ಲಿ ಅಪಘಾತವಾಗಿ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಏನಪ್ಪ ಗತಿ?
1: ಅದಕ್ಕಾಗಿಯೇ ಕರ್ನಾಟಕ ಸರ್ಕಾರ ತಂದಿದೆ ಕರ್ನಾಟಕ ರಾಜ್ಯ ಗಿಗ್ ಕಾರ್ಮಿಕರ ವಿಮಾ ಯೋಜನೆ. ಅಪಘಾತ ವಿಮೆ, ಜೀವ ವಿಮೆ, ಆಸ್ಪತ್ರೆ ವೆಚ್ಚಕ್ಕೆ ನೆರವು, ಇವೆಲ್ಲವೂ ಉಚಿತ. 18-60 ವರ್ಷದ ಫುಡ್ ಡೆಲಿವರಿ ಹಾಗೂ ಇ ಕಾಮರ್ಸ್ ಸಂಸ್ಥೆಗಳಲ್ಲಿ ಡೆಲಿವರಿ ಕೆಲಸ ಮಾಡುತ್ತಿರುವ ಸೇವಾ ಸಿಂಧು ಪೋರ್ಟಲ್ನಲ್ಲಿ ನೋಂದಾಯಿಸಿದ ಅರ್ಹ ಗಿಗ್ ಕಾರ್ಮಿಕರಿಗೆ ಮಾತ್ರ ಈ ಸೌಲಭ್ಯ. ಹೆಚ್ಚಿನ ಮಾಹಿತಿಗಾಗಿ 1-55-214 ಸಹಾಯವಾಣಿಗೆ ಕರೆ ಮಾಡಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
2: ಬಾಜಿಗರ್ ಚಿತ್ರಕ್ಕಾಗಿ ಕುಮಾರ್ ಸಾನು ಮತ್ತು ಅಲ್ಕಾ ಯಜ್ಞಿಕ್ ಹಾಡಿರುವ ಗೀತೆ. ಸಂಗೀತ ನಿರ್ದೇಶನ ಅನು ಮಲ್ಲಿಕ್.

ಪಿ ಕೆ ಮಿಶ್ರಾ ಗೀತೆಯನ್ನು ಬರೆದು ಎ ಆರ್ ರೆಹಮಾನ್ ರಾಗ ಸಂಯೋಜನೆ ಮಾಡಿರುವ ರೋಜಾ ಚಿತ್ರದ ಗೀತೆ. ಗಾಯಕಿ ಮಿನ್ಮಿನಿ.

ದೀವಾನಾ ಚಿತ್ರಕ್ಕಾಗಿ ಅಲ್ಕಾ ಯಜ್ಞಿಕ್ ಮತ್ತು ವಿನೋದ್ ರಾಥೋಡ್ ಹಾಡಿದ್ದ ಗೀತೆಯನ್ನ ಇದುವರೆಗೆ ಕೇಳಿದಿರಿ. ಸಮೀರ್ ಅವರ ಸಾಹಿತ್ಯಕ್ಕೆ ರಾಗ ಸಂಯೋಜನೆ ಮಾಡಿದವರು ನದೀಮ್ ಶ್ರವಣ್. ಇದೀಗ ಕೇಳಿ ಲತಾ ಮಂಗೇಶ್ಕರ್ ಹಾಡಿರುವ ಮಂಜಿಲ್ ಚಿತ್ರದ ಗೀತೆ. ಯೋಗೇಶ್ ಅವರ ಸಾಹಿತ್ಯ, ಸಂಗೀತ ನಿರ್ದೇಶನ ಆರ್ ಡಿ ಬರ್ಮನ್.

ಸುನೆರೆ ಪಲ್ ಹಳೆಯ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಇದುವರೆಗೆ ಪ್ರಸಾರವಾಯಿತು. ಸಮಯ ಸರಿಯಾಗಿ 11:30 ಇದು ಆಕಾಶವಾಣಿ ಬೆಂಗಳೂರು.

ಸವಿ ನೆನಪು. ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. ಇಂದಿನ ಸವಿ ನೆನಪು ಕಾರ್ಯಕ್ರಮದಲ್ಲಿ ಕೇಳಿ ಮೊದಲಿಗೆ ಸನಾದಿ ಅಪ್ಪಣ್ಣ ಚಿತ್ರದ ಗೀತೆ. ಗಾಯಕರು ಡಾಕ್ಟರ್ ರಾಜ್ಕುಮಾರ್ ಮತ್ತು ಎಸ್ ಜಾನಕಿ. ಚಿ ವಿದ್ಯಾಶಂಕರ್ ಅವರ ಸಾಹಿತ್ಯ, ಸಂಗೀತ ನಿರ್ದೇಶನ ಜಿ ಕೆ ವೆಂಕಟೇಶ್.

ಉದಯಶಂಕರ್ ಅವರು ಗೀತೆಯನ್ನು ಬರೆದು ವಿಜಯ ಭಾಸ್ಕರ್ ರಾಗ ಸಂಯೋಜನೆ ಮಾಡಿರುವ ಉಪಾಸನೆ ಚಿತ್ರದ ಗೀತೆ. ಗಾಯಕಿ ವಾಣಿ ಜಯರಾಮ್.

ಬೆಳ್ಳಿ ಮೋಡಗಳು ಚಿತ್ರಕ್ಕಾಗಿ ಮನೋ ಮತ್ತು ಎಸ್ ಜಾನಕಿ ಹಾಡಿರುವ ಗೀತೆ. ಕೆವಿ ರಾಜು ಅವರ ಸಾಹಿತ್ಯ, ಸಂಗೀತ ನಿರ್ದೇಶನ ಉಪೇಂದ್ರ ಕುಮಾರ್.

ಗೆಜ್ಜೆ ಪೂಜೆ ಚಿತ್ರಕ್ಕಾಗಿ ವಿಜಯ ನರಸಿಂಹ ಗೀತೆಯನ್ನು ಬರೆದು ವಿಜಯ ಭಾಸ್ಕರ್ ಸಂಗೀತ ನೀಡಿರುವ ಎಸ್ ಜಾನಕಿ ಹಾಡಿರುವ ಗೀತೆ.

ವೀರಕೇಸರಿ ಚಿತ್ರಕ್ಕಾಗಿ ಪಿ ಸುಶೀಲಾ ಮತ್ತು ಘಂಟಸಾಲ ಹಾಡಿರುವ ಗೀತೆ. ಕೂರ ಸೀತಾರಾಮ ಶಾಸ್ತ್ರಿ ಅವರ ಸಾಹಿತ್ಯ ಸಂಗೀತ ನಿರ್ದೇಶನ ಘಂಟಸಾಲ.

ದೀಪ ಜೊತೆಯಾಗಿ ಬೆಳಗ್ಗೆ ಮೆರೆವಂತೆ ಕಣ್ಣ ಮಿಂಚು ಮುತ್ತು ರತ್ನ ಮಳೆಯಾಗಿ ಚೆಲ್ಲಿ ಹೊಳೆವಂತೆ ನಗೆಯ ಸಂಚು ಅರಳಿ ನಿಂತ ಕಮಲದಂತೆ ಪಾದ

0: ಕೇಳುವರೆ, ಇದೇ ಶುಕ್ರವಾರ ಜುಲೈ 31ರಂದು ಸಾಯಂಕಾಲ 6:50 ಹಲೋ ಕೃಷಿರಂಗ ನೇರ ಪ್ರಸಾರ ಕಾರ್ಯಕ್ರಮದ ವಿಷಯ ಬೆಳೆ ಸಮೀಕ್ಷೆ. ಭಾಗವಹಿಸುವವರು ಶ್ರೀ ಸಿಬಿ ಬಾಲರೆಡ್ಡಿ, ಅಪರ ಕೃಷಿ ನಿರ್ದೇಶಕರು ಬೆಳೆ ಅಭಿವೃದ್ಧಿ ಮತ್ತು ಯೋಜನೆ. ಕರೆ ಮಾಡಲು ಫೋನ್ ಸಂಖ್ಯೆಗಳು 2237 4777 2237 4788 2237 4999 STD code 080. ಕೇಳಿ, ಇದೇ ಶುಕ್ರವಾರ ಜುಲೈ 31ರಂದು ಸಾಯಂಕಾಲ 6:50 ಹಲೋ ಕೃಷಿರಂಗ ನೇರ ಪ್ರಸಾರ ಕಾರ್ಯಕ್ರಮದ ವಿಷಯ ಬೆಳೆ ಸಮೀಕ್ಷೆ.
1: ರಾಜ್ಯವ್ಯಾಪಿ ಪ್ರಸಾರವಾಗುವ ಹಲೋ ಕೃಷಿರಂಗ ನೇರ ಫೋನಿನ್ ಕಾರ್ಯಕ್ರಮದ ಪ್ರಾಯೋಜಕರು ರಾಜ್ಯ ಕೃಷಿ ಇಲಾಖೆ.
2: ಅರ್ಜೆಂಟ್ ಆಗಿ ಫುಡ್ ಡೆಲಿವರಿ ಮಾಡಬೇಕು, ಈ ಟ್ರಾಫಿಕ್ ಅಲ್ಲಿ ಅಪಘಾತವಾಗಿ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಏನಪ್ಪ ಗತಿ?
3: ಅದಕ್ಕಾಗಿಯೇ ಕರ್ನಾಟಕ ಸರ್ಕಾರ ತಂದಿದೆ ಕರ್ನಾಟಕ ರಾಜ್ಯ ಗಿಗ್ ಕಾರ್ಮಿಕರ ವಿಮಾ ಯೋಜನೆ. ಅಪಘಾತ ವಿಮೆ, ಜೀವ ವಿಮೆ, ಆಸ್ಪತ್ರೆ ವೆಚ್ಚಕ್ಕೆ ನೆರವು, ಇವೆಲ್ಲವೂ ಉಚಿತ. 18-60 ವರ್ಷದ ಫುಡ್ ಡೆಲಿವರಿ ಹಾಗೂ ಇ ಕಾಮರ್ಸ್ ಸಂಸ್ಥೆಗಳಲ್ಲಿ ಡೆಲಿವರಿ ಕೆಲಸ ಮಾಡುತ್ತಿರುವ ಸೇವಾ ಸಿಂಧು ಪೋರ್ಟಲ್ನಲ್ಲಿ ನೋಂದಾಯಿಸಿದ ಅರ್ಹ ಗಿಗ್ ಕಾರ್ಮಿಕರಿಗೆ ಮಾತ್ರ ಈ ಸೌಲಭ್ಯ. ಹೆಚ್ಚಿನ ಮಾಹಿತಿಗಾಗಿ 1-55-214 ಸಹಾಯವಾಣಿಗೆ ಕರೆ ಮಾಡಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
4: ಆನಂದ ಭೈರವಿ ಚಿತ್ರಕ್ಕಾಗಿ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಅವರು ಹಾಡಿರುವ ಗೀತೆ. ಸೂರಟ್ ಅಶ್ವಥ್ ಅವರ ಸಾಹಿತ್ಯ, ಸಂಗೀತ ನಿರ್ದೇಶನ ರಮೇಶ್ ನಾಯ್ಡು.

ರತ್ನಮಾಲಾ ಪ್ರಕಾಶ್, ಡಾಕ್ಟರ್ ರಾಜ್ಕುಮಾರ್ ಮತ್ತು ಸಂಗಡಿಗರು ಹಾಡಿರುವ ಒಂದು ಮುತ್ತಿನ ಕಥೆ ಈ ಚಿತ್ರದ ಹಾಡು. ಸಾಹಿತ್ಯ ಚಿ ಉದಯ್ ಶಂಕರ್, ಸಂಗೀತ ಎಲ್ ವೈದ್ಯನಾಥನ್.

ಎಸ್ ಜಾನಕಿ ಹಾಗೂ ಡಾಕ್ಟರ್ ರಾಜ್ಕುಮಾರ್ ಹಾಡಿದ ರವಿಚಂದ್ರ ಚಿತ್ರದಿಂದ ಆದ ಗೀತೆಯನ್ನು ಆಲಿಸಿದ್ರಿ. ಚಿ ಉದಯಶಂಕರ್ ಅವರ ಗೀತರಚನೆ ಇದಾಗಿತ್ತು. ಸಂಗೀತ ಉಪೇಂದ್ರ ಕುಮಾರ್.

0: ಸವಿನೆನಪು ಇಲ್ಲಿಗೆ ಮುಕ್ತಾಯವಾಯಿತು.
1: ಕೇಳುವರೆ, ಇದೇ ಶುಕ್ರವಾರ ಜುಲೈ 31 ಸಾಯಂಕಾಲ 6:50 ಹಲೋ ಕೃಷಿರಂಗ ನೇರ ಪ್ರಸಾರ ಕಾರ್ಯಕ್ರಮದ ವಿಷಯ ಬೆಳೆ ಸಮೀಕ್ಷೆ. ಭಾಗವಹಿಸುವವರು ಶ್ರೀ ಸಿಬಿ ಬಾಲರೆಡ್ಡಿ, ಅಪರ ಕೃಷಿ ನಿರ್ದೇಶಕರು ಬೆಳೆ ಅಭಿವೃದ್ಧಿ ಮತ್ತು ಯೋಜನೆ. ಕರೆ ಮಾಡಲು ಫೋನ್ ಸಂಖ್ಯೆಗಳು 2237 4777 2237 4888, 2237 4999, STD ಕೋಡ್ 080. ಕೇಳಿ, ಇದೇ ಶುಕ್ರವಾರ ಜುಲೈ 31 ಸಾಯಂಕಾಲ 6:50 ಹಲೋ ಕೃಷಿರಂಗ ನೇರ ಪ್ರಸಾರ ಕಾರ್ಯಕ್ರಮದ ವಿಷಯ ಬೆಳೆ ಸಮೀಕ್ಷೆ.
2: ರಾಜ್ಯವ್ಯಾಪಿ ಪ್ರಸಾರವಾಗುವ ಹಲೋ ಕೃಷಿರಂಗ ನೇರ ಫೋನ್ ಇನ್ ಕಾರ್ಯಕ್ರಮದ ಪ್ರಾಯೋಜನ

0: ಸಂಯೋಜಕರು ರಾಜ್ಯ ಕೃಷಿ ಇಲಾಖೆ.
1: ಸಮಯ 12 ಗಂಟೆ ಆಗ್ತಾ ಇದೆ. ಇನ್ನೀಗ ಧಾರವಾಡ ಕೇಂದ್ರದ ಸಹ ಪ್ರಸಾರದಲ್ಲಿ ಪ್ರದೇಶ ಸಮಾಚಾರ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ರಾಜ್ಯದ ಎಲ್ಲ ಸರ್ಕಾರಿ ಆಸ್ಪತ್ರೆಗಳು ಟೆಲಿ ಐಸಿಯು ವ್ಯವಸ್ಥೆಗಾಗಿ ಡಿಜಿಟಲೈಸ್ ಆಗಲಿವೆ ಎಂದು ಆರೋಗ್ಯ ಖಾತೆ ಸಚಿವ ಯುಟಿ ಖಾದರ್ ತಿಳಿಸಿದ್ದಾರೆ. ಮಂಗಳೂರಿನಲ್ಲಿ ಮಾತನಾಡಿದ ಅವರು, ಈಗಾಗಲೇ 40 ಆಸ್ಪತ್ರೆಗಳಲ್ಲಿ ಡಿಜಿಟಲೈಸೇಷನ್ ಕಾರ್ಯ ಆರಂಭಗೊಂಡಿದೆ. ಉಳಿದ 180 ತಾಲೂಕು ಜಿಲ್ಲಾಸ್ಪತ್ರೆ ಸಮುದಾಯ ಆರೋಗ್ಯ ಕೇಂದ್ರಗಳಿಗೂ ವಿಸ್ತರಿಸಲಾಗುವುದು ಎಂದರು. ಇಂಟರ್ನೆಟ್, ಬ್ರಾಡ್ಬ್ಯಾಂಡ್ ಇತ್ಯಾದಿ ಮೂಲಸೌಕರ್ಯಕ್ಕಾಗಿ 40 ಕೋಟಿ ರೂಪಾಯಿ ವೆಚ್ಚವಾಗಲಿದೆ. ಈಗಾಗಲೇ 30 ಕೋಟಿ ರೂಪಾಯಿ ಮಂಜೂರಾಗಿದೆ ಎಂದು ಸಚಿವರು ಹೇಳಿದರು. ವಿಕಸಿತ ಭಾರತ ಉದ್ಯೋಗ ಖಾತ್ರಿ ಹಾಗೂ ಜೀವನೋಪಾಯ ಮಿಷನ್ ಗ್ರಾಮೀಣ್ ವಿಬಿ ಜಿರಾಮ್ಜಿ ಯೋಜನೆಯಡಿ ಜಾಬ್ ಕಾರ್ಡ್ ಹೊಂದಿರುವ ಕೂಲಿ ಕಾರ್ಮಿಕರಿಗೆ ಒಂದು ಆರ್ಥಿಕ ವರ್ಷದಲ್ಲಿ 125 ದಿನಗಳ ಕೂಲಿ, ತನ್ಮೂಲಕ 47,750 ರೂಪಾಯಿ ದೊರೆಯಲಿದೆ ಎಂದು ಕೋಲಾರ ಜಿಲ್ಲಾ ಪಂಚಾಯಿತಿ ಸಿಇಒ ಪ್ರವೀಣ್ ತಿಳಿಸಿದ್ದಾರೆ. ಬಾಗೇವಾಡಿ ತಾಲೂಕು ಅಧಿಕಾರಿಗಳಿಗೆ ಬರ ಪರಿಸ್ಥಿತಿ ಎದುರಿಸಲು ಗ್ರಾಮೀಣ ಕುಟುಂಬಗಳಿಗೆ ಉದ್ಯೋಗ ಒದಗಿಸುವಂತೆ ಸೂಚಿಸಿದರು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ನಾಳೆ ಮೈಸೂರಿಗೆ ಆಗಮಿಸಲಿದ್ದಾರೆ. ನಗರದಲ್ಲಿ ಸಿದ್ದತೆಗಳು ಅಂತಿಮ ಹಂತದಲ್ಲಿವೆ. ಪ್ರಧಾನಮಂತ್ರಿ ಅವರಿಗೆ ಶಿಲ್ಪಿ ಅರುಣ್ ಯೋಗಿರಾಜ್ ಅವರು ನಿರ್ಮಿಸಿದ 1.5 ಅಡಿ ಎತ್ತರದ 8.5 ಕಿಲೋಗ್ರಾಂ ತೂಕದ ಸ್ವಾಮಿ ವಿವೇಕಾನಂದರ ಪ್ರತಿಮೆ ನೀಡಿ ಗೌರವಿಸಲಾಗುವುದು ಎಂದು ರಾಮಕೃಷ್ಣ ಆಶ್ರಮದ ಮುಕ್ತಿದಾನಂದ ಜಿ ಮಹಾರಾಜ್ ತಿಳಿಸಿದ್ದಾರೆ. ಕೇಂದ್ರ ಸರ್ಕಾರದ ಸ್ವದೇಶಿ ದರ್ಶನ್ 2.0 ಯೋಜನೆಯಡಿ ಬೀದರ್ನನ್ನು ಪಾರಂಪರಿಕ ಪ್ರವಾಸೋದ್ಯಮ ತಾಣವಾಗಿ ಅಭಿವೃದ್ಧಿಪಡಿಸಲು ಜಿಲ್ಲಾ ಪ್ರವಾಸೋದ್ಯಮ ಅಭಿವೃದ್ಧಿ ಸಮಿತಿ ಸಲ್ಲಿಸಿದ್ದ ಪ್ರಸ್ತಾವಕ್ಕೆ ಕಳೆದ ವರ್ಷ ಅನುಮೋದನೆ ನೀಡಲಾಗಿದೆ ಎಂದು ಕೇಂದ್ರ ಸಂಸ್ಕೃತಿ ಮತ್ತು ಪ್ರವಾಸೋದ್ಯಮ ಖಾತೆ ಸಚಿವ ಗಜೇಂದ್ರ ಸಿಂಗ್ ಶೇಖಾವತ್ ರಾಜ್ಯಸಭೆಗೆ ತಿಳಿಸಿದ್ದಾರೆ. ರಾಜ್ಯಸಭಾ ಸದಸ್ಯ ಅಜಯ್ ಮಾಕನ್ ಅವರ ಪ್ರಶ್ನೆಗೆ ಸಚಿವರು ಉತ್ತರಿಸಿದರು. ಬಾಲ ಹಾಗೂ ಕಿಶೋರ ಕಾರ್ಮಿಕ ಪದ್ಧತಿ, ಮಕ್ಕಳ ಮೇಲೆ ದೌರ್ಜನ್ಯ, ಜೀತ ವಲಸೆ ಕಾರ್ಮಿಕರ ಶೋಷಣೆ, ಬಾಲ್ಯ ವಿವಾಹ, ಮಾದಕ ವಸ್ತು ಸಾಗಣೆ ತೊಡೆದುಹಾಕಲು ದೇಶದಲ್ಲೇ ಪ್ರಥಮ ಬಾರಿಗೆ ಕರ್ನಾಟಕ ಸರ್ಕಾರ ಕ್ರಮಬದ್ದ ಕಾರ್ಯವಿಧಾನ ಮಾರ್ಗಸೂಚಿ ಹೊರಡಿಸಿದೆ ಎಂದು ಶಿವಮೊಗ್ಗ ಜಿಲ್ಲಾಧಿಕಾರಿ ಪ್ರಭುಲಿಂಗ ಕವಳಿಕಟ್ಟಿ ತಿಳಿಸಿದ್ದಾರೆ. ಜಿಲ್ಲಾ ಸಶಸ್ತ್ರ ಪೊಲೀಸ್ ಪಡೆ ಸಭಾಂಗಣದಲ್ಲಿ ಮಾನವ ಕಳ್ಳಸಾಗಣೆ ತಡೆ ದಿನಾಚರಣೆಗೆ ಚಾಲನೆ ನೀಡಿ ಮಾತನಾಡಿದರು. ಮಹಿಳೆಯರಿಗೆ ಕೆಲಸದ ಸ್ಥಳದಲ್ಲಿ ಸುರಕ್ಷಿತ ವಾತಾವರಣ ಕಲ್ಪಿಸುವುದು ಕಡ್ಡಾಯ. ಪ್ರತಿಯೊಂದು ಸಂಸ್ಥೆ ಆಂತರಿಕ ದೂರು ಸಮಿತಿ ರಚಿಸಿ ಮಹಿಳೆಯರ ದೂರುಗಳನ್ನು ಗೌಪ್ಯ ಹಾಗೂ ನ್ಯಾಯಯುತವಾಗಿ ಪರಿಶೀಲಿಸುವಂತೆ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷರಾದ ನಾಗಲಕ್ಷ್ಮಿ ಚೌಧರಿ ಸೂಚಿಸಿದರು. ಬಾಗಲಕೋಟೆ ಜಿಲ್ಲಾಡಳಿತ ಭವನದಲ್ಲಿ ಜರುಗಿದ ಕೆಲಸದ ಸ್ಥಳದಲ್ಲಿ ಮಹಿಳೆಯರ ಮೇಲೆ ಲೈಂಗಿಕ ಕಿರುಕುಳ ತಡೆ ಕಾಯ್ದೆ 2013 ಕುರಿತ ಕಾರ್ಯಾಗಾರಕ್ಕೆ ಚಾಲನೆ ನೀಡಿ ಮಾತನಾಡಿದರು. ಕೇಂದ್ರ ವಾರ್ತಾ ಶಾಖೆ ಚಾಮರಾಜನಗರ ಜಿಲ್ಲಾಡಳಿತ ಭವನದ ಸಭಾಂಗಣದಲ್ಲಿ ಕೇಂದ್ರ ಪುರಸ್ಕೃತ ಯೋಜನೆಗಳ ಕುರಿತು ವಾರ್ತಾಲಾಪ ಕಾರ್ಯಾಗಾರ ಆಯೋಜಿಸಿತ್ತು. ಜಿಲ್ಲಾಧಿಕಾರಿ ಶ್ರೀರೂಪ ಕಾರ್ಯಾಗಾರ ಉದ್ಘಾಟಿಸಿದರು. ನಶೆಮುಕ್ತ ಭಾರತ ಅಭಿಯಾನದ ಕುರಿತು ಅಪರ ಪೊಲೀಸ್ ವರಿಷ್ಠಾಧಿಕಾರಿ ಎಂಎನ್ ಶಶಿಧರ್, ಧರ್ತಿಯಾಬ ಜನಜಾತಿಯ ಗ್ರಾಮ ಉತ್ಕರ್ಷ ಅಭಿಯಾನದ ಕುರಿತು ಜಿಲ್ಲಾ ಪರಿಶಿಷ್ಟ ವರ್ಗಗಳ ಕಲ್ಯಾಣಾಧಿಕಾರಿ ಭಿಂದ್ಯಾ ಪಾಲ್ಗೊಂಡು ಮಾಧ್ಯಮ ಪ್ರತಿನಿಧಿಗಳಿಗೆ ಮಾಹಿತಿ ನೀಡಿದರು. ಕಾವೇರಿ ನದಿ ನೀರು ಹಂಚಿಕೆ ವಿಚಾರವಾಗಿ ನಾಡಿದ್ದು ಭಾನುವಾರದಂದು ಗೃಹ ಕಚೇರಿ ಕೃಷ್ಣಾದಲ್ಲಿ ಸರ್ವಪಕ್ಷ ಸಭೆ ಕರೆಯಲಾಗಿದೆ. ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು, ಕಾವೇರಿ ಜಲಾನಯನ ಪ್ರದೇಶದ ಸಂಸದರು, ಶಾಸಕರಿಗೆ ಆಹ್ವಾನ ನೀಡಲಾಗಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಮ್ಮ ಎಕ್ಸ್ ಖಾತೆ ಮೂಲಕ ತಿಳಿಸಿದ್ದಾರೆ. ಕರ್ನಾಟಕ ರೈತ ಸುರಕ್ಷೆ ಪ್ರಧಾನಮಂತ್ರಿ ಬೆಳೆ ವಿಮೆ ಯೋಜನೆಯಡಿ ಪ್ರಸಕ್ತ ಮುಂಗಾರು ಹಂಗಾಮಿಗೆ ರೈತರು ಹೆಸರು ನೋಂದಾಯಿಸಲು ಇಂದು ಕೊನೆ ದಿನವಾಗಿದೆ. ಕಚೇರಿ ಸಮಯ ಸಂಜೆ 5:30 ಬೆಳೆ ವಿಮೆ ನೋಂದಣಿ ಮಾಡಬಹುದು ಎಂದು ಕೃಷಿ ಇಲಾಖೆ ತಿಳಿಸಿದೆ. ಬೆಂಗಳೂರು ನಗರ ಜಿಲ್ಲೆಯಲ್ಲಿ

ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಪ್ರಕ್ರಿಯೆ ಚುರುಕಿನಿಂದ ಸಾಗಿದೆ. ಇದುವರೆಗೆ 20,40,392 ಗಣತಿ ನಮೂನೆಗಳನ್ನು ಡಿಜಿಟಲೀಕರಿಸಲಾಗಿದೆ ಎಂದು ಜಿಲ್ಲಾಧಿಕಾರಿ ಕಾಂತರಾಜು ಪಿಎಸ್ ತಿಳಿಸಿದ್ದಾರೆ. ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಕಾರ್ಯವನ್ನು ಸಮರ್ಪಕವಾಗಿ ನಿಭಾಯಿಸುತ್ತಿರುವ ಬೆಳಗಾವಿ ಮಹಾನಗರ ಪಾಲಿಕೆ ಅಧಿಕಾರಿಗಳು ಮತ್ತು ಸಿಬ್ಬಂದಿಯನ್ನು ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಷನ್ ಅಭಿನಂದಿಸಿದ್ದಾರೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ 1:10 ಗಂಟೆ.

0: ಆಕಾಶವಾಣಿ ಕಾರ್ಯಕ್ರಮ ವನಿತಾ ವಿಹಾರ. ಇಂದಿನ ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಬೀದರ್ನ ಜನನಿ ಸಾಹಿತ್ಯ ಮತ್ತು ಸಾಂಸ್ಕೃತಿಕ ವೇದಿಕೆ ಸದಸ್ಯರಿಂದ ಕಾರ್ಯಕ್ರಮ ವೈವಿಧ್ಯ.
1: ಎಲ್ಲರಿಗೂ ನಮಸ್ಕಾರ. ಇದೀಗ ಬೀದರಿನ ಜನನಿ ಸಾಹಿತ್ಯ ಮತ್ತು ಸಾಂಸ್ಕೃತಿಕ ವೇದಿಕೆ ವತಿಯಿಂದ ಕಾರ್ಯಕ್ರಮ ವೈವಿಧ್ಯ. ಮೊಟ್ಟ ಮೊದಲಿಗೆ ಶ್ರೀಮತಿ ಗೀತಾಂಜಲಿ ಎಸ್ ಪಾಟೀಲ್ ಅವರಿಂದ ಕವನ ವಾಚನ.
2: ಕವನದ ಶೀರ್ಷಿಕೆ ಆತ್ಮಶುದ್ಧಿ. ಕಡುಕೆಂದಾವರೆ ನೇಸರ ನೆದೆಯಲಿ ಧಗ ಧಗ ಉರಿಯಲಿ ಉಳಿದೀತೆ ಸಾವಿರ ನೋವಿನ ಶರಧಿಯ ನಡುವಲಿ ನಗುವಿನ ಅಲೆ ಬಳಿಸುಳಿದೀತೆ ಅರಿವಿನ ಕಣ್ಣನ್ನು ತೆರೆಯದೇ ಇದ್ದರೆ ಜ್ಞಾನದ ಬೆಳಕು ಹರಿದೀತೆ ಅರಿಷಡ್ವರ್ಗದ ನರ್ತನ ಮೆರೆಯಲು ಮನದಲ್ಲಿ ಶಾಂತಿಯು ಉದಿಸೀತೆ ಸೊಬಗನು ತುಂಬಿದ ಬೆಳ್ಳಿ ಮೋಡವು ಇಳೆಯದೆಯಲ್ಲಿ ಮಳೆ ಸುರಿಸೀತೆ ಉದಕವೇ ಇಲ್ಲದ ಕೃತಕ ಕಣಿವೆಯು ಬೆಳೆಯನ್ನು ಹಸನು ಮಾಡೀತೆ ಮರಗಿಡ ಬೆಳೆಸದೆ ಪರಿಸರ ಉಳಿಸದೆ ಶುದ್ಧ ಗಾಳಿಯು ದೊರೆತೀತೆ ಪರರಿಗೆ ಒಳಿತನು ಬಯಸದ ಪ್ರಾರ್ಥನೆ ಹರಿಹರರೆದೆಯನ್ನು ಮುಟ್ಟೀತೆ ಬಿತ್ತುವೆ ಒಂದು ಬೇಡುವೆ ಒಂದು ಒಲಿವನು ಹೇಗೆ ಭಗವಂತ ನಿರ್ಮಲ ನಡೆನುಡಿ ಒಂದಾಗಿರಲು ಬರದೇ ಇರುವನು ಅವನೆಂತ. ಇನ್ನೊಂದು ಕವನ ಶೋಷಣೆಯ ರೂಪಗಳು. ಮೌಢ್ಯಕ್ಕೆ ಬಲಿಯಾಗಿ ಬದುಕು ನರಳಿತು ಹುಚ್ಚು ಸಂಪ್ರದಾಯ ನೆನೆದು ಮನವು ಕೆರಳಿತು ಜಾತಿ ಯಾವುದಾದರೇನು ಮನುಜರಲ್ಲವೇ ಆಚಾರದ ಶುದ್ಧಿ ಇರಲು ಕುಲಜರಲ್ಲವೇ ಅರ್ಥವಿರದ ನಂಬಿಕೆಗಳು ಹೆಣ್ಣ ಪಾಲಿಗೆ ಶೋಷಣೆಯ ಹೊಸರೂಪದಿ ಗಂಡಿನ ನಡಿಗೆ ದೇವದಾಸಿ ಪದ್ಧತಿಯ ದೇವತಂದನೆ ವ್ಯಭಿಚಾರಕ್ಕೆ ನವನಾಮವ ದೇವ ಕೊಟ್ಟನೆ ದಾಸಿ ಅವಳು ಆದರೂನು ಅವನು ದೇವನೇ ಕಾಯ ಶುದ್ಧಿ ಇರದವನು ಮತಿಯ ಮರೆತನೆ ಹೆಣ್ಣು ಕುಲದ ಅಪಮಾನಕ್ಕೆ ಸಂಸ್ಕೃತಿ ನೆಪವೇ ನಾರಿ ಪೂಜ್ಯಳೆಂಬ ನುಡಿಯು ಕೇವಲ ಜಪವೇ ಮನಕ್ಕೆ ನೂರು ಪೆಟ್ಟು ಕೊಟ್ಟು ಕ್ಷಮಿಸು ಎಂದರು ಹತ್ತು ಹಲವು ಗಾಯ ಮಾಡಿ ಮುಲಾಮು ತಂದರು ನೂರು ವೇಷ ನೋಡಿ ಮನವು ರೋಸಿ ಹೋಗಿದೆ ಗಂಡಿನ ಸ್ವಾರ್ಥಕ್ಕೆ ಬದುಕು ಘಾಸಿಗೊಂಡಿದೆ ಪಡೆದು ನೋಡು ಒಮ್ಮೆ ಹೆಣ್ಣ ಜನ್ಮವ ಶಿವನೇ ಅವಳೆದೆಯ ತಲ್ಲಣಗಳ ಅರಿಯಲು ಹರನೆ ಸಮಾನತೆಯ ಬದುಕು ಬೇಡ ಮನ್ನಣೆ ಸಿಗಲಿ ಶೋಷಣೆಗಳ ಸರಣಿ ನಿಂತು ನೆಮ್ಮದಿ ಸಿಗಲಿ. ಮತ್ತೊಂದು ಕವನ ಭಾವಲೋಕ. ಭಾವದ ಅಗಸದಲ್ಲಿ ಎಷ್ಟೊಂದು ಚುಕ್ಕಿಗಳು ಮನದುಂಬಿ ನೋಡುತ್ತಿರೆ ಜಗವೆಲ್ಲ ಸೊಗಸು ಬಳಿ ತೆರಳಿ ಕರಪಿಡಿದು ಹಾಡುತ್ತಾ ನಲಿಯುತ್ತಾ ನೆಲೆ ನಿಲ್ಲುವೆನು ಎಂಬ ಮಾತೆಂದು ಕನಸು ಅಳುವ ಚುಕ್ಕಿಯೇ ಒಂದು ನಗುವ ಚುಕ್ಕಿಯೇ ಒಂದು ಪರರೆದೆಯ ಹಿಗ್ಗಿನಲಿ ಹಿಗ್ಗಾಯಿತು ಮತ್ತೊಂದು ಒಲವ ಸೂಸುವುದೊಂದು ದ್ವೇಷ ಕಾರುವುದೊಂದು ಮೈತ್ರಿಯ ಮಲ್ಲಿಗೆಯ ಕಂಪು ಹರಡುವುದೊಂದು ಬದುಕೆಂಬ ರಂಗಶಾಲೆಯ ತುಂಬ ಪಾತ್ರಗಳು ಸಮಯಕ್ಕೆ ಅನುವಾಗಿ ಬದಲಾಗೋ ವೇಷಗಳು ನಂಬಲಿ ಏನನ್ನು ನಂಬದಿರಲೇನನ್ನು ಎಲ್ಲ ನನ್ನೊಳಗಿರಲು ನಾನೆಂಬ ಮಾಯೆಯನು ನಾನೆಂಬ ಪಾಷಾಣ ನನ್ನೊಳಗೆ ಉದಯಿಸಲು ಮೆಲ್ಲ ಮೆಲ್ಲನೆ ಮುಳುಗುತ್ತಿಹುದೆನ್ನ ನೌಕೆ ನಾನು ನಾನೆಂದೆನ್ನುವ ಅಂದ ಚಂದದ ಅರಿಯು ಸಂಬಂಧಗಳ ಸೂತ್ರ ನುಂಗೀತು ಜೋಕೆ ನನ್ನೊಳಗೆ ಅವಿತಿದ್ದು ನನ್ನತನವನ್ನು ಕೊಲ್ಲುವ ದ್ವೇಷದ ಭಾವಗಳು ಮರೆಯಾಗಲಿ ಒಲವ ರಸಗಳು ಎಲ್ಲ ಸಮನಾಗಿ ಜೊತೆ ಬೆರೆತು ಬಾಳ ಹಾದಿಯ ಸೊಗಸು ಚಿರವಾಗಲಿ ಬಾಳ

0: ಹಾದಿಯ ಸೊಗಸು ಚಿರವಾಗಲಿ.
1: ಧನ್ಯವಾದಗಳು ಗೀತಾಂಜಲಿ ಪಾಟೀಲ್. ಇದೀಗ ಶ್ರೀಮತಿ ಕಸ್ತೂರಿ ಪಟ್ಪಳ್ಳಿ ಇವರಿಂದ ವಚನ ಸಾಹಿತ್ಯದಲ್ಲಿ ಶಿವಶರಣೆಯರ ಸೌಂದರ್ಯ ಪ್ರಜ್ಞೆ.
2: ಎಲ್ರಿಗೆ ಶರಣು ಶರಣಾರ್ಥಿಗಳು. ಶಿವಶರಣರ ವಚನಗಳಲ್ಲಿ ಸೌಂದರ್ಯ ಪ್ರಜ್ಞೆ. ಹೊರಗೆ ನೋಡಿದರೆ ಕಲ್ಲು, ಒಳಗೆ ನೋಡಿದರೆ ಶಿವ, ಒಳನೋಟವಿಲ್ಲದೆ ಅರಿಯಲಾಗದು. ಗುಹೇಶ್ವರ ಅಲ್ಲಮ್ಮ ಪ್ರಭುವಿನ ವಚನದಲ್ಲಿ ಹೊರಗಿನ ರೂಪಕ್ಕಿಂತ ಒಳಗಿನ ಆತ್ಮ ಜ್ಞಾನವೇ ಮುಖ್ಯ ಎಂಬ ಸಂದೇಶವನ್ನು ಸಾರುತ್ತದೆ. ಬಾಹ್ಯ ಸೌಂದರ್ಯ ಕ್ಷಣಿಕ, ಆತ್ಮ ಸೌಂದರ್ಯ ಶಾಶ್ವತ. ಸೌಂದರ್ಯ ಪ್ರಜ್ಞೆ, ಆತ್ಮಜ್ಞಾನ ಮತ್ತು ಆಂತರಿಕ ದಿವ್ಯತೆ. ಶಿವಶರಣರ ವಚನಗಳಲ್ಲಿ ಸೌಂದರ್ಯ ಪ್ರಜ್ಞೆ ಎಂದರೆ ಕೇವಲ ಬಾಹ್ಯ ಸೌಂದರ್ಯವಲ್ಲ, ಮನಸ್ಸಿನ ಶುದ್ಧತೆ, ಭಕ್ತಿ ಕಾಯಕ, ದಾಸೋಹ, ಸಮಾನತೆ, ಸತ್ಯನಿಷ್ಠೆ ಮತ್ತು ಆತ್ಮಾನುಭವ, ಇವೇ ನಿಜವಾದ ಸೌಂದರ್ಯವೆಂದು ಶರಣರು ಪ್ರತಿಪಾದಿಸಿದ್ದಾರೆ. ಬಸವಣ್ಣನವರ ವಚನದಲ್ಲಿ ಕಳಬೇಡ, ಕೊಳಬೇಡ, ಹುಷಿಯ ನುಡಿಯಲು ಬೇಡ, ಮುನಿಯ ಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ತನ್ನ ಬಣ್ಣಿಸಬೇಡ, ಇದಿರ ಹಳಿಯಲು ಬೇಡ, ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ, ಇದೇ ನಮ್ಮ ಕೂಡಲ ಸಂಗಮ ದೇವನೊಲಿಸುವ ಪರಿ. ಈ ವಚನದಲ್ಲಿ ನೈತಿಕ ಬದುಕಿನ ಸೌಂದರ್ಯವನ್ನು ಬಸವಣ್ಣನವರು ವಿವರಿಸಿದ್ದಾರೆ. ಸತ್ಯ, ಅಹಿಂಸೆ, ವಿನಯ, ಸಹನೆ ಮತ್ತು ಶುದ್ಧ ಮನಸ್ಸೇ ಮನುಷ್ಯನ ನಿಜವಾದ ಅಲಂಕಾರವೆಂದು ತಿಳಿಸುತ್ತಾರೆ. ಇಲ್ಲಿ ಸೌಂದರ್ಯವು ರೂಪದಲ್ಲಲ್ಲ, ಗುಣದಲ್ಲಿ ಅಡಗಿದೆ. ಸೌಂದರ್ಯ ಪ್ರಜ್ಞೆ ಎಂದರೆ ಅಂತರಂಗದ ಪಾವಿತ್ರ್ಯವೇ ಪರಮ ಸೌಂದರ್ಯ. ಅಕ್ಕ ಮಹದಿಯವರ ವಚನದಲ್ಲಿ ನನ್ನೊಳಗಿರುವ ಚನ್ನಮಲ್ಲಿಕಾರ್ಜುನನೇ ನನ್ನ ಸೌಂದರ್ಯ, ನನ್ನ ಸಂಪತ್ತು, ಅಕ್ಕ ಮಹಾದೇವಿಯ ದೃಷ್ಟಿಯಲ್ಲಿ ದೇವರೊಂದಿಗಿನ ಏಕತ್ವವೇ ನಿಜವಾದ ಸೌಂದರ್ಯ ಪ್ರಜ್ಞೆ. ದೇಹದ ಅಲಂಕಾರಕ್ಕಿಂತ ಭಕ್ತಿಯ ಅಲಂಕಾರವೇ ಶ್ರೇಷ್ಠ. ಸೌಂದರ್ಯ ಪ್ರಜ್ಞೆ ಭಕ್ತಿ ಮತ್ತು ಆತ್ಮ ಸಮರ್ಪಣೆಯಾಗಿದೆ. ಸಿದ್ದರಾಮೇಶ್ವರ ವಚನ ಕಾಯಕವೇ ಕೈಲಾಸ, ದುಡಿಮೆ ಮತ್ತು ಪ್ರಾಮಾಣಿಕ ಬದುಕು ಮನುಷ್ಯನನ್ನು ಪವಿತ್ರಗೊಳಿಸುತ್ತದೆ. ಶ್ರಮದಲ್ಲಿಯೇ ಜೀವನ ಸೌಂದರ್ಯ ಅಡಗಿದೆ. ಸೌಂದರ್ಯ ಪ್ರಜ್ಞೆ ಎಂದರೆ ಕಾಯಕ ಮತ್ತು ಕರ್ತವ್ಯನಿಷ್ಠೆ. ಬಟ್ಟೆ ಬಿಳಿದರೆ ಮನವು ಬಿಳಿಯದು, ಮನವು ಬಿಳಿದರೆ ಬಟ್ಟೆ ಬಿಳಿಯದಿದ್ದರೂ ಏನು, ರಾಮನಾಥನೇ ಸಾಕ್ಷಿ. ಬಾಯಿಯ ಶುದ್ಧಿಗಿಂತ ಅಂತರಂಗದ ಶುದ್ಧಿಯೇ ಶ್ರೇಷ್ಠ. ದೇಹದ ಅಲಂಕಾರದಲ್ಲಿ ಮನುಷ್ಯನ ಸೌಂದರ್ಯವೇ ದೇವರಿಗೆ ಪ್ರಿಯ. ಸೌಂದರ್ಯ ಪ್ರಜ್ಞೆ ಎಂದರೆ ಅಂತರಂಗದ ನಿರ್ಮಲತೆ ಕಂಡು ಬರುತ್ತದೆ. ಇದು ದೇವರ ದಾಶಿಮಯ್ಯರವರ ವಚನ. ಚನ್ನಬಸವಣ್ಣ ದಯವಿಲ್ಲದ ಧರ್ಮ ಯಾವುದು, ದಯವೇ ಧರ್ಮದ ಮೂಲ, ಕೂಡಲ ಚೆನ್ನ ಸಂಗಮ ದೇವ. ಕರುಣೆ, ಪ್ರೀತಿ ಮತ್ತು ಮಾನವೀಯತೆ ಜೀವನದ ಸೌಂದರ್ಯವನ್ನು ಹೆಚ್ಚಿಸುತ್ತವೆ. ದಯವಿಲ್ಲದ ಭಕ್ತಿ ನಿರರ್ಥಕ. ಸೌಂದರ್ಯ ಪ್ರಜ್ಞೆ ಎಂದರೆ ದಯೆ ಮತ್ತು ಮಾನವೀಯತೆ. ಇನ್ನು ಅಂಬಿಗರ ಚೌಡಯ್ಯನವರ ವಚನದಲ್ಲಿ ನಡೆಯೇ ನಿನ್ನ ನಾಮ, ನುಡಿಯೇ ನಿನ್ನ ನಾಮ, ಕಾಯಕವೇ ನಿನ್ನ ಪೂಜೆ. ಜೀವನದ ಪ್ರತಿಯೊಂದು ಕಾಯಕವು ದೇವಾರಾಧನೆಯಾಗಬೇಕು. ಸರಳ ಜೀವನವೇ ಶ್ರೇಷ್ಠ ಸೌಂದರ್ಯ. ಸೌಂದರ್ಯ ಪ್ರಜ್ಞೆ ಎಂದರೆ ಕಾಯಕ ಮತ್ತು ಸರಳತೆ. ಗಂಗಾಂಬಿಕೆಯವರ ವಚನದಲ್ಲಿ ವಚನ ಭಕ್ತಿಯ ಹೂವನ್ನು ಮನದಲ್ಲಿ ಅರಳಿಸು, ದೇವನು ಅಲ್ಲಿಯೇ ನೆಲೆಸುವೆನು. ಹೂವಿನ ಅಲಂಕಾರಕ್ಕಿಂತ ಭಕ್ತಿಯ ಹೂವೇ ಶ್ರೇಷ್ಠ. ದೇವರು ನಿರ್ಮಲ ಹೃದಯದಲ್ಲೇ ವಾಸಿಸುತ್ತಾನೆ. ಸೌಂದರ್ಯ ಪ್ರಜ್ಞೆ ಎಂದರೆ ಭಕ್ತಿಯ ಸೌಂದರ್ಯವಾಗಿದೆ. ಒಟ್ಟಿನಲ್ಲಿ ಹೇಳಬೇಕಾದರೆ ಶಿವಶರಣರ ವಚನಗಳಲ್ಲಿ ಸೌಂದರ್ಯ ಪ್ರಜ್ಞೆ ಎಂದರೆ ಅಂತರಂಗದ ಶುದ್ಧತೆ, ದಯೆ ಮತ್ತು ಕರುಣೆ, ಕಾಯಕದ ಪಾವಿತ್ರ್ಯ, ಸಮಾನತೆ, ಭಕ್ತಿ, ಆತ್ಮಜ್ಞಾನ, ಸರಳ ಜೀವನ, ಇವುಗಳೇ ನಿಜವಾದ ಸೌಂದರ್ಯವೆಂದು ಶಿವಶರಣರು ಬೋಧಿಸುತ್ತಾರೆ. ಅವರ ವಚನಗಳು ಇಂದಿಗೂ ಮಾನವ ಜೀವನಕ್ಕೆ ನೈತಿಕತೆ ಮತ್ತು ಆಧ್ಯಾತ್ಮಿಕ ಸೌಂದರ್ಯದ ದಾರಿದೀಪಗಳಾಗಿವೆ. ಧನ್ಯವಾದಗಳು.
1: ಇದೀಗ ರೂಪಾ ಪಾಟೀಲ್ ಅವರಿಂದ ಎರಡು ಕವನ ವಾಚನ. ಮೊದಲ ಕವನದ ಶೀರ್ಷಿಕೆ ಮಹಿಳೆಯ ವಿವಿಧ ಮಜಲುಗಳು. ಹುಟ್ಟಿದ ಕ್ಷಣದ ಮಗಳಾಗಿ ಮುದ್ದು ಮೊಗ್ಗಾಗುವಳು, ತಂದೆ ತಾಯಿಯ ಕಣ್ಣಿನ ಕನಸಾಗಿ ಬೆಳೆಯುವಳು, ಸಹೋದರಿಯಾಗಿ ಸ್ನೇಹದ ನೆರಳಾಗಿ ನಿಲ್ಲುವಳು, ಸಖಿಯಾಗಿ ಜೀವನದ ಹಾದಿಯಲ್ಲಿ ಜೊತೆಯಾಗುವಳು. ಹುಟ್ಟಿದ ಕ್ಷಣದ ಮಗಳಾಗಿ ಮುದ್ದು ಮೊಗ್ಗಾಗುವಳು, ತಂದೆ ತಾಯಿಯ ಕಣ್ಣಿನ ಕನಸಾಗಿ ಬೆಳೆಯುವಳು, ಸಹೋದರಿಯಾಗಿ ಸ್ನೇಹದ ನೆರಳಾಗಿ ನಿಲ್ಲುವಳು, ಸಖಿಯಾಗಿ ಜೀವನದ ಹಾದಿಯಲ್ಲಿ ಜೊತೆಯಾಗುವಳು, ಹೆಂಡತಿಯಾಗಿ ಮನೆಯ ದೀಪವ ಬೆಳಗಿಸುವಳು, ಹೆಂಡತಿಯಾಗಿ ಮನೆಯ ದೀಪವ ಬೆಳಗಿಸುವಳು, ತಾಯಿಯಾಗಿ ಮಮತೆಯ ಸಾಗರವ ಹರಿಸುವಳು, ತಾಯಿಯಾಗಿ ಮಮತೆಯ ಸಾಗರವ ಹರಿಸುವಳು, ಕೆಲಸದ ಕ್ಷೇತ್ರದಿ ಸಾಧನೆಯ ಶಿಖರವ ಏರುವಳು, ಕೆಲಸದ ಕ್ಷೇತ್ರದಿ ಸಾಧನೆಯ ಶಿಖರ ಏರುವಳು, ಸಮಾಜದ ಬದಲಾವಣೆಗೆ ದಾರಿದೀಪವಾಗುವಳು. ತ್ಯಾಗ, ಸಹನೆ, ಪ್ರೀತಿ, ಧೈರ್ಯದ ರೂಪವೇ ಮಹಿಳೆ.

0: ಜೀವನದ ಪ್ರತಿಯೊಂದು ಮಜಲಿಗೂ ಬೆಳಕೇ ಮಹಿಳೆ. ಅವಳ ನಗು ಮನೆಗೆ ನಂದಾ ದೀಪ, ಅವಳ ಕನಸು ದೇಶದ ಭವಿಷ್ಯದ ದೀಪ. ಗೃಹಿಣಿಯಾಗಿ ಸಂಸಾರದ ಚಕ್ರ ತಿರುಗಿಸುವವಳು, ತಾಯಿಯಾಗಿ ಪ್ರೀತಿಯ ಅಮೃತ ಉಣಬಡಿಸುವವಳು, ಸಾಧಕಿಯಾಗಿ ಲೋಕದ ಎತ್ತರ ಮುಟ್ಟುವಳು, ಶಕ್ತಿಯ ಪ್ರತೀಕವಾಗಿ ಇತಿಹಾಸ ಬೆಳೆಯುವಳು, ಎರಡನೇ ಕವನದ ಶೀರ್ಷಿಕೆ ತಾಯಿಯ ಪ್ರೀತಿ. ತಾಯಿಯ ಮಡಿಲೆಂದರೆ ಮಮತೆಯ ದೇವಾಲಯ, ಅವಳ ಮಾತೆಂದರೆ ಬದುಕಿನ ಮಾರ್ಗದರ್ಶನ.
1: ಅವಳ ಕಣ್ಣಲ್ಲಿ ಪ್ರೀತಿಯ ಗಂಗೆಯೇ ಹರಿಯುವುದು,
0: ಅವಳ ಹೃದಯದಲ್ಲಿ ಕ್ಷಮೆಯ ಸಮುದ್ರವೇ ತುಂಬಿರುವುದು, ನಾವು ನಗಲು ಸಾವಿರ ನೋವು ಮರೆಸುವಳು, ನಾವು ಬೆಳೆಯಲು ತನ್ನ ಬದುಕನ್ನೇ ಅರ್ಪಿಸುವವಳು, ನಮ್ಮ ಯಶಸ್ಸಿನಲ್ಲಿ ತನ್ನ ಸಂತೋಷ ಕಾಣುವಳು. ಮಕ್ಕಳ ತಪ್ಪುಗಳನ್ನು ಕ್ಷಮಿಸುವ ಮೊದಲ ವ್ಯಕ್ತಿ,
1: ಮಕ್ಕಳ ಸೋಲಿನಲ್ಲಿ ಧೈರ್ಯ ತುಂಬುವ ಮೊದಲ ಶಕ್ತಿ.
0: ಜಗವೆಲ್ಲ ಕೈಬಿಟ್ಟರೂ ಕೈಹಿಡಿಯುವ ನೆರಳು. ಪ್ರೀತಿಗೆ ಬೆಲೆ ಕಟ್ಟಲಾಗದ ಒಡಲು. ವಯಸ್ಸು ಹೆಚ್ಚಿದರೂ ಪ್ರೀತಿ ಕಡಿಮೆ ಆಗದು. ಕೂದಲು ಬೆಳ್ಳಗಾದರೂ ಕಾಳಜಿ ನಿಲ್ಲದು. ಮಕ್ಕಳ ಸುಖಕ್ಕಾಗಿ ದೇವರಲ್ಲಿ ಬೇಡುವಳು. ತನ್ನ ಆಯುಷ್ಯವನ್ನೇ ಅವರಿಗೆ ಕೊಡು ಎಂದು ಪ್ರಾರ್ಥಿಸುವಳು. ತಾಯಿ ಎಂದರೆ ಬದುಕಿನ ಮೊದಲ ಪಾಠಶಾಲೆ ಮೊದಲ ಗುರು ಮೊದಲ ಗೆಳತಿ ಮೊದಲ ದೇವತೆ.
1: ಅವಳ ಪ್ರೀತಿ ಅಮೃತದ ಧಾರೆ.
0: ಅವಳ ಆಶೀರ್ವಾದವೇ ಬದುಕಿನ ಉಸಿರು. ಧನ್ಯವಾದಗಳು. ಇದೀಗ ಡಾಕ್ಟರ್ ಜಗದೇವಿ ತಿಪ್ಪಶೆಟ್ಟಿ ಅವರಿಂದ ವಚನಕಾರ್ತೆ ಅಮ್ಮುಗೆ ರಾಯಮ್ಮ ಅವರ ಪರಿಚಯ.
2: ಎಲ್ಲರಿಗೂ ಶರಣು ಶರಣಾರ್ಥಿ. ನಾನು ಅಮ್ಮುಗೆ ರಾಯಮ್ಮನ ಒಂದೆರಡು ವಚನಗಳ ಚಿಂತನೆಯನ್ನು ಮಾಡ್ತಾ ಇದ್ದೀನಿ. ಅದಕ್ಕಿಂತ ಮುಖ್ಯವಾಗಿ ಇವತ್ತು ಅಮ್ಮುಗೆ ರಾಯಮ್ಮರಲ್ಲಿ ಇಬ್ಬರು ಅಮ್ಮುಗೆ ರಾಯಮ್ಮರನ್ನು ಕಾಣ್ತೀವಿ. ಅದರಲ್ಲಿ ರಾಯಸದ ಮಂಚಣ್ಣನ ಪುಣ್ಯಸ್ತ್ರೀ ರಾಯಮ್ಮ, ಅವಳು ಒಂದು ವಚನವನ್ನು ಬರೆದಿದ್ದಾಳೆ. ಇನ್ನೊಬ್ಬ ವಚನಕರ್ತಿ ಅಮ್ಮುಗೆ ದೇವಯ್ಯಗಳ ಪುಣ್ಯಸ್ತ್ರೀ ರಾಯಮ್ಮ ಅಂತ ತಿಳ್ಕೊಂಡು ಅವರು 116 ವಚನಗಳನ್ನು ಬರೆದಿದ್ದಾರೆ. ಹೀಗಾಗಿ ನಾನಿವತ್ತು ಆಯ್ಕೆ ಮಾಡಿಕೊಂಡಿರ್ತಕ್ಕಂಥದ್ದಂದರೆ ಅಮ್ಮುಗೆ ದೇವಯ್ಯಗಳ ಪುಣ್ಯಸ್ತ್ರೀಯಾಗಿರ್ತಕ್ಕಂಥ ರಾಯಮ್ಮ ಅವರು 116 ವಚನಗಳನ್ನು ಬರೆದು ಇವರ ಕಾಲ 1160. ಇದು ಸಿದ್ಧರಾಮಚಾರಿತ್ರದಲ್ಲಿ ಸಹ ಉಲ್ಲೇಖಿಸಲಾಗಿದೆ. ಶಿವಲಿಂಗ ಕವಿಯ ಅಮ್ಮುಗೆ ದೇವಯ್ಯಗಳ ಸಾಂಗತ್ಯ ಮತ್ತು ಜನಪದ ಕಾವ್ಯದಲ್ಲಿ ಸಹ ಇದು ಪ್ರಕಟವಾಗಿರೋದನ್ನು ನಾವು ಕಾಣ್ತೀವಿ. ಹೀಗಾಗಿ ಇವರ ವಚನಗಳಲ್ಲಿ ಬಹಳಷ್ಟು ವಸ್ತು ವೈವಿಧ್ಯತೆಯನ್ನು ನಾವು ಕಾಣ್ತೀವಿ. ಅದರಲ್ಲಿ ವಚನಗಳಲ್ಲಿ ವ್ರತ, ನಿಷ್ಠೆ, ಭಕ್ತಿ, ಅಧ್ಯಾತ್ಮ ಮುಂತಾದ ಅನೇಕ ವಿಷಯಗಳ ಕಡೆ ಅವರು ಗಮನ ಹರಿಸಿರೋದನ್ನು ನಾವು ಕಾಣ್ತೀವಿ. ಹೀಗಾಗಿ ಅಮ್ಮುಗೆ ರಾಯಮ್ಮ ಬಹಳ ನಿಷ್ಠುರವಾದಿಯಾಗಿದ್ದಾಳೆ. ತೋರಿಕೆ ಭಕ್ತಿಯನ್ನು ಕಟುವಾಗಿ ವಿಡಂಬಿಸಿದ್ದಾಳೆ. ಕಲ್ಯಾಣದಲ್ಲಿ ಬರುವ ಶಿವಪುರದ ಕೆರೆಯ ದಂಡೆಯ ಮೇಲಿರುವ ಶಿವಲಿಂಗ ದೇವಸ್ಥಾನದಲ್ಲಿ ಉಳಿದುಕೊಂಡಿದ್ದರು. ಅಲ್ಲಿ ಇವರ ಕಾಯಕ ಅಂದರೆ ನೇಗೆ ಕಾಯಕ ಮಾಡ್ತಾ ಇದ್ದರು. ಗಂಡ ಹೆಂಡತಿ ಇಬ್ಬರು ನೇಗೆ ಕಾಯಕದಲ್ಲಿ ತೊಡಗಿಕೊಂಡಿದ್ದರು. ಇವರ ಇಷ್ಟಲಿಂಗವನ್ನು ನಂಬಿರುವ ಶರಣೆಯಾಗಿದ್ದಾಳೆ. ಯಾವುದೇ ಆಸೆ ಆಮಿಷಗಳಿಗೆ ಒಳಗಾಗದೆ ಶರಣ ಸಿದ್ಧಾಂತಕ್ಕೆ ಬದ್ಧಳಾಗಿ ಬದುಕುತ್ತಿದ್ದಳೆಂಬುದನ್ನು ತಿಳಿದು ಬರುತ್ತದೆ. ಹಾಗಾಗಿ ಇವರ ಒಂದು ವಚನವನ್ನು ನಾವು ನೋಡಬೇಕಾದ್ರೆ, ನಾನೇ ಗುರುವಾದ ಬಳಿಕ ಇನ್ನಾರ ನೆನೆವನಯ್ಯ, ನಾನೇ ಲಿಂಗವಾದ ಬಳಿಕ ಇನ್ನಾರ ನೆನೆವನಯ್ಯ, ನಾನೇ ಜಂಗಮವಾದ ಬಳಿಕ ಇನ್ನಾರ ನೆನೆವನಯ್ಯ, ಎನಗೆ ಗುರುವಾದಾತನು ನೀನೆ, ಎನಗೆ ಲಿಂಗವಾದಾತನು ನೀನೆ, ಎನಗೆ ಜಂಗಮವಾದಾತನು ನೀನೆ, ಎನಗೆ ಪಾದೋದಕ ಪ್ರಸಾದವಾದಾತನು ನೀನೆ, ಅಮುಗೇಶ್ವರ ಲಿಂಗವಾಗಿ ಎನ್ನ ಕರಸ್ಥಲಕ್ಕೆ ಬಂದಾತ ನೀನೇ ಪ್ರಭುವೆ ಎನ್ನುವ ಈ ಒಂದು ವಚನದಲ್ಲಿ ರಾಯಮ್ಮ ಗುರು ಲಿಂಗ ಜಂಗಮವಾದ ಬಳಿಕ ಇನ್ನಾರ ನೆನೆವನಯ್ಯ ಎಂದು ಪ್ರಶ್ನಿಸಿದ್ದಾಳೆ. ಗುರುಲಿಂಗ ಜಂಗಮ ಬೇರೆ ಬೇರೆಯಾದರೆ ನೆನೆಲಿಕ್ಕೆ ಬರದು. ಗುರುಲಿಂಗ ಜಂಗಮದ ಹಂತ ತಾನೇ ಆದ ಬಳಿಕ ನೆನೆಯಲು ಏನೂ ಇಲ್ಲ. ಮೊದಲು ಬೇರೆಯಾದಾಗ

0: ಎನ್ನ ಮನ. ಈ ಎರಡು ವಚನಗಳಲ್ಲಿ ರಾಯಮ್ಮ ಗುರುಲಿಂಗದ ಮಹತ್ವವನ್ನು ಹೇಳುತ್ತಲೇ ಡಾಂಬಿಕರನ್ನು ವಿಡಂಬನೆ ಮಾಡಿದ್ದಾಳೆ. ಈ ಜಗತ್ತಿನಲ್ಲಿ ಎಲ್ಲರೂ ಹುಟ್ಟುತ್ತಾರೆ, ಅವರೆಲ್ಲರೂ ಇಷ್ಟಲಿಂಗ ಸಂಬಂಧಿಗಳೇ ಆಗಿರೋದಿಲ್ಲ. ಮೊದಲನೇ ಪ್ರಶ್ನೆ ಅವಳದೇನೆಂದರೆ, ಅನೇಕರು ಗುರುವಿನ ಉಪದೇಶವನ್ನು ಪಡೆಯುತ್ತಾರೆ, ಆದರೆ ಅದರಂತೆ ನಡೆಯುವುದು ಅಲ್ಲಿ ಮುಖ್ಯವಾಗುತ್ತದೆ. ಹಾಗಾಗಿ ಇಲ್ಲಿ ಯಾರು ನಡೆಯುವುದಿಲ್ಲವೋ ಅವರು ಅಂಗವಿಕಾರಿಗಳಾಗ್ತಾರೆ ಅಂತ ತಿಳ್ಕೊಂಡು ಹೇಳ್ತಾಳೆ. ಗುರುವಿನ ಉಪದೇಶವನ್ನು ಪಡೆದ ನಂತರ ಮುಂದೆ ಪ್ರಶ್ನೆ ಹಾಕ್ತಾಳೆ, ಹುಟ್ಟಿದಾಕ್ಷಣ ಲಿಂಗವಂತರಾಗುವುದಿಲ್ಲ, ಅರಿವು ಆಚರಣೆ ಮೂಲಕ ಲಿಂಗವಂತರಾಗುತ್ತಾರೆಂದು ತಿಳಿಸಿದ್ದಾಳೆ. ಅದೇ ರೀತಿ ಗುರುವಿನಿಂದ ಉಪದೇಶ ಪಡೆದಾಕ್ಷಣ, ಕಾವಿಯನ್ನು ಧರಿಸಿದಾಕ್ಷಣ ಅವರು ವಿರಕ್ತರಾಗುವುದಿಲ್ಲ. ಅದರಂತೆ ಕಾವಿಯನ್ನು ಧರಿಸಿ ಆ ಕಾಯವಿಕಾರವಾಗದೇ ಇದ್ದರೆ ಮಾತ್ರ ಅವರು ಜಂಗಮರಾಗ್ತಾರೆ. ಆದರೆ ಕಾಯವಿಕಾರಕ್ಕೆ ಒಳಗಾಗುವವರನ್ನು ಗಾವಿಲರು ಎಂದು ವಿಡಂಬಿಸಿದ್ದಾಳೆ. ಇಂಥ ವೇಷಧಾರಿಗಳನ್ನು ಅವಳು ಕಂಡು ಸಿಡಿಮಿಡಿಗೊಂಡಿದ್ದಾಳೆ. ಅದಕ್ಕೆ ಅಂಥವರನ್ನು ಕಂಡು ನಾಚಿತ್ತೆನ್ನವನ ಅಂತ ತಿಳ್ಕೊಂಡು ಮುಂದಿನ ಒಂದು ವಚನದಲ್ಲಿ ಸಹ ಅವಳು ಹೇಳ್ತಾರೆ, ಲಿಂಗವನ್ನರಿಯದೆ ಲಿಂಗೈಕ್ಯರೆನ್ನುವರು ಅಂಗವಿಕಾರಿಗಳೆಂದು ಕರೆದಿದ್ದಾಳೆ. ಅರಿದು ಆಚರಿಸಿದನೆಂಬುದು ಕೂಡ ಅಹಂಭಾವವೇ ಆಗುತ್ತದೆ. ರಾಯಮ್ಮ ಮೊದಲು ಲಿಂಗವನ್ನರಿಯಬೇಕು ಎಂದು ತಿಳಿಸಿದ್ದಾಳೆ. ಲಿಂಗದಲ್ಲಿ ಸ್ಥಾವರಲಿಂಗ, ಇಷ್ಟಲಿಂಗ, ಗುಡಿಯಲಿಂಗ, ಹಿಡಿಯಲಿಂಗ, ಅನೇಕ ಲಿಂಗಗಳಿಗಿಂತಲೂ ಆಚಾರಲಿಂಗ ಮುಖ್ಯವೆಂದು ಇಲ್ಲಿ ತಿಳಿಸಿದ್ದಾಳೆ. ಸುಮ್ಮನೆ ಡಾಂಬಿಕ ಲಿಂಗ ಪೂಜೆ ಮಾಡುವವರನ್ನು ಶರಣರು ಮೆಚ್ಚುವುದಿಲ್ಲವೆಂದು ಅವಳು ಸ್ಪಷ್ಟಪಡಿಸಿದ್ದಾಳೆ. ಅರಿವು ಆಚರಣೆ ಬಂದಾಗ ಮಾತ್ರ ಅದಕ್ಕೊಂದು ಮಹತ್ವ ಬರುತ್ತದೆ. ಜ್ಞಾನ ಮತ್ತು ಕ್ರಿಯೆ ಎರಡೂ ಒಂದಾಗಬೇಕೆಂದು ಹೇಳಿದ್ದಾಳೆ. ಅರಿವುಳ್ಳ ಗುರುವಿಗೆ ಹಂಗೇಕೆ, ಅರಿವುಳ್ಳ ಲಿಂಗದ ಹಂಗೇಕೆ, ಅರಿವುಳ್ಳವಂಗೆ ಜಂಗಮದ ಹಂಗೇಕೆ ಅಂತ ತಿಳ್ಕೊಂಡು, ಅರಿವು ಇದ್ದಾಗ ಗುರುವಿನ ಹಂಗೂ ಇರೋದಿಲ್ಲ, ಲಿಂಗದ ಹಂಗೂ ಇರೋದಿಲ್ಲ, ಮತ್ತು ಜಂಗಮದ ಹಂಗೂ ಇರೋದಿಲ್ಲ ಅಂತ ತಿಳ್ಕೊಂಡು ಅಲ್ಲಿ ಈ ವಚನದಲ್ಲಿ ಹೇಳ್ತಾ ಏನಂತಂದರೆ, ಬಹಳ ಅರಿವಿಗೆ ಮಹತ್ವ ಕೊಟ್ಟಿರೋದನ್ನು ನಾವು ಕಾಣ್ತೀವಿ. ಈ ಅರಿವುಳ್ಳಂಗೆ ಎಂಬ ಪದವು 5 ಸಾಲುಗಳಲ್ಲಿ ಬಂದಿದೆ. ಎಲ್ಲ ಸಾಧನೆಗೂ ಅರಿವು ಆಚಾರಗಳೇ ಪ್ರಮುಖ ಕಾರಣವಾಗಿವೆ ಎಂದು ಹೇಳಿರುವ ರಾಯಮ್ಮ ಅರಿವೆಂಬುದು ಅತ್ಯಂತ ಮಹತ್ವ ಎಂಬುದು ತಿಳಿಸಿದ್ದಾಳೆ. ಅರಿವು ಜಾಗೃತಗೊಂಡಾಗ ತನ್ನೊಳಗಡೆಯೂ ಗುರು ಕಾಣಿಸಿಕೊಳ್ಳುತ್ತಾನೆ. ಆಚರಣೆಯಲ್ಲಿ ತೊಡಗಿಸಿಕೊಂಡಾಗ ಒಳಗಡೆಯೇ ಆಚಾರಲಿಂಗ ಕಾಣಿಸುತ್ತದೆ. ಅನುಭವದೆತ್ತರಕ್ಕೇರಿದಾಗ ತಾನೇ ಜಂಗಮನಾಗುತ್ತಾನೆ. ಹೀಗೆ ಗುರು, ಲಿಂಗ, ಜಂಗಮಗಳನ್ನು ಕುರಿತಂತೆ ರಾಯಮ್ಮ ಹೊಸ ರೀತಿಯಲ್ಲಿ ಚಿಂತನೆ ನಡೆಸಿದ್ದಾಳೆ. ಧನ್ಯವಾದಗಳು.
1: ಇದೀಗ ಕಸ್ತೂರಿ ಪಟ್ಪಳ್ಳಿ ಅವರಿಂದ ಒಂದು ಜಾನಪದ ಗೀತೆ.

0: ಹಂಗ ಇದೀಗ ಕೀರ್ತಿಲತಾ ಹೊಸಾಳೆ ಅವರಿಂದ ಲೇಖನ ವಾಚನ. ಆಧುನಿಕ ಸಮಾಜದಲ್ಲಿ ತಾಯಿಯ ಪಾತ್ರ.
1: ಎಲ್ಲರಿಗೂ ಶರಣು ಶರಣಾರ್ಥಿ. ಮನೆಯೇ ಮೊದಲ ಪಾಠ ಶಾಲೆ, ಜನನಿ ತಾನೇ ಮೊದಲ ಗುರು. ಹೆಣ್ಣೊಂದು ಕಲಿತರೆ ಶಾಲೆಯೊಂದು ತೆರೆದಂತೆ. ತಾಯಿಯೇ ಮನೆಯ ಮಹಾಲಕ್ಷ್ಮಿ. ಹೆಣ್ಣು ಪೂಜಿಸುವ ಸಮಾಜದಲ್ಲಿ ಸಮೃದ್ಧಿ ತುಂಬಿರುತ್ತದೆ. ಹೆಣ್ಣು ಹೆಣ್ಣಲ್ಲ, ಹೆಣ್ಣು ರಕ್ಕಸಿಯಲ್ಲ, ಹೆಣ್ಣು ಸಾಕ್ಷಾತ್ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಎಂದು ಚನ್ನಬಸವಣ್ಣನವರು ತಮ್ಮ ವಚನದಲ್ಲಿ ಹೇಳಿದ್ದಾರೆ. ಅರ್ಧನಾರೀಶ್ವರ ಕಲ್ಪನೆಯಲ್ಲಿ ಶಿವ ಸಾಕ್ಷಾತ್ ಪಾರ್ವತಿಗೆ ತನ್ನ ಅರ್ಧಸ್ಥಾನವನ್ನು ಕೊಟ್ಟು ಹೆಣ್ಣಿನ ಮಹಿಮೆಯನ್ನು ತುಂಬ ಮಹತ್ವವಾಗಿ ಹೆಚ್ಚಿಸಿದ್ದಾರೆ. ಪ್ರಾಚೀನ ಸಂಸ್ಕೃತಿಯಿಂದ ನಾವು ಹೆಣ್ಣಿನ ಸ್ಥಾನಮಾನ

0: ವನ್ನು ನೋಡುತ್ತಾ ಬಂದಾಗ ಪ್ರಾಚೀನ ಕಾಲದಿಂದಲೂ ಕುಟುಂಬ ಸಂಸ್ಕೃತಿಯ ಮೇಲೆ ಬೆಳಕು ಚೆಲ್ಲಿದಾಗ ಪಿತೃಪ್ರಧಾನ ಕುಟುಂಬಗಳಾದರೂ ಮಾತೃದೇವೋಭವ ಎಂದು ಹೇಳುವ ನಾವು ಮೈತ್ರಿ ಗಾರ್ಗಿಯಿಂದ ಅಕ್ಕ ಮಹಾದೇವಿ ಕಲ್ಯಾಣದ ಶರಣೀಯರು ಜೀಜಾಬಾಯಿ ಸಾವಿತ್ರಿಬಾಯಿ ಫುಲೆ ಪುತ್ತಳಿಬಾಯಿ ಅಂತಹ ಮಹಾನ್ ತಾಯಂದಿರು ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಸಂಸ್ಕಾರಗಳು ಮಕ್ಕಳಲ್ಲಿ ತುಂಬುವುದರ ಮೂಲಕ ಸಮಾಜದಲ್ಲಿ ಮೇಲ್ಛೂಣಿಯಲ್ಲಿ ನಿಂತಿದ್ದಾರೆ. ಆಧುನಿಕ ಸಮಾಜದಲ್ಲಿ ಈ ನಾವು ಬಹಳಷ್ಟು ಮಾತುಗಳನ್ನು ಕೇಳ್ತಾ ಇರ್ತೀವಿ. ನಮ್ಮ ಅಜ್ಜಿಯಂದಿಯರು ನಮಗೆ ಅವಾಗವಾಗ ಹೇಳ್ತಾ ಇರ್ತಾರೆ, ಮಕ್ಕಳೇ ನಿಮ್ಮ ಹಣೆ ಬರಹ ತುಂಬ ಚೆನ್ನಾಗಿದೆ, ಕಾಲಕಾಲಕ್ಕೆ ತಕ್ಕಂತೆ ಹೆಣ್ಣುಮಕ್ಕಳ ಸ್ಥಾನಮಾನ ಗೌರವಗಳಲ್ಲಿ ಸುಧಾರಣೆಗಳಾಗುತ್ತಾ ಬಂದಿವೆ. ಹೇಗೆಂದರೆ ಅಜ್ಜಿಯ ಕಾಲದಿಂದ ಅಜ್ಜಿಯ ಬದುಕಿನಗಿಂತ ನಮ್ಮಮ್ಮನ ಬದುಕು ತುಂಬ ಚೆನ್ನಾಗಿದೆ, ನಮ್ಮಮ್ಮನ ಬದುಕಿನಗಿಂತ ಈಗ ನಮ್ಮ ಬದುಕು ತುಂಬ ಚೆನ್ನಾಗಿದೆ ಅಂತ ಹೇಳುವುದರಲ್ಲಿ ಅನೇಕ ಪ್ರಕಾರದ ಸೌಲಭ್ಯಗಳು ನಮ್ಮ ಮಹಿಳೆಯರಿಗೆ. ತಂತ್ರಜ್ಞಾನ ವ್ಯವಸ್ಥೆಯಲ್ಲಿ ಪರಿವರ್ತಿತ ಸಮಾಜದಲ್ಲಿ ಕುಟುಂಬಕ್ಕಷ್ಟೇ ಸೀಮಿತಗೊಳ್ಳದೆ ಸಮಾಜದ ಪ್ರಗತಿಪರ ಅಂಶಗಳಾದ ಶಿಕ್ಷಣ, ಉದ್ಯೋಗ, ವಿಜ್ಞಾನ, ರಾಜಕೀಯ, ಸಾಹಿತ್ಯ, ಕಲೆ, ಕ್ರೀಡೆ, ಉದ್ಯಮ ಸೇರಿದಂತೆ ಎಲ್ಲ ಕ್ಷೇತ್ರಗಳಲ್ಲೂ ತಮ್ಮ ಛಾಪು ಮೂಡಿಸುತ್ತಿದ್ದಾರೆ. ಆಡು ಮುಟ್ಟದ ಸೊಪ್ಪಿಲ್ಲ, ಮಹಿಳೆ ಪ್ರವೇಶಿಸದ ಕ್ಷೇತ್ರವಿಲ್ಲ ಎನ್ನುವ ಹಾಗೆ ಶಿಕ್ಷಣದ ಪ್ರಭಾವದಿಂದ ಎಲ್ಲ ಕ್ಷೇತ್ರದಲ್ಲಿ ಮಹಿಳೆ ದಾಪುಗಾಲು ಹಾಕಿದ್ದಾಳೆ. ಸಮಬಾಳು ಸಮಪಾಲು, ಪುರುಷರಿಗೆ ಸಮಳಾಗಿ ಕಾರ್ಯನಿರ್ವಹಿಸಿ ತನ್ನ ಸಾಮರ್ಥ್ಯವನ್ನು ಸಾಬೀತುಪಡಿಸುತ್ತಿದ್ದಾಳೆ.
1: ಇದೀಗ ಶಾಂತಾ ಎಸ್ ವೀರಶೆಟ್ಟಿಯವರಿಂದ ಕವನ ವಾಚನ.
2: ಎಲ್ಲರಿಗೂ ನಮಸ್ಕಾರಗಳು. ನನ್ನ ಮೊದಲ ಕವನ ಸಂಸಾರದ ಸಪ್ತಸ್ವರ. ಸಂಸಾರವೆಂಬುದು ಸಂಗೀತ ವೀಣೆ, ಸಂಸಾರವೆಂಬುದು ಸಂಗೀತ ವೀಣೆ, ಸಪ್ತ ಸ್ವರಗಳಿಂದ ಅರಳಿದ ಗೀತೆ, ಸಪ್ತ ಸ್ವರಗಳಿಂದ ಅರಳಿದ ಗೀತೆ. ಪ್ರೀತಿಯು ಅದರ ಮೊದಲ ಸ್ವರ, ಪ್ರೀತಿಯು ಅದರ ಮೊದಲ ಸ್ವರ. ವಿಶ್ವಾಸವೇ ಅದರ ಜೀವಾಧಾರ, ವಿಶ್ವಾಸವೇ ಅದರ ಜೀವಾಧಾರ. ಸಹನೆಯ ತಾಳವು ತಪ್ಪದಿರಲಿ, ಸಹನೆಯ ತಾಳವು ತಪ್ಪದಿರಲಿ, ಸ್ನೇಹದ ರಾಗವು ನಿಲ್ಲದಿರಲಿ, ಸ್ನೇಹದ ರಾಗವು ನಿಲ್ಲದಿರಲಿ. ಗೌರವದ ಗಾನವು ಮನೆ ತುಂಬಲಿ, ಗೌರವದ ಗಾನವು ಮನೆ ತುಂಬಲಿ, ಮಮತೆಯ ಮಧುರತೆ ಮನ ತುಂಬಲಿ, ಮಮತೆಯ ಮಧುರತೆ ಮನ ತುಂಬಲಿ. ಒಬ್ಬರ ಕಣ್ಣಲ್ಲಿ ಮತ್ತೊಬ್ಬರ ಬೆಳಕು, ಒಬ್ಬರ ಕಣ್ಣಲ್ಲಿ ಮತ್ತೊಬ್ಬರ ಬೆಳಕು, ಒಬ್ಬರ ಮಾತಲ್ಲಿ ಮತ್ತೊಬ್ಬರ ಒಲುಮೆ, ಒಬ್ಬರ ಮಾತಲ್ಲಿ ಮತ್ತೊಬ್ಬರ ಒಲುಮೆ. ಕಷ್ಟದ ಮೋಡವು ಕವಿದಾಗಲೂ, ಕಷ್ಟದ ಮೋಡವು ಕವಿದಾಗಲೂ, ಕೈ ಬಿಡದ ಧೈರ್ಯ ಜೊತೆಯಾಗಿರಲಿ, ಕೈ ಬಿಡದ ಧೈರ್ಯ ಜೊತೆಯಾಗಿರಲಿ. ಸುಖದ ಹೂಗಳು ಅರಳಿದಾಗ, ಸುಖದ ಹೂಗಳು ಅರಳಿದಾಗ, ವಿನಯದ ಪರಿಮಳ ಹರಡಲಿ, ವಿನಯದ ಪರಿಮಳ ಹರಡಲಿ. ಕ್ಷಮೆಯೇ ಕಳಶವು ತುಂಬಿ ತುಳುಕಲಿ, ಕರುಣೆಯೇ ಪ್ರೀತಿಯ ಕಿರಣವು ನಿತ್ಯ ಹೊಳೆಯಲಿ, ಕರುಣೆಯೇ ಪ್ರೀತಿಯ ಕಿರಣವು ನಿತ್ಯ ಹೊಳೆಯಲಿ. ಕೈಯಲ್ಲಿ ಕೈಯಿಟ್ಟು ನಡೆದ ಹೆಜ್ಜೆ, ಕೈಯಲ್ಲಿ ಕೈಯಿಟ್ಟು ನಡೆದ ಹೆಜ್ಜೆ, ಕಾವಲೆಂದಿಗೂ ಅಳಿಸಲಾಗದ ಹೆಜ್ಜೆ, ಕಾವಲೆಂದಿಗೂ ಅಳಿಸಲಾಗದ ಹೆಜ್ಜೆ. ದಾಂಪತ್ಯವೆಂಬ ದೈವಿಕ ಬಂಧ, ದಾಂಪತ್ಯವೆಂಬ ದೈವಿಕ ಬಂಧ, ಧರ್ಮ ಪ್ರೀತಿ ಸತ್ಯದ ಸುಗಂಧ, ಧರ್ಮ ಪ್ರೀತಿ ಸತ್ಯದ ಸುಗಂಧ. ಹೃದಯಗಳು ಒಂದಾಗಿ ಹಾಡುವ ಗಾನ, ಹೃದಯಗಳು ಒಂದಾಗಿ ಹಾಡುವ ಗಾನ, ಅದೇ ಜೀವನದ ಅಮೃತ ಗಾನ, ಅದೇ ಜೀವನದ ಅಮೃತ ಗಾನ. ನನ್ನ ಎರಡನೆಯ ಕವನ ಭೂಮಿ ತಾಯಿಯ ಕುರಿತು. ಭೂಮಿ ತಾಯಿ ಮಮತೆಯೇ ಭುವನಕ್ಕೆ ಆಧಾರಳು, ಭೂಮಿ ತಾಯಿಯ ಮಮತೆಯೇ ಭುವನಕ್ಕೆ ಆಧಾರಳು. ಜೀವಜಾಲ ಪಾತಕಿ ಜಗದಳು ಶ್ರೇಷ್ಠಳು, ಜೀವಜಾಲ ಪಾತಕಿ ಜಗದಳು ಶ್ರೇಷ್ಠಳು. ಹಸಿರು ಹೊದಿಕೆ ಹೊದ್ದು ಹೂವಿನ ನಗುಚೆಲ್ಲಿ, ಹಸಿರು ಹೊದಿಕೆ ಹೊದ್ದು ಹೂವಿನ ನಗುಚೆಲ್ಲಿ, ನದಿಗಳ ಹರಿಯೊಳಗೆ ಜೀವಧಾರೆ ನೀಡು, ನದಿಗಳ ಹರಿಯೊಳಗೆ ಜೀವಧಾರೆ ನೀಡು. ಬೆಟ್ಟ ಗುಡ್ಡ ತೋರಿ, ಬೆಟ್ಟ ಗುಡ್ಡ ತೋರಿ ಬಲವನ್ನು ಬೋಧಿಸು, ಮರ ಗಿಡ ಬೆಳೆಸು ನೆರಳನ್ನು ಹಂಚಿಸು, ಮರ ಗಿಡ ಬೆಳೆಸಿ ನೆರಳನ್ನು ಹಂಚಿಸು. ಧ್ಯಾನದ ಹೊಲಗಳಲ್ಲಿ ಸಂಪಾದನೆ ಸುರಿಸು, ಧಾನ್ಯದ ಹೊಲಗಳಲ್ಲಿ ಸಂಪಾದನೆ ಸುರಿಸು, ರೈತನ ಬೆವರಿಗೆ ಫಲವನ್ನು ನೀಡಿಸು, ರೈತನ ಬೆವರಿಗೆ ಫಲವನ್ನು ನೀಡಿಸು. ತಾಯಿಯ ಮಡಿಲಂತೆ ಎಲ್ಲರನ್ನೂ ಪೊರೆಯು, ತಾಯಿಯ ಮಡಿಲಂತೆ ಎಲ್ಲರನ್ನೂ ಪೊರೆಯು. ಅವಳನ್ನು ಕಾಪಾಡಿ ಭವ್ಯ ಭವಿಷ್ಯ ಕಟ್ಟೋಣ, ಅವಳನ್ನು ಕಾಪಾಡಿ ಭವ್ಯ ಭವಿಷ್ಯ ಕಟ್ಟೋಣ.
1: ಇದುವರೆಗೂ ಬೀದರ್ನ ಜನನಿ ಸಾಹಿತ್ಯ ಮತ್ತು ಸಂಸ್ಕೃತಿ ವೇದಿಕೆ ವತಿಯಿಂದ ಕಾರ್ಯಕ್ರಮ ವೈವಿಧ್ಯವನ್ನು ಕೇಳಿದಿರಿ. ಭಾಗವಹಿಸಿದವರು

0: ಶ್ರೀಮತಿ ಗೀತಾಂಜಲಿ ಎಸ್ ಪಾಟೀಲ್, ಶ್ರೀಮತಿ ಕಸ್ತೂರಿ ಪಟ್ಪಳ್ಳಿ, ಶ್ರೀಮತಿ ರೂಪಾ ಪಾಟೀಲ್, ಡಾಕ್ಟರ್ ಜಗದೇವಿ ತಿಪ್ಪಶೆಟ್ಟಿ, ಶ್ರೀಮತಿ ಕೀರ್ತಿಲತಾ ಹೊಸಾಳೆ, ಶ್ರೀಮತಿ ಶಾಂತಾ ಎಸ್ ವೀರಶೆಟ್ಟಿ.
1: ಈ ಕಾರ್ಯಕ್ರಮ ಆಕಾಶವಾಣಿ ಕಲಬುರಗಿ ಕೇಂದ್ರದ ಕೊಡುಗೆ.

0: ಇದು ಆಕಾಶವಾಣಿ ಬೆಂಗಳೂರು.
1: ಅಜ್ಜ, ಇದು ಯಾವ ಗಿಡ?
2: ಟ್ಯಾಂಜರೀನ್, ತುಂಬಾ ಹಸಿಯಾಗಿರುತ್ತೆ, ಕೇಳಬೇಡಿ. ಫ್ರೀ ಫಾರಿನ್ ಟ್ರಿಪ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿ. ಈಗಲೇ ಮಾಡ್ತೇನೆ.
1: ಅಜ್ಜ ನಿಲ್ಲಿ, ಲಿಂಕ್ ಮೇಲೆ ಕ್ಲಿಕ್ ಮಾಡಬೇಡಿ.
2: ಯಾಕೆ?
1: ಇದು SMS ಸ್ಕ್ಯಾಮ್. ಕ್ಲಿಕ್ ಮಾಡಿದ್ರೆ ನಿಮ್ಮ ಬ್ಯಾಂಕ್ ಡೀಟೇಲ್ಸ್ ಕದೀತಾರೆ.
2: ಓ ಥ್ಯಾಂಕ್ಸ್.
3: PM ಜಯ್ ಅಬ್ ಗರೀಬೋ ಕಿ ಜಯ್ ಬನ್ ಗಯಿ ಹೈ.

0: ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯಡಿ ದೇಶದ ಸುಮಾರು 60 ಕೋಟಿ ಜನರು 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ ಸೌಲಭ್ಯಕ್ಕೆ ಅರ್ಹರಾಗಿದ್ದಾರೆ. ಇಲ್ಲಿಯವರೆಗೆ 12 ಕೋಟಿಗೂ ಹೆಚ್ಚು ಉಚಿತ ಚಿಕಿತ್ಸೆಗಳನ್ನು ಈ ಯೋಜನೆಯಡಿ ನೀಡಲಾಗಿದ್ದು, ಇದರಿಂದ ಬಡ ಕುಟುಂಬಗಳು ಸುಮಾರು 2 ಲಕ್ಷ ಕೋಟಿ ವೈದ್ಯಕೀಯ ವೆಚ್ಚವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಿದೆ. ಇಂದೇ ಆಯುಷ್ಮಾನ್ ಆಪ್ ಡೌನ್ಲೋಡ್ ಮಾಡಿ ನಿಮ್ಮ ಆಯುಷ್ಮಾನ್ ಕಾರ್ಡ್ ಅನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ 1455555ಕ್ಕೆ ಕರೆ ಮಾಡಿ.
1: ನೋಡು, ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
2: ಬೆಳಿಗ್ಗೆ 4 ಗಂಟೆಗೆ ಪೇಪರ್ ಹಾಕೋ ಕೆಲಸ ಶುರು ಆಗುತ್ತೆ. ಮಳೆ ಇರಲಿ ಚಳಿ ಇರಲಿ, ರಸ್ತೆಯಲ್ಲಿ ಓಡಾಡೋದೇ ನಮ್ಮ ಜೀವನ ಆಗೋಯ್ತು.
3: ಬೇಸರ ಮಾಡ್ಕೋಬೇಡ, ಈಗ ನಮ್ಮಂಥವರ ಸುರಕ್ಷತೆಗೆ ಕರ್ನಾಟಕ ಸರ್ಕಾರದ ವಿಶೇಷ ಯೋಜನೆ ಇದೆ. ದಿನಪತ್ರಿಕೆ ಮತ್ತು ಹಾಲು ವಿತರಣಾ ಕಾರ್ಮಿಕರ ಅಪಘಾತ ಪರಿಹಾರ ಮತ್ತು ವೈದ್ಯಕೀಯ ಸೌಲಭ್ಯ ಯೋಜನೆ.
0: 16-70 ವರ್ಷದ ಅರ್ಹ ಕಾರ್ಮಿಕರು ಇಂದೇ KSUWSSP.Karnataka.gov.in ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
4: ವಂದೇ ಮಾತರಂ 150ರ ಸಂಭ್ರಮ, ಆಕಾಶವಾಣಿಗೆ 90ರ ಸಂಭ್ರಮ. ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ವೀರಯೋಧರು, ರಕ್ಷಣಾ ಸೇವೆಯ ತಾರೆಗಳು.
5: ಪ್ರತಿ ಶುಕ್ರವಾರ ಬೆಳಿಗ್ಗೆ 9:05 9:30 ಆಕಾಶವಾಣಿ ಮುಖ್ಯವಾಹಿನಿಯಲ್ಲಿ,
4: ಆಕಾಶವಾಣಿ FM ರೈನ್ಬೋದಲ್ಲಿ 1:30, ವಿವಿಧ ಭಾರತಿಯಲ್ಲಿ 6:02 ಕೇಳಿ ವೀರಯೋಧರು, ರಕ್ಷಣಾ ಸೇವೆಯ ತಾರೆಗಳು.

0: ಕೇಳುವರೆ, ಇದೇ ಶುಕ್ರವಾರ ಜುಲೈ 31 ಸಾಯಂಕಾಲ 6:50 ಹಲೋ ಕೃಷಿರಂಗ ನೇರ ಪ್ರಸಾರ ಕಾರ್ಯಕ್ರಮದ ವಿಷಯ ಬೆಳೆ ಸಮೀಕ್ಷೆ. ಭಾಗವಹಿಸುವವರು ಶ್ರೀ ಸಿಬಿ ಬಾಲರೆಡ್ಡಿ, ಅಪರ ಕೃಷಿ ನಿರ್ದೇಶಕರು ಬೆಳೆ ಅಭಿವೃದ್ಧಿ ಮತ್ತು ಯೋಜನೆ. ಕರೆ ಮಾಡಲು ಫೋನ್ ಸಂಖ್ಯೆಗಳು 2237074 77, 2237048 88, 2237499, STD ಕೋಡ್ 080. ಕೇಳಿ, ಇದೇ ಶುಕ್ರವಾರ ಜುಲೈ 31 ಸಾಯಂಕಾಲ 6:50 ಹಲೋ ಕೃಷಿರಂಗ ನೇರ ಪ್ರಸಾರ ಕಾರ್ಯಕ್ರಮದ ವಿಷಯ ಬೆಳೆ ಸಮೀಕ್ಷೆ.
1: ರಾಜ್ಯವ್ಯಾಪಿ ಪ್ರಸಾರವಾಗುವ ಹಲೋ ಕೃಷಿರಂಗ ನೇರ ಫೋನ್ ಇನ್ ಕಾರ್ಯಕ್ರಮದ ಪ್ರಾಯೋಜಕರು ರಾಜ್ಯ ಕೃಷಿ ಇಲಾಖೆ.

0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಕೇಳುಗರೆ ನಮಸ್ಕಾರ. ಇಂದಿನ ಕಾರ್ಯಕ್ರಮದಲ್ಲಿ ಕೇಳಿ, ಸಂಧಿವಾತಕ್ಕೆ ಕಾರಣಗಳು, ಲಕ್ಷಣಗಳು ಮತ್ತು ಚಿಕಿತ್ಸೆ. ಈ ಕುರಿತು ಸಂಧಿವಾತ ರೋಗ ತಜ್ಞರಾದ ಡಾಕ್ಟರ್ ಸಂಗೀತಾ ಕೆಎನ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಸುಜಾತಾ ಎಫ್ ತಳವಾರ್.
2: ನಮ್ಮ ಎಲ್ಲ ಪ್ರೀತಿಯ ಕೇಳುಗರಿಗೆ ನಮಸ್ಕಾರ. ಇಂದಿನ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿದ್ದಾರೆ ಸಂಧಿವಾತ ರೋಗ ತಜ್ಞರಾಗಿರುವಂತಹ ಡಾಕ್ಟರ್ ಸಂಗೀತಾ ಕೆಎನ್ ಅವರು. ಮೇಡಮ್ ನಮಸ್ಕಾರ.
3: ನಮಸ್ಕಾರ ಮ್ಯಾಮ್.
2: ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ.
3: ಥ್ಯಾಂಕ್ ಯು.
2: ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಸಂಧಿವಾತಕ್ಕೆ ಕಾರಣಗಳು, ಲಕ್ಷಣಗಳು ಮತ್ತೆ ಏನೇನು ಚಿಕಿತ್ಸೆಗಳು ಈಗ ಲಭ್ಯ ಇದೆ ಅನ್ನೋದ್ರ ಕುರಿತಂಗೆ ಮಾಹಿತಿಯನ್ನ ಮಾಡಿಕೊಳ್ಳೋಣ. ಕಾಲ್ ನೋವು, ಕೈ ನೋವು, ಗಂಟು ನೋವು ಅದೆಲ್ಲ ಬರೋದು ಬಹಳ ಸಹಜ ಅಂತ ನಾವು ಅನ್ಕೊಂಡಿದ್ವಿ, ಆದ್ರೆ ಅದು ಯಾವಾಗ ಸಂಧಿವಾತ ಅಂತ ನೀವು ವೈದ್ಯರು ಅದನ್ನ ನಿರ್ಧಾರ ಮಾಡ್ತೀರಾ?
3: ತುಂಬಾ ಒಳ್ಳೆ ಪ್ರಶ್ನೆ ಕೇಳಿದ್ದೀರಾ ಮೇಡಮ್. ಸೊ ಸಂಧಿವಾತದಲ್ಲೂ ನೋವಿರುತ್ತೆ, ತುಂಬಾ ಹೆಚ್ಚು ಕೆಲಸ ಮಾಡೋರಲ್ಲೂ ಕೈಕಾಲು ನೋವಿರುತ್ತೆ, ಬಟ್ ಕೈಕಾಲು ನೋವು ಅಂದಾಕ್ಷಣ ಅದು ಸಂಧಿವಾತ ಆಗಿರೋದಿಲ್ಲ. ಸೊ ಸಂಧಿವಾತ ಏನಾದ್ರೂ ಇದ್ರೆ ಅದ್ರ ಲಕ್ಷಣಗಳು ಹೇಗಿರುತ್ತೆ ಅಂತ ಹೇಳಿದ್ರೆ, ಬೆಳಗ್ಗೆ ಎದ್ದ ಮೇಲೆ ಅಥವಾ ಸುಮಾರು ಹೊತ್ತು ರೆಸ್ಟ್ ಮಾಡಿದ್ಮೇಲೆ ಕೀಲ್ಗಳಲ್ಲಿ ನೋವು ಕಾಣಿಸ್ಕೊಳ್ಳುವಂಥದ್ದು, ಬಿಗಿತಾ ಇರುವಂತದ್ದು, ಅದು ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್ ಅದು. ಜೊತೆಗೆ ಕೀಲುಗಳಲ್ಲಿ ಊತನ ನಾವು ಕಾಣಬಹುದು, ಆಬ್ವಿಯಸ್ ಆಗಿ ಕಾಣಿಸ್ತಾ ಇರುತ್ತೆ. ಜೊತೆಗೆ ಕೆಲವು ಕೀಲ್ಗಳು ಮುಟ್ಟಿದಾಗ ಬಿಸಿ ಇರುತ್ತೆ. ಇದು ಸಂಧಿವಾತ ಇರುವಂತಹ ಒಂದು ಮೇನ್ ಲಕ್ಷಣ. ಅಂದ್ರೆ ಆರ್ಥ್ರೈಟಿಸ್ ಅಂತ ನಾವೇನ್ ಕರಿತೀವಿ, ಜಾಯಿಂಟ್ ಪೇನ್ ಅನ್ನೋದು ಕೀಲು ನೋವು, ಆರ್ಥ್ರೈಟಿಸ್ ಅನ್ನೋದು ಸಂಧಿವಾತ. ಸೊ ಇದೆರಡನ್ನ ಮೊದಲು ಅದನ್ನ ಐಡೆಂಟಿಫೈ ಮಾಡೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಮತ್ತೆ ಇದು ರೆಸ್ಟ್ ತಗೊಂಡ್ಮೇಲೆ ಹೆಚ್ಚಿದ್ದು, ಕೆಲಸ ಮಾಡಕ್ ಶುರು ಮಾಡಾದ್ಮೇಲೆ ಅಥವಾ ಕೀಲು ನಾವು ಮೂವ್ ಮಾಡಕ್ ಸ್ಟಾರ್ಟ್ ಮಾಡಾದ್ಮೇಲೆ ನೋವು ಕಡಿಮೆ ಆಗುವಂತದ್ದು. ಮತ್ತೆ ಇನ್ನೊಂದೇನು ಅಂತ ಹೇಳಿದ್ರೆ, ಬಿಸಿನೀರಲ್ಲಿ ಕೈ ಅಥವಾ ಕಾಲುಗಳನ್ನ ಇಟ್ಕೊಂಡ್ಮೇಲೆ ನೋವು ಸ್ವಲ್ಪ ಕಡಿಮೆ ಆಗುವಂತದ್ದು. ಮತ್ತೆ ಜನರಲಿ ಪೇನ್ ಕಿಲ್ಲರ್ಸ್ ಎಲ್ಲ ಸಿಗುತ್ತಲ್ಲ, ಅದನ್ನ ತಗೊಂಡ ಮೇಲೇನು ನೋವು ಕಡಿಮೆ ಆಗುವಂಥದ್ದು. ಅದ್ರದ್ದು ಕೆಲಸ ಆಲ್ಮೋಸ್ಟ್ 8-10 ಗಂಟೆ ಕಾಲ ಇದ್ರೆ, 8-10 ಗಂಟೆ ಕಾಲ ಕಳೆದ ನಂತರ ಪುನಃ ನೋವು ಕಾಣಿಸ್ಕೊಳ್ಳುವಂಥದ್ದು. ಸೊ ಇದು ಹೆಂಗಸರಲ್ಲೇನೆ ಹೆಚ್ಚಾಗಿ ಕಾಣಿಸ್ಕೊಳ್ಳುತ್ತೆ. ಅಂದ್ರೆ 9 ರೋಗಗಳಲ್ಲಿ ಸಂಧಿವಾತ ಇರುವಂತದ್ದು ಅದು 9 ಪಟ್ಟು ಹೆಂಗಸರಲ್ಲಿ ಕಾಣುತ್ತೆ. ಬಟ್ ರೂಮಟಾಯ್ಡ್ ಆರ್ಥ್ರೈಟಿಸ್ ಅನ್ನುವಂತ ಕಾಯಿಲೆನಲ್ಲಿರುವಂತಹ ಸಂಧಿವಾತ ಅಥವಾ ಆರ್ಥ್ರೈಟಿಸ್ ಅದು 4 ಪಟ್ಟು, ಅಂದ್ರೆ ಒಬ್ಬ ಗಂಡಸಕ್ ಬಂದ್ರೆ 4 ಜನ ಹೆಣ್ಮಕ್ಳಲ್ಲಿ ಕಾಣಿಸ್ಕೊಳ್ಬಹುದು.
2: ಏನ್ ಕಾರಣ ಇರ್ಬೋದು ಇದು? ಹೆಣ್ಣು ಮಕ್ಕಳಿಗೆ ಮಾತ್ರ ಯಾಕೆ ಹಿಂಗೆ ಪಾರ್ಶಾಲಿಟಿ? ರೋಗದಲ್ಲಿನೂ ಪಾರ್ಶಾಲಿಟಿ ಇದೆಯಲ್ಲ ಮೇಡಮ್?
3: ಹೌದು, ರೋಗದಲ್ಲೂ ಪಾರ್ಶಾಲಿಟಿ ಯಾಕೆ ಅಂತ ಹೇಳಿದ್ರೆ, ನಾವು ಹೆಣ್ಮಕ್ಳಲ್ಲಿ XX ಕ್ರೋಮೋಸೋಮ್ಸ್ ಅಂತ ಇದೆ ಮೇಡಮ್, 2X ಕ್ರೋಮೋಸೋಮ್ಸ್ ಅಂತ ಇರುತ್ತೆ. ಗಂಡಸರಲ್ಲಿ XY ಅಂತ ಕ್ರೋಮೋಸೋಮ್ ಇರುತ್ತೆ. ಒಂದು ಎಕ್ಸ್ಟ್ರಾ ಲಿಂಬ್ ಆಫ್ ಎಕ್ಸ್ ಕ್ರೋಮೋಸೋಮ್ ಅಂತ ನಾವೇನ್ ಕರಿತೀವಿ, ಆ ಲಿಂಬ್ ಏನಿದೆ, ಆ ಸ್ಮಾಲ್ ಸೆಗ್ಮೆಂಟ್, ಅದು ಹೆಚ್ಚಾಗಿ ಆಂಟಿಬಾಡಿ ಪ್ರೊಡಕ್ಷನ್ ಅಲ್ಲಿ ಹೆಲ್ಪ್ ಮಾಡುತ್ತೆ. ಅಂದ್ರೆ ಇವಾಗ ಇನ್ಫೆಕ್ಷನ್ ಏನಾದ್ರೂ ಆದಾಗ ಆಂಟಿಬಾಡೀಸ್ ಹೊರಗಡೆ ಬಂದು ಅದು ಇನ್ಫೆಕ್ಷನ್ ಫೈಟ್ ಮಾಡಕ್ಕೆ ನೆರವಾಗುತ್ತೆ. ಅಂದ್ರೆ ಸಂಧಿವಾತಕ್ಕೆ ಸಂಬಂಧಪಟ್ಟಾಗ ನಾನು ಹೇಳ್ತಲ್ಲ, ಇನ್ಫೆಕ್ಷನ್ ಫೈಟ್ ಮಾಡುವಂತ ಕೆಪಾಸಿಟಿ ಹೆಣ್ಮಕ್ಳಲ್ಲೇ ಹೆಚ್ಚಿರುತ್ತೆ. ಅದಕ್ಕೂ ಇದೇ ಕಾರಣ, ಹೆಚ್ಚಾಗಿ ಆಂಟಿಬಾಡಿ ಪ್ರೊಡಕ್ಷನ್ ಇರುತ್ತೆ. ಸೊ ಅವ್ರಿಗೆ ಇನ್ಫೆಕ್ಷನ್ ಏನಾದ್ರು ಆದ್ರೆ ಫೈಟ್ ಮಾಡುವಂತ ಕೆಪಾಸಿಟಿನೂ ಹೆಣ್ಮಕ್ಳಲ್ಲೇ ಇರುತ್ತೆ. ಅದು ಯಾವಾಗ ಮಿತಿ ಮೀರುತ್ತೆ, ಅಥವಾ ಇನ್ನು ಕೆಲವರಲ್ಲಿ ಜೆನೆಟಿಕ್ ಸಸೆಪ್ಟಿಬಿಲಿಟಿ ಅಂತ ನಾವು ಕರಿತೀವಿ, ಕೆಲವರಲ್ಲಿ ಫ್ಯಾಮಿಲಿ ಹಿಸ್ಟ್ರಿ ಏನಾದ್ರೂ ಇದ್ರೆ, ಮನೆಯಲ್ಲಿ ಅವರ ಅಕ್ಕ ತಂಗಿಯರಲ್ಲಿ, ದೊಡ್ಡಮ್ಮ ಚಿಕ್ಕಮ್ಮ ತಾಯಿ ಈ ರೀತಿ ಯಾರಲ್ಲಾದ್ರೂ ಯಾವುದೇ ಆಟೋ ಇಮ್ಯೂನ್ ಡಿಸೀಸ್ ಇದ್ರೆ, ಅಂದ್ರೆ ಥೈರಾಯ್ಡ್ ಇರಬಹುದು, ಚಿಕ್ಕಂದಿನಲ್ಲೇ ಡಯಾಬಿಟೀಸ್ ಇರಬಹುದು, ಅಥವಾ ಕೀಲಿಗೆ ಸಂಬಂಧಪಟ್ಟಾಗೆ ಆರ್ಥ್ರೈಟಿಸೇ ಇರಬಹುದು, ಇದಿಷ್ಟು ಯಾರಿಗೆ ಇದ್ರೂ ಸಹ ಇವರಲ್ಲಿ ಆ ಜೆನೆಟಿಕ್ ಪ್ರಿಡಿಸ್ಪೋಸಿಷನ್ ಅಂತ ನಾವು ಕರಿತೀವಿ ಹಾಗಿರುತ್ತೆ. ಸೊ ಇಂಥವರಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಯಾವ್ದಾದ್ರು ವೈರಲ್ ಇನ್ಫೆಕ್ಷನ್ ಇರಬಹುದು, ಅಥವಾ ನಮ್ಮ ದೇಹದಲ್ಲಿ ಆಗುವಂತಹ ಹಾರ್ಮೋನಲ್ ಚೇಂಜಸ್ ಇಂದ ಇರಬಹುದು, ಕೆಲವೊಮ್ಮೆ ಏನಾಗುತ್ತೆ ಅಂತ ಹೇಳಿದ್ರೆ ಪೀರಿಯಡ್ಸ್ ನ ರೆಗ್ಯುಲರೈಸ್ ಮಾಡಕ್ಕೆ ಅಂತ ಕೆಲವೊಂದು ಈಸ್ಟ್ರೋಜನ್ ಕಂಟೈನಿಂಗ್ ಕಾಂಟ್ರಸೆಪ್ಟಿವ್ ಪಿಲ್ಸ್ ಅಂತ ಕೊಡ್ತಾರೆ ಮೇಡಮ್. ಸೊ ಆ ಈಸ್ಟ್ರೋಜನ್ ಅಂಶದಿಂದನೂ ಸಹ ಈ ಆರ್ಥ್ರೈಟಿಸ್ ಬರುವಂತ ಸಾಧ್ಯತೆ ಇರುತ್ತೆ. ಅಂದ್ರೆ ಇಂಥದ್ದೇ ಟ್ರಿಗರ್ ಆಗುತ್ತೆ ಅಂತ ಸ್ಪೆಸಿಫಿಕ್ ಆಗಿ ಹೇಳಕ್ ಬರಲ್ಲ. ಇಟ್ ಕ್ಯಾನ್ ಬಿ ಇನ್ಫೆಕ್ಷನ್, ಇಟ್ ಕ್ಯಾನ್ ಬಿ ಹಾರ್ಮೋನ್ಸ್, ಅಥವಾ ಸ್ಟ್ರೆಸ್ ಇರ್ಬೋದು, ಸ್ಮೋಕಿಂಗ್ ಇರ್ಬೋದು, ಅಥವಾ ನಮ್ಮ ಜೀವನ ಶೈಲಿ, ಇದಿಷ್ಟಲ್ಲಿ ಯಾವ್ದು ಬೇಕಾದ್ರೂ ಅದನ್ನ ಟ್ರಿಗರ್ ಮಾಡಬಹುದು. ಸೊ ಈ ಹೆಣ್ಮಕ್ಳಲ್ಲಿ ಈ ಎಕ್ಸ್ಟ್ರಾ ಲಿಂಬ್ ಆಫ್ ಎಕ್ಸ್ ಕ್ರೋಮೋಸೋಮ್ ಇರೋದ್ರಿಂದ ಆಂಟಿಬಾಡಿ ಪ್ರೊಡಕ್ಷನ್ ಸ್ವಲ್ಪ ಹೆಚ್ಚಿರುತ್ತೆ. ಸೊ ಅದರಿಂದ ಈ ಆಟೋಇಮ್ಯೂನ್ ಡಿಸೀಸಸ್ ಎಲ್ಲ ಹೆಣ್ಮಕ್ಳಲ್ಲೇ ಹೆಚ್ಚಾಗಿ ನಾವು ಕಾಣಬಹುದು. ಮತ್ತೆ ಇನ್ನೊಂದು, ಈ ಹಾರ್ಮೋನಲ್ ಚೇಂಜಸ್ ಏನಿದೆ, ಒಂದು ಋತುಮತಿ ಆದಾಗ ಆಗುವಂತ ಹಾರ್ಮೋನಲ್ ಚೇಂಜಸ್, ಪ್ರೆಗ್ನೆನ್ಸಿ ಆದಾಗ, ಡೆಲಿವರಿ ಆದ ನಂತರ, ಅಥವಾ ಮುಟ್ಟು ನಿಂತ ನಂತರ, ಸೊ ಈ 4 ಫೇಸಸ್ ಅಲ್ಲಿ ತುಂಬಾ ಹಾರ್ಮೋನಲ್ ಚೇಂಜಸ್ ಆಗುತ್ತೆ ನಮ್ಮ ದೇಹದಲ್ಲಿ. ಅದರಿಂದ ಈ ಆಟೋಇಮ್ಯೂನ್ ಡಿಸೀಸಸ್ ಅಥವಾ ಸಂಧಿವಾತ ಪರ್ಸೆ ನಾವು ಕರಿತೀವಿ, ಅದು ಸಹ ಈ ವಯಸ್ಸಿನ ಜನರಲ್ಲಿ ಹೆಚ್ಚಾಗಿ ನಾವು ಕಾಣಬಹುದು.
2: ಇದು ಇತ್ತೀಚೆಗೆ ಜಾಸ್ತಿ ಆಗಿದೆ ಅಂತಾರಲ್ಲ, ಅದು ನಿಜನಾ? ವೈದ್ಯರಾಗಿ ಏನ್ ಹೇಳ್ತೀರಾ?
3: ಇತ್ತೀಚೆಗೆ ಅರಿವು

0: ಜಾಸ್ತಿ ಆಗಿದೆ. ಆದ್ರಿಂದ ಪಿಕಪ್ ಮಾಡುವಂತ ರೇಟ್ ಸ್ವಲ್ಪ ಜಾಸ್ತಿ ಆಗಿದೆ ಅಷ್ಟೇ ಮೇಡಮ್. ಇತ್ತೀಚಿನ ದಿನಗಳಲ್ಲಿ ನಾವು ರೋಗಿಗಳನ್ನ ನೋಡ್ತೀವಲ್ಲ, ಸೊ ಅವರಲ್ಲಿ ನಾವು ಡಿಫಾರ್ಮಿಟಿ ಅನ್ನೋದು ಅಂದ್ರೆ ತುಂಬಾ ಕೈ ಬೆರಳುಗಳು ಕಾಲ್ ಬೆರಳುಗಳು ಸೊಟ್ಟಪಟ್ಟ ಆಗೋದನ್ನ ನಾವು ಹೆಚ್ಚಾಗಿ ಕಾಣಲ್ಲ. ತುಂಬಾ ಹಿಂದೆ ಡಿಟೆಕ್ಟ್ ಆಗಿರೋಂತ ಪೇಷಂಟ್ಸ್ ಅಲ್ಲಿ ಕೈ ಕಾಲುಗಳು ಡಿಫಾರ್ಮಿಟಿ ಆಗೋದು ಅದನ್ನೇ ನಾವು ಹೆಚ್ಚಾಗಿ ನೋಡ್ತೀವಿ. ಅಂದ್ರೆ ಹಿಂದೆ ಅದು ಐಡೆಂಟಿಫೈ ಮಾಡೋದೇ ಒಂದು ದೊಡ್ಡ ಸಮಸ್ಯೆ ಆಗಿತ್ತು. ಇವಾಗ ಈ ವಿಜ್ಞಾನ ಮತ್ತೆ ಇದನ್ನ ಐಡೆಂಟಿಫೈ ಮಾಡುವಂತ ವ್ಯವಸ್ಥೆ ಏನಿದೆ ಅದು ಸ್ವಲ್ಪ ಅಡ್ವಾನ್ಸ್ ಆಗಿರೋದ್ರಿಂದ ನಾವು ಬೇಗ ಐಡೆಂಟಿಫೈ ಮಾಡಿ ಬೇಗ ಔಷಧಿನ ಶುರು ಮಾಡಕ್ಕೆ ಸಾಧ್ಯ ಆಗ್ತಿದೆ. ಆದ ಕಾರಣ ಡಿಫಾರ್ಮಿಟೀಸ್ ಕಡಿಮೆ ಮತ್ತೆ ಪಿಕಪ್ ರೇಟ್ ಸ್ವಲ್ಪ ಜಾಸ್ತಿ. ಸೊ ಅದು ಎಲ್ಲರಿಗೂ ಅಂತ ಹೇಗ್ ಅನ್ಸುತ್ತೆ ಅಂತ ಹೇಳಿದ್ರೆ ಅದು ಈ ನಡುವೆ ಜಾಸ್ತಿ ಆಗ್ಬಿಟ್ಟಿದೆ ಅಂತ ಅನ್ನೋ ಹಾಗೆ. ಬಟ್ ಮೊದ್ಲಿಂದನೂ ಇದ್ದಿದ್ದೆ, ಬಟ್ ಈ ನಡುವೆ ನಾವು ಪಿಕಪ್ ಮಾಡೋದು ಸ್ವಲ್ಪ ಬೇಗ ಪಿಕಪ್ ಮಾಡ್ತಾ ಇದೀವಿ ಮ್ಯಾಮ್.
1: ಮೇಡಮ್, ಇದು ಒಂದ್ ಸರ್ತಿ ಕಾಣಿಸ್ಕೊಂಡ ನಂತರ ಅಂದ್ರೆ ಮೂಳೆ ಸವಿತ ಅಂದ್ರೆ ಮಂಡಿಗೆ ಸಂಬಂಧಪಟ್ಟ ಹಾಗೆ ಮಾತಾಡೋದಾದ್ರೆ ಮೂಳೆ ಸವಿತ ಯಾವಾಗ ಶುರುವಾಗುತ್ತೋ ಅವಾಗ ಕಾಣಿಸ್ಕೊಳ್ತಾ ಇತ್ತು. ಆದ್ರೆ ಈಗ 20 ವರ್ಷ 25 ವರ್ಷದ ಮಕ್ಕಳಿಗೆಲ್ಲ ಶುರುವಾಗ್ಬಿಡ್ತಿದೆ ಅಂತ ಹೇಳ್ತಾರಲ್ಲ
0: ಮೇಡಮ್. ಮೊದ್ಲಿಂದನು ಮಕ್ಕಳಿರ್ಬೋದು ವಯಸ್ಕರಲ್ಲಿರ್ಬೋದು ಅಥವಾ ತುಂಬಾ ವಯಸ್ಸಾದವರಲ್ಲಿರ್ಬೋದು ಆರ್ಥ್ರೈಟಿಸ್ ಅನ್ನೋದು ಯಾವ ಏಜ್ ಅಲ್ಲಿ ಬೇಕಾದ್ರೂ ಕಾಣಿಸ್ಕೊಳ್ಬಹುದು. ಇವಾಗ ನೀವು ಹೇಳ್ದಾಗೆ ಮಂಡಿ ಮೂಳೆ ಸವಿಯೋದು ಅದೇ ಡಿಫ್ರೆಂಟ್, ಅದು ಬೇರೆ ಟೇರ್ ಸಂಬಂಧಪಟ್ಟಿದೆ ಆರ್ಥ್ರೈಟಿಸ್ ಅಂದ್ರೆ ಆ ಸ್ಪೆಸಿಫಿಕ್ ಜಾಯಿಂಟ್ ಅನ್ನ ಹೆಚ್ಚಾಗಿ ಉಪಯೋಗಿಸಿ ಆಗಿರುವಂತ ಸವೆತ ಅದು. ಆಯ್ತಾ, ಸೊ ಅದು ಎಲ್ಲರಲ್ಲೂ ಆಗುತ್ತೆ, ಅದು ಇಟ್ ಇಸ್ ಅ ಪಾರ್ಟ್ ಆಫ್ ಏಜಿಂಗ್.
1: ಈಗ ಮಂಡಿ ಆಗುತ್ತೆ, ಮಂಡಿ ನೋವಿನ ಮತ್ತೆ ಈ ಸಂಧಿವಾತ ಅಂತ ಹೇಳ್ಬೋದು ಅಂತ ಅನ್ಸುತ್ತೆ.
0: ಅಂದ್ರೆ ಸಂಧಿವಾತದಲ್ಲಿ ಮಂಡಿ ಸಹ ಇನ್ವಾಲ್ವ್ ಆಗ್ಬಹುದು, ಬಟ್ ಮಂಡಿ ನೋವಿದೆ ಅಂತ ಅಂದ ಮಾತ್ರಕ್ಕೆ ಅದು ಸಂಧಿವಾತ ಅಲ್ಲ. ಸಂಧಿವಾತ ಇರಬೇಕು ಅಂತ ಹೇಳಿದ್ರೆ ಅಟ್ಲೀಸ್ಟ್ ಒಂದ್ ಸ್ಮಾಲ್ ಜಾಯಿಂಟ್ ಅಂದ್ರೆ ಕೈ ಬೆರಳು ಅಥವಾ ಕಾಲ್ ಬೆರಳುಗಳಲ್ಲಿ ಸ್ಮಾಲ್ ಜಾಯಿಂಟ್ ಅಂತ ನಾವು ಕರಿತೀವಿ ಮೇಡಮ್. ಆಯ್ತಾ, ಸೊ ಅದರಲ್ಲಿ ಅಟ್ಲೀಸ್ಟ್ ಒಂದ್ ಸ್ಮಾಲ್ ಜಾಯಿಂಟ್ ಇನ್ವಾಲ್ವ್ಮೆಂಟ್ ಇದ್ದೇ ಇರುತ್ತೆ. ಅಂಡ್ ಅದ್ರ ಜೊತೆಗೆ ಬೇರೆ ಕೀಲ್ಗಳು, ದೊಡ್ಡ ಕೀಲ್ಗಳು, ಮಂಡಿ ಇರ್ಬೋದು, ಹಿಮ್ಮಡಿ ಇರ್ಬೋದು, ಮೊಣಗ ಇರ್ಬೋದು, ಅದ್ ಯಾವ್ದು ಬೇಕಾದ್ರೂ ಇನ್ವಾಲ್ವ್ಮೆಂಟ್ ಆಗಬಹುದು. ಬಟ್ ಬರೀ ಮಂಡಿ ಮಾತ್ರ ಇನ್ವಾಲ್ವ್ಮೆಂಟ್ ಆಗಿದೆ ಅಂತ ಹೇಳಿದ್ರೆ ಅದು ಸಂಧಿವಾತ ಇರ್ಲಿಕ್ಕಿಲ್ಲ. ನೋಡಿ ನಾವು ಅದನ್ನ ಐಡೆಂಟಿಫೈ ಮಾಡ್ಬೇಕಾಗತ್ತೆ. ಎಷ್ಟೋ ಬಾರಿ ಈ ನಮ್ಮ ಹಳ್ಳಿಗಳಲ್ಲಿ ತುಂಬಾ ಶ್ರಮ ಪಟ್ಟು ಕೆಲಸ ಮಾಡ್ತಾರೆ, ಹೆಚ್ಚಾಗಿ ಕೆಲಸ ಮಾಡುವಂತ ಜನರಲ್ಲಿ ಆ ನೋವಿನ ಅಂಶ ಸ್ವಲ್ಪ ಕಡಿಮೆ ಇರುತ್ತೆ. ಸೊ ಅವ್ರಿಗೆ ಯಾವಾಗ ತುಂಬಾ ಜಾಸ್ತಿ ಆಗ್ಬಿಡುತ್ತೋ ಆರ್ಥ್ರೈಟಿಸ್ ಅವಾಗ ಡಾಕ್ಟರ್ ಹತ್ರ ಬರ್ತಾರೆ. ಯಾಕೆ ಅಂತ ಹೇಳಿದ್ರೆ ಕೆಲಸ ಮಾಡ್ತಾ ಮಾಡ್ತಾ ಆಕ್ಚುಲಿ ನೋವಿನ ಪ್ರಮಾಣ ಸ್ವಲ್ಪ ಕಡಿಮೆ ಆಗ್ಬಿಡುತ್ತೆ. ಸೊ ನೋವು ಕಡಿಮೆ ಮಾಡಕ್ಕೆ ನಾವು ಜಾಯಿಂಟ್ ಪೇನ್ಸ್ ಅಥವಾ ಆರ್ಥ್ರೈಟಿಸ್ ಇರುವಂತ ಪೇಷಂಟ್ಸ್ಗೆ ಯಾರಿಗೂ ರೆಸ್ಟ್ ಅಲ್ಲಿರಿ ಅಂತ ಹೇಳೋದೇ ಇಲ್ಲ. ನಿಮ್ ಕೈಲಿ ಏನೇನ್ ಸಾಧ್ಯ ಆಗುತ್ತೋ ಅದೆಲ್ಲ ಕೆಲಸ ಮಾಡಿ ಅಂತ ಹೇಳ್ತೀವಿ. ಐಡಿಯಾ ಇಷ್ಟೇ, ಅವರು ಎಷ್ಟು ಆಕ್ಟಿವ್ ಆಗಿ ಜಾಯಿಂಟ್ಸ್ ನ ಇಟ್ಕೊಳ್ತಾರೋ ಅಷ್ಟು ಚೆನ್ನಾಗಿರುತ್ತೆ ಅವ್ರ ಕೀಲ್ಗಳು.
1: ಈಗ ನೋವು ಬಂತು ಆರಾಮಾಗಿ ಮಲ್ಕೊಂಡ್ಬಿಡೋಣ ಅಂದ್ರೆ ತಪ್ಪು.
0: ತಪ್ಪು, ಹೌದು. ಯಾರೇ ಆದ್ರೂ ಅರ್ಥ್ರೈಟಿಸ್ ಇರುವಂತ ಪೇಷಂಟ್ಸ್ ಆ ಜಾಯಿಂಟ್ಸ್ ನ ಆಕ್ಟಿವ್ ಆಗಿ ಇಟ್ಕೊಳ್ಬೇಕು. ಅದರಂತ ಹೆಚ್ಚಾಗಿ ಎಕ್ಸಸೈಸ್ ಮಾಡ್ಬೇಕು ಅಂತ ಅಲ್ಲ, ಎಕ್ಸಸೈಸ್ ಅಥವಾ ಹೆಚ್ಚಿನ ಶ್ರಮ ಪಟ್ಟು ಮಾಡುವಂತ ಕೆಲಸಗಳನ್ನ ಅವಾಯ್ಡ್ ಮಾಡ್ಬೇಕು. ಬಟ್ ಅಸ್ಪೆಸಿಫಿಕ್ ಜಾಯಿಂಟ್ ನ ಮೂವ್ಮೆಂಟ್ ಅಲ್ಲಿ ಇಟ್ಕೊಳ್ಬೇಕು, ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಕಂಪ್ಲೀಟ್ ಬೆಡ್ ರೆಸ್ಟ್ ನಾವ್ ಯಾರಿಗೂ ಅಡ್ವೈಸ್ ಮಾಡಲ್ಲ ಮೇಡಮ್.
1: ಈಗ ನಮ್ಮ ವೈದ್ಯಕೀಯ ವಿಜ್ಞಾನ ಬೆಳೆದ ಹಾಗೆ ಸಾಕಷ್ಟು ಅಡ್ವಾನ್ಸ್ಡ್ ಟ್ರೀಟ್ಮೆಂಟ್ ಅಂತ ಏನ್ ಹೇಳ್ತೀರಿ, ಚಿಕಿತ್ಸೆ ವಿಧಾನಗಳು ಸಹ ಬದಲಾಗಿದೆ. ಮೊದಲು ಬರೀ ನೋವು ನಿವಾರಕಗಳನ್ನ ಕೊಟ್ಟು. ನನ್ಗೆ ಇನ್ನೊಂದು ಪ್ರಶ್ನೆ, ಇದು ಒಂದ್ ಸರ್ತಿ ಬಂದ್ರೆ ಇದು ಜೀವನ ಪೂರ್ತಿ ಮ್ಯಾನೇಜ್ ಮಾಡಕ್ಕೆ ಇರುವಂತ ಕಾಯಿಲೆನಾ ಅಥವಾ ಇದನ್ನ ಪೂರ್ತಿ ಕ್ಯೂರ್ ಮಾಡಬಹುದಾ?
0: ಕ್ಯೂರ್ ಮಾಡಕ್ ಆಗಲ್ಲ. ಈ ಪ್ರಶ್ನೆ ಆಲ್ಮೋಸ್ಟ್ ಎಲ್ಲ ಪೇಷಂಟ್ಸ್ ನಿಮ್ ಹತ್ರ ಕೇಳ್ತಾರೆ ಮೇಡಮ್. ಸೊ ಕ್ಯೂರ್ ಮಾಡಕ್ ಆಗಲ್ಲ, ಬಟ್ ಇಟ್ ಇಸ್ ಟ್ರೀಟಬಲ್. ಮೊದ್ಲಿನ ಹಾಗೆ ಕೆಲವಷ್ಟೇ ಮಾತ್ರೆಗಳಿಲ್ಲ ಇವಾಗ. ಮೊದಲು ಬರೀ ನೋವು ನಿವಾರಕ ಔಷಧಿ ಅಂತ ನೀವೇನ್ ಹೇಳಿದ್ರೆ ಅದ್ರ ಜೊತೆಗೆ ಸ್ಟೀರಾಯ್ಡ್ಸ್ ಮಾತ್ರ ಇತ್ತು. ಈಗ ಇಮ್ಯುನೋ ಮಾಡ್ಯುಲೇಟರ್ಸ್ ಅಂತ ಕೆಲವೊಂದು ಔಷಧಿ ಇದೆ, ಅದು ಎಲ್ಲಾರ್ಗು ಒಂದೇ ತರದ ಮಾತ್ರೆ ನಾವು ಕೊಡ್ಲಿಕ್ಕಾಗಲ್ಲ. ಅವರು ಪ್ರೆಗ್ನೆನ್ಸಿ ಪ್ಲಾನ್ ಮಾಡ್ತಾ ಇದಾರಾ ಇಲ್ವಾ, ಅಥವಾ ಈ ಒಂದು ಪರ್ಟಿಕ್ಯುಲರ್ ಮಾತ್ರೆ ಸೆಟ್ ಆಗ್ತಾ ಇದೆಯಾ ಇಲ್ವಾ, ಅದರಿಂದ ಏನಾದ್ರು ಬೇರೆ ಸಮಸ್ಯೆಗಳು ಆಗ್ತಾ ಇದೆಯಾ, ಲೂಸ್ ಮೋಷನ್ಸ್ ಏನಾದ್ರು ಆಗ್ತಾ ಇದೆಯಾ, ಬೇರೆ ಸೈಡ್ ಎಫೆಕ್ಟ್ ಏನಾದ್ರು ಆಗ್ತಾ ಇದೆಯಾ, ಮತ್ತೆ ಲಂಗ್ಸ್ ಇನ್ವಾಲ್ವ್ಮೆಂಟ್ ಏನಾದ್ರು ಆಗಿದೆಯಾ, ಶ್ವಾಸಕೋಶದ ಇನ್ವಾಲ್ವ್ಮೆಂಟ್ ಇದ್ರೆ ಕೆಲವೊಂದು ಮಾತ್ರೆಗಳನ್ನ ನಾವು ಅವಾಯ್ಡ್ ಮಾಡ್ಬೇಕು. ಸೊ ಹಾಗಾಗಿ ಎಷ್ಟೋ ತರದ ಔಷಧಿಗಳಿದೆ, ಅದಷ್ಟರಲ್ಲಿ ನಾವು ಯಾವ್ದನ್ನ ಬೇಕಾದ್ರೂ ಚೂಸ್ ಮಾಡಬಹುದು. ಈ ಮಾತ್ರೆಗಳು ಮ್ಯಾಕ್ಸಿಮಮ್ ಡೋಸೇಜ್ ಅಲ್ಲಿ ನಾವು ಕೊಟ್ಟು ಇನ್ನೂ ಕಾಯಿಲೆ ಕಂಟ್ರೋಲ್ ಬರದೇ ಇದ್ದ ಪಕ್ಷದಲ್ಲಿ ನೆಕ್ಸ್ಟ್ ಲೆವೆಲ್ ಟ್ರೀಟ್ಮೆಂಟ್ ಅಂದ್ರೆ ಬಯೋಲಾಜಿಕ್ಸ್ ಅಥವಾ ಬಯೋಸಿಮಿಲರ್ಸ್ ಅಂತ ಎಲ್ಲ ಔಷಧಿ ಇದೆ ಮೇಡಮ್. ಅದು ಇಂಜೆಕ್ಷನ್ ಫಾರ್ಮ್ ಅಲ್ಲೂ ಇದೆ, ಮಾತ್ರೆಗಳ ಫಾರ್ಮ್ ಅಲ್ಲೂ ಇದೆ. ಸೊ ನಮ್ಗೆ ಇವಾಗ ಚಾಯ್ಸ್ ಆಫ್ ಮೆಡಿಕೇಶನ್ಸ್ ತುಂಬಾ ಇದೆ, ಅಂದ್ರೆ ಡಿಪೆಂಡಿಂಗ್ ಅಪಾನ್ ದ ಕೇಸ್ ಸಿನಾರಿಯೋ. ಸೊ ಇವಾಗ ಪ್ರೆಗ್ನೆನ್ಸಿ ಪ್ಲಾನ್ ಮಾಡ್ತಾ ಇರೋರ್ಗೆ ಕೆಲವೊಂದು ಔಷಧಿ ಮಾತ್ರನೇ ಕೊಡ್ಬೇಕು ಅಂತ ಇರುತ್ತೆ, ಯಾಕಂದ್ರೆ ತಾಯಿಗೆ ಪ್ಲಸ್ ಮಗುಗೆ ಯಾವುದೇ ರೀತಿಯಲ್ಲೂ ಹಾನಿ ಆಗಬಾರ್ದು. ಸೊ ಇದನ್ನೆಲ್ಲ ನಾವು ಗಮನದಲ್ಲಿ ಇಟ್ಕೊಂಡು ನಾವು ಔಷಧಿನ ಪ್ರಿಸ್ಕ್ರೈಬ್ ಮಾಡ್ಬೇಕಾಗತ್ತೆ. ಸೊ ಹಾಗೆ ಡೆಲಿವರಿ ಆದ ನಂತರ ಮೊದಲನಾಗೆ ಇವಾಗ ಪ್ರೀ ಪ್ರೆಗ್ನೆಂಟ್ ಸ್ಟೇಟ್ ಅಲ್ಲಿ ಯಾವ ಔಷಧಿ ಕೊಡ್ತೀವಿ ಅದನ್ನ ನಾವು ಕಂಟಿನ್ಯೂ ಮಾಡಬಹುದು. ಹಾಗೆ ಕೆಲವರಲ್ಲಿ ಕಿಡ್ನಿ ಇನ್ವಾಲ್ವ್ಮೆಂಟ್ ಏನಾದ್ರು ಆಗಿರುತ್ತೆ, ತುಂಬಾ ವರ್ಷಗಳ ಗಟ್ಟಲೆ ಅವರು ಪೇನ್ ಕಿಲ್ಲರ್ಸ್ ತಗೊಂಡಿರ್ತಾರೆ, ಸೊ ಅದರಿಂದ ಅವ್ರಿಗೆ ಕಿಡ್ನಿ ಸಮಸ್ಯೆ ಏನಾದ್ರು ಬಂದಿದ್ರೆ ಅಥವಾ ಡಯಾಬಿಟೀಸ್ ಅಥವಾ ಬೇರೆ ಕಾಯಿಲೆಗಳಿಂದ

0: ಕಿಡ್ನಿ ಸಮಸ್ಯೆ ಏನಾದ್ರು ಇದ್ರೆ ನಾವು ಚೂಸ್ ಮಾಡುವಂತ ಔಷಧಿನೇ ಬೇರೆ ಇರುತ್ತೆ. ಪೇನ್ ಕಿಲ್ಲರ್ ಆಗ್ಲಿ, ಆರ್ಥ್ರೈಟಿಸ್ ಕಂಟ್ರೋಲ್ ಮಾಡಕ್ಕಿರುವಂತ ಮಾತ್ರೆಗಳಾಗ್ಲಿ, ನಮ್ ಚಾಯ್ಸೇ ಬೇರೆ ಇರುತ್ತೆ. ಸೊ ಪ್ರತಿ ಪೇಷಂಟ್ಗೂ ಒಂದೇ ಟ್ರೀಟ್ಮೆಂಟ್ ಎಲ್ಲ
1: ಮಾತ್ರೆಗಳು ಇರೋದಿಲ್ಲ. ವೈದ್ಯರನ್ನ ಕಂಡು ಇದು ಸಂಧಿವಾತನ ಅಥವಾ ಬೇರೆನಾ ಅಂತ ಟೆಸ್ಟ್ ಮಾಡಿಸ್ಕೊಳ್ಳೋದು ಬಹಳ ಉತ್ತಮ ಆಯ್ಕೆ ಅಂತ. ಮೇಡಮ್, ಇದಕ್ಕೆ ಏನೇನ್ ಕಾರಣಗಳು ಇರಬಹುದು? ಒಂದು, ನೀವು ವಂಶವಾಹಿನಲ್ಲೇನೆ ಬರಬಹುದು ಅಂತ ಹೇಳಿದ್ರಿ, ಬಂದೇ ಬರುತ್ತಾ? ಅದನ್ನ ಬಿಟ್ರೆ ಬೇರೆ ಏನ್ ಕಾರಣಗಳಿರುತ್ತೆ?
0: ಅದ್ ಬಿಟ್ರೆ ಮೇಡಮ್, ಒಂದು ನಾನು ಆಲ್ರೆಡಿ ಹೇಳ್ದ ಹಾಗೆ ಹಾರ್ಮೋನಲ್ ಪಿಲ್ಸ್, ಅದಲ್ಲದೆ ಯಾವುದೇ ವೈರಲ್ ಇನ್ಫೆಕ್ಷನ್ ಏನಾದ್ರೂ ಆದ್ರೆ ಅದೇ ಒಂದು ಟ್ರಿಗರ್ ಆಗಿರಬಹುದು. ಕೆಲವೊಮ್ಮೆ ಸ್ಟ್ರೆಸ್, ನಮ್ಮ ಜೀವನ ಶೈಲಿ ತುಂಬಾ ಫಾಸ್ಟ್ ಫುಡ್, ಇವಾಗಿನ ಯೂತ್ ಎಲ್ಲ ದೇ ಆರ್ ಇನ್ ಟು ಫಾಸ್ಟ್ ಫುಡ್, ಸೊ ಅದನ್ನ ಆದಷ್ಟು ಅವಾಯ್ಡ್ ಮಾಡಬೇಕು. ಹೆಲ್ದಿ ಲೈಫ್ ಸ್ಟೈಲ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ನಿಯಮಿತವಾಗಿ ಎಕ್ಸಸೈಸಸ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಬ್ಯಾಲೆನ್ಸ್ ಡಯಟ್ ತುಂಬಾ ಇಂಪಾರ್ಟೆಂಟ್. ಮತ್ತೆ ಸ್ಮೋಕಿಂಗ್, ಅವರೇ ಸ್ಮೋಕ್ ಮಾಡಬೇಕು ಅಂತ ಇಲ್ಲ, ಬೇರೆಯವ್ರು ಸ್ಮೋಕ್ ಮಾಡ್ತಿರೋವಾಗ ಅವರಲ್ಲಿ ಇದ್ರು ಆ ಫ್ಯೂಮ್ಸ್ ಇಂದಾನು ಇವ್ರಿಗೆ ಎಫೆಕ್ಟ್ ಆಗೋ ಸಾಧ್ಯತೆ ಇರುತ್ತೆ. ಆದ ಕಾರಣ ನಾವು
1: ಪ್ಯಾಸಿವ್ ಸ್ಮೋಕಿಂಗ್ ಇಂದನು ಬಹಳಷ್ಟು ಸಮಸ್ಯೆ
0: ಬರಬಹುದು. ಒಂದು ಆರ್ಥ್ರೈಟಿಸ್ ಬರಕ್ಕೂ ಕಾರಣ ಆಗುತ್ತೆ. ಆರ್ಥ್ರೈಟಿಸ್ ಇರುವಂತ ಪೇಷಂಟ್ಸ್ಗೆ ಆರ್ಥ್ರೈಟಿಸ್ ಮಾತ್ರೆಗಳು ಕೆಲಸ ಮಾಡದೆ ಇರಕ್ಕೂ ಒಂದ್ ಕಾರಣ ಆಗುತ್ತೆ. ಸೊ ಆದ್ರಿಂದ ನಾವೆಲ್ಲ ಪೇಷಂಟ್ಗೂ, ಆರ್ಥ್ರೈಟಿಸ್ ಇರುವಂತ ಯಾವುದೇ ಪೇಷಂಟ್ ಆದ್ರೂ ಸ್ಮೋಕ್ ಮಾಡೋ ಹಾಗಿಲ್ಲ, ಮತ್ತೆ ಸ್ಮೋಕ್ ಯಾರು ಮಾಡ್ತಾ ಇದಾರೋ ಅಲ್ಲಿಗೆ ಹೋಗೋ ಹಾಗಿಲ್ಲ ಅಂತಾನೆ ನಾವು ಇನ್ಸ್ಟ್ರಕ್ಷನ್ಸ್ ಕೊಟ್ಟಿರ್ತೀವಿ ಮೇಡಮ್. ಪ್ರತಿ ಒಂದ್ ಪೇಷಂಟ್ಗೂ ಇದೇ ಕಾರಣದಿಂದ ನಿಮ್ಗೆ ಆರ್ಥ್ರೈಟಿಸ್ ಬಂದಿದೆ ಅಥವಾ ಕೀಲ್ವಾಯು ಬಂದಿದೆ ಅಂತ ಪಿನ್ ಪಾಯಿಂಟ್ ಮಾಡಿ ಹೇಳಲಿಕ್ಕಾಗಲ್ಲ. ಎಷ್ಟೋ ಬಾರಿ ಫ್ಯಾಮಿಲಿ ಹಿಸ್ಟ್ರಿ ಇರೋದೇ ಇಲ್ಲ, ಅಂದ್ರೆ ಎಲ್ಲರೂ ನನ್ಗೆ ಈ ತರ ಕಾಯಿಲೆ ಇದೆ ಅಂತ ಹೇಳಿರಲ್ಲ. ಮತ್ತಿನ್ನೊಂದು, ಫ್ಯಾಮಿಲಿಯಲ್ಲಿ ಯಾರಿಗೋ ಇದ್ದು, ಇವಾಗ ನಮ್ಮ ಅಜ್ಜ ಅಥವಾ ಅವರ ತಂದೆ ಅವ್ರಿಗೇನಾದ್ರು ಇದ್ದು ನನ್ಗೇನಾದ್ರು ಬಂದ್ರೆ ನನ್ಗೆ ಅವರಲ್ಲಿ ಬಂದಿತ್ತ ಇಲ್ವಾ ಅಂತ ಗೊತ್ತಿರಲ್ಲ. ನನ್ಗೇನ್ ಗೊತ್ತಿರುತ್ತೆ, ನಮ್ ತಂದೆ ನಮ್ ತಾಯಿ ಮತ್ತೆ ಅವ್ರ ತಂದೆ ತಾಯಿ, ಇಷ್ಟು ಬಿಟ್ರೆ ಅವ್ರ ಹಿರಿಯರ್ಗ ಇತ್ತ ಇಲ್ವಾ ಅದ್ ನಮಗ್ ಗೊತ್ತಿರಲ್ಲ. ಬಟ್ ದೇರ್ ವಿಲ್ ಬಿ ಅ ಸ್ಟ್ರಾಂಗ್ ಜೆನೆಟಿಕ್ ಪ್ರಿಡಿಸ್ಪೋಸಿಷನ್, ಬಟ್ ಅದೊಂದೇ ಕಾರಣ ಅಂತ ಹೇಳಿ ಬರಲ್ಲ.
1: ಈಗ ಗಂಟಲು ನೋವು ಇರ್ಬೋದು, ಬೇರೆ ಬೇರೆ ಕೀಲುಗಳಲ್ಲಿ ನೋವು ಬಂದಾಗ ಸ್ವಲ್ಪ ಬೇರೆ ಬೇರೆ ಮನೆಯಲ್ಲಿ ಉಪಚಾರಗಳನ್ನು ಮಾಡ್ಕೊಳ್ಳೋದು, ಪೇನ್ ಕಿಲ್ಲರ್ ತಗೊಳ್ಳೋದು, ಅವರವರೇ ಔಷಧಿಗಳನ್ನು ತಗೊಂಡು, ಅದು ಸರಿಸುಮಾರು ಎಷ್ಟು ದಿನಗಳ ಕಾಲ, ಎಷ್ಟು ತಿಂಗಳ ಕಾಲ ಮುಂದುವರೆದ್ರೆ ನೀವು ಅದನ್ನ ಸಂಧಿ ನೋವು ಅಥವಾ ಸಂಧಿವಾತ ಅಂತ ಹೇಗೆ ನಿರ್ಧಾರ ಮಾಡ್ತೀರಾ? ಅಥವಾ ಅದಕ್ಕೆ ವಿಶೇಷವಾಗಿ ಏನಾದ್ರು ಟೆಸ್ಟ್ಗಳಿದೆಯಾ?
0: ಹೌದು, ಅಂದ್ರೆ ಟೆಸ್ಟ್ಗಳೆಲ್ಲ ಬರೀ 5% ಅಥವಾ 10% ಅಷ್ಟೇ ನಮ್ಗೆ ಹೆಲ್ಪ್ ಆಗುತ್ತೆ ಮೇಡಮ್ ಡಯಾಗ್ನೋಸಿಸ್ ಬರ್ಲಿಕ್ಕೆ. ಯಾವುದೇ ಒಂದು ಫೀವರ್, ಇವಾಗ ಕೋವಿಡ್ ಎಲ್ಲ ಬಂದ್ ಹೋಯ್ತು, ಅದಾದ್ಮೇಲೆ ಸುಮಾರು ಜನಕ್ಕೆ ಜಾಯಿಂಟ್ ಪೇನ್ಸ್ ಎಲ್ಲ ಬಂತು. ಎಷ್ಟೋ ಬಾರಿ ವೈರಲ್ ಇನ್ಫೆಕ್ಷನ್ಸ್ ಇಂದ ಬರುವಂತ ಜಾಯಿಂಟ್ ಪೇನ್ ತಂತಾನೆ ಅದು ಕಡಿಮೆ ಆಗ್ಬಿಡುತ್ತೆ. ಕೆಲವರಿಗಷ್ಟೇ ನಾವು ಪೇನ್ ಕಿಲ್ಲರ್ಸ್ ಅಥವಾ ಲೋಡೋ ಸ್ಟಿರಾಯ್ಡ್ ಕೆಲವು ದಿನಕ್ಕೆ ನಾವು ಕೊಡ್ಬೇಕಾಗತ್ತೆ. ಇನ್ನೂ ಕೆಲವರಿಗೆ ಯಾವಾಗ ಅದು 6 ವಾರಕ್ಕಿಂತ ಹೆಚ್ಚು ಕಂಟಿನ್ಯೂಸ್ ಆಗಿದ್ದೇ ಇರುತ್ತೋ ಅವರಂತೂ ವೇಟ್ ಮಾಡೋದು ಬೇಡ. ಅವರು ಆದಷ್ಟು ಬೇಗ ವೈದ್ಯರ ಹತ್ರ ಬಂದು ಅದನ್ನ ತಪಾಸಣೆ ಮಾಡಿಸ್ಕೊಳ್ಳೋದು ಉತ್ತಮ. ಒಂದು 90% ಆಫ್ ದ ಡಯಾಗ್ನೋಸಿಸ್ ಕ್ಲಿನಿಕಲ್ ಎಕ್ಸಾಮಿನೇಷನ್ ಅಲ್ಲೇ ನಮ್ಗೆ ಗೊತ್ತಾಗುತ್ತೆ. ಅವ್ರದ್ದು ಹಿಸ್ಟ್ರಿ ಅದು ಹೇಗೆ ಇನ್ಕ್ರೀಸ್ ಆಗ್ತಾ ಇದೆ, ಹೇಗೆ ಶುರು ಆಯ್ತು, ಅದನ್ನೆಲ್ಲ ನಾವು ನೋಟ್ ಮಾಡಿಕೊಂಡು ಜಾಯಿಂಟ್ ಎಕ್ಸಾಮಿನೇಷನ್ ಅಂತ ನಾವು ಏನ್ ಕರಿತೀವಿ. ಸೊ ಜಾಯಿಂಟ್ ನ ಮುಟ್ಟಿ ನಾವು ಪ್ರೆಸ್ ಮಾಡಿ ನೋಡ್ತೀವಿ, ಯಾವ್ದಾದ್ರು ಒಂದು ಕೀಲಲ್ಲಿ ನೀರ್ ತರ ತುಂಬಿಕೊಂಡಿದ್ಯಾ, ಬಿಸಿ ಇದೆಯಾ, ಪೇನ್ ಇದೆಯಾ, ರೆಡ್ನೆಸ್ ಇದೆಯಾ, ಇದನ್ನೆಲ್ಲ ನಾವು ನೋಟ್ ಮಾಡಿಕೊಂಡು ಅದಾದ ನಂತರ ನಾವು ಡಿಸೈಡ್ ಮಾಡ್ಬೇಕಾಗತ್ತೆ ಯಾವ್ಯಾವ ಟೆಸ್ಟ್ ಬೇಕು ಅಂತ. ಎಷ್ಟೋ ಬಾರಿ ಬೇಸಿಕ್ ಇನ್ವೆಸ್ಟಿಗೇಷನ್ಸ್ ಅಲ್ಲೇ ನಮ್ಗೆ ಡಯಾಗ್ನೋಸಿಸ್ ಗೊತ್ತಾಗ್ಬಿಡುತ್ತೆ. ಇನ್ನು ಕೆಲವರಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಕೆಲವೊಂದು ರೂಮಟಾಯ್ಡ್ ಫ್ಯಾಕ್ಟರ್ ಆಂಟಿ ಸಿಸಿಪಿ ಅಂತೆಲ್ಲ ಕೆಲವೊಂದು ಟೆಸ್ಟ್ ಇದೆ, ಅದು ನೆಗೆಟಿವ್ ಇರುತ್ತೆ. ಬಟ್ ರೋಗಿಗೆ ಅಕಸ್ಮಾತ್ ಏನಾದ್ರು ಬೇರೆ ಇನ್ವಾಲ್ವ್ಮೆಂಟ್ ಏನಾದ್ರು ಇತ್ತು ಅಂತ ಹೇಳಿದ್ರೆ ಅದು ಸಹ ನಮ್ಗೆ ಕ್ಲಿನಿಕಲ್ ಎಕ್ಸಾಮಿನೇಷನ್ ಅಲ್ಲೇ ಒಂದು ಐಡಿಯಾ ಇರುತ್ತೆ. ಅದ್ರ ಬೇಸಿಸ್ ಮೇಲೆ, ಅಂದ್ರೆ ಚರ್ಮ ಇನ್ವಾಲ್ವ್ಮೆಂಟ್ ಇರಬಹುದು, ಬಿಸಿಲು ಹೋದಾಗ ಚರ್ಮ ಕೆಂಪಾಗ್ತಿರೋದು, ಮುಖ ಕೆಂಪಾಗ್ತಿರೋದು, ತುಂಬಾ ಕೂದುತ್ತಾ ಇರೋದು, ಅಥವಾ ಥಂಡಿಗಾಲದಲ್ಲಿ ಕೈ ಬೆರಳುಗಳು ನೀಲಿ ಬಣ್ಣ ಬರ್ತಾ ಇರೋದು, ಈ ತರ ಯಾವ್ದಾದ್ರು ಒಂದು ಲಕ್ಷಣಗಳಿದ್ರೆ ಅದ್ರ ಬೇಸಿಸ್ ಮೇಲೆ ನಾವು ನೆಕ್ಸ್ಟ್ ಲೆವೆಲ್ ಇನ್ವೆಸ್ಟಿಗೇಷನ್ ನ ಮಾಡಿಸ್ಬೇಕಾಗತ್ತೆ. ಸೊ ಎಲ್ಲಾರ್ಗು ಎಲ್ಲ ಇನ್ವೆಸ್ಟಿಗೇಷನ್ಸ್ ಬೇಕಾಗಲ್ಲ, ಬರೀ ಕೀಲ್ ಮಾತ್ರ ಇನ್ವಾಲ್ವ್ಮೆಂಟ್ ಇದ್ರೆ ಅವರಿಗೆ ಬೇಸಿಕ್ ಇನ್ವೆಸ್ಟಿಗೇಷನ್ಸ್ ಅಲ್ಲೇ ನಮ್ಗೆ ಗೊತ್ತಾಗ್ಬಿಡುತ್ತೆ ಮೇಡಮ್. ಸೊ ಅಟ್ಲೀಸ್ಟ್ 6 ವಾರ ನಾವು ವೇಟ್ ಮಾಡಬಹುದು. 6 ವಾರಕ್ಕಿಂತ ಹೆಚ್ಚು ಇನ್ನು ಕಂಟಿನ್ಯೂಸ್ ಆಗಿದೆ ಅಂತ ಹೇಳಿದ್ರೆ ಅವಾಗ ನಾವು ಮಾಡಿಸ್ತೀವಿ. ಬಟ್ ಇನ್ನು ಕೆಲವರಲ್ಲಿ ಫ್ಯಾಮಿಲಿ ಹಿಸ್ಟ್ರಿ ಸ್ಟ್ರಾಂಗ್ ಇದ್ರೆ ಅಥವಾ ಯಾವ್ದಾದ್ರು ಇನ್ಫೆಕ್ಷನ್ ಏನಾದ್ರು ಬಂದ್ ಹೋಗಿ ಅದಾದ್ಮೇಲೆ ಆರ್ಥ್ರೈಟಿಸ್ ಬಂದಿದ್ರೆ ಅವಾಗ ಕ್ಲಿಯರ್ ಕಟ್ ಇರುತ್ತೆ ನಮ್ಗೆ. ಸೊ ಎಲ್ಲಿವರೆಗೂ ವೇಟ್ ಮಾಡ್ಬೇಕು ಅನ್ನೋದು ಒಂದು ಟೈಮ್ ಫ್ರೇಮ್ ಅಂತ ನಮ್ಗೆ ಗೊತ್ತಾಗ್ಬಿಡುತ್ತೆ. ಅದ್ರ ಬೇಸಿಸ್ ಮೇಲೆ ನಾವು ಡಿಸೈಡ್ ಮಾಡ್ತೀವಿ ಯಾವಾಗ ಇನ್ವೆಸ್ಟಿಗೇಟ್ ಮಾಡ್ಬೇಕು ಅಂತ.
1: ಸಂಧಿ ನೋವು ಕಾಣಿಸ್ಕೊಳ್ಳುವಾಗ ಅದಕ್ಕೆ ಇನ್ಫ್ಲಮೇಷನ್ ಅಂತ ಹೇಳ್ತಾರಂತೆ, ಅದು ನಿಜನ? ಏನ್ ಇನ್ಫ್ಲಮೇಷನ್
0: ಅಂದ್ರೆ ಉರಿ ಊತ ಅಂತ ಕರಿತೀವಿ ಮೇಡಮ್.
1: ಆ ಇನ್ಫ್ಲಮೇಷನ್ ಇಂದ ಬೇರೆ ಬೇರೆ ಸಮಸ್ಯೆಗಳಾಗುತ್ತೆ ಅಂತಾರಲ್ಲ ಮೇಡಮ್, ಅಂದ್ರೆ ಬರೀ ಕೀಲುಗಳಲ್ಲಿ ನೋವು ಕಾಣಿಸ್ಕೊಳ್ಳೋದಷ್ಟೇ ಅಲ್ಲ, ಹೃದಯದ ತೊಂದರೆ ಕೂಡ ಆಗುತ್ತೆ ಅಂತ ಹೇಳ್ತಾರ, ನಿಜನ?
0: ಹೌದು ಮೇಡಮ್, ಅದು ನಿಜ. ಈ ಇನ್ಫ್ಲಮೇಷನ್ ಅನ್ನೋದು ಏನು ನಾವು ಕರಿತೀವಿ, ಉರಿ ಊತ ಅಂತ ನಾವು ಕನ್ನಡದಲ್ಲಿ ಹೇಳ್ತೀವಿ ಅದನ್ನ. ಸೊ ಈ ತರ ಇರುವಾಗ ನಮ್ಮಲ್ಲಿ ಟ್ರೈಗ್ಲಿಸರೈಡ್ಸ್ ಅನ್ನೋ ಅಂಶ ಸ್ವಲ್ಪ ಜಾಸ್ತಿ ಆಗ್ಬಿಡುತ್ತೆ. ಸೊ ಟ್ರೈಗ್ಲಿಸರೈಡ್ಸ್ ಅಂದ್ರೆ ಸಾಮಾನ್ಯವಾಗಿ ಮಾತಾಡಬೇಕು ಅಂತಂದ್ರೆ ಬ್ಯಾಡ್ ಕೊಲೆಸ್ಟ್ರಾಲ್, ಅದ್ ಯಾವಾಗ ನಮ್ಮ ದೇಹದಲ್ಲಿ ಹೆಚ್ಚಾಗುತ್ತೋ ಅದರಿಂದ ಕ್ಲಾಟ್ ಆಗುವಂತ ಸಮಸ್ಯೆಗಳು ಕಾರಣ ಆಗುತ್ತೆ. ಅದು ಅಂದ್ರೆ ಚಿಕ್ಕ ವಯಸ್ಸಿನಲ್ಲೇನೆ ಹಾರ್ಟ್ ಅಟ್ಯಾಕ್ ಆಗುವಂಥದ್ದು, ಸ್ಟ್ರೋಕ್ ಆಗುವಂಥದ್ದು, ಇದಕ್ಕೆಲ್ಲ ಅದು ದಾರಿ ಮಾಡಿಕೊಡುತ್ತೆ. ಸೊ ಅದಕ್ಕೋಸ್ಕರ ನಾವು ಆದಷ್ಟು ಬೇಗ ಇನ್ಫ್ಲಮೇಷನ್ ಅನ್ನೋದನ್ನ ಫಸ್ಟ್ ಕಂಟ್ರೋಲ್ಗೆ ತಗೊಳ್ಬೇಕು. ಎಲ್ಲರೂ ಕೇಳ್ತಾರೆ ಆರ್ಥ್ರೈಟಿಸ್ಗೆ ಆರ್ಥ್ರೈಟಿಸ್ ಮಾತ್ರೆ ಕೊಡದೆ ಯಾಕೆ ಪೇನ್ ಕಿಲ್ಲರ್ಸ್ ಕೊಡ್ತಾ ಇದಾರೆ ಅಂತ ಹೇಳಿ. ಸೊ ಇನ್ಫ್ಲಮೇಷನ್ ನ ಕಂಟ್ರೋಲ್ ಮಾಡಕ್ಕೆ ಫಸ್ಟ್ ಬೇಕಾಗಿರೋದೇ ಆಂಟಿ ಇನ್ಫ್ಲಮೇಟರಿ ಮೆಡಿಕೇಶನ್ಸ್. ಯಾಕೆಂದ್ರೆ ನಮ್ಗೆ ಆರ್ಥ್ರೈಟಿಸ್ಗೆ ಕೊಡುವಂತ ಔಷಧಿ ನಾವ್ ಇವತ್ತು ಶುರು ಮಾಡಿದ್ರೆ ಅದರದ್ದು ಕೆಲಸ ಶುರು ಆಗ್ಲಿಕ್ಕೆ ಕಡಿಮೆ ಆದ್ರೂ 2-2.5 ತಿಂಗಳು ತಗೊಳುತ್ತೆ ಮೇಡಮ್. ಅಲ್ಲಿವರೆಗೂ ಇನ್ಫ್ಲಮೇಷನ್ ಹೆಚ್ಚಾಗಿದ್ರೆ ಅದನ್ನ ಫಸ್ಟ್ ಕಂಟ್ರೋಲ್ಗೆ ತಗೊಳ್ಳೋದು ನಮ್ ಜವಾಬ್ದಾರಿ ಆಗುತ್ತೆ. ಆದ್ರಿಂದ ಲೋಡೋ ಸ್ಟಿರಾಯ್ಡ್ ಮತ್ತೆ ಪೇನ್ ಕಿಲ್ಲರ್ಸ್ ಅಥವಾ ಆಂಟಿ ಇನ್ಫ್ಲಮೇಟರಿ ಮೆಡಿಕೇಶನ್ಸ್ ನಾವು ಕೊಡ್ತೀವಿ. ಸೊ ಇದಿಷ್ಟು ಸೈಮಲ್ಟೇನಿಯಸ್ ಆಗಿ ಸ್ಟಾರ್ಟ್ ಮಾಡಿಕೊಂಡು ಈ ಆರ್ಥ್ರೈಟಿಸ್ ಮೆಡಿಸಿನ್ಸ್ ಯಾವಾಗ ಕೆಲಸ ಸ್ಟಾರ್ಟ್ ಆಗುತ್ತೋ ಅವಾಗ ಇದೆಲ್ಲ ಅಗತ್ಯನೇ ಇರೋದಿಲ್ಲ, ನಾವೇ ಅದನ್ನ ಕಡಿಮೆ ಮಾಡ್ತೀವಿ. ಅಥವಾ ನೋವೇನಾದ್ರೂ ತುಂಬಾ ಹೆಚ್ಚಿದ್ರೆ SOS ಬೇಸಿಸ್ ಅಲ್ಲಿ ತಗೊಳ್ಳಿ ಅಂತ ಹೇಳಿ ನಾವು ಪ್ರಿಸ್ಕ್ರೈಬ್ ಮಾಡ್ತೀವಿ. ಸೊ ಈ ತರ ಎಲ್ಲ ಕಾಂಪ್ಲಿಕೇಶನ್ಸ್ ನ ಅವಾಯ್ಡ್ ಮಾಡೋಕ್ಕೋಸ್ಕರ ನಾವು ಇನ್ಫ್ಲಮೇಷನ್ ಆದಷ್ಟು ಬೇಗ ಅಂದ್ರೆ ಈ ಬ್ಯಾಡ್ ಕೊಲೆಸ್ಟ್ರಾಲ್ ಅಂತ ಏನಿದೆ ಅದನ್ನ ನಾವು ಫಸ್ಟ್ ಕಂಟ್ರೋಲ್ ತಗೊಂಡ್ಬಿಡ್ಬೇಕು ಮೇಡಮ್. ಅಂದ್ರೆ ಕೊಲೆಸ್ಟ್ರಾಲ್ ನ ನಾವೆಲ್ಲರಿಗೂ ಚೆಕ್ ಮಾಡೋದಿಲ್ಲ, ಇನ್ಫ್ಲಮೇಷನ್ ಇದೆಯಾ ಅಂತ ನೋಡ್ಲಿಕ್ಕೆ ಬರೀ ಈ ಟ್ರೈಗ್ಲಿಸರೈಡ್ಸ್ ಅಥವಾ ESR CRP ಇದಿಷ್ಟೇ ಅಲ್ಲ, ಎಷ್ಟೋ ಬಾರಿ ಅವ್ರದ್ದು ಕಾಮನ್ ಬ್ಲಡ್ ಇನ್ವೆಸ್ಟಿಗೇಷನ್ಸ್ ಅಂದ್ರೆ ಹಿಮೋಗ್ಲೋಬಿನ್ ಕಡಿಮೆ ಆಗುವಂಥದ್ದು, ಪ್ಲೇಟ್ಲೆಟ್ ಕೌಂಟ್ ಅಂತ ನಾವು ಕರಿತೀವಲ್ಲ ಅದು ಜಾಸ್ತಿ ಆಗುವಂಥದ್ದು, ಲಿವರ್ ಫಂಕ್ಷನ್ ಟೆಸ್ಟ್ ಮಾಡಿದಾಗ ಆಲ್ಬ್ಯೂಮಿನ್ ಅನ್ನೋದು ಕಡಿಮೆ ಆಗುವಂಥದ್ದು, ಇದೆಲ್ಲ ಇನ್ಫ್ಲಮೇಟರಿ ಮಾರ್ಕರ್ಸ್. ಅಂದ್ರೆ ಇಂಡೈರೆಕ್ಟ್ ಆಗಿ ನಮ್ಗೆ ಗೊತ್ತಾಗುತ್ತೆ ಇನ್ಫ್ಲಮೇಷನ್ ಎಷ್ಟು ಇದೆ ಈ ವ್ಯಕ್ತಿನಲ್ಲಿ ಅಂತ.
1: ಅದು ಬಹಳ ಸಿಂಪಲ್ ಬ್ಲಡ್ ಟೆಸ್ಟ್ ಅಥವಾ ಹೇಗೆ ಅದು?
0: ಹೌದೌದು, ಅದು ತುಂಬಾ ಸಿಂಪಲ್ ಟೆಸ್ಟ್ ಮೇಡಮ್, ಬೇಸಿಕ್ ಟೆಸ್ಟ್ ಗಳಲ್ಲಿ ಅದು ಒಂದು.
1: ಅದಕ್ಕೇನು ಹೋಗಿ ಅಡ್ಮಿಟ್ ಎಲ್ಲ ಆಗ್ಬೇಕಾಗಿಲ್ಲ?
0: ಇಲ್ಲ ಇಲ್ಲ, ಖಂಡಿತ ಇಲ್ಲ. ನಾವು ಆರ್ಥ್ರೈಟಿಸ್ ಪೇಷಂಟ್ ನ ತುಂಬಾ ಸಿವಿಯರ್, ಅವ್ರಿಗೆ ಎದ್ದೇಳಕ್ಕೆ ಆಗ್ತಿಲ್ಲ ಅಂದಾಗ ಮಾತ್ರ ಅಡ್ಮಿಷನ್ ಮಾಡ್ತೀವಿ. ಇಲ್ಲಾಂತಂದ್ರೆ 99% ಅಡ್ಮಿಷನ್ ಬೇಕಾಗೋದಿಲ್ಲ.
1: ಈಗ ಜೀವನ ಪೂರ್ತಿ ಮಾತ್ರೆಗಳನ್ನ ತೆಗೆದುಕೊಳ್ಳೋದ್ರಿಂದ ಕೆಲವು ಸೈಡ್ ಎಫೆಕ್ಟ್ಸ್ ಆಗುತ್ತೆ ಅಂತ ಅನ್ಸುತ್ತೆ ಅಲ್ವಾ?
0: ಹೌದು, ಅಂದ್ರೆ ಎಲ್ಲರಿಗೂ ಆಗೋದಿಲ್ಲ, ಅದಕ್ಕೋಸ್ಕರ ಈ ಭಯ ನಮಗೂ ಇರುತ್ತಲ್ವಾ. ಸೊ ಔಷಧಿ ಶುರು ಮಾಡಿದ ನಂತರ 4 ವಾರ ಆದ್ಮೇಲೆ ನಾವು ರಕ್ತ ಕಣಗಳನ್ನ ಚೆಕ್ ಮಾಡ್ಬೇಕಾಗತ್ತೆ, ಕಡಿಮೆ ಆಗ್ತಿದ್ಯಾ ಅಥವಾ ನಾರ್ಮಲ್ ಇದೆಯಾ, ಹಾಗೆ ಇನ್ಫ್ಲಮೇಷನ್ ಕಡಿಮೆ ಆಗಿದ್ಯಾ ಇಲ್ವಾ, ಹಾಗೆ ಕಿಡ್ನಿ ಸಮಸ್ಯೆ ಏನಾದ್ರು ಬಂದಿದ್ಯಾ ಅಥವಾ ಲಿವರ್ ಸಂಬಂಧಪಟ್ಟಿದ್ದು ಏನಾದ್ರೂ ಸಮಸ್ಯೆ ಆಗಿದ್ಯಾ, ಇದಿಷ್ಟನ್ನ ನಾವು ಎಲ್ಲ ಪ್ರತಿಯೊಂದು ಪೇಷಂಟ್ ಅಲ್ಲೂ ಚೆಕ್ ಮಾಡ್ಬೇಕಾಗತ್ತೆ. ಸೊ ನಮ್ಗೆ ಯಾವಾಗ ಗ್ಯಾರಂಟಿ ಆಗುತ್ತೋ ಇಲ್ಲ ಇವ್ರಿಗೆ ಏನು ಸಮಸ್ಯೆ ಆಗಿಲ್ಲ ಅಂತ ಅಂದಾಗ 3 ತಿಂಗಳಿಗೊಮ್ಮೆ ಮಿನಿಮಮ್ ನಾವು ಚೆಕ್ ಮಾಡಿಸ್ಲೇಬೇಕಾಗತ್ತೆ. ಹಾಗೆ ಡೋಸೇಜ್ ಏನಾದ್ರೂ ಜಾಸ್ತಿ ಮಾಡಿದಾಗ ಅಥವಾ ಹೊಸ ಔಷಧಿ ಏನಾದ್ರೂ ಸ್ಟಾರ್ಟ್ ಮಾಡಿದಾಗ ಪುನಃ 1 ತಿಂಗಳಲ್ಲೇನೆ ಚೆಕ್ ಮಾಡ್ಬೇಕಾಗತ್ತೆ. ಕೆಲವರು ಕೇಳ್ತಾರೆ ಏನು ಅದೇ ಮಾತ್ರೆ ಬರಿತಾ ಇದಾರೆ ಮತ್ತೆ ಬ್ಲಡ್ ಟೆಸ್ಟ್ ಯಾಕೆ ಮಾಡಿಸೋದು? ಸೊ ಇದೆಲ್ಲ ತಪ್ಪು, ಅದು ಅವ್ರ ಒಳ್ಳೇದಕ್ಕೋಸ್ಕರ ನಾವು ಹೇಳೋದು.
1: ರೋಗಿಗೆ ಏನು ಅಗತ್ಯ ಇದೆಯೋ ಅದನ್ನ ವೈದ್ಯರು ನಿರ್ಧಾರ ಮಾಡ್ತಾರೆ.
0: ಹೌದು, ಅದನ್ನ ಎಲ್ಲರೂ ಅರ್ಥ ಮಾಡ್ಕೊಳ್ಳೋದಿಲ್ಲ. ಪ್ರತಿ ಸಲ ಬ್ಲಡ್ ಟೆಸ್ಟ್ ಬೇಕು ಅಂತ ಕೇಳ್ತಾರೆ, ಅದು ನಮ್ಗೋಸ್ಕರ ಅಲ್ಲ ಅವರಿಗೋಸ್ಕರ ಕೇಳ್ತಾ ಇರೋದು. ಅವ್ರ ಸೇಫ್ಟಿ ತುಂಬಾ ಇಂಪಾರ್ಟೆಂಟ್ ಆಗತ್ತಲ್ವಾ ಮೇಡಮ್. ಸೊ 3 ತಿಂಗಳಿಗೊಮ್ಮೆ ಬ್ಲಡ್ ಟೆಸ್ಟ್ ಮಾಡಿಸೋದು ಅಗತ್ಯ, ಮಾಡಿಸ್ಲೇಬೇಕಾಗತ್ತೆ. ಅಂಡ್ ಎಲ್ಲಾ ಪೇಷಂಟ್ಸ್ಗೂ ಸೈಡ್ ಎಫೆಕ್ಟ್ ಬರಲ್ಲ ಮೇಡಮ್, ಬಟ್ ಯಾರಿಗೆ ಬರುತ್ತೆ ನಮ್ಗೆ ಮುಂಚಿತವಾಗಿನೇ ಗೊತ್ತಾಗೋದೇ ಇಲ್ಲ. ಅದಕ್ಕೋಸ್ಕರ ನಮ್ಗೆ ಹೆಲ್ಪ್ ಮಾಡೋದು ಈ ಇನ್ವೆಸ್ಟಿಗೇಷನ್ಸ್.
1: ಯಾಕಂದ್ರೆ ಏನು ಒಳಗೆ ಏನಾಗಿದೆ ಅಂತ ನೋಡ್ಕೊಳ್ಳಾರ್ದೆ ನೀವು ಕೂಡ ಮಾತ್ರೆಗಳನ್ನ ಕೊಡ್ಲಿಕ್ಕೆ ಕಷ್ಟ ಆಗುತ್ತೆ ಅಲ್ವಾ?
0: ಕಷ್ಟ ಆಗುತ್ತೆ, ಹೌದು.
1: ಆ ಕಾರಣಕ್ಕೆ ವೈದ್ಯರು ಹೇಳಿರುವ ಪರೀಕ್ಷೆಗಳನ್ನ ಮಾಡಿಸ್ಕೋಬೇಕು, ನಿಯಮಿತವಾಗಿ ಮಾತ್ರೆಗಳನ್ನ ತೆಗೆದುಕೊಳ್ಬೇಕು, ಮತ್ತೆ ಫಾಲೋ ಅಪ್ ಮಾಡ್ಬೇಕು. ಕಡಿಮೆ ಆದ ತಕ್ಷಣ ನಿಲ್ಲಿಸ್ಬಿಡ್ತಾರಲ್ವಾ, ಹಾಗೆ ನಿಲ್ಸೋದ್ರಿಂದ ತೊಂದರೆ ಆಗುತ್ತೆ. ಅಂದ್ರೆ ಒಂದ್ ಚೀಟಿ ಇಟ್ಕೊಂಡ್ಬಿಟ್ಟು ಮತ್ತೆ ಯಾವಾಗ ಯಾವಾಗ ಬರುತ್ತೋ ಅದೇ ಮಾತ್ರೆಗಳನ್ನ ತಗೊಳ್ಳೋದು
0: ಅದೇ ಆಗಿರೋದು ಮೇಡಮ್. ತುಂಬಾ ಪೇಷಂಟ್ ಹಾಗೆ ನೋಡೋದು, ಮತ್ತೆ ಯಾವಾಗ ಕಾಂಪ್ಲಿಕೇಶನ್ಸ್ ಆಗುತ್ತೋ ಅವಾಗ ಬರ್ತಾರೆ, ಆಗ ನಾವು ಹೆಲ್ಪ್ಲೆಸ್ ಸಿಚುವೇಶನ್ ಅಲ್ಲಿ ಇದ್ಬಿಡ್ತೀವಿ. ಕಿಡ್ನಿ ಒಂದ್ಸಲ ಸಮಸ್ಯೆ ಶುರು ಆಯ್ತು ಅಂತ ಹೇಳಿದ್ರೆ ನಾವು ರೆಗ್ಯುಲರ್ ಆಗಿ ಕೊಡೋಂತ ಮಾತ್ರೆಗಳನ್ನ ಕೊಡ್ಲಿಕ್ಕೆ ಆಗೋದೇ ಇಲ್ಲ. ಕಿಡ್ನಿ ಸಮಸ್ಯೆ ಇರುವಂತ ಪೇಷಂಟ್ಸ್ಗೆ ಕೊಡಕ್ ಆಪ್ಷನ್ಸ್ ಇರೋದೇ 1 ಅಥವಾ 2 ಮೇಡಮ್, ಅದು ತುಂಬಾ ಎಫೆಕ್ಟಿವ್ ಅಲ್ಲ. ಅದ್ ಬಿಟ್ಟು ನಾವಿನ್ನೇನು ಎಸ್ಕಲೇಟ್ ಮಾಡಕ್ಕೂ ಆಗಲ್ಲ. ಸ್ಟೀರಾಯ್ಡ್ ಕೊಡ್ಬೇಕಾಗತ್ತೆ, ಅದರಿಂದ ಆದ ಕಾಂಪ್ಲಿಕೇಶನ್ಸ್ ಒಂದರಿಂದ ಒಂದು ಹೀಗೆ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಅದಕ್ಕೆ ಕರೆಕ್ಟ್ ಆಗಿ ನಾವು ಹೇಳಿದ ಮಾತ್ರೆಗಳನ್ನ ಕರೆಕ್ಟ್ ಆಗಿ ತಗೊಂಡು ಫಾಲೋ ಅಪ್ ಕರೆಕ್ಟ್ ಆಗಿ ಬಂದ್ರೆ ಇದನ್ನೆಲ್ಲ ಅವಾಯ್ಡ್ ಮಾಡ್ಬೋದು.
1: ಮತ್ತೆ ಇನ್ನೊಂದು ನಿಮ್ಗೆ ಕೇಳ್ಬೇಕಿತ್ತು ಮೇಡಮ್, ಸಾಕಷ್ಟು ಜನ ಮಹಿಳೆಯರು ನಮಗೆ ಗೊತ್ತಿರೋ ಹಾಗೇನೆ ವರ್ಷಕ್ಕೊಂದ್ಸರ್ತಿ ಇಂಜೆಕ್ಷನ್ ತಗೋಬಿಡ್ತಾರೆ, ಆ ತರದ ಇದೆಯಾ?
0: ಇಲ್ಲ ಮೇಡಮ್.
1: ವರ್ಷಕ್ಕೊಂದ್ಸರ್ತಿ ಹೋಗಿ ಇಂಜೆಕ್ಷನ್ ತಗೋಬಿಟ್ರೆ ಅಥವಾ 10 ವರ್ಷಕ್ಕೊಂದ್ಸರ್ತಿ, 3 ವರ್ಷಕ್ಕೊಂದ್ಸರ್ತಿ ಈ ತರದ ಏನೇನೋ ಹೇಳೋದನ್ನ ಕೇಳಿದೀನಿ ನಾನು, ಆತರ ತಗೋಬಿಟ್ರೆ ಯಾವ ನೋವು ಬರೋದಿಲ್ಲ ಅಂತ ಹೇಳ್ತಾರಪ್ಪ?
0: ಆತರದ್ದು ಯಾವ್ದು ನನಗ್ ಗೊತ್ತಿರೋ ಪ್ರಕಾರ ಅಂತಿಲ್ಲ ಮೇಡಮ್ ಸೋ ಫಾರ್. ಸೊ ಕೆಲವೊಮ್ಮೆ ಏನಾಗುತ್ತೆ ಅಂತ ಹೇಳಿದ್ರೆ ಸ್ಟಿರಾಯ್ಡ್ ಇಂಜೆಕ್ಷನ್ ತಗೊಂಡ್ಬಿಡ್ತಾರೆ. ಸೊ ಸ್ಟಿರಾಯ್ಡ್ ಇಂಜೆಕ್ಷನ್ಸ್ ಕೆಲವು ದಿನಗಳ ಕಾಲ ಕೆಲಸ ಮಾಡುತ್ತೆ, ಅದಾದ್ಮೇಲೆ ಮತ್ತದೇ ಸ್ಕ್ವೇರ್ ಒನ್ ಹಾಗೆ ಆಗುತ್ತೆ. ಸೊ ಅದು 3 ತಿಂಗಳವರೆಗೂ, ಇನ್ನೊಂದ್ 3 ತಿಂಗಳು ಒಂದ್ ಸ್ವಲ್ಪ ತಡ್ಕೊಳ್ತಾರೆ, ಮತ್ತೆ 6 ತಿಂಗಳಿಗೊಮ್ಮೆ ನೆಕ್ಸ್ಟ್ ಇಂಜೆಕ್ಷನ್, ಈ ತರ ಇರಬಹುದು.

0: ಆ ರೀತಿ ನನ್ಗೆ ಗೊತ್ತಿರೋ ಪ್ರಕಾರ ಅಂತೂ ಸೋಫಾರ್ ಯಾವುದೂ ಇಲ್ಲ.
1: ಈಗ ಪೇನ್ ಕ್ಲಿನಿಕ್ ಅಂತಾನೆ ಆದಿಚುಂಚನಗಿರಿ ಆಸ್ಪತ್ರೆನಲ್ಲಿ ಇದೆ, ಈ ಪೇನ್ ಕ್ಲಿನಿಕ್ ಸಹಾಯ ಇದಕ್ಕೆ ಬೇಕಾಗುತ್ತಾ?
0: ಹೌದು ಮೇಡಮ್, ತುಂಬಾ ಹೆಲ್ಪ್ ಆಗುತ್ತೆ ಪೇನ್ ಕ್ಲಿನಿಕ್. ಎಷ್ಟೋ ಬಾರಿ ಏನಾಗುತ್ತೆ ಅಂತ ಹೇಳಿದ್ರೆ, ಅಂದ್ರೆ ಆರ್ಥ್ರೈಟಿಸ್ ಬರ್ತೆ ಜಾಯಿಂಟ್ ಸಂಬಂಧಪಟ್ಟಾಗೆ ಅಂತ ಅಲ್ಲ, ಇವಾಗ ಆರ್ಥ್ರೈಟಿಸ್ ಇರುವಂತ ಪೇಷಂಟ್ಸ್ಗೆ ಎಷ್ಟೋ ಬಾರಿ ನರಗಳ ಇನ್ವಾಲ್ವ್ಮೆಂಟ್ ಆಗ್ಬಿಡುತ್ತೆ. ಕಾರ್ಪೆಟನಲ್ ಸಿಂಡ್ರೋಮ್ ಅಂತ ನಾವು ಕರಿತೀವಿ, ಅಥವಾ ಫುಡ್ ಡ್ರಾಪ್, ರಿಸ್ ಡ್ರಾಪ್, ಆತರ ಎಲ್ಲ ಆಗ್ಬಿಡುತ್ತೆ. ಸೊ ಈ ತರ ಸಿಚುಯೇಷನ್ಸ್ ಇದ್ದಾಗ ಪೇನ್ ಕ್ಲಿನಿಕ್ ಅವ್ರ ಸಹಾಯ ತುಂಬಾ ನಮ್ಗೆ ಅಗತ್ಯ ಆಗುತ್ತೆ. ಪ್ರತಿಯೊಂದನ್ನು ಬರೀ ಟ್ಯಾಬ್ಲೆಟ್ ಅಲ್ಲೇನೆ ನಾವು ಕಂಟ್ರೋಲ್ ಮಾಡ್ಲಿಕ್ ಬರಲ್ಲ. ಸೊ ಲೋಕಲ್ ಅಪ್ಲಿಕೇಶನ್ ಇದೆಲ್ಲ ಅವ್ರಿಗೆ ಹೆಲ್ಪ್ ಆಗುತ್ತೆ ಮೇಡಮ್. ಸೊ ಪೇನ್ ಕ್ಲಿನಿಕ್ ಡೆಫಿನೆಟ್ಲಿ ಹೆಲ್ಪ್ಸ್ ಎಲ್ಲರಲ್ಲೂ, ಅಲ್ಲದೆ ಹೋದ್ರು ಈ ತರ ನ್ಯೂರಲಾಜಿಕಲ್ ಇನ್ವಾಲ್ವ್ಮೆಂಟ್ ಆಗಿರುವಂತ ಪೇಷಂಟ್ಸ್ ಅಲ್ಲಿ ತುಂಬಾ ಹೆಲ್ಪ್ ಆಗುತ್ತೆ.
1: ಈಗ ಜೀವನ ಶೈಲಿಯ ಬದಲಾವಣೆಯಿಂದ ಈ ಕಾಯಿಲೆಯನ್ನು ಸ್ವಲ್ಪ ಹತೋಟಿಯಲ್ಲಿ ಇಟ್ಕೋಬಹುದಾ?
0: ಖಂಡಿತ. ಸೊ ಜೀವನ ಶೈಲಿಯಲ್ಲಿ ಮೇನ್ ಆಗಿ ಏನು ಅಂತಂದ್ರೆ ಬ್ಯಾಲೆನ್ಸ್ ಡೈಟ್. ಕೆಲವರು ಹೇಳ್ತಾರೆ ಕಾಳುಗಳು ತಿನ್ಬಾರ್ದು, ಆಲೂಗೆಡ್ಡೆ ತಿನ್ಬಾರ್ದು, ಬದನೆಕಾಯಿ ತಿನ್ಬಾರ್ದು, ಹಾಗೆಲ್ಲ ನಮ್ಮ ಮೆಡಲಿ ಏನು
1: ವಾತಕಾರಕ ಆಹಾರಗಳು.
0: ಅದು ಬಹುಶಃ
1: ಅಲ್ಲಲ್ಲ, ನಾನು ಯಾಕೆ ಹೇಳ್ತಿದ್ದೀನಿ ಅಂದ್ರೆ ಈ ಸಾಮಾಜಿಕ ಜಾಲತಾಣಗಳಲ್ಲಿ ಎಲ್ಲಾ ಕಾಯಿಲೆಗಳಿಗೂ ಮನೆ ಔಷಧಿಗಳನ್ನ ಹೇಳ್ಬಿಡ್ತಾರೆ, ಅದಕ್ಕೆ ಹೇಳ್ತಾ ಇದ್ದೀನಿ ಅದೆಲ್ಲ ನಿಜನಾ ಅಂತ.
0: ಇಲ್ಲ, ನಮ್ಮ ಮೆಡಿಸಿನ್ ಪ್ರಕಾರ ಅಂತೂ ಆತರ ಯಾವುದು ರೆಸ್ಟ್ರಿಕ್ಷನ್ ಇಲ್ಲ. ಬಟ್ ಗೌಟ್ ಅಂತ ಕೆಲವೊಂದು ಕಂಡೀಷನ್ಸ್ ಇದೆ ಮೇಡಮ್. ಯೂರಿಕ್ ಆಸಿಡ್ ಜಾಸ್ತಿ ಆಗಿ ಆಗುವಂತ ಆರ್ಥ್ರೈಟಿಸ್, ಗೌಟಿ ಆರ್ಥ್ರೈಟಿಸ್ ಅಂತ ಕರಿತೀವಿ, ಅವರಲ್ಲಿ ನಾವು ಮೊಳಕೆ ಕಟ್ಟಿದ ಕಾಳುಗಳು ಅಥವಾ ಟೊಮೆಟೊ ಬೀಜ ತೆಗೆದ್ಬಿಟ್ಟು ಉಪಯೋಗಿಸಿ ಅಂತ ಹೇಳ್ತೀವಿ. ಕೆಲವರಲ್ಲಿ ಸೊಪ್ಪು ತಿನ್ಬಾರ್ದು, ಅಂದ್ರೆ ಪಾಲಕ್ ಹೆಚ್ಚಾಗಿ ತಿನ್ಬಾರ್ದು, ಮಾಂಸಾಹಾರ ತಿನ್ಬಾರ್ದು, ರೆಡ್ ಮೀಟ್ ಮತ್ತೆ ಸೀ ಫುಡ್ ಯಾವ್ದು ತಿನ್ಬಾರ್ದು ಅಂತ ರೆಸ್ಟ್ರಿಕ್ಟ್ ಮಾಡ್ತೀವಿ. ಅದ್ ಬಿಟ್ಟು ರುಮಟಾಯ್ಡ್ ಆರ್ಥ್ರೈಟಿಸ್ ಇರುವಂತ ಪೇಷಂಟ್ಸ್ ಗೆ ರೆಸ್ಟ್ರಿಕ್ಷನ್ ಅಂತಂದ್ರೆ ಎಣ್ಣೆಲಿ ಕರೆದಿರುವಂತ ಪದಾರ್ಥನ ಮಾತ್ರ ನಾವು ರೆಸ್ಟ್ರಿಕ್ಟ್ ಮಾಡಕ್ ಹೇಳ್ತೀವಿ. ಯಾಕೆ ಅಂತ ಹೇಳಿದ್ರೆ ಆಲ್ರೆಡಿ ಇನ್ಫ್ಲಮೇಷನ್ ಇರೋದ್ರಿಂದ ಬ್ಯಾಡ್ ಕೊಲೆಸ್ಟ್ರಾಲ್ ಅಂಶ ಜಾಸ್ತಿ ಇರುತ್ತೆ. ಇವರು ಸೇವಿಸೋ ಆಹಾರದಿಂದ ಅದಿನ್ನೂ ಹೆಚ್ಚಾಗಬಾರ್ದು ಅಂತ ಒಂದು ಐಡಿಯಾ ಅಷ್ಟೇ. ಅದ್ ಬಿಟ್ರೆ ಬೇರೆ ಇನ್ನೇನು ರೆಸ್ಟ್ರಿಕ್ಷನ್ ಇಲ್ಲ ಮೇಡಮ್. ಅದ್ ಬಿಟ್ರೆ ಅಟ್ ಲೀಸ್ಟ್ ಮಿನಿಮಮ್ 30 minutes ಅಥವಾ 45 minutes ವಾಕ್ ಮಾಡಬೇಕು. ಸ್ವಿಮ್ಮಿಂಗ್ ಮಾಡೋರು ಸ್ವಿಮ್ಮಿಂಗ್ ಮಾಡಿದ್ರೆ ದಟ್ ಇಸ್ ದ ಬೆಸ್ಟ್ ಎಕ್ಸಸೈಸ್. ಅದ್ ಬಿಟ್ಟು ಅವ್ರು ಯಾವ ಫಾರ್ಮ್ ಆಫ್ ಎಕ್ಸಸೈಸ್ ಮಾಡೋರು, ಜುಂಬಾ ಹೋಗ್ತಾರೆ, ಕೆಲವರು ಯೋಗ ಮಾಡ್ತಾರೆ, ಅವ್ರು ಯಾವ ಫಾರ್ಮ್ ಆಫ್ ಎಕ್ಸಸೈಸ್ ಅಳವಡಿಸ್ಕೊಂಡ್ರು ಇಟ್ ಇಸ್ ವೆರಿ ಗುಡ್. ಸೊ ಇಂಥದ್ದೇ ಮಾಡ್ಬೇಕು, ಇಂಥದ್ ಮಾಡಬಾರ್ದು ಆತರ ಎಲ್ಲ ಏನು ಇಲ್ಲ. ಬಟ್ ಹೆಚ್ಚಾಗಿ ಮಂಡಿ ಮೂಳೆ ಸವ್ದಿರುವಂತ ಪೇಷಂಟ್ಸ್ ಈ ವಜ್ರಾಸನದಲ್ಲಿ ಕೂತ್ಕೊಂಡು ಮಾಡುವಂತದ್ದು ಇವನ್ನ ಸ್ವಲ್ಪ ಅವಾಯ್ಡ್ ಮಾಡ್ಬೇಕು. ಸ್ಕ್ವಾಟ್ ಮಾಡಬಾರ್ದು, ಕುಕ್ಕರ್ಗಾಲಲ್ಲಿ ಕೂರ್ಬಾರ್ದು, ಈ ತರ ಸ್ಪೆಸಿಫಿಕ್ ಆಗಿ ಮಂಡಿ ಮೂಳೆ ಸವಿತಾ ಇರುವಂತ ಪೇಷಂಟ್ಸ್ ಗೆ. ಅದ್ ಬಿಟ್ರೆ ಆರ್ಥ್ರೈಟಿಸ್ ಪೇಷಂಟ್ಸ್ ಗೆ ಅಂತಾನೆ ಇಂಥದ್ದೇ ಮಾಡ್ಬೇಕು ಅಂತ ಏನು ಇಲ್ಲ. ಯಾವ್ದಾದ್ರೂ ಪರವಾಗಿಲ್ಲ, ಅವರು ಎಕ್ಸಸೈಸ್ ಅಲ್ಲಿ ಇನ್ವಾಲ್ವ್ ಆಗ್ಬೇಕು, ಬ್ಯಾಲೆನ್ಸ್ ಡೈಟ್ ತಗೋಬೇಕು, ಸ್ಟ್ರೆಸ್ ಕಡಿಮೆ ಮಾಡ್ಕೊಳ್ಬೇಕು, ಸ್ಮೋಕ್ ಮಾಡಬಾರ್ದು, ಮತ್ತೆ ಆದಷ್ಟು ಇರಬಾರ್ದು ಕರೆಂಟ್. ಸೊ ಅವ್ರಿಗೂ ಹೆಲ್ಪ್ ಆಗುತ್ತೆ, ಅವರು ನಿಲ್ಸೋ ಹಾಗೆ ಪ್ರೇರೇಪಿಸಬೇಕು.
1: ತುಂಬಾ ಧನ್ಯವಾದಗಳು ಮೇಡಮ್. ಈಗ ಕೈ ನೋವು ಬಂತು, ಕಾಲ್ ನೋವು ಬಂತು, ಹೋಗುತ್ತೆ, ಒಂದ್ ಪೇನ್ ಕಿಲ್ಲರ್ ತಗೊಳ್ಳೋಣ, ಅಯ್ಯೋ ಮತ್ತೆ ಈಗ ಬಂದಿರ್ಲಿಲ್ಲ, ಒಂದ್ ಎರಡು ತಿಂಗಳಿಂದ ಇರ್ಲಿಲ್ಲ, ಮೂರ್ ತಿಂಗಳಿಂದ, ಈ ತರದ ಮಾತುಗಳನ್ನ ನಾವು ಸಾಮಾನ್ಯವಾಗಿ ಮನೆಗಳಲ್ಲಿ ಕೇಳ್ತಾ ಇರ್ತೀವಿ. ಆದ್ರೆ ವೈದ್ಯರನ್ನ ಕಾಣ್ಬೇಕು, ತಜ್ಞ ವೈದ್ಯರನ್ನ ಕಾಣೋದ್ರಿಂದ ಮುಂದೆ ಆಗಬಹುದಾದಂತಹ ತುಂಬಾ ದೊಡ್ಡ ತೊಂದರೆಗಳನ್ನ ತಪ್ಪಿಸ್ಕೊಳ್ಬಹುದು ಅಂತ ಹೇಳ್ತಾ ಒಳ್ಳೆ ಮಾಹಿತಿಯನ್ನ ಮಾಡಿಕೊಟ್ಟಿದ್ದೀರಿ ನೀವು. ಧನ್ಯವಾದಗಳು ನಿಮ್ಗೆ.
0: ಥ್ಯಾಂಕ್ ಯು.
1: ನಮಸ್ತೆ.
0: ನಮಸ್ತೆ ಮೇಡಮ್.
2: ಇದುವರೆಗೆ ಸಂಧಿವಾತಕ್ಕೆ ಕಾರಣಗಳು, ಲಕ್ಷಣಗಳು ಮತ್ತು ಚಿಕಿತ್ಸೆ ಈ ಕುರಿತು ಸಂಧಿವಾತ ರೋಗ ತಜ್ಞರಾದ ಡಾಕ್ಟರ್ ಸಂಗೀತಾ ಕೆಎನ್ ಅವರೊಂದಿಗಿನ ಸಂದರ್ಶನವನ್ನು ಕೇಳಿದಿರಿ. ಸಂದರ್ಶಕರು ಸುಜಾತಾ ಎಫ್ ತಳವಾರ್. ರಾಜ್ಯವ್ಯಾಪಿ ಮೂಡಿಬಂದ ಇಂದಿನ ಕಾರ್ಯಕ್ರಮ ಆಕಾಶವಾಣಿ ಹಾಸನ ಕೇಂದ್ರದ ಕೊಡುಗೆ.
3: ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದ್ಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com. ಆಕಾಶವಾಣಿ ಮನಸ್ಸಿನ ವಿಡಿಯೋ, ಭಾವದ ಆಡಿಯೋ. ಆಕಾಶವಾಣಿ ಆಕಾಶವಾಣಿ ಆಕಾಶವಾಣಿ ಆಕಾಶವಾಣಿ ಆಕಾಶವಾಣಿ ಆಕಾಶವಾಣಿ ಸದಾ ನಿಮ್ಮೊಂದಿಗೆ.

0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಕೇಳಿ ಕಾರ್ಯಕ್ರಮ ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳ ಕುರಿತಾದ ಕಾರ್ಯಕ್ರಮ ಪ್ರಗತಿ ಪಥದಲ್ಲಿ ಪ್ರಧಾನಮಂತ್ರಿ ಚಿನ್ನ ನಗದೀಕರಣ ಯೋಜನೆ ಕುರಿತು ರಾಯಚೂರಿನ ಲೀಡ್ ಬ್ಯಾಂಕ್ ವ್ಯವಸ್ಥಾಪಕರಾದ ಸುಧೀಂದ್ರ ಪಿಆರ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಅಮರೇಶ್ ಆಶಿಹಾಳ್, ನಿರ್ವಹಣೆ ವೆಂಕಟೇಶ್ ಬೇವಿನ ಬೆಂಚಿ.
2: ಶ್ರೋತೃ ಬಾಂಧವರಿಗೆಲ್ಲ ನಮಸ್ಕಾರ. ಶ್ರೋತೃ ಬಾಂಧವರೇ, ಇವತ್ತಿನ ಕೇಂದ್ರ ಸರ್ಕಾರಗಳ ಅಭಿವೃದ್ಧಿ ಕುರಿತಾದಂತಹ ಒಂದು ಕಾರ್ಯಕ್ರಮ ಪ್ರಗತಿ ಪಥದಲ್ಲಿ ಪ್ರಧಾನಮಂತ್ರಿ ಚಿನ್ನ ನಗದೀಕರಣ ಯೋಜನೆ ಕುರಿತು ಮಾಹಿತಿಯನ್ನ ಮಾಡಿಕೊಳ್ಳೋಣ. ಈ ಕುರಿತು ರಾಯಚೂರು ಜಿಲ್ಲೆಯ ಲೀಡ್ ಬ್ಯಾಂಕ್ ವ್ಯವಸ್ಥಾಪಕರಾದಂತಹ ಸುಧೀಂದ್ರ ಪಿಆರ್ ಅವರು ನಮ್ಮ ಜೊತೆ ಇದ್ದಾರೆ. ಅವರಿಂದ ಮಾಹಿತಿಯನ್ನ ಮಾಡಿಕೊಳ್ಳೋಣ. ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೇನೆ ನಮಸ್ಕಾರ ಸುಧೀಂದ್ರ ಅವರೇ.
3: ನಮಸ್ತೆ.
2: ಪ್ರಧಾನಮಂತ್ರಿ ಚಿನ್ನ ನಗದೀಕರಣ ಯೋಜನೆ ಇದು ಯಾವಾಗಿಂದ ಬಂತು? ಇದರ ಮೂಲ ಉದ್ದೇಶ, ರೂಪುರೇಷೆಗಳು, ವ್ಯಾಪ್ತಿ?
3: ಪ್ರಧಾನಮಂತ್ರಿ ಚಿನ್ನ ನಗದೀಕರಣ ಯೋಜನೆ ಅನ್ನೋದು 2015 ಮಾನ್ಯ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿ ಅವರು ಉದ್ಘಾಟನೆ ಮಾಡಿದ್ರು. ಇದ್ರ ಮೂಲ ಉದ್ದೇಶ ಬಂದು ಬಂಗಾರದ ಆಮದನ್ನ ಕಡಿಮೆ ಮಾಡಬೇಕು ಅಂತಂದು. ಹೆಚ್ಚಾಗಿ ಭಾರತ ದೇಶದ ಬಂಗಾರಕ್ಕೆ ಹೊರದೇಶಗಳನ್ನು ಅವಲಂಬಿಸಿದೆ. ಸೊ ಹಾಗಾಗಿ ಅದು ಆಮದನ್ನ ಕಡಿಮೆ ಮಾಡಬೇಕು, ಮತ್ತೆ ಇದರಿಂದ ನಮ್ಮ ದುಡ್ಡು ಹೊರದೇಶಗಳಿಗೆ ಹೋಗ್ತಿದೆ ಅದನ್ನ ಕಡಿಮೆ ಮಾಡಬೇಕು ಅನ್ನೋ ಉದ್ದೇಶದಿಂದ ಗೋಲ್ಡ್ ಮಾನಿಟೈಸೇಷನ್ ಸ್ಕೀಮ್ ಅಥವಾ ಚಿನ್ನ ನಗದೀಕರಣ ಯೋಜನೆಯನ್ನ ಕೇಂದ್ರ ಸರ್ಕಾರವು ಉದ್ಘಾಟಿಸಿದೆ.
2: ಅಂತಂದ್ರೆ ಮನೆಯಲ್ಲಿರುವಂತಹ ಒಂದು ಚಿನ್ನ ಅದು ಮರಳಿ ಬ್ಯಾಂಕಿಗೆ ಹೋಗ್ಬೇಕು, ವಿದೇಶಿ ವಿನಿಮಯ ನಮ್ಮ ಒಂದು ಫಾರಿನ್ ಎಕ್ಸ್ಚೇಂಜ್ ಉಳಿಬೇಕು ಎಂಬಂತಹ ಒಂದು ಮೂಲ ಉದ್ದೇಶ.
3: ಮೂಲ ಉದ್ದೇಶ ಹೌದು. 2015 ಮೂರು ಸ್ಕೀಮ್ಗಳನ್ನ ಕೇಂದ್ರ ಸರ್ಕಾರ ಘೋಷಣೆ ಮಾಡಿದ್ರು. ಸಾವರಿನ್ ಗೋಲ್ಡ್ ಬಾಂಡ್, ಗೋಲ್ಡ್ ಮಾನಿಟೈಸೇಷನ್ ಸ್ಕೀಮ್, ಮತ್ತೆ ಇಂಡಿಯನ್ ಗೋಲ್ಡ್ ಕೈನ್. ಅದರಲ್ಲಿ ಇಂಡಿಯನ್ ಗೋಲ್ಡ್ ಕೈನ್ ಎಷ್ಟು ಪ್ರಚಾರಕ್ಕೆ ಬರಲಿಲ್ಲ, ಸಾವರಿನ್ ಗೋಲ್ಡ್ ಬಾಂಡ್ ಮತ್ತು ಗೋಲ್ಡ್ ಮಾನಿಟೈಸೇಷನ್ ಸ್ಕೀಮು ತುಂಬಾ ಪ್ರಚಲಿತವಾಗಿ ನಡೀತಿದೆ. ಬಟ್ ಸಾವರಿನ್ ಗೋಲ್ಡ್ ಬಾಂಡ್ ಬಂಗಾರದಲ್ಲಿ ದಿಢೀರಾಗಿ ಬೆಲೆ ಇರೋ ಕಾರಣ ಅದು ಆರ್ಥಿಕವಾಗಿ ಹೊರಗಿರೋದ್ರಿಂದ ಸದ್ಯ ಅದನ್ನ ನಿಲ್ಲಿಸಲಾಗಿದೆ. ಬಟ್ ಗೋಲ್ಡ್ ಮಾನಿಟೈಸೇಷನ್ ಸ್ಕೀಮು ಇನ್ನೂ ಪ್ರಚಲಿತದಲ್ಲಿರುವಂತ ಒಂದು ಯೋಜನೆಯಾಗಿದೆ.
2: ಹೇಳಿ ಸುಧೀಂದ್ರ ಅವರು, ಈಗ ಚಿನ್ನ ನಗದೀಕರಣ ಯಾರು ಮಾಡ್ಕೋಬಹುದು, ಅದರ ವ್ಯಾಪ್ತಿ, ಅದರ ಒಂದು ಕನಿಷ್ಠ ನಮ್ಮ ಸಾರ್ವಜನಿಕರು ಬ್ಯಾಂಕಿನಿಂದ ಹಣವನ್ನ ಪಡಿಬಹುದು?
3: ಸೊ ಇದರಲ್ಲಿ ಮೂಲತಃ ಬಂದು ಚಿನ್ನವನ್ನ ಗ್ರಾಹಕರು ಬ್ಯಾಂಕಲ್ಲಿ ಇಡಬೇಕಾಗುತ್ತೆ. ಯಾವುದೇ ಭಾರತೀಯ ಪ್ರಜೆಗಳು ಇದರಲ್ಲಿ ಹೂಡಿಕೆ ಮಾಡೋ ಅವಕಾಶ ಇದೆ. ಇಂದು ಅನ್ಡಿವೈಡೆಡ್ ಫ್ಯಾಮಿಲಿ ಅಥವಾ ಅವಿಭಕ್ತ ಕುಟುಂಬ ಅಂತ ಏನು ಕರಿತೀವಿ ಅವರು ಈ ಒಂದು ಯೋಜನೆಯಲ್ಲಿ ಹೂಡಿಕೆ ಮಾಡಬಹುದು. ಅದೇ ರೀತಿ ಟ್ರಸ್ಟು, ಚಾರಿಟಬಲ್ ಇನ್ಸ್ಟಿಟ್ಯೂಷನ್ಸು, ಯೂನಿವರ್ಸಿಟೀಸು, ಸೊ ಇವೆಲ್ಲ ಸಂಘ ಸಂಸ್ಥೆಗಳು ಕೂಡ ಈ ಒಂದು ಯೋಜನೆಯಲ್ಲಿ ಹೂಡಿಕೆ ಮಾಡೋ ಒಂದು ಅವಕಾಶ ಇದೆ.
2: ಒಂದು ಟ್ರಸ್ಟ್ ಅಥವಾ ಒಂದು ಅವಿಭಕ್ತ ಕುಟುಂಬ ಅಥವಾ ಯಾವುದೇ ಒಂದು ಇನ್ಸ್ಟಿಟ್ಯೂಷನ್ ಅಂತ ಹೇಳಿದ್ರಿ, ಎಷ್ಟು ಚಿನ್ನವನ್ನು ಅವರು ನಗದೀಕರಣ ಮಾಡ್ಕೊಳ್ಳಿಕ್ಕೆ ಅವಕಾಶ ಇದೆ?
3: ಕನಿಷ್ಠ ಪಕ್ಷ 10 ಗ್ರಾಮ್ ಬಂಗಾರನ ಅವು ಹೂಡಿಕೆ ಮಾಡಬೇಕಾಗುತ್ತೆ. ಗರಿಷ್ಠವಾಗಿ ಯಾವುದೇ ಒಂದು ಮಿತಿ ಇಲ್ಲ.
2: ಹೌದು.
3: ಸೊ ಅವರು ಅಲ್ಲಿ ಎಷ್ಟು ಬಂಗಾರ ಇದೆಯೋ ಅದನ್ನ ಮಾಡ್ಬೋದು. ಆದರೆ ಕನಿಷ್ಠವಾಗಿ ಒಂದೊಬ್ಬ ವ್ಯಕ್ತಿ ಅಥವಾ ಒಂದು ಟ್ರಸ್ಟು ಅಥವಾ ಚಾರಿಟಬಲ್ ಇನ್ಸ್ಟಿಟ್ಯೂಷನ್ನು 10 ಗ್ರಾಮ್ ಅಷ್ಟು ಬಂಗಾರ, ಬಿಸ್ಕತ್ ಆಗಿರ್ಬೋದು, ಗಟ್ಟಿ ಬಂಗಾರ ಆಗಿರ್ಬೋದು ಅಥವಾ ಆಭರಣ ಬಂಗಾರ ಆಗಿರ್ಬೋದು, ಅದನ್ನ ಕನಿಷ್ಠ ಪಕ್ಷ 10 ಗ್ರಾಮ್ ಅಷ್ಟು ಹೂಡಿಕೆ ಮಾಡಬೇಕಾಗುತ್ತೆ.
2: ಅಂದ್ರೆ ಪ್ರತಿಶತ 10 ಗ್ರಾಮ್ಗೆ ಅದರ ಒಂದು ಮೌಲ್ಯ ಎಷ್ಟು ನಾವು ಅದನ್ನ ನಗದೀಕರಣ ಮಾಡಬಹುದು, ಅಥವಾ ಪೂರ್ತಿಯಾಗಿ ಅದರ ಮೌಲ್ಯವನ್ನು ಮಾರುಕಟ್ಟೆ ದರ ಏನಿದೆ ಅದನ್ನ ಅವರು ನಗದೀಕರಣ ಮಾಡ್ಕೊಳ್ಳಿಕ್ಕೆ ಅವಕಾಶ ಇದೆ ಹೇಗೆ?
3: ಇದರಲ್ಲಿ ಬಂಗಾರನ ನೀವೊಂದು ಡಿಪಾಸಿಟ್ ಟೈಪ್ ಬ್ಯಾಂಕ್ ಅಲ್ಲಿ ಇಡಬಹುದು. ಸೊ ಇದು ನಿಮಗೆ ಅವಧಿ ಮೇಲೆ ಬಡ್ಡಿ ಕೊಡುತ್ತೆ. ಸೊ ದೀರ್ಘಾವಧಿ ಮತ್ತೆ ಅಲ್ಪಾವಧಿ ಅಂತ ಎರಡು ಇರ್ತದೆ. 1-3 ವರ್ಷ ನಾವು ಅಲ್ಪಾವಧಿ ಅಂತ ಕರಿತೀವಿ, 3 ವರ್ಷ ಮೇಲ್ಪಟ್ಟು ಇನ್ವೆಸ್ಟ್ಮೆಂಟ್ ಅದು ದೀರ್ಘಾವಧಿ ಅಂತಂದು ಬರುತ್ತೆ. ಸೊ ಅಲ್ಪಾವಧಿಗೆ 2.25% ರೇಟ್ ಆಫ್ ಇಂಟ್ರೆಸ್ಟ್ ಬರುತ್ತೆ, ದೀರ್ಘಾವಧಿಗೆ 2.50% ರೇಟ್ ಆಫ್ ಇಂಟ್ರೆಸ್ಟ್ ಇದೆ.
2: ಅಂದ್ರೆ ಬಡ್ಡಿ ದರ,
3: ಬಡ್ಡಿ ದರ. ಸೊ ಈಗ ಸದ್ಯ ಸರ್ಕಾರ 1-3 ವರ್ಷ ಅಂದ್ರೆ ಅಲ್ಪಾವಧಿಗೆ ಮಾತ್ರ ಗೋಲ್ಡ್ ಮಾನಿಟೈಸೇಷನ್ ಸ್ಕೀಮ್ ಅನ್ನ ಸ್ವೀಕರಿಸ್ತಿದೆ.
2: ಹೇಗೆ ಸಾರ್ವಜನಿಕರು ಇದರ ಒಂದು ಪ್ರಯೋಜನ ಪಡ್ಕೊಳ್ತಿದ್ದಾರೆ ಹೇಗೆ, ಅಥವಾ ಅವೇರ್ನೆಸ್ ಹೇಗಿದೆ ತಿಳುವಳಿಕೆ ನಮ್ಮ ಭಾಗದಲ್ಲಿ?
3: ಈಗ ಇದರಲ್ಲಿ ಮೂಲತಃ ಬಂದು ಏನಾಗುತ್ತೆ, ನೀವು ಗಟ್ಟಿ ಬಂಗಾರ ಇದ್ದವರು ಇದರಲ್ಲಿ ಹೆಚ್ಚಾಗಿ ಇನ್ವೆಸ್ಟ್ ಮಾಡ್ತಿದ್ದಾರೆ. ಜನರಿಂದ ತಗೊಂಡಿರೋ ಆಭರಣನ ನಾವು ಕರ್ಗಿಸ್ಬಿಟ್ಟು ಅದನ್ನ ಗಟ್ಟಿ ಬಂಗಾರ ಮಾಡಿ ಮಾರ್ಕೆಟಿಗೆ ಬಿಡ್ತೀವಿ, ಮತ್ತೆ ಅದನ್ನ ಹೇಗೇನು ಒಂದು ಡೆಟ್ ಕ್ಯಾಪಿಟಲ್ ಅನ್ನ ಅರ್ನಿಂಗ್ ಕ್ಯಾಪಿಟಲ್ ಆಗಿ ಕನ್ವರ್ಟ್ ಮಾಡ್ತೀವಿ. ಸೊ ಹಂಗಾಗಿ ಈಗ ಬಂಗಾರ ಮನೆಯಲ್ಲೇ ಇರ್ತದೆ. ಸೊ ಅದು ಕಸ್ಟಮರಿಗೂ ಅದನ್ನ ಸುರಕ್ಷಿತವಾಗಿ ಇಡೋ ಅಂತ ಒಂದು ಪ್ರಮೇಯ ಇರ್ತದೆ. ಅಥವಾ ಕೆಲವೊಬ್ಬರು ಆ ಬಂಗಾರನ ಲಾಕರ್ ಅಲ್ಲಿ ಇಡ್ತಾರೆ. ಸೊ ಅದರಿಂದ ತಿಂಗಳ ತಿಂಗಳ ಅಥವಾ ವರ್ಷ ವರ್ಷ ಲಾಕರ್ ರೆಂಟ್ ಬಾಡಿಗೆ ಕಟ್ಟಬೇಕಾಗುತ್ತೆ. ಸೊ ಅವ್ರು ಈ ಒಂದು ಇದರಲ್ಲಿ ಇನ್ವೆಸ್ಟ್ ಮಾಡೋದ್ರಿಂದ ಅವರಿಗೆ ಲಾಕರ್ ತಗೊಳ್ಳೋ ಅವಶ್ಯಕತೆನೇ ಇರೋದಿಲ್ಲ, ಮತ್ತೆ ಬಂಗಾರನ ಸುರಕ್ಷಿತವಾಗಿ ಇಡ್ಕೊಳ್ಳೋ ಅಂತ ಒಂದು ಅಪಾಯ ಅಥವಾ ರಿಸ್ಕು ಇರೋದಿಲ್ಲ. ಮತ್ತೆ ಮನೇಲಿದ್ದಾಗ ಬಂಗಾರ ಒಂದು ಡೆಟ್ ಕ್ಯಾಪಿಟಲ್ ಆಗಿರ್ತದೆ, ಅದನ್ನೇ ಅವರು ಇಲ್ಲಿ ಬ್ಯಾಂಕಲ್ಲಿ ಇಟ್ಟಾಗ ಅದೊಂದು ಠೇವಣಿ ರೂಪದಲ್ಲಿ ಅವರಿಗೆ ಬಡ್ಡಿ ಸಮೇತ ಸಿಗುತ್ತೆ. ಸೊ ಇದು ಡೆಟ್ ಕ್ಯಾಪಿಟಲಿಂದ ಅರ್ನಿಂಗ್ ಕ್ಯಾಪಿಟಲ್ ಆಗಿ ಕನ್ವರ್ಟ್ ಆಗುತ್ತೆ.

0: ಕಸ್ಟಮರಿಗೆ ಆರ್ಥಿಕವಾಗಿಯೂ ಇದು ಅನುಕೂಲಕರವಾಗಿದೆ. ದೇಶಕ್ಕೂ ಏನಾಗುತ್ತೆ, ಈ ರೀತಿ ಬಂಗಾರನ ನಾವು ಕರಗಿಸಿ ಮತ್ತೆ ಮಾರ್ಕೆಟಿಗೆ ಬಿಡೋದ್ರಿಂದ ಆಮದು ಮತ್ತು ಫಾರಿನ್ ಎಕ್ಸ್ಚೇಂಜ್ ರಿಸ್ಕ್ ಏನಿದೆ ಅದನ್ನು ಕಡಿಮೆ ಆಗುತ್ತೆ. ಗೋಲ್ಡ್ ಮಾನಿಟೈಸೇಷನ್ ಸ್ಕೀಮಲ್ಲೂ ಏನಿದೆ, ನಿಮಗೆ ಸಾಲ ಪಡೆಯೋ ಒಂದು ಅವಕಾಶ ಇದೆ ಬಂಗಾರದ ಮೇಲೆ. ಸೊ ಇದು ಗೋಲ್ಡ್ ಇಡ್ತೀರೋ ಅದ್ರ ಅವತ್ತಿನ ಮಾರ್ಕೆಟ್ ವ್ಯಾಲ್ಯೂ ಮೇಲೆ ಅದೊಂದು ಸರ್ಟಿಫಿಕೇಟ್ ಅಥವಾ ಡಿಮ್ಯಾಟ್ ಫಾರ್ಮಲ್ಲಿ ನಾವು ಕೊಡ್ತೀವಿ. ಸೊ ಅದನ್ನು ನೀವು ಮತ್ತೆ ಪ್ರೈಮರಿ ಸೆಕ್ಯೂರಿಟಿ ಅಥವಾ ಕೊಲಾಟ್ರಲ್ ಸೆಕ್ಯೂರಿಟಿಯಾಗಿ ಬ್ಯಾಂಕ್ಗಳಲ್ಲಿ ಅಡ ಇಟ್ಟು ಶೇಕಡ 70-75% ಸಾಲನೂ ನೀಡಲಾಗುತ್ತೆ. ಬಂಗಾರ ಏನು ಬೆಲೆ ಬರುತ್ತೋ ಅಷ್ಟೇ ವ್ಯಾಲ್ಯೂ ಈ ಸೆಕ್ಯೂರಿಟಿಗೂ ಇರುತ್ತೆ.
1: ಈಗ ಬಂಗಾರ ನಾವು ಮಾನಿಟೈಸೇಷನ್ ಅಥವಾ ನಗದೀಕರಣ ಮಾಡುವಾಗ ಏನೆಲ್ಲ ದಾಖಲೆಗಳನ್ನು ಕೊಡಬೇಕಾಗ್ತದೆ?
0: ನಿಮ್ಮಲ್ಲಿ ಬ್ಯಾಂಕಲ್ಲಿ ಒಂದು ಅಕೌಂಟ್ ಇರಬೇಕಾಗುತ್ತೆ, ಒಂದು ಬ್ಯಾಂಕ್ ಖಾತೆ, ಆಧಾರ್ ಕಾರ್ಡ್ ಮತ್ತೆ ಪಾನ್ ಕಾರ್ಡ್,
1: ಹೌದು,
0: ಇವು ಮೂರು ಕಡ್ಡಾಯವಾಗಿ ಕೊಡಬೇಕಾಗುತ್ತೆ.
1: ಅಂದ್ರೆ ಅದನ್ನ ಬಂಗಾರವನ್ನ ಪರಿಶೀಲನೆ ಮಾಡ್ತಾರೆ, ಅದಕ್ಕೊಂದು ಸಪರೇಟ್ ಆದಂತಹ ಒಂದು ಶಾಖೆ ಇರ್ತದೆ? ಹೇಗೆ
0: ಸಪರೇಟ್ ಆಗಿ ಶಾಖೆ ಇಲ್ಲ, ಬಟ್ ಕೆಲವೊಂದು ಬ್ಯಾಂಕ್ಗಳನ್ನ ಕೇಂದ್ರ ಸರ್ಕಾರ ಈ ಒಂದು ಸ್ಕೀಮ್ ಅನ್ನ ಅಳವಡಿಸಿದೆ. ಸೊ ಎಲ್ಲಾ ಬ್ಯಾಂಕ್ಗಳಲ್ಲಿ ಒಂದು ಶಾಖೆ ಯೋಜನೆ ಇರೋದಿಲ್ಲ. ಈಗ ಮುಖ್ಯವಾಗಿ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ, ಬ್ಯಾಂಕ್ ಆಫ್ ಬರೋಡಾ, ಇಂಡಿಯನ್ ಓವರ್ಸೀಸ್ ಬ್ಯಾಂಕ್, ಪಂಜಾಬ್ ನ್ಯಾಷನಲ್ ಬ್ಯಾಂಕ್, HDFC ಬ್ಯಾಂಕ್ ಮತ್ತು ICICI ಬ್ಯಾಂಕ್, ಈ ಆರು ಬ್ಯಾಂಕ್ಗಳನ್ನ ಗುರುತಿಸಿದೆ.
1: ಅಂದ್ರೆ ರಾಷ್ಟ್ರೀಕೃತ ಬ್ಯಾಂಕ್ಗಳನ್ನ
0: ಗುರುತಿಸಿದೆ. ಸೊ ಈ ಆರು ಬ್ಯಾಂಕ್ಗಳಲ್ಲಿ ಮಾತ್ರ ಈ ಒಂದು ಯೋಜನೆ ಲಭ್ಯವಿದೆ.
1: ಸುಧೀಂದ್ರ ಅವರೇ, ಈಗ ಒಂದು ಅಲ್ಪಾವಧಿ ಅಥವಾ ದೀರ್ಘಾವಧಿ ಅವಧಿ ಮುಗಿದ ನಂತರ ಅದನ್ನ ಏನಾದರೂ ಗ್ರಾಹಕರು ಬಿಡಿಸಿಕೊಳ್ಳಿಲ್ಲ ಅಂತಂದ್ರೆ ಏನಾದರೂ ಸಮಸ್ಯೆ?
0: ಆಟೋಮೆಟಿಕ್ ಆಗಿ ರಿನಿವಲ್ ಇದು ಇರುತ್ತೆ. ಸೊ ಅವರೆಂದು ಬಿಡಿಸ್ಕೊಳ್ತಾರ ಅವತ್ತಿನ ದಿನದ್ದು ಆ ದಿನದ್ದು ಗೋಲ್ಡ್ ಮಾರ್ಕೆಟ್ ಪ್ರೈಸ್ ಏನಿದೆ ಅದ್ರ ವ್ಯಾಲ್ಯೂಗೆ ಲೆಕ್ಕ ಹಾಕಿ ಅಮೌಂಟ್ ಇದು ಕೊಡ್ತೀವಿ. ಗೋಲ್ಡ್ ಬೇಕು ಅಂದರೆ ಗೋಲ್ಡ್ ಕೊಡ್ತೀವಿ, ಇಲ್ಲ ಗೋಲ್ಡ್ ಬೇಡ ಕ್ಯಾಶ್ ಕೊಡ್ರಿ ಅಂದರೆ ಅವತ್ತಿನ ಮಾರ್ಕೆಟ್ ವ್ಯಾಲ್ಯೂ ಏನು ಗೋಲ್ಡ್ ಇದೆಯಾ ಅದನ್ನು ನಂಬರ್ ಆಫ್ ಗ್ರಾಮು ಇಂಟು ಮಾರ್ಕೆಟ್ ವ್ಯಾಲ್ಯೂ ಲೆಕ್ಕ ಹಾಕಿ ಅದನ್ನು ನಾನು ಕೊಡ್ತೀವಿ.
1: ಸುಧೀಂದ್ರ ಅವರೇ, ಈಗ ಬ್ಯಾಂಕುಗಳಲ್ಲಿ ಚಿನ್ನದ ಅಡಮಾನ ಸಾಲವು ಕೂಡ ಸಿಗುತ್ತೆ. ಈಗ ನಾವು ಚರ್ಚೆ ಮಾಡುವ ಹಾಗೆ ಚಿನ್ನದ ನಗದೀಕರಣ ಯೋಜನೆಯು ಕೂಡ ಚಾಲ್ತಿಯಲ್ಲಿದೆ. ಏನು ಚಿನ್ನದ ಅಡಮಾನ ಯೋಜನೆ ಹಾಗೂ ಚಿನ್ನದ ನಗದೀಕರಣ, ಮಧ್ಯದ ಒಂದು ವ್ಯತ್ಯಾಸ ಏನಿದೆ ಅಂತ ತಾವು ಹೇಳ್ತೀರಿ?
0: ಗೋಲ್ಡ್ ನಗದೀಕರಣದಲ್ಲಿ ಏನೈತೆ, ನೀವು ಕೊಟ್ಟಿರೋಂಥ ಗೋಲ್ಡನ್ನು ನಾವು ಕರಗಿಸಿ ಅದನ್ನ ಗಟ್ಟಿ ಬಂಗಾರ ಮಾಡಿ ಮಾರ್ಕೆಟಿಗೆ ಬಿಡ್ತೀವಿ. ಇದು ಒಂದು ರೀತಿ ಡಿಪಾಸಿಟ್, ಠೇವಣಿ ಇಟ್ಟಂಗೆ. ಬ್ಯಾಂಕ್ಗಳಲ್ಲಿ ಗೋಲ್ಡನ್ನ ಡಿಪಾಸಿಟ್ ಮಾಡಿದ್ದೀರಾ, ಸೊ ಅದನ್ನ ನಾವು ನಿಮಗೆ ನೀವು ಮಾಡಿರೋಂಥ ಗೋಲ್ಡ್ಗೆ ಬ್ಯಾಂಕ್ ಅವರು ಅವಧಿ ಪ್ರಕಾರ ಬಡ್ಡಿಯನ್ನು ಕೊಡ್ತಾರೆ. ಅಂದ್ರಿಂದ 3 ವರ್ಷ ಅಥವಾ 5 ವರ್ಷದವರೆಗೂ ಇಡೋಂಥ ಒಂದು ದೀರ್ಘಾವಧಿ ಠೇವಣಿ ಇದ್ದಂಗೆ. ಗೋಲ್ಡ್ ಲೋನ್ ಏನಿದೆ, ಇದು ನೀವು ಬಂಗಾರನ ನಾವು ಯಥಾ ಪ್ರಕಾರ ಹಂಗೆ ಬ್ಯಾಂಕಲ್ಲಿ ಇಡಲಾಗುತ್ತೆ. ಇದನ್ನ 1 ವರ್ಷದ ಅವಧಿಗೆ ಮಾತ್ರ ಲೋನ್ ಅಂತ ಕೊಟ್ಟಿರ್ತೀವಿ.
1: ಹೌದು.
0: ಸೊ ಇದನ್ನ ನೀವು 1 ವರ್ಷ ಆದ್ಮೇಲೆ ಈಗ ಲೋನು ಬಡ್ಡಿ ಮತ್ತೆ ಅಸಲು ಕಟ್ಟಿ ಆ ಬಂಗಾರನ ಬಿಡಿಸ್ಕೋಬೇಕಾಗುತ್ತೆ.
1: ಅಂದ್ರೆ ಗೋಲ್ಡ್ ಲೋನು ಮತ್ತೆ ಗೋಲ್ಡ್ ಈ ಒಂದು ಮಾನಿಟೈಸೇಷನ್ ಎರಡಕ್ಕೂ ಬಡ್ಡಿ ದರ ಬೇರೆ ಬೇರೆ ಇರ್ತದ? ಹೇಗೆ?
0: ಎರಡಕ್ಕೂ ಬೇರೆ ಬೇರೆ ಇರುತ್ತೆ. ಗೋಲ್ಡ್ ಮಾನಿಟೈಸೇಷನ್ ಸ್ಕೀಮ್ ಅಲ್ಲಿ ನಿಮಗೆ 2.5%-2.5% ವರೆಗೂ ಬಡ್ಡಿ ಬರುತ್ತೆ. ಬಂಗಾರದ ರೇಟ್ ಅಲ್ಲಿ ಆ ಬ್ಯಾಂಕಿಂದು ಬೇಸ್ ರೇಟ್ ಮೇಲೆ ಚೇಂಜ್ ಆಗ್ತಾ ಹೋಗುತ್ತೆ.
1: ಹೇಳಕ್ಕೆ ಇಷ್ಟಪಡ್ತೀರಿ ಕೊನೆಗೆ, ಮುಖ್ಯವಾಗಿ ಚಿನ್ನ ನಗದೀಕರಣ ಯೋಜನೆ ರಾಷ್ಟ್ರವ್ಯಾಪಿ ಇರುವಂತಹ ಯೋಜನೆ, ನಮ್ಮ ಗ್ರಾಹಕರಿಗೆ ಬಂಗಾರವನ್ನ ಮನೇಲಿ ಇಟ್ಕೊಂಡವರಿಗೆ ಏನು ತಮ್ಮ ಸಲಹೆ?
0: ಬಂಗಾರನ ಮನೇಲಿ ಇಟ್ಕೊಳ್ಳೋ ಬದಲು ಇದನ್ನ ಬ್ಯಾಂಕಲ್ಲಿ ಇನ್ವೆಸ್ಟ್ ಮಾಡಿದ್ರೆ, ಒಂದು ನೀವು ದೇಶದ ಪ್ರಗತಿಗೂ ಬೆಂಬಲ ಮಾಡಿದಂಗಾಗುತ್ತೆ, ಎರಡನೇದು ನಿಮಗೂ ಸುರಕ್ಷಿತವಾಗಿ ಇರುತ್ತೆ ಬಂಗಾರ. ಆಮೇಲೆ ಇದಕ್ಕೋಸ್ಕರ ಲಾಕರ್ ತೆಗೆದು ಲಾಕರ್ ಅಲ್ಲಿ ಇಡೋಂಥದ್ದು ಮತ್ತೆ ವರ್ಷ ಲಾಕರ್ ರೆಂಟ್ ಕಟ್ಟೋಂಥ ಪ್ರಮೇಯ ಇರೋದಿಲ್ಲ. ಆಮೇಲೆ ಇದರಲ್ಲಿ ಇಡೋದ್ರಿಂದ ನಿಷ್ಕ್ರಿಯ ಚಿನ್ನ ಏನಾಗುತ್ತೆ, ಉತ್ಪಾದಕ ಆಸ್ತಿಯಾಗಿ ಕನ್ವರ್ಟ್ ಆಗುತ್ತೆ. ಡೆಡ್ ಕ್ಯಾಪಿಟಲ್ ಆಗಿ ಏನು ಮನೆಯಲ್ಲಿದೆ ಅದನ್ನು ನೀವು ಇಲ್ಲಿಗೆ ಮಾಡಿದರೆ ಅದೇ ನಿಮಗೆ ಅರ್ನಿಂಗ್ ಕ್ಯಾಪಿಟಲ್ ಆಗಿ ಕನ್ವರ್ಟ್ ಆಗುತ್ತೆ.
1: ಒಳ್ಳೆಯದು ಸುಧೀಂದ್ರ ಅವರೇ, ಇದುವರೆಗೆ ಪ್ರಧಾನಮಂತ್ರಿ ಚಿನ್ನ ನಗದೀಕರಣ ಯೋಜನೆ ಕುರಿತು ಸವಿಸ್ತಾರವಾದಂತಹ ಒಂದು ಮಾಹಿತಿಯನ್ನು ಕೊಟ್ರಿ. ಬಂಗಾರ ಮನೆಯಲ್ಲಿರೋದಕ್ಕಿಂತ ಬ್ಯಾಂಕ್ನಲ್ಲಿರುವುದು ಸೂಕ್ತ, ನಮಗೆ ವಿದೇಶಿ ವಿನಿಮಯವನ್ನು ಕೂಡ ಇಲ್ಲಿ ಉಳಿತಾಯ ಆಗುತ್ತೆ, ದೇಶದ ಆರ್ಥಿಕ ಹಿತದೃಷ್ಟಿಯಿಂದನೂ ಕೂಡ ಇದು ನಮಗೆ ಸಹಕಾರಿ ಅಂತ ವಿಚಾರವನ್ನು ಹೇಳಿಕೊಟ್ಟಿದ್ದಕ್ಕಾಗಿ, ಈ ಯೋಜನೆಯ ಒಂದು ಲಾಭವನ್ನು ಗರಿಷ್ಠ ಮಟ್ಟದಲ್ಲಿ ನಮ್ಮ ದೇಶದ ಎಲ್ಲ ನಾಗರಿಕರು ಪ್ರಯೋಜನವನ್ನು ಪಡೆದುಕೊಳ್ಳಿ ಅಂತ ಹೇಳ್ತಾ ತಮ್ಮ ಮಾಹಿತಿಗಾಗಿ ತಮಗೆ ಧನ್ಯವಾದಗಳು. ನಮಸ್ಕಾರ.
0: ನಮಸ್ಕಾರ.
2: ಇದುವರೆಗೆ ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳ ಕುರಿತಾದ ಕಾರ್ಯಕ್ರಮ ಪ್ರಗತಿ ಪಥದಲ್ಲಿ ಪ್ರಧಾನಮಂತ್ರಿ ಚಿನ್ನ ನಗದೀಕರಣ ಯೋಜನೆ ಕುರಿತು ರಾಯಚೂರಿನ ಲೀಡ್ ಬ್ಯಾಂಕ್ ವ್ಯವಸ್ಥಾಪಕರಾದ ಸುಧೀಂದ್ರ ಪಿಆರ್ ಅವರೊಂದಿಗೆ ಸಂದರ್ಶನವನ್ನ ಕೇಳಿದಿರಿ. ಇವರನ್ನ ಸಂದರ್ಶಿಸಿದವರು ಅಮರೇಶ್ ಆಶಿಹಾಳ್, ನಿರ್ವಹಣೆ ವೆಂಕಟೇಶ್ ಬೇವಿನ ಬೆಂಚಿ. ರಾಜ್ಯವ್ಯಾಪಿಯಲ್ಲಿ ಮೂಡಿಬಂದ ಈ ಕಾರ್ಯಕ್ರಮ ಆಕಾಶವಾಣಿ ರಾಯಚೂರು ಕೇಂದ್ರದ ಕೊಡುಗೆ.

0: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಶಿಲ್ಪಾ ಹೆಚ್ಎಂ. ಮುಖ್ಯಾಂಶಗಳು: ನೀಟ್ ಪ್ರತಿಭಟನೆ ವೇಳೆ ಪೊಲೀಸ್ ಕ್ರಮದ ಕುರಿತು ಗೃಹ ಸಚಿವರ ಹೇಳಿಕೆಗೆ ಪ್ರತಿಪಕ್ಷಗಳ ಆಗ್ರಹ, ಸಂಸತ್ತಿನ ಉಭಯ ಸದನಗಳ ಕಲಾಪ ಸೋಮವಾರಕ್ಕೆ ಮುಂದೂಡಿಕೆ. ಆಂಧ್ರಪ್ರದೇಶ ಹಾಗೂ ಕರ್ನಾಟಕಕ್ಕೆ ನಾಳೆ ಪ್ರಧಾನಿ ನರೇಂದ್ರ ಮೋದಿ ಭೇಟಿ, ಹಲವು ಯೋಜನೆಗಳಿಗೆ ಚಾಲನೆ. ಜಂತರ್ ಮಂತರ್ ಪ್ರತಿಭಟನೆ ವೇಳೆ ಪೊಲೀಸರನ್ನು ಗುರಿಯಾಗಿಸಿ ದಾಳಿ, ಸೂಕ್ತ ಕ್ರಮಕ್ಕೆ ಕುಟುಂಬಸ್ಥರ ಆಗ್ರಹ. ಸುರಕ್ಷಿತ ಜಲಮಾರ್ಗ ಸಂಚಾರಕ್ಕೆ ಸೌದಿ ಅರೇಬಿಯಾ ಸೇರಿದಂತೆ 14 ರಾಷ್ಟಗಳಿಂದ ಬಹುರಾಷ್ಟೀಯ ಸಾಗರ ರಕ್ಷಣಾ ಒಕ್ಕೂಟ ರಚನೆ. ಹಾಗೂ ತೈಪೆ ಓಪನ್ ಬ್ಯಾಡ್ಮಿಂಟನ್ ಕ್ವಾರ್ಟರ್ ಫೈನಲ್ ಪಂದ್ಯಗಳಲ್ಲಿಂದು ಭಾರತದ 4 ಆಟಗಾರರು ಕಣದಲ್ಲಿ. ವಾರ್ತೆಗಳ ವಿವರ: ನೀಟ್ ಪರೀಕ್ಷೆಯ ಕುರಿತು ವಿದ್ಯಾರ್ಥಿಗಳು ನಡೆಸಿದ ಪ್ರತಿಭಟನೆ ವೇಳೆ ಕಠಿಣ ಪೊಲೀಸ್ ಕ್ರಮ ಸೇರಿದಂತೆ ವಿವಿಧ ವಿಷಯಗಳನ್ನು ಮುಂದಿಟ್ಟುಕೊಂಡು ವಿರೋಧ ಪಕ್ಷದ ಸದಸ್ಯರು ನಡೆಸಿದ ತೀವ್ರ ಗದ್ದಲದಿಂದಾಗಿ ಸಂಸತ್ತಿನ ಉಭಯ ಸದನಗಳ ಕಲಾಪಕ್ಕೆ ಇಂದು ಅಡ್ಡಿಯಾಯಿತು. ಗದ್ದಲದ ಬೆನ್ನಲ್ಲೇ ಲೋಕಸಭೆ ಮತ್ತು ರಾಜ್ಯಸಭೆಯನ್ನು ಸೋಮವಾರಕ್ಕೆ ಮುಂದೂಡಲಾಗಿದೆ. ಬೆಳಗ್ಗೆ ರಾಜ್ಯಸಭೆ ಸಮಾವೇಶಗೊಳ್ಳುತ್ತಿದ್ದಂತೆ ಹಲವು ಕೇಂದ್ರ ಸಚಿವರು ಅಧಿಕೃತ ದಾಖಲೆಗಳನ್ನು ಮಂಡಿಸಿದರು. ಇದೇ ವೇಳೆ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ವಿಷಯಕ್ಕೆ ಸಂಬಂಧಿಸಿದ ಸಂಸದೀಯ ಖಾಯಂ ಸಮಿತಿಯ ವರದಿಗಳನ್ನು ಸದನಕ್ಕೆ ಸಲ್ಲಿಸಲಾಯಿತು. ಇದೇ ವೇಳೆ ಮಾಹಿತಿ ಮತ್ತು ಪ್ರಸಾರ ಖಾತೆ ರಾಜ್ಯ ಸಚಿವ ಡಾ ಎಲ್ ಮುರುಗನ್ ಸುಳ್ಳು ಸುದ್ದಿ ತಡೆಯುವ ವ್ಯವಸ್ಥೆಯ ಪರಿಶೀಲನೆ ಕುರಿತ ಸಂಸದೀಯ ಸಮಿತಿಯ 22ನೇ ವರದಿಯ ಶಿಫಾರಸುಗಳ ಜಾರಿ ಸ್ಥಿತಿಗತಿ ಬಗ್ಗೆ ಸದನಕ್ಕೆ ತಿಳಿಸಿದರು. ತದನಂತರ ಸಭಾಪತಿ ಸಿಪಿ ರಾಧಾಕೃಷ್ಣನ್ ಶೂನ್ಯ ವೇಳೆಯನ್ನು ಕೈಗೆತ್ತಿಕೊಂಡಾಗ ವಿಪಕ್ಷ ಸದಸ್ಯರು ಘೋಷಣೆ ಕೂಗುತ್ತಾ ಕಲಾಪಕ್ಕೆ ಅಡಚಣೆ ಉಂಟು ಮಾಡಿದರು. ಇದರ ಬೆನ್ನಲ್ಲೇ ಸಭಾಪತಿಯವರು ಸದನವನ್ನು ಸೋಮವಾರಕ್ಕೆ ಮುಂದೂಡಿದರು. ಮತ್ತೊಂದೆಡೆ ಲೋಕಸಭೆಯಲ್ಲಿ ಲೋಕಸಭಾಧ್ಯಕ್ಷ ಓಂ ಬಿರ್ಲಾ ಪ್ರಶ್ನೋತ್ತರ ಕಲಾಪ ಆರಂಭಿಸಲು ಯತ್ನಿಸಿದಾಗ ವಿಪಕ್ಷಗಳು ವಿದ್ಯಾರ್ಥಿಗಳ ಪ್ರತಿಭಟನೆಯ ಮೇಲಿನ ಪೊಲೀಸ್ ಕ್ರಮವನ್ನು ಖಂಡಿಸಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರ ಹೇಳಿಕೆಗೆ ಆಗ್ರಹಿಸಿದವು. ಪ್ರಶ್ನೋತ್ತರ ವೇಳೆಗೆ ಅಡ್ಡಿಪಡಿಸದಂತೆ ಹಾಗೂ ಸದನದೊಳಗೆ ಭಿತ್ತಿಪತ್ರಗಳನ್ನು ಪ್ರದರ್ಶಿಸದಂತೆ ಮಾಡಿದ ಮನವಿಗೆ ಸದಸ್ಯರು ಸ್ಪಂದಿಸದ ಕಾರಣ ಲೋಕಸಭೆಯನ್ನು ಮೊದಲಿಗೆ ಮಧ್ಯಾಹ್ನ 12 ಗಂಟೆಗೆ ಮುಂದೂಡಲಾಯಿತು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ನಾಳೆ ಆಂಧ್ರಪ್ರದೇಶ ಮತ್ತು ಕರ್ನಾಟಕಕ್ಕೆ ಭೇಟಿ ನೀಡಲಿದ್ದು ವಿವಿಧ ಅಭಿವೃದ್ಧಿ ಯೋಜನೆಗಳ ಉದ್ಘಾಟನೆ ಹಾಗೂ ಶಂಕುಸ್ಥಾಪನೆ ನೆರವೇರಿಸಲಿದ್ದಾರೆ. ಆಂಧ್ರಪ್ರದೇಶದ ಭೋಗಪುರಂನಲ್ಲಿ 5,600 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಲಾದ ಅಲ್ಲೂರು ಸೀತಾರಾಮ ರಾಜು ಅಂತಾರಾಷ್ಟೀಯ ವಿಮಾನ ನಿಲ್ದಾಣವನ್ನು ಪ್ರಧಾನಿ ಉದ್ಘಾಟಿಸಲಿದ್ದಾರೆ. ವಿಶಾಖಪಟ್ಟಣಂನಲ್ಲಿ 460 ಕೋಟಿ ಹೂಡಿಕೆಯ ರಾಜ್ಯದ ಮೊದಲ ಸೆಮಿಕಂಡಕ್ಟರ್ ತಯಾರಿಕಾ ಘಟಕಕ್ಕೆ ಶಂಕುಸ್ಥಾಪನೆ ನೆರವೇರಿಸಲಿದ್ದಾರೆ. ಇದರ ಜೊತೆಗೆ ಕರ್ನೂಲ್ ಮತ್ತು ಅನಂತಪುರಂ ಭಾಗದ ಸೌರ ಹಾಗೂ ಪವನ ವಿದ್ಯುತ್ ಯೋಜನಾ ಪ್ರಸರಣ ಜಾಲಗಳು ಮತ್ತು 1,880 ಕೋಟಿ ಮೌಲ್ಯದ ರಾಷ್ಟೀಯ ಹೆದ್ದಾರಿ ಯೋಜನೆಗಳ ಲೋಕಾರ್ಪಣೆ ಹಾಗೂ ಶಂಕುಸ್ಥಾಪನೆಯನ್ನು ನೆರವೇರಿಸಲಿದ್ದಾರೆ. ನಂತರ ಮೈಸೂರಿಗೆ ಆಗಮಿಸಲಿರುವ ಪ್ರಧಾನಿಯವರು ಐತಿಹಾಸಿಕ ನಿರಂಜನ ಮಠದ ಆವರಣದಲ್ಲಿ ನೂತನವಾಗಿ ನಿರ್ಮಿಸಲಾದ ಸ್ವಾಮಿ ವಿವೇಕಾನಂದ ಸಾಂಸ್ಕೃತಿಕ ಯುವ ಕೇಂದ್ರ ವಿವೇಕ ಸ್ಮಾರಕವನ್ನು ಉದ್ಘಾಟಿಸಿ ಸಾರ್ವಜನಿಕರನ್ನು ಉದ್ದೇಶಿಸಿ ಭಾಷಣ ಮಾಡಲಿದ್ದಾರೆ. ಸ್ವಾಮಿ ವಿವೇಕಾನಂದರ 1892 ಮೈಸೂರು ಭೇಟಿಯ ಸ್ಮರಣಾರ್ಥ ನಿರ್ಮಿಸಲಾದ ಈ ಸ್ಮಾರಕ 4D ಅನುಭವ ಕೇಂದ್ರ, ಗ್ರಂಥಾಲಯ ಹಾಗೂ ಸ್ಪರ್ಧಾತ್ಮಕ ಪರೀಕ್ಷಾರ್ಥಿಗಳಿಗೆ ವಿಶೇಷ ಅಧ್ಯಯನ ಸೌಲಭ್ಯಗಳನ್ನು ಒಳಗೊಂಡಿದೆ. ಜುಲೈ 20ರಂದು ಜಂತರ್ ಮಂತರ್ನಲ್ಲಿ ನಡೆದ ಪ್ರತಿಭಟನೆಯ ವೇಳೆ ಪ್ರತಿಭಟನಾಕಾರರು ಪೊಲೀಸರನ್ನೇ ಗುರಿಯಾಗಿಸಿಕೊಂಡು ದಾಳಿ ನಡೆಸಿದ್ದಾರೆ ಎಂದು ಗಾಯಗೊಂಡ ದೆಹಲಿ ಪೊಲೀಸ್ ಸಿಬ್ಬಂದಿಯ ಕುಟುಂಬಸ್ಥರು ಆರೋಪಿಸಿದ್ದಾರೆ. ಇಂದು ನವದೆಹಲಿಯಲ್ಲಿ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಮುಂಭಾಗದಲ್ಲಿ ಕರ್ತವ್ಯ ನಿರತರಾಗಿದ್ದ ಸಿಬ್ಬಂದಿಯನ್ನು ಗುಂಪಿನಲ್ಲಿದ್ದ ಕೆಲವು ಪ್ರತಿಭಟನಾಕಾರರು ಪೂರ್ವ ನಿಯೋಜಿತ ಯೋಜನೆಯಂತೆ ಸುತ್ತುವರೆದು ಕಲ್ಲು ತೂರಾಟ ನಡೆಸಿದ್ದಲ್ಲದೆ ಅವರ ಮೇಲೆ ಹಲ್ಲೆ ನಡೆಸಿದ್ದಾರೆ ಎಂದು ದೂರಿದರು. ಈ ಘಟನೆಯಲ್ಲಿ ಹಲವು ಪೊಲೀಸ್ ಸಿಬ್ಬಂದಿ ತೀವ್ರವಾಗಿ ಗಾಯಗೊಂಡಿದ್ದಾರೆ ಎಂದು ತಿಳಿಸಿದ ಕುಟುಂಬಸ್ಥರು, ಹಲ್ಲೆಗೆ ಕಾರಣರಾದವರ ವಿರುದ್ಧ ಕಠಿಣ ಕಾನೂನು ಕ್ರಮ ಕೈಗೊಳ್ಳಬೇಕು ಹಾಗೂ ಸಾರ್ವಜನಿಕ ಪ್ರತಿಭಟನೆಗಳ ವೇಳೆ ಕರ್ತವ್ಯದಲ್ಲಿರುವ ಪೊಲೀಸರಿಗೆ ಹೆಚ್ಚಿನ ರಕ್ಷಣೆ ಒದಗಿಸಬೇಕು ಎಂದು ಆಗ್ರಹಿಸಿದರು. ಭೂತಾನ್ ರಾಜ ಜಿಗ್ಮೆ ಖೇಸರ್ ನಾಮ್ಗೇಲ್ ವಾಂಗ್ಚುಕ್ ಅವರು ಇಂದು ವಿದೇಶಾಂಗ ಕಾರ್ಯದರ್ಶಿ ವಿಕ್ರಮ್ ಮಿಸ್ರಿ ಅವರನ್ನು ಭೇಟಿಯಾಗಿ ಮಾತುಕತೆ ನಡೆಸಿದರು. ಈ ಸಂದರ್ಭದಲ್ಲಿ ವಿದೇಶಾಂಗ ಕಾರ್ಯದರ್ಶಿಯವರು ಇಂದು ನಡೆದ ಯೋಜನಾ ಮಾತುಕತೆಗಳಲ್ಲಿ ಪರಿಶೀಲಿಸಲಾದ ದ್ವಿಪಕ್ಷೀಯ ಅಭಿವೃದ್ಧಿ ಸಹಕಾರದ ಪ್ರಗತಿ ಹಾಗೂ ಭಾರತ ಭೂತಾನ್ ನಡುವಿನ ವಿವಿಧ ಕ್ಷೇತ್ರಗಳ ಸಹಯೋಗದ ಕುರಿತು ಭೂತಾನ್ ರಾಜರಿಗೆ ಮಾಹಿತಿ ನೀಡಿದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಸೌದಿ ಅರೇಬಿಯಾ ಸೇರಿದಂತೆ 14 ರಾಷ್ಟ್ರಗಳು ಪಶ್ಚಿಮ ಏಷ್ಯಾದ ಪ್ರಮುಖ ಜಲಮಾರ್ಗಗಳಲ್ಲಿ ಸಾಗರ ಸಾರಿಗೆಗೆ ಭದ್ರತೆ ಒದಗಿಸುವ ಉದ್ದೇಶದಿಂದ ಬಹುರಾಷ್ಟ್ರೀಯ ಸಾಗರ ರಕ್ಷಣಾ ಒಕ್ಕೂಟವನ್ನು ರಚಿಸಿವೆ. ಈ ಒಕ್ಕೂಟದ ಕುರಿತು ರಿಯಾದ್ನಲ್ಲಿ ವಿವಿಧ ದೇಶಗಳ ಸೇನಾ ಪ್ರತಿನಿಧಿಗಳ ಸಭೆಯ ಬಳಿಕ ಅಧಿಕೃತವಾಗಿ ಘೋಷಣೆ ಮಾಡಲಾಗಿದೆ. ಒಕ್ಕೂಟದ ಜಂಟಿ ಪ್ರಕಟಣೆಯ ಪ್ರಕಾರ ಜಾಗತಿಕ ಸಮುದ್ರ ಭದ್ರತೆಗೆ ಎದುರಾಗುತ್ತಿರುವ ಸವಾಲುಗಳನ್ನು ಎದುರಿಸುವ ಉದ್ದೇಶದಿಂದ ಬಹುರಾಷ್ಟ್ರೀಯ ಸಮುದ್ರ ರಕ್ಷಣಾ ಒಕ್ಕೂಟವನ್ನು ಸ್ಥಾಪಿಸಲಾಗಿದೆ. ಸಮುದ್ರ ರಕ್ಷಣಾ ಸಹಕಾರವನ್ನು ಬಲಪಡಿಸುವುದು, ನೌಕಾಯಾನದ ಸ್ವಾತಂತ್ರ್ಯವನ್ನು ಖಾತ್ರಿಪಡಿಸುವುದು, ಅಂತಾರಾಷ್ಟ್ರೀಯ ವ್ಯಾಪಾರ ಮಾರ್ಗಗಳು ಹಾಗೂ ಇಂಧನ ಪೂರೈಕೆ ಮಾರ್ಗಗಳ ಸುರಕ್ಷತೆಯನ್ನು ಹೆಚ್ಚಿಸುವುದೇ ಈ ಒಕ್ಕೂಟದ ಪ್ರಮುಖ ಉದ್ದೇಶವಾಗಿದೆ. ಕ್ರಾಂತಿಕಾರಿ ಸ್ವಾತಂತ್ರ್ಯ ಹೋರಾಟಗಾರ ಹುತಾತ್ಮ ಉಧಮ್ ಸಿಂಗ್ ಅವರ 87ನೇ ಹುತಾತ್ಮ ದಿನವಾದ ಇಂದು ಸಮಸ್ತ ದೇಶ ಅವರನ್ನು ಸ್ಮರಿಸುತ್ತಿದೆ. ಘದರ್ ಪಕ್ಷ ಮತ್ತು ಹಿಂದೂಸ್ತಾನ್ ಸೋಷಿಯಲಿಸ್ಟ್ ರಿಪಬ್ಲಿಕನ್ ಅಸೋಸಿಯೇಷನ್ಗೆ ಸೇರಿದ ಉಧಮ್ ಸಿಂಗ್ 1919 ಅಮೃತಸರದ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡಕ್ಕೆ ಪ್ರತೀಕಾರವಾಗಿ 1940 March 13 ಬ್ರಿಟಿಷ್ ಪಂಜಾಬ್ನ ಮಾಜಿ ಲೆಫ್ಟಿನೆಂಟ್ ಗವರ್ನರ್ ಮೈಕಲ್ ಓಡ್ವೈರ್ ಅವರನ್ನು ಲಂಡನ್ನ ಕಾಕ್ಸ್ಟನ್ ಹಾಲ್ನಲ್ಲಿ ಗುಂಡಿಕ್ಕಿ ಹತ್ಯೆಗೈದಿದ್ದರು. ಬಳಿಕ ಕೊಲೆ ಆರೋಪದಲ್ಲಿ ತಪ್ಪಿತಸ್ಥರೆಂದು ತೀರ್ಪು ನೀಡಲಾದ ಉಧಮ್ ಸಿಂಗ್ ಅವರನ್ನು 1940 July 31 ಗಲ್ಲಿಗೇರಿಸಲಾಯಿತು. ಪ್ರಧಾನಮಂತ್ರಿ ನರೇಂದ್ರ ಮೋದಿ, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಹಾಗೂ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಇಂದು ಕ್ರಾಂತಿಕಾರಿ ಹುತಾತ್ಮ ಉಧಮ್ ಸಿಂಗ್ ಅವರಿಗೆ ಗೌರವ ನಮನ ಸಲ್ಲಿಸಿದ್ದಾರೆ. ರಾಷ್ಟೀಯ ಹಸ್ತಪ್ರತಿ ಡಿಜಿಟಲೀಕರಣ ಅಭಿಯಾನವು ಕೇವಲ ಸರ್ಕಾರದ ಕಾರ್ಯಕ್ರಮವಲ್ಲ, ಮುಂದಿನ ಪೀಳಿಗೆಗಾಗಿ ಭಾರತದ ನಾಗರಿಕತೆಯ ಪರಂಪರೆಯನ್ನು ಸಂರಕ್ಷಿಸುವ ರಾಷ್ಟೀಯ ಧ್ಯೇಯವಾಗಿದೆ ಎಂದು ಕೇಂದ್ರ ಸಂಸ್ಕೃತಿ ಮತ್ತು ಪ್ರವಾಸೋದ್ಯಮ ಸಚಿವ ಗಜೇಂದ್ರ ಸಿಂಗ್ ಶೇಖಾವತ್ ಹೇಳಿದ್ದಾರೆ. ನವದೆಹಲಿಯಲ್ಲಿ ಇಂದು ನಡೆದ ರಾಷ್ಟೀಯ ಹಸ್ತಪ್ರತಿ ಡಿಜಿಟಲೀಕರಣ ಅಭಿಯಾನ ಕುರಿತ ಕಾರ್ಯಾಗಾರವನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಈ ಉಪಕ್ರಮ ಭಾರತದ ಶ್ರೀಮಂತ ಜ್ಞಾನ ಪರಂಪರೆಗೆ ಗೌರವ ಸಲ್ಲಿಸುವುದರ ಜೊತೆಗೆ ಬಲಿಷ್ಠ ಭವಿಷ್ಯಕ್ಕೆ ಅಡಿಪಾಯ ಹಾಕುತ್ತಿದೆ ಎಂದು ಹೇಳಿದರು. ಗಾಜಾದಲ್ಲಿ ಹಮಾಸ್ ಮತ್ತು ಇತರ ಸಶಸ್ತ್ರ ಸಂಘಟನೆಗಳ ಸಂಪೂರ್ಣ ನಿಶಸ್ತ್ರೀಕರಣಕ್ಕೆ ಶಾಂತಿ ಮಂಡಳಿ ಒಪ್ಪಂದಕ್ಕೆ ಬಂದಿದೆ ಎಂದು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ತಿಳಿಸಿದ್ದಾರೆ. ಸಾಮಾಜಿಕ ಜಾಲತಾಣದ ಪೋಸ್ಟ್ನಲ್ಲಿ ಈ ಕುರಿತು ಮಾಹಿತಿ ನೀಡಿರುವ ಅಧ್ಯಕ್ಷ ಟ್ರಂಪ್, ಈ ಒಪ್ಪಂದ ಗಾಜಾವನ್ನು ಹೊಸ ಪ್ಯಾಲೆಸ್ಟೇನಿಯನ್ ಸರ್ಕಾರದ ಆಡಳಿತಕ್ಕೆ ಒಳಪಡಿಸುವ ನಿಟ್ಟಿನಲ್ಲಿ ಮಹತ್ವದ ಹೆಜ್ಜೆಯಾಗಿದೆ ಎಂದು ಹೇಳಿದ್ದಾರೆ. ಈ ಸರ್ಕಾರ ಶಾಂತಿ ಮಂಡಳಿಯೊಂದಿಗೆ ನಿಕಟವಾಗಿ ಕಾರ್ಯನಿರ್ವಹಿಸಿ ಪ್ಯಾಲೆಸ್ಟೇನಿಯನ್ ಜನರಿಗೆ ನೆರವಾಗಲಿದೆ ಎಂದು ಅವರು ತಿಳಿಸಿದ್ದಾರೆ. ತೈವಾನ್ನಲ್ಲಿ ನಡೆಯುತ್ತಿರುವ ತೈಪೆ ಓಪನ್ ಬ್ಯಾಡ್ಮಿಂಟನ್ ಟೂರ್ನಿಯ ವಿವಿಧ ಕ್ವಾರ್ಟರ್ ಫೈನಲ್ ಪಂದ್ಯಗಳಲ್ಲಿ ಇಂದು ಭಾರತೀಯ ಆಟಗಾರರು ಕಣಕ್ಕಿಳಿಯುತ್ತಿದ್ದಾರೆ. ಮಹಿಳಾ ಸಿಂಗಲ್ಸ್ನಲ್ಲಿ ಭಾರತದ ಉನ್ನತಿ ಹೂಡಾ ಮತ್ತು ದೇವಿಕಾ ಸಿಹಾಗ್ ಸೆಮಿಫೈನಲ್ಗೆ ಅರ್ಹತೆ ಗಳಿಸಲು ಪರಸ್ಪರ ಸೆಣಸಲಿದ್ದು, ಬಳಿಕ ನಡೆಯಲಿರುವ ಮತ್ತೊಂದು ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ತಾನ್ವಿ ಶರ್ಮಾ ಥೈಲ್ಯಾಂಡ್ನ ಸುಪಾನಿಡಾ ಕಾಟೆಥಾಂಗ್ ವಿರುದ್ದ ಸೆಣಸಲಿದ್ದಾರೆ. ಮಧ್ಯಾಹ್ನ ಸುಮಾರು 3:10 ನಡೆಯಲಿರುವ ಪುರುಷರ ಸಿಂಗಲ್ಸ್ ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ಭಾರತದ ಕಿರಣ್ ಜಾರ್ಜ್ ಜಪಾನ್ನ ಯುದಾಯ್ ಒಕಿತ್ಮೊತೊ ವಿರುದ್ದ ಮುಖಾಮುಖಿಯಾಗಲಿದ್ದಾರೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನೀಟ್ ಪ್ರತಿಭಟನೆ ವೇಳೆ ಪೊಲೀಸ್ ಕ್ರಮದ ಕುರಿತು ಗೃಹ ಸಚಿವರ ಹೇಳಿಕೆಗೆ ಪ್ರತಿಪಕ್ಷಗಳ ಆಗ್ರಹ. ಸಂಸತ್ತಿನ ಉಭಯ ಸದನಗಳ ಕಲಾಪ ಸೋಮವಾರಕ್ಕೆ ಮುಂದೂಡಿಕೆ. ಆಂಧ್ರಪ್ರದೇಶ ಹಾಗೂ ಕರ್ನಾಟಕಕ್ಕೆ ನಾಳೆ ಪ್ರಧಾನಿ ನರೇಂದ್ರ ಮೋದಿ ಭೇಟಿ, ಹಲವು ಯೋಜನೆಗಳಿಗೆ ಚಾಲನೆ. ಜಂತರ್ ಮಂತರ್ ಪ್ರತಿಭಟನೆ ವೇಳೆ ಪೊಲೀಸರನ್ನು ಗುರಿಯಾಗಿಸಿ ದಾಳಿ, ಸೂಕ್ತ ಕ್ರಮಕ್ಕೆ ಕುಟುಂಬಸ್ಥರ ಆಗ್ರಹ. ಸುರಕ್ಷಿತ ಜಲಮಾರ್ಗ ಸಂಚಾರಕ್ಕೆ ಸೌದಿ ಅರೇಬಿಯಾ ಸೇರಿದಂತೆ 14 ರಾಷ್ಟ್ರಗಳಿಂದ ಬಹುರಾಷ್ಟ್ರೀಯ ಸಾಗರ ರಕ್ಷಣಾ ಒಕ್ಕೂಟ ರಚನೆ. ಹಾಗೂ ತೈಪೆ ಓಪನ್ ಬ್ಯಾಡ್ಮಿಂಟನ್ ಕ್ವಾರ್ಟರ್ ಫೈನಲ್ ಪಂದ್ಯಗಳಲ್ಲಿಂದು ಭಾರತದ 4 ಆಟಗಾರರು ಕಣದಲ್ಲಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 2:30.

0: ಮಾಲ್ಗುಡಿ ಡೇಸ್ ಚಿತ್ರದ ಗೀತೆಯನ್ನ ಕೇಳಿದ್ರೆ ಈ ಒಂದು ಗೀತೆಯ ರಚನೆಕಾರರು ಕಿಶೋರ್ ಮೂಡಬಿದ್ರೆ, ಸಂಗೀತ ಬಿ ಗಗನ್.
1: ಬೆಳಿಗ್ಗೆ 4 ಗಂಟೆಗೆ ಪೇಪರ್ ಹಾಕೋ ಕೆಲಸ ಶುರು ಆಗುತ್ತೆ. ಮಳೆ ಇರಲಿ ಚಳಿ ಇರಲಿ, ರಸ್ತೆಯಲ್ಲಿ ಓಡಾಡೋದೇ ನಮ್ಮ ಜೀವನ ಆಗೋಯ್ತು.
2: ಬೇಸರ ಮಾಡ್ಕೋಬೇಡ, ಈಗ ನಮ್ಮಂಥವರ ಸುರಕ್ಷತೆಗೆ ಕರ್ನಾಟಕ ಸರ್ಕಾರದ ವಿಶೇಷ ಯೋಜನೆ ಇದೆ. ದಿನಪತ್ರಿಕೆ ಮತ್ತು ಹಾಲು ವಿತರಣಾ ಕಾರ್ಮಿಕರ ಅಪಘಾತ ಪರಿಹಾರ ಮತ್ತು ವೈದ್ಯಕೀಯ ಸೌಲಭ್ಯ ಯೋಜನೆ.
3: 16-70 ವರ್ಷದ ಅರ್ಹ ಕಾರ್ಮಿಕರು ಇಂದೇ KSU.WSSP.Karnataka.GOV.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
0: ಮೇಘಾ ಅತಿಥಿಗೌಡ ಹಾಗೂ ಅರ್ಚನಾ ಪ್ರಮೋದ್ ಅವರ ಕಂಠದಲ್ಲಿ ಮೂಡಿ ಬರ್ತಾ ಇದೆ ಓಂ ಶಾಂತಿ ಓಂ, ಈ ಚಿತ್ರದ ಒಂದು ಹಾಡು.

0: ಆಕಾಶವಾಣಿ ಇದೀಗ ಒಂದು ಜಾಹೀರಾತು, ನಂತರ ಕಾರ್ಯಕ್ರಮ ಚೈತ್ರವನ.
1: ಅರ್ಜೆಂಟ್ ಆಗಿ ಫುಡ್ ಡೆಲಿವರಿ ಮಾಡಬೇಕು ಈ ಟ್ರಾಫಿಕ್ ಅಲ್ಲಿ, ಅಪಘಾತವಾಗಿ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಏನಪ್ಪ ಗತಿ?
2: ಅದಕ್ಕಾಗಿಯೇ ಕರ್ನಾಟಕ ಸರ್ಕಾರ ತಂದಿದೆ ಕರ್ನಾಟಕ ರಾಜ್ಯ ಗಿಗ್ ಕಾರ್ಮಿಕರ ವಿಮಾ ಯೋಜನೆ. ಅಪಘಾತ ವಿಮೆ, ಜೀವ ವಿಮೆ, ಆಸ್ಪತ್ರೆ ವೆಚ್ಚಕ್ಕೆ ನೆರವು, ಇವೆಲ್ಲವೂ ಉಚಿತ. 18-60 ವರ್ಷದ ಫುಡ್ ಡೆಲಿವರಿ ಹಾಗೂ ಇ ಕಾಮರ್ಸ್ ಸಂಸ್ಥೆಗಳಲ್ಲಿ ಡೆಲಿವರಿ ಕೆಲಸ ಮಾಡುತ್ತಿರುವ ಸೇವಾ ಸಿಂಧು ಪೋರ್ಟಲ್ನಲ್ಲಿ ನೋಂದಾಯಿಸಿದ ಅರ್ಹ ಗಿಗ್ ಕಾರ್ಮಿಕರಿಗೆ ಮಾತ್ರ ಈ ಸೌಲಭ್ಯ. ಹೆಚ್ಚಿನ ಮಾಹಿತಿಗಾಗಿ 1-55-214 ಸಹಾಯವಾಣಿಗೆ ಕರೆ ಮಾಡಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
3: ಆಕಾಶವಾಣಿ ಚೈತ್ರವನ. ಚೈತ್ರವನ ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ. ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ.
4: ಚೈತ್ರವನ ಕಾರ್ಯಕ್ರಮದ ಕೇಳುಗರಿಗೆಲ್ಲ ನಮಸ್ಕಾರಗಳು ಹಾಗೂ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಪ್ರಿಯ ಕೇಳುಗರೇ, ಇಂದಿನ ಈ ಕಾರ್ಯಕ್ರಮದಲ್ಲಿ ಲಕ್ಷ್ಮೀಶನ ಜೈಮಿನಿ ಭಾರತದ 27ನೆಯ ಸಂಧಿಯ ಕೆಲ ಪದ್ಯಗಳ ವಾಚನ ಹಾಗೂ ವ್ಯಾಖ್ಯಾನವನ್ನ ಕೇಳಲಿದ್ದೀರಿ. ವಾಚನ ಮಾಡಲಿದ್ದಾರೆ ಡಾಕ್ಟರ್ ಮತ್ತೂರು ಎಸ್ ಸನತ್ಕುಮಾರ್, ವ್ಯಾಖ್ಯಾನ ಮಾಡಲಿದ್ದಾರೆ ಡಾಕ್ಟರ್ ಮಹಾಬಲೇಶ್ವರ.
5: ಪಾರ್ಥ ಕೇಳು, ಆ ಯಮಧರ್ಮರಾಜ ವೀರವರ್ಮನಿಗೆ ಅಳಿಯನಾಗಿದ್ದಾನೆ. ಅವನ ಮಾವನಿಗೆ ಅನುಕೂಲವಾಗಬೇಕು ಅಂತ ನಮ್ಮ ಚತುರಂಗ ಸೈನ್ಯವನ್ನು ಕೊಲ್ತಾ ಇದ್ದಾನೆ ಅಂತ ಹೇಳಿದಾಗ ಅರ್ಜುನ ಮತ್ತೆ ಕೇಳ್ತಾ ಇದ್ದಾನೆ, ಕೃಷ್ಣ ಇವನು ವೀರವರ್ಮನ ಅಳಿಯ ಹೇಗಾಗ್ತಾನೆ? ಇವನು ದೇವತೆ, ಮನುಷ್ಯರಿಗೆ ಅಳಿಯ ಆಗೋದು ಅಂತ ಹೇಳಿದ್ರೆ ಆಶ್ಚರ್ಯಕರವಾದದ್ದು. ಇವನ ವೃತ್ತಾಂತವನ್ನು ಹೇಳು ಅಂತ ಕೇಳಿದಾಗ ಕೃಷ್ಣ ವೃತ್ತಾಂತವನ್ನು ಹೇಳ್ತಾ

0: ಒಂದೇ ಮನಸ್ಸಿನಿಂದ ತನ್ನನ್ನೇ ಭಜಿಸ್ತಾ ಇರುವಂತಹ ವ್ಯಕ್ತಿಗಳನ್ನ, ಶರಣಾಗತರಾದಂತಹವರನ್ನ ಸುಜನರು ಸಜ್ಜನರು ಮನ್ನಿಸಬೇಕು. ಇದು ಶ್ರೇಷ್ಠವಾದಂತಹ ನಡೆ. ಎಲೈ ವೈವಸ್ವತನೆ, ತನ್ನ ನಾಲ್ಕು ಕಾಲುಗಳಿಂದ ಧರ್ಮ ಚಲಿಸ್ತಾ ಇರುವಂತಹ ನಗರ ಅಂತ ಹೇಳಿದ್ರೆ ಸಾರಸ್ವತಪುರ. ನೀನು ಅಲ್ಲಿಗೆ ಮನುಷ್ಯ ವೇಷದಿಂದ ಹೋಗಿ ವೀರವರ್ಮನ ಮಗಳಾದಂತಹ ಮಾಲಿನಿಯನ್ನು ವರಿಸು ಅಂತ ನಾರದ ಮಹರ್ಷಿಗಳು ಯಮನಿಗೆ ಹೇಳಿದು. ಯಮ ಒಪ್ಪಿ ಅವನನ್ನು ಕಳುಹಿಸಿಕೊಡ್ತಾ ಇದ್ದಾನೆ.
1: ಅಸ್ವಭಾವ ಕಮಲ್ಲ ನೈಜಮಿದು ತನಗೆನೇ, ತಪಸ್ವಿಗಳ ಮೌನಿ ಮಣಿ ನಾರದಂ.

ಅನಂತರ ದೇವರ್ಷಿ ನಾರದರು ಯಮಧರ್ಮರಾಜನಿಗೆ ತಿಳಿಸಿದ ಮೇಲೆ ಆಕಾಶ ಮಾರ್ಗದಲ್ಲಿ ವೀಣೆಯನ್ನು ನುಡಿಸ್ತಾ ಶ್ರೀಮನ್ನಾರಾಯಣ ಸ್ಮರಣೆಯನ್ನು ಮಾಡುತ್ತಾ ಸಾರಸ್ವತಪುರಕ್ಕೆ ಬಂದು ವೀರವರ್ಮನನ್ನು ಭೇಟಿಯಾಗಿ ಅವನಿಂದ ಸತ್ಕೃತನಾಗಿ ಯಮನು ಹೇಳಿದ ಮಾತುಗಳನ್ನು ವೀರವರ್ಮನಿಗೆ ತಿಳಿಸ್ತಾ ಇದ್ದಾನೆ.

ಎಲೆ ವೀರವರ್ಮ ಕೇಳು, ನಾನು ಧರ್ಮರಾಜನ ಪೊರೆಗೆ ಹೋಗಿರದೆ ಇಲ್ಲಿಯವರೆಗೂ ನೀನು ಗಳಿಸಿದಂತಹ ಪುಣ್ಯ ಫಲದಿಂದ ಆ ಯಮಧರ್ಮರಾಜ ಈ ವೈಶಾಖ ಮಾಸದ ಶುಕ್ಲಪಕ್ಷದಲ್ಲಿ ಭೂಮಿಗೆ ಬರ್ತಾನೆ. ಉತ್ತಮವಾದಂತಹ ನಡೆನುಡಿಗಳಿಂದ ಪವಿತ್ರಳಾಗಿರುವಂತಹ ನಿನ್ನ ಮಗಳ ಕೈಯನ್ನು ಹಿಡಿತಾನೆ, ನಿನ್ನ ಮಗಳನ್ನು ಮದುವೆಯಾಗ್ತಾನೆ ಅಂತ ಅವನು ಹೇಳಿದ್ದಾನೆ. ಆ ಯಮಧರ್ಮರಾಜ ಬಂದಾಗ ಆತನನ್ನು ನೀನು ಉತ್ತಮವಾದ ರೀತಿಯಲ್ಲಿ ಆಧರಿಸ್ಬಿಟ್ಟು ಅವನ ಒಲುಮೆಯನ್ನು ಸಂಪಾದಿಸಬೇಕು ಅಂತ ನಾರದ ಮಹರ್ಷಿಗಳು ವೀರವರ್ಮನಿಗೆ ತಿಳಿಸ್ತಾ ಇದ್ದಾರೆ.

ಸುರಮುನಿಯಾಗಿರುವಂತಹ ನಾರದರ ಮಾತನ್ನು ಕೇಳಿ ವೀರವರ್ಮನಿಗೆ ಅತ್ಯಂತ ಸಂತೋಷವಾಯಿತು. ಇಡೀ ನಗರವನ್ನು ಉತ್ಸಾಹದಿಂದ ಶೃಂಗಾರ ಮಾಡಲು ಆಜ್ಞೆ ಮಾಡಿಬಿಟ್ಟಿದ್ದಾನೆ. ವಿವಾಹಕ್ಕೆ ಬೇಕಾದಂತಹ ಎಲ್ಲ ವಸ್ತುಗಳನ್ನು ಕೂಡ ತರಿಸಿದ್ದಾನೆ. ಸರಸ ಗುಣಗಳಿಂದ ಕೂಡಿರುವಂತಹ ಸೌಂದರ್ಯಶಾಲಿನಿಯಾದಂತಹ ಮಾಲಿನಿಗೆ ಸೂರ್ಯಪುತ್ರನಾದಂತಹ ಯಮಧರ್ಮರಾಯನ ಜೊತೆ ವಿವಾಹ ಅಂತ ಕೇಳಿ ಎಲ್ಲರಿಗೂ ಸಂತೋಷವಾಗಿದೆ, ಬಂಧು ಬಾಂಧವರಿಗೆಲ್ಲ ಸಂತೋಷವಾಗಿದೆ. ಇಂತಹ ಶ್ರೇಷ್ಠವಾದಂತಹ ಮದುವೆಗೆ ವೀರವರ್ಮ ಎಲ್ಲರಿಗೂ ಕೂಡ ಆಮಂತ್ರಣವನ್ನು ನೀಡ್ತಾ ಇದ್ದಾನೆ, ಎಲ್ಲರನ್ನೂ ಕೂಡ ಕರೆಸ್ತಾ ಇದ್ದಾನೆ, ಆಹ್ವಾನ ಮಾಡ್ತಾ ಇದ್ದಾನೆ.

ಇತ್ತ ಯಮಧರ್ಮರಾಜ ವೀರವರ್ಮನ ಪುತ್ರಿಯ ಜೊತೆ ತನ್ನ ವಿವಾಹ ನಡೆಯುತ್ತೆ, ನೀವೆಲ್ಲರೂ ಕೂಡ ನಮ್ಮ ಮದುವೆಗೆ ಬರಬೇಕು ಅಂತ ಆಜ್ಞಾಪಿಸಿದ್ದಾನೆ. ಯಮಧರ್ಮರಾಜನ ಆ ಕ್ಷಯ ಎಂಬಂತಹ ಮಂತ್ರಿಯ ನೇತೃತ್ವದಲ್ಲಿ ವೀರಭಟರು ಯಮನ ಪರಿವಾರದವರು ಎಲ್ಲರೂ ಕೂಡ ಆಗಮಿಸ್ತಾ ಇದ್ದಾರಂತೆ. ಅವರು ಹೇಗಿದ್ದಾರೆ ಅಂತ ಹೇಳಿದ್ರೆ, ಕಪ್ಪು ದೇಹ, ಸಿಟ್ಟಾದಂತಹ ಮುಖ, ಕೋರೆ ದಾಡೆಗಳು, ಭಯಂಕರವಾದಂತಹ ರೂಪ, ನೋಡಿದರೆ ಭಯ ಆಗಬೇಕು ಅಂತಹ ಯಮನ ವೀರಭಟರು ಬಂದು ಸೇರಿದ್ದಾರೆ.

0: ನೈಸಿದಂ ಕ್ಷಯ ಸಚಿವನು.
1: ಆ ಯಮಧರ್ಮರಾಯನ ಸಹಾಯಕರು ಅಂದರೆ ಯಾರು? ಅವರು ಹೇಗಿದ್ದಾರೆ? ಒಬ್ಬರಿಗಿಂತ ಒಬ್ಬರು ಕ್ರೂರಿಗಳಾಗಿದ್ದಾರೆ, ಕೋರೆದಾಡಿಗಳಾಗಿದ್ದಾರೆ, ಭಯಂಕರವಾದಂತಹ ರೂಪುಳ್ಳವರಾಗಿದ್ದಾರೆ. ಅಸಂಖ್ಯಾತವಾದಂತಹ ಪಾಪಗಳು, ಪಂಚಮಹಾಪಾಪಗಳು ಎಂಬಂತಹ ರಾಜರು. ಮತ್ತು ಅವರ ಸಹಾಯಕರು ಯಾರು? ಬರೀ ರೋಗಗಳೇನೆ, ಕ್ಷಯರೋಗಗಳು, ರಾಜಕ್ಷಯಗಳು ಮೊದಲಾದಂತಹ ವ್ಯಾಧಿ ನಾಯಕರೆಲ್ಲ ಅವರ ಜೊತೆ ಇದ್ದಾರಂತೆ. ರೋಗಾಧಿಪತಿಗಳೆಲ್ಲ ಇದ್ದಾರಂತೆ. ರಾಣಿಯರು, ವಿಶೂಚಿ, ಸಂಗ್ರಹಿಣಿ ಮೊದಲಾದಂತಹ ಭಯಂಕರ ಮುಖವುಳ್ಳವರು ಕೂಡ ಇದ್ದಾರೆ. ಅವರೆಲ್ಲರೂ ಕೂಡ ಆ ಕ್ಷಯನ ನೇತೃತ್ವದಲ್ಲಿ ಯಮನಿಗೆ ವಿಜ್ಞಾಪನೆಯನ್ನು ಮಾಡ್ತಾರೆ.

ಕ್ಷಯನ ನೇತೃತ್ವದಲ್ಲಿ ಯಮನ ಪರಿವಾರ ಯಮನ ಬಳಿಗೆ ಬಂದು ಹೀಗೆ ಭಿನ್ನಯಿಸ್ಕೊಳ್ತಾ ಇದೆಯಂತೆ. ದೇವ, ನಿಮ್ಮ ಜೊತೆ ನಾವು ನಿಮ್ಮ ಮದುವೆಗೆ ಬರೋದಕ್ಕೆ ನಾವು ಒಪ್ಕೊಂಡಿದ್ದೇವೆ. ಮದುವೆಗೆ ಬಂದರೆ ಆ ಮದುವೆ ಮನೆಯಲ್ಲಿ ವೇದಘೋಷಗಳಾಗತ್ತೆ, ಹೋಮ

ಹೋಮ ಬರುತ್ತೆ, ಅಲ್ಲಿಗೆ ಪುಣ್ಯಶಾಲಿಗಳೆಲ್ಲ ಬರ್ತಾರೆ. ಆ ಪುಣ್ಯಶಾಲಿಗಳಿಂದ ಸೋಂಕಿದಂತಹ ಗಾಳಿ ನಮ್ಮ ಮೇಲೆ ಬೀಸುತ್ತೆ. ವೀರವರ್ಮ ಸಾಕ್ಷಾತ್ ಧಾರ್ಮಿಕ, ಆ ಧರ್ಮದ ನಾಲ್ಕು ಪಾದ ಅವನ ರಾಜ್ಯದಲ್ಲಿ ತಳವೂರಿದೆ. ಗೋಬ್ರಾಹ್ಮಣರ ಸೇವಕ, ಪ್ರಜೆಗಳು ಬ್ರಾಹ್ಮಣರಿಗೆ ಹಿತವನ್ನು ಉಂಟು ಮಾಡುವಂತಹ ರಾಜ, ಅತ್ಯಂತ ಶುಚಿಗಳು. ನಾವು ಅಲ್ಲಿಗೆ ಹೇಗೆ ಬರೋದಕ್ಕಾಗತ್ತೆ ಅಂತ ಯಮನನ್ನ ಅವರೆಲ್ಲ ಕೇಳ್ತಾ ಇದ್ದಾರೆ.

ವೈವಸ್ವತ ಕ್ಷಯನೆ ಮೊದಲಾದಂತಹವರಿಗೆ ಹೇಳ್ತಾ ಇದ್ದಾನೆ, ನೀವೆಲ್ಲ ರೋಗನಾಯಕರು, ಭಯಂಕರವಾದ ಆಕಾರವನ್ನು ಬಿಟ್ಟು ದಿವ್ಯಾಕೃತಿಯನ್ನು ಹೊಂದಿ ನೀವೆಲ್ಲರೂ ಕೂಡ ಅಲ್ಲಿಗೆ ಬರಬೇಕು. ಮತ್ತು ಕೂಡ ನನ್ನ ಪಟ್ಟಣದಲ್ಲಿ ನೀವು ಹೇಗೆ ಪ್ರೀತಿಯಿಂದ ಇದ್ದೀರೋ ಹಾಗೆ ನಮ್ಮ ಜೊತೆಗೆ ಮದುವೆಗೆ ದಿವ್ಯಾಕಾರವನ್ನು ತಾಳಿ ಬರಬೇಕು. ಆ ಪುಣ್ಯಶಾಲಿಗಳ ಕಣ್ಣಿಗೆ ನೀವು ಸುಂದರವಾಗಿ ಸೊಗಸಾಗಿ ಕಾಣಬೇಕು ಅಂತ ವೈವಸ್ವತ ಹೇಳ್ತಾ ಇದ್ದಾರೆ.

ಯಮಧರ್ಮರಾಜ ಹೇಳ್ತಾ ಇದ್ದಾನೆ, ನೀವೆಲ್ಲ ಕೇಳಿ, ನಾನು ಪಾಪಿಗಳಿಗೆ ಪ್ರಳಯ ಕಾಲದ ಅಗ್ನಿಯಂತೆ ಕಾಣಿಸ್ತೇನೆ, ಹಾಗೆ ಪುಣ್ಯಾತ್ಮರಿಗೆ ಅತ್ಯಂತ ಸೌಮ್ಯ ರೂಪವಾಗಿ ಕಾಣಿಸ್ತೇನೆ. ನೀವು ನನ್ನಂತೆ ರಮಣೀಯವಾದಂತಹ ಸುಂದರ ರೂಪಗಳನ್ನು ಧಾರಣೆ ಮಾಡಿಕೊಂಡು ವೀರವರ್ಮನ ಪಟ್ಟಣಕ್ಕೆ ಬರಬೇಕು ಅಂತ ಆಜ್ಞೆಯನ್ನು ಮಾಡ್ತಾ ಇದ್ದಾನೆ.

ಕೃಷ್ಣ ಅರ್ಜುನನಿಗೆ ಕಥೆಯನ್ನು ಮುಂದುವರಿಸ್ತಾ ಇದ್ದೇನೆ. ಈ ವೀರವರ್ಮನ ವೃತ್ತಾಂತವನ್ನು, ಮಾಲಿನಿಯ ವೃತ್ತಾಂತವನ್ನು ಮತ್ತು ಯಮಧರ್ಮರಾಜ ಅವನಿಗೆ ಹೇಗೆ ಅಳಿಯನಾದ ಎಂಬಂತಹ ಕಥೆಯನ್ನು ಅರ್ಜುನ ಕೇಳು. ಹೀಗೆ ಸುಂದರ ಆಕೃತಿಯನ್ನು ತಾಳಿದಂತಹ ತನ್ನ ದೂತರ ಜೊತೆ ಯಮಧರ್ಮರಾಜ ವೀರವರ್ಮನ ಪಟ್ಟಣಕ್ಕೆ ಬರ್ತಾನೆ. ವೀರವರ್ಮ ನರದಾದಿ ಬ್ರಹ್ಮರ್ಷಿಗಳ ನೇತೃತ್ವದಲ್ಲಿ ಪುರೋಹಿತರನ್ನು ಮುಂದೆ ಮಾಡಿಕೊಂಡು ಅವರನ್ನೆಲ್ಲ ಸ್ವಾಗತಿಸಿ ಅಗ್ನಿಸಾಕ್ಷಿಯಾಗಿ ಕಮಲಮುಖಿಯಾಗಿರುವಂತಹ ತನ್ನ ಮಗಳು ಮಾಲಿನಿಯನ್ನು ಧಾರೆ ಎರೆದು ಯಮಧರ್ಮರಾಜನಿಗೆ ಕೊಡ್ತಾನೆ. ಈ ಒಂದು ವಿಧಿ ಮೂರು ಲೋಕಗಳಿಗೂ ಕೂಡ ಹೊಸದಾಗಿರುವುದು, ಹೊಸದಂತೆ ಎಂಬುದಾಗಿ ಮದುವೆ ಮಾಡಿಕೊಡ್ತಾ ಇದ್ದಾನೆ ವೀರವರ್ಮ.

0: அறிதிர்ப்புதூயனே வீரவர்மகம் நிச்சடதொழி மகளனித்து மகுளீசி கொம்ப அச்சிகதவரமதேக்கெனே கன்யாசுல்கமதி தோஷகரமெந்தனு.
1: ಹೀಗೆ ಆಶ್ಚರ್ಯಕರವಾದಂತಹ ರೀತಿಯಲ್ಲಿ ಮಾಲಿನಿ ಮತ್ತು ವೈವಸ್ವತ ಇವರ ವಿವಾಹ ನಡೆಯುತ್ತೆ. ಈ ವಿವಾಹದಿಂದ ಯಮ ಅತ್ಯಂತ ಸಂತುಷ್ಟನಾಗಿದ್ದಾನೆ, ಮೆಚ್ಚಿದ್ದಾನೆ. ವೀರವರ್ಮನನ್ನು ಕುರಿತು ಕೇಳ್ತಾ ಇದ್ದಾನೆ, ನಿನಗೆ ಏನು ಬೇಕು ವರ ಕೇಳು, ಅದನ್ನು ಕೊಡ್ತೇನೆ. ಇನ್ನು ಸ್ವಲ್ಪ ಕಾಲದಲ್ಲಿ ನಿನಗೆ ಮರಣ ಬರುತ್ತೆ, ಎಚ್ಚರವಾಗಿರು ಎಂಬಂತಹ ಎಚ್ಚರಿಕೆಯನ್ನು ಕೂಡ ಕೊಡ್ತಾ ಇದ್ದಾನೆ. ಅದಕ್ಕೆ ವೀರವರ್ಮ ಹೇಳ್ತಾನೆ, ಸುಹೃದಯದ ಪ್ರೀತಿಯಿಂದ ಮಗಳನ್ನು ಕೊಟ್ಟು ವರವನ್ನು ತೆಗೆದುಕೊಂಡ್ರೆ ಅದು ಕನ್ಯಾಶುಲ್ಕ ಅಂತ ಅನ್ನಿಸ್ಕೊಳ್ಳುತ್ತೆ, ಅದು ಅತ್ಯಂತ ದೋಷಕರವಾಗಿರುವಂಥದ್ದು, ಆದ್ದರಿಂದ ನಾನು ಯಾವುದನ್ನು ಕೂಡ ತೆಗೆದುಕೊಳ್ಳೋದಿಲ್ಲ ಅಂತ ಅತ್ಯಂತ ವಿನಯದಿಂದ ಆ ವೈವಸ್ವತನ ಮಾತನ್ನು ನಿರಾಕರಿಸ್ತಾ ಇದ್ದಾನೆ.
0: ಎಂದೊಡೆ ಅಂತಕನೆಂದನು ಎಲೆ ಮಹೀಪಾಲ ನಿನಗಿಂದು ಪುರುಷಾರ್ಥಮಲ್ಲೀವರಂ ಕರೆದು ಲೇಸಿಂದೆ ಕೊಟ್ಟಾತನಂ ಮಿಗೆ ಪರಸದಿರ್ದ

ಯಾವಾಗ ವೀರವರ್ಮನು ವೈವಸ್ವತನ ಒಂದು ವರವನ್ನು ಪಡೆದುಕೊಳ್ಳಲು ನಿರಾಕರಣೆ ಮಾಡ್ತಾನೆಯೋ ಆಗ ಯಮಧರ್ಮರಾಜ ಹೇಳ್ತಾ ಇದ್ದಾನೆ, ವೀರವರ್ಮ ಮಹಾರಾಜ, ನಾನು ಕೊಡುವಂತಹ ವರ ನಾನು ಪ್ರೀತಿಯಿಂದ ಕರೆದು ಕೊಡ್ತಾ ಇದ್ದೇನೆ. ತೆಗೆದುಕೊಂಡಂತಹವನು ಕೊಟ್ಟವನನ್ನು ಖಂಡಿತವಾಗಿಯೂ ಕೂಡ ಹರಸ್ತಾನೆ. ನಾನು ಕೊಟ್ಟದ್ದನ್ನು ತೆಗೆದುಕೊಳ್ಳಲು ನೀನು ಹಿಂಜರಿ ಬೇಡ, ನನ್ನ ಮಾತಿಗೆ ಒಪ್ಪಿಗೋ ಅಂತ ಯಮ ಹೇಳಿದಾಗ ವೀರವರ್ಮ ಆಲೋಚನೆ ಮಾಡಿಬಿಟ್ಟು ಒಂದು ಉಪಾಯವನ್ನು ಕಂಡುಹಿಡಿದು ನಸುನಗ್ತಾ ಯಮನಿಗೆ ಹೀಗೆ ಹೇಳ್ತಾ ಇದ್ದಾನೆ.

0: ಕಣದೊಳು ಇನತನುಜನು.
1: ವೀರವರ್ಮ ವೈವಸ್ವತನನ್ನ ಕುರಿತು ಹೇಳ್ತಾ ಇದ್ದಾನೆ. ಹಾಗಾದ್ರೆ ನಾನು ನಿನ್ನ ಮಾತನ್ನು ಒಪ್ಕೊಳ್ತೇನೆ. ನಿನ್ನ ದಯೆಯಿಂದ ನನಗೆ ಶ್ರೀಕೃಷ್ಣನ ದರ್ಶನ ಆಗುವವರೆಗೆ ಮರಣ ಬರಬಾರದು. ಅವನನ್ನು ನಾನು ನೋಡುವವರಿಗೆ ನೀನು ನನ್ನ ಪಟ್ಟಣದಲ್ಲಿ ವಾಸವಾಗಬೇಕು, ನೀನು ನನ್ನನ್ನು ಕಾಪಾಡಬೇಕು ಅಂತ ಹೇಳಿದಾಗ ವೀರವರ್ಮನ ಮಾತಿಗೆ ಯಮಧರ್ಮರಾಜ ಒಪ್ಪಿಕೊಂಡು ಅಂದಿನಿಂದ ತನ್ನ ಪತ್ನಿಯಾದಂತಹ ಮಾಲಿನಿಯ ಜೊತೆ ಸಂತೋಷದಿಂದ ಈ ನಗರದಲ್ಲಿ ವೈವಸ್ವತ ರಮಿಸ್ತಾ ಇದ್ದಾನೆ ಅಂತ ಕೃಷ್ಣ ಅರ್ಜುನನಿಗೆ ಕಥೆಯನ್ನು ಹೇಳಿ

ಬಂದಿರುವಂತಹ ವೃತ್ತಾಂತವನ್ನು ನಾನು ನಿನಗೆ ಹೇಳಿದ್ದೇನೆ. ಮಾವನಿಗೆ ಸಹಾಯವನ್ನು ಮಾಡೋದಕ್ಕೋಸ್ಕರ ಯಮ ನಮ್ಮ ಸೈನ್ಯವನ್ನು ಸಂಹಾರ ಮಾಡ್ತಾ ಇದ್ದಾನೆ. ಈಗ ನನ್ನನ್ನು ನೋಡಲೆಂದು ವೀರವರ್ಮನು ಯುದ್ಧ ಸನ್ನದ್ಧನಾಗಿ ಬರ್ತಾ ಇದ್ದಾನೆ. ಯುದ್ಧದ ಆರಂಭದಲ್ಲಿ ಗಾಂಡೀವವನ್ನು ಹಿಡಿ ಹೇಳಿ ಕೃಷ್ಣ ಅರ್ಜುನನ ರಥಕ್ಕೆ ಸಾರಥಿಯಾಗಿ ಯುದ್ಧಕ್ಕೆ ಪ್ರಾರಂಭ ಮಾಡಿದ್ದಾನೆ.

ವೀರವರ್ಮನ ಜೊತೆ ಯುದ್ಧವನ್ನು ಮಾಡೋದಕ್ಕೋಸ್ಕರ ಅರ್ಜುನ ಬರ್ತಾ ಇದ್ದಾನೆ. ಅರ್ಜುನನ ಸಾರಥಿಯಾಗಿ ಕೃಷ್ಣ ಅರ್ಜುನನ ರಥವನ್ನು ಹತ್ತಿ ಕುಳಿತಿದ್ದಾನೆ. ಅಲ್ಲಿರುವಂತಹ ಮಹಾವೀರರಾದಂತಹ ಮಯೂರಧ್ವಜನೇ ಮೊದಲಾದಂಥವರು ಹೀಗೆ ಹೇಳ್ತಾ ಇದ್ದಾರೆ, ಇವನು ಯಮನಾದರೆ ನರಕಲೋಕದಲ್ಲಿರುವಂತಹ ವ್ಯಕ್ತಿಗಳನ್ನು ಬಾಧಿಸಲಿ, ಇಲ್ಲಿಗೇಕೆ ಬರಬೇಕು, ಕೃಷ್ಣನಿರುವಂತಹ ನಮ್ಮ ಸೇನೆಯನ್ನು ಸಂಹರಿಸೋದಕ್ಕೆ ಇವನಿಗೆ ಯಾರು ಅಧಿಕಾರವನ್ನು ಕೊಟ್ಟರು ಅಂತ ತಮ್ಮ ತಮಗೆ ಹೇಳಿ ಅವರೆಲ್ಲರೂ ಕೂಡ ವೀರವರ್ಮನ ಮೇಲೆ ಬಾಣವನ್ನು

ಮೊದಲಾದಂತಹ ಎಲ್ಲ ಮಹಾರಥರು ಅತಿರಥರು ಕೂಡ ಮಯೂರಧ್ವಜರ ಆದಿಯಾಗಿ ವೀರವರ್ಮನ ಮೇಲೆ ಬಾಣದ ಮಳೆಯನ್ನು ಸುರಿಸ್ತಾ ಇದ್ದಾರೆ. ಆಗ ವೀರವರ್ಮ ಎಲ್ಲರ ಬಾಣವನ್ನು ಕೂಡ ಕಳೆದು ಕೃಷ್ಣಾರ್ಜುನರ ಬಂದ ನಿಂದು ನಗನಗುತ್ತಾ ಕೃಷ್ಣಾರ್ಜುನರನ್ನು ಕುರಿತು ಹೇಗೆ ಹೇಳ್ತಾ ಇದ್ದಾರೆ.

ವೀರವರ್ಮ ನಗನಗತಾ ಕೃಷ್ಣಾರ್ಜುನರನ್ನು ಕುರಿತು ಹೀಗೆ ಹೇಳ್ತಾ ಇದ್ದಾನೆ. ಕೃಷ್ಣ, ನೀನು ಅರ್ಜುನ, ನಿನ್ನ ಧ್ವಜದಲ್ಲಿರುವಂತಹ ಆಂಜನೇಯ, ಈ ಮೂವರ ಜೊತೆ ನಾನು ಕಾದುತ್ತೇನೆ, ಯುದ್ಧವನ್ನು ಮಾಡ್ತೇನೆ. ನನ್ನ ಭುಜದ ತೀಟೆಯನ್ನ ತೀರಿಸ್ಕೊಳ್ಬೇಕಾದ್ರೆ ನೀವು ಮೂರು ಜನ ಇದ್ರೆ ಸಾಕು, ಉಳಿದವರು ಎಲ್ಲಿಗಾದರೂ ಕೂಡ ಹೋಗಲಿ ಅಂತ ಹೇಳಿ ಕೃಷ್ಣನ ಮೇಲೆ, ಅರ್ಜುನನ ಮೇಲೆ ಮತ್ತು ಆಂಜನೇಯನ ಮೇಲೆ 6-7-8 ಬಾಣಗಳಿಂದ ಅವರನ್ನೆಲ್ಲ ಘಾಸ ಮಾಡ್ತಾ ಇದ್ದಾನೆ. ಉಳಿದ ಎಲ್ಲರ ಮೇಲೂ ಕೂಡ 5-5 ಬಾಣಗಳನ್ನು ಹೊಡೆದು ಅವರೆಲ್ಲರನ್ನೂ ಕೂಡ ಘಾಸಿ ಮಾಡಿದ್ದಾನೆ.

0: ಅರ್ಜುನ ಕೃಷ್ಣನನ್ನ ಕುರಿತು, ಕೃಷ್ಣ ಇವನೇ ಏನು ವೀರವರ್ಮ ಎಂಬಂತಹ ರಾಜ, ಹಾಗಾದ್ರೆ ಒಳ್ಳೆಯದು, ಇವನು ಅತ್ಯಂತ ಬಲಶಾಲಿಯಾಗಿದ್ದಾನೆ, ಇವನು ಯಮಧರ್ಮನ ಮಾವನಾಗಿದ್ದಾನೆ, ಇವನು ಎರಡೂ ಕುದುರೆಗಳನ್ನು ಕೂಡ ಕಟ್ಟಿಕೊಳ್ಳಬಹುದು, ಇವನನ್ನು ಹೊಡೆದರೆ ತಪ್ಪಿಲ್ಲ, ಕುದುರೆಗಳನ್ನು ಬಿಡದೆ ತೋಳ ತೀಟೆಯನ್ನು ಕಳೆದುಕೊಳ್ತಾನಂತೆ, ಆಗಲಿ ನಾನು ನೋಡೇ ಬಿಡ್ತೇನೆ ಅಂತ ಹೇಳಿ ಅರ್ಜುನನು ಕೂಡ ವೀರವರ್ಮನ ಮೇಲೆ ಬಾಣಗಡ ಮಳೆಯನ್ನ ಸುರಿಸ್ತಾ ಇದ್ದಾನೆ.
1: ಕಟಾಕಿ.

ವೀರವರ್ಮ ಹೇಳ್ತಾ ಇದ್ದಾನೆ, ಅರ್ಜುನ ಯಾಕೆ ಚುಚ್ಚು ಮಾತಾಡ್ತೀಯ? ಮೂರು ಲೋಕದ ಗಂಡು ಅಂತ ನಿನ್ನನ್ನು ಹೇಳ್ತಾ ಇದ್ದಾರೆ, ಆದರೆ ನೀನು ಹಿಂದಿನ ಯುದ್ಧಗಳನ್ನು ಗೆದ್ದಿರುವಂತಹದ್ದು ಕೃಷ್ಣನ ಸಹಾಯದಿಂದ ಅನ್ನುವಂಥದ್ದನ್ನು ಮರಬೇಡ, ನೀನು ಗರ್ವ ಪಡಬೇಡ ಅಂಥೇಳಿ ವೀರವರ್ಮ ತನ್ನ ಬಿಲ್ಲಿನಿಂದ ವೇಗವಾಗಿ ಬಾಣಗಳನ್ನು ಬಿಡ್ತಾ ಎಂಟು ದಿಕ್ಕುಗಳಿಗೂ ಕೂಡ ಬಾಣವನ್ನು ಬಿಡ್ತಾ ಇದ್ದಾನಂತೆ. ಇಡೀ ಆಕಾಶವೆಲ್ಲ ಬಾಣಮಯವಾಯಿತು. ಆತನ ಬಾಣದ ಕೈಚಳಕವನ್ನು ಕಂಡು ಕೃಷ್ಣ ಅರ್ಜುನ ಹನುಮಂತರಾದಿಯಾಗಿ ಎಲ್ಲರಿಗೂ ಕೂಡ ತಲೆ ತಿರುಗುವಂತಾಯ್ತಂತೆ. ಆಶ್ಚರ್ಯಚಕಿತರಾಗ್ತಾ ಇದ್ದಾರೆ.

0: ಒಬ್ಬ ಶ್ರೇಷ್ಠನಾದಂತಹ ಮಂತ್ರಿ ಶತ್ರುಗಳ ಉಲ್ಲಾಸವನ್ನ ತನ್ನ ತಂತ್ರದಿಂದ ನಿಷ್ಫಲಗೊಳಿಸುವಂತೆ ಅರ್ಜುನನು ಕೂಡ ಆ ವೀರವರ್ಮನ ಬಿಟ್ಟ ಬಾಣಗಳನ್ನ ಕಡಿದು ಹಾಕ್ತಾ, ನಮ್ಮ ಕುದುರೆಗಳನ್ನ ಬಿಟ್ಬಿಡು, ಇಲ್ಲದೆ ಇದ್ರೆ ನೀನು ನನ್ನ ಬಾಣಗಳ ಹೊಡೆತಕ್ಕೆ ಸಾಯ್ತೀಯ, ತಿಳಿದುಕೋ ಅಂತ ಹೇಳಿ ಅರ್ಜುನ ಪುನಃ ವೀರವರ್ಮನ ಮೇಲೆ ಬಾಣಗಳನ್ನ ಬಿಡ್ತಾ ಇದ್ದಾನೆ.
1: ಇದುವರೆಗೆ ಲಕ್ಷ್ಮೀಶನ ಜೈಮಿನಿ ಭಾರತದ 27ನೆಯ ಸಂಧಿಯ ಕೆಲ ಪದ್ಯಗಳ ವಾಚನ ಹಾಗೂ ವ್ಯಾಖ್ಯಾನವನ್ನ ಕೇಳಿದಿರಿ. ವಾಚನ ಮಾಡಿದವರು ಡಾಕ್ಟರ್ ಮತ್ತೂರು ಎಸ್ ಸನತ್ಕುಮಾರ್, ವ್ಯಾಖ್ಯಾನ ಮಾಡಿದವರು ಡಾಕ್ಟರ್ ಮಹಾಬಲೇಶ್ವರ.
2: ಚೈತ್ರವನ ಕೇಳಿದ್ರಿ. ಕಾರ್ಯಕ್ರಮದ ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ, ನಿರ್ಮಾಣ ನೆರವು ಸಂಜೀವ ಆರ್ ನಾಮಣ್ಣವರ್. ಇದು ಇಂದಿನ ಚೈತ್ರವನ. ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ.
3: ಸಮಯ 2 ಗಂಟೆ ಆಗ್ತಾ ಇದೆ. ಇನ್ನೀಗ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಹಿಂದಿ ಹಾಗೂ ಇಂಗ್ಲಿಷ್ನಲ್ಲಿ ವಾರ್ತಾ ಪ್ರಸಾರ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಶಿಲ್ಪಾ ಹೆಚ್ಎಂ. ಮುಖ್ಯಾಂಶಗಳು. ಕಾವೇರಿ ನೀರಿನ ವಿಚಾರದಲ್ಲಿ ರಾಜ್ಯದ ಹಿತ ಕಾಪಾಡಲು ಸರ್ಕಾರ ಬದ್ಧ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸ್ಪಷ್ಟನೆ. ಕಾವೇರಿ ವಿವಾದ ಕುರಿತಂತೆ ಉಭಯ ರಾಜ್ಯಗಳು ವೈಜ್ಞಾನಿಕ ರೀತಿಯಲ್ಲಿ ಪರಿಹಾರ ಕಂಡುಕೊಳ್ಳುವ ಅಗತ್ಯವಿದೆ, ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ. ರಾಜ್ಯದ ವಿವಿಧೆಡೆ ಮುಂದುವರಿದ ಪ್ರತಿಭಟನೆ. ಶ್ರೀರಂಗಪಟ್ಟಣದಲ್ಲಿ ಬಿಜೆಪಿ ನಾಯಕರಿಂದ ಧರಣಿ, ಸುಪ್ರೀಂಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸುವಂತೆ ಆಗ್ರಹ. ಮಾಜಿ ಸಚಿವ ವಿನಯ್ ಕುಲಕರ್ಣಿಗೆ ಜಾಮೀನು ನೀಡಿದ ಹೈಕೋರ್ಟ್, ಜೀವಾವಧಿ ಶಿಕ್ಷೆ ಅಮಾನತುಗೊಳಿಸಿ ಆದೇಶ. ಹಾಗೂ ವಿಜಯನಗರ ಕಾಲುವೆಗೆ ತುಂಗಭದ್ರಾ ಜಲಾಶಯದ ನೀರು ಹರಿಸುವಂತೆ ಆಗ್ರಹಿಸಿ ಬಿಜೆಪಿ ಪ್ರತಿಭಟನಾ ರ್ಯಾಲಿ. ಕಾವೇರಿ ನೀರು ನಿರ್ವಹಣಾ ಸಮಿತಿ ಹಾಗೂ ಕಾವೇರಿ ನಿರ್ವಹಣಾ ಪ್ರಾಧಿಕಾರ ನೀಡಿದ ಆದೇಶಗಳ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ವಿಧಾನಸೌಧದಲ್ಲಿಂದು ರಾಜ್ಯದಲ್ಲಿ ಕಾವೇರಿ ನೀರಿನ ಪರಿಸ್ಥಿತಿ ಕುರಿತು ಚರ್ಚೆ ನಡೆಸಿದರು. ಸಭೆಯಲ್ಲಿ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್, ಜಲಸಂಪನ್ಮೂಲ ಸಚಿವ ರಾಮಲಿಂಗಾರೆಡ್ಡಿ, ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್, ಪೊಲೀಸ್ ಮಹಾನಿರ್ದೇಶಕ ಸಲೀಂ ಅಹಮದ್ ಸೇರಿದಂತೆ ಹಿರಿಯ ಅಧಿಕಾರಿಗಳು ಹಾಗೂ ಪೊಲೀಸ್ ಅಧಿಕಾರಿಗಳು ಉಪಸ್ಥಿತರು.

0: ಇದ್ದರು. ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಕೆಆರ್ಎಸ್ ಅಣೆಕಟ್ಟೆಯಲ್ಲಿ ಶೇಕಡಾ 36% ನೀರಿದ್ದು, ಹಾರಂಗಿ ಜಲಾಶಯ ಶೇಕಡಾ 95%, ಕಬಿನಿ ಜಲಾಶಯದಲ್ಲಿ ಶೇಕಡಾ 83% ತುಂಬಿದೆ ಎಂದು ಮಾಹಿತಿ ನೀಡಿದ್ದಾರೆ. ರಾಜ್ಯದ ನೆಲ ಜಲ ಭಾಷೆಗಾಗಿ ಎಲ್ಲರೂ ಒಗ್ಗಟ್ಟಾಗಿದ್ದು ರಾಜ್ಯದ ಹಿತ ಕಾಪಾಡಲು ಸರ್ಕಾರ ಬದ್ಧವಾಗಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಕಾವೇರಿ ನದಿ ನೀರಿನ ವಿಚಾರವಾಗಿ ಉಭಯ ರಾಜ್ಯಗಳ ನಡುವೆ ನಡೆಯುತ್ತಿರುವ ವಿವಾದಕ್ಕೆ ವೈಜ್ಞಾನಿಕ ರೀತಿಯಲ್ಲಿ ಪರಿಹಾರ ಕಂಡುಕೊಳ್ಳುವ ಅಗತ್ಯವಿದೆ ಎಂದು ಕೇಂದ್ರ ಸಚಿವ ಹೆಚ್ಡಿ ಕುಮಾರಸ್ವಾಮಿ ತಿಳಿಸಿದ್ದಾರೆ. ಹಾಸನದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ತಮಿಳುನಾಡು ಕುಡಿಯುವ ನೀರಿಗೆ ಬದಲಾಗಿ ಕೃಷಿ ಬಳಕೆಗೆ ನೀರನ್ನು ಕೇಳುತ್ತಿದೆ. ಆದರೆ ರಾಜ್ಯದಲ್ಲಿ ಕುಡಿಯುವ ನೀರಿಗೆ ಸಮಸ್ಯೆ ತಲೆದೋರಿದೆ ಎಂಬುದನ್ನು ರಾಜ್ಯ ಸರ್ಕಾರ ಸುಪ್ರೀಂಕೋರ್ಟ್ನಲ್ಲಿ ಸರಿಯಾಗಿ ವಾದ ಮಂಡಿಸಿ ರಾಜ್ಯದ ಜನರ ಹಿತರಕ್ಷಣೆಗೆ ಕಾರ್ಯನಿರ್ವಹಿಸುವಂತೆ ಸಲಹೆ ನೀಡಿದ್ದಾರೆ. ಕಾವೇರಿ ನೀರಿನ ವಿಚಾರವಾಗಿ ಉಭಯ ರಾಜ್ಯಗಳ ನಡುವೆ ನಡೆಯುತ್ತಿರುವ ವಿವಾದಕ್ಕೆ ವೈಜ್ಞಾನಿಕ ರೀತಿಯಲ್ಲಿ ಯೋಚಿಸಿ ಪರಿಹಾರ ಕಂಡುಕೊಳ್ಳುವ ಅಗತ್ಯವಿದೆ ಎಂದು ಪ್ರತಿಪಾದಿಸಿದ್ದಾರೆ.
1: ಅಲ್ಲೇನಿದೆ ಪರಿಸ್ಥಿತಿ, ಅವರು ಕೃಷಿಗೆ ನೀರು ಕೇಳ್ತಾ ಇದ್ದರೆ ಯಾವುದೇ ಕಾರಣಕ್ಕೂ ಈ ವರ್ಷ ಕರ್ನಾಟಕ ರಾಜ್ಯವೂ ಸಹ ಕೃಷಿಗೆ ನಾವು ನೀರನ್ನು ಕೊಡಲಿಕ್ಕೆ ಸಾಧ್ಯ ಇಲ್ಲ. ನೀವು ಕರ್ನಾಟಕ ರಾಜ್ಯದ ರೈತರನ್ನ ಅವ್ರ ಬದುಕನ್ನು ಹಾಳು ಮಾಡಿ ತಮಿಳ್ನಾಡಿಗೆ ಇಂಥ ಸಂದರ್ಭದಲ್ಲಿ ನೀರು ಕೊಡಿ ಅಂತಕ್ಕಂಥ ಹೇಳ್ತಕ್ಕಂಥ ನಿಮ್ಮ ಈ ಒಂದು ನಡವಳಿಕೆ ಎಷ್ಟು ಮಟ್ಟಿಗೆ ಸರಿ ಅಂತಕ್ಕಂಥದ್ದನ್ನ ಈ ಒಂದು ಕಾವೇರಿ ವಾಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ ಅವ್ರಿಗೆ ಕೇಳಲಿಕ್ಕೆ ಬಯಸ್ತಾ ಇದ್ದೇನೆ ನಾನು.
0: ಬರಗಾಲದ ಈ ಸಂದರ್ಭದಲ್ಲಿ ನೀರಿನ ಸಮಸ್ಯೆ ಬಗ್ಗೆ ಸುಪ್ರೀಂಕೋರ್ಟ್ ಹಾಗೂ ತಮಿಳುನಾಡಿಗೆ ಅರ್ಥ ಮಾಡಿಸುವ ಕೆಲಸ ಮಾಡಬೇಕು. 30 TMC ನೀರನ್ನು ಬೆಂಗಳೂರು ನಗರಕ್ಕೆ ಕುಡಿಯುವ ಸಲುವಾಗಿ ಬಳಕೆಗೆ ಮೀಸಲಿಡಬೇಕು ಎಂದು ತಿಳಿಸಿದ್ದಾರೆ. ಮೇಕೆದಾಟು ಯೋಜನೆಯಿಂದ ಎರಡೂ ರಾಜ್ಯಗಳಿಗೂ ಅನುಕೂಲ ಆಗಲಿದೆ ಎಂಬುದನ್ನು ಉಭಯ ರಾಜ್ಯಗಳು ಅರ್ಥ ಮಾಡಿಕೊಳ್ಳಬೇಕು. ವೈಜ್ಞಾನಿಕವಾಗಿ ವರದಿ ನೀಡಿ ರಾಜ್ಯ ಸರ್ಕಾರ ಮೇಕೆದಾಟು ಯೋಜನೆ ಅನುಷ್ಠಾನಕ್ಕೆ ಮುಂದಾಗಬೇಕು ಎಂದು ಹೇಳಿದ್ದಾರೆ. ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರದ ಆದೇಶ ಖಂಡಿಸಿ ರಾಜ್ಯಾದ್ಯಂತ ಪ್ರತಿಭಟನೆ ಮುಂದುವರೆದಿದೆ. ಕೆಆರ್ಎಸ್ನ ರಾಜ್ಯ ಬಿಜೆಪಿ ನಾಯಕರು ಮುತ್ತಿಗೆ ಹಾಕಲು ನಿರ್ಧರಿಸಿರುವ ಹಿನ್ನೆಲೆಯಲ್ಲಿ ಮುನ್ನೆಚ್ಚರಿಕಾ ಕ್ರಮವಾಗಿ ಅಣೆಕಟ್ಟೆಗೆ ಸುಮಾರು 1,500 ಪೊಲೀಸರನ್ನು ನಿಯೋಜಿಸಲಾಗಿದೆ. ಎಲ್ಲಾ ಪ್ರವೇಶ ದ್ವಾರಗಳನ್ನು ಬಂದ್ಗೊಳಿಸಲಾಗಿದೆ. ಸಿಡಬ್ಲ್ಯೂಎಂಎ ಆದೇಶ ಖಂಡಿಸಿ ಶ್ರೀರಂಗಪಟ್ಟಣ ತಾಲೂಕಿನಲ್ಲಿ ಬಿಜೆಪಿ ನಾಯಕರು ಪ್ರತಿಭಟನೆ ನಡೆಸಿದ್ದಾರೆ. ಪ್ರತಿಭಟನೆಯಲ್ಲಿ ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ, ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ, ವಿಪಕ್ಷ ನಾಯಕ ಆರ್ ಅಶೋಕ, ಛಲವಾದಿ ನಾರಾಯಣಸ್ವಾಮಿ ಸೇರಿದಂತೆ ಹಲವು ಬಿಜೆಪಿ ನಾಯಕರು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರೆ. ಈ ವೇಳೆ ಮಾತನಾಡಿದ ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ, ಸಿಡಬ್ಲ್ಯೂಎಂಎ ನಿರ್ದೇಶನದ ವಿರುದ್ದ ಕೂಡಲೇ ಸರ್ಕಾರ ಸುಪ್ರೀಂಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸುವಂತೆ ಒತ್ತಾಯಿಸಿದ್ದಾರೆ. ಕಾನೂನು ಮೂಲಕ ರಾಜ್ಯದ ಹಿತಾಸಕ್ತಿಗಳನ್ನು ಕಾಪಾಡುವಂತೆ ಅವರು ಮುಖ್ಯಮಂತ್ರಿಗೆ ಮನವಿ ಮಾಡಿದ್ದಾರೆ. ತಮಿಳುನಾಡಿಗೆ ಕಾವೇರಿ ನೀರು ಹರಿಸಬೇಕೆಂಬ ಆದೇಶದ ವಿರುದ್ದ ರೈತ ಸಂಘಟನೆಗಳ ಸದಸ್ಯರು ಚಾಮರಾಜನಗರದಲ್ಲಿ ಸರಣಿ ಪ್ರತಿಭಟನೆ ನಡೆಸಿದರು. ಕರ್ನಾಟಕ ರಾಜ್ಯ ಕಬ್ಬು ಬೆಳೆಗಾರರ ಸಂಘದ ರಾಜ್ಯಾಧ್ಯಕ್ಷ ಹಳ್ಳಿಕೆರೆ ಹುಂಡಿ ಭಾಗ್ಯರಾಜ ನೇತೃತ್ವದಲ್ಲಿ ನಗರದ ಬಸವೇಶ್ವರ ಚಿತ್ರಮಂದಿರ ಮುಂಭಾಗ ಜಮಾಯಿಸಿದ ಪ್ರತಿಭಟನಾಕಾರರು ಖಾಲಿ ತಟ್ಟೆ ಲೋಟ ಹಿಡಿದು ಪ್ರತಿಭಟನೆ ನಡೆಸಿದರು. ಯಾವುದೇ ಕಾರಣಕ್ಕೂ ತಮಿಳು ಚಿತ್ರ ಪ್ರದರ್ಶನಕ್ಕೆ ಅವಕಾಶ ನೀಡುವುದಿಲ್ಲ ಎಂದು ಘೋಷಣೆ ಕೂಗಿದರು. ರೈತರ ಪ್ರತಿಭಟನೆ ಮತ್ತು ಆಕ್ರೋಶದ ಬೆನ್ನಲ್ಲೇ ಚಿತ್ರಮಂದಿರದ ಸಿಬ್ಬಂದಿ ತಮಿಳುನಾಡು ಮುಖ್ಯಮಂತ್ರಿ ಜೋಸೆಫ್ ವಿಜಯ್ ಪೋಸ್ಟರ್ಗಳನ್ನು ತೆರವುಗೊಳಿಸಿ ಈ ದಿನದ ಪ್ರದರ್ಶನಗಳನ್ನು ರದ್ದು ಮಾಡಿದರು. ಚಾಮರಾಜನಗರ ಸೋಮವಾರಪೇಟೆ ಬಳಿ ಹಾದು ಹೋಗುವ ಬೆಂಗಳೂರು ದಿಂಡಿಗಲ್ ರಾಷ್ಟೀಯ ಹೆದ್ದಾರಿಯನ್ನು ರಾಜ್ಯ ಕಬ್ಬು ಬೆಳೆಗಾರರ ಸಂಘದ ಕಾರ್ಯಕರ್ತರು ತಡೆದು ತಮಿಳುನಾಡಿಗೆ ಕಾವೇರಿ ನೀರು ಹರಿಸಬಾರದು ಎಂದು ಆಗ್ರಹಿಸಿದರು. ಇನ್ನೊಂದೆಡೆ ರಾಜ್ಯ ರೈತ ಸಂಘದ ಕಾರ್ಯಕರ್ತರು ಚಾಮರಾಜನಗರದ ಚಾಮರಾಜೇಶ್ವರ ದೇಗುಲದಿಂದ ಜಿಲ್ಲಾಡಳಿತ ಭವನದ ತನಕ ಪ್ರತಿಭಟನಾ ಮೆರವಣಿಗೆ ನಡೆಸಿ ಚಾಮರಾಜನಗರ ಜಿಲ್ಲೆಯಲ್ಲಿ ಬರಪೀಡಿತ ಎಂದು ಘೋಷಿಸಬೇಕು, ಗೋಶಾಲೆಗಳನ್ನು ತೆರೆದು ಮೇವು ಪೂರೈಸಬೇಕು, ತಮಿಳುನಾಡಿಗೆ ನೀರು ಹರಿಸಬಾರದು ಎಂದು ಆಗ್ರಹಿಸಿದರು. ಸಿಡಬ್ಲ್ಯೂಎಂಎ ಆದೇಶದಂತೆ ತಮಿಳುನಾಡಿಗೆ ನಿತ್ಯ 3,500 ಕ್ಯೂಸೆಕ್ ನೀರು ಬಿಟ್ಟರೆ ರಾಜ್ಯದ ಕಾವೇರಿ ಕೊಳ್ಳದಲ್ಲಿ ಕುಡಿಯುವ ನೀರಿಗೂ ಭಾರೀ ಹಾಹಾಕಾರ ಉಂಟಾಗಲಿದೆ. ಪ್ರಸ್ತುತ ಅಣೆಕಟ್ಟಿನಲ್ಲಿ 17,708 ಕ್ಯೂಸೆಕ್ ನೀರಿದ್ದು, ಈ ಪೈಕಿ 5 TMC ಡೆಡ್ ಸ್ಟೋರೇಜ್ ಆಗಿದೆ. 3,500 ಕ್ಯೂಸೆಕ್ನಂತೆ 15 ದಿನ ತಮಿಳುನಾಡಿಗೆ ನೀರು ಬಿಟ್ಟರೆ 4 TMC ನೀರನ್ನು ತಮಿಳುನಾಡಿಗೆ ನೀಡಿದಂತಾಗುತ್ತದೆ. ಉಳಿದ 11 TMCಯನ್ನು ಕುಡಿಯಲು ಬಳಕೆ ಮಾಡಿಕೊಳ್ಳಬೇಕು. ಮುಂದಿನ ಮುಂಗಾರಿನವರೆಗೂ ಮಂಡ್ಯ, ಬೆಂಗಳೂರು, ಮೈಸೂರಿಗೆ 11 TMC ನೀರು ಸಾಕಾಗುವುದಿಲ್ಲ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರಧಾನಿ ನರೇಂದ್ರ ಮೋದಿ ನಾಳೆ ರಾಜ್ಯ ಪ್ರವಾಸ ಕೈಗೊಳ್ಳಲಿದ್ದು ಮೈಸೂರಿನಲ್ಲಿ ಸ್ವಾಮಿ ವಿವೇಕಾನಂದ ಸಾಂಸ್ಕೃತಿಕ ಯುವ ಕೇಂದ್ರದ ವಿವೇಕ ಸ್ಮಾರಕವನ್ನು ಲೋಕಾರ್ಪಣೆಗೊಳಿಸಲಿದ್ದಾರೆ. ಸ್ವಾಮಿ ವಿವೇಕಾನಂದರು 1892 ನವೆಂಬರ್ನಲ್ಲಿ ಭಾರತದಾದ್ಯಂತ ತಮ್ಮ ಪ್ರಯಾಣದ ಸಮಯದಲ್ಲಿ ಮೈಸೂರಿಗೆ ಭೇಟಿ ನೀಡಿದ್ದರ ಸ್ಮರಣಾರ್ಥ ಇದನ್ನು ನಿರ್ಮಿಸಲಾಗಿದೆ. ಐತಿಹಾಸಿಕ ನಿರಂಜನ ಮಠದಲ್ಲಿ ಸ್ಥಾಪಿಸಲಾದ ವಿವೇಕ ಸ್ಮಾರಕವು 81,000 ಚದರ ಅಡಿ ವಿಸ್ತೀರ್ಣದಲ್ಲಿ ವ್ಯಾಪಿಸಿದೆ. ಧ್ಯಾನ ಮತ್ತು ಯೋಗ ಸಭಾಂಗಣ, ಗ್ರಂಥಾಲಯ, ಪುಸ್ತಕ ಮಳಿಗೆ ಸೇರಿದಂತೆ ಹಲವು ಸೌಲಭ್ಯಗಳನ್ನು ಈ ಕೇಂದ್ರ ಒಳಗೊಂಡಿದೆ. ಪ್ರಧಾನಿ ಆಗಮಿಸುವ ಹಿನ್ನೆಲೆಯಲ್ಲಿ ಮೈಸೂರಿನಲ್ಲಿ ಬಿಗಿ ಭದ್ರತೆ ಏರ್ಪಡಿಸಲಾಗಿದೆ. ಜಿಲ್ಲಾ ಪಂಚಾಯತ್ ಸದಸ್ಯ ಬಿಜೆಪಿ ಮುಖಂಡ ಯೋಗೇಶ್ ಗೌಡ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮಾಜಿ ಸಚಿವ ವಿನಯ್ ಕುಲಕರ್ಣಿಗೆ ಹೈಕೋರ್ಟ್ನಲ್ಲಿ ಜಾಮೀನು ದೊರೆತಿದೆ. ವಿಚಾರಣಾ ನ್ಯಾಯಾಲಯದಿಂದ ಜೀವಾವಧಿ ಶಿಕ್ಷೆಗೆ ಗುರಿಯಾಗಿದ್ದ ವಿನಯ್ ಕುಲಕರ್ಣಿಗೆ ಹೈಕೋರ್ಟ್ ಮಧ್ಯಂತರ ಜಾಮೀನು ಜೊತೆಗೆ ಕೆಳ ನ್ಯಾಯಾಲಯದ ನೀಡಿದ್ದ ಜೀವಾವಧಿ ಶಿಕ್ಷೆಯನ್ನು ಅಮಾನತುಗೊಳಿಸಿದೆ. ಇತರೆ 10 ಆರೋಪಿಗಳಿಗೂ ಜಾಮೀನು ಮಂಜೂರು ಮಾಡಿದ್ದು ಇಬ್ಬರ ಶ್ಯೂರಿಟಿ 5 ಲಕ್ಷ ರೂಪಾಯಿ ಬಾಂಡ್ಗೆ ನ್ಯಾಯಾಲಯ ಸೂಚಿಸಿದೆ. ಧಾರವಾಡ ಗ್ರಾಮೀಣ ವಿಧಾನಸಭಾ ಕ್ಷೇತ್ರವನ್ನು ಪ್ರತಿನಿಧಿಸುತ್ತಿದ್ದ ವಿನಯ್ ಕುಲಕರ್ಣಿ ಪ್ರಸ್ತುತ ಬೆಂಗಳೂರು ಕೇಂದ್ರ ಕಾರಾಗೃಹದಲ್ಲಿದ್ದಾರೆ. ವಿಜಯನಗರ ಕಾಲುವೆಗೆ ತುಂಗಭದ್ರಾ ಜಲಾಶಯದ ನೀರು ಹರಿಸುವಂತೆ ಆಗ್ರಹಿಸಿ ಬಿಜೆಪಿ ನೇತೃತ್ವದಲ್ಲಿ ಪ್ರತಿಭಟನಾ ರ್ಯಾಲಿ ನಡೆಯಿತು. ಅಂಜನಾದ್ರಿ ಭಟ್ಟದಲ್ಲಿ ಶಾಸಕ ಗಾಲಿ ಜನಾರ್ದನ ರೆಡ್ಡಿ ಹಾಗೂ ಮಾಜಿ ಸಚಿವ ಶ್ರೀರಾಮಲು ವಿಶೇಷ ಪೂಜೆ ಸಲ್ಲಿಸುವ ಮೂಲಕ ಬೈಕ್ ರ್ಯಾಲಿಗೆ ಚಾಲನೆ ನೀಡಿದರು. ಕಾಡಾ ಕಚೇರಿವರೆಗೆ ನಡೆದ ಪಾದಯಾತ್ರೆಯಲ್ಲಿ ಭಾಗವಹಿಸಿ ಮಾತನಾಡಿದ ಜನಾರ್ದನ ರೆಡ್ಡಿ, ವಿಜಯನಗರ 11A ಕಾಲುವೆಗೆ ಕೂಡಲೇ ನೀರು ಹರಿಸುವಂತೆ ಸರ್ಕಾರವನ್ನು ಆಗ್ರಹಿಸಿದ್ದಾರೆ. ಸಚಿವ ಸಂಪುಟ ವಿಸ್ತರಣೆ ಕುರಿತಂತೆ ಪಕ್ಷದ ವರಿಷ್ಠರು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ತಮ್ಮೊಂದಿಗೆ ಚರ್ಚಿಸಿದ್ದಾರೆ ಎಂದು ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ತಿಳಿಸಿದ್ದಾರೆ. ನವದೆಹಲಿಯಲ್ಲಿ ಮಾತನಾಡಿದ ಅವರು, ಈಗಾಗಲೇ ಪರೀಕ್ಷೆ ಮುಗಿದಿದ್ದು ಫಲಿತಾಂಶಕ್ಕಾಗಿ ಕಾಯುತ್ತಿರುವುದಾಗಿ ಹೇಳಿದ್ದಾರೆ. ಮುಖ್ಯಮಂತ್ರಿಗಳು ಶೀಘ್ರವೇ ನೂತನ ಸಚಿವರ ಪ್ರಮಾಣವಚನ ದಿನವನ್ನು ನಿಗದಿ ಮಾಡಲಿದ್ದಾರೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕಾವೇರಿ ನೀರಿನ ವಿಚಾರದಲ್ಲಿ ರಾಜ್ಯದ ಹಿತ ಕಾಪಾಡಲು ಸರ್ಕಾರ ಬದ್ಧ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸ್ಪಷ್ಟನೆ. ಕಾವೇರಿ ವಿವಾದ ಕುರಿತಂತೆ ಉಭಯ ರಾಜ್ಯಗಳು ವೈಜ್ಞಾನಿಕ ರೀತಿಯಲ್ಲಿ ಪರಿಹಾರ ಕಂಡುಕೊಳ್ಳುವ ಅಗತ್ಯವಿದೆ, ಕೇಂದ್ರ ಸಚಿವ HD ಕುಮಾರಸ್ವಾಮಿ. ರಾಜ್ಯದ ವಿವಿಧೆಡೆ ಮುಂದುವರಿದ ಪ್ರತಿಭಟನೆ, ಶ್ರೀರಂಗಪಟ್ಟಣದಲ್ಲಿ ಬಿಜೆಪಿ ನಾಯಕರಿಂದ ಧರಣಿ, ಸುಪ್ರೀಂಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸುವಂತೆ ಆಗ್ರಹ. ಮಾಜಿ ಸಚಿವ ವಿನಯ್ ಕುಲಕರ್ಣಿಗೆ ಜಾಮೀನು ನೀಡಿದ ಹೈಕೋರ್ಟ್, ಜೀವಾವಧಿ ಶಿಕ್ಷೆ ಅಮಾನತುಗೊಳಿಸಿ ಆದೇಶ. ಹಾಗೂ ವಿಜಯನಗರ ಕಾಲುವೆಗೆ ತುಂಗಭದ್ರಾ ಜಲಾಶಯ ನೀರು ಹರಿಸುವಂತೆ ಆಗ್ರಹಿಸಿ ಬಿಜೆಪಿ ಪ್ರತಿಭಟನಾ ರ್ಯಾಲಿ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 6:40.
5: ಆಕಾಶವಾಣಿ ಇದೀಗ ಜಾಹೀರಾತುಗಳು, ನಂತರ ಕಾರ್ಯಕ್ರಮ ಗಾಂಧಿ ಸ್ಮೃತಿ.
6: ಮೈಸೂರ್ ಸ್ಯಾಂಡಲ್
7: ನೋಡು, ಇದೇ ನನ್ನ ಫೇವರೇಟ್ ಸೋಪ್. ಮೈಸೂರ್ ಸ್ಯಾಂಡಲ್ ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
8: ಬೆಳಿಗ್ಗೆ 4 ಗಂಟೆಗೆ ಪೇಪರ್ ಹಾಕೋ ಕೆಲಸ ಶುರು ಆಗುತ್ತೆ. ಮಳೆ ಇರಲಿ ಚಳಿ ಇರಲಿ, ರಸ್ತೆಯಲ್ಲಿ ಓಡಾಡೋದೇ ನಮ್ಮ ಜೀವನ ಆಗೋಯ್ತು.
9: ಬೇಸರ ಮಾಡ್ಕೋಬೇಡ, ಈಗ ನಮ್ಮಂಥವರ ಸುರಕ್ಷತೆಗೆ ಕರ್ನಾಟಕ ಸರ್ಕಾರದ ವಿಶೇಷ ಯೋಜನೆ ಇದೆ. ದಿನಪತ್ರಿಕೆ ಮತ್ತು ಹಾಲು ವಿತರಣಾ ಕಾರ್ಮಿಕರ ಅಪಘಾತ ಪರಿಹಾರ ಮತ್ತು ವೈದ್ಯಕೀಯ ಸೌಲಭ್ಯ ಯೋಜನೆ.
10: 16-70 ಅರ್ಹ ಕಾರ್ಮಿಕರು ಇಂದೇ KSU.WSSP.Karnataka.GOV.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
11: ಆಕಾಶವಾಣಿ ಸಾಪ್ತಾಹಿಕ ಕಾರ್ಯಕ್ರಮ ಗಾಂಧಿ ಸ್ಮೃತಿ.

ಗಾಂಧೀಜಿ ಹಡಗಲ್ಲಿ ಹೊರಟರು. ಈ ಸಮುದ್ರ ಪ್ರಯಾಣದ ಹೆಚ್ಚು ತೊಂದರೆ ಏನಾಗಲಿಲ್ಲ, ಆದರೆ ದಿವಸ ಕಳೆದ ಹಾಗೆ ಮನಸ್ಸೊಂಥರ ಸಂದಿಗ್ಧ ಆಗ್ತಾಯಿತ್ತು. ಯಾಕಂದರೆ ಯಾರ ಹತ್ರ ಮಾತಾಡಬೇಕು, ಅವ್ರು ಇಂಗ್ಲೀಷಲ್ಲೇ ಮಾತಾಡೋರು, ಇವ್ರಿಗೆ ಅಭ್ಯಾಸ ಇಲ್ಲ. ಮಜುಮ್ದಾರ್ ಒಬ್ಬರಿದ್ದರು, ಅವ್ರ ಜೊತೆಗೆ ಹಿಂದಿಯಲ್ಲೋ ಗುಜರಾತಿಯಲ್ಲೇ ಮಾತಾಡ್ಬೋದಾಗಿತ್ತು. ಆದರೆ ಇವ್ರ ಹತ್ರ ಇಂಗ್ಲೀಷೇ ಮಾತಾಡಬೇಕು. ಅವ್ರು ಮಾತಾಡೋದು ಇವ್ರು ತಿಳಿಯಲ್ಲ, ಅವ್ರ ಭಾಷೆ ಇದೆಯಲ್ಲ, ಮಾತಾಡುವಂಥ ರೀತಿ ಇದೆಯಲ್ಲ, ಇವ್ರಿಗೆ ಇಂಗ್ಲೀಷೇ ಹೊಳಿತಿರಲಿಲ್ಲ. ಅದಕ್ಕೆ ಮಾತಾಡೋದೇ ಬೇಡ ಅಂತ ಸುಮ್ಮನೆ ಕೊಡ್ತಿದ್ರು. ಇನ್ನೊಂದು ದೊಡ್ಡ ಹೆದರಿಕೆ ಅಂದರೆ, ಊಟಕ್ಕೆ ಹೋದರೆ ಒಂದು 50 ಸಾಮಾನು ಇಟ್ಟಿರ್ತಿದ್ರು ಟೇಬಲ್ ಮೇಲೆ, ಅದರೊಳಗೆ ಯಾವುದು ಮಾಂಸಾಹಾರ ಯಾವುದಲ್ಲ ಅಂತ ಗೊತ್ತಿಲ್ಲ. ಎಲ್ಲಿ ತಿಂದುಬಿಡ್ತೀವೋ ಮಾಂಸದ್ದು ಅಂತ ಗೊತ್ತಾಗಲ್ಲ. ಕೇಳೋಕ್ಕೆ ಸಂಕೋಚ, ಯಾರು ಇದು ಮಾಂಸದ್ದ ಅಂತ ಎಷ್ಟು ಜನ ಕೇಳೋದು, ಅದು ಬೇಡ ಅಂತ ಉಪವಾಸ ಇದ್ಬಿಡೋದು. ಹೇಗೋ ಮನೆಯಿಂದ ತೊಗೊಂಡು ಹೋಗಿದ್ದಿರಲ್ಲ ಒಂದಿಷ್ಟು ತಿಂಡಿ ಎಲ್ಲ, ಅದು ತಮ್ಮ ಕ್ಯಾಬಿನಿಗೆ ಹೋಗಿ ಅದೇ ತಿನ್ನೋದಂತೆ. ಆ ಮಜುಮ್ದಾರ್ ಮಾತ್ರ ಜೋರಾಗಿ ಅಡ್ಡಾಡ್ಕೊಂಡಿದ್ರು ಎಲ್ಲ ಕಡೆ, ಏ ನೋಡೋ ನೀ ಚಿಂತೆ ಮಾಡಬೇಡ ಹುಡುಗ, ನೀನು ಹೋಗು, ಇಂಗ್ಲೀಷ್ ನಮ್ಮ ಮಾತೃಭಾಷೆ ಅಲ್ಲ, ತಪ್ಪಾದರೂ ಅಡ್ಡಿಲ್ಲ, ನೀ ಹೊಡಿ ನೀನು ಮಾತಾಡು, ಅವ್ರಿಗೆ ಅರ್ಥ ಆದರೆ ಸಾಕು ಅಂಥೇಳೋರು. ಆದರೆ ಇವ್ರಿಗೆ ಸಂಕೋಚ ವಿಪರೀತ. ಅಲ್ಲಿ ಒಬ್ಬರು ಆಂಗ್ಲರು ಸಿಕ್ಕರು ಹಡಗಿನಲ್ಲಿ, ಭಾಳ ಒಳ್ಳೆಯ ಮನುಷ್ಯ, ಗೃಹಸ್ಥ ಅಂತ ಅನಿಸ್ತಿತ್ತು. ಅವ್ರು ಬಂದು ಇವ್ರ ಹತ್ರ ಊಟದಲ್ಲಿ ಕೂತ್ಕೊಂಡು ಹೇಳ್ತೀನಿ ಅಲ್ಲ ಏನು ಮಾಡಬೇಕು ಅಂತ ಹೇಳ್ತೀನಿ, ನಿನಗೇನು ಪ್ರಾಬ್ಲಮ್ಮು ಅಂತ ಕೇಳಿದರು. ನನಗೆ ಮಾಂಸ ತಿನ್ನೋಕ್ಕಾಗಲ್ಲ, ತಿನ್ನಬಾರ್ದು ಪ್ರತಿಜ್ಞೆ ಮಾಡಿದ್ದೀನಿ ಅಂತ ಹೇಳಿದರು. ಅವ್ರು ನಕ್ಬಿಟ್ರು, ಹುಚ್ಚ, ನೀನು ಹೋಗ್ತಿರೋದು ಇಂಗ್ಲೆಂಡಿಗೆ, ಇಲ್ಲಿ ಫೋರ್ಥ್ ಸ್ಟೇಟ್ ಹೋಗೋವರೆಗೂ ಪರವಾಗಿಲ್ಲ, ಹೇಗೋ ಇರ್ತೀಯ, ಆದರೆ ಬಿಸ್ಕೆ ಮುಟ್ಟಿದ ಮೇಲೆ, ಬಿಸ್ಕೆ ಅಂತ ಒಂದು ಕೊಲ್ಲಿ ಪ್ರದೇಶ ಬರುತ್ತೆ, ಅಲ್ಲಿ ಮುಟ್ಟಿದ ಮೇಲೆ ಮಾತ್ರ ನೀನು ನಿರ್ಧಾರ ಬದಲಾಯಿಸ್ಬೇಕಪ್ಪ, ಇಂಗ್ಲೆಂಡ್ನಲ್ಲಿ ಎಷ್ಟು ಚಳಿ ಇರ್ತದೆ ಅಂದರೆ ಮಾಂಸ ಇಲ್ಲದೆ ಬದುಕೋದೇ ಸಾಧ್ಯ ಇಲ್ಲ ಅಂದ್ಬಿಟ್ರು. ಭಯ ಶುರು ಆಯ್ತು ಗಾಂಧಿಗೆ. ಆದರೆ ಬೇಕಾದಷ್ಟು ಜನ ಇದ್ದಾರಂತಲ್ಲ, ತಿಂದೆ ಬದುಕಿದಾರಂತಲ್ಲ ಅಂತ, ಅದೆಲ್ಲ ಸುಳ್ಳು ಅಂದ್ಬಿಟ್ಟ ಮನುಷ್ಯ, ಸುಳ್ಳು, ನಾನು ಕೋರಿಸ್ಕೊಡ್ತೀನಿ ಹೋದಾಗ, ಹೇಳ್ತಾರೆ ಹಾಗೆ ತಿನ್ನಲ್ಲ ಅಂತ ಎಲ್ಲರೂ ತಿಂತಾರೆ, ಅದರಿಂದ ನೀನು ವಿಚಾರ ಮಾಡು, ಅಲ್ಲಿಗೆ ಹೋದ್ಮೇಲೆ ತಿನ್ನೋದು ರೆಡಿ ಆಗಿರು ಮನಸ್ಸಲ್ಲಿ ಅಂತ. ಇವ್ರು ಗಟ್ಟಿಯಾಗಿ ಹೇಳಿದ್ರಂತೆ, ನಿಮ್ಮ ಸಲಹೆ ಎಲ್ಲ ಭಾಳ ಒಳ್ಳೆಯದು, ಆದರೆ ನಾನು ಪ್ರಾಣ ಹೋದರೂ ಅಡ್ಡಿ ಇಲ್ಲ, ಮಾಂಸ ತಿನ್ನೋಲ್ಲ ಅಂತ ನಮ್ಮ ತಾಯಿಗೆ ಮಾತು ಕೊಟ್ಟಿದ್ದೀನಿ, ಆಗದೆ ಹೋದರೆ ವಾಪಸ್ ಹಿಂದೂಸ್ತಾನಕ್ಕೆ ಹೋಗ್ಬಿಡ್ತೇನೆ, ನಾನು ಮಾಂಸ ಮಾತ್ರ ತಿನ್ನಲ್ಲ ಅಂದರು. ಬಿಸ್ಕೆ ಕೊಲ್ಲಿಗೆ ಬಂದರು, ಅವ್ರು ಹೆದರಿಸಿದಾಗ ಏನು ತೊಂದರೆ ಬೀಳಲಿಲ್ಲ, ಮಾಂಸದ ಅವಶ್ಯಕತೆಯೇ ಬೀಳಲಿಲ್ಲ, ಮದ್ಯದ ಅವಶ್ಯಕತೆ ಆಗಲಿಲ್ಲ. ಅದಕ್ಕೆ ಮನೆಯಲ್ಲಿ ಹೇಳಿದ್ರಂತೆ, ನೀನು ಮಾಂಸ ತಿಂದಿಲ್ಲ ಅಂತ ಸರ್ಟಿಫಿಕೇಟ್ ತೊಗೊಂಬ ಒಂದಿಷ್ಟು ಜನ ಕಡೆಯಿಂದ ಅಂತ. ಅದಕ್ಕೆ ಇವ್ರು ಕೇಳಿದ್ದಾರೆ ಹೋಗಿ, ನಾನು ಮಾಂಸ ತಿನ್ನಲಿಲ್ಲ ಅಂತ ಬರ್ಕೊಡಿ ಪೇಪರಲ್ಲಿ ಅಂತ. ಒಂದು 10 ಮಂದಿ ಕಡೆ ಕಲೆಕ್ಟ್ ಮಾಡಿದರು, ಬರೆಸ್ಕೊಂಬಂದರು, ನಾನು ಮಾಂಸ ತಿಂದಿಲ್ಲ ತಿಂದಿಲ್ಲ ಅಂತ. ಆಮೇಲೆ ಒಂದು ಸಲ ಅನ್ನಿಸ್ತಂತೆ, ಹಿಂಗೆ ಸರ್ಟಿಫಿಕೇಟ್ ತೊಗೊಂಡ್ರು ಕೂಡ ತಿನ್ಬೋದಲ್ಲ ಸುಳ್ಳು ಹೇಳೋದಾದರೆ. ಆದ್ದರಿಂದ ನಾನು ಪ್ರತಿಜ್ಞೆ ಮುಖ್ಯ ಹೊರತಾಗ ಸರ್ಟಿಫಿಕೇಟ್ ಮುಖ್ಯ ಅಲ್ಲ ಅಂತ ಬಿಟ್ಕೊಂಡು ಆಮೇಲೆ ಸರ್ಟಿಫಿಕೇಟ್ ತೊಗೊಳೋದು ಬಿಟ್ಬಿಟ್ರಂತೆ. ಅಂತೂ ಕಳೆದು ಪ್ರವಾಸ ಎಲ್ಲ ಮುಗಿದು ಸೌತ್ ಹ್ಯಾಂಪ್ಟನ್ ಸೇರಿಕೊಂಡ್ರು. ಅದು ಶನಿವಾರ ಇರಬೇಕು ಅಂತ ಅನಿಸುತ್ತೆ. ಹಡಗಿನಲ್ಲಿರುವಾಗ ಕೋಟು ಶರ್ಟು ಹಾಕ್ಕೋತಿದ್ರು. ಸ್ನೇಹಿತರು ಹೊಲಿಸ್ಕೊಟ್ಟಿದ್ದಿರಲ್ಲ ಒಂದಿಷ್ಟು ಬಿಳಿ ಫ್ಲಾನೆಲ್ ಉಡುಪು ಹಾಕ್ಕೊಂಡ್ರಂತೆ. ಫ್ಲಾನೆಲ್ ತೆಳ್ಳಗೆ ಸಿಲ್ಕಿನ ಬಟ್ಟೆ ಅದು, ಕಲ್ಪನೆ ಮಾಡ್ಕೊಳ್ಳಿ ಹೇಗಿರುತ್ತೆ ಅಂತ. ಚಳಿ ಇದ್ದಾಗ ಸಿಲ್ಕಿನ ಡ್ರೆಸ್ ಹಾಕ್ಕೊಂಡು ಹೋಗ್ತಾರೆ ಯಾರಾದರೂ, ಉಲ್ಲನ್ ಹಾಕ್ಕೋಬೇಕಲ್ವ, ಇವ್ರಿಗೆ ಗೊತ್ತಿಲ್ಲ ಪಾಪ. ಬಿಳಿ ಫ್ಲಾನೆಲ್ ಹಾಕ್ಕೊಂಡು ಹೋಗಿದ್ದಾರೆ ಎಲ್ಲ, ಇವೊಬ್ಬರೇ ಬಿಳಿ ಫ್ಲಾನೆಲ್ ಹಾಕಿ, ಉಳಿದವರೆಲ್ಲ ಕೋಟ್ ಹಾಕ್ಕೊಂಡಿದ್ದಾರೆ. ಸೆಪ್ಟೆಂಬರ್ ಕೊನೆ ದಿವಸ ಸಾಮಾನು ಎಲ್ಲ ಇತ್ತು, ಕೆಳಗಿಳಿದ್ರು. 4 ಪರಿಚಯ ಪತ್ರಗಳಿತ್ತಂತೆ ಇವ್ರು ಹೋಗೋದಕ್ಕೆ ಭೇಟಿಯಾಗಬೇಕು. ಒಬ್ಬರು ಡಾಕ್ಟರ್ ಪ್ರಾಣಜೀವನ್ ಮೆಹ್ತಾ ಅಂತ, ಮುಂದೆ ಬಹುದೊಡ್ಡ ಆತ್ಮೀಯ ಸ್ನೇಹಿತರಾಗ್ತಾರೆ ಅವರು, ಪ್ರಾಣಜೀವನ್ ಮೆಹ್ತಾ ಅಂತ. ಇನ್ನೊಬ್ಬರು ದಳಪತ್ ರಾಮ್ ಶುಕ್ಲಾ ಅಂತ, ಮೂರನೇದು ಪ್ರಿನ್ಸ್ ರಣಜಿತ್ ಸಿಂಗ್, 4ನೇದು ದಾದಾಭಾಯಿ ನವರೋಜ್ರವ್ರಿಗೆ. ಸೌತ್ ಹ್ಯಾಂಪ್ಟನ್ ಮುಟ್ಟಿದ ಕೂಡಲೇ ಡಾಕ್ಟರ್ ಮೆಹ್ತಾ ಅವ್ರಿಗೊಂದು ಟೆಲಿಗ್ರಾಮ್ ಕಳಿಸ್ತಾರೆ, ನಾನು ಬಂದಿದ್ದೀನಿ, ಅಲ್ಲಿ ಎಲ್ಲಿ ಇಳ್ಕೋಬೇಕು, ಅಲ್ಲಿ ವಿಕ್ಟೋರಿಯಾ ಹೋಟೆಲ್ ಅಂತೊಂದಿದೆ, ಅಲ್ಲಿ ಇಳ್ಕೊಳ್ಳೋದು ಒಳ್ಳೆಯದು ಅಂತ ಹಡಗಿನಲ್ಲಿ ಯಾರೋ ಸಹಾಯ ಮಾಡಿದರು. ಇವರು ಮಜುಮ್ದಾರ್ ಇಬ್ಬರು ಹೋಗಿ ಆ ಹೋಟೆಲಿಗೆ ಸೇರಿಕೊಂಡ್ರು. ಇವರು ಒಂಥರ ನಾಚಿಕೆ ಆಗಿಬಿಟ್ಟಿದೆ, ಕಲ್ಪನೆ ಮಾಡ್ಕೊಳ್ಳಿ, ಕೆಟ್ಟ ಬಿಸಿಲಲ್ಲಿ ಕೋಟ್ ಹಾಕ್ಕೊಂಡೋದ್ರೆ ಎಷ್ಟು ಅಸಹ್ಯ ಆಗುತ್ತೋ, ಹಾಗೆ ಕೆಟ್ಟ ಚಳಿಯಲ್ಲಿ ಸಿಲ್ಕ್ ಬಟ್ಟೆ ಹಾಕ್ಕೊಂಡು ಹೋಗ್ತಾರೆ ಯಾರಾದರೂ, ಇವ್ರು ಹಾಕ್ಕೊಂಬಿಟ್ಟಿದ್ದು ಬಹಳ ಕಷ್ಟ ಆಗಿಬಿಟ್ಟಿದೆ. ಹೋಟೆಲ್ಗೆ ಹೋಗಿ ಬದಲಾಯಿಸುವವರೆಗೂ ಸಂಕಟಾಗಿದೆ. ಇವ್ರ ಕರ್ಮ ಏನಾಯಿತು ಅಂದರೆ, ಹೋಟೆಲ್ ಮುಟ್ಟು ಹೊತ್ತಿ ಸುದ್ದಿ ಬಂತು, ಹಡಗಿನಿಂದ ನಿಮಗೆ ಸಾಮಾನು ಬರಬೇಕಾದ್ರೆ ಇನ್ನೂ 3 ಆಗುತ್ತೆ ಅಂತ. ವೈಟ್ ಫ್ಲೈನಲ್ಲೇ 3 ಇರಬೇಕು. ಇವರು ತಂತಿ ಮುಟ್ಟಿದ ತಕ್ಷಣ ಪ್ರಾಣಜೀವನ ಮೆಹ್ತಾ ಸಾಯಂಕಾಲನೇ ಬಂದುಬಿಟ್ರು ನೋಡೋದಕ್ಕೆ. ನೋಡಿ ನಕ್ರಂತೆ, ಏನೋ ನೀನು ಈ ಬಟ್ಟೆ ಹಾಕ್ಕೊಂಡಿದ್ದೀರಿ ನೀವು ಅಂಥೇಳಿ ಅವ್ರು ಹೇಳಿದ್ರಂತೆ, ನೋಡಪ್ಪ ಇಂಗ್ಲೆಂಡ್ನಲ್ಲಿ ನೀತಿಗೆ ಬೇರೆ ಇರ್ತದೆ, ಜನ ಇಲ್ಲಿ ಯಾವುದು ಯಾವ ಪದಾರ್ಥನೂ ಮುಟ್ಟಬಾರ್ದು. ನಮ್ಮ ಹಿಂದೂಸ್ತಾನದಲ್ಲಿ ಏನು ಮಾಡ್ತೀವಿ, ಎಲ್ಲರಿಗೂ ಪ್ರಶ್ನೆ ಕೇಳ್ತೀವಿ, ಅದೇನೋ ಇದೇನೋ ಅಂತೆಲ್ಲ ಕೇಳ್ತೀವಿ, ಇಲ್ಲಿ ಕೇಳೋ ಹಂಗಿಲ್ಲ, ಕೇಳಿದರೆ ಹುಚ್ಚ ಅಂತಾರೆ ನಿಮಗೆ, ಜೋರಾಗಿ ಮಾತಾಡಬಾರ್ದು. ಮತ್ತು ಇಂಗ್ಲೀಷ್ನವ್ರ ಜೊತೆ ಮಾತಾಡುವಾಗ ಸರ್ ಗೀರ್ ಅನ್ಬೇಡ, ಇಂಡ್ಯಾದಲ್ಲಿ ಅದೆಲ್ಲ ಸರ್ ಅನ್ನೋದು, ಇಲ್ಲೆಲ್ಲ ಹೆಸರು ತೊಗೊಂಡೇ ಕರೆಯೋದು ಅವ್ರನ್ನೆಲ್ಲ. ಅದರಿಂದ ನೌಕರದಾರ ಕೂಡ ಅವ್ರು ಸರ್ ಅಂತ ಕರಿಬೇಕಾ ಕಾರಣ ಇಲ್ಲ, ನೀನು ಎಲ್ಲ ಹೆಸರು ಕೊಂಡೇ ಕರಿಬೋದು ಅಂತೆಲ್ಲ ಹೇಳಿದ್ರು. ಅಲ್ಲಯ್ಯ ಹೋಟೆಲಲ್ಲಿದ್ದರೆ ತುಂಬ ಖರ್ಚಾಗುತ್ತಲ್ಲೋ ನಿನಗೆ, ಇಲ್ಲಿ ಇರಬೇಡ, ಒಂದು ಸಂಸಾರ ಜೊತೆಗಿದ್ಬಿಡು, ಮನೆ ಜೊತೆಗಿದ್ಬಿಡು, ಅಂದರೆ ಇಂಗ್ಲೆಂಡ್ ಕಲ್ತಂಗೂ ಆಗತ್ತೆ ನಿನಗೆ ಅಂತ ವಿಚಾರ ಮಾಡಿದರು. ಆ ಮೂಜಮ್ದಾರಿಗೂ ಹೋಟೆಲ್ ಹೊಂದಲಿಲ್ಲ, ಖರ್ಚು ಆಗ್ತಿತ್ತಲ್ಲ, ಅದೆಲ್ಲ ಖಾಲಿ ಮಾಡಿ

0: ಒಂದು ಕಡೆ ಹೋಗಬೇಕು ಅಂತ ತೀರ್ಮಾನ ಮಾಡಿದರು. ಒಂದು ಮನೆಗೆ ಹೋದರು, ಒಂದು ಕೊಠಡಿ ಥರ ಎರಡು ಕೊಠಡಿ ರೂಮ್ ಮಾಡಿಕೊಂಡ್ರು, ಮುಜುಮ್ದಾರೆಲ್ಲ ಇದ್ದರು. ಆದರೂ ಅವ್ರು ಬರೀ ಇಂಡಿಯಾದ ಚಿಂತೆ ಗಾಂಧೀಜಿಗೆ, ಇಲ್ಲಿ ಹೊಟ್ಟೆ ತುಂಬ ಊಟ ಆಗಲ್ಲ, ಅವ್ರು ಬೇಕಾದ ಆಹಾರ ಸಿಗಲ್ಲ, ತಿಂದದ್ದೇನೋ ಅಂತ ಗೊತ್ತಿಲ್ಲ. ಹೀಗಾಗಿ ಒಣ ತಿಂದು ಸಾಕು ಸಾಕಾಗಿ ಹೋಗಿತ್ತಂತೆ, ಬರೀ ಅಳುತ್ತಿತ್ತಂತೆ, ಕರೆಕ್ಟ್ ಅಳೋದು, ಕಣ್ಣೀರು ಬರೋದು, ಸಾಕು ನಾನು ವಾಪಸ್ ಹೋಗ್ಬಿಟ್ರೆ ಸಾಕು, ವಾಪಸ್ ಹೋಗ್ಬಿಟ್ರೆ ಸಾಕು ಅಂತ ಅನ್ನಿಸ್ತಾ ಇತ್ತಂತೆ. ಈಗ ಬಂದುಬಿಟ್ಟಿದ್ದೀನಿ ಬ್ಯಾರಿಸ್ಟರ್ ಆಗಿ ಹೋಗಬೇಕು ಅಂತ ಒಂದು ಮನಸ್ಸು ಹೇಳುತ್ತೆ, ಇರೋಕ್ಕಾಗಲ್ಲ ವಾಪಸ್ ಹೋಗಬೇಕು ಅಂತ, ಯಾಕೆ ಕಳಿತೇನಪ್ಪ 3 ವರ್ಷ ಅಂತ ಚಿಂತೆ ಆಗಿಬಿಡ್ತು ಅಂತ ಹೇಳ್ತಾರೆ. ಮುಂದೆ ಗಾಂಧೀಜಿ ನೋಡೋದಕ್ಕೆ ಡಾಕ್ಟರ್ ಮೆಹ್ತಾ ಬಂದರು, ವಿಕ್ಟೋರಿಯಾ ಹೋಟೆಲ್ಗೆ ಬಂದರು, ಇವನು ಬೇರೆ ಮನೆ ಮಾಡೋಣ ಬನ್ನಿ ಅಂತ ಕರ್ಕೊಂಡೋದ್ರು. ಆ ಹೊತ್ತಿಗೆ ನೋಡಿದರೆ ಗಾಂಧೀಜಿಗೆಲ್ಲ ಮೈ ತುಂಬ ಈ ಇಸುಬು ಅಂತಾರೆ, ಚರ್ಮರೋಗ, ಅದು ಚರ್ಮರೋಗ ಬಂದುಬಿಟ್ಟಿದೆ. ಯಾಕಂದರೆ ಹಡಗಿನಲ್ಲಿದ್ದಾಗೆಲ್ಲ ಬಟ್ಟೆ ಒಕ್ಕೋಬೇಕು, ಮೈ ಸ್ನಾನ ಮಾಡಬೇಕು, ಸೋಪ್ ಹೊಂದಿದೆ, ಅದೇ ಸೋಪೆ ಸ್ನಾನಕ್ಕೂ ಅದೇ ಬಟ್ಟೆಗೂ ಅದೇ ವಾಶ್ ಮಾಡಿರೋದ್ರಿಂದ ಚರ್ಮಕ್ಕೆಲ್ಲ ಕುತ್ತಿಗೆ ಹತ್ತಿರ ಮೈ ಮೇಲೆಲ್ಲ ಈ ಇಸುಬು ರೋಗ ಅಂತ ಬರುತ್ತೆ, ಚರ್ಮರೋಗ ಬಂದುಬಿಟ್ಟಿತ್ತು. ಅದಕ್ಕೆಲ್ಲ ಔಷಧಿ ಎಲ್ಲ ಹಚ್ಚೋಕ್ಕೆ ಹೇಳಿದ್ರಂತೆ. ಅದು ಹೇಳ್ತಿದ್ರು ಆಗಿನ ಕಾಲದಲ್ಲಿ ಈ ಕ್ರೀಮ್ಗೆಲ್ಲ ಇರಲಿಲ್ಲ ಅನಿಸುತ್ತೆ, ಆಸಿಟಿಕ್ ಆ್ಯಸಿಡ್ ಹಚ್ಚಬೇಕು ಅಂತ. ಆ್ಯಸಿಡ್ ಮೈಯೆಲ್ಲ ಬರೇ ಕೊಟ್ಟಂಗೆ ಸುಟ್ಟಂಗಾಗತ್ತೆ, ಅದು ಹಚ್ಚಬೇಕು. ಒದ್ದಾಡಿ ಹೋಗ್ಬಿಟ್ರು, ಯಾಕೆ ಬಂದಪ್ಪ ಇಲ್ಲಿ ಅಂಥೇಳಿ. ಆಮೇಲೆ ಒಬ್ಬರು ಮಿತ್ರರ ಮನೆಗೆ ಕರ್ಕೊಂಡು ಹೋದ್ರಂತೆ, ಇವ್ರ ಮನೇಲಿ ಇರು ನೀನು, ಅವ್ರೆಲ್ಲ ಹೇಳ್ತಾರೆ. ಆತ ಇವರಿಗೆ ಇಂಗ್ಲೀಷ್ ಮಾತಾಡೋದು ಕಲಿಸ್ಕೊಟ್ರೆ, ಹೇಗೆ ಮಾತಾಡಬೇಕು ಇಂಗ್ಲೀಷು, ಮಾತಾಡೋ ವಿಚಾರ ಹೇಗೆ, ಆಹಾರದ ಪ್ರಶ್ನೆ ಬಂದೇ ಬಂತು. ಇವರಿಗೆ ಹಸಿವೆ ಜಾಸ್ತಿ, ಚೆನ್ನಾಗಿ ಊಟ ಮಾಡೋರು, ಆದರೆ ಹಾಕಿದ ತಟ್ಟೆ ಮೇಲೆ ಇನ್ನೊಂದು ಹಾಕಿ ಅಂತ ಕೇಳೋಕೆ ಸಂಕೋಚ. ಹೀಗಾಗಿ ಅವ್ರು ಹೇಳಿದ್ರಂತೆ, ಇದೇ ರೀತಿ ಬದುಕಿದ್ರೆ ಸತ್ತು ಹೋಗ್ತೀಯಪ್ಪ ನೀನು, ಪ್ರಾಣ ಜೀವನ ಮೆಹ್ತಾ ಹೇಳಿದರು, ಹಿಂಗೆ ಸತ್ತು ಹೋಗ್ತೀಯ ನೀನು, ಹಿಂಗಿರಬೇಡ, ಒಂದು ಕೆಲಸ ಮಾಡು, ಬರೀ ಊರಿಂದ ತರಿಸಿದೆಯಲ್ಲ ಪತ್ರ ಬರಿ, ಊರಿಂದ ಏನಾದರೂ ಬಂದರೆ ಬರ್ತದೆ, ಇಲ್ಲಿ ಕೆಲವೊಂದು ಇಂಡಿಯನ್ ಹೋಟೆಲ್ ಇದಾವಲ್ಲ ತೊಗೋಬೇಕಾದದ್ದು ಅಂತ ಹೇಳಿದ್ರಂತೆ. ಆದರೆ ಇವ್ರು ಯಾರು ಜೊತೆಗಿದ್ದರಲ್ಲ ಆ ಮನುಷ್ಯ ಮಾತ್ರ ದಿನಾನು ಹೇಳಬೇಕು, ನೀನು ಹಿಂಗಿದ್ರೆ ಆಗೋಲ್ಲಯ್ಯ, ಮಾಂಸಾಹಾರ ಶುರು ಮಾಡು, ಮಾಂಸ ತಿನ್ನು, ರುಚಿ ಇರ್ತದೆ ಅದು ಅಂತೇಳಿ ಹೇಳೋದು. ಇವರು ಮಾತ್ರ ಗಟ್ಟಿಯಾಗಿ ನಾನು ಸಾಧ್ಯ ಇಲ್ಲ ಅಂತ ಹೇಳಿದ್ರಂತೆ, ದೇವರಿಗೆ ಪ್ರಾರ್ಥನೆ ಮಾಡ್ತಿದ್ದರಂತೆ. ಒಂದು ದಿವಸ ಬೆಂಥಮ್ ಅಂತ ಬರೆದಂಥ ಒಂದು ಪುಸ್ತಕ, ಆ ಪುಸ್ತಕ ಹೇಳ್ತಾ ಇದ್ರು ಸ್ನೇಹಿತರು, ಇವರಿಗೆ ಇವ್ರ ಬುದ್ಧಿ ಮಂಕ ಕವ್ದಂಗೆ ಆಗ್ಬಿಡ್ತು. ಅದರಲ್ಲೂ ಬರೆದಿತ್ತು ನೀನು ಆ ಊಟಕ್ಕೆ ಹೊಂದ್ಕೋಬೇಕು ಅಂತ. ಇವ್ರಿಗೆ ಪಾಪ ಅಳು ಬಂದ್ಬಿಡ್ತು, ಕೈ ಮುಗಿದು ಹೇಳಿದ್ರಂತ, ದಯವಿಟ್ಟು ನಾನು ಕ್ಷಮಿಸ್ಬಿಡಿ, ನೀವೇನೇನು ವಿಷಯ ಹೇಳ್ತಾ ಇದ್ದೀರಿ ಬೆಂಥಮ್ಮದು, ನನ್ನ ತಲೆಗೆ ಹೋಗ್ತಾ ಇಲ್ಲ, ನನ್ನ ತಲೆಗೆ ಹೋಗೋದೇ ಇಲ್ಲ, ಮುಟ್ಟೋದೇ ಇಲ್ಲವು. ಮತ್ತು ಇನ್ನೊಂದು, ಅದರಲ್ಲೂ ಕೂಡ ಮಾಂಸಾಹಾರದ ಬಗ್ಗೆ ಹೇಳ್ತಾ ಇದ್ದೀರಿ, ಪ್ರತಿ ಸಲ ನೀವು ಅದನ್ನು ಹೇಳ್ತಾ ಇರ್ತೀರಿ, ಪ್ರತಿ ಸಲ ನಾನು ಬೇಡ ಅಂತೀನಿ, ಅದರಿಂದ ಇನ್ನು ಮೇಲೆ ನಾನು ಇರೋವರೆಗೂ ದಯವಿಟ್ಟು ಮಾಂಸಾಹಾರದ ಬಗ್ಗೆ ದಯವಿಟ್ಟು ಮಾತಾಡಬೇಡಿ, ಅದು ಕೇಳೋಕ್ಕೆ ತಯಾರಿಲ್ಲ, ನಾನು ಪ್ರತಿಜ್ಞೆ ಪ್ರತಿಜ್ಞೆನೇ ಆದ್ದರಿಂದ ಮುರಿಯಲ್ಲ ಅಂತ. ಆದರೆ ಆ ಮನುಷ್ಯ ದೊಡ್ಡ ಮನುಷ್ಯ, ಈ ಹುಡುಗ ಗಟ್ಟಿ ಪ್ರತಿಜ್ಞೆ ಮಾಡಿದ್ದಾನೆ ಅಂಥೇಳಿ, ಆಯ್ತಪ್ಪ ಇನ್ಮೇಲೆ ನಾನು ವಾದಿಸೋದಿಲ್ಲ ಅಂತ ಹೇಳಿ ಇವರು ಭೇಟಿ ಆಗೋವರೆಗೂ ಒಂದೇ ಒಂದು ಸಲ ಮಾಂಸಾಹಾರದ ಬಗ್ಗೆ ಮಾತಾಡಲಿಲ್ಲ ಅಂತ. ಅವ್ರು ಕುಡಿತಾ ಇದ್ದರು, ಅವ್ರು ಸಿಗರೆಟ್ ಸೇರ್ತಾ ಇದ್ದರು, ಆದರೂ ಅದು ನನ್ನ ಹಾಗೆ ಮಾಡುವಂತ ಒಂದು ಸಲನೂ ಹೇಳಲಿಲ್ಲ, ಅದರಿಂದ ಅಂಥ ಸ್ನೇಹಿತರು ನನಗೆ ಸಿಕ್ಕಿದ್ರು ಅಂತ. ಇವ್ರೊಂದು ಸಲ ಒಂದು ತಿಂಗಳ ಕಾಲ ಹೀಗಿದ್ದರು. ಆನಂತರ ಒಂದು ಸ್ನೇಹಿತರ ಮನೆ ರಿಚ್ಮಂಡಲ್ಲಿ ಒಂದು ಮನೆ, ವಾರಕ್ಕೆ 2 ಸಲ ಲಂಡನ್ಗಂತೂ ಹೋಗಿ ಬರೋಕ್ಕಾಗ್ತಿದ್ದಿಲ್ಲ, ದೂರ ಆಗ್ತಾಯಿತ್ತು. ಡಾಕ್ಟರ್ ದಳಪತ್ ರಾವ್ ಮತ್ತು ಡಾಕ್ಟರ್ ಮೆಹ್ತಾ ಅವರು ಏನು ಮಾಡಿದರು, ಯಾವುದರ ಒಂದು ಸಂಸಾರದಲ್ಲಿ ಇರಬೇಕು ಅಂಥೇಳಿ ವೆಸ್ಟ್ ಕೆನ್ಸಿಂಗ್ಟನ್ನೊಳಗೆ ಒಂದು ಆಂಗ್ಲೋ ಇಂಡಿಯನ್ ಮನೆಯೊಳಗೆ ಇಟ್ಟರು ಇವ್ರನ್ನ. ಆ ಮನೆ ಯಜಮಾನಿ ಒಬ್ಬ ವೃದ್ಧ ವಿಧವೆ, ಆಕೆ ಮೊದಲೇ ಹೋಗಿ ಹೇಳಿದ, ನನ್ನ ಪ್ರತಿಜ್ಞೆ ಹೇಗಿದೆ, ನಾನು ಮಾಂಸಾಹಾರ ಹಾಕಬೇಡಿ ನಾನು ದಯವಿಟ್ಟು ಅಂತ. ಆಯಿತು ಅಂದರು. ಅಲ್ಲಿ ಕೂಡ ಉಪವಾಸ ಇರೋ ಪ್ರಸಂಗನೇ ಇವರಿಗೆ, ಆಕೆ ಏನೋ ಕೊಡ್ತಿದ್ಲು ಪಾಪ, ಅವರು ಇಂಗ್ಲೆಂಡಲ್ಲಿ ಅಡುಗೆ ಮಾಡೋದೇ ಹಾಗೆ, ಎಲ್ಲ ನೀರು ಸಹ ಸಪ್ಪೆ, ಉಪ್ಪು ಹಾಕಲ್ಲ ಖಾರ ಹಾಕಲ್ಲ, ಇವರು ಉಪ್ಪು ಖಾರ ಚೆನ್ನಾಗಿ ತಿಂದಂಥ ದೇಹ ಇದು, ಅವು ಊಟ ಮಾಡೋಕ್ಕೆ ಸಾಧ್ಯ ಇಲ್ಲ. ಪಾಪ ದಿನ ಕೇಳೋಳಂತೆ, ಊಟ ಚೆನ್ನಾಗಿದೆಯಾ ಮಗು ಅಂತ ಕೇಳಬೇಕಾಕೆ, ಏನು ಹೇಳಬೇಕಾಕೆ, ಇವರು ಊಟ ಚೆನ್ನಾಗಿದೆ ಅಂತ ಹೇಳಬೇಕು. ಕೊನೆಗೆ ಇನ್ನೊಂದು ರೊಟ್ಟಿ ಜಾಸ್ತಿ ತೊಗೋಬೇಕು ಅಂದ್ರೆ ಆಗ್ತಿರಲಿಲ್ಲ, ತಿಂದ್ರೆ ಹೊಟ್ಟೆ ತುಂಬೋದೇ ಇಲ್ಲ ಇವರಿಗೆ, ಒಣ ಒಣ ತಿನ್ನೋದು, ಅದೇನು ತಿನ್ನೋದು. ಆ ಹೊತ್ತಿಗೆ ಸ್ವಲ್ಪ ನಿಜವಾಗಲೂ ಇಂಗ್ಲೆಂಡೆಲ್ಲ ವಿಚಾರ ಗೊತ್ತಾಗೋಕ್ಕೆ ಶುರು ಆಯಿತು. ಶುಕ್ಲಾರ ಅವರ ಪ್ರೇರಣೆಯಿಂದ ವರ್ತಮಾನ ಪತ್ರ ಓದೋಕ್ಕೆ ಶುರು ಮಾಡಿದರು. ಭಾರತದಲ್ಲಿದ್ದಾಗ ಒಂದು ವರ್ತಮಾನ ಪತ್ರ ಓದ್ತಿರಲಿಲ್ಲಂತೆ, ಇಂಗ್ಲೆಂಡಿಗೆ ಹೋದ್ಮೇಲೆ ಡೈಲಿ ನ್ಯೂಸ್, ಡೈಲಿ ಟೆಲಿಗ್ರಾಫ್, ಪೆಲ್ಮೆಲ್ ಗೆಜೆಟ್ ದಿನ ಓದೋಕ್ಕೆ ಶುರು ಮಾಡಿದರು. ಅವನು ಹುಡುಕಾಡಿಕೊಂಡು, ಧೈರ್ಯ ಬಂತಲ್ಲ ಓಡಾಡೋದಕ್ಕೆ, ಅಂತ ಯಾವುದಿದೆ ಹೋಟೆಲು, ಶಾಖಾಹಾರಿ ಹೋಟೆಲ್ ಯಾವುದಿದೆ, ಅಗ್ಗವಾದಂಥದ್ದು ಯಾವುದಿದೆ ಅಂತ ಹೇಳಿ ದಿನಾಲೂ 10-12 ಮೈಲ್ ನಡ್ಕೊಂಡು ಹೋಗಬೇಕು ಊಟಕ್ಕೋಸ್ಕರ. ಒಂದು ಶಾಖಾಹಾರಿ ಹೋಟೆಲ್ ಸಿಕ್ತು, ದಿನ ಹೋಗೋದು. ಅವ್ರು ಹೇಳ್ತಾರೆ, ಈಗ ಅಡ್ಡಾಡಿ ನನಗೆ ಕಾಲು ಗಟ್ಟಿಯಾಯ್ತು ಅಂತ. ಅಲ್ಲಿ ಸಿಗುವಂಥ ಶಾಖಾಹಾರದಲ್ಲಿ ಒಂದು ಬುಕ್ ಬರೆಯಿಟ್ಟಿದ್ರು ಅವರು, ಶಾಖಾಹಾರದಿಂದ ಆಗುವಂಥ ಲಾಭಗಳು ಅಂತ. ಇವ್ರಿಗೆ ಏನು ಸಂತೋಷ ಆಗ್ಬಿಡ್ತು ಅಂದರೆ ಆ ಪುಸ್ತಕ ಕೊಂಡ್ಕೊಂಡ್ರು. ಕೊಂಡ್ಕೊಂಡು ಹೋಗಿ ಹೊಟ್ಟೆ ತುಂಬ ಊಟ ಮಾಡಿದ ಫಸ್ಟ್ ಟೈಮ್ ಅಂತ ಹೇಳ್ತಾರೆ. ಮೊದಲೇ ಸಲ ಹೊಟ್ಟೆ ತುಂಬ ಊಟ ಮಾಡಿದೆ, ದೇವರು ನನ್ನ ನೆರವಿಗೆ ಇಂಗ್ಲೆಂಡ್ನಲ್ಲೂ ಬಂದ ಅಂತ. ಕೊನೆಗೆ ಆ ಸಾಲ್ಟ್ ಅಂತ ಬರೆದಿದ್ರಲ್ಲ ಪುಸ್ತಕ ಶಾಖಾಹಾರದ ಬಗ್ಗೆ, ಅದನ್ನು ಮೊದಲಿನ ಕೊನೆವರೆಗೂ ಓದಿದರು. ಗಾಂಧೀಜಿ ಹೇಳ್ತಾರೆ, ನಾನು ಮೊದಲು ಶಾಖಾಹಾರಿ ಆಗಿದ್ದೆ, ಈ ಪುಸ್ತಕ ಓದ್ಮೇಲೆ ನಿಜವಾಗ್ಲೂ ಮನಸ್ಸಿಂದ ಶಾಖಾಹಾರಿ ಆದೆ ನಾನು, ಅದರಿಂದ ಏನು ಲಾಭ ಅಂತ ತಿಳ್ಕೊಂಡು. ಮೊದಲು ನಾ ತಾಯಿ ಮಾತಿ ಕೊಟ್ಟಕ್ಕೆ ಭಾಷೆಗೆ, ಅದರಿಂದ ಶಾಖಾಹಾರಿ ಆಗಿದ್ದೆ. ಆದರೆ ಭಾರತೀಯರೆಲ್ಲ ಮಾಂಸಾಹಾರಿಗಳಾಗಬೇಕು ಅಂತ ಅಂದ್ಕೊಂಡಿದ್ದೆ ಮೊದಲು ನಾನು, ಅಂದರೆ ಮಾತ್ರ ಬ್ರಿಟಿಷರು ಓಡಿಸೋಕ್ಕಾಗತ್ತೆ ಅಂತ. ಆದರೆ ಇವತ್ತು ಮಾತ್ರ ನಿರ್ಭಯವಾಗಿ ಮನಃಪೂರ್ವಕವಾಗಿ ನಾನು ಶಾಖಾಹಾರಿ ಆದೆ, ಅದನ್ನು ಪ್ರಚಾರ ಮಾಡೋದೇ ನನ್ನ ಜೀವನದ ಗುರಿ ಆಯಿತು ಇವತ್ತಿಂದ ಅಂತ ಹೇಳ್ತಾರೆ.
1: ಇನ್ನು ಮುಂದೆ ಕೇಳಿ ಗಾಂಧೀಜಿಯವರಿಗೆ ಪ್ರಿಯವಾಗಿದ್ದ ಮೀರಾ ಭಜನ್.

0: ಸಾಪ್ತಾಹಿಕ ಕಾರ್ಯಕ್ರಮ ಗಾಂಧಿ ಸ್ಮೃತಿ ಕೇಳಿದಿರಿ. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಪ್ರಸಾರವಾಯಿತು.
1: ಆಕಾಶವಾಣಿ ಈ ಸಂಜೆಯ ಪ್ರಸಾರದಲ್ಲಿ ನಮ್ಮ ನಿಲಯದಿಂದ 5:30 ಗಿರ್ಮಿಟ್, 6:15 ಕನ್ನಡ ರತ್ನ ಭಂಡಾರ, ಅವಲೋಕನ 6:30. ಇಂದು 6:50 ಶ್ರೋತೃಳಯ ಗಮನಿಸಿ, ಹಲೋ ಕೃಷಿರಂಗ ಪ್ರಾಯೋಜಿತ ನೇರ ಫೋನಿನ್ ಕಾರ್ಯಕ್ರಮ ಪ್ರಸಾರವಾಗ್ತಾ ಇದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ಸರ್ಕಾರದ ಕೃಷಿ ಇಲಾಖೆ. ವಿಷಯ ಬೆಳೆ ಸಮೀಕ್ಷೆ. ಭಾಗವಹಿಸ್ತಾ ಇದ್ದಾರೆ ಸಿಪಿ ಬಾಲರೆಡ್ಡಿ, ಅಪರ ಕೃಷಿ ನಿರ್ದೇಶಕರು ಬೆಳೆ ಅಭಿವೃದ್ಧಿ ಮತ್ತು ಯೋಜನೆ ವಿಭಾಗ. ಕಾರ್ಯಕ್ರಮ ಪ್ರಸ್ತುತಿ ತಿಮ್ಮಪ್ಪ ಹೆಚ್ಚಗೌಡ. 7:20 ಕೃಷಿರಂಗ ಕಾರ್ಯಕ್ರಮದಲ್ಲಿ ದೊಡ್ಡಬಳ್ಳಾಪುರ ತಾಲೂಕು ಅಂತರಹಳ್ಳಿಯ ಮುನಿಲಕ್ಷ್ಮಮ್ಮ ಹಾಗೂ ಸಂಗಡಿಗರಿಂದ ಸೋಬಾನೆ ಪದಗಳನ್ನು ಕೇಳಬಹುದು. 7:45-8:15, 8:30-8:45 ಸಿರಿಗಂಧ, 8:15 ಪಾರ್ಲಿಮೆಂಟ್ ರಿವ್ಯೂ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ. ಇನ್ನು ರಾತ್ರಿ 9:15 ಭಜನ್ಸ್ ಮೂಡಿ ಬರ್ತಾ ಇದೆ. 9:30 ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಕರೆಂಟ್ ಅಫೇರ್ಸ್. ರಾತ್ರಿ 10:00 ಸಂಸತ್ ಸದನದ ಪ್ರಶ್ನೋತ್ತರ ಕಾರ್ಯಕಲಾಪಗಳ ಧ್ವನಿ ಮುದ್ರಣ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ. ಈ ಎಲ್ಲಾ ಕಾರ್ಯಕ್ರಮಗಳನ್ನ ಇಂದಿನ ಸಂಜೆಯ ಪ್ರಸಾರದಲ್ಲಿ ನೀವು ಕೇಳಬಹುದು.
2: ಅರ್ಜೆಂಟ್ ಆಗಿ ಫುಡ್ ಡೆಲಿವರಿ ಮಾಡಬೇಕು ಈ ಟ್ರಾಫಿಕ್ ಅಲ್ಲಿ, ಅಪಘಾತವಾಗಿ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಏನಪ್ಪ ಗತಿ?
3: ಅದಕ್ಕಾಗಿಯೇ ಕರ್ನಾಟಕ ಸರ್ಕಾರ ತಂದಿದೆ ಕರ್ನಾಟಕ ರಾಜ್ಯ ಗಿಗ್ ಕಾರ್ಮಿಕರ ವಿಮಾ ಯೋಜನೆ. ಅಪಘಾತ ವಿಮೆ, ಜೀವ ವಿಮೆ, ಆಸ್ಪತ್ರೆ ವೆಚ್ಚಕ್ಕೆ ನೆರವು, ಇವೆಲ್ಲವೂ ಉಚಿತ. 18-60 ವರ್ಷದ ಫುಡ್ ಡೆಲಿವರಿ ಹಾಗೂ ಇ ಕಾಮರ್ಸ್ ಸಂಸ್ಥೆಗಳಲ್ಲಿ ಡೆಲಿವರಿ ಕೆಲಸ ಮಾಡುತ್ತಿರುವ ಸೇವಾ ಸಿಂಧು ಪೋರ್ಟಲ್ನಲ್ಲಿ ನೋಂದಾಯಿಸಿದ ಅರ್ಹ ಗಿಗ್ ಕಾರ್ಮಿಕರಿಗೆ ಮಾತ್ರ ಈ ಸೌಲಭ್ಯ.
4: ಹೆಚ್ಚಿನ ಮಾಹಿತಿಗಾಗಿ 1552114 ಸಹಾಯವಾಣಿಗೆ ಕರೆ ಮಾಡಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
5: ಕೇಳುವರೆ, ಇದೇ ಶುಕ್ರವಾರ ಜುಲೈ 31 ಸಾಯಂಕಾಲ 6:50 ಹಲೋ ಕೃಷಿರಂಗ ನೇರ ಪ್ರಸಾರ ಕಾರ್ಯಕ್ರಮದ ವಿಷಯ ಬೆಳೆ ಸಮೀಕ್ಷೆ. ಭಾಗವಹಿಸುವವರು ಶ್ರೀ ಸಿಬಿ ಬಾಲರೆಡ್ಡಿ, ಅಪರ ಕೃಷಿ ನಿರ್ದೇಶಕರು ಬೆಳೆ ಅಭಿವೃದ್ಧಿ ಮತ್ತು ಯೋಜನೆ. ಕರೆ ಮಾಡಲು ಫೋನ್ ಸಂಖ್ಯೆಗಳು 2237-4777, 2237-4788, 2237-4999, STD code 08. ಕೇಳಿ, ಇದೇ ಶುಕ್ರವಾರ ಜುಲೈ 31 ಸಾಯಂಕಾಲ 6:50 ಹಲೋ ಕೃಷಿರಂಗ ನೇರ ಪ್ರಸಾರ ಕಾರ್ಯಕ್ರಮದ ವಿಷಯ ಬೆಳೆ ಸಮೀಕ್ಷೆ.
6: ರಾಜ್ಯವ್ಯಾಪಿ ಪ್ರಸಾರವಾಗುವ ಹಲೋ ಕೃಷಿರಂಗ ನೇರ ಫೋನಿನ್ ಕಾರ್ಯಕ್ರಮದ ಪ್ರಾಯೋಜಕರು ರಾಜ್ಯ ಕೃಷಿ ಇಲಾಖೆ.
1: ಆಕಾಶವಾಣಿ ಬೆಂಗಳೂರು. ಇದುವರೆಗೂ ನಿಲಯದ ಕಾರ್ಯಕ್ರಮಗಳನ್ನು 490.1 ಮೀಟರ್ಗಳು ಅಂದರೆ 612 kHz ಮತ್ತು DRM ತರಂಗಾಂತರ 603 kHz ಕೇಳಿದರೆ. ಇಲ್ಲಿಗೆ ನಿಲಯದ ಈ ಹೊತ್ತಿನ ಪ್ರಸಾರ ಕಾರ್ಯ ಮುಕ್ತಾಯವಾಯಿತು. DTH ವಾಹಿನಿಯಲ್ಲಿ ಕನ್ನಡ ಕಾರ್ಯಕ್ರಮಗಳು ಮುಂದುವರೆಯುತ್ತೆ. ನಿಲಯದ ಮುಂದಿನ ಪ್ರಸಾರ ಕಾರ್ಯ 5:30 ಆರಂಭ. ಈಗ ಸಮಯ 3:03. ಸಂಜೆಯ ಪ್ರಸಾರದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್, ಮ್ಯೂಸಿಕಲಿ ಯೋರ್ಸ್.
1: ನೀವು ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ, ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.
2: ಸ್ನೇಹಿತರೆ, ಈಗ ಕೇಳಿ ಕಾರ್ಯಕ್ರಮ ನ್ಯಾಯವಾಣಿ
1: ಆಕಾಶವಾಣಿ. ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ನ್ಯಾಯವಾಣಿ. ಸಹಯೋಗ ನ್ಯಾಯ ಸಂಸ್ಥೆ.
3: ನ್ಯಾಯವಾಣಿ ಕಾರ್ಯಕ್ರಮದ ಕೇಳುಗರಿಗೆ ನಮಸ್ಕಾರ. ನಮ್ಮ ಜೊತೆಗಿದ್ದಾರೆ ವಕೀಲರು ಹಾಗೂ ಸಂವಿಧಾನ ಫೆಲೋ ಆಗಿರುವ ಮುನಿರಾಜ್ ಅವರು. ಸರ್ ನಮಸ್ಕಾರ.
4: ನಮಸ್ತೆ ಸರ್.
3: ಈಗ ಈ ಎಷ್ಟೋ ಸಲ ವಾಹನ ಹಳೆ ಆಯಿತು ಅಂತಾಗಲಿ ಅಥವಾ ಅಗತ್ಯಕ್ಕೆ ಬೇಕು ಅಂತ ಹೇಳಿ ವಾಹನಗಳನ್ನು ತಗೊಳ್ತಾರೆ, ಅದನ್ನು ಮಾರಾಟನೂ ಮಾಡ್ತಾರೆ ಕೆಲವೊಬ್ಬರು. ಯಾವ ರೀತಿ ಮಾರಾಟ ಆಗುತ್ತೆ, ಮಾರಿದ ನಂತರ ಏನೇನೋ ಸಮಸ್ಯೆಗಳಾಗ್ತವೆ, ಅವಾಗ ಏನು ಮಾಡಬೇಕು ಅಂತನೋ ಸಮಸ್ಯೆ ಬರುತ್ತೆ.
4: ನೋಡಿ, ಈಗ ಯಾವುದೇ ಒಂದು ವಾಹನವನ್ನು ಮಾರಾಟ ಮಾಡಬೇಕಂದ್ರೆ ಅಗತ್ಯ ದಾಖಲೆಗಳೇನಿದೆ, RC ಕಾರ್ಡ್ ಆಗಲಿ, ಇನ್ಶೂರೆನ್ಸ್ ಆಗಲಿ ಅಥವಾ ಫಿಸಿಕಲ್ ಸರ್ಟಿಫಿಕೇಟ್ ಆಗಲಿ, ಇವಾಗೆಲ್ಲನ ಪರಿಶೀಲನೆ ಮಾಡಿಕೊಂಡು ಅವರು ಮಾರಾಟ ಮಾಡಬೇಕಾಗುತ್ತೆ. ಅದೇ ರೀತಿ ಕೊಂಡ್ಕೊಳ್ತಕ್ಕಂಥವರು ಸಹ ಈ ಒಂದು ಅಗತ್ಯ ದಾಖಲೆಗಳನ್ನು, RC ಬುಕ್ ಯಾರ ಹೆಸರಲ್ಲಿದೆ, ಓನರ್ ಯಾರು, ಇನ್ಶೂರೆನ್ಸ್ ಇದೆಯಾ, ಇದೆ ಅಗತ್ಯ ದಾಖಲೆಗಳನ್ನು ಪಡ್ಕೊಂಡು ಅವ್ರ ಹೆಸರಿಗೆ ಕ್ರಯ ತಗೊಳ್ಬೇಕಾಗುತ್ತೆ. ಯಾರು ಮಾರಾಟ ಮಾಡಿರ್ತಾರೆ ಅವರು ಕಡ್ಡಾಯವಾಗಿ ತಗೊಂಡಿರ್ತಕ್ಕಂಥವ್ರ ಹೆಸರಿಗೆ ಆಗೋವರೆಗೂ ಸಹ ಅವರು ಹೆಚ್ಚು ಕಾಳಜಿಯನ್ನು ವಹಿಸಿ ಇರಬೇಕಾಗುತ್ತೆ. ಯಾಕಂದ್ರೆ ಕೆಲವು ಸಲ ಈಗ ಅನೇಕ ಕೋರ್ಟ್ಗಳಲ್ಲಿ ನೋಡ್ತಾ ಇದೀವಿ, ವಾಹನವನ್ನು ಮಾರಾಟ ಮಾಡಿರ್ತಾರೆ ಆದರೆ ಓನರ್ ಹೆಸರಲ್ಲಿ ಇರುತ್ತೆ. ಅನೇಕ MVC ಕೇಸುಗಳು, ಅಪಘಾತ ಕೇಸುಗಳು, ಕಳ್ಳತನ ಕೇಸುಗಳು, ಎಷ್ಟೋ ಜನ ಮೊದಲು ಯಾರು ಮಾರಾಟ ಮಾಡಿರ್ತಾರೋ ಅಂತ ಓನರ್ಗಳ ಮೇಲೇನೆ ಆಗಿದೆ.
3: ಅಂದ್ರೆ ಮಾರಾಟ ಮಾಡುವಾಗ ವ್ಯವಸ್ಥಿತವಾಗಿ ಅದನ್ನು ಮಾರಾಟ ಮಾಡಿರಬೇಕು, ಸೇಲ್ ಅಗ್ರಿಮೆಂಟ್ ಇತ್ಯಾದಿ ಎಲ್ಲ.
4: ಈಗ ಅದ ಮಾರಾಟ ಮಾಡಬೇಕು ಅಂತ ನಾವು ಒಂದು ಸೇಲ್ ಅಗ್ರಿಮೆಂಟ್ ಅನ್ನ ಬರವಣಿಗೆ ಮುಖಾಂತರ ಮಾಡ್ಕೊಬೇಕು. ಮತ್ತೆ ಆ 29-30 ಫಾರಂ ಬರುತ್ತೆ, ಅದರಲ್ಲೂ ಸಹ ಒಂದು ಇಂಬರ್ ಹಾನ್ ಬರುತ್ತೆ, ಮಾರಾಟಗಾರರು ಮತ್ತೆ ಒಬ್ಬ ಖರೀದಿದಾರರ ಸಹಿಗಳಿರ್ತಕ್ಕಂಥದ್ದು, ಮತ್ತೆ ಅದನ್ನು ವರ್ಗಾವಣೆ ಮಾಡ್ಕೊಳ್ತಕ್ಕಂಥ ದಾಖಲೆಗಳನ್ನು ಸಹ ಪಡ್ಕೊಳ್ಳಿರಬೇಕು. ಮತ್ತೆ ಆ ಖರೀದಿ ಮಾಡಿದಂಥ ಸಂದರ್ಭದಲ್ಲಿ RC ಕಾರ್ಡು, ಬುಕ್ಕು, ಇನ್ಶೂರೆನ್ಸ್ ಎಲ್ಲ ದಾಖಲೆಗಳನ್ನು ಅವರು ಹಸ್ತಾಂತರ ಆಗಿರಬೇಕು.
3: ಈಗ ಮಾರಿದ ನಂತರ ಏನೇನು ಎಚ್ಚರಿಕೆಗಳು, ಇವರಾಗಲಿ ಅಥವಾ ಅವರಾಗಲಿ, ಇನ್ನಷ್ಟು ವಿವರ ಕೊಡಿ.
4: ಇಲ್ಲಿ ನಾವು ಕೆಲವು ಸಲ ಮಾರಾಟ ಮಾಡಿಬಿಟ್ಟಿರ್ತೇವೆ ಆದರೆ ಇನ್ನು ನಮ್ಮ ಹೆಸರಲ್ಲಿರುತ್ತೆ, ಅಂಥ ಸಂದರ್ಭದಲ್ಲಿ ನಾವೇನು ಮಾಡಬೇಕು ಅಂತಂದರೆ ಒಂದು RTOಗೆ ನಾವು ನೋಟಿಸನ್ನು ನೀಡಿ, ಅಂದರೆ 14 ದಿನಗಳ ಒಳಗಡೆ ನಾವು RTOಗೆ ನೋಟಿಸನ್ನು ನೀಡ್ಬೋದು. ಏನಂದರೆ ನಾವು ವಾಹನವನ್ನು ಈ ರೀತಿ ಮಾರಾಟ ಮಾಡಿದ್ದೀವಿ ಅಂತ ಮಾಡ್ಬೋದು. ಇಲ್ಲ ಅಂತಂದರೆ ಆ ಚಲನ್ನು

0: ಮಾರಾಟ ಮಾಡಲಿಲ್ಲ, ಅಕಸ್ಮಾತ್ ಅವನೇದ್ರು ಅವನ ಹೆಸರು ಮಾಡ್ಕೊಳ್ಲಿಲ್ಲ ಅಂತಂದ್ರೆ ಅವ್ರೇನ್ ಮಾಡ್ತಾರೆ, ಆರ್ ಟಿ ಓ ಆಫೀಸಲ್ಲಿ ಅದನ್ನ ಎಂಟ್ರಿ ಮಾಡಿರ್ತಾರೆ. ನಾಳೆ ದಿನ ಏನಾದ್ರೂ ತೊಂದರೆ ಆದ್ರೂ ನಾವು ಅದನ್ನ ಆ ದಾಖಲೆಯನ್ನು ತಗೊಂಡ್ಬಂದು ನಮ್ಮ ತೊಂದರೆ ಆಗದಿರಾ ನಾವು ಕಾಪಾಡ್ಕೊಳ್ಬಹುದು ಅದನ್ನ.
1: ಇಂತಿಷ್ಟು ದಿನ ನಾವು ಕೊಟ್ಬಿಟ್ಟಿದ್ದೇವೆ, ಇನ್ನು ಸ್ವಲ್ಪ ವರ್ಗಾವಣೆ ಆಗ್ಲಿಕ್ಕೆ ಸ್ವಲ್ಪ ಟೈಮ್ ತಗೊಳ್ತದೆ ಅಂತೇಳಿ ಒಂದಿಷ್ಟು ಮಾಹಿತಿ ಕೊಟ್ಟು ಮುಂಜಾಗ್ರತೆ ತಗೋಬಹುದು.
0: ತಗೋಬಹುದು, ಯಾಕಂದ್ರೆ
1: ನಾವು ಇಡಿಯಾಗಿ ಮಾಲೀಕತ್ವ ವರ್ಗಾವಣೆ ಆಗಿದೆಯಾ ಅಂತ ನೋಡ್ಕೋಬೇಕು. ಆಗಿಲ್ಲ ಅಂದ್ರೂ ಕೂಡ ಇಂತವ್ರಿಗೆ ಕೊಟ್ಟಿದೀವಿ, ಎಲ್ಲ ಆಗಿದೆ, ನಮ್ಮ ಕೆಲಸಗಳು ಆಗಿದ್ದಾವೆ, ಡಾಕ್ಯುಮೆಂಟ್ಸ್ ಇನ್ನು ಪ್ರೊಸೆಸ್ ಅಲ್ಲಿ ಇವೆ, ಅದಕ್ಕೆ ಅಂತಲೂ ಕೂಡ ಅರ್ಜಿಯನ್ನು ಕೊಡಬಹುದು.
0: ಅರ್ಜಿಯನ್ನು ನಾವು ಕೊಡಬಹುದು, ಅರ್ಜಿಯನ್ನು ಕೊಡಬಹುದು. ಯಾಕೆ ನಾವು ಅರ್ಜಿಯನ್ನು ಕೊಡಬೇಕು ಅಂತಂದ್ರೆ, ಒಂದು ವೇಳೆ ಏನಾದರೂ ಅಪರಾಧಗಳಾದ್ರೆ ಅಥವಾ ಅಪಘಾತಗಳಾದ್ರೆ ಅದ್ರ ಪರಿಹಾರ ನಾವು ನಾವೇ ಮಾಲೀಕರು ಯಾರು ಮಾರಾಟ ಮಾಡ್ತಾರೆ ಅವರೇ ಕಟ್ಕೊಡ್ಬೇಕಾಗುತ್ತೆ. ಈ ಒಂದೇ ಉದ್ದೇಶದಿಂದ
1: ಇದನ್ನು ತಪ್ಪಿಸಲು ಅವರು
0: ಲೆಟರ್ ಕೊಡಬೇಕು.
1: ಸರಿ ಸರಿ, ಈಗ ಎಷ್ಟೋ ಸಲ ಏನೋ ಒಂದು ಮಾರಾಟ ಮಾಡೋಣ ಅಂತ ಮಾಡಿಬಿಟ್ಟಿರ್ತಾರೆ, ಆದ್ರೆ ಎಲ್ಲರೂ ಒಂದು ವಿಶ್ವಾಸದ ಮೇಲೆ ತಗೊಂಡ್ಬಿಟ್ಟಿರ್ತಾರೆ, ನಡೀತಾ ಇರ್ತದೆ. ಆದ್ರೆ ಅಪರಾಧ ಆಗೋದು ಯಾವಾಗ ಏನಾಗುತ್ತೆ ಹೇಳಕ್ಕಾಗಲ್ಲ. ಆಕ್ಸಿಡೆಂಟರ್ ಆಗಬಹುದು ಅಥವಾ ಬೇರೆ ಬೇರೆ ಉದ್ದೇಶಕ್ಕೂ ಬಳಸಬಹುದು. ಯಾರಿಗೋ ಕೊಟ್ಟಿರ್ತೀವಿ ಗಾಡಿ, ಇನ್ನು ಹಳೆ ಗಾಡಿ ತಾನೇ, ಒಂದಿಷ್ಟು ಕೊಡಿಯಪ್ಪ ತಗೊಂಡು ಹೋಗ್ಬಿಡ್ತೀನಿ ಅಂತೇಳಿ ತಗೊಂಡೋಗಿ ಅವ್ರು ಏನೋ ಒಂದು
0: ಮಾಡ್ಬಿಟ್ಟಿರ್ತಾರೆ.
1: ಎಲ್ಲದಕ್ಕೂ ಆ ಗಾಡಿ ಮಾಲೀಕರಿಗೆ ಅದು ಬರುತ್ತೆ. ತುಂಬಾ ಧನ್ಯವಾದಗಳು ವಕೀಲರಾದ ಮುನಿರಾಜ್ ಅವರೇ, ಈ ಬಗ್ಗೆ ತಾವು ಮಾಹಿತಿ ಮಾಡಿಕೊಟ್ಟಿದ್ದಕ್ಕೆ. ಕೇಳುಗರ ಪರವಾಗಿ ನಿಮಗೆ ಧನ್ಯವಾದ. ನಮಸ್ಕಾರ.
0: ನಮಸ್ಕಾರ.
2: ಇದುವರೆಗೆ ನ್ಯಾಯವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ಕೇಳಿದಿರಿ. ಸಹಯೋಗ ನ್ಯಾಯ ಸಂಸ್ಥೆ. ಕಾನೂನು ಮಾಹಿತಿಗಾಗಿ ಕನ್ನಡ ಡಾಟ್ ನ್ಯಾಯ ಡಾಟ್ ಒಆರ್ಜಿ ವೆಬ್ಸೈಟ್ ಅನ್ನು ಅಥವಾ 9650108107 ವಾಟ್ಸ್ಆಪ್ ಸಂಖ್ಯೆಯನ್ನು ಸಂಪರ್ಕಿಸಬಹುದು. ನಿರ್ಮಾಣ ಜಾಂಪಣ್ಣ ಆಶಿಹಾಳ್, ಸಮಗ್ರ ನಿರ್ವಹಣೆ ಡಾ ಎಎಸ್ ಶಂಕರನಾರಾಯಣ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.
3: ಪಿಎಂ ಜಯ್, ಅಬ್ ಗರೀಬೋ ಕಿ ಜಯ್ ಬನ್ ಗಯಿ ಹೈ.

0: ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯಡಿ ದೇಶದ ಸುಮಾರು 60 ಕೋಟಿ ಜನರು 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ ಸೌಲಭ್ಯಕ್ಕೆ ಅರ್ಹರಾಗಿದ್ದಾರೆ. ಇಲ್ಲಿಯವರೆಗೆ 12 ಕೋಟಿಗೂ ಹೆಚ್ಚು ಉಚಿತ ಚಿಕಿತ್ಸೆಗಳನ್ನು ಈ ಯೋಜನೆಯಡಿ ನೀಡಲಾಗಿದ್ದು, ಇದರಿಂದ ಬಡ ಕುಟುಂಬಗಳು ಸುಮಾರು 2 ಲಕ್ಷ ಕೋಟಿ ವೈದ್ಯಕೀಯ ವೆಚ್ಚವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಿದೆ. ಇಂದೇ ಆಯುಷ್ಮಾನ್ ಆಪ್ ಡೌನ್ಲೋಡ್ ಮಾಡಿ ನಿಮ್ಮ ಆಯುಷ್ಮಾನ್ ಕಾರ್ಡ್ ಅನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ 1455555 ಕರೆ ಮಾಡಿ.
1: ಸ್ವಲ್ಪ ಗಮನಿಸಿ, ನಿಮ್ಮ ಅಗತ್ಯದ ಕೆಲಸಗಳ ನಡುವೆ ಇನ್ನೊಂದು ಮಹತ್ವದ ಕೆಲಸವನ್ನು ಮರೆಯಬೇಡಿ.
2: 2025-26 ಹಣಕಾಸು ವರ್ಷದ ಆದಾಯ ತೆರಿಗೆ ರಿಟರ್ನ್ ಅನ್ನು ITR 1 ಅಥವಾ ITR 2 ನಮೂನೆಯಲ್ಲಿ ಸಲ್ಲಿಸಬೇಕಾದ ತೆರಿಗೆದಾರರಿಗೆ ರಿಟರ್ನ್ ಸಲ್ಲಿಸುವ ಕೊನೆ ದಿನಾಂಕ 31 ಜುಲೈ 2026.
1: ರಿಟರ್ನ್ ಸಲ್ಲಿಸುವ ಮೊದಲು ನಿಮ್ಮ AIS ಮತ್ತು ಫಾರ್ಮ್ 26AS ಅನ್ನು ಎಚ್ಚರಿಕೆಯಿಂದ ಪರಿಶೀಲಿಸಿ. ಹಾಗೆಯೇ ನಿಮ್ಮ ವಿದೇಶಿ ಆದಾಯ ಅಥವಾ ವಿದೇಶಿ ಆಸ್ತಿಗಳಿದ್ದರೆ ಅವುಗಳ ಸರಿಯಾದ ಮತ್ತು ಸಂಪೂರ್ಣ ವಿವರಗಳನ್ನು ತಪ್ಪದೇ ನೀಡಿ.
2: ನಿಮ್ಮ ಆದಾಯ ತೆರಿಗೆ ರಿಟರ್ನ್ ನಲ್ಲಿ ಸರಿಯಾದ ಮತ್ತು ನಿಖರವಾದ ಮಾಹಿತಿ ತುಂಬಿ. ಇದು ಶೀಘ್ರ ಮರುಪಾವತಿ ದೊರಕಲು ಸಹಾಯಕ. ಸರಿಯಾದ ರಿಟರ್ನ್, ಶೀಘ್ರ ರಿಫಂಡ್.
1: ಪ್ರತಿಯೊಬ್ಬ ಆದಾಯ ತೆರಿಗೆದಾರ ಒಬ್ಬ ರಾಷ್ಟ್ರ ನಿರ್ಮಾತೃ. ಆದಾಯ ತೆರಿಗೆ ಇಲಾಖೆ, ಭಾರತ ಸರ್ಕಾರ.
0: ನಿಮ್ಮ ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ CBSVLR@

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಸಮಯ ಆಗಿರೋದು 3:37 ಕೇಳ್ತಾ ಇದ್ದೀರಾ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್. ಈ ಹೊತ್ತಿನ ಕಾರ್ಯಕ್ರಮ ಗೇಮ್ ಶೋ ಕಾರ್ಯಕ್ರಮ ಹೊಂಬಿಸಿಲುಗೆ ಎಲ್ಲರಿಗೂ ಪ್ರೀತಿಯ ಸ್ವಾಗತ. ಪ್ರಶ್ನೆಗಳನ್ನು ರೆಡಿ ಮಾಡ್ಕೊಂಡು ನಾನು ಕೂತಿದ್ದೀನಿ, ಜೊತೆಗೊಂದಷ್ಟು ಹಾಡುಗಳನ್ನು ಕೂಡ ನಾನು ತಗೊಂಡು ಬಂದಿದ್ದೀನಿ, ನೀವು ಕೂಡ ಉತ್ತರ ಕೊಡೋದಕ್ಕೆ ರೆಡಿಯಾಗಿ ಅಂತ ಹೇಳ್ತಾ ನಾನು ಮೊದಲನೇ ಪ್ರಶ್ನೆಯನ್ನು ಕೇಳ್ತಾ ಇದ್ದೀನಿ. ಮೊದಲನೇ ಪ್ರಶ್ನೆ ಏನು ಅಂತಂದರೆ, ನೀವೊಂದು ಈ ಆಡಿಯೋ ಬೈಟನ್ನು ಕೇಳ್ಕೊಂಡು ಬರಬೇಕು. ಸೊ ಈ ಆಡಿಯೋ ಬೈಟನ್ನು ಕೇಳ್ಕೊಂಡು ಬನ್ನಿ, ನಾನು ಆಮೇಲೆ ಪ್ರಶ್ನೆಯನ್ನು ಕೇಳ್ತೀನಿ.

ಕೇಳಿದ್ರಲ್ವಾ, ಭಯ ಬಿಸಾಕಿ ಕೂರಕ್ಕು ಕ್ರಳ್ಳಿಕೆರೆ ಅನ್ನುವಂತಹ ಗೀತೆಯನ್ನ ಕೇಳಿದ್ರಿ. ಸೊ ಈ ಒಂದು ಮ್ಯೂಸಿಕ್ ಬೈಟಲ್ಲಿ ಎಷ್ಟು ಜಾಗಗಳನ್ನ ಮೆನ್ಷನ್ ಮಾಡಿದ್ದಾರೆ, ಇದು ನನ್ನ ಪ್ರಶ್ನೆ. ಎಷ್ಟು ಜಾಗನ ಮೆನ್ಷನ್ ಮಾಡಿದ್ದಾರೆ, ಜೊತೆಗೆ ಯಾವ ಜಾಗಗಳನ್ನ ಕೂಡ ಮೆನ್ಷನ್ ಮಾಡಿದ್ದಾರೆ ಅನ್ನೋದು ನನ್ನ ಪ್ರಶ್ನೆ. ಎರಡಕ್ಕೂ ಸರಿಯಾಗಿರುವಂತಹ ಉತ್ತರ ಕೊಡಬೇಕು. ಯಾರೆಲ್ಲ ಕರೆಕ್ಟ್ ಆಗಿರುವಂತಹ ಉತ್ತರವನ್ನು ನಾನು ಕಳಿಸ್ಕೊಡ್ತೀರಾ ಅಂತ ನಾನು ವೇಟ್ ಮಾಡ್ತಿರ್ತೀನಿ. 9489001013 ಮ್ಯೂಸಿಕಲಿ ಯಾರ್ಸ್ ಎಫ್ ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ಅನ್ನು ಕೇಳ್ತಾ ಇದ್ದೀರಾ. ಹೋಮ್ ಬಿಸಿಲು ಕಾರ್ಯಕ್ರಮ ಇದು. ಮೊದಲನೇ ಪ್ರಶ್ನೆ ಆಲ್ರೆಡಿ ಕೇಳಿದ್ದೀನಿ, ಉತ್ತರದ ಹುಡುಕಾಟದಲ್ಲಿ ನಾನಿದ್ದೀನಿ. ಬೇಗ ಬೇಗ ಉತ್ತರಗಳನ್ನು ನನಗೆ ಕಳಿಸ್ಕೊಡಿ.

ಸಮಯ ಇದೆ 3:44. ಮೊದಲನೇ ಪ್ರಶ್ನೆಯನ್ನ ಕೇಳಿದ್ದೆ ಹೊಂಬಿಸಿಲು ಕಾರ್ಯಕ್ರಮದಲ್ಲಿ ಒಂದು ಆಡಿಯೋ ಬೈಟ್ ಅನ್ನ ಪ್ಲೇ ಮಾಡಿ ಅದರಲ್ಲಿ ಎಷ್ಟು ಜಾಗಗಳನ್ನ ಮೆನ್ಷನ್ ಮಾಡಿದ್ರು ಅಂತ ಕೇಳಿದೆ. ಸಾಕಷ್ಟು ಸಂದೇಶಗಳಂತೂ ಬಂದಿದೆ, ಬಟ್ ಕರೆಕ್ಟ್ ಆಗಿ ಪ್ರಶ್ನೆಯನ್ನ ಕೇಳಿಸ್ಕೊಳ್ಳಿ. ಆ ನಾನ್ ಪ್ಲೇ ಮಾಡಿದಂತಹ ಆಡಿಯೋ ಬೈಟ್ ನಲ್ಲಿ ಎಷ್ಟು ಜಾಗಗಳನ್ನ ಮೆನ್ಷನ್ ಮಾಡಿದ್ರು, ಹಾಗೆ ಯಾವ್ದ್ಯಾವ್ದು ಅಂತ ನಾನು ಕೇಳಿದ್ದೆ. ಗುಣವತಿ ಭೀಮಪ್ಪ ಅವರು ಅರ್ಧ ಆನ್ಸರ್ನ ಕರೆಕ್ಟ್ ಆಗಿ ಕೊಟ್ಟಿದ್ದಾರೆ, 4 ಅಂತ ಹೇಳ್ತಾ ಇದ್ದಾರೆ, 4 ಸರಿಯಾಗಿರೋ ಉತ್ತರ ಆಗಿತ್ತು. ಸುಧಾಮೂರ್ತಿ ಅವರು ಕರೆಕ್ಟ್ ಆಗಿರುವಂತಹ ಉತ್ತರವನ್ನು ಕೊಟ್ಟಿದ್ದಾರೆ. ಹಾಗೆ ಮತ್ತೆ ಯಾರು, ಜೈರಾಮ್ ಅವರು ಸರಿಯಾಗಿರುವಂತಹ ಉತ್ತರವನ್ನು ಕೊಟ್ಟಿದ್ದಾರೆ. ಸಾಕಷ್ಟು ಜನ 12, 10 ಎಷ್ಟೊಂದು ನಂಬರ್ನೇ ಹೇಳಿಲ್ಲ, ಕೆಲವರು ಬರೀ ಕುಕ್ರಳಿ ಕೆರೆ ಅಂತ ಅಷ್ಟೇ ಹೇಳಿದ್ದೀರಿ, ಬಟ್ ಪ್ರಶ್ನೆ ಅದಾಗಿರಲಿಲ್ಲ. ಎಷ್ಟು ಜಾಗಗಳನ್ನು ಮೆನ್ಷನ್ ಮಾಡಿದ್ದಾರೆ ಅಂತ ಕೇಳಿದ್ದೆ. ಮತ್ತಾರು ಸಂದೇಶವನ್ನ ಕಳಿಸಿದ್ದಾರೆ ಸರಿಯಾಗಿ ಹೇಳಿ ಅಂತ ಹೇಳಿ ನೋಡೋದಾದ್ರೆ, ನಂಬರ್ ಎಂಡಿಂಗ್ ವಿತ್ 1249 ಇವರು 4 ಅಂತ ಹೇಳಿ ಜೊತೆಗೆ 4 ಜಾಗಗಳನ್ನ ಮೆನ್ಷನ್ ಮಾಡಿದ್ದಾರೆ. ಸೊ ನಾನು ಪ್ಲೇ ಮಾಡಿದಂತಹ ಆಡಿಯೋ ಬೈಟ್ ಅಲ್ಲಿ ಒಟ್ಟು ಇದ್ದದ್ದು 4 ಜಾಗ: ಕುಕ್ರಳ್ಳಿ ಕೆರೆ, ಕಾರಂಜಿ ಕೆರೆ, ಚಾಮುಂಡಿ ಬೆಟ್ಟ, ಹಾಗೆ ಕನ್ನಂಬಾಡಿ ಕಟ್ಟೆ. 4 ಜಾಗಗಳು ಇತ್ತು. ಈ 4 ಅಂತ ಹೇಳಿ 4 ಹೆಸರನ್ನ ಹೇಳಿರೋರು ಇಷ್ಟೇ ಜನ. ತುಂಬಾ ಜನ ಇಡೀ ಹಾಡಲ್ಲಿ ಎಷ್ಟೊಂದಿದೆ, ಇಷ್ಟು ಜಾಗಗಳಿದೆ, ಇದೆಲ್ಲ ಮೈಸೂರ್ ಹತ್ರ ಇದೆ, ಹಂಗೆ ಹಿಂಗೆ ಅಂತೆಲ್ಲ ಕಳಿಸಿದ್ದೀರಿ, ಬಟ್ ಕರೆಕ್ಟ್ ಆಗಿದ್ದಂತಹ ಉತ್ತರ, ನಾವು ಕೇಳ್ತಾ ಇದ್ದಂತಹ ಉತ್ತರ 4, ಹಾಗೆ 4 ಜಾಗಗಳನ್ನ ನಾನು ಹೇಳಿದ್ದೀನಿ. ಉತ್ತರ ಕೊಟ್ಟಿರುವಂತಹ ಎಲ್ಲ ಸ್ನೇಹಿತರಿಗೂ ಧನ್ಯವಾದಗಳು ಅಂತ ಹೇಳ್ತಾ ಮುಂದಿನ ಪ್ರಶ್ನೆಗೆ ಹೋಗೋಣ. ಮುಂದಿನ ಪ್ರಶ್ನೆ ಕೂಡ ಒಂದು ಆಡಿಯೋ ಬೈಟ್ ಅಲ್ಲೇ ಇದೆ. ಸೊ ಈ ಒಂದು ಆಡಿಯೋ ಬೈಟ್ ಅನ್ನ ಕೇಳಿಸ್ಕೊಂಡು ಬೇಗ ವಾಪಸ್ ಬನ್ನಿ.

ಈ ಒಂದು ಆಡಿಯೋ ಬೈಟ್ ಅನ್ನ ಕೇಳಿದ್ರಿ ಅಲ್ವಾ? ಪ್ರಶ್ನೆ ತುಂಬಾ ಸಿಂಪಲ್, ಸಿಂಗರ್ ಯಾರು? ಈಗ ನೀವು ಕೇಳಿದಂತಹ ಆಡಿಯೋ ಬೈಟ್ ಅಲ್ಲಿ ಇದ್ದಂತಹ ಹಾಡದಂತಹ ಸಿಂಗರ್ ಯಾರು? ನಿಮ್ಗೆ ಉತ್ತರ ಗೊತ್ತಿದ್ರೆ ಫಟಾಫಟ ಅಂತ ನಮಗೆ ಸಂದೇಶವನ್ನು ಕಳಿಸ್ಕೊಡಿ 9480901013 ಈ ಒಂದು ಸಂಖ್ಯೆಗೆ ವಾಟ್ಸ್ಆಪ್ ಮುಖಾಂತರ.

ಸಮಯಾಗಿದೆ 3:52. ಎರಡನೇ ಪ್ರಶ್ನೆಯನ್ನ ಕೇಳಿದೆ, ಒಂದು ಮ್ಯೂಸಿಕ್ ಪ್ಯಾಟರ್ನ್ ಪ್ಲೇ ಮಾಡಿ, ಸಿಂಗರ್ ಯಾರು ಅಂತ ಕೇಳಿದೆ. ಮೊದಲನೇದಾಗಿ ಸರಿಯಾಗಿ ಉತ್ತರ ಕೊಟ್ಟರು ಎನ್ ಆರ್ ಪ್ರಸಾದ್ ಅವರು ರಾಜಾಜಿನಗರ್ನಿಂದ, ನೇತ್ರಾ ಅವರು ಕೆಂಗೇರಿಯಿಂದ ಸರಿಯಾಗಿರುವಂತಹ ಉತ್ತರ ಕಳಿಸಿದ್ದಾರೆ. ಸುಮಾರು ಜನ ಅರಿಜಿತ್ ಸಿಂಗ್ ಅಂತ ಹೇಳ್ತಾ ಇದ್ದೀರಿ, ಅರಿಜಿತ್ ಸಿಂಗ್ ಸರಿಯಾಗಿರುವಂತಹ ಉತ್ತರ ಅಲ್ಲ. ರಘುನಾರಾಯಣ ಅವರು ಬೆಂಗಳೂರಿನಿಂದ ಸರಿಯಾಗಿರೋ ಉತ್ತರ, ದಿಲೀಪ್ ಕಲ್ಯಾಣ್ಕರ್ ಸರಿಯಾಗಿರುವಂತಹ ಉತ್ತರವನ್ನ ಕೊಟ್ಟಿದ್ದಾರೆ. ರಾಘವೇಂದ್ರ ಅವರು ಭದ್ರಾವತಿಯಿಂದ ಸರಿಯಾಗಿರುವಂತಹ ಉತ್ತರವನ್ನ ಕೊಟ್ಟಿದ್ದಾರೆ. ಹಾಗೆ ಮತ್ತೆ ಯಾರು ಸರಿಯಾಗಿರುವಂತಹ ಉತ್ತರವನ್ನ ಕೊಟ್ಟಿದ್ದಾರೆ ಅಂತ, ತುಂಬಾ ಜನ ವಿಜಯ್ ಪ್ರಕಾಶ್ ಅಂತ ಹೇಳ್ತಾ ಇದ್ದೀರಾ, ವಿಜಯ್ ಪ್ರಕಾಶ್ ಕೂಡ ಸರಿಯಾಗಿರುವಂತಹ ಉತ್ತರ ಅಲ್ಲ. ರಾಜು ಮಸ್ಲಿಯವರು ಸೋಲಾಪುರದಿಂದ ಸರಿಯಾಗಿರುವಂತಹ ಉತ್ತರವನ್ನ ಕೊಟ್ಟಿದ್ದಾರೆ. ಹಾಗೆ ಹರೀಶ್ ಅವರು ಮಲ್ಲೇಶ್ವರಂನಿಂದ ಸರಿಯಾಗಿರುವಂತಹ ಉತ್ತರವನ್ನ ಕೊಟ್ಟಿದ್ದಾರೆ. ಮತ್ತೊಂದು ಸಂದೇಶ ಬಂದಿರೋದು ನಂಬರ್ ಇನಿಂಗ್ ವಿತ್ 9876, ಇವರು ಕೂಡ ಸರಿಯಾಗಿರುವಂತಹ ಉತ್ತರವನ್ನ ಕೊಟ್ಟಿದ್ದಾರೆ. ಸರಿಯಾಗಿರುವಂತಹ ಉತ್ತರ ಆಗಿತ್ತು ನಿಹಾಲ್ ತಾರೋ ಅವರು ಈ ಒಂದು ಗೀತೆಗೆ ದನಿಯಾಗಿದ್ದು. ಸರಿಯಾಗಿ ಉತ್ತರ ಕೊಟ್ಟಂತಹ ಎಲ್ಲ ಸ್ನೇಹಿತರಿಗೂ ಧನ್ಯವಾದಗಳನ್ನು ತಿಳಿಸ್ತಾ ಇವತ್ತಿನ ಈ ಒಂದು ಕಾರ್ಯಕ್ರಮ ಹೊಂಬಿಸಲನ್ನು ಇಲ್ಲಿಗೆ ಮುಗಿಸುವಂತಹ ಸಮಯ ಸಮೀಪಿಸ್ತಾ ಇದೆ. ಕಾರ್ಯಕ್ರಮದ ಕಡೆಯ ಗೀತೆ ನಿಮ್ಮೆಲ್ಲರಿಗಾಗಿ ಪ್ರಸಾರ ಆಗುತ್ತೆ. ಶ್ರೀನಿವಾಸ್ ಹಾಗೆ ಚಿತ್ರ ಅವರ ಧ್ವನಿಯಲ್ಲಿ ಈ ಒಂದು ಗೀತೆ ಖುಷಿ ಸಿನಿಮಾದಿಂದ ನಿಮ್ಮ ಮುಂದೆ ಕೇಳ್ತಾ ಇರಿ. FM ರೈನ್ಬೋ ಕನ್ನಡ ಕಾಮನಬಿಲ್ಲು 101.3 MHz.

0: ನನ್ನ ತಮ್ಮ ಇದ್ದಾನಲ್ಲ ತುಂಬಾ ತುಂಟ, ಕಾಲೇಜ್ನಲ್ಲಿ ತನ್ನ ಮಾರ್ಕ್ ಶೀಟ್ ಅನ್ನು ಫೋಟೋಶಾಪ್ ಮಾಡಿ ಅಪ್ಪನಿಗೆ ತೋರಿಸ್ತಿದ್ದ. ನಿನ್ನೆ ವಿದ್ಯುತ್ ಬಿಲ್ ಜೀರೋ ಬಂದಿದ್ದನ್ನು ನೋಡಿದೆ, ನಾನು ಅನ್ಕೊಂಡೆ ಇವನೇ ಫೋಟೋಶಾಪ್ ಮಾಡಿರ್ಬೇಕು ಅಂತ. ಇಲ್ದಿದ್ರೆ ವಿದ್ಯುತ್ ಬಿಲ್ ಸೊನ್ನೆ ಆಗೋಕೆ ಹೇಗ್ ಸಾಧ್ಯ? ಕೇಳಿದ್ರೆ ಹೇಳ್ತಾನೆ, ಅಣ್ಣ ಎಲ್ಲಾ ಮೇಲ್ನವನದೇ ಸೋಲಾರ್ ಪ್ಯಾನಲ್ ಇದೆ ಅಲ್ಲ. ನಾನ್ ಹೇಳಿದೆ, ಓಹೋ ನೀನ್ ಹೇಳಿದ್ದು ಸರಿಯಾಗಿದೆ ಕಣೋ. ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಎಂದೇ ನೋಂದಾಯಿಸಿಕೊಳ್ಳಿ ಪಿಎಂ ಸೂರ್ಯಘರ್ .gov.in ನಲ್ಲಿ.
1: ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನೂ ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.
2: PM ಜಯ. ಅಬ್ ಗರೀಬೋ ಕಿ ಜಯ ಬನ್ ಗಯಿ ಹೈ.

ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯಡಿ ದೇಶದ ಸುಮಾರು 60 ಕೋಟಿ ಜನರು 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ ಸೌಲಭ್ಯಕ್ಕೆ ಅರ್ಹರಾಗಿದ್ದಾರೆ. ಇಲ್ಲಿಯವರೆಗೆ 12 ಕೋಟಿಗೂ ಹೆಚ್ಚು ಉಚಿತ ಚಿಕಿತ್ಸೆಗಳನ್ನು ಈ ಯೋಜನೆಯಡಿ ನೀಡಲಾಗಿದ್ದು, ಇದರಿಂದ ಬಡ ಕುಟುಂಬಗಳು ಸುಮಾರು 2 ಲಕ್ಷ ಕೋಟಿ ವೈದ್ಯಕೀಯ ವೆಚ್ಚವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಿದೆ. ಇಂದೇ ಆಯುಷ್ಮಾನ್ ಆಪ್ ಡೌನ್ಲೋಡ್ ಮಾಡಿ ನಿಮ್ಮ ಆಯುಷ್ಮಾನ್ ಕಾರ್ಡ್ ಅನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ 1455555 ಕರೆ ಮಾಡಿ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಸಮಯ ಆಗಿದೆ 4:01. ಆಕಾಶವಾಣಿ ಬೆಂಗಳೂರು ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಅನ್ನು ಕೇಳ್ತಾ ಇದ್ದೀರಾ. ಶುಭ ಸಂಜೆ, ನಿಮ್ಮೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ ಈ ಹೊತ್ತಿನ ವಿಶೇಷ ಕಾರ್ಯಕ್ರಮಕ್ಕೆ. ಇಂದು ಮತ್ತೊಮ್ಮೆ ನಿಮ್ಮ ಮುಂದಿದ್ದೇವೆ. ನಮ್ಮ ಆಲೋಚನಾ ದೃಷ್ಟಿಗೆ ಹೊಸ ಆಯಾಮವನ್ನು ನೀಡುವಂತಹ ಒಬ್ಬ ವಿಶೇಷ ಅತಿಥಿಯೊಂದಿಗೆ ನಾನು ನಿಮ್ಮ ಜೊತೆ ಆಗ್ತಿರೋದು ಆರ್ಜೆ ಚೈತ್ರ. ಒಂದು ಚಿತ್ರ 1000 ಪದಗಳಿಗೆ ಸಮಾನ ಅಂತ ಹೇಳ್ತಾರೆ, ಆದರೆ ಕೆಲವು ಛಾಯಾಚಿತ್ರಗಳು ಅದಕ್ಕಿಂತಲೂ ಹೆಚ್ಚಿನದ್ದು ಮಾಡುತ್ತೆ. ಅವು ಯುದ್ಧಗಳನ್ನು ನಿಲ್ಲಿಸುತ್ತೆ, ಅನ್ಯಾಯವನ್ನು ಜಗತ್ತಿಗೆ ಬಯಲು ಮಾಡುತ್ತೆ, ಬದಲಾವಣೆಗೆ ಪ್ರೇರಣೆಯನ್ನು ನೀಡುತ್ತೆ, ಇತಿಹಾಸವನ್ನು ಉಳಿಸಿಕೊಡುತ್ತೆ, ಹಾಗೆ ನಾವೆಲ್ಲರೂ ಹಂಚಿಕೊಂಡಂತಹ ಮಾನವೀಯತೆಯನ್ನು ಕೂಡ ನೆನಪಿಸುತ್ತೆ. ಪ್ರತಿಯೊಂದು ಪ್ರಭಾವಶಾಲಿ ಸುದ್ದಿ ಛಾಯಾಚಿತ್ರದ ಹಿಂದೆ ಸರಿಯಾದ ಸಮಯದಲ್ಲಿ ಸರಿಯಾದ ಸ್ಥಳದಲ್ಲಿದ್ದು ಧೈರ್ಯ, ತಾಳ್ಮೆ ಮತ್ತು ಸೂಕ್ಷ್ಮ ಸಂವೇದನೆಯೊಂದಿಗೆ ಒಂದೇ ಚಿತ್ರದಲ್ಲಿ ಒಂದು ಕಥೆಯನ್ನು ಹೇಳಬಲ್ಲ ಛಾಯಾಚಿತ್ರ ಪತ್ರಕರ್ತನಿರ್ತಾನೆ. ಇಂದು ನಾವು ಕ್ಯಾಮರಾದ ಹಿಂದಿನ ಆ ರೋಚಕ ಜಗತ್ತಿಗೆ ನಿಮ್ಮನ್ನು ಕರೆದೊಯ್ಯಲಿದ್ದೇವೆ. ಅದು ಛಾಯಾಚಿತ್ರ ಪತ್ರಿಕೋದ್ಯಮದ ಲೋಕ. ಇಲ್ಲಿ ಕಲೆ ಮತ್ತು ಪತ್ರಿಕೋದ್ಯಮ ಒಂದಾಗತ್ತೆ, ತಂತ್ರಜ್ಞಾನ ಮತ್ತು ಅಂತಃಪ್ರಜ್ಞೆ ಒಂದಾಗತ್ತೆ, ಮತ್ತು ಕ್ಯಾಮರಾದ ಪ್ರತಿಯೊಂದು ಕ್ಲಿಕ್ ಇತಿಹಾಸದ ಭಾಗವಾಗುವ ಸಾಮರ್ಥ್ಯವನ್ನು ಹೊಂದಿರುತ್ತೆ. ಇಂದು ನಮ್ಮೊಂದಿಗೆ ಸ್ಟುಡಿಯೋದಲ್ಲಿ ಇದ್ದಾರೆ. ನನ್ನ ಜೊತೆ ಉಪಸ್ಥಿತರವರು ಕರ್ನಾಟಕದ ಹಿರಿಯ ಮತ್ತು ಅತ್ಯಂತ ಗೌರವಾನ್ವಿತ ಛಾಯಾಚಿತ್ರ ಪತ್ರಕರ್ತರಾದ ಶ್ರೀ ವೆಂಕಟೇಶ್ ಅವರು. ಕಾರ್ಯಕ್ರಮಕ್ಕೆ ಸ್ವಾಗತ ಸರ್.
2: ನಮಸ್ಕಾರ.
1: ಅವರು ಹಲವು ದಶಕಗಳ ವೃತ್ತಿ ಜೀವನದಲ್ಲಿ ಅನೇಕ ಮಹತ್ವ ಸುದ್ದಿ ಘಟನೆಗಳಿಗೆ ಸಾಕ್ಷಿಯಾಗಿದ್ದಾರೆ. ಇದೇ ವೇಳೆ ಆಗಸ್ಟ್ 3 ಮತ್ತು 4 ಚಿತ್ರಕಲಾ ಪರಿಷತ್ನಲ್ಲಿ ನಡೆಯಲಿರುವ ಫೋಕಸ್ ಆನ್ ನ್ಯೂಸ್ 2.0 ರಾಷ್ಟ್ರೀಯ ಸುದ್ದಿ ಛಾಯಾಚಿತ್ರ ಪ್ರದರ್ಶನ ಮತ್ತು ಸ್ಪರ್ಧೆಯ ಪ್ರಮುಖ ಸಂಯೋಜಕರಲ್ಲೂ ಒಬ್ಬರಾಗಿದ್ದಾರೆ. ಮುಂದಿನ 1 ಗಂಟೆಯಲ್ಲಿ ನಾವು ಮರೆಯಲಾಗದ ಛಾಯಾಚಿತ್ರಗಳ ಹಿಂದಿನ ಕಥೆಗಳು, ಛಾಯಾಚಿತ್ರ ಪತ್ರಿಕೋದ್ಯಮದ ನೈತಿಕತೆ, ಸವಾಲುಗಳು, ತಂತ್ರಜ್ಞಾನದಿಂದ ಆಗ್ತಾ ಇರುವಂತಹ ಬದಲಾವಣೆಗಳು ಹಾಗೂ ಪ್ರಭಾವಶಾಲಿ ಚಿತ್ರಗಳು ನಮ್ಮ ಜಗತ್ತಿಗೆ ಅರಿವನ್ನು ಹೇಗೆ ರೂಪಿಸ್ತಾ ಇದೆ ಅನ್ನೋದ್ರ ಬಗ್ಗೆ ಮಾತುಕತೆಯನ್ನು ನಡೆಸಲಿದ್ದೇವೆ. ಶ್ರೀ ವೆಂಕಟೇಶ್ ಅವರಿಗೆ ಎಫ್ಎಂ ರೇನ್ಬೋಗೆ ಹೃತ್ಪೂರ್ವಕವಾದಂತಹ ಸ್ವಾಗತ, ಹಾಗೆ ನಮ್ಮ ಆಹ್ವಾನವನ್ನು ಸ್ವೀಕರಿಸಿದ್ದಕ್ಕಾಗಿ ಕೂಡ ಧನ್ಯವಾದಗಳು.
2: ಥ್ಯಾಂಕ್ಸ್ ಮೇಡಮ್.
1: ಕ್ಯಾಮರಾ ಮತ್ತು ಛಾಯಾಚಿತ್ರಗಳ ಕುರಿತು ಮಾತು ಆರಂಭಿಸುವುದಕ್ಕಿಂತ ಮುಂಚೆ ಒಂದು ನೆನಪಿನಿಂದ ಆರಂಭಿಸೋಣ ಈ ಒಂದು ಮಾತುಕತೆಯನ್ನು. ನಿಮ್ಮ ವೃತ್ತಿ ಜೀವನನ ನೀವು ಹಿಂದೆ ತಿರುಗಿ ನೋಡಿದಾಗ ಅತ್ಯುತ್ತಮ ಛಾಯಾಚಿತ್ರ ಅಲ್ಲದಿದ್ದರೂ ನಾನು ಛಾಯಾಚಿತ್ರ ಪತ್ರಕರ್ತನಾಗಲು ಇದೇ ಕಾರಣ ಅಂತ ನಿಮ್ಮ ಮನಸ್ಸಿಗೆ ಮೊದಲ ಬಾರಿ ಅನಿಸಿದ್ದು ಯಾವ ಚಿತ್ರ ಅಥವಾ ಹೇಗೆ?
2: ನಾನು ಛಾಯಾಚಿತ್ರಗಳನ್ನಾಗಿ ಸ್ಟಾರ್ಟ್ ಮಾಡಿದ್ದು ಆಲ್ಮೋಸ್ಟ್ ಅಲ್ಲಿ 38 ವರ್ಷದ ಹಿಂದೆ. ನಾನು ಫೋಟೋಗ್ರಾಫರ್ ಆಗ್ತೀನಿ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಆಕಸ್ಮಿಕವಾಗಿ ನಾನು ಟಿವಿ ಟೆಕ್ನಿಷಿಯನ್ ಕೆಲಸ ಮಾಡ್ತಿದ್ದೆ ಆವಾಗ, ಅಂದರೆ ಟೆಕ್ನಿಷಿಯನ್ ಅದು ಬಿಟ್ಟು ಕ್ಯಾಮ್ರಾ ಇಟ್ಕೊಂಬಂದೆ. ಬಟ್ ಕ್ಯಾಮ್ರಾ ಇಟ್ಕೊಂಡು ಅದ್ರ ಬಗ್ಗೆ ಏನಾಗುತ್ತೆ ಬಗ್ಗೆ ಏನೂ ಗೊತ್ತಿರಲಿಲ್ಲ. ಬಟ್ ಏನಂದರೆ ನಾನು ಆಗಿನ ಕಾಲದಲ್ಲಿ ಮ್ಯಾಗ್ಝೀನ್ಸು ಪೇಪರ್ಸ್ ಓದೋ ಹುಚ್ಚಿತ್ತು. ಆ ಕಾಲದಲ್ಲೆಲ್ಲ ದೊಡ್ಡ ದೊಡ್ಡ ಮ್ಯಾಗ್ಝೀನ್ಸ್ ಬರ್ತಾಯಿತ್ತು, ಇಲ್ಲಸ್ಟ್ರೇಟೆಡ್ ವೀಕ್ಲಿ ಅಂತ ಬರ್ತಾಯಿತ್ತು, ಆಮೇಲೆ ಕೆಲವು ಸ್ಪೋರ್ಟ್ಸ್ ಸ್ಟಾರ್ ಅಂತ ಒಂದು ಮ್ಯಾಗ್ಝೀನ್ಸ್ ಬರ್ತಾಯಿತ್ತು, ಸುಮಾರು ಮ್ಯಾಗ್ಝೀನ್ಸ್ ಎಲ್ಲ ಬರ್ತಿತ್ತು, ಲೈಬ್ರರಿಯಲ್ಲೂ ನೋಡ್ತಿದ್ವಿ. ಅವಾಗ ಫೋಟೋಗಳು ತೆಗಿತಾರದ್ದು ನೋಡ್ಬಿಟ್ಟು ನಾನು ಒಂದು ಫೋಟೋಗ್ರಾಫರ್ ಆಗಬೇಕು ಅಂತ ಅಂದ್ಕೊಂಡೆ. ಬಟ್ ಪತ್ರಿಕಾ ಛಾಯಾಗ್ರಾಹಕನಾಗ್ತೀನಿ ಅಂತ ನಾನು ಕನ್ಸಲ್ಲೂ ನೆನೆಸಿರಲಿಲ್ಲ. ಇದನ್ನು ಕೇಳೋಕ್ಕೋಯ್ತು ಅಂದರೆ ಯಾಕಿದೆ, ಇದು ಒಂಥರ ಆಕಸ್ಮಿಕನೇ. ಇದು ನನಗೆ ಅದ್ರ ನಾಲೆಡ್ಜ್ ಇಲ್ಲ, ನಾನು ಅದ್ರ ಟೆಕ್ನಿಕಲ್ ಏನು ಗೊತ್ತಿರಲಿಲ್ಲ. ಸರಿ, ಹೆಂಗೆ ಏನು ಮಾಡಿದೆ, ಫೋಟೋ ಒಂದು ಚಿಕ್ಕ ಕ್ಯಾಮ್ರಾ ತೊಗೊಂಡು ಆವಾಗ ಈ ಮೆಜೆಸ್ಟಿಕ್ ಅಂತೆ ಮಾರ್ಕೆಟ್ ಅಂತೆ ಸುತ್ತೋದು. ಅವಾಗ ಸುತ್ತದಾಗಿದ್ದಾಗ ಒಂದು 2-3 ಫೋಟೋ ತೆಗೀತಿದ್ದೆ. ಅದನ್ನು ತೊಗೊಂಡು ಹೋದ್ರೆ ಫಸ್ಟ್ ಟೈಮ್ ನಾನು ಫೋಟೋ ತೆಗಿಯೋಕ್ಕೆ ಹೋದಾಗ ಅವಾಗ 36 ಫ್ರೇಮ್ನಲ್ಲಿ ನಂಗೆ ಸರಿಯಾಗಿರೋ ಸಿಕ್ಕಿದ ಫೋಟೋ 2 ಫೋಟೋ,
1: ಮಿಕ್ಕಿದ ರೋಲ್ ಕ್ಯಾಮ್ರಾಸು.
2: ಅದು ಹೆಂಗಿತ್ತು ಅಂದರೆ ನಾನು ತೆಗೆದಾಗ ಒಬ್ಬನ ತಲೆ ಇರ್ತಿರಲಿಲ್ಲ, ಒಬ್ಬನ ಕಾಲು ಇರ್ತಿರಲಿಲ್ಲ, ಅವನ ಏನೋ ಅಂದರೆ ನನಗೆ ನಾಲೆಡ್ಜ್ ಏನು ಇರಲಿಲ್ಲ. ಅದು ಏನೋ ತೆಗಿತಿದ್ದೆ, 4-5 ಫೋಟೋ ಚೆನ್ನಾಗಿ ಬಂದು ಅದನ್ನು ಪ್ರಿಂಟ್ ಆಗಿಬಿಟ್ಟು ಅವಾಗ ಎಲ್ಲ ಪತ್ರಿಕೆಗಳು ಓಡಾಡ್ತಾ ಇದೆ, ಕೊಡ್ರಿ ಹಾಕಿರ್ತೀವಿ ಸುತ್ತಮುತ್ತ ಇರೋ ಎಲ್ಲ ಪತ್ರಿಕೆಗಳಿಗೆಲ್ಲ, ಯಾರೂ ತೊಗೊಳ್ತಿರಲಿಲ್ಲ. ಆವಾಗ ಆಲ್ಯಾಸ್ಕೋ ರೋಡಲ್ಲಿ ಸಿಟಿ ಟ್ಯಾಬ್ ಅಂತ ಒಂದು ಟ್ಯಾಬ್ಲೆಟ್ ಪೇಪರ್ ಇತ್ತು, ಅಲ್ಲಿ ತೊಗೊಂಡೋಗಿ ನಾನು ನನ್ನ ಪತ್ರಿಕೆ ನಂಗೆ ಫೋಟೋ ಹಾಕಬೇಕು ಅಂದ್ಬಿಟ್ಟು ಅವ್ರಿಗೆ ಒಂದು 2-3 ಫೋಟೋ ಕೊಟ್ಟೆ. ಅಲ್ಲೊಬ್ಬರು ಪೇಸ್ಟ್ ಆಫ್ ಆರ್ಟಿಸ್ಟ್ ಒಬ್ರು ಇದ್ರು, ರಿಚರ್ಡ್ ಅಂತ, ಅವರು ತೊಗೊಂಡಿಟ್ಕೊಂಡ್ರು. ನಾವು ಯಾವಾಗ ಇದು ಖಾಲಿ ಇದ್ರೆ ಹಾಕ್ತೀನಿ ಹೋಗಪ್ಪ ಅಂತ ಕಳಿಸಿದ್ರು. ಸರಿಯೇ ಒಂದು ತಿಂಗಳಾದ್ಮೇಲೆ ನೋಡಿದೆ, 2 ತಿಂಗಳಾದ್ಮೇಲೆ, ಆದರೆ ಏನು ಹಾಕಲಿಲ್ಲ. ಒಂದು ಸತಿ ಯಾವತ್ತೊಂದು ಸತಿ ಹೋಗಿ 6 ತಿಂಗಳಾದ್ಮೇಲೆ ನಂದೊಂದು ಫೋಟೋನ ಸಿಟಿ ಮಾರ್ಕೆಟಲ್ಲಿ ಒಬ್ಬ ಮಲಗಿರೋದೊಂದು ಫೋಟೋನ ಹಾಕ್ಬಿಟ್ಟು ನನ್ನ ಹೆಸರು ಕೆ ವೆಂಕಟೇಶ್ ಅಂತ ಬರೆದ್ರು. ಸೊ ನನಗೆ ಯಾವಾಗ ನನ್ನ ಫೋಟೋಗ್ರಾಫ್ ಕೆಳಗಡೆ ನನ್ನ ಹೆಸರು ಬಂತು, ದೆನ್ ಐ ಸ್ಟಾರ್ಟೆಡ್ ಐ ವಾಂಟ್ ಟು ನಾನೇನೋ ಒಂದು ಮಾಡಬೇಕು ಅಂದರೆ ಬೈಲೆನ್ ಬಂತಲ್ಲ ನಾರ್ಮಲಿ ಬೈಲೆನ್ಸ್ ಎಲ್ಲ ಆಗಲ್ಲ ಅವೆಲ್ಲ ಕೊಡ್ತಿರಲಿಲ್ಲ ಒಳ್ಳೆ ಪಿಕ್ಚರ್ಗೆ ಮಾತ್ರ ಕೊಡ್ತಿದ್ರು ಬಟ್ ನನಗೆ ಅನ್ನಿಸ್ತು ಅವ್ರು ಯಾರಕ್ಕೋ ಫೋಟೋ ಬೈ ಕೆ ವೆಂಕಟೇಶ್ ಅಂತ ಕೊಟ್ಟರಲ್ಲ ಇದು ಚೆನ್ನಾಗಿದೆ ಇದು ನಾಳೆ ಹಿಂಗೆ ಹಂಗೆ ಆ ಥರ ನಾನು ಪತ್ರಕರ್ತ ಛಾಯಾಗ್ರಹ ಕಣದ ಹೊರತು ನಾನು ಅದರಲ್ಲೇ ಒಂದು ದೊಡ್ಡ ಇದು ಮಾಡಿ ಆಗಲಿಲ್ಲ ನಾನು.
1: ಸೊ ಆ ಒಂದು ಜರ್ನಿ ಅಲ್ಲಿ ಶುರುವಾಯಿತು. ಸೊ ನಿಮಗೆ ಅದು ತೆಗೆದಾಗ ಆ ಕ್ಷಣಕ್ಕೆ ನಿಮಗೇನು ಅನಿಸಿರ್ಲಿಲ್ಲ ಅಲ್ವಾ ಇದು ಇಲ್ಲಿ ಬರುತ್ತೆ ನ್ಯೂಸ್ ಪೇಪರಲ್ಲಿ ಬರುತ್ತೆ ಅಂತ, ನಿಮ್ಗೆ ಯಾವ ಒಂದು ಇದು ಇರಲಿಲ್ಲ, ಕ್ಲೂನು ಇರಲಿಲ್ಲ?
2: ಇಲ್ಲ, ಅದೇನಂದರೆ 6 ತಿಂಗಳು ಆಗಲಿಲ್ಲ, 6 ತಿಂಗಳಲ್ಲಾದರೂ ಫೋಟೋ ಬರಲಿಲ್ಲ, ಏನಪ್ಪ ಇದು. ಆಮೇಲೆ ಅವ್ರೇನು ಮಾಡಿದ್ರು, ನಾನು ಹೋಗಿ ಕೇಳ್ತಿದ್ದೆ, ಅವ್ರು ತಮಿಳಲ್ಲಿ ಇಪ್ಪ ಪೌಡ್ರೆ ಅಪ್ಪ ಪೌಡ್ರೆ ಅಂತ ಹೇಳಿ ಕಳಿಸೋರು, ಹಾಕ್ತಿರ್ಲಿಲ್ಲ. ಅದು 6ಕ್ಕೊಂದ್ಸತಿ ಬರೋದು ಸಿಟಿ ಟ್ಯಾಬ್ ಅಂತ ಇಲ್ಲಿ ಅಲ್ಯಾಸ್ ಕರ್ನೂಲ್ಗೆ ನೋಡಿರ್ತೀವಿ ಅಲ್ಲಿ, ಅದಿಲ್ಲ ಇವಾಗ. ಕೊನೆಗೇನಾಯಿತು, ಒಂದು ಸತಿ ಬಂತು. ಆಮೇಲಿಂದ ಏನು ಮಾಡಿದ್ರು ಅವರು, ಅವಾಗ ಫಸ್ಟ್ ಫೋಟೋ ನಂಗೆ ಪಬ್ಲಿಷ್ ಆದಾಗ 3 ರೂಪಾಯಿ 4 ರೂಪಾಯಿ ಕೊಟ್ಟರು. ಬಟ್ ಅವಕ್ಕೆ ಅವಾಗಲೇ ನಮ್ಮ

0: ಫೋಟೋಗ್ರಫಿ ತುಂಬ ಎಕ್ಸ್ಪೆನ್ಸಿವ್ ಇತ್ತು, ರೋಲ್ ಎಲ್ಲ ಇತ್ತು, ನಮ್ಮ ಹತ್ರ ನನ್ನ ಹತ್ರ ಕ್ಯಾಮ್ರಾ ಚೆನ್ನಾಗಿರೋದಿರಲಿಲ್ಲ. ಆಮೇಲೆ ನಂಗೆ ನಿಜವಾಗ್ಲು ಹೇಳೋಕೆ ಕಲಿತು ಅಂದರೆ ನಿಮಗೆ ಶಟ್ಟರು ಅಪರ್ಚರು ಅನ್ನೋದೇನು ಗೊತ್ತಿರಲಿಲ್ಲ. ಸೊ ಹಿಂಗೆ ನಾನು ಏನೋ ಅಂತ ಹ್ಯಾಬಿ ಥರ ಫೋಟೋಗ್ರಾಫರ್ ಆಗಲಿ ಥರ ಬಂದವನು. ಕೊನೆಗೆ ಆಕ್ಸಿಡೆಂಟಲ್ಲಿ ನನಗೆ ಹಿಂಗೆ ಬರ್ತಾ ಬರ್ತಾ ನಾನು ಏನೋ ನಾನು ಸಾಧಿಸ್ಬೇಕು ಅನ್ನೋದು ತಲೆಯಲ್ಲಿ ಬಂದು ಕೊನೆಗೆ ಹೋಗಿ ಛಾಯಾಗ್ರಾಹಕರ ಕೆಲಸ ಮಾಡ್ತೀವಿ. ಇವಾಯಿತು 38 ವರ್ಷ ಆಯಿತು.
1: ಸರ್, ನಿಮ್ಮ ಜೊತೆ ಮಾತುಕತೆಯನ್ನು ಮುಂದುವರಿಸ್ತೀನಿ. ಹಾಗೆ ನಮ್ಮ ಸ್ನೇಹಿತರಿಗೂ ಕೂಡ ನಾವು ಮಧ್ಯಾಹ್ನದಿಂದ ಈ ವಿಷಯವನ್ನು ಹೇಳಿದ್ವಿ. ಇವಾಗ ಛಾಯಾಗ್ರಾಹಕರು, ಪತ್ರಕರ್ತ ಛಾಯಾಗ್ರಾಹಕರು ನಮ್ಮ ಜೊತೆ ಇರ್ತಾರೆ. ಸೊ ನೀವು ಕೂಡ ನೀವು ಕರ್ನಾಟಕದಲ್ಲಿ ಯಾವುದಾದ್ರೂ ಒಂದು ಜಾಗದಲ್ಲಿ ತೆಗೆದಿರುವಂತಹ ಫೋಟೋಗಳಿರ್ಬೋದು, ಅಥವಾ ಈ ಸುದ್ದಿ ವಿಭಾಗದಲ್ಲಿ ನ್ಯೂಸ್ ಡಿಪಾರ್ಟ್ಮೆಂಟಲ್ಲಿ ನೀವು ಕಂಡಂತಹ ಮರೆಯಕ್ಕೆ ಆಗದೇ ಇರುವಂತಹ ಚಿತ್ರಗಳನ್ನು ನಮ್ಮ ಜೊತೆ ಶೇರ್ ಮಾಡ್ಕೊಳ್ಳಿ, ನಾವು ನಿಮ್ಮ ಜೊತೆ ತೋರಿಸ್ತೀವಿ ನಿಮಗೆ, ನೀವು ಕೂಡ ಒಂದನ್ನು ಸೆಲೆಕ್ಟ್ ಮಾಡ್ಬೋದು ಅಂತ ಹೇಳಿದ್ವಿ. ಒಂದಷ್ಟು ಸ್ನೇಹಿತರು ಕೂಡ ಸಂದೇಶವನ್ನು ಕಳಿಸಿದ್ದಾರೆ. ಸೊ ಈ ಒಂದು ಗಂಟೆಯ ಕಾಲ ಕೂಡ ಸರ್ ನಮ್ಮ ಜೊತೆ ಇರ್ತಾರೆ. ಸೊ ನೀವು ಯಾವುದಾದ್ರೂ ಒಳ್ಳೆ ಫೋಟೋಗಳಿದ್ರೆ, ಸುದ್ದಿ ಡಿಪಾರ್ಟ್ಮೆಂಟಲ್ಲೂ ಫೋಟೋಗಳಿದ್ರೆ ಅದನ್ನು ನೀವು ಕಳಿಸ್ಕೊಡಿ, ಸರ್ಗೆ ತೋರಿಸ್ತೀವಿ ಯಾವುದು ಚೆನ್ನಾಗಿರುತ್ತೆ ಹೇಗಿರುತ್ತೆ ಅಂತ. ಸರ್ ಹತ್ರನೇ ಕಾರ್ಯಕ್ರಮದ ಕೊನೆಯಲ್ಲಿ ನಾವು ತಿಳ್ಕೊಳ್ಳೋಣ. ಕಾರ್ಯಕ್ರಮವನ್ನು ಮುಂದುವರಿಸ್ತೀನಿ, ಮಾತುಕತೆಯನ್ನು ಕೂಡ ಮುಂದುವರಿಸ್ತೀನಿ. ಅದಕ್ಕಿಂತ ಮುಂಚೆ ಒಂದು ಹಾಡಿನ ಬ್ರೇಕ್ನ ತಗೊಂಡು ಬೇಗ ವಾಪಸ್ ಬನ್ನಿ.

0: ವೆಲ್ಕಮ್ ಬ್ಯಾಕ್ ಸ್ನೇಹಿತರೆ, ಕೇಳ್ತಾ ಇದ್ದೀರಾ ಆಕಾಶವಾಣಿ ಬೆಂಗಳೂರು ಎಫ್ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲನ್ನ. ಈ ಹೊತ್ತಿನ ಕಾರ್ಯಕ್ರಮದಲ್ಲಿ ನನ್ನ ಜೊತೆ ಆಗ್ತಾ ಇರೋದು ಗೌರವಾನ್ವಿತ ಛಾಯಾಚಿತ್ರ ಪತ್ರಕರ್ತರಾದ ಶ್ರೀ ವೆಂಕಟೇಶ್ ವೇರ್ ಅವರು. ಸೊ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ಸರ್ ನಿಮಗೆ. ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಪ್ರಶ್ನೆಗಳು ಒಂದಷ್ಟು ರೆಡಿ ಮಾಡಿಕೊಂಡು ಕೂತಿದ್ದೀವಿ. ಸೊ ಪ್ರಶ್ನೆಗಳು ಏನು ಅಂತಂದರೆ, ಈ ಛಾಯಾಚಿತ್ರ ಪತ್ರಿಕೋದ್ಯಮ ಈ ಒಂದು ಸೆಗ್ಮೆಂಟ್ ಬೇರೆ, ನಾರ್ಮಲ್ ಫೋಟೋಗ್ರಫಿ ಏನಂತಾರಲ್ವ ಈ ಒಂದು ಸೆಗ್ಮೆಂಟ್ ಬೇರೆ. ಫೋಟೋಗ್ರಫಿ ಎಲ್ಲ ಒಂದೇನೆ, ಬಟ್ ಈ ಪತ್ರಿಕೋದ್ಯಮದಲ್ಲಿ ಬರುವಂತಹ ಛಾಯಾಚಿತ್ರ ಇದೆಯಲ್ಲ, ಅದು ಹೇಗೆ ಭಿನ್ನವಾಗಿದೆ ಅಂತ.
1: ಅಲ್ಲ, ನೀವು ನಾರ್ಮಲ್ ಫೋಟೋಗ್ರಫಿಗೂ ಪತ್ರಿಕಾ ಛಾಯಾಗ್ರಹಕ್ಕೆ ಡಿಫ್ರೆನ್ಸ್ ಏನಂದರೆ, ನೀವು ನಾಳೆ ಬೆಳಗ್ಗೆ ಪತ್ರಿಕೆಯಲ್ಲಿ ಏನೋ ಒಂದು ಫೋಟೋ ಹಾಕ್ಬೋದು, ತೆಗೆದು ಅಪಿಯರ್ ಮಾಡ್ಬೇಕಾದ್ರೆ ಅಪಿಯರ್ ಪೇಪರ್ನಲ್ಲಿ, ಆವತ್ತಿನ ನ್ಯೂಸಲ್ಲಿ ಅದು ವ್ಯಾಲ್ಯೂ ಇದೆಯಾ, ಅದು ಕಮ್ಯುನಿಕೇಟ್ ಆಗ್ತಾ ಇದೆ ಜನಕ್ಕೆ. ನಾವು ತೆಗೆದಿರೋ ಫೋಟೋಗು ಇವಾಗಿರೋ ಇದರಲ್ಲಿ ಸರಿ ಇದೆಯಾ, ಇವತ್ತಿನ ದಿನಕ್ಕೆ ಸರಿ ಇದೆಯಾ ಫೋಟೋ ಅನ್ನೋದು ಫಸ್ಟ್ ತಿಂಕ್ ಮಾಡ್ಬೇಕು ನಾವು. ಇವಾಗ ಪೊಲಿಟಿಕ್ಸ್ ಆಗಲಿ ಬೇರೆ ಎಲ್ಲೋ, ಇವಾಗೆಲ್ಲ ಫಾರ್ ಎಕ್ಸಾಂಪಲ್ ಎಷ್ಟೋ ಜನ ಎಲ್ಲೋ ಇರ್ತಾರೆ, ಬೇರೆ ಬೇರೆ ಕಡೆ ಓಡಾಡ್ತಿರ್ತಾರೆ, ಎಲ್ಲೋ ಒಂದು ಕಡೆ ವೈಲೆನ್ಸ್ ಆಗುತ್ತೆ, ಇಲ್ಲ ಅಂದರೆ ಏನೋ ಇದಾಗುತ್ತೆ. ನಾವು ಅದನ್ನು ಜನಕ್ಕೆ ತೋರಿಸೋರಿದ್ರೆ ನಾವು ಅದನ್ನು ನಾವು ಸರಿಯಾಗಿ ಕಮ್ಯುನಿಕೇಟ್ ಮಾಡ್ತಾ ಇದ್ದೀವ, ಅದು ನಾವೇನನ್ನು ಅದಕ್ಕೆ ಬೇರೆ ಬೇರೆ ಇದೆಲ್ಲ ಮಾಡ್ದೇ ಕರೆಕ್ಟಾಗಿ ನಾವು ಏನು ಸಬ್ಜೆಕ್ಟು ನಾವು ತೋರಿಸ್ತಾ ಇದ್ದೀವಿ ಪತ್ರಿಕೆಯಲ್ಲಿ, ಅದು ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲ ಫಾರ್ ಎಕ್ಸಾಂಪಲ್ ಪೊಲಿಟಿಕಲ್ ಡೆವಲಪ್ಮೆಂಟ್ಸ್ ಏನೊಂದು ಆಗಿರುತ್ತೆ, ಅದರಲ್ಲಿ ಆವತ್ತಿನ ನ್ಯೂಸಲ್ಲಿ ಏನೋ ಸ್ವಲ್ಪ ಪೊಲಿಟಿಕಲ್ ಡಿಫ್ರೆನ್ಸಸ್ ಏನೋ ಕಾಣಿಸ್ತಾ ಇರ್ತೀವಿ, ಯಾರೋ ಪೊಲಿಟಿಕಲ್ ಪಾರ್ಟೀಸ್ ಲೀಡರ್ಸಲ್ಲಿ, ಮೂಡ್ ಆಫ್ ದ ಪರ್ಸನ್ ಅಂತ ಹೇಳ್ತೀವಿ. ಅವಾಗ ಆ ಮೂಡ್ ಆಫ್ ದ ಪರ್ಸನ್ ಏನಿರುತ್ತೆ ಹಾಗೆ ಅದನ್ನು ನೋಡಬೇಕಾಗತ್ತೆ. ಹಾಗಾಗಿ ನನಗೇನಂದರೆ ಪತ್ರಿಕಾ ಇದರಲ್ಲಿ ಅಂದರೆ ವೆರಿ ಒಂಥರ ಶಾರ್ಪ್ ಆಗಿರಬೇಕು. ಆಮೇಲೆ ನಿಮ್ಗೇನಂದರೆ ನಿಮ್ಮ ಸುತ್ತಮುತ್ತಲು ನೋಡ್ತಾ ಇರ್ಬೇಕು ನೀವು. ಇವಾಗ ನಾವೆಲ್ಲ ನಾವು ಫೋಟೋಗ್ರಫಿಗೆ ಹೋದರೆ ನಾವೇನೋ ಒಂದು ಕಡೆ ನೋಡ್ಬಿಡ್ತೀವಿ, ಮಾಮೂಲಿ ಸುಮ್ಮನೆ ನೋಡ್ತೀವಿ ನಾವು. ವಿ ಆ್ಯಸ್ ಎ ಫೋಟೋಗ್ರಾಫರ್, ಆ್ಯಸ್ ಎ ನ್ಯೂಸ್ ಫೋಟೋಗ್ರಾಫರ್ಸ್, ನಮಗೇನಂದರೆ ನಾವು ಸುತ್ತಲೂ ನೋಡ್ತಾ ಇರ್ಬೇಕು ಏನೇನು ನಡೀತಾ ಇರುತ್ತೆ ಅನ್ನೋದು.
0: ಅವ್ರ ಒಬ್ಸರ್ವೇಷನ್
1: ತುಂಬ ಸ್ಟ್ರಾಂಗ್ ಇರಬೇಕು, ಇಲ್ಲಾಂದ್ರೆ ತುಂಬ ಕಷ್ಟ ಆಗುತ್ತೆ.
0: ಹಾಗೆ ಕಥೆಯನ್ನು ಅಂದರೆ ಅಲ್ಲಿ ನಡೀತಾ ಇರುವಂತಹ ಸನ್ನಿವೇಶವನ್ನು ಡಿಪಿಕ್ಟ್ ಮಾಡಿ
1: ಅದನ್ನ ಕರೆಕ್ಟ್ ಆಗಿ ಹೇಳಬೇಕು, ಅದನ್ನ ಫೋಟೋದಲ್ಲೇ ಹೇಳಬೇಕು ಅದನ್ನ.
0: ಹೌದು. ಸೊ ನಾರ್ಮಲ್ ಅಂದರೆ ಫೋಟೋ ಬರೀ ನಾರ್ಮಲ್ ಫೋಟೋಗ್ರಫಿ ಅಲ್ಲ, ಇದಕ್ಕೆ ವಿಶೇಷವಾಗಿರುವಂತಹ ಸ್ಕಿಲ್ ಸೆಟ್ಸ್ ಇರಬೇಕು ತಲೆನಲ್ಲಿ.
1: ನೀವೆಲ್ಲ ಒಂದು ಅಸೈನ್ಮೆಂಟ್ಗೆ ಹೋಗ್ತೀರಿ, ಏನೋ ಒಂದು ಡೆವಲಪ್ಮೆಂಟ್ಸ್ ಆಗ್ತಿರುತ್ತೆ, ನೀವು ಬರೀ ಅದೊಂದೇ ನೋಡೋಕೆ ಹೋಗ್ಬಾರ್ದು, ಸುತ್ತಮುತ್ತಲು ಏನೇನು ಮೂವ್ಮೆಂಟ್ಸ್ ಆಗ್ತಾ ಇರುತ್ತೆ, ಏನಕ್ಕೆ ಆಗ್ತಾ ಇರುತ್ತೆ ಅದನ್ನೆಲ್ಲ ಅಬ್ಸರ್ವ್ ಮಾಡ್ತಾ ಇರಬೇಕು.
0: ಸೊ ಒಬ್ಬ ಉತ್ತಮ ಛಾಯಾಚಿತ್ರ ಪತ್ರಕನಿಗೆ ಇರಬೇಕಾಗಿರುವಂತಹ ಪ್ರಮುಖ ಗುಣಗಳೇನು ಸರ್?
1: ಫಸ್ಟು ಅವ್ನ ಮೇಜರ್ ಅವ್ನ ಗುಣ ಏನಿರಬೇಕು ಅಂದರೆ, ಎಲ್ಲ ಪತ್ರಿಕೆಯಲ್ಲಿ ಬರೋದಾದ್ರೆ ನನ್ನ ಫೋಟೋ ಬರಬಾರ್ದು ಒಂಥರ, ನಾನು ಎಕ್ಸ್ಕ್ಲೂಸಿವಾಗಿ ತೆಗಿಬೇಕು ಅನ್ನೋದು ಫಸ್ಟ್ ತಲೆಯಲ್ಲಿ ಇಟ್ಕೊಬೇಕು. ಇವಾಗ ನಾರ್ಮಲಿ ಏನಾಗುತ್ತೆ ಅಂದರೆ, ಎಲ್ಲರೂ ಇವಾಗ ಎಲ್ಲ ಒಂದು ಕಾರ್ಯಕ್ರಮಕ್ಕೆ ಹೋದಾಗ ದೀಪ ಹಚ್ಚೋ ಫೋಟೋ ಸ್ಟ್ಯಾಂಡರ್ಡ್ ಆಗಿದ್ಬಿಡುತ್ತೆ. ದಟ್ ಈಸ್ ನಾಟ್ ದಿ ಫೋಟೋಗ್ರಾಫ್. ನೀವು ದೀಪ ಹಚ್ಚೋದು ಫೋಟೋಗ್ರಾಫ್ಸ್ ಅಲ್ಲ ಅದು. ನೀವು ಹೋದಾಗ ಅಲ್ಲಿ ಏನು ನಡೀತಾ ಇರುತ್ತೆ. ಆಮೇಲೆ ಇನ್ನೊಂದು ಏನಂದರೆ, ನಿಮ್ಮ ಪತ್ರಿಕೆಯಲ್ಲಿ ಎಷ್ಟೋ ಜನ ಫೋಟೋಗ್ರಾಫ್, ಎಲ್ಲ ಪತ್ರಿಕೆ ಫೋಟೋಗ್ರಾಫರ್ಸು ಬಂದಿರ್ತಾರೆ, ಅವ್ರು ಏನು ಡಿಫ್ರೆಂಟಾಗಿ ತೆಗಿತಾರೆ, ನಾನು ಅದಕ್ಕಿಂತ ಡಿಫ್ರೆಂಟ್ ಆಗಿರಬೇಕು ಅನ್ನೋದಿದ್ದರೆ ಮಾತ್ರನೇ ನೀವು ಸಕ್ಸಸ್ ಆಗಲ್ಲ.
0: ಔಟ್ ಆಫ್ ದ ಬಾಕ್ಸ್,
1: ಔಟ್ ಆಫ್ ಬಾಕ್ಸ್, ಔಟ್ ಆಫ್ ದ ಫ್ರೇಮ್ ಅಂತ ಹೇಳ್ತೀವಿ ನಾವು. ಅದು ಅದರಲ್ಲಿ ಹಂಗಿರಬೇಕು.
0: ಸೊ ಈ ಎಮರ್ಜೆನ್ಸಿ ಸುದ್ದಿಗಳು ಬರ್ತಲ್ಲ, ತುರ್ತು ಸುದ್ದಿಗಳನ್ನು ವರದಿ ಮಾಡುವಾಗ ನಿಮ್ಮ ಒಂದು ಸಾಮಾನ್ಯ ದಿನ ಹೇಗಿರುತ್ತೆ? ಈ ಎಮರ್ಜೆನ್ಸಿ ಸಿಚುವೇಶನ್ ಬಂದಿದೆ ಅಥವಾ ಎಮರ್ಜೆನ್ಸಿ ಒಂದು ಸುದ್ದಿನ ನೀವು ರಿಪೋರ್ಟ್ ಮಾಡಬೇಕು, ಸೊ ಆ ದಿನ ನಿಮ್ಮದು ಹೇಗಿರುತ್ತೆ?
1: ಅಲ್ಲಿ ಹೋಗಿ ನೋಡೋ ತನಕ ನಮಗೇನು ಗೊತ್ತಾಗಲ್ಲ. ಒಂದು ಅಲ್ಲಿ ಎಮರ್ಜೆನ್ಸಿ ಫಾರ್ ಎಕ್ಸಾಂಪಲ್ ಒಂದು ಕಡೆ ಫೈರ್ ಆಗಿರುತ್ತೆ, ಇಲ್ಲಾಂದರೆ ಏನೋ ಒಂದು ದೊಡ್ಡ ಸ್ಟ್ಯಾಂಪ್ ಇಡ್ತಾರೆ ಏನೋ ಒಂದು ಆಗಿರುತ್ತೆ. ಅಲ್ಲಿ ನಾವು ಅಲ್ಲಿ ಹ್ಯೂಮನ್ ಆ್ಯಂಗಲು ಜಾಸ್ತಿ ಇರುತ್ತೆ, ಆಮೇಲೆ ಜೊತೆಗೆ ದೇರ್ ಇಸ್ ಲಾಟ್ ಆಫ್ ಕ್ರೌಡ್ ಆಲ್ಸೋ ದೇರ್ ಇನ್ ಆಗಿರುತ್ತೆ. ಅಲ್ಲಿ ಏನಂದರೆ, ನಾವು ವಿ ಶುಡ್ ಬಿ ವೆರಿ ಕೇರ್ಫುಲ್ ದಟ್ ನಾವು ತುಂಬ ಹತ್ತಿರ ಹೋಗ್ಬಿಟ್ಟು ಅವ್ರ ಎಮೋಷನ್ಸ್ ಜೊತೆ ನಾವು ಇದು ಮಾಡೋಕೆ ಹೋಗ್ಬಾರ್ದು. ವಿ ಶುಡ್ ಅವಾಯ್ಡ್ ದಮ್ ಗೋಯಿಂಗ್ ನಿಯರ್ ಟು ದಿ ಸಬ್ಜೆಕ್ಟ್. ನಿಮ್ಮ ಹತ್ರ ಏನಂದರೆ ಲೆನ್ಸಸ್ ಇಟ್ಕೊಂಡಿರ್ಬೇಕು, ಅವಾಗ ಟೆಲಿ ಲೆನ್ಸ್ ಇರಬೇಕು, ಇಲ್ಲಾಂದ್ರೆ ಸ್ವಲ್ಪ ವೈಡ್ ಆ್ಯಂಗಲ್ಸ್ ಇಟ್ಕೊಂಡಿರ್ಬೇಕು. ಜೊತೆಗೆ ಇನ್ನೊಂದು ಏನಂದ್ರೆ, ಅಲ್ಲಿ ಏನೋ ಇವಾಗ ಫಾರ್ ಎಕ್ಸಾಂಪಲ್ ಫೈರ್ ಇಂಜಿನಲ್ಲಿ ಏನೋ ಫೈರ್ ಅವರು ಇದು ಮಾಡ್ತಾ ಇರ್ತಾರೆ, ನಾವು ಒಳಗಡೆ ಹೋಗೋಕೆ ಹೋಗೋದು ಅದೆಲ್ಲ ಇರಬಾರ್ದು. ನಾವು ಅಲ್ಲಿ ಅವ್ರಿಗೆ ಯಾವುದು ಸಮಸ್ಯೆಗಳಾಗದಂಗೆ ನಮ್ಮ ಕೆಲಸನೂ ಆಗಬೇಕು, ಅವ್ರ ಕೆಲಸ ನಾವು ಮಾಡ್ಕೊಂಡಂಗೆ ಇರಬೇಕು, ಬಟ್ ಜನಕ್ಕೆ ಅದನ್ನು ತೋರ್ಸಂಗಿರಬೇಕು. ನಾನು ತುಂಬ ಇದಾಗಿ ಏನು ಏನೋ ಒಂದು ಕಡೆ ಫೈರಿಂಗ್ ಆಗ್ತಾ ಇದ್ದಂಗೆ ನಾವೇನಂದರೆ ವಿ ಶುಡ್ ಗಿವ್ ದಮ್ ಅದರ್ ಪೀಪಲ್ ಟು ವರ್ಕ್ ಆನ್ ದಟ್ ಎಮರ್ಜೆನ್ಸಿ ಟೈಮ್ನಲ್ಲಿ. ನಾವೆಲ್ಲ ಹತ್ರ ಹೋಗ್ಬಿಟ್ಟು ಎಲ್ಲ ಬ್ಲಾಕ್ ಮಾಡಿಕೊಂಡು ಇದು ಮಾಡೋದ್ರಲ್ಲ ಚೆನ್ನಾಗಿರೋದು. ಬಟ್ ಯು ಶುಡ್ ಬಿ ವೆರಿ ಕಾಷಿಯಸ್ ಆ್ಯಂಡ್ ಯು ಶುಡ್ ಬಿ ವೆರಿ ವೆರಿ ಒಂಥರ ಏನು ಅಂತ ಟೈಮಲ್ಲಿ ಸ್ವಲ್ಪ ಡೆಲಿಕೇಟ್ ಇರುತ್ತಲ್ಲ, ಸಿಚುವೇಶನ್ನ ಹ್ಯಾಂಡಲ್ ಮಾಡೋದು ಫೋಟೋಗ್ರಾಫರ್ ಮೇಲೆ ನಿಂತಿರುತ್ತದೆ. ಯಾಕಂದರೆ ನಾವು ಇವಾಗ ಇವಾಗ ಎಷ್ಟೋ ಸತಿ ನೋಡ್ತಾ ಇರ್ತೀವಿ, ನೀವು ನೋಡ್ತಿರ್ತೀರಿ, ಏನೋ ಒಂದು ಇನ್ವೆಂಟ್ ಆಗ್ತಾ ಇರುತ್ತೆ, ಎಲ್ಲೋ ಒಂದು ಆಗ್ತಾ ಇರುತ್ತೆ, ಎಲ್ಲ ಕ್ಯಾಮ್ರಾಮನ್ಗಳೋಗಿ ಸುತ್ಕೊಂಡ್ಬಿಡ್ತಾರೆ, ಅದು ಏನಾಗುತ್ತೆ ಗೊತ್ತಾ, ಹ್ಯಾಪನಿಂಗ್ ಟು ದಿ ದಿಸ್ ಥಿಂಗ್ ಎಮರ್ಜೆನ್ಸಿ ಟೈಮ್ನಲ್ಲಿ. ಅದಕ್ಕೆ ನಾವು ವಿ ಶುಡ್ ಬಿ ವೆರಿ ಕೇರ್ಫುಲ್. ಅದು ನಾವು ಒಂದು ಅಡ್ಡ ಬರೋದು ಇಲ್ಲ ಇದು ಅದೆಲ್ಲ ನಾವು ಮಾಡಲಿಕ್ಕೆ ಹೋಗಿದೆ. ಫೋಟೋಗ್ರಾಫರ್ಸು ನಿಮ್ಮ ಹತ್ರ ಒಂದು ಮೂರು ಇಟ್ಕೊಂಡಿರ್ಬೇಕು, ಒಂದು ವೈಡ್ ಆ್ಯಂಗಲ್ ಲೆನ್ಸ್ ಇಟ್ಕೊಂಡಿರ್ಬೇಕು, ಒಂದು ನಾರ್ಮಲ್ ಲೆನ್ಸ್ ಇಟ್ಕೊಂಡಿರ್ಬೇಕು, ಒಂದು ಟೆಲಿ ಲೆನ್ಸ್ ಇಟ್ಕೊಂಡಿರ್ಬೇಕು. ನೀವು ಟೆಲಿ ಲೆನ್ಸ್ ಇಟ್ಕೊಂಡಿದ್ರೆ ನೀವು ದೂರದಿಂದ ತೆಗಿಬೋದು, ಅದು ನೀವು ಹತ್ತಿರನೇ ಹೋಗಿ ತೆಗಿಬೇಕು ಅನ್ನೋ ನೆಸೆಸಿಟಿ ಏನಿಲ್ಲ. ಅದು ಇದನ್ನೆಲ್ಲ ಹೆಂಗೆ ಗೊತ್ತಾ, ಕ್ಯಾಮ್ರಾಮನ್ಗಳು ಅದನ್ನು ಆಗ ಟೈಮಿಗೆ ತನ್ನ ಕ್ಯಾಮ್ರಾದನ್ನು ಚೇಂಜ್ ಮಾಡಿಕೊಂಡು ತೆಗೆದಾಗ ಮಾತ್ರನೇ ಎಗೋದು. ಎಲ್ಲ ಅಂದ್ರೆ ಏನು ಮಾಡ್ತಾರೆ, ಕೆಲವರು ತುಂಬ ಹತ್ತಿರಕ್ಕೆ ಹೋಗಿ ಸಬ್ಜೆಕ್ಟ್ ಹತ್ರಕ್ಕೆ ಹೋಗೋಕೆ ಹೋಗ್ತಾರೆ, ಮಿಕ್ಕದವ್ರಿಗೆ ಇದಾಗುತ್ತೆ. ಹಾಗಾಗಿ ನನ್ನ ಪ್ರಕಾರ ನಾನು ಹೇಳೋದೇನೆಂದರೆ, ಎನಿ ಕ್ಯಾಮ್ರಾಮನ್ ನ್ಯೂಸ್ ಫೋಟೋಗ್ರಾಫರ್, ಎಸ್ಪೆಷಲಿ ನ್ಯೂಸ್ ಫೋಟೋಗ್ರಾಫರ್ಸ್, ಈ ಶುಡ್ ಹ್ಯಾವ್ ಹ್ಯಾಂಡಲ್ 3 ಲೆನ್ಸಸ್ ಇನ್ ಮಸ್ಟ್ ಅಂಡ್ ಶುಡ್. ವೈಡ್ ಆ್ಯಂಗಲ್ ಇರಲೇಬೇಕು, ಆಮೇಲೆ ಟೆಲಿ ಲೆನ್ಸ್ ಇರಲೇಬೇಕು, ಒಂದು ನಾರ್ಮಲ್ ಲೆನ್ಸ್ ಇರಲೇಬೇಕು. ಅವಾಗಿದ್ದರೆ ಮಾತ್ರ ಏನಾಗುತ್ತೆ ಅಂದರೆ, ನೀವು ನಿಮ್ಮ ಫೋಟೋಗ್ರಾಫ್ಸಲ್ಲಿ ನೀವು ಹೆಂಗೆ ಬೇಕು ಅಂದರೆ ನೀವು ಮಾಡ್ಕೊಬೋದು. ಯಾರಿಗೂ ಹಾರ್ಮ್ ಮಾಡ್ದೇನೆ, ನೀವು ಯಾವ ಥರ ನೀವು ಸಬ್ಜೆಕ್ಟ್ ಮೇಲೆ ಕಾನ್ಸಂಟ್ರೇಟ್ ಮಾಡ್ತೀವಿ ತಿರೋದ್ರ ಮೇಲೆ ನಿಂತ್ಕೊಳ್ತದಲ್ಲ.
0: ಸೊ ಫೋಟೋಗ್ರಾಫರ್ಸ್ಗೆ, ಈ ಪತ್ರಿಕೋದ್ಯಮ ಫೋಟೋಗ್ರಾಫರ್ ಛಾಯಾಚಿತ್ರಕರು ಏನಿರ್ತಾರೋ ಅವರಿಗೆ ಈ ಟೆಕ್ನಿಕಲ್ ನಾಲೆಜ್ ಎಷ್ಟು ಇಂಪಾರ್ಟೆಂಟ್ ಸರ್? ಇವಾಗ ಒಂದು ಕ್ಯಾಮರಾ ಇರುತ್ತೆ, ಕ್ಯಾಮ್ರಾ ಲೆನ್ಸ್ಗಳ ಬಗ್ಗೆ ಅದನ್ನು ಸ್ವಿಚ್ ಮಾಡೋದು ಇಮಿಡಿಯೇಟ್ಲಿ. ಸೊ ಇಲ್ಲೊಂದು ಸೀನ್ ನಡೀತಾ ಇದೆ, ಈ ಸೀನಿಗೆ ಈ ಒಂದು ಲೆನ್ಸ್ ಯೂಸ್ ಮಾಡಬೇಕು, ಈ ಒಂದು ಅದು ಆ ನಾಲೆಜ್ ಎಷ್ಟು ಇಂಪಾರ್ಟೆಂಟ್?
1: ಅದು ದಟ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್, ದಟ್ಸ್ ವಾಟ್ ಐ ಆಮ್ ಸೇಯಿಂಗ್. ಇವಾಗ ನೀವು ಏನಂದ್ರೆ, ನಾನು ಹೇಳಿದ್ದೆ ಏನಂದ್ರೆ, ಇವಾಗ ಫಾರ್ ಎಕ್ಸಾಂಪಲ್ ನೀವು ಏನೋ ಒಂದಿರುತ್ತೆ, ನೀವು ಅಲ್ಲತ್ರ ಹೋಗೋದು ನೆಸೆಸಿಟಿ, ನೀವು ಟೆಲಿ ಲೆನ್ಸಲ್ಲೇ ತೆಗಿಬೋದು. ಇಲ್ಲಾಂದ್ರೆ ನಾರ್ಮಲ್ ಲೆನ್ಸ್ ಅಂತ ಬರುತ್ತೆ, 100 mm ಬರುತ್ತೆ, ಇಲ್ಲ ಫಿಕ್ಸ್ಡ್ 100 mm ಟು 50 mm ಬರುತ್ತೆ, ಅದು ಬರುತ್ತೆ. ಸೊ ಹಾಗಾಗಿ ನಾನು ನನ್ನ ಪರ್ಸ್ನಲ್ ಒಪಿನಿಯನ್ ಅಂದರೆ, ಆ್ಯಸ್ ಎ ಫೋಟೋಗ್ರಾಫರ್ ನಾನು ಅಂದಿದ್ದಂಗೆ, ನೀವು ಆ ಸಿಚುವೇಷನ್ಗೆ ನೀವು ಲೆನ್ಸ್ ಚೇಂಜ್ ಮಾಡಬೇಕು. ಇವಾಗೇನು ಲೆನ್ಸ್ ಚೇಂಜ್ ಮಾಡೋ ನೆಸೆಸಿಟಿ ಇಲ್ಲ, ಟೆಕ್ನಾಲಜಿ ತುಂಬ ಬೆಳೆದಿದೆ. ಕೆಲವು ಲೆನ್ಸಲ್ಲಿ ವೈಡ್ ಆ್ಯಂಗಲಿಂದ ಹಿಡಿದು ಟೆಲಿ ಲೆನ್ಸ್ ಒಂದೇ ಬರುತ್ತೆ. ಬಟ್ ಏನಂದರೆ, ನೀವು ಯು ಶುಡ್ ಬಿ ಆ ಟೈಮ್ನಲ್ಲಿ ನೀವು ಹೆಂಗೆ ಅಡ್ಜಸ್ಟ್ ಮಾಡ್ಕೊಂಡು ತೆಗಿದ್ರೆ ಅದು ಪ್ಯೂರ್ಲಿ ಆನ್ ಸಬ್ಜೆಕ್ಟ್ ಮೇಲೆ ಹೋಗುತ್ತೆ, ಆಮೇಲೆ ಫೋಟೋಗ್ರಾಫರ್ ಲಾಸ್ಟ್ ಸೆನ್ಸರ್ ಹೆಂಗೆ ಹೊಡ್ಕೋಕತ್ತೆ ಅದ್ರ ಮೇಲೆ ಹೋಗುತ್ತೆ ಅಷ್ಟೇ.
0: ನಿಮ್ಮ ಜೊತೆ ಮಾತುಕತೆಯನ್ನು ಇನ್ನೂ ಮುಂದುವರಿಸ್ತೀನಿ. ಅದಕ್ಕಿಂತ ಮುಂಚೆ ಒಂದಷ್ಟು ಸ್ನೇಹಿತರು ಕೂಡ ಆಲ್ರೆಡಿ ನಮಗೆ ಫೋಟೋಗಳನ್ನು ಕಳಿಸ್ತಾ ಇದ್ದಾರೆ. ಸೊ ಆ ಒಂದು ಫೋಟೋಗಳನ್ನು ನೀವು ಕೂಡ ನೋಡಿ. ಈ ಸುದ್ದಿ ವಿಭಾಗದಲ್ಲಿ ಅಂದರೆ ನ್ಯೂಸ್ಗಳಲ್ಲಿ ನೀವು ಕಂಡಂತಹ ಒಂದು ಮರೆಯಕ್ಕಾಗದೇ ಇರುವಂತಹ ಒಂದು ಚಿತ್ರ ನಿಮಗೆ ಯಾವುದಾದ್ರೂ ಗೊತ್ತಿದ್ರೆ, ಅಥವಾ ನೀವು ಒಂದು ಯಾವುದಾದ್ರೂ ಒಂದು ಚಿತ್ರವನ್ನು ಎಲ್ಲಾದರೂ ಹೊಡೆದು ಅದಕ್ಕೊಂದು ಕತೆ ಇದ್ದರೆ ನೀವು ಅದನ್ನು ನಮ್ಮ ಜೊತೆ ಹಂಚ್ಕೊಳ್ಬೋದು. 9489901013 ಈ ಒಂದು ಸಂಖ್ಯೆಗೆ. ವೆಂಕಟೇಶ್ ಸರ್ ಅವ್ರ ಜೊತೆ ಮಾತುಕತೆ ಮುಂದುವರಿಯುತ್ತೆ. ಅದಕ್ಕಿಂತ ಮುಂಚೆ ಒಂದು ಗೀತೆಯನ್ನು ಕೇಳಿ ಬೇಗ ವಾಪಸ್ ಬನ್ನಿ.

0: ಸಮಯ ಆಗಿರೋದು 4:25 ಕೇಳ್ತಾ ಇದ್ರ ಆಕಾಶವಾಣಿ ಬೆಂಗಳೂರು ಎಫ್ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲನ್ನ ನನ್ನ ಜೊತೆ ಇವತ್ತಿನ ಕಾರ್ಯಕ್ರಮದಲ್ಲಿ ಗೌರವಾನ್ವಿತ ಛಾಯಾಚಿತ್ರ ಪತ್ರಕರಾದಂತಹ ಶ್ರೀ ವೆಂಕಟೇಶ್ವರ್ ಅವರು ಇದ್ದಾರೆ. ಸೊ ಅವ್ರ ಜೊತೆ ಮಾತುಕತೆಯನ್ನ ಮುಂದುವರಿಸ್ತಾ ಇದ್ದೀನಿ, ಒಂದಷ್ಟು ಪ್ರಶ್ನೆಗಳು ಕೂಡ ರೆಡಿ ಮಾಡಿಕೊಂಡು ಬಂದಿದ್ದೀವಿ. ಸೊ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ಸರ್. ಸೊ ಪ್ರಶ್ನೆಗಳು ಮುಂದೆ ಹೋಗ್ತಾ ಇದೆ. ಸೊ ಸಾಮಾನ್ಯ ಸುದ್ದಿ ಛಾಯಾಚಿತ್ರ ಮತ್ತು ಕಲಾತೀತ ಐಕಾನಿಕ್ ಛಾಯಾಚಿತ್ರಕ್ಕೆ ಇವೆರಡರ ನಡುವೆ ಇರುವಂತಹ ವ್ಯತ್ಯಾಸ ಏನು?
1: ಈ ಸಾಮಾನ್ಯ ಛಾಯಾಚಿತ್ರ ಅಂದ್ರೆ ಏನಾಗುತ್ತೆ, ಜನ ನೋಡ್ಬಿಟ್ಟು ಅಷ್ಟು ತಲೆ ಇಟ್ಕೊಳ್ಳಲ್ಲ. ಕಲಾತ್ಮಕ ಅಂದ್ರೆ ಏನಾಗುತ್ತೆ ಅಂದರೆ ಅದನ್ನ ನೋಡಿದಾಗ ಏನನ್ಸುತ್ತೆ, ಒಂದ್ಸತಿ ನೋಡಿದಾಗ ಎರಡು ಸತಿ ನೋಡಿದಾಗ ಅವರು ಅದನ್ನು ಅಬ್ಸರ್ವ್ ಮಾಡಿಬಿಟ್ಟು ಒಂದು ಅದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಾರೆ. ಅದು ಅಷ್ಟೇ ಡಿಫ್ರೆನ್ಸ್, ಇನ್ನೇನಿಲ್ಲ. ಇವಾಗ ಫಾರ್ ಎಕ್ಸಾಂಪಲ್ ಕಾಮನ್ ಪಿಕ್ಚರ್ ಅದು ಸುಮ್ಮನೆ ನೋಡ್ತಾರೆ, ತಿರುಗಿಸಿ ಹಾಕ್ತಾರೆ. ಒಳ್ಳೆ ಪಿಕ್ಚರ್ನ ನೋಡಿದಾಗ ಏನಾಯ್ತು, ನೋಡ್ಬೇಕಪ್ಪ ಈ ಪಿಕ್ಚರ್ ನಿನ್ಸಾಗ, ಒಂದ್ಸತಿ ತಿರುಗಿಸಿರೋ ವಾಪಸ್ ತಿರುಗಿಸ್ಬಿಟ್ಟು ನೋಡ್ತಾರೆ, ಈ ಪಿಕ್ಚರ್ ಚೆನ್ನಾಗಿದೆ ಅದು ಅಲ್ಲೇನೋ ಅದರಲ್ಲಿ ಒಂದು ಇದೆ. ಸೊ ಮನುಷ್ಯನಿಗೆ ಏನಂದರೆ ಅವರು ಕೆಲವು ಡಿಸಿಷನ್ಸ್ ತೊಗೊತಾರಲ್ಲ ಕಾಮನ್ ಮ್ಯಾನು, ಅದು ನಮ್ಗೆ ಗೊತ್ತಾಗೋದಿಲ್ಲ. ಬಟ್ ಮುಂದೊಂದು ಇರುತ್ತೆ, ಯಾವುದಾದ್ರೊಂದು ಒಳ್ಳೆ ಪಿಕ್ಚರ್ ಇತ್ತು ಅಂದರೆ ಯಾರೇ ಕಾಮನ್ ಮ್ಯಾನ್ ಆಗಿರಲಿ, ಆ ಪಿಕ್ಚರ್ನ ಒಂದು 2-3 ಸತಿ ನೋಡ್ಬಿಟ್ಟು ಅದ್ರ ಬಗ್ಗೆ ತಂದೇ ಆದಂಥ ಒಂದು ಕಲ್ಪನೆ ಮಾಡ್ಕೊಂಡಿರ್ತಾರೆ. ಹಾಗಾಗಿ ಅದರಲ್ಲಿ ಬೆಸ್ಟ್ ಅಂದ್ರೆ ಏನಂದ್ರೆ ಕಲಾತ್ಮಕ ಪಿಕ್ಚರ್ಗಳಿಗೆ ಇವತ್ತಿಗೂ ಸ್ಕೋಪ್ ಇದೆ.
0: ಅದು ನಿಮ್ಮ ಕ್ರಿಯೇಟಿವಿಟಿ
1: ಅದು ಈಚ್ ಅಂಡ್ ಎವ್ರಿ ಫೋಟೋಗ್ರಾಫರ್ಸ್ ಬರುವಂತದ್ದು.
0: ಹೌದು, ಒಳ್ಳೆಯ ಛಾಯಾಚಿತ್ರದಲ್ಲಿ ಅಂತಃಪ್ರಜ್ಞೆ ಪಾತ್ರ ಹೆಚ್ಚ ಅಥವಾ ತಾಂತ್ರಿಕ ಕೌಶಲ್ಯತೆ ಹೆಚ್ಚ ಸರ್?
1: ತಾಂತ್ರಿಕತೆ ಸೆಕೆಂಡರಿ ಆಗುತ್ತೆ, ಪ್ರಜ್ಞೆ ಇಸ್ ಮೋರ್.
0: ಸೊ ನಿಮ್ಮ ಅಂತಃಪ್ರಜ್ಞೆನೇ
1: ತುಂಬಾ ಪ್ರಜ್ಞೆನೇ ಇರಬೇಕು. ತಾಂತ್ರಿಕತೆ ಫಾರ್ ಎಕ್ಸಾಂಪಲ್ ಒಂದೊಂದು ಸತಿ ಮಿಸ್ಟೇಕ್ಸ್ ಆಗುತ್ತೆ. ತಾಂತ್ರಿಕ ಅಂದ್ರೆ ಏನಂದ್ರೆ ನಾವು ಒಂದೊಂದು ಫೋಟೋ ತೆಗೆದ ಹಂಡ್ರ ಆಗಿರ್ಬೋದು, ಓವರ್ ಆಗಿರ್ಬೋದು, ಅದು ನಮ್ಮ ಮಿಸ್ಟೇಕ್ ಆಗಿರುತ್ತೆ. ಸೊ ಅದನ್ನ ನಾವು ತೆಗಿಯೋಕ್ಕಿಂತ ಮುಂಚೆ ನಾವು ನಮ್ಮ ವ್ಯೂ ಫೈಂಡರ್ ನೋಡ್ಕೊಬೇಕು ಸರಿಯಾಗಿದೆಯಾ ಇಲ್ಲ ಅಂತ.

0: ಬಟ್ ಏನಂದ್ರೆ ಏನೇ ತೆಗಿಬೇಕಾದ್ರೆ ಅದು ಇದಿರಬೇಕು, ಮೋಸ್ಟ್ ಇಂಪಾರ್ಟೆಂಟ್ ಯು ಶುಡ್ ಬಿ ವೆರಿ ಶಾರ್ಪ್ ಇರಬೇಕು.
1: ಮತ್ತೆ ಇನ್ನೊಂದು ಪ್ರಶ್ನೆ ಅಂತಂದ್ರೆ, ಅತ್ಯುತ್ತಮ ಸುದ್ದಿ ಛಾಯಾಚಿತ್ರ ತಾಂತ್ರಿಕವಾಗಿ ಪರಿಪೂರ್ಣವಾಗಿರಬೇಕಾ?
0: ಇಲ್ಲ,
1: ಹಂಗೇನಿಲ್ವಾ. ಸೊ ನಾರ್ಮಲ್ ಟೆಕ್ನಿಕಲ್ ಗ್ಲಿಚ್
0: ಅಲ್ಲ, ಒಂದು ನೀವೇನ್ ತಿಳಿಸ್ತೀರಿ ಅನ್ನೋದು ಇರುತ್ತಲ್ಲ, ಅವಾಗ ಔಟ್ ಆಫ್ ಫೋಕಸ್ ಆಗಿರುತ್ತೆ ಸ್ವಲ್ಪ, ಅದನ್ನ ನೀವು ತಲೆ ಕೆಡಿಸ್ಕೊಳ್ಕೋಬಹುದು. ಆ ಪಿಕ್ಚರ್ ಚೆನ್ನಾಗಿದೆಯಾ, ನನ್ನ ಅಭಿಪ್ರಾಯದಲ್ಲಿ ಅದು.
1: ಸೊ ಯಾವ ಭಾವನೆಗಳನ್ನ ಪ್ರಾಮಾಣಿಕವಾಗಿ ಸೆರೆ ಹಿಡಿಯೋದು ತುಂಬಾ ಕಷ್ಟ?
0: ಹ್ಯೂಮನ್ ಇಂಟ್ರೆಸ್ಟ್ ಇದೆಯಲ್ಲ.
1: ಸೊ ನೀವು ಯಾವ್ದಾದ್ರೂ ಈ ತರ ಸಂದರ್ಭನ ಎನ್ಕೌಂಟರ್ ಮಾಡಿದ್ರೆ?
0: ಸುಮಾರು ಮಾಡಿದ್ವಿ.
1: ನಿಮ್ಗೆ ಹೇಗಿರುತ್ತೆ ಸರ್ ಆ ಸಿಚುವೇಶನ್, ನಿಮ್ಗೆ ಹೇಗಿರುತ್ತೆ ಅಂದ್ರೆ ಅಲ್ಲಿ ನಿಮ್ಮ ಒಳಗಿನ ಭಾವನೆಗಳು ಯಾವ ರೀತಿ ಇರುತ್ತೆ?
0: ನಾವು ಸ್ವಲ್ಪ ಇದಾಗ್ತೀವಿ, ಒಂದೊಂದ್ಸತಿ ಎಮೋಷನ್ ಆಗ್ತೀವಿ ಫೋಟೋ ತೆಗಿಬೇಕಾದಾಗ. ಯಾಕಂದ್ರೆ ಫಸ್ಟ್ ಏನಾಗ್ತಿತ್ತು ಅಂದ್ರೆ, ನಾವು ತೆಗೆದಾಗ ನಾವು ಫೋಟೋ ಡೆವಲಪ್ ಆಗೋದಾಗ ನಮ್ಗೆ ಗೊತ್ತಾಗ್ತಾ ಇರಲಿಲ್ಲ.
1: ಹೌದು,
0: ಅವಾಗ ಏನಪ್ಪ ನಾವೇನೋ ಒಂದು ತಲೆಯಲ್ಲಿ ಇಟ್ಕೊಂಡಿರ್ತೀವಿ, ಆ ಹ್ಯೂಮನ್ ಆ್ಯಂಗಲ್ ಇರೋದಿಲ್ಲ ಮೇಡಮ್, ಹ್ಯೂಮನ್ ಇದೆಯಲ್ಲ, ದಟ್ ಈಸ್ ಒನ್ ಆಫ್ ದಿ ಬೆಸ್ಟ್. ಆಮೇಲೆ ಅವರು ಈಚ್ ಆ್ಯಂಡ್ ಎವ್ರಿ ಪರ್ಸನ್ ಗಾಟ್ ದೇರ್ ಓನ್ ಎಮೋಷನ್ಸ್, ಆಮೇಲೆ ಫೇಶಿಯಲ್ ಎಕ್ಸ್ಪ್ರೆಷನ್ಸ್ ಬೇರೆ ಬೇರೆ ಥರ ಇರುತ್ತವೆ, ಅದನ್ನ ಆಟ ಆಡ್ತಾ ಇರ್ಬೋದು ನಾವು ಫೋಟೋಗ್ರಫಿನ ಇರ್ಬೋದು. ಏನಂದ್ರೆ ನಿಮ್ಗೆ ಇವಾಗ ಏನು ಆವಾಗ ಏನು ಮಾಡ್ತೀವಿ ಅಂದರೆ, ತೆಗೆದುಬಿಟ್ಟಾದ್ಮೇಲೆ ಡೆವಲಪ್ ಮಾಡಬೇಕು, ಡೆವಲಪ್ ಮಾಡಿ ನೆಗೆಟಿವ್ ನೋಡಿ ಅದಾದ್ಮೇಲೆ ಪ್ರಿಂಟ್ ಆಗೋ ತನಕ ನಮಗೆ ಟೆನ್ಷನ್ ಇರ್ತಿತ್ತು. ಇವಾಗ ಏನಾಗಿದೆ ಅಂದರೆ ಡಿಜಿಟಲ್ ಬಂದ್ಬಿಟ್ಟು ಏನಾಗಿದೆ, ತೆಗೆದ ತಕ್ಷಣ ನೋಡ್ತೀವಲ್ಲ, ಅದು ಸ್ವಲ್ಪ ಇದಾಗ್ತದೆ ನಮಗೆ ಆ್ಯಸ್ ಎ ಫೋಟೋಗ್ರಾಫರ್ ಆಗಿ, ನನಗೆ ಸ್ವಲ್ಪ ಇದನ್ನಿಸ್ತಾ ಇದೆ.
1: ಸೊ ಈ ಛಾಯಾಚಿತ್ರ ಪತ್ರಕರ್ತರಾಗಿ ಮಾನವೀಯತೆ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಸರ್, ಆ ಒಂದು ಭಾವನೆ ಅಥವಾ ಆ ಒಂದು ಆ್ಯಂಗಲ್ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ?
0: ಅಲ್ಲ, ಒಂದು ಈ ಕ್ವಶನ್ ಸ್ವಲ್ಪ ಕಷ್ಟದ ಕ್ವಶನ್. ಯಾಕಂದರೆ ಮಾನವೀಯತೆ ಇರಬೇಕು ಒಂದು, ಬಟ್ ಅಲ್ಲಿ ಏನು ನಡೀತಾ ಇದೆ ಅನ್ನೋದನ್ನು ತೋರಿಸ್ಬೇಕಾಗಿರೋದು ನಮ್ಮ ಕರ್ತವ್ಯ.
1: ಹೌದು,
0: ಇವಾಗ ಯಾರೋ ಒಬ್ಬರು ಏನೋ ಒಂದು ಆಕ್ಸಿಡೆಂಟ್ ಆಗಿರೋ ಏನೋ ಆಗಿರೋ ತಿನ್ಕೊಂಡು ನಾನು ತೆಗಿಬೇಕು ಅಂತ ಇರುತ್ತೆ, ತೆಗೆದುಬಿಟ್ಟು ಅವ್ರಿಗೆ ಆ್ಯಂಬುಲೆನ್ಸಲ್ಲಿ ಕೂರಿಸ್ಬೇಕು, ತೊಗೊಂಡು ಮಲಗಿಸ್ಬೇಕು ಅನಿಸುತ್ತೆ, ಎಲ್ಲ ಅನಿಸುತ್ತೆ. ಬಟ್ ಏನಾಗುತ್ತೆ ಗೊತ್ತಾ ನನಗೆ, ಆ ಮೂಮೆಂಟಲ್ಲಿ ಏನಿಸುತ್ತೆ ಅಂತ, ಆ್ಯಸ್ ಎ ಫೋಟೋಗ್ರಾಫರ್ ಫೋಟೋ ತೆಗೆದುಬಿಟ್ಟು ಆಮೇಲೆ ಮಾಡೋಣ ಅನ್ನಿಸ್ತಾರೆ, ಇದು ಬರುತ್ತೆ. ಸೊ ನನಗನ್ಸುತ್ತೆ ಎರಡೂ 50-50 ಅಂತ ಅನ್ಕೊಬೋದು.
1: ವೃತ್ತಿಗೂ
0: ಕೊಡಬೇಕು, ಹ್ಯೂಮ್ಯಾನಿಟಿಗೂ ಇರಬೇಕು, ಎರಡಕ್ಕೂ ಕೊಡಬೇಕು.
1: ಸೊ ತುಂಬ ಕಷ್ಟ ಆಗಿರುವಂತಹ ಸಂದರ್ಭ ಯಾವ್ದಾದ್ರು ಎಕ್ಸ್ಪ್ಲೇನ್ ಮಾಡ್ತೀರಾ ನೀವು, ಅಂದರೆ ಇಂಥ ಒಂದು ಸಂದರ್ಭದಲ್ಲಿ ನೀವು ಅಲ್ಲಿದ್ರಿ, ಆ ಒಂದು ಸೀನ್ ಅದನ್ನು ನೋಡೋಕ್ಕೆ ಆಗ್ತಾ ಇರಲಿಲ್ಲ ನನಗೆ, ಆ ಥರದ್ದು ಯಾವುದಾದ್ರೂ ಒಂದು ಘಟನೆ?
0: ನನ್ನ ಜೀವನದಲ್ಲಿ ಸುಮಾರಿದೆ, ಬಟ್ ಒಂದಂತೂ ಹೇಳ್ಬೋದು ಸುನಾಮಿ. ಸುನಾಮಿನಲ್ಲಿ ನಾನು ನಾಗಪಟ್ಟಣಮ್ಮು, ವೇಲಾಂಗಣಿ, ಆಮೇಲಿಂದ ಕಡಲೂರು, ಚೆನ್ನೈ, ಪಾಂಡಿಚೇರಿ ಎಲ್ಲ ಸುತ್ತು ಬಂದಿದ್ದೀನಿ. ಅದು ಎಲ್ಲ ಕಡೆಯೂ ಹೇಳಿದೆ ನಾನದು. ಈ ವೇಲಾಂಗಣಿನಲ್ಲಿ ಫುಲ್ಲು ಅಲ್ಲೇ ಬಂದು ಹೊಡೆದು ಹೊಟ್ಟೋಗಿ ಸುಮಾರು ಜನ ಸತ್ತೋದ್ರಲ್ಲಿ, ಒಂದು ಚಿಕ್ಕ ಮಗು, ಅರೌಂಡ್ 1 ವರ್ಷದ 2 ವರ್ಷದ ಮಗು, ಚಿಕ್ಕ ಮಗು, ಎಂಟೈರ್ ಫ್ಯಾಮಿಲಿ ವಾಶ್ ಔಟ್ ಆಗೋಗಿತ್ತು, ಆ ಮಗು ಮಾತ್ರ ಉಳ್ಕೊಂಡಿತ್ತು. ಆ ಮಗುನ ಯಾರು ಎತ್ಕೊಂಡು ಹೋಗಿದ್ದಿರಂತೆ, ರಿಲೇಟಿವ್ಸ್ ಯಾರು ಎತ್ಕೊಂಡು ಹೋಗಿದ್ದಿರಂತೆ, ಹಾಗಾಗಿ ಆ ಮಗು ಉಳ್ಕೊಂತು. ಆ ಮಗು ಅಳ್ತಾ ಇತ್ತು ನಾನು ಫೋಟೋ ತೆಗಿದಾಗ, ಸಾಯಂಕಾಲ 3:00, 4:00, 5 ಗಂಟೆಯಲ್ಲಿ ನಾನು ನೋಡ್ತಾ ಇದ್ದೆ. ಆ ಮಗು ಅಳ್ತಾನೇ ಇತ್ತು, ಕಣ್ಣಲ್ಲಿ ನೀರು ಬರ್ತಾ ಇತ್ತು, ಎಲ್ಲ ಚಿಕ್ಕ ಮಗು. ನಾನು ಶೂಟ್ ಮಾಡಿದೆ, ಸುಮಾರು ಫ್ರೇಮ್ಸ್ ಶೂಟ್ ಮಾಡಿದೆ. ಆಮೇಲೆ ನಾನು ಯಾಕೆ ಇಷ್ಟು ಮಗು ಇಷ್ಟೊಂದು ಅಳ್ತಾ ಇದೆ ಅಂತಂದ್ಬಿಟ್ಟು ಅಲ್ಲಿ ಪಕ್ಕದಲ್ಲಿರೋರಿಗೆಲ್ಲ ಹೋಗಿ ಕೇಳಿದೆ. ಅಲ್ಲೊಬ್ರು ತಮಿಳಲ್ಲಿ ಒಬ್ರು ತಾತ, ತಮಿಳ್ನಾಡಲ್ಲಿ ಒಂದು ವಯಸ್ಸಾಗಿರೋ ತಾತ ಪಕ್ಕದಲ್ಲಿ ಕೂತಿದ್ರು, ಏನು ಏನಕ್ಕೆ ಈ ಮಗು ಹಿಂಗೆ ಹೇಳ್ತಾ ಇದೆ ಏನು ಅಂತ. ಇಲ್ಲ, ಫ್ಯಾಮಿಲಿಯವರೆಲ್ಲ ಯಾರೂ ಇಲ್ಲ, ಮಗು ಇದಾಗ್ಬಿಟ್ಟಿದೆ, ಆಫನ್ ಚೈಲ್ಡ್ ಆಗಿದೆ, ಯಾರು ನೋಡ್ಕೊಳ್ಳೋರಿಲ್ಲ. ಬಟ್ ಅಲ್ಲೆಲ್ಲ ನೋಡ್ಕೊಂತಿದ್ದಾರೆ, ಬಟ್ ಆ ಮಗು ನೋಡ್ಕೊಳ್ಳೋರು ಯಾರೂ ಇಲ್ಲ. ಹಾಗಾಗಿ ಅವ್ರ ಅಮ್ಮ ಅಪ್ಪನೆಲ್ಲ ಅದು ಇದು ಮಾಡ್ತಾ ಇದೆ ಅಂತ ಹೇಳಿದ್ರು. ಆಮೇಲೆ ಹಂಗೆ ನಾನೇನು ಮಾಡಿದೆ, ಹಂಗೆ ನಡ್ಕೊಂಡು ಹೋದೆ ಬಬ್ಬದ್ದು. ಆ ಮಗುದೆಲ್ಲ ಫೋಟೋ ತೆಗೆದೆ. ಆಮೇಲೆ ಅವಾಗ ನಮ್ಮ ಕೈಯಲ್ಲಿ ಏನು ಮಾಡೋಂಗೆ ಇರಲಿಲ್ಲ, ತುಂಬ ಎಮೋಷ್ನಲ್ ಫೀಲಿಂಗ್ ಇತ್ತು ನನಗೂ. ಆಮೇಲೆ ಹಂಗೆ ನಡ್ಕೊಂಡು ಹೋಗ್ತಾ ಹೋಗ್ತಾ ಇದ್ದೆ. ಒಬ್ಬರು ತಾತ ಒಬ್ಬರು ಅರೌಂಡು 85-90 ವರ್ಷ ಇರ್ಬೋದು, ಕನ್ನಡಕ್ಕೆ ಹಾಕ್ಕೊಂಡು ಮೀಸೆ ಬಿಟ್ಕೊಂಡು ಕೆಳಗೆ ಕೂತಿದ್ರು. ಕೇಳಿದೆ, ನನಗೆ ಸ್ವಲ್ಪ ತಮಿಳು ಬರುತ್ತೆ, ಏನು ಯಾಕೆ ಹಿಂಗಾಗಿದೆ ಹಿಂಗೆ ಏನು ಅಂತ. ಅವ್ರು ಒಂದೇ ಒಂದು ಮಾತು ಹೇಳಿದ್ದು ಅಷ್ಟೆ. ಅವರು ಅಷ್ಟೆಲ್ಲ ಜನ ಇದಾಗಿದ್ದಾರೆ, ಅವ್ರಿಗಲ್ಲಿ ನೀರು ಸಿಗ್ತಾ ಇಲ್ಲ, ಪಕ್ಕದಲ್ಲಿ ಸಮುದ್ರ ಇದೆ, ಅವ್ರಿಗೆ ಸರಿಯಾಗಿರೋದು ಐಟಮ್ಸ್ ಬರ್ತಾ ಇಲ್ಲ. ಯಾಕೆಂದರೆ ಇನ್ನೂ ಬರಬೇಕು. ನಾನು ಆ್ಯಕ್ಚುಲಿ ಐ ವಾಸ್ ಸೆಕೆಂಡ್ ಡೇ ಥರ್ಡ್ ಡೇ ಅಲ್ಲಿದ್ದೆ, ಇನ್ನೂ ಎಲ್ಲ ಹೊರಟೋಗಿತ್ತು, ಮನೆಯೆಲ್ಲ ಕೊಚ್ಕೊಂಡು ಹೊರಟೋಗಿತ್ತು ಅಲ್ಲಿ. ಆ ತಾತ ಒಂದು ತಮಿಳಲ್ಲಿ ಒಂದು ಒಳ್ಳೆ ಮಾತು ಹೇಳಿದ್ರು, ಕಡಲೆಲ್ಲ ತಣ್ಣಿ ಇರ್ಕೋದು, ಕುಡಿಕರಿಗೆ ತಣ್ಣಿ ಇಲ್ಲ ಅಂತಂದರು. ಅಂದರೆ ಸಮುದ್ರದಲ್ಲೆಲ್ಲ ಫುಲ್ ನೀರಿದೆ, ನನಗೆ ಕುಡಿಯೋಕ್ಕೆ ನೀರಿಲ್ಲ, ಸಿಗ್ತಾಯಿಲ್ಲ ಅಂದರು. ಸಿ ಆವಾಗ ನನಗೆ ಅನಿಸ್ತು, ನನಗೆ ಸಿ ನೇಚರ್ ಮುಂದೆ ಅದೊಂದು ಆ ಥರ ಸುಮಾರಿದೆ. ಬಟ್ ದಿಸ್ ಇಸ್ ವೆರಿ
1: ಎಮೋಷನಲ್ ಸಿಚುವೇಶನ್. ಹೌದು. ಸೊ ನಿಮ್ಮ ವೃತ್ತಿ ಜೀವನದಲ್ಲಿ ಅತ್ಯಂತ ಭಾವನಾತ್ಮಕವಾಗಿ ಕಠಿಣವಾದ ನಿಯೋಜನೆ ಯಾವುದಾದ್ರೂ ಇದೆಯಾ?
0: ಸುಮಾರಿದೆ.
1: ಓಕೆ, ಸೊ ಇದ್ರ ಬಗ್ಗೆ ಮಾತಾಡೋಣ ಈ ಒಂದು ಹಾಡಿನ ನಂತರ. ಸ್ನೇಹಿತರೆ, ನೀವು ಕೂಡ ಸಾಕಷ್ಟು ಸ್ನೇಹಿತರು ನಮಗೆ ಸಂದೇಶಗಳನ್ನು ಕಳಿಸಿದ್ದೀರಿ. ಮೈಸೂರಿನ ಅವರು ಆದಂತಹ ರಂಗಸ್ವಾಮಿ ಅವರು ಸಂದೇಶವನ್ನು ಕಳಿಸಿದ್ದಾರೆ, ವಿ ಕೆ ಮೂರ್ತಿ ಅವರು ಸಂದೇಶವನ್ನು ಕಳಿಸಿದ್ದಾರೆ, ಹಾಗೆ ದೀಪಾ ಅವರು ಸಂದೇಶವನ್ನು ಕಳಿಸಿದ್ದಾರೆ, ದಿನೇಶ್ ಅವರು ಸಂದೇಶವನ್ನು ಕಳಿಸಿ ಒಂದಷ್ಟು ಜನ ನಿಮ್ಮ ಭಾವಚಿತ್ರಗಳು, ನೀವು ತೆಗೆದಿರುವಂತಹ ಭಾವಚಿತ್ರಗಳನ್ನು ಶೇರ್ ಮಾಡಿಕೊಂಡಿದ್ದೀರಿ. ಹಾಗೆ ನೀವು ಸುದ್ದಿ ಡಿಪಾರ್ಟ್ಮೆಂಟಲ್ಲಿ, ನ್ಯೂಸ್ ಡಿಪಾರ್ಟ್ಮೆಂಟಲ್ಲಿ ಕಂಡಂತಹ ಚಿತ್ರಗಳನ್ನು ಕೂಡ ಶೇರ್ ಮಾಡಿಕೊಂಡಿದ್ದೀರಿ. ಇದನ್ನು ಡೆಫಿನೆಟ್ಲಿ ನಾನು ಸರಿಗೆ ತೋರಿಸ್ತೀನಿ. ಸೊ ಯಾವ ಒಂದು ಚಿತ್ರ ಚೆನ್ನಾಗಿದೆ ಅಂತ ಸರ್ ಖಂಡಿತ ಕಾರ್ಯಕ್ರಮದ ಕೊನೆಯಲ್ಲಿ ಹೇಳ್ತಾರೆ. ಕಾರ್ಯಕ್ರಮವನ್ನು ಕೇಳ್ತಾರೆ, ಇದು FM Rainbow 101.3 MHz.

0: ಸಮಯ ಆಗಿರೋದು 4:37 ಕೇಳ್ತಾ ಇದ್ದೀರಾ ಆಕಾಶವಾಣಿ ಬೆಂಗಳೂರು ಎಫ್ಎಂ ರೇನ್ಬೋ 101.3 ಮೆಗಾ ಹರ್ಟ್ಸ್. ನಮ್ಮ ಜೊತೆ ಇದ್ದಾರೆ ಪತ್ರಕರ್ತ ಛಾಯಾಚಿತ್ರಕರಾದಂತಹ ವೆಂಕಟೇಶ್ ಅವರು ನಮ್ಮ ಜೊತೆ ಇದ್ದಾರೆ. ಸೊ ಪ್ರಶ್ನೆಯನ್ನ ಮುಂದುವರಿಸ್ತೀನಿ ಸರ್, ನಿಮ್ಮ ವೃತ್ತಿ ಜೀವನದಲ್ಲಿ ಅತ್ಯಂತ ಭಾವನಾತ್ಮಕವಾಗಿ ಕಠಿಣವಾದಂತಹ ನಿಯೋಜನೆ ಯಾವುದಾದ್ರೂ ಇದೆಯಾ ಅಂತ. ಆಫ್ ಏರ್ ಮಾತಾಡ್ತಾ ಇದ್ವಿ ನಾವು, ಸಾಕಷ್ಟು ಇದೆ ಹೇಳೋದಕ್ಕೆ ಕಷ್ಟ ಅಂತ.
1: ಸುಮಾರಿದೆ ಹೇಳಿದ್ರೆ ಕೆಲವೆಲ್ಲ ತುಂಬಾ ಇದಾಗಿದೆ, ಭಾವನಾತ್ಮಕ ಇದೆ.
0: ಓಕೆ,
1: ಅದು ನನಗನ್ಸುತ್ತೆ ಈ ಇದಕ್ಕೆ ಸರಿ ಇಲ್ಲ ಅನ್ಸ್ಬೇಡ ಅಂತ.
0: ಓಕೆ, ಮಾನವೀಯತೆ ಪತ್ರಿಕೋದ್ಯಮಕ್ಕಿಂತ ಮುಖ್ಯ ಅಂತ ಭಾವಿಸಿ ಕ್ಯಾಮ್ರಾ ಕ್ಲಿಕ್ ಮಾಡದೇ ಇದ್ದಂತಹ ಸಂದರ್ಭ ಯಾವಾಗಾದ್ರೂ ಇದೆಯಾ? ಮಾನವೀಯತೆನೇ ಇಂಪಾರ್ಟೆಂಟ್, ನಾನು ಕ್ಯಾಮ್ರಾ ಮುಟ್ಟಲ್ಲ. ನೀವು ಹೇಳಿದ್ರೆ ಆಗಲೇ ಒಂದು ಎಕ್ಸಾಂಪಲ್ ಕೂಡ ಕೊಟ್ರಿ, ಎಲ್ಲ ಒಂದು ಆಕ್ಸಿಡೆಂಟ್ ಆಗಿರುತ್ತೆ, ಫಸ್ಟ್ ಫೋಟೋ ತೆಗೆದ್ಬಿಟ್ಟು ಆಮೇಲೆ ನಾವು ಹೆಲ್ಪ್ ಮಾಡಬೇಕು ಅನ್ನೋ ಮನೋಭಾವ ಇರುತ್ತೆ.
1: ಇದು ಇದೆಲ್ಲರೂ ಎಲ್ಲ ಕಡೆನೂ ಕೇಳ್ತಿರ್ತಾರೆ, ನೀನು ಫೋಟೋಗ್ರಾಫರ್ ಆದಾಗ ನೀನು ಇದ್ದಾಗ ನೀನು ಫೋಟೋ ಕ್ಯಾಮ್ರಾ ತೆಗೆದು ಇದು ಮಾಡಬೇಕು ಅಂತ. ಬಟ್ ನಂದೇನಂದರೆ ನಾನು ಎರಡೂ 50-50 ಅಂತ ಆವಾಗಲೇ ಹೇಳಿಬಿಟ್ಟಿದ್ದೆ. ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನ್ಯೂಸ್ ಈಸ್ ಆಲ್ಸೋ ವೆರಿ ವೆರಿ ಇಂಪಾರ್ಟೆಂಟ್, ಮಾನವೀಯತೆ ದಟ್ ಈಸ್ ಆಲ್ಸೋ ಇಂಪಾರ್ಟೆಂಟ್ ಅಂತ. ಹಂಗನ್ಬಿಟ್ಟು ಏನಂದರೆ, ನಾವು ನನ್ನ ಪ್ರಕಾರ ಏನಂದರೆ ಎರಡೂ ನಾವು ಆಗಿನ ಆ ಸಿಚುವೇಶನಲ್ಲಿ ನಾವು ಹ್ಯಾಂಡಲ್ ಮಾಡೋದು ಚೆನ್ನಾಗಿರುತ್ತೆ ಅಂತ ನನ್ನ ಅಭಿಪ್ರಾಯ.
0: ಓಕೆ, ಸೊ ಈ ಥರ ಆಕ್ಸಿಡೆಂಟ್ಸ್ ಆಗಿರ್ಬೋದು ಅಥವಾ ನಿರಂತರವಾಗಿ ಏನಾದರೂ ಒಂದು ಘಟನೆಗಳು ನಡೀತಾ ಇದ್ದಾಗ ವರದಿ ಮಾಡೋಕ್ಕೆ ಛಾಯಾಚಿತ್ರ ಪತ್ರಕರ್ತರು ಭಾವನಾತ್ಮಕವಾಗಿ ಕುಗ್ಗದೇ ಇರೋದು ಸಾಧ್ಯನಾ ಅಥವಾ ಅದೆಷ್ಟು ಇಂಪಾರ್ಟೆಂಟ್ ಅಂತ?
1: ಇಲ್ಲ, ಭಾವನಾತ್ಮಕ ಕುಗ್ಗಕ್ಕಾಗಲ್ಲ ಟೈಮ್ನಲ್ಲಿ,
0: ನೀವು ಸ್ಟ್ರಾಂಗಾಗಿ
1: ಇರಬೇಕಾಗುತ್ತೆ.
0: ಅದು ತುಂಬಾ
1: ಇಂಪಾರ್ಟೆಂಟ್, ಯಾಕಂದ್ರೆ ಏನಾಗುತ್ತೆ ಅಂದ್ರೆ ಅದನ್ನ ಸಿಚುವೇಶನ್ ನೋಡಿಕೊಂಡು ತುಂಬನೇ ಕುಗ್ಬಿಟ್ಟು ಅಂದ್ರೆ ನಾವು ಫೋಟೋ ತೆಗೆಯೋಕೆ ಹೋಗೋಕ್ಕಾಗಲ್ಲ.
0: ಮತ್ತೊಂದು ಇಂಟ್ರೆಸ್ಟಿಂಗ್ ಪ್ರಶ್ನೆ ಸರ್, ನೀವು ಛಾಯಾಚಿತ್ರ ತೆಗೆದ ವ್ಯಕ್ತಿಯೊಬ್ಬರು ಹಲವು ವರ್ಷಗಳ ನಂತರ ಮತ್ತೆ ನಿಮ್ಮನ್ನ ಭೇಟಿಯಾಗಿ ಮಾತನಾಡಿದಂತಹ ಅನುಭವ ಏನಾದರೂ ಇದೆಯಾ?
1: ಸುಮಾರಿದೆಯಾ,
0: ಒಂದು ಹಂಚ್ಕೊಬೋದಾ ನಮ್ಮ ಜೊತೆ?
1: ನನಗೆ ಒಂದು 25-30 ವರ್ಷದ ಹಿಂದೆ ಯಾರೋ ಒಬ್ಬರು ಕಾರ್ಪೊರೇಟರ್ದು ಯಾರ್ದು ಒಂದು ಫೋಟೋ, ಏನೋ ಪ್ರೊಟೆಸ್ಟ್ದು ಏನೋ ಏನೋ ದೊಡ್ಡ ಇದು ಹಾಗೆ ಪತ್ರಿಕೆಯಲ್ಲಿ ಫೋಟೋ ಬಂದಿತ್ತು. ಆ ಥರ ಸುಮಾರಿದೆ, ಅದ್ರ ಇದ್ರದ್ದು ಜ್ಞಾಪಿಸ್ಕೊಂಡು ಹೇಳ್ತಾ ಇದ್ದೀನಿ. ಅವನೊಂದು 25 ವರ್ಷ ಆದಮೇಲೆ ನನಗೆ ಎಲ್ಲೊಂದು ಕಡೆ ಸಿಕ್ಕಿದ್ರು, ನಾನು ತುಂಬ ಚೇಂಜ್ ಆಗಿದ್ದೆ, ಅವರು ಚೇಂಜ್ ಆಗಿದ್ದರು. ಅವ್ರು ಹುಡುಕೊಂಡು ಬಂದು ಕೇಳಿದ್ರು, ಏ ನೀನು ತೆಗ್ದಿದ್ದಾರಣ್ಣಪ್ಪ ಫೋಟೋ ಅಂತ. ಆಮೇಲೆ ಅವ್ರು ಜ್ಞಾಪಿಸ್ತಾ ಹೇಳಿದೆ, ಎಲ್ಲಿ ಯಾವುದು ಹೇಳಿ ನನಗೆ ಅಂತ. ಅದ್ಯಾವುದೋ ಒಂದು ಇನ್ಸಿಡೆಂಟ್ ಹೇಳಿದ್ರು, ಎಲ್ಲೋ ಪ್ರೊಟೆಸ್ಟ್ ಅದು ಅಂತ ಹೇಳಿದ್ರು. ಅದು ತೆಗ್ದಿರೋದು ನೀನೇ ಕಣೋ ಅಂದ್ರೆ, ಅವಾಗ ನಾನು ಯೋಚನೆ ಮಾಡ್ಬಿಟ್ಟು ಹೇಳಿದೆ, ಇಂಥ ದಿವಸ ತೆಗ್ದಿರ್ಬೋದು ಸರ್ ಅಂತ. ಅಂಥದ್ದು ಬರ್ದು ಫಾರ್ ಎಕ್ಸಾಂಪಲ್ ಕೆಲವರು ಪೊಲಿಟಿಷಿಯನ್ಸ್ ಕೇಳ್ತಾರೆ, ಹಾಂ ಈ ಫೋಟೋ ಚೆನ್ನಾಗಿದೆ, ಇದು ನೀ ತೆಗ್ದಿದ್ಯಾ ಅಂತ ಕೇಳ್ತಾರೆ. ಇನ್ನು ಕೆಲವರು ಸುಮಾರಿದೆ, ಆ ಥರದ್ದಿದೆ ಸುಮಾರಿದೆ.
0: ಸೊ ಯಾವುದೇ ಒಂದು ಪ್ರಶಸ್ತಿ ಸಿಗದೇ ಇದ್ರೂ ಕೂಡ ನಿಮ್ಮ ಹೃದಯಕ್ಕೆ ತುಂಬ ಅತ್ಯಂತ ಹತ್ತಿರವಾಗಿರುವಂತಹ ನೀವು ತೆಗ್ದಿರುವಂತಹ ಛಾಯಾಚಿತ್ರ ಯಾವುದು? ಸುಮಾರಿರ್ಬೋದು ನಿಮ್ಮ ಹತ್ರ
1: ಛಾಯಾಚಿತ್ರಕ್ಕೆ ಕೇಳ್ತಾ ಇದ್ದೀನಿ.
0: ಹೌದು,
1: ಅದು ಜಾಸ್ತಿ ಇಲ್ಲ.
0: ನಿಮ್ಗೆ ತುಂಬಾ ಹತ್ತಿರ ಆಗಿರುವಂತದ್ದೊಂದು ಚಿತ್ರ ಯಾವಾಗ್ಲೂ ನಿಮ್ಗೆ ಓಕೆ ನಿಮ್ ತಲೆನಲ್ಲಿ ಅದು ಬರ್ತಾ ಇರುತ್ತೆ, ಅಥವಾ ಅದು ನಂಗೆ ತುಂಬಾ ಖುಷಿ ಕೊಡುವಂತ ಒಂದು ಚಿತ್ರ, ಅಥವಾ ನಿಮ್ಗೆ ತುಂಬಾ ಚೆನ್ನಾಗಿ ತೆಗ್ದಿನಪ್ಪ ನಾನು ಅಂತ ಅನ್ಸಿದ್ದಂತಹ ಚಿತ್ರ?
1: ಅದು ಏನಾಗುತ್ತೆ ಅಂದ್ರೆ ಮೇಡಮ್, ನಾವು ಅಪ್ಲೈ ಮಾಡಿದಾಗ ಸಿಕ್ಲಿಲ್ಲ ಅಂದಾಗೆ ಸ್ವಲ್ಪ ಇದಾಗಿ ಈ ಫೋಟೋ ನಂಗೇನೆ ಚೆನ್ನಾಗಿದ್ದು. ಬಟ್ ಒಂದು ನನ್ನ ಅದರಲ್ಲಿ ನನ್ನ ಡಿಫ್ರೆನ್ಸ್ ಆಫ್ ಒಪಿನಿಯನ್ ಇದೆ, ನನ್ಗಿನ ಚೆನ್ನಾಗಿರುತ್ತೆ ಪಿಕ್ಚರ್ ಇನ್ನೊಬ್ಬ ತೆಗ್ದಿರ್ತಾನೆ. ಹಾಗಾಗಿ ನಾವು ಎಲ್ಲ ಫೋಟೋ ನನ್ನ ಫೋಟೋ ಚೆನ್ನಾಗಿದೆ ಅಂತ ನಾನು ಹೇಳ್ಕೊಬೇಕು ಅಷ್ಟೇ ಹೊರತು. ಇವಾಗ ನಂಗೆ ಎಷ್ಟೋ ಸತಿ ಅನ್ನಿಸುತ್ತೆ ಅಂದರೆ, ನಾನು ಒಳ್ಳೆ ಪಿಕ್ಚರ್ ತೆಗ್ದಿರ್ತೀನಿ, ನೆಕ್ಸ್ಟ್ ಡೇ ನನಗಿನ ಒಳ್ಳೆ ಪಿಕ್ಚರ್ ಇನ್ನೊಂದು ಪತ್ರಿಕೆಯಲ್ಲಿ ಬಂದಾಗ ನಾನು ಯು ಶುಡ್ ಆ್ಯಸ್ ಎ ಪ್ರೊಫೆಷ್ನಲ್ ಆಗಿ ಯು ಶುಡ್ ಅಕ್ಸೆಪ್ಟ್ ಇಟ್. ಸೊ ಹಂಗಾಗಿ ಅಂದ್ರೆ ಆ ಥರ ಇದೆ, ಫೋಟೋ ತೆಗ್ದಿರೋದು ಫೋಟೋಗೆ ಇದಕ್ಕೆ ಬಂದಿಲ್ವಲ್ಲ ಅಂತ ಅನ್ನೋದಿದೆ. ಬಟ್ ಹಂಗನ್ಬಿಟ್ಟು ನಾನು ಅಷ್ಟು ಇದಾಗ ಸೀರಿಯಸ್ ಆಗಿ ತೊಗೊಳಕ್ಕೆ ಹೋಗಲ್ಲ ಅದನ್ನು.
0: ಓಕೆ ಸರ್, ಸೊ ಈಗ ಸ್ಮಾರ್ಟ್ ಫೋನು ಪ್ರತಿಯೊಬ್ಬರ ಹತ್ರನೂ ಸ್ಮಾರ್ಟ್ ಫೋನ್ಸ್ ಇದ್ದೇ ಇರುತ್ತೆ. ಸ್ಮಾರ್ಟ್ ಫೋನ್ ಇಟ್ಕೊಂಡವರೆಲ್ಲ ಫೋಟೋಗ್ರಾಫರ್ಸ್ ಅಂತಲೇ ಅನ್ಕೊಂಡ್ಬಿಟ್ಟಿದ್ದಾರೆ ಅಂತ ಅನ್ಕೊಳ್ಳಿ. ಸೊ ಇದರಿಂದ ಛಾಯಾಚಿತ್ರ ಪತ್ರಿಕೋದ್ಯಮಕ್ಕೆ ಏನಾದರೂ ಬದಲಾವಣೆಗಳು ಅಥವಾ ಹೇಗೆ ಬದಲಾಗಿದೆ ಈ ಒಂದು ಸೆಗ್ಮೆಂಟ್?
1: ಇವಾಗ ನೀವು ಕೇಳಿದ್ದು ತುಂಬ ಇದು ಡೀಪಾಗಿ ಹೋಗಬೇಕಾಗುತ್ತೆ. ಇವಾಗ ಏನಾಗ್ತಾ ಇದೆ ಅಂದರೆ, ಮೊಬೈಲ್ ತೆಗೆದಿರೋ ಫೋಟೋಗಳನ್ನ ಪೇಪರಲ್ಲಿ ಹಾಕ್ತಾ ಇದ್ದಾರೆ. ಮೊಬೈಲ್ ಫೋಟೋಗ್ರಾಫರ್ಸ್ಗೆ ಏನೋ ಜಾಸ್ತಿ ಸ್ಕೋಪ್ ಆಗ್ಬಿಟ್ಟಿದೆ. ಇವಾಗ ನ್ಯೂಸ್ ನಾವು ಇವಾಗ ಎಷ್ಟು ಇವಾಗ ಎಷ್ಟೋ ಸತಿ ಏನಾಗುತ್ತೆ, ಏನೊಂದು ಇವೆಂಟ್ ಏನೋ ಒಂದು ಕಡೆ ಗಲಾಟೆ ಆಯಿತು ಏನೋ ಆಯಿತು ಅಂದಾಗ ಫೋಟೋಗ್ರಾಫರ್ ಆಫೀಸಿಂದನೋ ಎಲ್ಲೋ ಇಂದನೋ ಆ ಸ್ಪಾಟ್ಗೆ ಹೋಗೋಕ್ಕೆ ಮಿನಿಮಮ್ ಇವಾಗ ಅರ್ಧ ಗಂಟೆ ಆಗ್ಬಿಡುತ್ತೆ. ಅಷ್ಟಕ್ಕಿಂತ ಮುಂಚೆ ಇವಾಗ ಏನಾಗುತ್ತೆ, ಯಾರೋ ಒಬ್ರು ಹೋಗ್ತಾ ಇರ್ತಾರೆ, ಅಲ್ಲೇ ಮೊಬೈಲಲ್ಲಿ ಫೋಟೋ ತೆಗಿತಾರೆ, ಅವ್ರು ಸೋಷಿಯಲ್ ಮೀಡ್ಯಾದಲ್ಲೆಲ್ಲ ಹಾಕ್ಕೊತಾರೆ, ಆ ಫೋಟೋನ ಏನಾಗುತ್ತೆ ಅಂದರೆ ನಾವು ಹೋಗಿರೋಷ್ಟು ಎಲ್ಲ ಆಗೋಗ್ಬಿಟ್ಟಿರುತ್ತೆ. ಸಿ ಹಂಗಾಗಿ ಏನಾಗ್ಬಿಟ್ಟಿದೆ ಇವಾಗ ಅಂದರೆ, ಫೋಟೋಗ್ರಾಫರ್ಸ್ಗೆ ಏನು ಸಿಚುವೇಶನ್ ಹೆಂಗಿದೆ ಅಂದ್ರೆ ಇವಾಗ ನ್ಯೂಸ್ ಫೋಟೋಗ್ರಾಫರ್ಸು ಇವೆಂಟ್ ಆದಾಗ ನಾವೊಂದು 15-20 ನಿಮಿಷ ಲೇಟಾಗಿ ಹೋಗ್ತಾ ಇದ್ದೀವಿ ಅನ್ನೋ ಥರ ತಿಳ್ಕೊಂಡ್ಬಿಡ್ಬೇಕು ನಾವು. ಯಾಕಂದರೆ ಇವಾಗ ಎಷ್ಟು ಎಲ್ಲರ ಹತ್ರ ಮೊಬೈಲ್ ಫೋನ್ ಇದೆ, ಹೋಗ್ತಾರೋ ಏನೋ ಒಂದು ನೋಡ್ತಾನೆ, ಅದೇನು ಆಗುತ್ತೆ, ಗಲಾಟೆ ಗಲಾಟೆ ಆಗುತ್ತೆ, ಅವ್ನು ಫೋಟೋ ತೆಗಿತಾನೆ ಇಲ್ಲ ವೀಡಿಯೋ ಮಾಡ್ತಾನೆ,
2: ವೈರಲ್
1: ಆಗುತ್ತೆ. ಅವಾಗ ನಮ್ಗೆ ಏನಾಗುತ್ತೆ, ನಾವು ಆ್ಯಸ್ ಎ ನ್ಯೂಸ್ ಫೋಟೋ ನಮ್ಗೆ ನಾಳೆ ಬೆಳಗ್ಗೆ ಎಷ್ಟೋ ಸತಿ ಏನಾಗುತ್ತೆ ಕೇಳ್ತಾರೆ ಅಂತ ಕಡೆ ಏನಾಗಿದೆ ನೋಡಿ, ನಾವು ಇಲ್ಲಿಂದ ಈ ಟ್ರಾಫಿಕ್ ಸಿಗ್ನಲ್ ಮುಗಿಸ್ಕೊಂಡು ಹೋಗೋಷ್ಗಡೆ ಎಲ್ಲ ಇವೆಂಟ್ ಆಗೋಗ್ಬಿಟ್ಟಿರುತ್ತೆ ಅಲ್ಲಿ.
2: ಓಕೆ,
1: ಹಾಗಾಗಿ ನನ್ನ ಪ್ರಕಾರದಲ್ಲಿ ಇಟ್ ಇಸ್ ಟೇಕಿಂಗ್ ಓವರ್.
2: ಸೊ AI ಹೇಗೆ ಇನ್ಫ್ಲೂಯೆನ್ಸ್ ಮಾಡ್ತದೆ ಸರ್ ಈ ಒಂದು ಛಾಯಾಚಿತ್ರ ಪತ್ರಿಕೋದ್ಯಮದಲ್ಲಿ ಛಾಯಾಚಿತ್ರಕ್ಕೆ AI ಇನ್ಫ್ಲೂಯೆನ್ಸ್ ಹೇಗಿದೆ?
1: ತುಂಬಾ ಜಾಸ್ತಿ ಇದೆ.
2: ತುಂಬಾ ಜಾಸ್ತಿ ಇದೆಯಾ?
1: ನಿಮ್ಗೆ ನೆಕ್ಸ್ಟ್ ನನ್ನ ಪ್ರಕಾರ ನಾನು ಸುಮಾರು ನನ್ನ ಫ್ರೆಂಡ್ಸ್ ಹತ್ರ ಮಾತಾಡ್ತಾ ಇರ್ತೀನಿ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನೆಕ್ಸ್ಟ್ ಇವಾಗ ನೀನು ಫಾರ್ ಎಕ್ಸಾಂಪಲ್ ಏನು ಒಂದು ರೀಸೆಂಟಾಗಿ ನನ್ನ ಫ್ರೆಂಡ್ ಒಬ್ಬ ಯಾವುದೋ ಒಂದು ಶೂಟ್ ಮಾಡೋಕೆ ಹೋಗಬೇಕಾಗಿತ್ತು, ಅವನೇನು ಮಾಡ್ದೆ, ನಾನು ಇಂಥ ಕಡೆ ಹೋಗ್ತಾ ಇದ್ದೀನಿ, ನನಗೆ ಇದಕ್ಕೊಂದು 4-5 ಆ್ಯಂಗಲ್ ಕೊಡು ನನಗೆ ಫೋಟೋಗೆ ಅಂತ ಅವನು ಹಾಕಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಹಾಕ್ಬಿಟ್ಟು ಹೇಳಿದ್ರೆ ಅದು ವಿತ್ ಪಿಕ್ಚರ್ ಹೆಂಗಿರುತ್ತೆ ಅನ್ನೋದನ್ನು ಕ್ಲೀನಾಗಿ ನಮ್ಗೆ ಡಿಸ್ಪ್ಲೇ ಮಾಡಿ ತೋರಿಸ್ತಾ ಇದೆ. ಬಟ್ ಏನಂದರೆ ಫೋಟೋಗ್ರಾಫರ್ ಈಸ್ ಲೂಸಿಂಗ್ ಇಸ್ ಕಾನ್ಫಿಡೆನ್ಸ್.
2: ಹೌದು,
1: ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನನ್ನ ಪ್ರಕಾರದಲ್ಲಿ ಫೋಟೋಗ್ರಾಫರ್ಸ್ ತುಂಬ ಡ್ಯಾಮೇಜ್ ಆಗುತ್ತೆ ಮುಂದೆ.
2: ಸೊ ಈಗ ಹೊಸದಾಗಿ ಇದನ್ನು ಪ್ರೊಫೆಷನ್ ಆಗಿ ತಗೋಬೇಕು ಅಂದ್ಕೊಂಡಿರುವಂತಹ ಯುವ ಪೀಳಿಗೆಗೆ ನೀವು ಏನು ಒಂದು ಎಲ್ಲಿಂದ ಶುರು ಮಾಡಬೇಕು ಅವರು ಇದನ್ನು?
1: ಫಸ್ಟು ಅವರು ದೇ ಶುಡ್ ಟೇಕ್ ದಿ ಕ್ಯಾಮ್ರಾ, ಅವರು ಯಾರ ಹತ್ರ ಏನು ಕೇಳಿದೇನೆ ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ ಅಪರ್ಚರು ಸ್ಪೀಡು ಇಟ್ಕೊಂಡು ಯಾವುದೋ ಒಂದು ಸಬ್ಜೆಕ್ಟ್ ಮೇಲೆ ವರ್ಕ್ ಮಾಡಿಕೊಂಡು ಹೆಂಗೆ ಯಾವ ಥರ ಏನೇನು ಥರ ತೆಗೆದ್ರೆ ಏನೇನು ಲೈಟ್ ಬರುತ್ತೆ ಯಾವ ಥರ ಇದು ಸಿಗುತ್ತೆ ಅನ್ನೋದನ್ನು ನೋಡ್ಕೊಂಡು ತಾನೇ ತಾನು ಕಲಿಬೇಕು. ಎಲ್ಲನೂ ಕ್ಯಾಮ್ರಾ ಮಾಡುತ್ತೆ ಎಲ್ಲನೂ ಇದು ಮಾಡುತ್ತೆ ಅಂದರೆ ನೀನು ಇಂಪ್ರೂವ್ ಆಗೋಕ್ಕಾಗಲ್ಲ.
2: ಕ್ರಿಯೇಟಿವಿಟಿ
1: ಹೊಟ್ಟೋಗುತ್ತೆ. ನೀವು ಇವತ್ತಿಗೂ ಅಷ್ಟೇ, ನೀವೇನು ಇವಾಗ ಇದು ಡಿಜಿಟಲ್ ಕ್ಯಾಮ್ರಾ ಅದು ನಿಮ್ಗೆ ಇದೇ ಸ್ಕೋಪ್ ಇದೆ, ನೀವು ಅದನ್ನ ಮಾಡಿ ನೀವು ಎಲ್ಲದಕ್ಕೂ ಪ್ರೋಗ್ರಾಮ್ಗೋ ಶಟರ್ ಸಾಫ್ಟ್ವೇರ್ಗೋ ಇದಕ್ಕೆ ಹಾಕೊಂಡು ಮಾಡಿಬಿಟ್ರೆ ಏನಾಗುತ್ತೆ ಅಂದರೆ ನಿಮಗೆ ಒಂದು ಏನೂ ಇರಲ್ಲ. ಬಟ್ ಏನಂದರೆ ಯು ಶುಡ್ ಲರ್ನ್ ಫ್ರಮ್ ಮ್ಯಾನ್ಯುಲ್ ಹಾಕ್ಕೊಂಡು ಮ್ಯಾನ್ಯುಲಲ್ಲೇ ಶೂಟ್ ಮಾಡಿಕೊಂಡು, ಬಟ್ ಟೆಕ್ನಾಲಜಿ ಬೆಳೆದ್ರೆ ನೀವು ಅದನ್ನು ಸ್ವಲ್ಪ ವರ್ಕೌಟ್ ಮಾಡಿ. ಬಟ್ ಏನಂದರೆ ನನ್ನ ಅಭಿಪ್ರಾಯದಲ್ಲಿ ಯೂತ್ ಫೋಟೋಗ್ರಾಫರ್ ನಾನು ಹೇಳೋದೇನೆಂದರೆ ನೀವು ಆದಷ್ಟು ನಿಮ್ಮ ಫೋಟೋನ ನೀವು ಎಷ್ಟು ಚೆನ್ನಾಗಿ ತೆಗಿತೀರೋ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳಿ. ನೀವು ತೆಗೆದಿದ ತಕ್ಷಣ ಟಕ್ಕಂತ ನೀವು ಇದಕ್ಕೆ ಹಾಕೋದು ಇಲ್ಲಾಂದರೆ ಸಿಸ್ಟಮ್ಗೆ ಹಾಕ್ಬಿಟ್ಟು ವರ್ಕ್ ಮಾಡೋಕೆ ಹೋಗೋದು ಅದೆಲ್ಲ ಮಾಡೋಕೆ ಹೋಗ್ಬಿಡಿ. ನೀವೇನು ಮಿಸ್ಟೇಕ್ ಮಾಡಿದೆ ಅಂತಲ್ಲಿ ಗೊತ್ತಾಗುತ್ತೆ, ಅದನ್ನು ನೀವು ಮಾಡಬೇಕು ಅನ್ನೋದು ನನ್ನ ಅಭಿಪ್ರಾಯ.
2: ಸೊ ಈ ಯುವ ಛಾಯಾಗ್ರಾಹಕರು ಏನಿದ್ದಾರಲ್ಲ, ಸಾಮಾನ್ಯವಾಗಿ ಅವ್ರು ಏನು ತಪ್ಪುಗಳನ್ನು ಮಾಡ್ತಾ ಇರ್ತಾರೆ ಸಾಮಾನ್ಯವಾಗಿ, ಸೊ ದಟ್ ಅವರು ಕರೆಕ್ಟ್ ಮಾಡ್ಕೊಳ್ಬೋದು ಆ ವಿಷಯದ ಮೇಲೆ ವರ್ಕ್ ಮಾಡ್ಬೋದು ಅಂತ?
1: ಅವ್ರೇನು ಮಾಡ್ತಾರೆ, ಒಂದೇ ಒಂದು ನಾನು ನೋಡಿದ್ದೀನಿ ಸುಮಾರು ಜನ. ಇವಾಗ ಎಷ್ಟೋ ಜನ ಸೆಲ್ಫಿ ತೊಗೊತಾರೆ ವರ್ಟಿಕಲಾಗಿ ತೆಗೀತಾರೆ, ವರ್ಟಿಕಲಾಗಿ ತೆಗೆದು ಇಷ್ಟೇ ಇರುತ್ತೆ. ಸೊ ಇಫ್ ಯು ವಾಂಟ್ ಟು ಟೇಕ್ ದ ಪಿಕ್ಚರ್ ಯು ಶುಡ್ ಹ್ಯಾವ್ ಎ ಹಾರಿಜಾಂಟಲ್ ಆಗಿ ತೆಗಿಬೇಕು. ಅಟ್ಮಾಸ್ಫಿಯರ್ ಇರುತ್ತೆ, ಆಂಬಿಯನ್ಸ್ ಸಿಕ್ಕುತ್ತೆ, ಅದು ಬೇಸಿಕ್
2: ಎಕ್ಸಾಂಪಲ್.
1: ಇವಾಗ ಫಾರ್ ಎಕ್ಸಾಂಪಲ್ ಎಲ್ಲರೂ ಇವಾಗ ಯಾರಾದರೂ ನೋಡ್ಬೇಕಾದ್ರೆ ಫೋಟೋ ಇಟ್ಕೊಂಡು ಹಿಂಗೆ ಮೊಬೈಲ್ ಹಿಂಗೆ ವರ್ಟಿಕಲ್ ಇಟ್ಕೊಂಡು ತೆಗಿತಾರೆ, ವರ್ಟಿಕಲ್ ತೆಗೆದಾಗ ನಿನ್ನ ಫೇಸ್ ಬರುತ್ತೆ, ಮಿಕ್ಕಿದ್ದು ಏನಿರಲ್ಲ. ಬಟ್ ವೆನ್ ಯು ಟೇಕ್ ಸಮಥಿಂಗ್ ವಿಚ್ ಈಸ್ ಸಪೋಸ್ ಟು ಬಿ ಇನ್ ಬ್ಯಾಕ್ ಡ್ರಾಪ್ ಚೆನ್ನಾಗಿರುತ್ತೆ, ಏನೋ ಒಳ್ಳೆ ಲೈಟಿಂಗ್ ಇರುತ್ತೆ, ಇಲ್ಲ ಏನೋ ಒಂದು ಹಿಂದಗಡೆ ಬ್ಯಾಕ್ ಗ್ರೌಂಡ್ ಚೆನ್ನಾಗಿರುತ್ತೆ ಅಂದಾಗ ಯು ಟ್ರೈ ಟು ಟೇಕ್ ಆಸ್ ಮಚ್ ಆಸ್ ಪಾಸಿಬಲ್ ಹಾರಿಜೆಂಟಲ್, ಸೊ ದಟ್ ಯು ವಿಲ್ ಗೆಟ್ ಸಮ್ ಸಾರ್ಟ್ ಆಫ್ ಆಂಬಿಯನ್ಸ್ ಇರುತ್ತೆ, ಜೊತೆಗೆ ಏನೋ ಒಂದು ಇದು ಸಿಗುತ್ತೆ ನಿಮಗೆ ಒಂದು ಕ್ಲಾರಿ ಬ್ಯೂಟಿಫುಲ್ ಒಂದು ಇದು ಸಿಗುತ್ತೆ. ಅದು ಬಿಟ್ಬಿಟ್ಟು ಏನು ಮಾಡ್ತಾರೆ ಎಲ್ಲರೂ ತಮ್ಮ ಫೇಸಿಗೋಸ್ಕರ ತೆಗಿಬೇಕು ಅಂತ ಅದು ಪೋರ್ಟ್ರೇಟ್ ಪಿಕ್ಚರ್ ತೆಗೆದಂಗೆ ನೀವು ಒಟ್ಟಿಗೆ ಇಟ್ಕೊಂಡು ತೆಗೆದ್ರೆ. ಅದರಿಂದ ನಾನು ಹೇಳೋದು ಏನಂದರೆ ನೀವು ಜಾಸ್ತಿ ಆದಷ್ಟು ನೀವು ಸೆಲ್ಫೋನ್ ಯೂಸ್ ಮಾಡೋರಲ್ಲ, ಟ್ರೈ ಟು ಮೇಕ್ ಆಸ್ ಮಚ್ ಪಾಸಿಬಲ್ ಹಾರಿಜಾಂಟಲ್ ಅಂತ ಹೇಳ್ತೀನಿ.
2: ಸೊ ಇದನ್ನು ಪ್ರೊಫೆಷನ್ ಆಗಿ ತಗೋಬೋದಾ ಸರ್? ಯುವ ಪೀಳಿಗೆ ಏನು ಬರ್ತಾ ಇದೆ ಇವಾಗ, ಯೂತ್ಸ್ ಏನಿದಾರೋ ಅವರು ಪ್ರೊಫೆಷನಲ್ ಆಗಿ
1: ಇಲ್ಲ ಇಲ್ಲ. ಬಟ್ ಒಂದಂತೂ ಹೇಳ್ತಿದ್ದೀನಿ, ಈಗಿನ ಯೂತ್ಸ್ಗಳು ಸಿಕ್ಕಾಪಟ್ಟೆ ನಾಲೆಜ್ ಇದೆ, ಟೆಕ್ನಾಲಜಿ ಬಗ್ಗೆ ನಮ್ಗಿನ ಜಾಸ್ತಿ ಇದೆ, ಟೆಕ್ನಿಕಲಿ ಸ್ಟ್ರಾಂಗ್ ಇದ್ದಾರೆ. ಬಟ್ ಹೆಂಗ್ ಮಿಸ್ ಆಗ್ತದೆ ಗೊತ್ತಾ, ಸಬ್ಜೆಕ್ಟ್ ಮಿಸ್ ಆಗ್ತಾ ಇದಾರೆ ಅವರು.
2: ಕರೆಕ್ಟ್,
1: ಅವ್ರು ಎಲ್ಲ ಸರಿ ಮಾಡ್ತಾ ಇದಾರೆ. ಇವಾಗ ಏನಂದ್ರೆ ಯೂತ್ಸ್ ಇವಾಗ ಎಷ್ಟೋ ಜನ ಫೋಟೋಗ್ರಾಫರ್ಸ್ ಬರ್ತಾರಲ್ಲ, ನ್ಯೂಸ್ ಪೇಪರ್ ಬರೋರು, ನಾನು ಕಮರ್ಷಿಯಲ್ ಅವ್ರು ಹೇಳ್ತೀನಿ, ಅವರು ಪೇಪರ್ ಓದಬೇಕು. ಟೆಲಿವಿಷನ್ ನೋಡೋದ್ರಲ್ಲಿ ಏನು ಅರ್ಥ ಆಗೋದಿಲ್ಲ, ಪೇಪರ್ ಓದಬೇಕು, ಏನು ನಡೀತಾ ಇದೆ ಅಂತ ತಿಳ್ಕೊಬೇಕು. ಇವಾಗ ಎಕನಾಮಿಕ್ಸ್ ಏನು ನಡೀತಾ ಇದೆ, ಕಾಮರ್ಸ್ ಏನು ನಡೀತಾ ಇದೆ, ಆಮೇಲೆ ಪೊಲಿಟಿಕ್ಸ್ ಏನು ನಡೀತಾ ಇದೆ, ಬೇರೆ ಏನೇನು ಅಟ್ಮಾಸ್ಫಿಯರ್ ಕರ್ನಾಟಕದಲ್ಲಿ ಏನೇನು ನಡೀತಾ ಇದೆ, ಬೆಂಗಳೂರಿನಲ್ಲಿ ಏನೇನು ನಡೀತಾ ಇದೆ, ಅದನ್ನೆಲ್ಲ ಅರ್ಥ ಮಾಡ್ಕೊಬೇಕು, ಅದನ್ನ ನೋಡಿಕೊಂಡು ಇದು ಮಾಡಬೇಕು. ಬಟ್ ಅಂದರೆ ಯೂತ್ ಫೋಟೋಗ್ರಾಫರ್ಸ್ ಟೆಕ್ನಿಕಲಿ ಸ್ಟ್ರಾಂಗ್ ಆಗ್ತಾ ಇದ್ದಾರೆ, ಬಟ್ ಫೋಟೋಗ್ರಾಫ್

0: ಫೈನಲ್ ಸಬ್ಜೆಕ್ಟ್ ಅಲ್ಲಿ ಹಾಕಿದ್ದಾರೆ ಅಂತ ನನ್ನ ಅಭಿಪ್ರಾಯ.
1: ಓಕೆ, ಸೊ ಈಗ ಕಾರ್ಯಕ್ರಮದ ಮುಖ್ಯ ಒಂದು ಸೆಗ್ಮೆಂಟ್ಗೆ ಬರೋಣ, ಫೋಕಸ್ ಆನ್ ನ್ಯೂಸ್ 2.0. ಸೊ ಈ ಒಂದು ಈವೆಂಟ್ ಬಗ್ಗೆ ಮಾತಾಡಬೇಕು. August 3-4 ನಡೀತಾ ಇದೆ ಈ ಒಂದು ಈವೆಂಟು. ಸೊ ಏನಿರುತ್ತೆ ಈ ಒಂದು ಈವೆಂಟ್ನಲ್ಲಿ, ಯಾರೆಲ್ಲ ಬರ್ಬೋದು, ಇದೆಲ್ಲ ಈ ಎಲ್ಲ ಇನ್ಫಾರ್ಮೇಷನ್ನ ಡೆಫಿನೆಟ್ಲಿ ನಿಮ್ಮ ಹತ್ರ ನಾನು ಪಡಿತೀನಿ. ಅದಕ್ಕಿಂತ ಮುಂಚೆ ಒಂದು ಸಣ್ಣ ಹಾಡನ್ನು ಕೇಳಿಕೊಂಡು ಬೇಗ ವಾಪಸ್ ಬರೋಣ.

0: ಸಮಯವಾಗಿದೆ 4:51. ವೆಂಕಟೇಶ್ ಸರ್ ಜೊತೆ ಮಾತುಕತೆಯನ್ನು ಮುಂದುವರಿಸೋಣ. ಸೊ ಫೋಕಸ್ ಆನ್ ನ್ಯೂಸ್ 2.0 ಈ ಒಂದು ಈವೆಂಟ್ ಬಗ್ಗೆ ಹೇಳಿ ಸರ್.
1: ಮೇಡಮ್, ಆ್ಯಕ್ಚುಲಿ ಏನಂದರೆ ಕರ್ನಾಟಕ ಮಾಧ್ಯಮ ಅಕಾಡೆಮಿಯವರು 2 ಇಯರ್ಸ್ ಬ್ಯಾಕು ಫಸ್ಟ್ ಟೈಮ್ ಒಬ್ಬ ಫೋಟೋಗ್ರಾಫರ್ನ ಮೆಂಬರಾಗಿ ಮಾಡಿಕೊಂಡ್ರು, ಗೌರ್ಮೆಂಟ್ ಅಪಾಯಿಂಟಿ ಮೆಂಬರ್ ಮಾಡಿಕೊಂಡ್ರು. ಆವಾಗ ಏನು ಮಾಡಿದೆ ನಾನು, ಆ್ಯಸ್ ಎ ಫೋಟೋಗ್ರಾಫರಾಗಿ ನಾನು ಐ ವಾಂಟ್ ಟು ಫೋಟೋಗ್ರಾಫರ್ಸ್ಗೆ ನಾನು ಒಂದು ಇದು ಮಾಡಬೇಕು ಅಂತ ನಾವೊಂದು ಎಲ್ಲ ಕಮಿಟಿಯವರೆಲ್ಲ ಡಿಸೈಡ್ ಮಾಡಿದಾಗ, ನಮ್ಮ ಅಧ್ಯಕ್ಷರಾದಂಥ ಆಯಿಷಾ ಖಾನಮ್ಮವರು ಆಮೇಲೆ ಸೆಕ್ರೆಟರಿಯವರೆಲ್ಲ ಸೇರ್ಕೊಂಡು ಇದು ಮಾಡಿದಾಗ, ಅವಾಗ ಏನಾಯಿತು ಅಂದರೆ 2 ಇಯರ್ಸ್ ಬ್ಯಾಕ್ ನಾವು ಹುಬ್ಳಿನಲ್ಲಿ ಒಂದು ಕಾಂಪಿಟೇಷನ್ ಮಾಡಿದ್ವಿ, ಸೇಮ್ ನ್ಯೂಸ್ ಫೋಟೋಗ್ರಫಿ, ಅದು ಸ್ಟೇಟ್ ಲೆವೆಲ್ ಇತ್ತು. ಅಲ್ಲಿನೂ ನಾವು ಕಾಂಪಿಟೇಷನ್ ಕರೆದ್ವಿ, ಅಲ್ಲಿ ಕಾಂಪಿಟೇಷನ್ ಮಾಡಿ ಅಲ್ಲಿ ಜೂರಿ ಎಲ್ಲ ಮಾಡಿ ಬೆಸ್ಟ್ 3 ಫೋಟೋಗ್ರಫಿ 35,000, 25,000, 15,000 ರುಪೀಸ್ ಪ್ರೈಸ್ ಮನಿ ಇಟ್ಟಿದ್ವಿ. ಅದಾದಮೇಲೆ ನೆಕ್ಸ್ಟ್ ಇಯರ್ ಲಾಸ್ಟ್ ಇಯರ್ ಮಾಡಬೇಕಾಯ್ತು, ಅದು ಹಾಗಾಗಲಿಲ್ಲ. ಈ ಸತಿ ನಾವು ನ್ಯಾಷನಲ್ ಕಾಂಪಿಟೇಷನ್ ಮಾಡಿದ್ವಿ, ಥ್ರೂ ಔಟ್ ಇಂಡಿಯಾಯಿಂದ ಎಲ್ಲ ಪಿಕ್ಚರ್ಸ್ ಕಳಿಸಿ ಅಂತ ಹೇಳಿದ್ರಿ. ಅಲ್ಲಿಂದ ಸುಮಾರು ಜನ ಒಂದು 200 ಪಿಕ್ಚರ್ ಬಂದಿತ್ತು. ಅದಕ್ಕೆ 3 ಜನ ಜೂರಿಯವರು ಕೂತ್ಕೊಂಡು ಜೂರಿ ಡಿಸೈಡ್ ಮಾಡಿದ್ದಾರೆ. ಅದರಲ್ಲಿ ಬೆಸ್ಟ್ 50 ಪಿಕ್ಚರ್ಸ್ನ ನಾವು ಡಿಸ್ಪ್ಲೇ ಮಾಡ್ತಾ ಇದ್ದೀವಿ ಚಿತ್ರಕಲಾ ಪರಿಷತ್ತಲ್ಲಿ. ಅವ್ರು ಸೆಲೆಕ್ಟ್ ಮಾಡಿರೋದು, ನಾವಿದು ಇದು ಮಾಧ್ಯಮ ಅಕಾಡೆಮಿಗೆ ಏನು ಸಂಬಂಧ ಇಲ್ಲ, ಅವ್ರು ಜೂರಿ ಕೊಟ್ಟಿರೋ ಬೆಸ್ಟ್ 50 ಪಿಕ್ಚರ್ಸ್ ಸೆಲೆಕ್ಟ್ ಮಾಡ್ತಾಯಿದ್ದೀವಿ, ಅದನ್ನು ನಾನು ಡಿಸ್ಪ್ಲೇ ಮಾಡ್ತೀವಿ. ಅದು ಬಿಟ್ಟು ಏನು ಮಾಡ್ತಾ ಇದ್ದೀವಿ ಅಂದರೆ, ನಾವು ಲಾಸ್ಟ್ ಟೈಮ್ ನಾವು ಹುಬ್ಳಿಲಿ ಮಾಡಿದ್ದು ಛಾಯಾಚಿತ್ರಗಳನ್ನು ಇಲ್ಲಿ ಸತಿ ಡಿಸ್ಪ್ಲೇ ಮಾಡ್ತಾಯಿದ್ವಿ, ಯಾಕಂದರೆ ಬೆಂಗಳೂರಲ್ಲಿ ಯಾರು ನೋಡಿರಲಿಲ್ಲ ಅಂದ್ಬಿಟ್ಟು, ಅದಕ್ಕೆ ನಾವು ಇಲ್ಲಿ ಇದು ಮಾಡ್ತಾಯಿದ್ದೀವಿ. ಅದರಲ್ಲಿ ಇನ್ನೊಂದು ಏನಾಗಿದೆ ಅಂದರೆ, ವೆರಿ ಇಂಪಾರ್ಟೆಂಟ್ ಏನಂದರೆ, ಅಲ್ಲಿ ಈಗಿನ ಜನ್ರೇಷನ್ಗೆ ಏನು ಬೇಕು ಅನ್ನೋದನ್ನು 2 ಪ್ರತಿಷ್ಠಿತ ಕಂಪ್ನಿಗಳಾದಂಥ ಒಂದು ಸೋನಿ, ಒಂದು ಕ್ಯಾನನ್ ಅವರು ಈಗಿನ ಟೆಕ್ನಾಲಜಿ ಬಗ್ಗೆ, ಫಸ್ಟ್ ಡೇ 3ನೇ ತಾರೀಕು ಸೋನಿ ಆರ್ಟಿಸನ್ ಅಂತ ಇದೆ, ಅಲ್ಲಿ ಒಬ್ಬರು ಗುರುವಿಂದ ರೊಸಾನ್ ಅಂತ PTI ಚೀಫ್ ಫೋಟೋಗ್ರಾಫರು, ಅವರು ಅದ್ರ ಬಗ್ಗೆ ಈಗಿನ ಟೆಕ್ನಾಲಜಿ ಬಗ್ಗೆ ಎಲ್ಲ ಒಂದು ಟಾಕ್ ಶೋ ಇರುತ್ತೆ. ಅದಾದಮೇಲೆ 3 ಗಂಟೆಗೆ ಈಗಿನ ಪತ್ರಿಕಾ ಛಾಯಾಗಾರರಿಗೆ ಏನು ಸಮಸ್ಯೆಗಳಿದೆ, ಪತ್ರಿಕೆಯಲ್ಲಿ ಏನಿದೆ ಆಗ್ತಾಯಿದೆ ಅನ್ನೋದ್ರ ಬಗ್ಗೆ ಒಂದು ಡಿಬೇಟ್ ಇದೆ, ಅದು 3 ಗಂಟೆಗೆ. ಸೆಕೆಂಡ್ ಡೇ ಬಂದ್ಬಿಟ್ಟು ಕ್ಯಾನನ್ ಅವರು ಸೇಮ್ ಅದೇ, ನೆಕ್ಸ್ಟ್ ಅವ್ರ ಕಂಪ್ನಿಯಿಂದ ಏನು ಬರ್ತಾ ಇದೆ, ಅಪ್ಗ್ರೇಡ್ ಆಗಿರೋದು AI ಕ್ಯಾಮ್ರಾಸ್ ಏನಾಗಿದೆಯಾ, ಯಾಕಂದರೆ ಈಚ್ ಆ್ಯಂಡ್ ಎವ್ರಿ 3 ಮಂತ್ಸ್ಗೆ ಕ್ಯಾಮ್ರಾಸ್ ಚೇಂಜ್ ಆಗ್ತಾ ಹೋಗ್ತಾ ಇರುತ್ತೆ. ಸೊ ಹಾಗಾಗಿ ಅವರಿಬ್ಬರು ಒಂದು ಇದು ಮಾಡ್ತಾಯಿದ್ದಾರೆ. ಇದು ಒಂದು ಒಂಥರ ಪ್ರೆಸ್ಟೀಜಿಯಸ್ ಇವೆಂಟ್ ಇದು, ಆ್ಯಕ್ಚುಲಿ ಇದು ಫಸ್ಟ್ ಟೈಮ್ ಮಾಡ್ತಾ ಇರೋದು ಮಾಧ್ಯಮ ಅಕಾಡೆಮಿಯಿಂದ, ಫಸ್ಟ್ ಟೈಮ್ ನಾವು ಇಂಥ ದೊಡ್ಡ ಇವೆಂಟ್ ಮಾಡ್ತಾ ಇರೋದು. ಅದರಲ್ಲಿ ನಮ್ಮ ಸರ್ಕಾರದಲ್ಲಿ ಎಲ್ಲ ಥರದ ಸಹಕಾರ ಎಲ್ಲ ಕೊಟ್ಟಿದ್ದಾರೆ. ನಾನು ಮೆಂಬರ್ ಆದಾಗ ನಾನು ಮಾಡಿದ ಮೆಂಬರ್ ಆದಾಗ ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಮುಖ್ಯಮಂತ್ರಿ ಆಗಿದ್ದರು, ಆಮೇಲೆ ಡಿ ಕೆ ಶಿವಕುಮಾರ್ ಡೆಪ್ಯೂಟಿ ಸಿ ಎಮ್ ಆಗಿದ್ದರು. ಸೊ ಸರ್ಕಾರದಿಂದ ನಮಗೆ ತುಂಬ ಹೆಲ್ಪ್ ಆಗಿದೆ, ಯಾಕಂದರೆ ಫಸ್ಟ್ ಟೈಮ್ ಫೋಟೋಗ್ರಾಫರ್ನ ಐಡೆಂಟಿಫೈ ಮಾಡಿ ಅವರು ಇದು ಮಾಡಿದರು.
0: ಸೊ ಯಾರು ಈ ಒಂದು ಎಕ್ಸಿಬಿಷನ್ಗೆ ತಪ್ಪದೇ ಬರಲೇಬೇಕು?
1: ಅಲ್ಲ, ನನ್ನ ಪ್ರಕಾರದಲ್ಲಿ ಫೋಟೋಗ್ರಾಫಿ ಇಸ್ ನಾಟ್, ಎಲ್ಲರೂ ಯಾರು ಏಜ್ ಬೇಕು ಗ್ರೂಪರು ಬರ್ಬೋದು. ನನ್ನ ಪರ್ಸ್ನಲ್ ಒಪಿನಿಯನ್ ಅಂದರೆ ಎಲ್ರಿಗೂ ಕರೀತಾ ಇರೋದಂದ್ರೆ ಎಲ್ಲರೂ ಬನ್ನಿ, ಫೋಟೋಗ್ರಾಫಿನಲ್ಲಿ ಇಂಟ್ರೆಸ್ಟ್ ಇರೋರು, ಆಮೇಲೆ ಅವ್ರಿಗೆ ಅದ್ರ ಇವಾಗ ನೆಕ್ಸ್ಟ್ ಟೆಕ್ನಾಲಜಿ ಏನು ಇದೆ ಅನ್ನೋ ತಿಳ್ಕೊಳ್ಳೋರು, ಆಮೇಲೆ ಇವಾಗ ಇನ್ನೊಂದು ಏನಂದರೆ ನ್ಯಾಷನಲ್ ಲೆವೆಲ್ ಫೋಟೋಗ್ರಾಫರ್ಸ್ ಎಲ್ಲ ಬರ್ತಾ ಇದ್ದಾರೆ, ನೀವು ಅವ್ರ ಜೊತೆ ಬೇಕಂದ್ರೆ ಕೂತ್ಕೊಂಡು ಮಾತಾಡ್ಬೋದು, ಏನೇನು ಇಂಟ್ರೆಸ್ಟಿಂಗ್ ಇದೆ ಅವ್ರಿಗೆ. ಇವಾಗ ಕೆಲವೆಲ್ಲ ಏನಾಗುತ್ತೆ ಅಂದರೆ, ನಾವು ಕೆಲವು ನಾವೆಲ್ಲ ಬೆಂಗಳೂರು ಬಿಟ್ಟು ಹೋಗಿರಲ್ಲ, ಇಲ್ಲಾಂದರೆ ಕರ್ನಾಟಕ ಬಿಟ್ಟು ಹೋಗಿರಲ್ಲ, ಕೆಲವು ಡೆಲ್ಲಿಯಿಂದ, ಯಾಕಂದರೆ ಡೆಲ್ಲಿ ಬಾಂಬೆಲ್ ದೇರ್ ಇಸ್ ಸೋ ಮೆನಿ ಥಿಂಗ್ಸ್ ಹ್ಯಾಪನಿಂಗ್ ಇನ್ ಅದರ್ಸ್ ಪಾರ್ಟ್ ಆಫ್ ಇಂಡಿಯಾ, ಅವ್ರು ಕೆಲವರೆಲ್ಲ ಬರ್ತಾಯಿದ್ದಾರೆ, ನೀವು ಅವ್ರ ಜೊತೆ ಬೇಕಾದ ಇಂಟ್ರಾಕ್ಷನ್ ಮಾಡ್ಬೋದು. 2 ಡೇಸ್ ಇವೆಂಟ್, ಇಟ್ಸ್ ಏನಂದರೆ ನನ್ನ ಪ್ರಕಾರ ಇದು ನಾಲೆಡ್ಜ್ ಕೊಡಬೇಕು ಅನ್ನೋ ಮಾಡಬೇಕು ಅನ್ನೋದು ನಮ್ಮ ಅಭಿಪ್ರಾಯ.
0: ಸೊ ಸಾಕಷ್ಟು ವರ್ಕ್ಶಾಪ್ಗಳು ಕೂಡ ನಡೀತಾ ಇದೆ.
1: 2 ವರ್ಕ್ಶಾಪ್ ಇರುತ್ತೆ, ಸೋನಿಯದು ಒಂದು, ಕ್ಯಾನನ್ ಅವ್ರದ್ದು ಇರುತ್ತೆ.
0: ಸೊ ಇದರಿಂದ ವಿದ್ಯಾರ್ಥಿಗಳಿಗೆ ಯಾವ ರೀತಿ ಪ್ರಯೋಜನ ಆಗುತ್ತೆ ಸರ್ ಈ ಒಂದು ವರ್ಕ್ಶಾಪ್ಗಳಿಂದ?
1: ಅಲ್ಲ, ಅವ್ರು ಬಂದು ಅವ್ರಿಗೆ ಏನೇನು ಡೌಟ್ಸ್ ಇರುತ್ತೆ, ಆಮೇಲೆ ಇವಾಗ ಫಾರ್ ಎಕ್ಸಾಂಪಲ್ ಏನಾಗಿತ್ತು ಅಂದರೆ ಕೆಲವರು ಫೋಟೋಗ್ರಾಫರ್ಸೇ ಬರ್ತಾ ಇದ್ದಾರೆ, ಸೀನಿಯರ್ ಮೋಸ್ಟ್ ಫೋಟೋಗ್ರಾಫರ್ಸ್, ಅವ್ರ ಜೊತೆ ಅವ್ರಿಗೆ ಇಂಟ್ರಾಕ್ಷನ್ ಮಾಡ್ಕೊಬೋದು. ಆಮೇಲೆ ಇಂಟ್ರೆಸ್ಟಿಂಗ್ ಇನ್ನು ಇಂಪಾರ್ಟೆಂಟ್ ಏನಂದ್ರೆ, ಇದರಲ್ಲಿ ನೀವು ಈ ಟೆಕ್ನಾಲಜಿ ಯಾವುದು ಇದಾಗ ಉಳಿಯೋದಿಲ್ಲ, ಡೇ ಬೈ ಡೇ ಇದಾಗದ್ರಿಂದ ನೀವೆಲ್ಲ ಬಂದು ಅವರು ಎಕ್ಸ್ಪೀರಿಯನ್ಸ್ಗಳು ನೀವು ಕೇಳಿ ಅಂತ.
0: ಓಕೆ,
1: ಯಾಕಂದ್ರೆ ಸಮ್ ಆಫ್ ದಮ್ ಆರ್ ವೆರಿ ಸೀನಿಯರ್ ಸೀಸನ್ಡ್ ಆ್ಯಂಡ್ ವೆರಿ ಸೀನಿಯರ್ ಮೋಸ್ಟ್ ಜರ್ನಲಿಸ್ಟ್, ಅವರೆಲ್ಲ ಬರ್ತಾರೆ. ಇವಾಗ ಫಾರ್ ಎಕ್ಸಾಂಪಲ್ ನಮ್ಮ ಕರ್ನಾಟಕದ ಅತ್ಯುತ್ತಮವಾದಂಥ ಇದಾದಂಥ ಕೃಷ್ಣಪ್ರಸಾದ್ ಅಂತಿದ್ದಾರೆ, ಔಟ್ಲುಕ್ ಎಡಿಟರ್ ಆಗಿದ್ದರು, ಅವರು ಬರ್ತಾ ಇದ್ದಾರೆ. ಆಮೇಲೆ ಗುರುವಿಂದರ್ ಹುಸಾನ್ ಅಂತ PTI ಇದರಿಂದ ಅವರು ಬರ್ತಾ ಇದ್ದಾರೆ. ಆಮೇಲೆ ಹಿಂಗೇನು ಸುಮಾರು ಜನ ಸೀನಿಯರ್ಸ್ ಎಲ್ಲ ಬರ್ತಾರೆ, ನಮ್ಮ ಬೆಂಗಳೂರಿನಲ್ಲಿರೋ ಸುತ್ತಮುತ್ತಲು ಸೀನಿಯರ್ ಫೋಟೋಗ್ರಾಫರ್ಸ್ ಎಲ್ಲ ಬರ್ತಾ ಇದ್ದಾರೆ. ಆಮೇಲೆ ಸಮ್ ಆಫ್ ದಮ್ ಈವನ್ ಫಿಲಮ್ ಅವರು ಬರ್ತಾರೆ ಅಂತ ಸುದ್ದಿ ಇದೆ. ಸೊ ಹಂಗಾಗಿ ನನ್ನ ಪ್ರಕಾರದಲ್ಲಿ ಇಟ್ಸ್ ವೆರಿ, ನಾವು ನನ್ನ ಅಭಿಪ್ರಾಯದಿಂದ ನಾನು ಅದೇ ನಮ್ಮ ಕಮಿಟಿಲಿ ಹೇಳಿದಾಗ ಏನಂದರೆ, ನಮ್ಮ ಫೋಟೋಗ್ರಾಫರ್ಸಿಂದ ನಮ್ಮ ಫೋಟೋಗ್ರಾಫರ್ಸ್ಗೆ ಒಂದು ಇದಾಗಬೇಕು, ಒಂದು ಸ್ಟೆಪ್ಪಿಂಗ್ ಸ್ಟೋನ್ ಆಗಬೇಕು ನೆಕ್ಸ್ಟ್ ಜನ್ರೇಷನ್ಸ್ಗೆ ಏನಾಗ್ತಾ ಇದೆ ಅದ್ರ ಬಗ್ಗೆ ಸುಮ್ಮನೆ ನಾವು ಫೋಟೋಗ್ರಫಿ ಡಿಸ್ಪ್ಲೇ ಮಾಡೋದು ನೋಡೋದು ಇದು ಬಿಡೋದಕ್ಕಿಂತ ಒಂದು ಡಿಬೇಟು ಡಿಸ್ಕಷನ್ ಆಗಲಿ ಕ್ವಶನ್ ಆ್ಯಂಡ್ ಆನ್ಸರ್ಸ್ ಇರಲಿ ಲೆಟ್ ದಮ್ ಹ್ಯಾವ್ ಎನಿ ಆಸ್ ಮಚ್ ಆಸ್ ಪಾಸಿಬಲ್ ಕ್ವಶನ್ಸ್ ಯಾರು ಬಣ್ಣ ಕೈಕೊಳ್ಳಿ ಯಾಕಂದ್ರೆ ಟೂ ಡೇಸ್ ಅವ್ರು ಇಲ್ಲೇ ಇರ್ತಾರೆ ಅವ್ರ ಹತ್ರ ಯು ಕ್ಯಾನ್ ದೇರ್ ಇಂಟ್ರಾಕ್ಟ್ ಬೇಕು ಫಾರ್ ಎಕ್ಸಾಂಪಲ್ ಸೋನಿ ಅವ್ರು ಇರ್ತಾರೆ ಅವ್ರದ್ದೇನಾದ್ರು ಲೇಟೆಸ್ಟ್ ಏನಾದ್ರೆ ಟೆಕ್ನಾಲಜಿ ಏನು ಇಂಪ್ರೂವ್ ಆಗಿದೆ ಅದನ್ನು ಬೇಕಾಗಿದೆ ಕೇಳ್ಕೊಬೋದು ಹಾಗಾಗಿ ಇದೊಂಥರ ವೆರಿ ವೆರಿ 2021 ಇಸ್ ವೆರಿ ಇಂಟ್ರೆಸ್ಟಿಂಗ್ ಫಾರ್ ನನಗೂ ಇದು ಕಾತುರದಿಂದ ಕಾಯ್ತಾ ಇದ್ದೀನಿ ಯಾಕಂದರೆ 3-4 ಇರೋದ್ರಿಂದ ಚಿತ್ರಕಲಾ ಪರಿಷತ್ತಲ್ಲಿ.
0: ಓಕೆ, ಸೊ ನಿಮಗೆ ಒಂದು ಕ್ವಿಕ್ ರ್ಯಾಪಿಡ್ ಫೈರ್ ರೌಂಡ್ ಸರ್. ಸೊ ಒಂದೇ ಪದ ಅಥವಾ ಒಂದೇ ವಾಕ್ಯದಲ್ಲಿ ನೀವು ಅದಕ್ಕೆ ಉತ್ತರಿಸಬೇಕು. ಕಪ್ಪು ಬಿಳುಪು ಅಥವಾ ಬಣ್ಣ?
1: ಕಪ್ಪು ಬಿಳುಪು.
0: DSLR ಅಥವಾ ಮಿರರ್ಲೆಸ್?
1: DSLR.
0: ಮಳೆ ಅಥವಾ ಬಿಸಿಲು?
1: ಬೋತ್.
0: ಒಂದಕ್ಕೆ ಉತ್ತರಗಳು
1: ಮಳೆ.
0: ಪೋರ್ಟ್ರೇಟ್ ಅಥವಾ ಸ್ಟ್ರೀಟ್ ಫೋಟೋಗ್ರಫಿ?
1: ಸ್ಟ್ರೀಟ್.
0: ಬೆಳಗ್ಗೆ ಅಥವಾ ರಾತ್ರಿ?
1: ರಾತ್ರಿ.
0: ಫಿಲ್ಮ್ ಅಥವಾ ಡಿಜಿಟಲ್?
1: ಫಿಲ್ಮ್.
0: ನಿಕಾನ್ ಕ್ಯಾನೋನ್ ಅಥವಾ ಕ್ಯಾಮ್ರಾ ಅಲ್ಲ, ಛಾಯಾಗ್ರಾಹಕನೇ ಮುಖ್ಯ?
1: ಛಾಯಾಗ್ರಾಹಕನೇ ಮುಖ್ಯ.
0: ಪ್ರತಿಯೊಬ್ಬನಿಗೂ ನೀವು ತಿಳಿಸಬೇಕಾಗಿರುವಂತಹ ಒಬ್ಬ ಛಾಯಾಗ್ರಾಹಕ ಯಾರು? ಪ್ರತಿಯೊಬ್ಬರು ತಿಳ್ಕೊಂಡಿರ್ಬೇಕಾಗಿರುವಂತಹ ಒಬ್ಬ ಛಾಯಾಗ್ರಾಹಕ, ಇವ್ರ ಬಗ್ಗೆ ತಿಳ್ಕೊಂಡಿರ್ಬೇಕು ಇವರು ಅಂತ.
1: ಇಂಡಿಯಾದಲ್ಲಿ ರಘುರಾಯ್ ಅಂತ.
0: ರಘುರಾಯ್. ಓಕೆ, ಜೀವನದಲ್ಲಿ ಒಮ್ಮೆನಾದರೂ ನೀವು ನೋಡಲೇಬೇಕಾಗಿರುವಂತಹ ಒಂದು ಫೋಟೋಗ್ರಫಿ, ಒಂದು ಫೋಟೋಗ್ರಾಫ್
1: ಜೀವನದಲ್ಲಿ? ಸುಮಾರಿದೆ, ತುಂಬ ಕಷ್ಟದ ಕ್ವಶನ್ ಇದೆ. ಜೀವನದಲ್ಲಿ ಅಂದರೆ ಇವಾಗ ತಿನ್ನಮನ್ ಸ್ಕ್ವೇರ್ ಚೈನಾದಲ್ಲಿ ಅದಾಯ್ತಲ್ಲ, ಒಬ್ಬ ಇದು ಬರ್ತಾದಾಗ ಒಬ್ಬ ಅಡ್ಡ ಬಂದು ನಿಂತ್ಕೊತಾನೆ,
0: ಆ
1: ಫೋಟೋ ನನಗೆ ಇವತ್ತಿಗೂ ಅದು
0: ನೋಡ್ಬೇಕು
1: ನೋಡ್ಬೇಕು ಅಂತ.
0: ಓಕೆ, ಸೊ ಈ ಒಂದು ಸ್ಪರ್ಧೆ ಬಗ್ಗೆ ತಿಳಿಸ್ಕೊಟ್ರಿ, ಹಾಗೆ ಸ್ಪರ್ಧೆಯಲ್ಲಿ ಭಾಗವಹಿಸಿದಂತಹ ಸಾಕಷ್ಟು ಪಾರ್ಟಿಸಿಪೆಂಟ್ಸ್ನ ಫೈನಲಿಸ್ಟ್, 50 ಯಾರು ಫೈನಲಿಸ್ಟ್ ಅಂತ ನೀವು ಮಾಡಿದಿರೋ ಅವ್ರದ್ದು ಚಿತ್ರಗಳೆಲ್ಲ ಇಲ್ಲಿ ಪ್ರದರ್ಶನಗೊಳ್ತಾ ಇದೆ ಚಿತ್ರಕಲಾ ಪರಿಷತ್ನಲ್ಲಿ. ಸೊ August 3 ಮತ್ತು 4 ನೀವು ಕೂಡ ಹೋಗಿ ನೋಡಿ, ನಿಮಗೂ ಫೋಟೋಗ್ರಫಿಯಲ್ಲಿ ಆಸಕ್ತಿ ಇತ್ತಂದರೆ ಖಂಡಿತ ಹೋಗಿ ಅಲ್ಲಿರುವಂತಹ ಸಾಕಷ್ಟು ವಿಚಾರಗಳನ್ನು ತಿಳ್ಕೊಳ್ಳಿ ಅಂತ ಹೇಳ್ತಾ ಸಮಯ ಆಗೇ ಹೋಗ್ತಾ ಇದೆ. ಬಹುಶಃ ಇದ್ರ ಬಗ್ಗೆ ಮಾತಾಡೋಕ್ಕೆ ಎಷ್ಟೊಂದು ಟೈಮ್ ಇದ್ರೂ ಸಾಕಾಗಲ್ಲ ಅಂತ ಅನಿಸುತ್ತೆ. ಆದರೂ ವಾಟ್ಸಪ್ಪಲ್ಲಿ ನಾವು ಮಧ್ಯಾಹ್ನದಿಂದ ಒಂದು ರಿಕ್ವೆಸ್ಟನ್ನು ಕೇಳಿದ್ವಿ ನಮ್ಮ ಸ್ನೇಹಿತರಿಗೆ ಎಲ್ರಿಗೂ, ನ್ಯೂಸ್ ಡಿಪಾರ್ಟ್ಮೆಂಟಲ್ಲಿ ಯಾವುದಾದ್ರೂ ಒಂದು ಫೋಟೋಗ್ರಫಿ ನಿಮಗೆ ಮನಸ್ಸಲ್ಲಿದ್ದರೆ ಅಥವಾ ನೀವು ನೋಡಿರುವಂತಹ ಚಿತ್ರವನ್ನು ನಮಗೆ ಕಳಿಸ್ಕೊಡಿ ಅಥವಾ ನೀವೇ ತೆಗೆದಿರುವಂತಹ ಚಿತ್ರವನ್ನು ನಮಗೆ ಕಳಿಸ್ಕೊಡಿ ಅಂತ ಸಾಕಷ್ಟು ಸ್ನೇಹಿತರು ಕೂಡ ರೆಸ್ಪಾಂಡ್ ಮಾಡಿದರು. ಅದರಲ್ಲಿ ನಾನು ನಿಮಗೆ ತೋರಿಸ್ದಂಗೆ ಒಬ್ಬರು ಸ್ನೇಹಿತರು, ನಂಬರ್ ಎಂಡಿಂಗ್ ವಿತ್ 00741, ನಿಮ್ಮ ಒಂದು ಚಿತ್ರ, ನೀವು ಕಳಿಸ್ಕೊಟ್ಟಿರುವಂತಹ ಚಿತ್ರ ಮುಂಬೈನಲ್ಲಿ ತಾಜ್ ಹೋಟೆಲ್ಗೆ ಆದಂತಹ ದುರಂತದಲ್ಲಿ ಒಂದು ಫೋಟೋನ ಕಳಿಸಿದ್ದೀರಾ. ಅದರಲ್ಲಿ 3 ಪತ್ರಕರ್ತರು ಓಡ್ತಾ, ನ್ಯೂಸ್ ರಿಪೋರ್ಟರ್ಸು, ಕ್ಯಾಮ್ರಾಮನ್ಗಳು ಓಡ್ತಿರುವಂತಹ ಒಂದು ಸನ್ನಿವೇಶ ಇದೆ. ಸೊ ಈ ಒಂದು ಚಿತ್ರಕ್ಕೆ ಸರ್ರು ತುಂಬ ಚೆನ್ನಾಗಿದೆ, ಯಾಕಂದರೆ ಅದು ಸಬ್ಜೆಕ್ಟಿವ್ ಆಗೂ ಇದೆ, ಭಾವನೆಗಳಿದೆ, ಹಾಗೆ ಅಲ್ಲಿ ಆ ಒಂದು ಸಿಚುವೇಶನ್ ಕ್ರೈಸಿಸಲ್ಲಿ ಕೂಡ ಇದೆ. ಇದೊಂದು ತುಂಬ ಇಷ್ಟ ಆಯಿತು ಅಂತ ಹೇಳ್ತಾ ಇದ್ದಾರೆ. ಸೊ ನಂಬರ್ ಎಂಡಿಂಗ್ ವಿತ್ 00741, ನಿಮ್ಮ ಹೆಸರನ್ನು ನೀವು ಮೆನ್ಷನ್ ಮಾಡಿಲ್ಲ, ಬಟ್ ಈ ಒಂದು ಚಿತ್ರಕ್ಕೆ ಸರ್ ಕಡೆಯಿಂದ ಅಪ್ರಿಸಿಯೇಷನ್ ಸಿಕ್ಕಿದೆ. ಹಾಗಾದರೆ ಛಾಯಾಚಿತ್ರಗಳು ಕೇವಲ ಒಂದು ಕ್ಷಣ ಸ್ಥಿರಗೊಳಿಸುತ್ತವೆ, ಆದರೆ ಆ ಕ್ಷಣದಲ್ಲಿರುವ ಭಾವನೆ, ಸತ್ಯ ಮತ್ತು ಇತಿಹಾಸವನ್ನು ಮುಂದಿನ ಹಲವು ತಲೆಮಾರುಗಳಿಗೆ ಜೀವಂತವಾಗಿಟ್ಟಿರುತ್ತೆ. ಫೋಕಸ್ ಆನ್ News2.o ಮೂಲಕ ನಮ್ಮ ನೆನಪುಗಳಲ್ಲಿ ಅಚ್ಚಳಿಯದೆ ಉಳಿದ ಅನೇಕ ಐತಿಹಾಸಿಕ ಕ್ಷಣಗಳನ್ನು ಛಾಯಾಚಿತ್ರಗಳ ಮೂಲಕ ನೋಡುವ ಅಪರೂಪದ ಅವಕಾಶ ನಿಮ್ಮದಾಗಿದೆ. August 3 and 4 ಚಿತ್ರಕಲಾ ಪರಿಷತ್ನಲ್ಲಿ ನಡೆಯುವ ಈ ಪ್ರದರ್ಶನಕ್ಕೆ ತಪ್ಪದೇ ಭೇಟಿ ನೀಡಿ. ಇಷ್ಟೊತ್ತು ನಮ್ಮ ಜೊತೆ ಕಾರ್ಯಕ್ರಮದಲ್ಲಿದ್ದಿರಿ ಸರ್, ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಅನುಭವವನ್ನು ಹಂಚಿಕೊಂಡಿದ್ದೀರಿ, ಹಾಗೆ ಈ ಒಂದು ಕಾರ್ಯಕ್ರಮದ ಬಗ್ಗೆಯೂ ಕೂಡ ತಿಳಿಸ್ಕೊಟ್ಟಿದ್ದೀರಿ, ಧನ್ಯವಾದಗಳು.
1: ನಮಸ್ಕಾರ.
0: ಸ್ನೇಹಿತರೆ, ನೀವು ಕೇಳಿದ್ರಿ ಅಲ್ವಾ, ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಯಾದದ್ದು ಗೌರವಾನ್ವಿತ ಛಾಯಾಚಿತ್ರ ಪತ್ರಕರ್ತರಾದಂತಹ ಶ್ರೀ ವೆಂಕಟೇಶ್ ಅವರು. ಸೊ ಅವರ ಜೊತೆ ಮಾತುಕತೆಯನ್ನ ಕೇಳಿದ್ರಿ, ಹಾಗೆ ಫೋಕಸ್ ಆನ್ News2.o ಈ ಒಂದು ಕಾರ್ಯಕ್ರಮದ ಬಗ್ಗೆ ಕೂಡ ತಿಳ್ಕೊಂಡ್ರಿ. ರಾಷ್ಟ್ರೀಯ ಸುದ್ದಿ ಛಾಯಾಚಿತ್ರ ಪ್ರದರ್ಶನ ಮತ್ತು ಸ್ಪರ್ಧೆ ಚಿತ್ರಕಲಾ ಪರಿಷತ್ನಲ್ಲಿ ನಡೀತಾ ಇದೆ, August 3 ಹಾಗೆ 4. ಇಷ್ಟೊತ್ತು ನಿಮ್ಮ ಜೊತೆಯಾದದ್ದು ನಾನು RJ ಚೈತ್ರ. ಇನ್ನು ನಾನು ಮನೆಗೆ ಹೊರಡುವಂತಹ ಸಮಯ ಕೂಡ ಸಮೀಪಿಸ್ತಾ ಇದೆ. ಸರಿಯಾಗಿ 5 ನಂತರ ಮುಂದಿನ ಕಾರ್ಯಕ್ರಮಗಳು ನಿಮ್ಮ ಜೊತೆ ಆಗ್ತವೆ. ಅಲ್ಲಿವರೆಗೂ ಖುಷಿಯಾಗಿ ನಗ್ನಗ್ತಾ ಇರಿ, ನಗಿಸ್ತಾ ಇರಿ ಅಂತ ಹೇಳ್ತಾ ನಾನು ಹೊರಡ್ತಾ ಇದ್ದೀನಿ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್, ಮ್ಯೂಸಿಕಲಿ ಯೋರ್ಸ್.
1: ಪಿಎಂ ಜಯ್ ಅಬ್ ಗರೀಬೋ ಕೆ ಜಯ್ ಬನ್ ಗಯಿ ಹೈ.

0: ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯಡಿ ದೇಶದ ಸುಮಾರು 60 ಕೋಟಿ ಜನರು 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ ಸೌಲಭ್ಯಕ್ಕೆ ಅರ್ಹರಾಗಿದ್ದಾರೆ. ಇಲ್ಲಿಯವರೆಗೆ 12 ಕೋಟಿಗೂ ಹೆಚ್ಚು ಉಚಿತ ಚಿಕಿತ್ಸೆಗಳನ್ನು ಈ ಯೋಜನೆಯಡಿ ನೀಡಲಾಗಿದ್ದು, ಇದರಿಂದ ಬಡ ಕುಟುಂಬಗಳು ಸುಮಾರು 2 ಲಕ್ಷ ಕೋಟಿ ವೈದ್ಯಕೀಯ ವೆಚ್ಚವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಿದೆ. ಇಂದೇ ಆಯುಷ್ಮಾನ್ ಆಪ್ ಡೌನ್ಲೋಡ್ ಮಾಡಿ ನಿಮ್ಮ ಆಯುಷ್ಮಾನ್ ಕಾರ್ಡ್ ಅನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ 1455555 ಕರೆ ಮಾಡಿ.
1: ಸ್ವಲ್ಪ ಗಮನಿಸಿ, ನಿಮ್ಮ ಅಗತ್ಯದ ಕೆಲಸಗಳ ನಡುವೆ ಇನ್ನೊಂದು ಮಹತ್ವದ ಕೆಲಸವನ್ನು ಮರೆಯಬೇಡಿ.
2: 2025-26 ಹಣಕಾಸು ವರ್ಷದ ಆದಾಯ ತೆರಿಗೆ ರಿಟರ್ನ್ ಅನ್ನು ITR 1 ಅಥವಾ ITR 2 ನಮೂನೆಯಲ್ಲಿ ಸಲ್ಲಿಸಬೇಕಾದ ತೆರಿಗೆದಾರರಿಗೆ ರಿಟರ್ನ್ ಸಲ್ಲಿಸುವ ಕೊನೆ ದಿನಾಂಕ 31 ಜುಲೈ 2026.
1: ರಿಟರ್ನ್ ಸಲ್ಲಿಸುವ ಮೊದಲು ನಿಮ್ಮ AIS ಮತ್ತು ಫಾರ್ಮ್ 26AS ಅನ್ನು ಎಚ್ಚರಿಕೆಯಿಂದ ಪರಿಶೀಲಿಸಿ. ಹಾಗೆಯೇ ನಿಮ್ಮ ವಿದೇಶಿ ಆದಾಯ ಅಥವಾ ವಿದೇಶಿ ಆಸ್ತಿಗಳಿದ್ದರೆ ಅವುಗಳ ಸರಿಯಾದ ಮತ್ತು ಸಂಪೂರ್ಣ ವಿವರಗಳನ್ನು ತಪ್ಪದೇ ನೀಡಿ.
2: ನಿಮ್ಮ ಆದಾಯ ತೆರಿಗೆ ರಿಟರ್ನ್ ನಲ್ಲಿ ಸರಿಯಾದ ಮತ್ತು ನಿಖರವಾದ ಮಾಹಿತಿ ತುಂಬಿ. ಇದು ಶೀಘ್ರ ಮರುಪಾವತಿ ದೊರಕಲು ಸಹಾಯಕ. ಸರಿಯಾದ ರಿಟರ್ನ್, ಶೀಘ್ರ ರಿಫಂಡ್.
1: ಪ್ರತಿಯೊಬ್ಬ ಆದಾಯ ತೆರಿಗೆದಾರ ಒಬ್ಬ ರಾಷ್ಟ್ರ ನಿರ್ಮಾತೃ. ಆದಾಯ ತೆರಿಗೆ ಇಲಾಖೆ, ಭಾರತ ಸರ್ಕಾರ.

ಸ್ನೇಹಿತರೆ, ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3 ಗಂಟೆಗೆ ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿಇಆರ್ಟಿ.

0: ಇದು ನಾನ್ ಸ್ಟಾಪ್ ಸಂಜೆ.
1: ಪ್ರತಿದಿನ ಸಂಜೆ 5 ಗಂಟೆಗೆ ಕೇಳಿ
0: ನಾನ್ ಸ್ಟಾಪ್ ಸಂಜೆ
2: ಆಕಾಶವಾಣಿ FM ರೇನ್ಬೋ 101.3 ಮೆಗಾಹರ್ಟ್ಸ್.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: 5:11 ಕನ್ನಡ ಕಾಮನಬಿಲ್ಲು ಎಫ್ ಎಂ ರೈನ್ಬೋನ ಕೇಳ್ತಾ ಇದ್ದೀರಾ. ಶುಕ್ರವಾರದ ಸಂಜೆಯ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ ಹೇಳ್ತಿರೋದು ನಾನು ನಿಮ್ಮ ಗೆಳೆಯ ಪ್ರಶಾಂತ್. 5:00 to 11:00 ನಿಮ್ಮ ಜೊತೆಯಲ್ಲಿ ಎಫ್ ಎಂ ರೈನ್ಬೋದಲ್ಲಿ ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮದಲ್ಲಿ ಕೇಳ್ತಾ ಇದ್ದೀರಾ. ಎಫ್ ಎಂ ರೈನ್ಬೋದಲ್ಲಿ ನಾನ್ ಸ್ಟಾಪ್ ಸಂಜೆ ಎಲ್ಲರಿಗೂ ಮತ್ತೊಮ್ಮೆ ಆತ್ಮೀಯ ಸ್ವಾಗತ ಹೇಳ್ತಾ ಏನು ವಿಷಯ ಮಾತಾಡ್ತಾ ಇದ್ದೀವಿ ಈ ಒಂದು ಸಂಜೆ ಹೊತ್ತಿನಲ್ಲಿ ಖಂಡಿತ ತಿಳಿಸ್ತೀನಿ. ಈ ಒಂದು ಗೀತೆಯನ್ನು ಕೇಳಿ ಬರೋಣ. ಎಂಜಾಯ್ ಮಾಡಿ ನಂದಿತ ಮತ್ತು ಕಾರ್ತಿಕ್ ಅವರ ಧ್ವನಿಯಲ್ಲಿ ಈ ಗೀತೆಯನ್ನು. ನೀವು ಸಂದೇಶವನ್ನು ಕಳಿಸ್ಬೇಕು ಅಂತಂದರೆ 9:04:09:10 ಕ್ಕೆ ನೀವು ಸಂದೇಶವನ್ನು ಕಳಿಸಬಹುದು.

0: ಎಲ್ಲರಿಗೂ ನಮಸ್ಕಾರ. ಇದು ಆಕಾಶವಾಣಿ ಬೆಂಗಳೂರು. ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್ಗಳು, ಅಂದರೆ 612 ಕಿಲೋಹರ್ಟ್ಸ್, ಹಾಗೂ ಡಿಆರ್ಎಂ ತರಂಗಾಂತರ 603 ಕಿಲೋಹರ್ಟ್ಸ್ಗಳಲ್ಲಿ ನಿಲಯದ ಸಂಜೆಯ ಪ್ರಸಾರವನ್ನು ಪ್ರಾರಂಭಿಸುತ್ತಿದ್ದೇವೆ. ಈಗ ಸಮಯ 5:30:25. ಆತ್ಮೀಯ ಕೇಳುಗರಿಗೆಲ್ಲ ಶಾಲಿನಿ ವಿ ಭಟ್ ಮಾಡುವ ನಮಸ್ಕಾರಗಳು. ನಮ್ಮ ಕಾರ್ಯಕ್ರಮ ಇದೀಗ ಆರಂಭವಾಗುವುದು. ಆಕಾಶವಾಣಿ ಗಿರ್ಮಿಟ್ ಹೊಸ ಕನ್ನಡ ಚಿತ್ರಗೀತೆಗಳು. ಮೊದಲಿಗೆ ಜಾಹೀರಾತು.
1: ಅರ್ಜೆಂಟಾಗಿ ಫುಡ್ ಡೆಲಿವರಿ ಮಾಡಬೇಕು ಈ ಟ್ರಾಫಿಕ್ ಅಲ್ಲಿ. ಅಪಘಾತವಾಗಿ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಏನಪ್ಪ ಗತಿ?
2: ಅದಕ್ಕಾಗಿಯೇ ಕರ್ನಾಟಕ ಸರ್ಕಾರ ತಂದಿದೆ ಕರ್ನಾಟಕ ರಾಜ್ಯ ಗಿಗ್ ಕಾರ್ಮಿಕರ ವಿಮಾ ಯೋಜನೆ. ಅಪಘಾತ ವಿಮೆ, ಜೀವ ವಿಮೆ, ಆಸ್ಪತ್ರೆ ವೆಚ್ಚಕ್ಕೆ ನೆರವು, ಇವೆಲ್ಲವೂ ಉಚಿತ. 18-60 ವರ್ಷದ ಫುಡ್ ಡೆಲಿವರಿ ಹಾಗೂ ಇ ಕಾಮರ್ಸ್ ಸಂಸ್ಥೆಗಳಲ್ಲಿ ಡೆಲಿವರಿ ಕೆಲಸ ಮಾಡುತ್ತಿರುವ ಸೇವಾ ಸಿಂಧು ಪೋರ್ಟಲ್ನಲ್ಲಿ ನೋಂದಾಯಿಸಿದ ಅರ್ಹ ಗಿಗ್ ಕಾರ್ಮಿಕರಿಗೆ ಮಾತ್ರ ಈ ಸೌಲಭ್ಯ. ಹೆಚ್ಚಿನ ಮಾಹಿತಿಗಾಗಿ 1-55-214 ಸಹಾಯವಾಣಿಗೆ ಕರೆ ಮಾಡಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
0: ಗಿರ್ಮಿಟ್ ಕಾರ್ಯಕ್ರಮದಲ್ಲಿ ಮೊದಲಿಗೆ ಗರಡಿ ಚಿತ್ರದ ಗೀತೆ ಸಂತೋಷ್ ವೆಂಕಿ ಗೀತೆ ಹಾಡಿದ್ದಾರೆ. ಯೋಗರಾಜ್ ಭಟ್ ಅವರ ಗೀತೆಗೆ ವಿ ಹರಿಕೃಷ್ಣ ಸಂಗೀತ ನೀಡಿದ್ದಾರೆ.

0: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
1: ಬಿಸಿಲು ಕುದುರೆ ಚಿತ್ರಗೀತೆ ಅನೂಪ್ ಶಿಲೀನ್ ಗೀತೆ ಹಾಡಿದ್ದಾರೆ. ಹೃದಯ ಶಿವ ಅವರ ಗೀತೆಗೆ ಇಮ್ತಿಯಾ ಸುಲ್ತಾನ್ ಅವರ ಸಂಗೀತವಿದೆ.

0: ಕೇಳುಗರೆ, ಇದೇ ಶುಕ್ರವಾರ ಜುಲೈ 31 ಸಾಯಂಕಾಲ 6:50 ಹಲೋ ಕೃಷಿರಂಗ ನೇರ ಪ್ರಸಾರ ಕಾರ್ಯಕ್ರಮದ ವಿಷಯ ಬೆಳೆ ಸಮೀಕ್ಷೆ. ಭಾಗವಹಿಸುವವರು ಶ್ರೀ ಸಿಬಿ ಬಾಲರೆಡ್ಡಿ, ಅಪರ ಕೃಷಿ ನಿರ್ದೇಶಕರು ಬೆಳೆ ಅಭಿವೃದ್ಧಿ ಮತ್ತು ಯೋಜನೆ. ಕರೆ ಮಾಡಲು ಫೋನ್ ಸಂಖ್ಯೆಗಳು 2237 2237 4788, 2237 4999, STD ಕೋಡ್ 080. ಕೇಳಿ, ಇದೇ ಶುಕ್ರವಾರ ಜುಲೈ 31 ಸಾಯಂಕಾಲ 6:50 ಹಲೋ ಕೃಷಿರಂಗ ನೇರ ಪ್ರಸಾರ ಕಾರ್ಯಕ್ರಮದ ವಿಷಯ ಬೆಳೆ ಸಮೀಕ್ಷೆ.
1: ರಾಜ್ಯವ್ಯಾಪಿ ಪ್ರಸಾರವಾಗುವ ಹಲೋ ಕೃಷಿರಂಗ ನೇರ ಫೋನಿನ್ ಕಾರ್ಯಕ್ರಮದ ಪ್ರಾಯೋಜಕರು ರಾಜ್ಯ ಕೃಷಿ ಇಲಾಖೆ.
2: ಗಿರ್ಮಿಟ್ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಕಾಟೇರ ಚಿತ್ರದ ಗೀತೆ. ಹೇಮಂತ್ ಕುಮಾರ್ ಮತ್ತು ರಕ್ಷಿತಾ ಸುರೇಶ್ ಗೀತೆ ಹಾಡಿದ್ದಾರೆ. ವಿ ನಾಗೇಂದ್ರ ಪ್ರಸಾದ್ ಅವರ ಗೀತೆಗೆ ವಿ ಹರಿಕೃಷ್ಣ ಸಂಗೀತ ನೀಡಿದ್ದಾರೆ.

0: ವಂದೇ ಮಾತರಂ 150ರ ಸಂಭ್ರಮ, ಆಕಾಶವಾಣಿಗೆ 90ರ ಸಂಭ್ರಮ. ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ವೀರಯೋಧರು ರಕ್ಷಣಾ ಸೇವೆಯ ತಾರೆಗಳು.
1: ಪ್ರತಿ ಶುಕ್ರವಾರ ಬೆಳಿಗ್ಗೆ 9:05 9:30 ಆಕಾಶವಾಣಿ ಮುಖ್ಯವಾಹಿನಿಯಲ್ಲಿ,
0: ಆಕಾಶವಾಣಿ ಎಫ್ಎಂ ರೈನ್ಬೋದಲ್ಲಿ 1:30 ವಿವಿಧ ಭಾರತಿಯಲ್ಲಿ 6:02 ಕೇಳಿ ವೀರಯೋಧರು ರಕ್ಷಣಾ ಸೇವೆಯ ತಾರೆಗಳು.

0: ಭಾರತದ ಸ್ವಾತಂತ್ರ್ಯ ಪೂರ್ವ ಆಂದೋಲನದ ತಾರಕ ಮಂತ್ರ ವಂದೇ ಮಾತರಂ.
1: ಈ ರಾಷ್ಟ್ರೀಯ ಗೀತೆಗೆ ಇದೀಗ 150 ವರ್ಷ.
0: ಖ್ಯಾತ ಬಂಗಾಳಿ ಸಾಹಿತಿ, ಕಾದಂಬರಿಕಾರ, ಕವಿ ಬಂಕಿಮಚಂದ್ರ ಚಟರ್ಜಿ ಅವರು 1875 ನವೆಂಬರ್ 7 ಪ್ರಕಟಿಸಿದ ಈ ರಾಷ್ಟ್ರೀಯ ಗೀತೆಯನ್ನು ಜನಸಾಮಾನ್ಯರು ಒಪ್ಪಿದ್ದು 1905 ವಂಗಭಂಗ ಚಳುವಳಿಯಲ್ಲಿ
1: ಕಾಲೇಜು ವಿದ್ಯಾರ್ಥಿಯೊಬ್ಬ ಘೋಷಿಸಿದ ವಂದೇ ಮಾತರಂ ಮಂತ್ರದ ವೀಣೆಯ ಖನಿ ಭಾರತೀಯರೆಲ್ಲರ ಹೃದಯವನ್ನ ಮುಟ್ಟಿ ಬಡಿದೆಬ್ಬಿಸಿತ್ತು.
0: ಅಷ್ಟೇ ಅಲ್ಲದೆ ಆಂಗ್ಲರ ಗರ್ವವನ್ನು ಮೆಟ್ಟಿ ಅವರ ಬುಡವನ್ನೇ ಕಂಪಿಸಿದ ಮಂತ್ರ ವಂದೇ ಮಾತರಂ.
1: ವಂದೇ ಮಾತರಂ,
0: ವಂದೇ ಮಾತರಂ,
1: ವಂದೇ ಮಾತರಂ.
2: ರಾಧಾ ಸರ್ಜಿಂಗ್, ರಮಣಾ ಮಿಸ್ಸಿಂಗ್ ಚಿತ್ರದ ಗೀತೆ, ಸೋನು ನಿಗಮ್ ಮತ್ತು ದಾಮಿನಿ ಬಾತ್ಲಾ ಗೀತೆ ಹಾಡಿದ್ದಾರೆ. ಸಂತೋಷ್ ನಾಯಕ್ ಅವರ ಗೀತೆಗೆ ನವನೀತ್ ಚಾರಿಯವರ ಸಂಗೀತವಿದೆ.

0: ಅರ್ಮಾನ್ ಮಲಿಕ್ ಅವರ ಧ್ವನಿಯಲ್ಲಿ ಬಾನದಾರಿಯಲ್ಲಿ ಚಿತ್ರದ ಗೀತೆಯೊಂದಿಗೆ ಇಂದಿನ ಗಿರ್ಮಿಟ್ ಕಾರ್ಯಕ್ರಮ ಮುಗಿಯಿತು. ಇದು ಆಕಾಶವಾಣಿ ಬೆಂಗಳೂರು. ಈಗ ಕೆಲವು ಪ್ರಕಟಣೆಗಳು.
1: ನೋಡು, ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
2: ಬೆಳಿಗ್ಗೆ 4 ಗಂಟೆಗೆ ಪೇಪರ್ ಹಾಕೋ ಕೆಲಸ ಶುರು ಆಗುತ್ತೆ. ಮಳೆ ಇರಲಿ ಚಳಿ ಇರಲಿ, ರಸ್ತೆಯಲ್ಲಿ ಓಡಾಡೋದೇ ನಮ್ಮ ಜೀವನ ಆಗೋಯ್ತು.
3: ಬೇಸರ ಮಾಡ್ಕೋಬೇಡ, ಈಗ ನಮ್ಮಂಥವರ ಸುರಕ್ಷತೆಗೆ ಕರ್ನಾಟಕ ಸರ್ಕಾರದ ವಿಶೇಷ ಯೋಜನೆ ಇದೆ. ದಿನಪತ್ರಿಕೆ ಮತ್ತು ಹಾಲು ವಿತರಣಾ ಕಾರ್ಮಿಕರ ಅಪಘಾತ ಪರಿಹಾರ ಮತ್ತು ವೈದ್ಯಕೀಯ ಸೌಲಭ್ಯ ಯೋಜನೆ.
1: 16-70 ವರ್ಷದ ಅರ್ಹ ಕಾರ್ಮಿಕರು ಇಂದೇ KSUWSSP.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
4: ಸಿರಿ, ಆಗಿಂದ ಒಂದೇ ಸಮ ನಲ್ಲಿ ನೀರ್ ಸುರಿತಾ ಇದೆ, ಏನ್ ಮಾಡ್ತಾ ಇದೀಯಾ?
5: ಹಲ್ಲುಜ್ತಾ ಇದೀನಿ ಕಣಮ್ಮ.
4: ಹಲ್ಲುಜ್ಜಿ ಬಾಯಿ ತೊಳಿಬೇಕಾದ್ರೆ ನೀರ್ ಬಿಟ್ಕೋ, ಯಾಕೆ ವೇಸ್ಟ್ ಮಾಡ್ತಾ ಇದೀಯಾ?
5: ಸರಿ, ನಿಲ್ಸಿದೀನಿ ಬಿಡು.
4: ದಯಮ್ಮ ನೀನು ಅಷ್ಟೇ, ಪಾತ್ರೆ ಉಜ್ಜಿದ ಮೇಲೆ ನಲ್ಲಿಯಿಂದ ನೀರ್ ಬಿಟ್ಕೋ, ಸುಮ್ನೆ ನೀರ್ ಸುರಿಸ್ಬೇಡ.
6: ಆಯ್ತ್ ಕಣಕ. ಕೈ ಮುಸಿರಾಗಿತ್ತಾ? ಹಂಗೇ ಬಿಟ್ಬಿಟ್ಟೆ.
4: ಹಂಗೇನೆ ಎರಡೇ ಬಟ್ಟೆ ಇರೋದು. ಬಕೆಟ್ ತುಂಬಾ ನೀರ್ ಬಿಟ್ಕೊಂಡು ಜಾಲಿಸ್ತಾ ಇರ್ಬೇಡ. ಬಟ್ಟೆ ಮುಳುಗೋದಕ್ಕೆ ಎಷ್ಟ್ ಬೇಕೋ ಅಷ್ಟು ನೀರ್ ಹಾಕೊಂಡು ಜಾಲಿಸು.
6: ಹೂ ಕಣಕ, ಹಂಗೆ ಮಾಡ್ತೀನಿ ತಗ.
5: ಅಮ್ಮ ಗಾಡಿ ತೊಳಿಬೇಕು, ಪೈಪ್ ತಗೊಂಡು ಹೋಗ್ತೀನಿ.
7: ಏ ಸಿರಿ, ಅಮ್ಮ ಹೇಳ್ತಾ ಇರೋದು ಕೇಳಿಸ್ತು ತಾನೆ? ಸುಮ್ನೆ ನೀರನ್ನ ವೇಸ್ಟ್ ಮಾಡ್ಬೇಡ, ಪೈಪ್ ನಲ್ಲಿ ನೀರ್ ಬಿಡ್ತಾ, ಗೊತ್ತಾಯ್ತಾ?
8: ಇಂದು ಉಳಿಸುವ ಒಂದು ಹನಿ ನೀರು ನಾಳಿನ ಜೀವಕ್ಕೆ ಆಧಾರ, ಮುಂದಿನ ಪೀಳಿಗೆಯ ಆಸ್ತಿ.
9: ಜಲ ಜಲ ಜಲಧಾರೆಯಾಗಿ ಭುವಿಯ ಸುರಿದ ಜೀವದ.
10: ಕೇಳುವರೆ, ಇದೇ ಶುಕ್ರವಾರ ಜುಲೈ 31 ಸಾಯಂಕಾಲ 6:50 ಹಲೋ ಕೃಷಿರಂಗ ನೇರ ಪ್ರಸಾರ ಕಾರ್ಯಕ್ರಮದ ವಿಷಯ ಬೆಳೆ ಸಮೀಕ್ಷೆ. ಭಾಗವಹಿಸುವವರು ಶ್ರೀ ಸಿಬಿ ಬಾಲರೆಡ್ಡಿ, ಅಪರ ಕೃಷಿ ನಿರ್ದೇಶಕರು ಬೆಳೆ ಅಭಿವೃದ್ಧಿ ಮತ್ತು ಯೋಜನೆ. ಕರೆ ಮಾಡಲು ಫೋನ್ ಸಂಖ್ಯೆಗಳು 2237074772

0: 2237049899 STD ಕೋಡ್ 080 ಕೇಳಿ, ಇದೇ ಶುಕ್ರವಾರ ಜುಲೈ 31 ಸಾಯಂಕಾಲ 6:50 ಹಲೋ ಕೃಷಿರಂಗ ನೇರ ಪ್ರಸಾರ ಕಾರ್ಯಕ್ರಮದ ವಿಷಯ ಬೆಳೆ ಸಮೀಕ್ಷೆ.
1: ರಾಜ್ಯವ್ಯಾಪಿ ಪ್ರಸಾರವಾಗುವ ಹಲೋ ಕೃಷಿರಂಗ ನೇರ ಫೋನಿನ್ ಕಾರ್ಯಕ್ರಮದ ಪ್ರಾಯೋಜಕರು ರಾಜ್ಯ ಕೃಷಿ ಇಲಾಖೆ.
2: ನಾನಿರುವುದೇ ನಿಮಗಾಗಿ, ನಾಡಿರುವುದು ನಮಗಾಗಿ.
3: ಅಮ್ಮ ಅಮ್ಮ, ಏನೇ ಅದು? ಸ್ವಲ್ಪ ಇರು, ಕಸ್ತೋರ್ ಬಂದಿದ್ದಾರೆ, ಕಸ ಎಷ್ಟು ಬರ್ತೀನಿ.
4: ಏನಮ್ಮ ಹಾಗೆ ಹೇಳ್ತೀಯ? ಅವರು ಪೌರ ಕಾರ್ಮಿಕರು, ಕಸ್ತವರಲ್ಲ. ಕಸ ಎಸೆಯೋದಲ್ಲ, ಕಸನ ಅವರಿಗೆ ಗೌರವದಿಂದ ಕೈಯಲ್ಲಿ ಕೊಡಬೇಕು. ಅವರು ನಮ್ಮ ಹಾಗೆ ಮನುಷ್ಯರಲ್ವಾ?
2: ಒಂದೇ ನಾಡಿನ ಮಕ್ಕಳು ನಾವು, ಸೋದರರಂತೆ ನಾವೆಲ್ಲ.
4: ಎಲ್ಲಿ ಹಸಿ ಕಸ, ಒಣಕಸ, ಪ್ಲಾಸ್ಟಿಕ್, ಗ್ಲಾಸು, ಈ ವೇಸ್ಟ್ ಎಲ್ಲ ಬೇರೆ ಬೇರೆ ಮಾಡಿದೀಯ ತಾನೇ?
3: ಓ, ಅದು ಬೇರೆ ಮಾಡ್ತಾರೆ.
4: ಇವಾಗ ಹಾಗೆ ಬೆರೆಸಿ ಹಾಕ್ಬಿಟ್ರೆ ದಂಡ ಕಟ್ಟಬೇಕಾಗತ್ತೆ. ಹಸಿ ಕಸದಿಂದ ಗೊಬ್ಬರ ಆಗುತ್ತೆ, ಒಣಕಸ ಮತ್ತೆ ಪುನರ್ಬಳಕೆ ಆಗೋ ಹಾಗೆ ಮಾಡುವಂತಹ ವಿಧಾನದಿಂದ ಬೇರೆ ಬೇರೆ ತರ ಉಪಯೋಗಕ್ಕೆ ಬರುತ್ತೆ.
3: ಹೌದಾ? ಇನ್ಮೇಲೆ ಹಾಗೆ ಮಾಡ್ತೀನಿ ಬಿಡು. ಆ ಜವಾಬ್ದಾರಿನ ನೀನು ಸಹ ಹೊತ್ಕೊಂಡು ಮಾಡ್ಬೇಕು, ಗೊತ್ತಾಯ್ತಾ?
4: ಖಂಡಿತವಾಗಿ ನಾನು ಕೂಡ ಮಾಡ್ತೀನಿ.
5: ಆಕಾಶವಾಣಿ ಸಮಯ 6:05. ಇನ್ನು ಮುಂದೆ ಇಂಗ್ಲಿಷ್ನಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದಿಂದ.
6: ದಿಸ್ ಇಸ್ ಆಕಾಶವಾಣಿ, ದಿ ನ್ಯೂಸ್ ರೆಡ್ ಬೈ ಶಗುನ್ ಚೋಪ್ರಾ. The Union Cabinet has approved the Pradhan Mantri Surya Sarovar Yojana for development of floating solar photovoltaic projects with energy storage systems. Addressing media in New Delhi after the Union Cabinet meeting today, Information and Broadcasting Minister Ashwini Vaishnav said that the scheme has been approved with a total outlay of 5,070 crore rupees. He said the scheme envisages the development of 5,000 megawatt of floating solar photovoltaic projects with co-located energy storage systems having a minimum storage capacity of 2 hours, totaling 10,000 megawatt.
7: सोलर कैपेसिटी पर कैपिटा के हिसाब से देखें तो वर्ल्ड हाईएस्ट देश में लगी है. वाटर बॉडीज हैं, डैम्स हो, लेक्स हो, कैनाल्स हो, उन सब का उपयोग करके जो सोलर पावर जनरेशन कैपेसिटी क्रिएट करना है उसका अप्रूवल लिया गया है आज. 102 गीगावाट यानी 1,00,000 मेगावाट की कैपेसिटी पोटेंशियल है भारत में. टोटल 5,000 मेगावाट फ्लोटिंग सोलर पीवी फोटोवोल्टेक कैपेसिटी भारत में क्रिएट की जाएगी. 5 साल की स्कीम है. 1 crore per megawatt का इसका सपोर्ट दिया जाएगा स्कीम में. प्रोजेक्ट्स विल बी सेलेक्टेड थ्रू टैरिफ बेस्ड कॉम्पिटेटिव बिडिंग. 10 million tons ऑफ CO2 एमिशंस को ये प्रिवेंट करेगा.
6: The Union Cabinet has given its nod to the National Offshore Exploration Scheme Samudra Manthan with an approved outlay of 84,084 crore rupees for implementation up to financial year 2030-31. Mr. Vaishnav said the scheme encompasses a comprehensive set of interventions across the offshore exploration value chain. The Union Cabinet has also given its approval to the continuation of the Pradhan Mantri Kisan Samman Nidhi scheme from 2026-27 to 2030-31. Mr. Vaishnav said a total financial outlay of 3.15 lakh crore rupees has been approved for this scheme during the period of 5 years. Mr. Vaishnav said the approval reiterates the government's commitment that the prosperity of farmers forms the foundation of the nation's prosperity. The Union Cabinet has also approved an expanded Khelo India scheme and enhanced assistance to national sports federations with a combined outlay of 36,441 crore rupees for the period 2026-27 to 2030-31. Both houses of parliament have been adjourned for the day following opposition uproar over several issues, including alleged police action during students' protests over the NEET issue. When the Lok Sabha met after the first adjournment at 12 noon, the presiding officer, Dilip Saikia, took up the Registration of Births and Deaths Amendment Bill 2026 for consideration and passage. Minister of State, for whom Nityanand Rai, moved the bill amid opposition uproar. The bill was passed in the House amid ruckus without any discussion. Meanwhile, Parliamentary Affairs Minister Kiran Rijiju criticized the opposition for not participating in the discussion. A Delhi court today sentenced former Aam Aadmi

0: Party councillor Tahir Hussain and four others to life imprisonment for the murder of Intelligence Bureau IB officer Ankit Sharma during the 2020 Delhi riots. Additional Sessions Judge Praveen Singh pronounced the sentence to all five accused after hearing arguments on the quantum. The court described the crime as a very serious incident and observed that it had shaken society. India Today said the so-called elections in Pakistan-occupied Jammu and Kashmir or POJK stand as a humiliating rejection of the Pakistani establishment. Briefing media in New Delhi this afternoon, External Affairs Ministry spokesperson Ranthir Jaiswal said Pakistani establishment continues to unleash ruthless force against peaceful civilians in POJK. He said the crackdown has resulted in the tragic death of over 40 civilians and serious injuries to many. The spokesperson said, facing a violent regime, the people have requested international organizations for an independent investigation into the unlawful killings. India urged the international community to scrutinize Pakistan's actions and hold it accountable for its atrocities. Indian boxers Preeti Pawar and Ankush Pangal have advanced to the final of their respective bouts at the 2026 Commonwealth Games. Preeti entered the women's 54kg final with a dominant unanimous 5-0 victory over Zambia's Catherine Mwape in Glasgow today. Ankush Pangal won by a unanimous 5-0 decision against Canada's Joshua Ofori in the men's 80kg semi-final. India's Unnati Hooda and Tanvi Sharma advanced to the women's single semi-final at the Taipei Open today with impressive victories in their respective quarter-finals. And that is the end of this news bulletin.
1: Akashwani Bengaluru. Iga nilayadinda ee sanje hagu naale prasaravagalirva karyakramagala parichaya. ಈ ಸಂಜೆ 6:15 ಕನ್ನಡ ರತ್ನ ಭಂಡಾರ, 6:30 ಅವಲೋಕನ, 6:50 ಹಲೋ ಕೃಷಿರಂಗ, ಪ್ರಾಯೋಜಿತ ನೇರ ಫೋನ್ ಇನ್ ಕಾರ್ಯಕ್ರಮ, ಪ್ರಾಯೋಜಕರು ಕರ್ನಾಟಕ ಸರ್ಕಾರದ ಕೃಷಿ ಇಲಾಖೆ, ವಿಷಯ ಬೆಳೆ ಸಮೀಕ್ಷೆ. ಭಾಗವಹಿಸುತ್ತಾರೆ ಜಿಬಿ ಬಾಲರೆಡ್ಡಿ, ಅಪರ ಕೃಷಿ ನಿರ್ದೇಶಕರು, ಬೆಳೆ ಅಭಿವೃದ್ಧಿ ಮತ್ತು ಯೋಜನೆ ವಿಭಾಗ. ಪ್ರಸ್ತುತಪಡಿಸುತ್ತಾರೆ ತಿಮ್ಮಪ್ಪ ಎಚ್ ಗೌಡ. ನಂತರ 7:20 ದೊಡ್ಡಬಳ್ಳಾಪುರ ತಾಲೂಕು ಅಂತರಹಳ್ಳಿಯ ಮುನಿಲಕ್ಷ್ಮಮ್ಮ ಮತ್ತು ಸಂಗಡಿಗರಿಂದ ಸೋಬಾನೆ ಪದವನ್ನು ಕೇಳಬಹುದು. 7:45 ಹಾಗೂ 8:30 ಸಿರಿಗಂಧ ಚಿತ್ರಗೀತೆಗಳ ಕಾರ್ಯಕ್ರಮ. 8:15 ಪಾರ್ಲಿಮೆಂಟ್ ರಿವ್ಯೂ ದೆಹಲಿ ಕೇಂದ್ರದಿಂದ. 9:15 ಭಜನ್ಗಳನ್ನು ಕೇಳಬಹುದು. 9:30 ಕರೆಂಟ್ ಅಫೇರ್ಸ್ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ. 10:00 ಕರ್ನಾಟಕ ಶಾಸ್ತ್ರೀಯ ಸಂಗೀತ, ವಿದ್ವಾನ್ ಎಸ್ ಶೇಷಗಿರಿರಾವ್ ಅವರಿಂದ ವಯಲಿನ್ ವಾದನ, ಮೃದಂಗ ಪಕ್ಕವಾದ್ಯ ಎವಿ ಆನಂದ್, ಮೋರ್ಸಿಂಗ್ ವಿದ್ವಾನ್ ಎಂ ಗುರುರಾಜ್. 10:30 ಗೀತಚಂದ್ರಿಕೆ ಮೆಲೋಡಿ ಟೈಮ್, ಕನ್ನಡ ಮತ್ತು ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ. ಇನ್ನು ನಾಳೆಯ ಕಾರ್ಯಕ್ರಮಗಳು. ನಾಳೆ ಬೆಳಿಗ್ಗೆ 6:10 ಶುಭೋದಯ ಕರ್ನಾಟಕ ಭಕ್ತಿಗೀತೆಗಳನ್ನು ಕೇಳಬಹುದು. 6:30 ಚಿಂತನ ಗೀತಾ ಶ್ರೀನಿವಾಸ್ ಅವರಿಂದ ಬೆಂಗಳೂರು ಕೇಂದ್ರದ ಕೊಡುಗೆ. 6:35 ಕನ್ನಡ ರತ್ನ ಭಂಡಾರ ಪ್ರಸ್ತುತಿ ಬಿಕೆ ಸುಮತಿ. 6:40 ದೇಶಭಕ್ತಿ ಗೀತೆ. 6:45 ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ ನ್ಯಾಯವಾಣಿ ಸಹಯೋಗ ನ್ಯಾಯ ಸಂಸ್ಥೆ ನಿರ್ಮಾಣ ಜಾಂಪಣ್ಣ ಆಶಿಹಾಳ್, ಸಮಗ್ರ ನಿರ್ವಹಣೆ ಡಾ ಎಎಸ್ ಶಂಕರನಾರಾಯಣ. 6:50 ರೈತರಿಗೆ ಸಲಹೆ. 7:15 ಭಾವಗೀತೆಗಳು ಹಾಡಿದ್ದಾರೆ ಎಸ್ ಸುನೀತಾ. 7:45 ಹಾಗೂ 8:30 ಚಿತ್ರಗೀತೆಗಳು. 8:50 ಕಗ್ಗದ ಸಿರಿ ಪರಿಕಲ್ಪನೆ ಮತ್ತು ವಾಚನ ಡಾ ಬಸವರಾಜ್ ಸಾದರ್, ನಿರ್ಮಾಣ ಎಂ ಶಿವರಾಮ್. 9:05 ಗೀತ ಪಲ್ಲವ. 9:30 ಗಾನಗಂಗೆ. 10:30 ಸುನೇರೆ ಪಲ್ ಹಳೆಯ ಹಿಂದಿ ಚಿತ್ರಗೀತೆಗಳು. 11:00 ಸವಿ ನೆನಪು ಹಳೆಯ ಕನ್ನಡ ಚಿತ್ರಗೀತೆಗಳು. 11:30 ಸ್ಟಂಪ್ಡ್ ಕಾರ್ಯಕ್ರಮ ದೆಹಲಿ ಕೇಂದ್ರದಿಂದ. ಇನ್ನು ನಾಳೆ ಮಧ್ಯಾಹ್ನ 12:05 ವನಿತಾ ವಿಹಾರ. ಸ್ತನ್ಯಪಾನದ ಮಹತ್ವ ಕುರಿತು ಡಾ ವಿನುತಾ ಕುಲಕರ್ಣಿ ಅವರಿಂದ ಮಾಹಿತಿ ಹಾಗೂ ಉತ್ತರ ಕನ್ನಡ ಜಿಲ್ಲೆ ಜೊಯಿಡಾ ತಾಲೂಕು ಗುಂದದ ಅರ್ಚನಾ ಅಜಿತ್ ಹೆಗಡೆ ಅವರಿಂದ ಸಣ್ಣ ಕಥೆ ನೀಲಿ ಕೇಳಬಹುದು. ಕಾರ್ಯಕ್ರಮ ಕಾರವಾರ ಕೇಂದ್ರದ ಕೊಡುಗೆ. 12:35 ಆರೋಗ್ಯ ಸಂಚಿಕೆ. ವಿಶ್ವ ಸ್ತನ್ಯಪಾನ ಸಪ್ತಾಹದ ಸಂದರ್ಭದಲ್ಲಿ ಎದೆಹಾಲಿನ ಮಹತ್ವದ ಬಗ್ಗೆ ಕೊಡಗು ಜಿಲ್ಲೆಯ ವಿರಾಜಪೇಟೆ ಸಾರ್ವಜನಿಕ ಆಸ್ಪತ್ರೆಯ ಸ್ತ್ರೀರೋಗ ವಿಭಾಗದ ಹಿರಿಯ ತಜ್ಞರಾದ ಡಾ ರಾಜೇಶ್ವರಿ ಬಿಕೆ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ವಿದ್ಯಾರಾವ್ ಕೆಎಲ್. ನಿರ್ವಹಣೆ ಪಿಎಂ ಜಗದೀಶ್. 1:00 ಪ್ರಗತಿ ಪಥ. ಪಿಎಂ ವಿಕಸಿತ್ ಭಾರತ್ ಜಿ ರಾಮ್ಜಿ ಯೋಜನೆ ಕುರಿತು ಮಾಹಿತಿ. ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ. 1:20 ಚಿತ್ರಗೀತೆಗಳು. 1:30 ಚೈತ್ರವನ ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ ಪ್ರಸ್ತುತಿ ಡಾ ಎ ಶಂಕರನಾರಾಯಣ. 2:40 ಹಕ್ಕಿಯ ಬಳಗ ಸಣ್ಣ ಕಥೆ

0: ಅಕ್ಬರನಿಗೆ ಕ್ಷೌರ ಮಾಡಿಸಿದ ಬೀರ್ಬಲ್. ಕಥೆಯ ಓದು ಮಧು ಚೈತ್ರ. ನಂತರ ಚಿಣ್ಣರ ಗೀತೆಗಳು. 3 ಗಂಟೆಗೆ ಗುಲ್ಮೋಹರ್ ಹೊಸ ಹಿಂದಿ ಚಿತ್ರಗೀತೆಗಳನ್ನು ಕೇಳಬಹುದು. ನಾಳೆ ಸಂಜೆ 5:30 ವಿಕಸಿತ ಭಾರತಕ್ಕಾಗಿ ನಶಾಮುಕ್ತ ಯುವಜನತೆ ಈ ಕುರಿತು ಕಾರ್ಯಕ್ರಮ, ಪ್ರಾದೇಶಿಕ ಸುದ್ದಿ ವಿಭಾಗದ ಕೊಡುಗೆ. ನಾಳೆ ಸಂಜೆ 6:15 ಕನ್ನಡ ರತ್ನ ಭಂಡಾರ, ಪ್ರಸ್ತುತಿ ವಿಕೆ ಸುಮತಿ. 6:30 ವಿಜ್ಞಾನದ ಮುನ್ನಡೆ ವಿಜಯ್ ನಿಶಾಂತ್ ಅವರಿಂದ. 6:50 ಕಿಸಾನ್ ವಾಣಿ ಪ್ರಾಯೋಜಿತ ಕಾರ್ಯಕ್ರಮ, ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಇಲಾಖೆ. ಹಾಲು ಮತ್ತು ಅದರ ಪೌಷ್ಟಿಕತೆ ಕುರಿತು ಡಾ ರಾಜಣ್ಣ ಎಂ, ಪ್ರಾಧ್ಯಾಪಕರು ಹಾಗೂ ಮುಖ್ಯಸ್ಥರು, ಹೈನು ರಸಾಯನಶಾಸ್ತ್ರ ವಿಭಾಗ, ಹೈನು ಮಹಾವಿದ್ಯಾಲಯ, ಹೆಬ್ಬಾಳ, ಬೆಂಗಳೂರು. 7:20 ಜನಪದ ಸಂಗೀತ. ಮಾಗಡಿ ತಾಲೂಕು ಎಲ್ಲಿಗೇನಹಳ್ಳಿಯ ಉಮೇಶ್ ಮತ್ತು ಸಂಗಡಿಗಳಿಂದ ಕೋಲಾಟ ಪದವನ್ನು ಕೇಳಬಹುದು. 7:45 ಸಮಾಚಾರ ದರ್ಶನ, ವಾರದ ವಾರ್ತಾ ಚಿತ್ರ. 8:00 to 8:30 ಸಿರಿಗಂಧ. 8:15 ದಿಸ್ ವೀಕ್ ಇನ್ ಪಾರ್ಲಿಮೆಂಟ್ ದೆಹಲಿ ಕೇಂದ್ರದಿಂದ. 9:15 ಭಾವಗೀತೆಗಳು ಹಾಡಿದ್ದಾರೆ ಪಂಪಾಪತಿ ಗದ್ದಿ. 9:30 ಗೌರವಾನ್ವಿತ ಪ್ರಧಾನಮಂತ್ರಿಗಳಾದ ಮಾನ್ಯ ಶ್ರೀ ನರೇಂದ್ರ ಮೋದಿಯವರ ಮೈಸೂರು ಭೇಟಿ ಕುರಿತ ಬಾನುಲಿ ವರದಿ ಕೇಳಬಹುದು, ಮೈಸೂರು ಕೇಂದ್ರದ ಕೊಡುಗೆ. 10:00 ರಾಷ್ಟೀಯ ಸಂಗೀತ ಕಾರ್ಯಕ್ರಮ ದೆಹಲಿ ಕೇಂದ್ರದಿಂದ. ಚಿನ್ಮಯ ಸಹೋದರಿಯರಾದ ಉಮಾ ಮತ್ತು ರಾಧಿಕಾ ಅವರ ಯುಗಳ ಕರ್ನಾಟಕ ಹಾಡುಗಾರಿಕೆ ಚೆನ್ನೈ ಕೇಂದ್ರದ ಕೊಡುಗೆ. ಇದುವರೆಗೂ ನಿಲಯದಿಂದ ಈ ಸಂಜೆ ಹಾಗೂ ನಾಳೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಂಡಿರಿ. ಆಕಾಶವಾಣಿ ಬೆಂಗಳೂರು. ಮುಂದಿನ ಕಾರ್ಯಕ್ರಮ ಕನ್ನಡ ರತ್ನ ಭಂಡಾರ. ಮೊದಲಿಗೆ ಜಾಹೀರಾತು.
1: ನೋಡು, ಇದೇ ನನ್ನ ಫೇವರೇಟ್ ಸೋಪ್, ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
2: ಅರ್ಜೆಂಟ್ ಆಗಿ ಫುಡ್ ಡೆಲಿವರಿ ಮಾಡಬೇಕು ಈ ಟ್ರಾಫಿಕ್ ಅಲ್ಲಿ, ಅಪಘಾತವಾಗಿ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಏನಪ್ಪ ಗತಿ?
1: ಅದಕ್ಕಾಗಿಯೇ ಕರ್ನಾಟಕ ಸರ್ಕಾರ ತಂದಿದೆ ಕರ್ನಾಟಕ ರಾಜ್ಯ ಗಿಗ್ ಕಾರ್ಮಿಕರ ವಿಮಾ ಯೋಜನೆ. ಅಪಘಾತ ವಿಮೆ, ಜೀವ ವಿಮೆ, ಆಸ್ಪತ್ರೆ ವೆಚ್ಚಕ್ಕೆ ನೆರವು, ಇವೆಲ್ಲವೂ ಉಚಿತ. 18-60 ವರ್ಷದ ಫುಡ್ ಡೆಲಿವರಿ ಹಾಗೂ ಇ ಕಾಮರ್ಸ್ ಸಂಸ್ಥೆಗಳಲ್ಲಿ ಡೆಲಿವರಿ ಕೆಲಸ ಮಾಡುತ್ತಿರುವ ಸೇವಾ ಸಿಂಧು ಪೋರ್ಟಲ್ನಲ್ಲಿ ನೋಂದಾಯಿಸಿದ ಅರ್ಹ ಗಿಗ್ ಕಾರ್ಮಿಕರಿಗೆ ಮಾತ್ರ ಈ ಸೌಲಭ್ಯ. ಹೆಚ್ಚಿನ ಮಾಹಿತಿಗಾಗಿ 1-55-214 ಸಹಾಯವಾಣಿಗೆ ಕರೆ ಮಾಡಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
3: ಕನ್ನಡ ರತ್ನ ಭಂಡಾರ. ಇವತ್ತಿನ ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮಕ್ಕೆ ಪ್ರೀತಿಯ ಕೇಳುಗರೆ, ನಿಮಗೆ ಸ್ವಾಗತ. ಸಮೇತನಹಳ್ಳಿ ರಾಮರಾಯರು ಹೆಸರು ಕೇಳಿದಿರಲ್ಲ, ಕನ್ನಡ ಸಾಹಿತ್ಯಕ್ಕೆ ಒಂದು ಆಧುನಿಕ ಸ್ಪರ್ಶವನ್ನು ನೀಡಿದವರು. ಐತಿಹಾಸಿಕ ಸಾಮಾಜಿಕ ಕಾದಂಬರಿಗಳ ಮೂಲಕ ಮನೆ ಮಾತಾಗಿದ್ದರು. ಭೀಷ್ಮ ಸಂಕಲ್ಪ, ನೃತ್ಯ ಸರಸ್ವತಿ, ಯದುವೊಡೆಯ, ಸಿರಿಯಲ ದೇವಿ, ಹೀಗೆ ಅವರ ಕಾದಂಬರಿಗಳ ಹೆಸರೇ ವಿಶಿಷ್ಟ. ಕಥೆ ಕಥಾನಾಟಕಗಳನ್ನು ಅವರು ಬರೆದರು, ಆರೋಗ್ಯ ಇಲಾಖೆಯಲ್ಲಿ ಕೆಲಸ ಮಾಡಿದರು. ಈಗ ಸಮೇತನಹಳ್ಳಿ ರಾಮರಾಯರ ಧ್ವನಿಯನ್ನು ಕೇಳೋಣ.
4: ನನಗೆ ಹುಟ್ಟಿದಂದಿನಿಂದ ಈ ಸಾಹಿತ್ಯದ ಬಗ್ಗೆ ಹೆಚ್ಚು ಒಲವು ಇತ್ತು. ಅದೇನು ಕಾರಣ ಏನು ಅನ್ನೋದು ನಂಗೆ ಸರಿಯಾಗಿ ಗೊತ್ತಿಲ್ಲ. ನಾನು ಪ್ರೈಮರಿ ಶಾಲೆಯಲ್ಲಿ ಓದ್ತಾ ಇದ್ದಾಗಲೂ ಕೂಡ ಈ ಕನ್ನಡದ ಪದ್ಯಗಳು, ಕನ್ನಡದ ಬಗ್ಗೆ ಇದ್ದ ಗದ್ಯಗಳನ್ನು ಓದೋದರಲ್ಲಿ ನನಗೆ ತುಂಬ ಆಸಕ್ತಿ ಇತ್ತು. ಅದರಲ್ಲೂ ಹೈಸ್ಕೂಲಿಗೆ ಬಂದ ಮೇಲೆ ನಾನು ಈ ಕನ್ನಡವನ್ನು ಹೆಚ್ಚು ಆತ್ಮಸಂತೋಷಕ್ಕೋಸ್ಕರ ಓದ್ಕೊಳ್ಳೋಕೆ ನಾನು ಆರಂಭ ಮಾಡಿದೆ. ಅದು ಹಾಗೇ ಬೆಳೆದು ಬಂದಾಗ SSLC ಆದ ಮೇಲೆ ಕೆಲಸವಿಲ್ಲದೆ ಅಲೀತಾ ಇರೋವಾಗ ಹಳ್ಳಿಗೆ ಹೋದಾಗ ಮೊಟ್ಟ ಮೊದಲಿಗೆ ನಾನು ಆರಂಭ ಮಾಡಿದ್ದು ಕನ್ನಡ ಅಧ್ಯಯನವನ್ನು ಲಕ್ಷ್ಮೀಶಕ ಮೇ ಜೈಮಿನಿ ಕಾವ್ಯ, ರಾಘವಾಂಕನ ಹರಿಶ್ಚಂದ್ರ ಕಾವ್ಯ, ಕುಮಾರವ್ಯಾಸನ ಮಹಾಭಾರತ ಇಂಥವುಗಳನ್ನೇ, ರಾಘವಾಂಕ ಇಂಥವುಗಳನ್ನೇ ತೆಗೆದು ಓದಿ ಕೊಂಚ ಅಭ್ಯಾಸ ಮಾಡಿಕೊಂಡು ಆದಮೇಲೆ ಅದಕ್ಕಿಂತ ಇನ್ನು ಹೆಚ್ಚು ಒಲವು ಈ ನಮ್ಮ ಹಿಂದಿನ 910 ಆದಿಯಲ್ಲಿ ಬಂದ ಉತ್ತರಾರ್ಧದಲ್ಲಿ ಬಂದ ಪಂಪ, ಪೊನ್ನ, ರನ್ನ ಈ ಕವಿಗಳ ಕೃತಿಗಳನ್ನು ಓದಲು ಅಭ್ಯಾಸ ಮಾಡಿದೆ ನಾನು. ಆ ಮಾಡಿದಾಗ ಏನಾಯಿತು, ಇವರು ಇಂಥವದೆಲ್ಲ ಬರೆದಿದ್ದಾರಲ್ಲ, ಹಾಗೆ ನಾನು ಇಂಥದನ್ನು ಯಾಕೆ ಅಭ್ಯಾಸ ಮಾಡಬಾರ್ದು ಅನ್ನೋದು ಒಂದು. ಜೊತೆಗೆ ಇನ್ನೊಂದೇನು, ನಾನು ನವೋದಯದ ಕಾಲದಲ್ಲಿ ಹುಟ್ಟಿದ ಒಂದು ವ್ಯಕ್ತಿ. ಈ ನವೋದಯ ಸಾಹಿತ್ಯದಲ್ಲಿ ನನಗೆ B.M. ಶ್ರೀಕಂಠಯ್ಯನವರು, ಮಾಸ್ತಿ, ಕುವೆಂಪು ಇಂಥವರ ಒಂದು ಕೃತಿಗಳನ್ನು ಓದಿದಾಗ ಅವರು ನನ್ನ ಮೇಲೆ ಉಂಟು ಮಾಡಿದ ಪರಿಣಾಮ ತುಂಬ ದೊಡ್ಡದಾಯಿತು. ಆಗ ನಾನು

0: ನಾನು ಸ್ವಂತವಾಗಿ ಕವಿತ್ವಗಳನ್ನು ಏಕೆ ರಚನೆ ಮಾಡಬಾರದು ಅಂತ ಹೇಳಿ ನಾನು ಆರಂಭ ಮಾಡಿದೆ. ಚಾರಿತ್ರಿಕ ನಾಟಕಗಳ ಬಗ್ಗೆ ಒಲವು ಅಂತ ಹೇಳಿದ್ರೆ, ನಾನು ವೃತ್ತಿಯಲ್ಲಿ ಹೆಲ್ತ್ ಇನ್ಸ್ಪೆಕ್ಟರ್ ಆಗಿದ್ನಲ್ಲ, ಇಲ್ಲಿಂದ ನನಗೆ ಹಾಸನಕ್ಕೆ ವರ್ಗವಾದಾಗ ನಾನು ಬಹಳ ಸಂತೋಷದಿಂದ ಹೋದೆ ಹಾಸನಕ್ಕೆ. ಯಾಕೆಂದರೆ ಹಾಸನದ ಜಿಲ್ಲೆಯ ತುಂಬ ಬರೀ ಈ ಹೊಯ್ಸಳರ ಒಂದು ಕೌಶಲ್ಯ, ಅವರ ಒಂದು ಅಂದಿನ ಕಲೆ ಹೇಗಿತ್ತು, ಅಂದಿನ ಒಂದು ಜನಜೀವನ ಹೇಗಿತ್ತು ಅನ್ನೋದು ನಾನೇ ಬೇರೆ ತರಹ ಕಲ್ಪನೆ ಮಾಡಿಕೊಂಡಿದ್ದೆ. ಆ ಸಂತೋಷದಲ್ಲಿ ನಾನು ಅಲ್ಲಿ ಹೋದಾಗ ಅಲ್ಲಿ ನನ್ನ ಮಿತ್ರರು ಜಗನ್ನಾಥು, ಜ್ವಾಲನಯ್ಯ, ಅನಂತರಾಮಯ್ಯ ಇಂಥ ಸ್ನೇಹಿತರು ನನಗೆ ಒಂದು ಕೊಂಚ ಈ ಬರವಣಿಗೆ ಒಲವು ಇದ್ದದರಿಂದ ಅವರೇ ನನ್ನನ್ನು ಕರ್ಕೊಂಡೋಗಿ ಹಾಸನದ ಸುತ್ತಮುತ್ತ ಇದ್ದ ಎಲ್ಲ ಹೊಯ್ಸಳು ಶಿಲ್ಪಗಳನ್ನು ನನಗೆ ತೋರಿಸಿದ್ರು. ಆ ತೋರಿಸಿದಾಗ ನನಗೇನಾಯಿತು, ಆ ಒಂದು ಆ ಭವ್ಯ ಲೋಕ ನನ್ನ ಮನಸ್ಸಿನಲ್ಲಿ ಅಚ್ಚಳಿಯದ ಮೂಡಿತು. ಮೊದಲಿಗೆ ನಾನು ಈ ಪೌರಾಣಿಕ ಕಾದಂಬರಿ, ಪೌರಾಣಿಕ ನಾಟಕಗಳನ್ನು ಬರೆದವನು, ನನ್ನ ಮನಸ್ಸು, ನನ್ನ ದಾರಿ ಬೇರೆ ಕಡೆ ಹೋಯಿತು. ಆಗ ಈ ಹೊಯ್ಸಳರ ಕಾಲವನ್ನೇ ಯಾಕೆ ನಾನು ಅಧ್ಯಯನ ಮಾಡಿ ನಾಟಕಗಳನ್ನು ಹೊಸಿಬಾರದು ಅನ್ನೋ ಒಂದು ಪ್ರೇರಣೆ ನನಗಾಯಿತು. ಮಹಾಕಾವ್ಯ ಈ ಶಕುಂತಲೆ ಬಗ್ಗೆ ಮಹಾಕಾವ್ಯ ಬಂದಿರೋದು ನಂದು ಒಂದೇ. ಈ ಪದ್ಯದಲ್ಲಿ ನಾನು ಬರಿಬೇಕು ಅಂದರೆ ನನಗೆ ಶಾಕುಂತಲೆಯ ವ್ಯಕ್ತಿತ್ವ ನನ್ನ ಮನಸ್ಸನ್ನು ಬಹಳ ಆಕರ್ಷಣೆ ಮಾಡಿತು. ಅದೇ ರೀತಿ ದುಷ್ಯಂತನ ವ್ಯಕ್ತಿತ್ವವು ನನಗೆ ಆಕರ್ಷಣೆ ಮಾಡಿತು. ನನಗೆ ಸಂಸ್ಕೃತ ಬರದೇ ಇದ್ದರೂ ಕೂಡ ಬಸವಪ್ಪನವರ ಕಾಳಿದಾಸ, ಆಮೇಲೆ ಕರಿಬಸವಪ್ಪನವರ ಟ್ರಾನ್ಸ್ಲೇಷನ್ನು, ಅವರು ಅದಕ್ಕೆ ಬರೆದಿದ್ದ ಉಪೋದ್ಘಾತ, ಇದನ್ನೆಲ್ಲ ನೋಡಿದ ಮೇಲೆ
1: ಕನ್ನಡ ರತ್ನ ಭಂಡಾರ ಕೇಳಿದರೆ. ಇನ್ನು ಮುಂದೆ ಸಂಸ್ಕೃತದಲ್ಲಿ ವಾರ್ತೆಗಳು.
2: ಇಯಂ ಆಕಾಶವಾಣಿ, ಸಂಪ್ರತಿ ವಾರ್ತಾ ಶ್ರೂಯಂತಾಂ, ಪ್ರವಾಚಿಕಾ ನಿಧಿ ಝಾ. ಆದೌ ಮುಖ್ಯಾಃ ವಾರ್ತಾಃ. ಲೋಕಸಭಾಯಾಂ ಜನ್ಮ ಮೃತ್ಯೋಃ ಪಂಜೀಕರಣ ಸಂಶೋಧನ ವಿಧೇಯಕಃ ಸರ್ವಸಮ್ಮತ್ಯಾ ಪಾರಿತಂಗತಃ. ವಿವಿಧಾನ್ ವಿಷಯಾನ್ ಆಶ್ರಿತ್ಯ ಪ್ರತಿಪಕ್ಷಸ್ಯ ಉಗ್ರ ಪ್ರತಿರೋಧ ಕಲಕಲೇನ ಸಂಸದಃ ಉಭಯ ಸದನೆ ಸ್ಥಗಿತೆ. ಪ್ರಧಾನಮಂತ್ರಿಣಃ ಆಪತ್ತಿಜನಕ ಸಾಮಗ್ರಿ ಪ್ರಸಾರಾತ್ ಮೆಟಾ ಇಂಡಿಯಾ ಅಧಿಕಾರಿಣಾಂ ವಿರುದ್ಧ ಹೈದರಾಬಾದ್ ಆರಕ್ಷಿಭಿಃ ಪ್ರಾಥಮಿಕೀ ಪಂಜೀಕೃತ. ವಿರೋಧ ಪ್ರದರ್ಶನೆ ಆಹತಾನಾಂ ದಿಲ್ಲಿ ಆರಕ್ಷಿಣಾಂ ಪರಿಜನೈಃ ನ್ಯಾಯ ಯಾಚನಾ ಕೃತ. ಆರಕ್ಷಿಣಾಂ ಸುರಕ್ಷಾ ಸಂವರ್ಧನಾಯ ಚ ಪ್ರಶಾಸನಂ ನಿವೇದಿತಂ. ಪಾಕ್ ಅಧಿಕೃತ ಜಮ್ಮು ಕಾಶ್ಮೀರೇ ಪ್ರದರ್ಶನಕಾರಿಣಾಮುಪರಿ ನೃಶಂಸ ಅತ್ಯಾಚಾರಃ ಸಂವೃತ್ತಃ ಪ್ರದರ್ಶನಕಾರಿಣಃ ಚ ನಿಹತಃ. ಅಪಿ ಚ ಒಡಿಶಾ ರಾಜ್ಯೇ ಜಲಪ್ಲಾವನಸ್ಯ ಸ್ಥಿತಿಃ ಅದ್ಯಾಪಿ ಅತೀವ ಗಂಭೀರ ಚಿಂತಾಸ್ಪದ ಚ ವರ್ತತೆ. ತ್ರಯೋದಶ ಜನಪದಾನಾಂ ಖಂಡೇಷು ಪ್ರಾಯಃ ಅಷ್ಟ ಲಕ್ಷ ಜನಾಃ ಅಸ್ಮಾದ್ ಆಪ್ಲವಾತ್ ಭೃಶಂ ಪ್ರಭಾವಿತಃ. ಅಥ ವಾರ್ತಾಃ ವಿಶದೀಕೃತ್ಯ. ಎನ್ಇಎಫ್ಟಿ ವಿಷಯಮಧಿಕೃತ್ಯ ಛಾತ್ರಾಣಾಂ ವಿರೋಧ ಪ್ರದರ್ಶನಾವಧೌ ಆರಕ್ಷಿಬಲೈಃ ಕೃತಂ ಕಾರ್ಯಾಚರಣಂ ಸಮೇತ್ಯ ಅನ್ಯಾನ್ ವಿಷಯಾನ್ ಆದಾಯ ಪ್ರತಿಪಕ್ಷಸ್ಯ ಭೀಷಣ ಕೋಲಾಹಲಾನಂತರಂ ಸಂಸದಃ ಉಭಯೋಃ ಸದನಯೋಃ ಕಾರ್ಯಜಾತಂ ಅದ್ಯಯಾವತ್ ಸ್ಥಗಿತಂ. ಪ್ರಥಮ ಸ್ಥಗನಾನಂತರಂ ಯದಾ ಮಧ್ಯಾಹ್ನೆ ದ್ವಾದಶವಾದನೆ ಲೋಕಸಭಾಯಾಃ ಉಪವೇಶನಂ ಪುನಃ ಸಮಾರಬ್ಧಂ ತದಾ ಪೀಠಾಸೀನಃ ದಿಲೀಪ್ ಸೈಕಿಯಾ ಜನ್ಮ ಮೃತ್ಯು ಸಂಶೋಧನ ವಿಧೇಯಕಂ ವಿಂಶತಿ ಷಡ್ವಿಂಶತಿ ವಿಚಾರಣಾರ್ಥಂ ಪಾರಣಾರ್ಥಂ ಚ ಗೃಹೀತವಾನ್. ಗೃಹರಾಜ್ಯಮಂತ್ರಿ ನಿತ್ಯಾನಂದರಾಯಃ ಪ್ರತಿಪಕ್ಷಸ್ಯ ಕೋಲಾಹಲಾಭ್ಯಂತರೆ ಎವ ವಿಧೇಯಕಂ ಸಂಸತ್ ಪಟಲೆ ಉಪಸ್ಥಾಪಿತವಾನ್. ಏಷಃ ವಿಧೇಯಕಃ ಚರ್ಚಾಂ ವಿನೈವ ಕೋಲಾಹಲಾಭ್ಯಂತರೆ ಎವ ಸದನೆ ಪಾರಿತಃ. ಅತ್ರಾಂತರೆ ಸಂಸದೀಯ ಕಾರ್ಯಮಂತ್ರಿ ಕಿರೇನ್ ರಿಜಿಜು ಚರ್ಚಾಯಾಂ ಭಾಗಂ ನ ಗ್ರಹೀತುಂ ಪ್ರತಿಪಕ್ಷಸ್ಯ ಕಟ್ವಾಲೋಚನಾಂ ಅಕರೋತ್. ಮಂತ್ರಿ ಪ್ರೋಕ್ತವಾನ್ ಯದ್ ಮಯಾ ಕಾಂಗ್ರೆಸ್ ಪ್ರಮುಖ ಪ್ರತಿಪಕ್ಷೇಭ್ಯಃ ಅಸ್ಯ ಗುರುತರ ವಿಧೇಯಕಸ್ಯ ವಿಚಾರಣಾಯ ಪುನಃ ಪುನಃ ಸಾಗ್ರಹಂ ನಿವೇದಿತಮಾಸೀತ್. ರಾಜ್ಯಸಭಾ ಅಪಿ ಆಗಾಮಿ ಸೋಮವಾಸರಂ ಯಾವತ್ ಸ್ಥಗಿತಾ. ಪ್ರಾತಃ ಏಕಾದಶವಾದನೆ ಯದಾ ರಾಜ್ಯಸಭಾಯಾಃ ಉಪವೇಶನಂ ಸಮವೇತಂ ತದಾ ಅನೇಕೈಃ ಕೇಂದ್ರೀಯ ಮಂತ್ರಿಭಿಃ ಪತ್ರಾಣಿ ಸಂಸತ್ ಪಟಲೆ ಉಪಸ್ಥಾಪಿತಾನಿ. ತದನಂತರಂ ಪೀಠಾಸೀನೇನ ಸಭಾಪತಿನ ಸಿಪಿ

0: अपि उपरितन क्षेत्रेषु वर्षणस्य निवृत्त्या महानदी प्रवाहः क्रमशः स्थिरतां भजते। तथापि वैतरणी नद्याः तदुपनदीनाञ्च आप्लावेन नूतनाः आशंकाः प्रादुर्भूताः। अस्मद्वार्ताहरस्य वृत्तान्तानुसारं त्रयोदश जनपदानां खण्डेषु प्रायः 8 लक्षं जनाः अस्मात् आप्लवात् प्रभाविताः अभवन्। प्रशासनस्य अधिकारिणः आपद्रक्षण सहायता कार्याणि निरीक्षणं च सम्प्रति तीव्रगत्या सञ्चालयन्ति। झारखण्ड राज्यस्य भाजपेति दलस्य सांसदाः अद्य संसद भवनस्य महात्मा गांधी प्रतिमायाः पुरतः कथितस्य जेपीएससी गोप्यता भंग परीक्षापत्र प्रकरणे सीबीआई अन्वेषणं याचितवन्तः। झारखण्ड राज्ये जेएमएम नेतृत्वस्य सर्वकारस्य नेतृत्वे जेपीएससी अनधिकृत परीक्षापत्र प्रकाशनेन सहैव अनेकाः परीक्षापत्र प्रकाशन घटनाः सूचिताः इति केन्द्रीय महिला बाल विकास मन्त्रिणा तथा कोडरमा मण्डलस्य भाजपा सदस्याः उक्तवती इति वार्ताः।
1: आकाशवाणी अवलोकन।
2: आकाशवाणी ಅವಲೋಕನ ವಿಷಯ ದಾನ್ವೀರ್ ಯೋಜನೆಯಡಿ ಸ್ವಯಂ ಪ್ರೇರಿತ ಡಿಜಿಟಲ್ ಮೂಲಸೌಕರ್ಯದ ಮೂಲಕ ಗ್ರಾಮೀಣ ಭಾರತದ ಸಶಕ್ತೀಕರಣ. ಬರೆದವರು ಅಭಯ್ ದಾಮ್ಲೆ, ಓದುತ್ತಿರುವವರು ಶಿಲ್ಪಾ ಹೆಚ್ಎಂ. ತ್ವರಿತ ತಾಂತ್ರಿಕ ಪ್ರಗತಿಯ ಈ ಯುಗದಲ್ಲಿ ಸದೃಢ ಡಿಜಿಟಲ್ ಮೂಲಸೌಕರ್ಯ ದಕ್ಷ ಆಡಳಿತ ಮತ್ತು ನಾಗರಿಕ ಸಶಕ್ತೀಕರಣಕ್ಕೆ ಬೆನ್ನೆಲುಬಾಗಿ ಕಾರ್ಯನಿರ್ವಹಿಸುತ್ತದೆ. ಭಾರತದಾದ್ಯಂತ ಇರುವ ಸುಮಾರು 2.5 ಲಕ್ಷ ಗ್ರಾಮ ಪಂಚಾಯಿತಿಗಳು ಗ್ರಾಮೀಣ ಪ್ರಜಾಪ್ರಭುತ್ವದ ಅಡಿಪಾಯವಾಗಿದ್ದು ಸಾರ್ವಜನಿಕ ಸೇವೆಗಳ ವಿತರಣೆ, ಸ್ಥಳೀಯ ಯೋಜನೆ ಮತ್ತು ಆಡಳಿತಾತ್ಮಕ ಕಾರ್ಯಗಳಿಗೆ ಪ್ರಾಥಮಿಕ ವೇದಿಕೆಯಾಗಿ ಕಾರ್ಯನಿರ್ವಹಿಸುತ್ತವೆ. ಈ ಸ್ಥಳೀಯ ಆಡಳಿತ ಸಂಸ್ಥೆಗಳನ್ನು ಮತ್ತಷ್ಟು ಬಲಪಡಿಸಲು ಮತ್ತು ತಾಂತ್ರಿಕ ಕೊರತೆಗಳನ್ನು ನೀಗಿಸಲು ಕೇಂದ್ರ ಪಂಚಾಯತ್ ರಾಜ್ ಸಚಿವಾಲಯ ಇತ್ತೀಚೆಗೆ ದಾನ್ವೀರ್ ಯೋಜನೆಗೆ ಚಾಲನೆ ನೀಡಿದೆ. ಪಂಚಾಯತ್ ರಾಜ್ ಸಚಿವಾಲಯದ ಕಾರ್ಯದರ್ಶಿ ವಿವೇಕ್ ಭಾರದ್ವಾಜ್ ನವದೆಹಲಿಯಲ್ಲಿ ಉದ್ಘಾಟಿಸಿದ ಈ ಯೋಜನೆ ದೇಶಾದ್ಯಂತ ಗ್ರಾಮ ಪಂಚಾಯಿತಿಗಳ ಡಿಜಿಟಲ್ ಸಾಮರ್ಥ್ಯವನ್ನು ಹೆಚ್ಚಿಸಲು ವಿನ್ಯಾಸಗೊಳಿಸಲಾದ ಪಾರದರ್ಶಕ ಮತ್ತು ನಾಗರಿಕ ಚಾಲಿತ ವೇದಿಕೆಯಾಗಿದೆ. ರಾಷ್ಟೀಯ ಮಾಹಿತಿ ತಂತ್ರಜ್ಞಾನ ಕೇಂದ್ರ ಎನ್ಐಸಿ ಮತ್ತು ಡಿಜಿಹಾಟ್ ಸಂಸ್ಥೆ ಸಹಯೋಗದೊಂದಿಗೆ ಅಭಿವೃದ್ಧಿಪಡಿಸಲಾದ ಈ ಯೋಜನೆಯು ನಾಗರಿಕರು ಮತ್ತು ಸಂಸ್ಥೆಗಳು ಸ್ವಯಂ ಪ್ರೇರಿತರಾಗಿ ಗ್ರಾಮೀಣ ಸ್ಥಳೀಯ ಸಂಸ್ಥೆಗಳಿಗೆ ಅಗತ್ಯ ಕಂಪ್ಯೂಟರ್ ಯಂತ್ರಾಂಶಗಳನ್ನು ಒದಗಿಸಲು ಪಾರದರ್ಶಕ ವೇದಿಕೆ ಕಲ್ಪಿಸುತ್ತದೆ. ಕೇವಲ ತಾತ್ಕಾಲಿಕ ನೆರವು ಅಥವಾ ಕಂಪ್ಯೂಟರ್ಗಳ ದಾನಕ್ಕೆ ಸೀಮಿತವಾಗಿರದೆ ನಾಗರಿಕರ ಸಹಭಾಗಿತ್ವದೊಂದಿಗೆ ಗ್ರಾಮೀಣಾಭಿವೃದ್ಧಿಯನ್ನು ಸಾಧಿಸುವ ಸುಸ್ಥಿರ ವ್ಯವಸ್ಥೆಯನ್ನು ನಿರ್ಮಿಸುವುದು ದಾನ್ವೀರ್ ಯೋಜನೆಯ ಮುಖ್ಯ ಉದ್ದೇಶವಾಗಿದೆ. ಆಧುನಿಕ ಆಡಳಿತ ವ್ಯವಸ್ಥೆಯಲ್ಲಿ ಗ್ರಾಮ ಪಂಚಾಯಿತಿ ಕಚೇರಿಯಲ್ಲಿರುವ ಕಂಪ್ಯೂಟರ್ ಕೇವಲ ದಾಖಲೆಗಳನ್ನು ಇಡುವ ಯಂತ್ರವಲ್ಲ, ಬದಲಾಗಿ ಅದು ವೇಗದ ಸೇವಾ ವಿತರಣೆ, ಪಾರದರ್ಶಕತೆ ಮತ್ತು ದಕ್ಷ ಆಡಳಿತವನ್ನು ಸಾಧ್ಯವಾಗಿಸುವ ಪ್ರಮುಖ ಸಾಧನವಾಗಿದೆ. ನಿಮ್ಮ ಹಳ್ಳಿಗೆ ಮರಳಿ ನೀಡಿ ಎಂಬ ಧ್ಯೇಯವಾಕ್ಯದೊಂದಿಗೆ ಪ್ರಾರಂಭಿಸಲಾದ ಈ ಯೋಜನೆ ಅನಿವಾಸಿ ಭಾರತೀಯರೂ ಸೇರಿದಂತೆ ದೇಶ ವಿದೇಶಗಳಲ್ಲಿರುವ ನಾಗರಿಕರು ತಮ್ಮ ಹುಟ್ಟಿದೂರಿನೊಂದಿಗೆ ಮತ್ತೆ ಸಂಪರ್ಕ ಸಾಧಿಸಲು ಮತ್ತು ಸ್ಥಳೀಯ ಆಡಳಿತದ ಬಲವರ್ಧನೆಗೆ ಕೊಡುಗೆ ನೀಡಲು ಉತ್ತಮ ಅವಕಾಶ ಒದಗಿಸುತ್ತದೆ. ದಾನ್ವೀರ್ ಯೋಜನೆಯು ಪಂಚಾಯತ್ ರಾಜ್ ಸಚಿವಾಲಯದ ಇ ಗ್ರಾಮ ಸ್ವರಾಜ್, ಮೇರಿ ಪಂಚಾಯತ್, ಸಭಾಸಾರ್, ಆಡಿಟ್ ಆನ್ಲೈನ್ ಮತ್ತು ಗ್ರಾಮ್ ಮನ್ಚಿತ್ರ ಮುಂತಾದ ಅಸ್ತಿತ್ವದಲ್ಲಿರುವ ಡಿಜಿಟಲ್ ಆಡಳಿತದ ಉಪಕ್ರಮಗಳಿಗೆ ಪೂರಕವಾಗಿ ಕಾರ್ಯನಿರ್ವಹಿಸುತ್ತದೆ. ಈ ವೇದಿಕೆಗಳು ಯೋಜನೆ, ಆಡಿಟಿಂಗ್ ಮತ್ತು ನಕ್ಷೆ ತಯಾರಿಕೆಗೆ ಸಹಾಯ ಮಾಡುತ್ತವೆಯಾದರೂ ಅವುಗಳ ಪೂರ್ಣ ಪ್ರಮಾಣದ ಬಳಕೆಗೆ ಪಂಚಾಯಿತಿ ಮಟ್ಟದಲ್ಲಿ ಕಂಪ್ಯೂಟರ್ ವ್ಯವಸ್ಥೆಯ ಅಗತ್ಯವಿರುತ್ತದೆ. ಪಾರದರ್ಶಕತೆ ಮತ್ತು ಕಾರ್ಯಾಚರಣೆಯ ದಕ್ಷತೆಯನ್ನು ಖಚಿತಪಡಿಸಿಕೊಳ್ಳಲು ದಾನ್ವೀರ್ ಯೋಜನೆಯು ಮೇರಿ ಪಂಚಾಯತ್ ಮೊಬೈಲ್ ಆಪ್ ಮೂಲಕ ಡಿಜಿಟಲ್ ರೂಪದಲ್ಲಿ ಕಾರ್ಯನಿರ್ವಹಿಸುತ್ತದೆ. ಕೊಡುಗೆ ನೀಡಲು ಇಚ್ಛಿಸುವ ನಾಗರಿಕರು ಅಥವಾ ಸಂಸ್ಥೆಗಳು ವಿವಿಧ ರಾಜ್ಯಗಳ ಅರ್ಹ ಗ್ರಾಮ ಪಂಚಾಯಿತಿಗಳು ಸಲ್ಲಿಸಿರುವ ತಾಂತ್ರಿಕ ಮತ್ತು ಮೂಲಸೌಕರ್ಯ ಅಗತ್ಯತೆಗಳನ್ನು ಈ ಆಪ್ನಲ್ಲಿ ವೀಕ್ಷಿಸಬಹುದು. ಈ ಉಪಕ್ರಮ ಮೇರಿ ಪಂಚಾಯತ್ ಆಪ್ ಅನ್ನು ಡಿಜಿಹಾಟ್ ಮಾರುಕಟ್ಟೆಯೊಂದಿಗೆ ಸಂಯೋಜಿಸಿದ್ದು ದಾನಿಗಳು ತಾಂತ್ರಿಕ ಮಾನದಂಡಗಳಿಗೆ ಅನುಗುಣವಾಗಿ ಪೂರ್ವ ಅನುಮೋದಿತ ಮತ್ತು ಗುಣಮಟ್ಟದ ಕಂಪ್ಯೂಟರ್ ಸೆಟ್ಗಳನ್ನು ಆಯ್ಕೆ ಮಾಡಿಕೊಳ್ಳಬಹುದು. ಇದರಿಂದಾಗಿ ಅನಗತ್ಯ ದಾಖಲೆಗಳ ವಿಳಂಬ ಮತ್ತು ಗುಣಮಟ್ಟದ ವ್ಯತ್ಯಾಸಗಳು ಇಲ್ಲದಂತಾಗುತ್ತವೆ. ಆಯ್ಕೆಯ ಪ್ರಕ್ರಿಯೆ ಮುಗಿದ ತಕ್ಷಣ ವಿತರಣೆಯ ವಿವರಗಳು ಸ್ವಯಂಚಾಲಿತವಾಗಿ ದಾಖಲಾಗಿ ಪ್ರಕ್ರಿಯೆಯು ಸರಳವಾಗಿ ಪೂರ್ಣಗೊಳ್ಳುತ್ತದೆ. ಕೊಡುಗೆಗಳ ಟ್ರ್ಯಾಕಿಂಗ್ ವ್ಯವಸ್ಥೆ ಮತ್ತು ದಾನಿಗಳನ್ನು ಗೌರವಿಸುವ ವಿಧಾನ ದಾನ್ವೀರ್ ವೇದಿಕೆಯ ಮತ್ತೊಂದು ಮುಖ್ಯ ವೈಶಿಷ್ಟ್ಯವಾಗಿದೆ.

0: ತಾವು ನೀಡಿದ ಕಂಪ್ಯೂಟರ್ಗಳ ರವಾನೆಯಿಂದ ಹಿಡಿದು ಗ್ರಾಮ ಪಂಚಾಯಿತಿ ಕಚೇರಿಯಲ್ಲಿ ಅವುಗಳ ಅಳವಡಿಕೆಯವರೆಗಿನ ಪ್ರತಿಯೊಂದು ಹಂತವನ್ನು ಡಿಜಿಟಲ್ ರೂಪದಲ್ಲಿ ನೈಜ ಸಮಯದಲ್ಲಿ ಟ್ರ್ಯಾಕ್ ಮಾಡಬಹುದು. ಯಶಸ್ವಿ ಅಳವಡಿಕೆ ಮತ್ತು ಪರಿಶೀಲನೆಯ ನಂತರ ಗ್ರಾಮೀಣ ಡಿಜಿಟಲೀಕರಣಕ್ಕೆ ನೀಡಿದ ಕೊಡುಗೆಯನ್ನು ಗುರುತಿಸಿ ದಾನಿಗಳಿಗೆ ಅಧಿಕೃತ ಡಿಜಿಟಲ್ ಪ್ರಶಂಸನಾ ಪತ್ರವನ್ನು ನೀಡಲಾಗುತ್ತದೆ. ಈ ಸಂಪೂರ್ಣ ಪಾರದರ್ಶಕ ವ್ಯವಸ್ಥೆ ಸಾರ್ವಜನಿಕ ಕೊಡುಗೆಗಳ ವಿಶ್ವಾಸಾರ್ಹತೆಯನ್ನು ಕಾಯ್ದುಕೊಳ್ಳುವ ಜೊತೆಗೆ ಸಂಸ್ಥೆಯ ವಿಶ್ವಾಸಾರ್ಹತೆಯನ್ನು ಹೆಚ್ಚಿಸುತ್ತದೆ. ದಾನ್ವೀರ್ ಯೋಜನೆಯು ಭಾರತೀಯ ಸಮಾಜದ ಸಾಂಪ್ರದಾಯಿಕ ಸ್ವಯಂ ಪ್ರೇರಿತ ಕೊಡುಗೆಯ ಮನೋಭಾವವನ್ನು ಆಧುನಿಕ ತಂತ್ರಜ್ಞಾನದೊಂದಿಗೆ ಸಂಯೋಜಿಸುವ ಉತ್ತಮ ಉಪಕ್ರಮವಾಗಿದೆ. ಸಾರ್ವಜನಿಕರ ಬೆಂಬಲವನ್ನು ಒಂದು ಸಂಘಟಿತ ಚೌಕಟ್ಟಿನಡಿ ತರುವ ಮೂಲಕ ಈ ಯೋಜನೆಯು ಡಿಜಿಟಲ್ ಇಂಡಿಯಾ ಮತ್ತು ವಿಕಸಿತ ಭಾರತದ ದೂರದೃಷ್ಟಿಗೆ ಪೂರಕವಾಗಿದೆ. ಇದು ಗ್ರಾಮೀಣ ಮಟ್ಟದಲ್ಲಿ ಪ್ರಜಾಸತ್ತಾತ್ಮಕ ಸಂಸ್ಥೆಗಳನ್ನು ಬಲಪಡಿಸಿ ನಾಗರಿಕರಿಗೆ ಸರ್ಕಾರಿ ಸೇವೆಗಳನ್ನು ಸುಲಭವಾಗಿ ದೊರೆಯುವಂತೆ ಮಾಡುತ್ತದೆ ಮತ್ತು ಸಾಮೂಹಿಕ ಸಾಮಾಜಿಕ ಹೊಣೆಗಾರಿಕೆಯನ್ನು ಹೆಚ್ಚಿಸುತ್ತದೆ. ಈ ಸಕ್ರಿಯ ನಾಗರಿಕ ಸಹಭಾಗಿತ್ವದ ಮೂಲಕ ಭಾರತದ ಗ್ರಾಮೀಣ ಸ್ಥಳೀಯ ಆಡಳಿತದ ಡಿಜಿಟಲ್ ಸಾಮರ್ಥ್ಯವನ್ನು ಹೊಂದಿ ದಕ್ಷತೆ ಮತ್ತು ಪಾರದರ್ಶಕತೆಯೊಂದಿಗೆ ಮುನ್ನಡೆಯಲು ದಾನ್ವೀರ್ ಯೋಜನೆ ನೆರವಾಗುತ್ತದೆ. ಇದುವರೆಗೂ ಅವಲೋಕನ ಕೇಳಿದಿರಿ. ಬರೆದವರು ಅಭಯ್ ದಾಮ್ಲೆ, ಓದಿದವರು ಶಿಲ್ಪಾ ಹೆಚ್ಚಂ. ಸಮಗ್ರ ನಿರ್ವಹಣೆ ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದ ಸುಹಾಸ್ ಆರ್.
1: ಇದು ಇಂದಿನ ಅವಲೋಕನ. ಆಕಾಶವಾಣಿ ಬೆಂಗಳೂರು.
2: ಮೈಸೂರ್ ಸ್ಯಾಂಡಲ್
3: ನೋಡು, ಇದೇ ನನ್ನ ಫೇವರೇಟ್ ಸೋಪ್. ಮೈಸೂರ್ ಸ್ಯಾಂಡಲ್ ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
4: ಬೆಳಿಗ್ಗೆ 4 ಗಂಟೆಗೆ ಪೇಪರ್ ಹಾಕೋ ಕೆಲಸ ಶುರು ಆಗುತ್ತೆ. ಮಳೆ ಇರಲಿ ಚಳಿ ಇರಲಿ, ರಸ್ತೆಯಲ್ಲಿ ಓಡಾಡೋದೇ ನಮ್ಮ ಜೀವನ ಆಗೋಯ್ತು.
5: ಬೇಸರ ಮಾಡ್ಕೋಬೇಡ, ಈಗ ನಮ್ಮಂಥವರ ಸುರಕ್ಷತೆಗೆ ಕರ್ನಾಟಕ ಸರ್ಕಾರದ ವಿಶೇಷ ಯೋಜನೆ ಇದೆ. ದಿನಪತ್ರಿಕೆ ಮತ್ತು ಹಾಲು ವಿತರಣಾ ಕಾರ್ಮಿಕರ ಅಪಘಾತ ಪರಿಹಾರ ಮತ್ತು ವೈದ್ಯಕೀಯ ಸೌಲಭ್ಯ ಯೋಜನೆ.
3: 16-70 ವರ್ಷದ ಅರ್ಹ ಕಾರ್ಮಿಕರು ಇಂದೇ KSUWSSP.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
1: ಈಗ ಕಾಣದರ ಕುರಿತು ಕೆಲವು ಪ್ರಕಟಣೆಗಳು. ಗುರುವಾರೆಡ್ಡಿ ಎಂಬ 80 ವರ್ಷದ ವೃದ್ಧರೊಬ್ಬರು ದಿನಾಂಕ 1-7-2026 ಆನೇಕಲ್ ಪೊಲೀಸ್ ಠಾಣಾ ವ್ಯಾಪ್ತಿಯಿಂದ ಕಾಣೆಯಾಗಿದ್ದಾರೆ. ಸುಮಾರು 5 ಅಡಿ 5 ಅಂಗುಲ ಎತ್ತರ, ಎಣ್ಣೆಗೆಂಪು ಮೇಬಣ್ಣ, ಬಿಳಿ ಕೂದಲು, ಕನ್ನಡ, ತಮಿಳು ಮತ್ತು ತೆಲುಗು ಭಾಷೆ ಮಾತನಾಡಲು ಬರುತ್ತದೆ. ಗುರುವಾರೆಡ್ಡಿ ಎಂಬ ಇವರ ಸುಳಿವು ಸಿಕ್ಕವರು ಸಮೀಪದ ಪೊಲೀಸ್ ಠಾಣೆಯನ್ನು ಸಂಪರ್ಕಿಸಲು ಕೋರಲಾಗಿದೆ. ಮಂಜುನಾಥ್ ವೈ ಎಂಬ 36 ವರ್ಷದ ಗಂಡಸು ದಿನಾಂಕ 16-7-2026 ಆನೇಕಲ್ ಪೊಲೀಸ್ ಠಾಣಾ ವ್ಯಾಪ್ತಿಯಿಂದ ಕಾಣೆಯಾಗಿದ್ದಾರೆ. ಸುಮಾರು 5 ಅಡಿ ಎತ್ತರ, ಎಣ್ಣೆಗೆಂಪು ಮೈಬಣ್ಣ, ಗುಂಡುಮುಖ, ಗುಂಗುರು ಕೂದಲು, ಕನ್ನಡ, ತಮಿಳು ಭಾಷೆ ಮತ್ತು ತೆಲುಗು ಭಾಷೆ ಮಾತನಾಡಲು ಬರುತ್ತದೆ. ಮಂಜುನಾಥ್ ವೈ ಎಂಬ ಇವರ ಸುಳಿವು ಸಿಕ್ಕವರು ಸಮೀಪದ ಪೊಲೀಸ್ ಠಾಣೆಯನ್ನು ಸಂಪರ್ಕಿಸಲು ಕೋರಲಾಗಿದೆ. ಇದುವರೆಗೂ ಕಾಣುವುದರ ಕುರಿತು ಕೆಲವು ಪ್ರಕಟಣೆಗಳನ್ನು ಕೇಳಿದಿರಿ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭವಾಗುವುದು. ಆಕಾಶವಾಣಿ ಈಗ ಕೆಲವು ಪ್ರಕಟಣೆಗಳು. 6:40 ಸರಿಯಾಗಿ ಪ್ರದೇಶ ಸಮಾಚಾರ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ.
6: ಮೋದಿ ಹರ್ ಪರಿವಾರ ಕೋ ಘರ್ ಮೇ ಬಿಜಲಿ ಬನಾಕರ್ ವಹಿ ಬಿಜಲಿ ಬೇಚಕರ್ ಕಮಾಯಿ ಕಾ ಏಕ್ ಔರ್ ಸಾಧನ್ ದೇನಾ ಚಾಹತಾ.
7: ಭಾರತದ ಪ್ರಧಾನಮಂತ್ರಿಯವರು ಪ್ರಾರಂಭಿಸಿದ ಸೌರ ಕ್ರಾಂತಿಯು ಈಗ ಫಲಿತಾಂಶಗಳನ್ನು ನೀಡುತ್ತಿದೆ. ಭಾರತದಾದ್ಯಂತ 30 ಲಕ್ಷಕ್ಕಿಂತಲೂ ಹೆಚ್ಚು ಕುಟುಂಬಗಳು ತಮ್ಮ ಚಾವಣಿಗಳ ಮೇಲೆ ಸೋಲಾರ್ ಪ್ಯಾನಲ್ ಅನ್ನು ಅಳವಡಿಸಿದ್ದಾರೆ. ನೀವು ಸಹ ಈ ಇಂಧನ ಕ್ರಾಂತಿಯ ಭಾಗವಾಗಿ ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇಂದೇ ನೋಂದಾಯಿಸಿಕೊಳ್ಳಿ. ಪಿಎಂ ಸೂರ್ಯಘರ್ .gov.in ನಲ್ಲಿ ಸೂರ್ಯಘರ್.
8: ಕೇಳುವರೆ, ಇದೇ ಶುಕ್ರವಾರ ಜುಲೈ 31 ಸಾಯಂಕಾಲ 6:50 ಹಲೋ ಕೃಷಿರಂಗ ನೇರ ಪ್ರಸಾರ ಕಾರ್ಯಕ್ರಮದ ವಿಷಯ ಬೆಳೆ ಸಮೀಕ್ಷೆ. ಭಾಗವಹಿಸುವವರು ಶ್ರೀ ಸಿಬಿ ಬಾಲರೆಡ್ಡಿ, ಅಪರ ಕೃಷಿ ನಿರ್ದೇಶಕರು ಬೆಳೆ ಅಭಿವೃದ್ಧಿ ಮತ್ತು ಯೋಜನೆ. ಕರೆ ಮಾಡಲು ಫೋನ್ ಸಂಖ್ಯೆಗಳು 2237-4777, 2237-4788, 2237-4999, STD ಕೋಡ್ 080. ಕೇಳಿ, ಇದೇ ಶುಕ್ರವಾರ ಜುಲೈ 31 ಸಾಯಂಕಾಲ 6:50 ಹಲೋ ಕೃಷಿರಂಗ ನೇರ ಪ್ರಸಾರ ಕಾರ್ಯಕ್ರಮದ ವಿಷಯ ಬೆಳೆ ಸಮೀಕ್ಷೆ.
9: ರಾಜ್ಯವ್ಯಾಪಿ ಪ್ರಸಾರವಾಗುವ ಹಲೋ ಕೃಷಿರಂಗ ನೇರ ಫೋನಿನ್ ಕಾರ್ಯಕ್ರಮದ ಪ್ರಾಯೋಜಕರು ರಾಜ್ಯ ಕೃಷಿ ಇಲಾಖೆ.
10: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ?

0: ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
1: ಕನ್ನಡ ಬಳಕೆಗೆ ಮನೆಯೇ ಮೊದಲ ಪಾಠಶಾಲೆ.
2: ನಮ್ಮ ನಮ್ಮ ಮನೆಯಲ್ಲಿ ನಾವಷ್ಟೇ ಕನ್ನಡ ಮಾತನಾಡದೆ ಮಕ್ಕಳ ಜೊತೆಲೂ ಕೂಡ ಕನ್ನಡ ಮಾತಾಡೋಣ.
1: ಆಗ ತಾನಾಗಿ ಮಕ್ಕಳಲ್ಲೂ ಕೂಡ ಕನ್ನಡದ ಬಗ್ಗೆ ಪ್ರೀತಿ ಹುಟ್ಟುತ್ತೆ, ನಾವು ನಮ್ಮ ಭಾಷೆ ನಮ್ಮ ನಾಡು ಅನ್ನುವಂತಹ ಅಭಿಮಾನ ಕೂಡ ಹುಟ್ಟುತ್ತೆ.
2: ಕನ್ನಡದಲ್ಲೇ ಕಲ್ಪನೆಯನ್ನ ಮಾಡೋಣ, ಕನ್ನಡದಲ್ಲೇ ಕನಸನ್ನ ಕಾಣೋಣ,
1: ಕನ್ನಡದಲ್ಲೇ ವ್ಯವಹಾರವನ್ನು ಕೂಡ ಮಾಡೋಣ.

0: ಆಕಾಶವಾಣಿ ಪ್ರದೇಶ ಸಮಾಚಾರ. ಓದುತ್ತಿರುವವರು ವಿದ್ಯಾಭಟ್. ಮುಖ್ಯಾಂಶಗಳು: ಕಾವೇರಿ ನದಿ ನೀರು ವಿವಾದ, ಸರ್ವಪಕ್ಷ ಸಭೆ ಬಳಿಕ ಮುಂದಿನ ತೀರ್ಮಾನ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ತಮಿಳುನಾಡಿಗೆ ನೀರು ಬಿಡುಗಡೆ ಆದೇಶ ಖಂಡಿಸಿ ಮಂಡ್ಯದಲ್ಲಿ ಬಿಜೆಪಿ ಪ್ರತಿಭಟನೆ, ಆಗಸ್ಟ್ 13ರಂದು ಕರ್ನಾಟಕ ಬಂದ್ಗೆ ಕರೆ. ಪ್ರಧಾನಿ ನರೇಂದ್ರ ಮೋದಿ ನಾಳೆ ರಾಜ್ಯಕ್ಕೆ ಆಗಮನ, ಮೈಸೂರಿನಲ್ಲಿ ವಿವೇಕ ಸ್ಮಾರಕ ಲೋಕಾರ್ಪಣೆ. ಸಿವಿಲ್ ಕಾನ್ಸ್ಟೇಬಲ್ ಹುದ್ದೆಗಳ ಲಿಖಿತ ಪರೀಕ್ಷೆ ನಡೆಸಲು ಸರ್ಕಾರದಿಂದ ಸಕಲ ಸಿದ್ದತೆ, ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ. ಆಸ್ಟ್ರೇಲಿಯಾದ ಕಾನ್ಸುಲೇಟ್ ಜನರಲ್ ಕಚೇರಿ, ನ್ಯೂ ಸೌತ್ ವೇಲ್ಸ್ ವಿಶ್ವವಿದ್ಯಾಲಯದ ಬೆಂಗಳೂರು ಕ್ಯಾಂಪಸ್ಗೆ ಸಚಿವ ಎಂಬಿ ಪಾಟೀಲ್ ಚಾಲನೆ. ಹಾಗೂ ಹೈಕೋರ್ಟ್ನ ಧಾರವಾಡ ಪೀಠದಲ್ಲಿ ನಾಳೆ ಮಹಿಳಾ ನ್ಯಾಯಮೂರ್ತಿಗಳಿಂದ ಕಲಾಪ. ಕಾವೇರಿ ನದಿ ನೀರಿನ ವಿಚಾರವಾಗಿ ಕಾನೂನು ತಜ್ಞರ ಸಲಹೆ ಹಾಗೂ ವಿರೋಧ ಪಕ್ಷಗಳ ನಾಯಕರನ್ನು ಸರ್ವಪಕ್ಷ ಸಭೆಯಲ್ಲಿ ವಿಶ್ವಾಸಕ್ಕೆ ಪಡೆದ ಬಳಿಕ ಮುಂದಿನ ತೀರ್ಮಾನ ಕೈಗೊಳ್ಳಲಾಗುವುದು ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಹಿರಿಯ ಸಚಿವರು ಹಾಗೂ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿದ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, 100 ವರ್ಷಗಳಲ್ಲಿ ಇದೇ ಮೊದಲ ಬಾರಿಗೆ ತಮಿಳುನಾಡಿಗೆ ಅತಿ ಕಡಿಮೆ ನೀರು ಬಿಡಲಾಗಿದೆ ಎಂದರು.
1: ನಮ್ಮ ವಾದನ ಒಪ್ಪದೆ ಆದೇಶ ಬಂದಿದೆ. ಇದರ ವಿಚಾರ ಚರ್ಚೆ ಮಾಡಲಿಕ್ಕೆ ನಾನು ಎಲ್ಲ ಮಾಜಿ ಮುಖ್ಯಮಂತ್ರಿಗಳು ಕೂಡ ನಾನು ಬರಬೇಕು ಅಂತ ಹೇಳಿ ರಿಕ್ವೆಸ್ಟ್ ಮಾಡ್ತೀನಿ. ಆ ಭಾಗದ ಸಂಸತ್ ಸದಸ್ಯರುಗಳಿಗೆ, ಸೆಂಟ್ರಲ್ ಮಿನಿಸ್ಟರ್ಸ್ಗೆ ಮತ್ತು ನಮ್ಮ ಕೆಲವು ಮಂತ್ರಿಗಳಿಗೆ ನಾನು ಆಹ್ವಾನವನ್ನು ಕಳಿಸಿದ್ದೇನೆ. ಸಂಬಂಧಪಟ್ಟಂತ ಲೀಗಲ್ ಲೀಡರ್ಸ್ ಮತ್ತು ನಮ್ಮ ಬ್ಯೂರೋಕ್ರೆಸಿ ಏನಿದೆ ಅವರ ಹತ್ರ ಎಲ್ಲ ಕೂಡ ಚರ್ಚೆ ಮಾಡಿದ್ದೇನೆ. ಕೊನೆಗೆ ಆಲ್ ಪಾರ್ಟಿ ಮೀಟಿಂಗ್ ಅಲ್ಲಿ ಅವರ ಅಭಿಪ್ರಾಯವನ್ನು ತಿಳಿಸಿ, ಲೀಗಲ್ ಅವರು ಏನು ಹೇಳ್ತಾರೆ ಅವರ ಅಭಿಪ್ರಾಯನ ಕೂಡ ತೆಗೆದುಕೊಂಡು ಆಮೇಲೆ ಮುಂದಕ್ಕೆ ಏನ್ ಮಾಡಬೇಕು ಅಂತ ತೀರ್ಮಾನ ಮಾಡೋದು ಅನ್ನೋದನ್ನ ನಾವು ತೀರ್ಮಾನವನ್ನು.
0: ರಾಜ್ಯದ ಹಿತ ಕಾಯಲು ಸರ್ಕಾರ ಬದ್ದವಾಗಿದ್ದು, ಬಂದ್ ಕರೆ ನೀಡುವುದರಿಂದ ಯಾವುದೇ ಪರಿಹಾರ ಸಿಗಲು ಸಾಧ್ಯವಿಲ್ಲ, ಬಂದ್ ಹಾಗೂ ಪ್ರತಿಭಟನೆಗಳಿಂದ ಜನರಿಗೆ ತೊಂದರೆ ಆಗಬಾರದು ಎಂದು ನ್ಯಾಯಾಲಯದ ತೀರ್ಮಾನಗಳಿದ್ದು ಬಂದ್ಗೆ ಕರೆ ನೀಡದಂತೆ ಮನವಿ ಮಾಡಿದ್ದಾರೆ. ಪರಿಸ್ಥಿತಿ ತಿಳಿಯಾದ ಬಳಿಕ ತಮಿಳುನಾಡು ಮುಖ್ಯಮಂತ್ರಿ ವಿಜಯ್ ಜೊತೆ ಸಭೆ ನಡೆಸಲಾಗುವುದು ಎಂದು ಸ್ಪಷ್ಟಪಡಿಸಿದ ಅವರು, ಮೇಕೆದಾಟು ಯೋಜನೆ ಜಾರಿಯಾದರೆ ರಾಜ್ಯಕ್ಕಿಂತ ತಮಿಳುನಾಡಿಗೆ ಹೆಚ್ಚು ಪ್ರಯೋಜನವಾಗಲಿದೆ ಎಂದು ಹೇಳಿದ್ದಾರೆ. ರಾಜ್ಯದ ಹಿತ ಹಾಗೂ ರೈತರ ಹಿತ ಕಾಪಾಡಲು ಸರ್ಕಾರ ಬದ್ದವಾಗಿದೆ ಎಂದು ಪುನರುಚ್ಚರಿಸಿದ್ದಾರೆ. ತಮಿಳುನಾಡಿಗೆ ನಿತ್ಯ 3,500 ಕ್ಯೂಸೆಕ್ ನೀರು ಬಿಡಬೇಕೆಂಬ ಸಿಡಬ್ಲ್ಯೂಆರ್ಸಿ ಮತ್ತು ಸಿಡಬ್ಲ್ಯೂಎಂಎ ಆದೇಶ ಖಂಡಿಸಿ ರಾಜ್ಯ ಬಿಜೆಪಿ ನಾಯಕರು ಇಂದು ಮಂಡ್ಯ ಜಿಲ್ಲೆಯ ಕೃಷ್ಣರಾಜಸಾಗರ ಜಲಾಶಯಕ್ಕೆ ಮುತ್ತಿಗೆ ಹಾಕಿ ಪ್ರತಿಭಟನೆ ನಡೆಸಿದರು. ಈ ವೇಳೆ ಅಣೆಕಟ್ಟೆಗೆ ನುಗ್ಗಲು ಯತ್ನಿಸಿದ ಬಿಜೆಪಿ ನಾಯಕರನ್ನು ಪೊಲೀಸರು ವಶಕ್ಕೆ ಪಡೆದರು. ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ನೇತೃತ್ವದಲ್ಲಿ ಕೆಆರ್ಎಸ್ಗೆ ಮುತ್ತಿಗೆ ಹಾಕಿದ ಬಿಜೆಪಿ ನಾಯಕರು ತಮಿಳುನಾಡು ವಿರುದ್ದ ಘೋಷಣೆ ಕೂಗಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರಿಗೆ ಕರ್ನಾಟಕ ರಾಜ್ಯದ ಹಿತ ಮುಖ್ಯವಾಗಿಲ್ಲ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು. ಮೇಕೆದಾಟು ಯೋಜನೆಯನ್ನು ಕಾರ್ಯಗತಕ್ಕೆ ತಂದು ನೀರಿನ ಸಮಸ್ಯೆಯನ್ನು ಕೂಡಲೇ ಬಗೆಹರಿಸುವಂತೆ ಒತ್ತಾಯಿಸಿದರು. ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಮಾತನಾಡಿ, ರಾಜ್ಯದಲ್ಲಿ ಬರ ಪರಿಸ್ಥಿತಿ ಇದ್ದರೂ ಪ್ರಾಧಿಕಾರ ಮತ್ತು ಸಮಿತಿ ಮುಂದೆ ಸಮರ್ಪಕವಾಗಿ ವಾದ ಮಂಡಿಸದೆ ತಮಿಳುನಾಡಿಗೆ ನೀರು ಬಿಡುವ ಸ್ಥಿತಿಯನ್ನು ತಂದೊಡ್ಡಿದೆ ಎಂದು ಆಕ್ರೋಶ ಹೊರಹಾಕಿದರು. ತಮಿಳುನಾಡಿಗೆ ಕಾವೇರಿ ನೀರು ಬಿಡುಗಡೆ ಆದೇಶ ವಿರೋಧಿಸಿ ಕನ್ನಡ ಸಂಘಟನೆಗಳು ಇದೇ 13ರಂದು ಕರ್ನಾಟಕ ಬಂದ್ಗೆ ಕರೆ ನೀಡಿವೆ. ಬೆಂಗಳೂರಿನಲ್ಲಿಂದು ಕನ್ನಡ ಪರ ಸಂಘಟನೆಗಳ ಸಭೆಯ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಕನ್ನಡ ಪರ ಹೋರಾಟಗಾರ ವಾಟಾಳ್ ನಾಗರಾಜ್, ಆಗಸ್ಟ್ 13ರಂದು ಬೆಳಿಗ್ಗೆ 6ರಿಂದ ಸಂಜೆ 6ರವರೆಗೆ ರಾಜ್ಯಾದ್ಯಂತ ಬಂದ್ ನಡೆಸುವುದಾಗಿ ಘೋಷಿಸಿದ್ದಾರೆ. ರೈತ ಸಂಘಟನೆಗಳು, ವಿದ್ಯಾರ್ಥಿ ಸಂಘಟನೆಗಳು, ಕಾರ್ಮಿಕ ಸಂಘಗಳು, ಮಹಿಳಾ ಸಂಘಟನೆಗಳು ಸೇರಿದಂತೆ ವಿವಿಧ ಸಂಘಟನೆಗಳು ಈಗಾಗಲೇ ಬಂದ್ಗೆ ಬೆಂಬಲ ನೀಡಿವೆ ಎಂದು ಹೇಳಿದ್ದಾರೆ. ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಯು ಬಂದ್ಗೆ ಬೆಂಬಲ ವ್ಯಕ್ತಪಡಿಸಿದೆ. ಪ್ರಧಾನಿ ನರೇಂದ್ರ ಮೋದಿ ನಾಳೆ ರಾಜ್ಯ ಪ್ರವಾಸ ಕೈಗೊಳ್ಳಲಿದ್ದು, ಮೈಸೂರಿನಲ್ಲಿ ಸ್ವಾಮಿ ವಿವೇಕಾನಂದ ಸಾಂಸ್ಕೃತಿಕ ಯುವ ಕೇಂದ್ರದ ವಿವೇಕ ಸ್ಮಾರಕವನ್ನು ಲೋಕಾರ್ಪಣೆಗೊಳಿಸಲಿದ್ದಾರೆ. ಬಳಿಕ ಪ್ರಧಾನಿ ಸಾರ್ವಜನಿಕರನ್ನು ಉದ್ದೇಶಿಸಿ ಭಾಷಣ ಮಾಡಲಿದ್ದಾರೆ. ಸ್ವಾಮಿ ವಿವೇಕಾನಂದರು 1892ರ ನವೆಂಬರ್ನಲ್ಲಿ ಭಾರತದಾದ್ಯಂತ ತಮ್ಮ ಪ್ರಯಾಣದ ಸಮಯದಲ್ಲಿ ಮೈಸೂರಿಗೆ ಭೇಟಿ ನೀಡಿದ್ದರ ಸ್ಮರಣಾರ್ಥ ಇದನ್ನು ನಿರ್ಮಿಸಲಾಗಿದೆ. ಐತಿಹಾಸಿಕ ನಿರಂಜನ ಮಠದಲ್ಲಿ ಸ್ಥಾಪಿಸಲಾದ ವಿವೇಕ ಸ್ಮಾರಕವು 81,000 ಚದರ ಅಡಿ ವಿಸ್ತೀರ್ಣದಲ್ಲಿ ವ್ಯಾಪಿಸಿದೆ. ಪ್ರಧಾನಿ ಆಗಮಿಸುವ ಹಿನ್ನೆಲೆಯಲ್ಲಿ ಮೈಸೂರಿನಲ್ಲಿ ಬಿಗಿ ಭದ್ರತೆ ಏರ್ಪಡಿಸಲಾಗಿದೆ. ಕಾರ್ಯಕ್ರಮದಲ್ಲಿ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಸಂಸದರು, ಸ್ವಾಮೀಜಿಗಳು ಉಪಸ್ಥಿತರಿರಲಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಆಗಸ್ಟ್ 2ರಂದು ಭಾನುವಾರ 3991 ಸಿವಿಲ್ ಕಾನ್ಸ್ಟೇಬಲ್ ಹುದ್ದೆಗಳಿಗೆ ಲಿಖಿತ ಪರೀಕ್ಷೆ ನಡೆಯಲಿದೆ. ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಪರೀಕ್ಷೆ ನಡೆಸುತ್ತಿದ್ದು ಬೆಳಿಗ್ಗೆ 10:00-11:30 884 ಪರೀಕ್ಷಾ ಕೇಂದ್ರಗಳಲ್ಲಿ ಪರೀಕ್ಷೆ ನಡೆಯಲಿದೆ. ಕಲ್ಯಾಣ ಕರ್ನಾಟಕ ಭಾಗದ ಅಭ್ಯರ್ಥಿಗಳ ಅನುಕೂಲಕ್ಕಾಗಿ ಪರೀಕ್ಷೆಯ ಸಮಯವನ್ನು 2:30 ಬದಲು 5:30 ನಿಗದಿಪಡಿಸಲಾಗಿದ್ದು 186 ಪರೀಕ್ಷಾ ಕೇಂದ್ರಗಳನ್ನು ತೆರೆಯಲಾಗಿದೆ. ಈ ಕುರಿತಂತೆ ಸಾಮಾಜಿಕ ಜಾಲತಾಣದಲ್ಲಿ ಸಂದೇಶ ಹಂಚಿಕೊಂಡಿರುವ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ, ನೇಮಕಾತಿ ಪ್ರಕ್ರಿಯೆಯನ್ನು ಪಾರದರ್ಶಕ, ನ್ಯಾಯಸಮ್ಮತ ಹಾಗೂ ವಿಶ್ವಾಸಾರ್ಹವಾಗಿ ನಡೆಸಲು ರಾಜ್ಯ ಸರ್ಕಾರ ಎಲ್ಲಾ ಅಗತ್ಯ ಕ್ರಮ ಕೈಗೊಂಡಿದೆ ಎಂದು ತಿಳಿಸಿದ್ದಾರೆ. ಪರೀಕ್ಷೆಯಲ್ಲಿ ಯಾವುದೇ ರೀತಿಯ ಅಕ್ರಮ ಅಥವಾ ವಂಚನೆಗೆ ಅವಕಾಶವಿಲ್ಲ. ಅಕ್ರಮ ಎಸಗಲು ಯತ್ನಿಸುವವರ ವಿರುದ್ಧ ಕಠಿಣ ಕಾನೂನು ಕ್ರಮ ಕೈಗೊಳ್ಳಲಾಗುವುದು ಎಂದು ಎಚ್ಚರಿಕೆ ನೀಡಿದ್ದಾರೆ. ಆಸ್ಟ್ರೇಲಿಯಾದ ಸುಸಜ್ಜಿತ ಕಾನ್ಸುಲೇಟ್ ಜನರಲ್ ಕಚೇರಿ ಮತ್ತು ನ್ಯೂ ಸೌತ್ ವೇಲ್ಸ್ ವಿಶ್ವವಿದ್ಯಾಲಯ ಬೆಂಗಳೂರು ಕ್ಯಾಂಪಸ್ಗೆ ಇಂದು ಬೃಹತ್ ಮತ್ತು ಮಧ್ಯಮ ಕೈಗಾರಿಕಾ ಸಚಿವ ಎಂಬಿ ಪಾಟೀಲ್ ಚಾಲನೆ ನೀಡಿದರು. ಬಳಿಕ ಮಾತನಾಡಿದ ಅವರು, ನ್ಯೂ ಸೌತ್ ವೇಲ್ಸ್ ವಿಶ್ವವಿದ್ಯಾಲಯವು ಜಗತ್ತಿನಲ್ಲಿ ಅಗ್ರಸ್ಥಾನದಲ್ಲಿರುವ 20 ವಿಶ್ವವಿದ್ಯಾಲಯಗಳಲ್ಲಿ ಒಂದಾಗಿದೆ. ಇದರ ಬೆಂಗಳೂರು ಕ್ಯಾಂಪಸ್ ಹೆಬ್ಬಾಳದ ಮಾನ್ಯತಾ ಟೆಕ್ ಪಾರ್ಕ್ನಲ್ಲಿ ಕಾರ್ಯನಿರ್ವಹಿಸಲಿದೆ. ಆಸ್ಟ್ರೇಲಿಯಾದಲ್ಲಿ ಅನುಸರಿಸುವ ಪಠ್ಯಕ್ರಮ ಮತ್ತು ಬೋಧನಾ ವಿಧಾನವನ್ನು ಇಲ್ಲೂ ಅಳವಡಿಸಿಕೊಳ್ಳಲಿದೆ. ಬಿಸಿನೆಸ್, ಕಂಪ್ಯೂಟರ್ ಸೈನ್ಸ್, ಡೇಟಾ ಸೈನ್ಸ್ ಮತ್ತು ಡಿಸಿಷನ್ಸ್ ವಿಷಯಗಳಲ್ಲಿ ಪದವಿ ಹಾಗೂ 1 ವರ್ಷ ಅವಧಿಯ ಸೈಬರ್ ಸೆಕ್ಯೂರಿಟಿ ವಿಷಯದಲ್ಲಿ ಸ್ನಾತಕೋತ್ತರ ಪದವಿ ಕೋರ್ಸ್ ಅನ್ನು ಆರಂಭಿಸುತ್ತಿದೆ ಎಂದು ಮಾಹಿತಿ ನೀಡಿದರು. ಹೈಕೋರ್ಟ್ ಇತಿಹಾಸದಲ್ಲಿ ಇದೇ ಮೊದಲ ಬಾರಿಗೆ ನಾಳೆ ಧಾರವಾಡ ಪೀಠದಲ್ಲಿ 10 ಮಹಿಳಾ ನ್ಯಾಯಮೂರ್ತಿಗಳೇ ಕಲಾಪ ನಡೆಸಿಕೊಡಲಿದ್ದಾರೆ. ಮುಖ್ಯ ನ್ಯಾಯಮೂರ್ತಿ ವಿಭು ಬಖ್ರು ಆದೇಶದಂತೆ ಹೈಕೋರ್ಟ್ ನ್ಯಾಯಾಂಗ ವಿಭಾಗದ ರಿಜಿಸ್ಟ್ರಾರ್ ರೋಣಾ ವಾಸುದೇವ ಈ ಕುರಿತಂತೆ ಈಗಾಗಲೇ ಅಧಿಸೂಚನೆ ಹೊರಡಿಸಿದ್ದಾರೆ. ವಿಶೇಷವಾಗಿ 3 ವಿಭಾಗೀಯ ಹಾಗೂ 4 ಏಕಸದಸ್ಯ ಪೀಠಗಳನ್ನು ರಚಿಸಲಾಗಿದೆ. ಆಗಸ್ಟ್ 8 ಮತ್ತು 9 ಬೆಂಗಳೂರಿನಲ್ಲಿ ದೇಶದ ಎಲ್ಲಾ ಹೈಕೋರ್ಟ್ ಮಹಿಳಾ ನ್ಯಾಯಮೂರ್ತಿಗಳ ಸಮಾವೇಶ ನಡೆಸುವ ಹಿನ್ನೆಲೆಯಲ್ಲಿ ಪೂರ್ವಭಾವಿಯಾಗಿ ಈ ಪೀಠವನ್ನು ರಚನೆ ಮಾಡಲಾಗಿದೆ. ಬೆಂಗಳೂರು ಆಕಾಶವಾಣಿಯಲ್ಲಿ ಕಾರ್ಯಕ್ರಮ ವಿಭಾಗದ ಮುಖ್ಯಸ್ಥರಾಗಿದ್ದ ಡಾಕ್ಟರ್ ಎಎಸ್ ಶಂಕರನಾರಾಯಣ, ತಾಂತ್ರಿಕ ವಿಭಾಗದ ಎಲ್ ಶ್ರೀನಿವಾಸ, ಆಡಳಿತ ವಿಭಾಗದ ರಾಜೇಶ್ ಅಗರ್ವಾಲ್ ಇಂದು ಸೇವಾನಿವೃತ್ತಿ ಹೊಂದಿದ್ದಾರೆ. ಬೆಂಗಳೂರು ಆಕಾಶವಾಣಿ ಕೇಂದ್ರದಲ್ಲಿ ಇಂದು ನಡೆದ ಬೀಳ್ಕೊಡುಗೆ ಸಮಾರಂಭದಲ್ಲಿ ನಿಲಯದ ಮುಖ್ಯಸ್ಥರಾದ ಕೆಪಿ ಸಂಜೀವ್ ಸೇರಿದಂತೆ ಎಲ್ಲಾ ವಿಭಾಗಗಳ ಸಿಬ್ಬಂದಿ ಭಾಗವಹಿಸಿ ನಿವೃತ್ತರಿಗೆ ಶುಭ ಕೋರಿದರು. ಡಾ ಶಂಕರನಾರಾಯಣ ಅವರು ಬೆಂಗಳೂರು ಹಾಗೂ ಭದ್ರಾವತಿ ಆಕಾಶವಾಣಿ ಕೇಂದ್ರಗಳಲ್ಲಿ 38 ವರ್ಷಗಳ ಕಾಲ ವಿವಿಧ ಹುದ್ದೆಗಳಲ್ಲಿ ಸೇವೆ ಸಲ್ಲಿಸಿದ್ದಾರೆ. ಅವರು ಇತ್ತೀಚೆಗೆ

0: ತರೀಕೆರೆ ತಾಲೂಕು ಕನ್ನಡ ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷರಾಗಿದ್ದರು. ಮೌಲಿಕವಾದ ಕಾರ್ಯಕ್ರಮ ನಿರ್ಮಾಣಕ್ಕೆ ಹೆಸರಾಗಿರುವ ಡಾಕ್ಟರ್ ಶಂಕರನಾರಾಯಣ ಅನೇಕ ಪ್ರಶಸ್ತಿ ಪುರಸ್ಕಾರಗಳಿಗೆ ಭಾಜನರಾಗಿದ್ದಾರೆ. ಈ ಸಂದರ್ಭದಲ್ಲಿ ತಾಯಿಯ ಹೆಸರಲ್ಲಿ ಒಂದು ಮರ ಅಭಿಯಾನದ ಆಶಯದಂತೆ ನಿವೃತ್ತ ಮೂವರು ಅಧಿಕಾರಿಗಳು ಸಸಿಗಳನ್ನು ನೆಟ್ಟರು. ಕೊಡಗು ಜಿಲ್ಲೆಯಲ್ಲಿ ಧಾರಾಕಾರ ಮಳೆಯಾಗುತ್ತಿದೆ. ಮಡಿಕೇರಿ, ಸೋಮವಾರಪೇಟೆ, ಕುಶಾಲನಗರಗಳಲ್ಲಿ ಇಂದು ಇಡೀ ದಿನ ಬಿರುಗಾಳಿ ಸಹಿತ ಧಾರಾಕಾರ ಮಳೆಯಾಗಿದೆ. ಮಳೆ ಹಿನ್ನೆಲೆಯಲ್ಲಿ ಮಡಿಕೇರಿ ಮತ್ತು ಸೋಮವಾರಪೇಟೆ ತಾಲೂಕಿನ ಎಲ್ಲಾ ಶಾಲೆ ಅಂಗನವಾಡಿಗಳಿಗೆ ನಾಳೆ ಶನಿವಾರ ರಜೆ ನೀಡಿ ಆಯಾ ತಾಲೂಕು ತಹಶೀಲ್ದಾರ್ ಆದೇಶ ಹೊರಡಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕಾವೇರಿ ನದಿ ನೀರು ವಿವಾದ, ಸರ್ವಪಕ್ಷ ಸಭೆ ಬಳಿಕ ಮುಂದಿನ ತೀರ್ಮಾನ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ತಮಿಳುನಾಡಿಗೆ ನೀರು ಬಿಡುಗಡೆ ಆದೇಶ ಖಂಡಿಸಿ ಮಂಡ್ಯದಲ್ಲಿ ಬಿಜೆಪಿ ಪ್ರತಿಭಟನೆ, ಆಗಸ್ಟ್ 13ರಂದು ಕರ್ನಾಟಕ ಬಂದ್ಗೆ ಕರೆ. ಪ್ರಧಾನಿ ನರೇಂದ್ರ ಮೋದಿ ನಾಳೆ ರಾಜ್ಯಕ್ಕೆ ಆಗಮನ, ಮೈಸೂರಿನಲ್ಲಿ ವಿವೇಕ ಸ್ಮಾರಕ ಲೋಕಾರ್ಪಣೆ. ಸಿವಿಲ್ ಕಾನ್ಸ್ಟೇಬಲ್ ಹುದ್ದೆಗಳ ಲಿಖಿತ ಪರೀಕ್ಷೆ ನಡೆಸಲು ಸರ್ಕಾರದಿಂದ ಸಕಲ ಸಿದ್ದತೆ, ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ. ಆಸ್ಟ್ರೇಲಿಯಾದ ಕಾನ್ಸುಲೇಟ್ ಜನರಲ್ ಕಚೇರಿ, ನ್ಯೂ ಸೌತ್ ವೇಲ್ಸ್ ವಿಶ್ವವಿದ್ಯಾಲಯದ ಬೆಂಗಳೂರು ಕ್ಯಾಂಪಸ್ಗೆ ಸಚಿವ ಎಂಬಿ ಪಾಟೀಲ್ ಚಾಲನೆ. ಹಾಗೂ ಹೈಕೋರ್ಟ್ನ ಧಾರವಾಡ ಪೀಠದಲ್ಲಿ ನಾಳೆ ಮಹಿಳಾ ನ್ಯಾಯಮೂರ್ತಿಗಳಿಂದ ಕಲಾಪ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ರಾತ್ರಿ 7:35.
1: ಆಕಾಶವಾಣಿ ಹಲೋ ಕೃಷಿರಂಗ. ರಾಜ್ಯ ಕೃಷಿ ಇಲಾಖೆ ಪ್ರಾಯೋಜಿತ ನೇರ ಫೋನ್ ಇನ್ ಕಾರ್ಯಕ್ರಮ.
2: ಹಲೋ ಆಕಾಶವಾಣಿನಾ.
3: ನಮಸ್ಕಾರ ರೈತ ಬಾಂಧವರೇ. ಪ್ರಕೃತಿ ವಿಕೋಪದಿಂದಾಗುವ ಬೆಳೆ ನಷ್ಟಕ್ಕೆ ಆರ್ಥಿಕ ಆಸರೆ ಬೆಳೆ ವಿಮೆ. ಮಳೆ ಗಾಳಿ ನೆರೆ ಬರ ಬಂದರೂ ಬೆಳೆ ವಿಮೆಯು ನಿಮ್ಮ ಭರವಸೆಗೂ ಭವಿಷ್ಯಕ್ಕೂ ಆರ್ಥಿಕ ರಕ್ಷಾ ಕವಚವಾಗಿದೆ. ಪ್ರಸಕ್ತ ಸಾಲಿನ ಮುಂಗಾರು ಹಂಗಾಮಿನಲ್ಲಿ ರಾಜ್ಯದ ವಿವಿಧ ಭಾಗಗಳಲ್ಲಿ ಬೆಳೆಗನುಗುಣವಾಗಿ ಬೆಳೆ ವಿಮೆ ಮಾಡಿಸಲು 15 ಜುಲೈ, 31 ಜುಲೈ, 14 ಆಗಸ್ಟ್ ಅಂತಿಮ ದಿನಾಂಕಗಳಾಗಿವೆ. ಹೆಚ್ಚಿನ ಮಾಹಿತಿಗಾಗಿ ಹತ್ತಿರದ ಬ್ಯಾಂಕ್, ಸಾಮಾನ್ಯ ಸೇವಾ ಕೇಂದ್ರ, ಗ್ರಾಮ ಒನ್ ಹಾಗೂ ರೈತ ಸಂಪರ್ಕ ಕೇಂದ್ರಗಳನ್ನು ಸಂಪರ್ಕಿಸಿ ತಪ್ಪದೇ ಬೆಳೆ ವಿಮೆ ಮಾಡಿಸಿ. ಬೆಳೆ ವಿಮೆ ರೈತನ ಸಮೃದ್ಧಿ, ಇಂದಿನ ನೋಂದಣಿ ನಾಳಿನ ನೆಮ್ಮದಿ. ಇದು ಕರ್ನಾಟಕ ರಾಜ್ಯ ಕೃಷಿ ಇಲಾಖೆಯ ಪ್ರಕಟಣೆ.
1: ನೇರ ಫೋನ್ ಇನ್ ಕಾರ್ಯಕ್ರಮದಲ್ಲಿ ಇಂದಿನ ವಿಷಯ ಬೆಳೆ ಸಮೀಕ್ಷೆ. ಈ ಕುರಿತು ಭಾಗವಹಿಸುತ್ತಾರೆ ಶ್ರೀ ಸಿಬಿ ಬಾಲರೆಡ್ಡಿ, ಅಪರ ಕೃಷಿ ನಿರ್ದೇಶಕರು, ಬೆಳೆ ಅಭಿವೃದ್ಧಿ ಮತ್ತು ಯೋಜನೆ. ಪ್ರಸ್ತುತಪಡಿಸುತ್ತಾರೆ ತಿಮ್ಮಪ್ಪ ಹೆಚ್ ಗೌಡ.
4: ಹಲೋ ಆಕಾಶವಾಣಿ.
5: ನಮಸ್ಕಾರ ಎಲ್ಲ ಆತ್ಮೀಯ ರೈತರಿಗೆ, ಆಕಾಶವಾಣಿ ಬೆಂಗಳೂರಿಗೆ. ಹಲೋ ಕೃಷಿರಂಗ ರಾಜ್ಯ ಕೃಷಿ ಇಲಾಖೆ ಪ್ರಸ್ತುತಪಡಿಸುವ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯ ಸ್ವಾಗತ. ನಾನು ತಿಮ್ಮಪ್ಪ ಎಚ್ ಗೌಡ. ನನ್ನ ಜೊತೆಗೆ ಇವತ್ತು ಸಂಪನ್ಮೂಲ ವ್ಯಕ್ತಿಗಳಾಗಿ ಆಗಮಿಸಿದ್ದಾರೆ ರಾಜ್ಯ ಕೃಷಿ ಇಲಾಖೆಯ ಬೆಳೆ ಅಭಿವೃದ್ಧಿ ಮತ್ತು ಯೋಜನೆ ವಿಭಾಗದ ಅಪರ ಕೃಷಿ ನಿರ್ದೇಶಕ ಡಾಕ್ಟರ್ ಬಾಲರೆಡ್ಡಿ ಅವರು. ಡಾಕ್ಟರ್ ಬಾಲರೆಡ್ಡಿ ಅವರೇ, ತಮಗೆ ಎಲ್ಲ ರೈತ ಬಾಂಧವರ ಪರವಾಗಿ, ಆಕಾಶವಾಣಿ ಬೆಂಗಳೂರಿಗೆ ಮತ್ತು ಎಲ್ಲ ಆಕಾಶವಾಣಿ ಕೇಂದ್ರಗಳ ಪರವಾಗಿ ಸ್ವಾಗತ, ನಮಸ್ಕಾರ.
6: ನಮಸ್ಕಾರ ಎಲ್ಲ ರೈತ ಬಾಂಧವರಿಗೆ ಹಾಗೂ ಆಕಾಶವಾಣಿ ತಮಗೂ ಕೂಡ ನಮಸ್ಕಾರ.
5: ಕೇಳುಗರೆ, ತಮಗೆ ಎಲ್ಲ ತಿಳಿದ ಹಾಗೆ ಇವತ್ತಿನ ನಮ್ಮ ನೇರ ಪ್ರಸಾರ ಕಾರ್ಯಕ್ರಮದ ವಿಷಯ ಬೆಳೆ ಸಮೀಕ್ಷೆ, ಡಿಜಿಟಲ್ ಬೆಳೆ ಸಮೀಕ್ಷೆ ಯೋಜನೆ ಇದಾಗಿದೆ. ಹಾಗಾಗಿ ತಾವು ಕೂಡ ನಮ್ಮ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ತಮ್ದು ಯಾವುದಾದ್ರು ಪ್ರಶ್ನೆ ಇದ್ದರೆ ದಯವಿಟ್ಟು ಕರೆ ಮಾಡಿ ಕೇಳ್ಬೋದು. ನಮ್ಮ ಫೋನ್ ಸಂಖ್ಯೆನ ದಯವಿಟ್ಟು ಬರ್ಕೊಳ್ಳಿ. ನಮ್ಮ ಫೋನ್ ಸಂಖ್ಯೆ ಹೀಗಿವೆ: 2237074 77, 2237048 88, 2237499, STD ಕೋಡ್ 080. ಡಾಕ್ಟ್ರೆ, ಇವತ್ತು ಈ ಒಂದು ಡಿಜಿಟಲ್ ಬೆಳೆ ಸಮೀಕ್ಷೆ ಯೋಜನೆ ನಮ್ಮ ರೈತರಿಗೆ ಯಾವ ಥರ ಉಪಯೋಗಕಾರಿಯಾಗಿದೆ ಮತ್ತು ಇದರ ಉದ್ದೇಶ ತಮ್ಮ ಸರ್ಕಾರದ ಏನಾಗಿದೆ?
6: ನೋಡಿ, ಈ ಒಂದು ಬೆಳೆ ಸಮೀಕ್ಷೆ ಏನು, ಇದರದ ಮೂಲ ಉದ್ದೇಶ ಅಂತಂದರೆ ನಮಗೆ ಈ ರೈತರು ಬೆಳೆದಂಥ ಬೆಳೆಯನ್ನು ನಿಖರವಾಗಿ ಬೆಳೆ ಮಾಹಿತಿಯನ್ನು ನಾವು ದಾಖಲಿಸುವುದು ಮುಖ್ಯ ಉದ್ದೇಶ ಆಗಿದೆ. ಇದು ಸರ್ವೆ ನಂಬರ್ ಮತ್ತು ಉಪ ಸರ್ವೆ ನಂಬರ್ ಹಿಸ್ಸಾವಾರು ಕೂಡ ಈ ಮೊಬೈಲ್ ಆಧಾರಿತ ಏನು ಅಪ್ಲಿಕೇಶನ್ನ ಬಳಸಿ ನಾವು ಜಿ ಐ ಎಸ್ ಆಧಾರಿತ ಮೊಬೈಲ್ ಅಪ್ಲಿಕೇಶನ್ನ ಬಳಸಿ ಈ ಒಂದು ಬೆಳೆ ಮಾಹಿತಿಯನ್ನು ಸಂಗ್ರಹಣೆ ಮಾಡೋದು, ದಾಖಲೆ ಮಾಡೋದನ್ನೇ ಕೂಡ ಇದು ನಮ್ಮ ಮೂಲ ಉದ್ದೇಶ ಆಗಿದೆ. ಇದರದ ಉಪಯೋಗ ಏನು ಅಂತಂತಂದರೆ ರೈತರಿಗೆ ಇದರದ್ದು ಉಪಯೋಗ ಇದೆ. ಈ ಸರ್ಕಾರದಿಂದ ಏನು ಬೆಳೆ ಸಮೀಕ್ಷೆ ಮಾಡಿದಂಥ ದತ್ತಾಂಶ ಏನಿದೆಯಲ್ಲ ಆ ಬಳಕೆಯನ್ನು ಮಾಡಿಕೊಂಡು ರೈತರಿಗೆ ಒಂದು ನಾವು ಎನ್ಯೂಮರೇಷನ್ ಅಂತ ಹೇಳ್ತೀವಿ, ಬೆಳೆ ವಿಸ್ತೀರ್ಣವನ್ನು ಅಥವಾ ಈ ಸರ್ಕಾರ ಮಟ್ಟದಲ್ಲಿ ನಾವು ಈ ಪ್ಲ್ಯಾನಿಂಗ್ ಮಾಡಲಿಕ್ಕೆ ಅಂತಂದರೆ ಯೋಜನೆಯನ್ನು ರೂಪಿಸಲಿಕ್ಕೆ ಅದು ಕೂಡ ಭಾಳ ಸಹಕಾರಿ ಆಗ್ತದೆ. ಅದೇ ರೀತಿ ಬೆಳೆ ಕಟಾವು ಪ್ರಯೋಗಗಳನ್ನು ಕೈಗೊಳ್ಳಲಿಕ್ಕೆ ಮತ್ತು ಈ ಒಂದು ಎನ್ ಡಿ ಆರ್ ಎಫ್ ಎಸ್ ಡಿ ಆರ್ ಎಫ್ದಲ್ಲಿ ಏನು ರೈತರಿಗೆ ಸಹಾಯಧನ ನೀಡೋ ಸಲುವಾಗಿ ಕೂಡ ಇದು ಉಪಯೋಗ ಆಗ್ತದೆ. ಮತ್ತು ಮುಖ್ಯವಾಗಿ ಉಪಯೋಗ ಆಗ್ತಕ್ಕಂಥದ್ದು ಬೆಳೆ ವಿಮಾ ಯೋಜನೆಯಡಿಯಲ್ಲಿ ಕೂಡ ಈ ಫಲಾನುಭವಿಗಳನ್ನು ಗುರುತಿಸಲಿಕ್ಕೆ, ಅಂದರೆ ಅವರು ಬೆಳೆದಂಥ ಬೆಳೆ ವಿಮೆ ಮಾಡಿಸ್ತಕ್ಕಂಥ ಬೆಳೆ ಮತ್ತು ಸಮೀಕ್ಷೆಯಲ್ಲಿ ಬಂದಂಥ ಬೆಳೆ ಒಂದೇ ಇದೆಯಾ, ಅದನ್ನು ಸರಿ ಇದೆಯಾ ಅಂತ ಅದನ್ನು ಗುರುತಿಸ್ಲಿಕ್ಕೂ ಕೂಡ ಈ ಬೆಳೆ ಸಮೀಕ್ಷೆ ಉಪಯೋಗ ಆಗ್ತದೆ. ಅದೇ ರೀತಿ ಕನಿಷ್ಠ ಬೆಂಬಲ ಬೆಲೆ ಅಂತ ಹೇಳ್ತೀವಿ ನಾವು, ಅಂದರೆ ಮಿನಿಮಮ್ ಸಪೋರ್ಟ್ ಪ್ರೈಸ್, ಎಮ್ ಎಸ್ ಪಿ ಯೋಜನೆಯಲ್ಲೂ ಕೂಡ ಅರ್ಹ ಫಲಾನುಭವಿಗಳನ್ನು ಗುರುತಿಸಲಿಕ್ಕೆ ಇದು ಬೆಳೆ ಸಮೀಕ್ಷೆಯ ದತ್ತಾಂಶ ಉಪಯೋಗ ಆಗ್ತದೆ. ಮತ್ತು ಅದೇ ಥರ ಈ ಒಂದು ಕೃಷಿ ಇಲಾಖೆ, ತೋಟಗಾರಿಕೆ ಮತ್ತು ರೇಷ್ಮೆ ಇಲಾಖೆ ಯೋಜನೆಯಡಿಯಲ್ಲಿ ವಿವಿಧ ಫಲಾನುಭವಿಗಳನ್ನು ಗುರುತು ಮಾಡಲಿಕ್ಕೆ, ಅವರು ಬೆಳೆದಂಥ ಬೆಳೆಗಳನ್ನು ಆಧಾರಿತ ನಾವು ಏನಾದರೂ ಆ ಇಲಾಖೆಯ ಸೌಲಭ್ಯಗಳನ್ನು ರೈತರಿಗೆ ಒದಗಿಸ್ಲಿಕ್ಕೂ ಕೂಡ ಇದು ಉಪಯೋಗ ಆಗ್ತದೆ. ಆರ್ ಟಿ ಸಿ ಅಂದರೆ ಪಹಣಿಯಲ್ಲಿ ಇದನ್ನು ಬೆಳೆ ಸಮೀಕ್ಷೆಯಲ್ಲಿ ಇದ್ದಂಥ ದಾಖಲಾದಂಥ ಬೆಳೆ ಅದನ್ನು ಅಪ್ಡೇಟ್ ಮಾಡಲಿಕ್ಕೆ ಕೂಡ ಉಪಯೋಗ ಆಗ್ತದೆ. ಅದಲ್ಲದೆ ಈ ಒಂದು ರಾಷ್ಟ್ರೀಯ ಅಥವಾ ಗ್ರಾಮೀಣ ಬ್ಯಾಂಕ್ಗಳಲ್ಲಿ ಬೆಳೆ ಸಾಲವನ್ನು ರೈತರಿಗೆ ಮಂಜೂರು ಮಾಡಬೇಕಾದರೂ ಕೂಡ ಈ ಒಂದು ಬೆಳೆ ಸಮೀಕ್ಷೆ ಏನು ದತ್ತಾಂಶ ಇರ್ತದೆ ಅದು ಬಹಳ ಉಪಯೋಗಕಾರಿಯಾಗಿದೆ.
4: ಈಗ ಬೆಳೆ ಸಮೀಕ್ಷೆ ಯಾರೆಲ್ಲ ಮಾಡ್ಬೋದು ಡಾಕ್ಟರ್ ಬಾಲರೆಡ್ಡಿ ಅವರೇ?
6: ಈ ಬೆಳೆ ಸಮೀಕ್ಷೆಯನ್ನು ಸ್ವತಃ ರೈತರೇ ಬೆಳೆ ಸಮೀಕ್ಷೆಯನ್ನು ಮಾಡ್ಬೋದು ರೈತರ ಆ್ಯಪ್ ಮುಖಾಂತರ, ಹಾಗೂ ಈ ಒಂದು ಖಾಸಗಿ ನಿವಾಸಿಗಳು ಅಂತ ಏನು ಹೇಳ್ತೀವಿ ಅದು ಹಳ್ಳಿಯ ಮಟ್ಟದಲ್ಲಿ ಗ್ರಾಮ ಮಟ್ಟದಲ್ಲಿ ಇರತಕ್ಕಂಥ ಯುವಕರು, ಆ ಒಂದು ಖಾಸಗಿ ನಿವಾಸಿಗಳು ಅಂದರೆ ಪ್ರೈವೇಟ್ ರೆಸಿಡೆಂಟ್ಸ್ ಅಂತ ಹೇಳ್ತೀವಿ, ಅವ್ರ ಮುಖಾಂತರನೂ ಕೂಡ ಈ ಪಿ ಆರ್ ಅಂತ ಹೇಳ್ತೀವಿ ನಾವು ಪ್ರೈವೇಟ್ ರೆಸಿಡೆಂಟ್ಸ್, ಅವ್ರಿಗೂ ಕೂಡ ಒಂದು ಆ್ಯಪ್ ಇದೆ, ಅವ್ರ ಮುಖಾಂತರ ಆ ಆ್ಯಪ್ ಮುಖಾಂತರ ಕೂಡ ನಾವು ಮಾಡ್ಬೋದು.
4: ಆಯಿತು, ಇವತ್ತಿನ ಹಲೋ ಕೃಷಿರಂಗ ಕಾರ್ಯಕ್ರಮದಲ್ಲಿ ಕರೆ ಯಾರ್ಯಾರು ಮಾಡಿದ್ದಾರೆ ಅನ್ನೋದನ್ನು ನೋಡೋಣ. ಮೊದಲು ಕರೆಯನ್ನು ತೆಗೆದುಕೊಳ್ಳೋಣ. ಹಲೋ ಕೃಷಿರಂಗ, ಹೆಸರೇಳಿ ಸರ್, ಎಲ್ಲಿಂದ?
7: ನಮಸ್ಕಾರ ಸರ್, ನಾನ್ ಶ್ರೀರಾಮಪಟ್ಟಣ ತಾಲೂಕು ಅರಕೆರೆ ಗ್ರಾಮದಿಂದ ಶ್ರೀ ನಾಗರಾಜು ಅಂತ.
4: ನಮಸ್ಕಾರ ನಾಗರಾಜ್ ಅವರೇ, ಕೇಳಿ ಪ್ರಶ್ನೆ.
7: ನೀವು ಬೆಳೆ ಸಮೀಕ್ಷೆ ಪ್ರತಿ ವರ್ಷಕ್ಕೆ ಎರಡು ಬಾರಿ ಮಾಡ್ತೀರಿ, ಅದು ಯಾವ ಮಾನದಂಡಕ್ಕೆ ಮಾಡ್ತೀರಿ ಸರ್? ನಾವು ಬೆಳೆ ಸಮೀಕ್ಷೆ ಮಾಡ್ತೀರಿ, ಭತ್ತ ತಗೊಳ್ತಿದ್ದೀರಿ, ಈಗ ಸರ್ಕಾರ ಭತ್ತ ತಗೊಳ್ಳೋದಿಲ್ಲ, ಸಮೀಕ್ಷೆಯಿಂದ ನಿಮ್ಗೇನ್ ಲಾಭ, ರೈತರಿಗೇನ್ ಲಾಭ ಸರ್?
6: ಇಲ್ಲ, ಇದು ತಾವು ಒಳ್ಳೆ ಪ್ರಶ್ನೆ ಕೇಳಿದಿರಿ. ನಮಗೆ ಲಾಭ ಅಂದರೆ ಅದು ನಮ್ದು ಲಾಭ ಅಂತಲ್ಲ, ರೈತರಿಗೋಸ್ಕರನೇ. ಈಗ ನಿಖರವಾಗಿ ಆ ರೈತರು ಏನು ಬೆಳೆ ಬೆಳೆದಿದ್ದಾರೆ ಅನ್ನೋದನ್ನು ಈಗಾಗಲೇ ನಾನು ಹೇಳಿದ ಹಾಗೆ, ಈಗ ಹಲವಾರು ಯೋಜನೆಯಲ್ಲಿ ರೈತರಿಗೆ ನಾವು ಏನು ಸೌಲಭ್ಯ ಕೊಡಬೇಕಾದ್ರೆ ಸರ್ಕಾರದಿಂದ ಈ ಒಂದು ಬೆಳೆ ಸಮೀಕ್ಷೆ ಮಾಡ್ಕೊಳ್ಬೇಕಾಗ್ತದೆ. ಇದರಿಂದ ರೈತರಿಗೆ ಉಪಯೋಗ ಇದೆ, ಇದರಿಂದ ಇದನ್ನು ತಾವೆಲ್ಲ ಕಡ್ಡಾಯವಾಗಿ ಮಾಡ್ಕೋಬೇಕು ಅಂತ ಹೇಳ್ತೀನಿ. ಇದು ಎರಡು ಹಂಗಾಮ್ ಅಂತಲ್ಲ, ಇದು ನಾವು ಸುಮಾರು ಪೂರ್ವ ಮುಂಗಾರಿನಲ್ಲೂ ಮಾಡ್ತೀವಿ, ಮುಂಗಾರಿನಲ್ಲೂ ಮಾಡ್ತೀವಿ, ಅದೇ ರೀತಿ ಹಿಂಗಾರು ಮತ್ತು ಬೇಸಿಗೆ ನಾಲ್ಕು ಹಂಗಾಮುಗಳಲ್ಲಿ ಈ ಒಂದು ಬೆಳೆ ಸಮೀಕ್ಷೆ ಕಾರ್ಯವನ್ನು ಕೈಗೊಳ್ಳಲಾಗ್ತಾ ಇದೆ.
4: ಮತ್ತೇನಾದರೂ ಪ್ರಶ್ನೆ ಇದೆಯಾ
7: ಸರ್? ಬೆಳೆ ಸಮೀಕ್ಷೆಯಿಂದ ಸರ್ಕಾರ ಈಗ ನಾವು ಭತ್ತ ಲವಿ ಕೊಡ್ತಾ ಇದ್ದಾಗ ಬೆಳೆ ಸಮೀಕ್ಷೆ ಆಧಾರದ ಮೇಲೆ ನಮಗ್ ಲವಿ ಕೊಡ್ತಾ ಇದ್ರು, ಈಗ ಭತ್ತನೆ ತಗೊಳ್ಳೋದಿಲ್ಲ ಸರ್ಕಾರ ಎರಡು ವರ್ಷದಿಂದ. ಭತ್ತನೆ ಒಂದ್ ಕ್ವಿಂಟಲ್ ಯಾರು ಒಂದು ನಮ್ಮ ಶ್ರೀರಾಮಪಟ್ಟಣ ತಾಲೂಕಲ್ಲಿ ಒಂದ 3,000 ಕ್ವಿಂಟಲ್ ಭತ್ತ ತಗೊಳ್ಳಿಲ್ಲ.
6: ಅಂದ್ರೆ ನೀವು ಖರೀದಿ ಮಾಡ್ತಾ ಇಲ್ಲ ಅಂತ ಹೇಳ್ತಾ ಇದ್ದೀರಾ? ಭತ್ತ ಖರೀದಿ ಕೇಂದ್ರದಲ್ಲಿ ಖರೀದಿ ಮಾಡ್ತಾ ಇಲ್ಲ ಅಂತ ನೀವು ಹೇಳ್ತಾ ಇರೋದು?
7: ಖರೀದಿನೇ ಮಾಡ್ತಾ ಇಲ್ಲ ಸರ್. ನಾವು ಏನ್ ಅನ್ಕೋತೀವಿ, ಈ ಬೆಳೆ ಸಮೀಕ್ಷೆ ಮಾಡಿ ಒಬ್ಬ ರೈತನಿಗೆ ಒಂದ್ 2 ಹೆಕ್ಟೇರ್ ಜಮೀನ್ ಇದ್ರೆ ಒಂದ 100 ಕ್ವಿಂಟಲ್ ಭತ್ತ ಕೊಡ್ತಾರೆ, ಈ ಆಧಾರದ ಮೇಲೆ ಭತ್ತ ಲವಿ ತಗೊಳ್ತಿದ್ರು. ಆದ್ರೆ ಈಗ ಲವಿನೂ ಇಲ್ಲ, ಸಮೀಕ್ಷೆ ಮಾತ್ರ ನಡೀತಾ ಇತ್ತು ಸರ್.
6: ಇಲ್ಲ ಇಲ್ಲ, ಖರೀದಿ ಕೇಂದ್ರದ್ದು ಅದು ಸಪರೇಟ್ ಇನ್ನೊಂದು
4: ಇಲಾಖೆಯಿಂದ, ಲೆವಿಗೆ ಸಂಬಂಧ ಇಲ್ಲ,
6: ಲೆವಿಗೆ ಸಂಬಂಧ ಇಲ್ಲ. ಇದು ಸಮೀಕ್ಷೆ ಮಾಡೋದನ್ನ ಏನಿದೆಯಲ್ಲ
4: ತಿಳ್ಕೊಂಡಿರಿ ನೀವು, ಬೇರೆ ತರ ನೀವು ಹೇಳ್ತಾ ಇರೋ ಸರಿ ಇದೆ, ಆದ್ರೆ ಲೆವಿ ಅಲ್ಲ ಅದು. ಓಕೆ, ಮತ್ತಾವ್ದಾರು ಪ್ರಶ್ನೆ?
7: ಆಯ್ತು ಸರ್, ಅಷ್ಟೇ.
4: ಓಕೆ ನಾಗರಾಜ್ ಅವರೇ, ಧನ್ಯವಾದಗಳು. ಮುಂದಿನ ಕರೆಯನ್ನು ಕೇಳೋಣ. ಹಲೋ ಕೃಷಿರಂಗ ನೇರ ಪ್ರಸಾರ ಕಾರ್ಯಕ್ರಮ, ಹೆಸರಿಡಿ ಸರ್, ಎಲ್ಲಿಂದ?
8: ಪಾಂಡುಪುರ ತಾಲೂಕು ಕ್ಯಾತ್ಯಾಣಿಯಿಂದ ಸರ್.
4: ಹೆಸರು?
8: ಸೋಮಶೇಖರ್ ಅನ್ಬಿಟ್ಟು.
5: ಕೇಳಿ ಸೋಮಶೇಖರ್ ಜಿ.
6: ಸೋಮಶೇಖರ್ ಅವರು
8: ಸರ್ ಏನಿಲ್ಲ, ನಾವು ವಯಸ್ಸಾಗಿರೋದ್ರಿಂದ

0: ಸ್ಮಾರ್ಟ್ ಫೋನ್ ನಮ್ಮಲ್ಲಿ ಇಲ್ಲ. ಕೀಪ್ಯಾಡ್ ಫೋನ್ ಅಲ್ಲಿ ಬೆಲೆ ಸಮೀಕ್ಷೆ ಮಾಡೋದು ಬಹಳ ಕಷ್ಟ ಆಗಿಸುತ್ತೆ. ಅದನ್ನ ಬೇರೆಯವರಿಂದ ಮಾಡಿಸ್ಬೇಕು. ಮಾಡಿಸಿ ಎಲ್ಲ ರೆಡಿ ಮಾಡಿದ್ರು ಭತ್ತ ಕೂಡ ಕೊಂಡ್ಕೊಳ್ಳೋದಿಲ್ಲ. ತಗೊಂಡೋದ್ರೆ ಇದು ಸ್ವಲ್ಪ ಆರಿಲ್ಲ, ಟೂರ್ ಬೇಕು, ಅದ್ ಮಾಡಿ ಇದ್ ಮಾಡಿ ಅಂತ ಓಡಾಡ್ತಾರೆ. ಆ ಬಾಡಿಗೆ ಆಟ ಮಾಡ್ಕೊಳ್ಳೋ ತಗೊಂಡು ನಿಲ್ಸ್ಕೊಂಡ್ರೆ ಆ ಬಾಡಿಗೆ ಆಟದಲ್ಲಿ ಕೆಳಗಿಳಿಸೋದು ಬಹಳ ಕಷ್ಟ ಆಯ್ತೈತೆ. ಇದನ್ನ ಯಾವ ರೀತಿ ನಾವು ಸಮಸ್ಯೆ ಬಗೆಹರಿಸ್ಕೋಬೇಕು, ಇದನ್ನ ಯಾರು ಕಾಂಟ್ಯಾಕ್ಟ್ ಮಾಡ್ಬೇಕು ಸರ್?
1: ಇಲ್ಲ, ಇದು ಬೆಳೆ ಸಮೀಕ್ಷೆಗೆ ಅನ್ವಯ ಆಗೋದಿಲ್ಲ. ಆದರೂ ಕೂಡ ನೀವು ಕೇಳಿದಿರಿ, ಈಗ ನಿಮ್ಮದು ವಯಸ್ಸಾಗಿದೆ, ಇದನ್ನು ನೀವು ನಮಗೆ ಮಾಡ್ಸೋಕ್ಕೆ ಆಗ್ತಾ ಇಲ್ಲ ಅಂಥೇಳಿ, ಅದನ್ನು ನಾನು ಆಗಲೇ ಹೇಳ್ದಂಗೆ ನೀವು ಖಾಸಗಿ ನಿವಾಸಿಗಳು ಅಥವಾ ಪಿ ಆರ್ ಕಡೆಯಿಂದ ನೀವು ಬೆಳೆ ಸಮೀಕ್ಷೆ ಮಾಡ್ಕೋಬೋದು. ಅವರು ಕೂಡ ನಿಮ್ಮ ಗ್ರಾಮ ಮಟ್ಟದಲ್ಲೇ ಇರ್ತಾರೆ, ಅವರು ಮಾಡಿಕೊಡ್ತಾರೆ. ಬಟ್ ನೀವು ಆ ಖರೀದಿ ಕೇಂದ್ರದ ಬಗ್ಗೆ ನೀವು ಹೇಳ್ತಾ ಇದ್ದೀರಿ, ಅದು ಇದು ಒಂದೇ ಹೇಳೋಕ್ಕೆ ಇಷ್ಟಪಡ್ತೀನಿ, ನಿಮ್ಮದು ಬೆಳೆ ಸಮೀಕ್ಷೆ ಆಧಾರದ ಮೇಲೇ ಅದನ್ನು ನಿಮ್ಮದು ಭತ್ತ ಇರ್ಬೋದು ಅಥವಾ ಇನ್ನಿತರ ಯಾವುದೇ ರೈತ ಬಾಂಧವರು ಯಾವುದೇ ಬೆಳೆ ಬೆಳೆದರೂ ಕೂಡ
2: ರೈತರ ಸೌಲಭ್ಯ ಕೂಡ ರೈತರ ಸೌಲಭ್ಯ ಕೂಡ ಅದರಿಂದಲೇ ಸಿಗೋದು.
1: ಖರೀದಿ ಕೇಂದ್ರದ್ದು ಅದು ಅಲ್ಲಿ ಹೋದಾಗ ನೀವು ಖರೀದಿ ಕೇಂದ್ರದಲ್ಲಿ ಭತ್ತ ಕೊಡಬೇಕಾದ್ರೆ ಈ ನಮ್ಮ ಬೆಳೆ ಸಮೀಕ್ಷೆಯಲ್ಲಿ ಬೆಳೆದಂಥ ಬೆಳೆ ಇದ್ರೆ ಮಾತ್ರ ಅವರು ಸಪರೇಟ್ ಆ್ಯಪ್ ಇದೆ ಖರೀದಿ ಕೇಂದ್ರದ್ದು, ಅವರು
0: ನಾವು ಖಾಸಗಿಯವರಿಂದ ಮಾಡಿಸೋದು ಕೊಟ್ಟರು ಸರ್ಟಿಫಿಕೇಟ್ನ ಈ ಭತ್ತ ಒಣಗಿಸ್ಬೇಕು ಇದು ತೂರ್ಬೇಕು.
1: ಅದೇ ಹೇಳ್ತಾ ಇದ್ದೀನಲ್ಲ, ಅವರು ಒಂದು ಅವ್ರದ್ದು ಮಾನದಂಡ ಬೇರೆ ಇರ್ತದೆ. ಅಲ್ಲ ಯಜಮಾನ್ರಿ, ಈಗ ಅಂದ್ರೆ ಅವರು ನೀವು ಹೇಳ್ತಾ ಇರೋದು ಖರೀದಿ ಕೇಂದ್ರಗಳಲ್ಲಿ ಕೆಲವು ಮಾನದಂಡಗಳ ಆಧಾರದ ಮೇಲೆ ಎಫ್ ಎ ಕ್ಯೂ ಕ್ವಾಲಿಟೀಸ್ ಅಂತ ಹೇಳ್ತೀವಿ, ಅದರ ಆಧಾರದ ಮೇಲೆ ಅವರು ಖರೀದಿ ಕೇಂದ್ರದಲ್ಲಿ ಖರೀದಿ ಮಾಡ್ತಾರೆ. ಬಟ್ ಇದು ಬೆಳೆ ಸಮೀಕ್ಷೆ ಒಂದು ಬೇರೆ, ಇದು ನಾವು ಈಗ ಮಾತಾಡ್ತಾ ಇರೋದು ಬೇರೆ. ಬಟ್ ನೀವು ಹೇಳೋದು ಖರೀದಿ ಕೇಂದ್ರದಲ್ಲಿ ಭತ್ತ ತಗೊಳ್ಳೋದ್ರ ಬಗ್ಗೆ ಹೇಳ್ತಾ ಇದ್ದೀರಿ, ಅದು ಇನ್ನೊಂದು ಇಲಾಖೆಯಿಂದ ಅವರು ಮಾಡ್ತಾ ಇದ್ದಾರೆ. ದಯವಿಟ್ಟು
0: ಸ್ವಲ್ಪ ಅದು ನಾವು ಗಮನ ತಗೊಳ್ಬೇಕು ಸರ್.
1: ಓಕೆ ಓಕೆ ಓಕೆ,
2: ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಮುಂದಿನ ಕರೆಯನ್ನು ಸ್ವೀಕಾರ ಮಾಡೋಣ. ಹಲೋ ಕೃಷಿರಂಗ, ರಾಜ್ಯ ಕೃಷಿ ಇಲಾಖೆ ಪ್ರಸ್ತುತಪಡಿಸುವ ನೇರ ಪ್ರಸಾರ ಕಾರ್ಯಕ್ರಮ. ಬೆಳೆ ಸಮೀಕ್ಷೆ ಬಗ್ಗೆ ಪ್ರಶ್ನೆಯನ್ನು ಕೇಳ್ಬೋದು. ಹೆಸರೇಳಿ ಸರ್, ಎಲ್ಲಿಂದ? ಹಲೋ ಹಲೋ, ಡಾಕ್ಟರ್ ಬಲರೆಡ್ಡಿ ಅವರೇ. ಈಗ ನಮ್ಮ ರೈತರು,
3: ಹಲೋ
2: ಹೇಳಿ, ಹೆಸರು ಹೇಳಿ, ಎಲ್ಲಿಂದ? ಹಲೋ
1: ಹೇಳಿ,
2: ಮಾತಾಡಿ. ಬೆಳೆ ಸಮೀಕ್ಷೆ ಆ್ಯಪ್ನಲ್ಲಿ ಸಮೀಕ್ಷೆ ಕೈಗೊಳ್ಳಲು ಯಾವ್ಯಾವ ದಾಖಲೆಗಳು ಅವಶ್ಯವಿರುತ್ತೆ?
1: ದಾಖಲೆ ಅಂತಂದರೆ ನಮಗೆ ನೀವು ದಾಖಲೆ ಏನಿಲ್ಲ, ಬೆಳೆ ಸಮೀಕ್ಷೆ ಮಾಡುವಾಗ ಅವರು ಆ್ಯಪ್ ಇದೆ, ಆ್ಯಪ್ ಮುಖಾಂತರ ಅವರು ನಾವು ಇದನ್ನು ಬೆಳೆ ಸಮೀಕ್ಷೆ ಮಾಡ್ಕೋಬೋದು. ರೈತರ ಆ್ಯಪ್ನಲ್ಲಿ ಗೂಗಲ್ ಪ್ಲೇಸ್ಟೋರಿಂದ ನಮ್ಮಲ್ಲಿ ಈ ಒಂದು ಯಾವುದು ಹಂಗಾಮು ಇರ್ತದೆ, ಆ ಹಂಗಾಮದು ಅವ್ರದ್ದು ಇ ಕೆ ವೈ ಸಿ ಅಂದರೆ ಅವ್ರದ್ದು ಆಧಾರ್ ಮಾತ್ರ ಬೇಕಾಗ್ತದೆ. ಆಧಾರ್ ನಂಬರ್ ಇದ್ದು ಮತ್ತು ಅವರನ್ನು ಆಧಾರ್ನ ಅದರಲ್ಲಿ ಎಂಟ್ರಿ ಮಾಡಿ ರೈತರು ಅದನ್ನು ಅವ್ರದ್ದು ಏನು ಸರ್ವೆ ನಂಬರ್ ಬರ್ತದೆ.
2: ಹಲೋ, ಹೆಸರು ಹೇಳಿ, ಎಲ್ಲಿಂದ?
1: ಅವನ್ನೆಲ್ಲ ಡೌನ್ಲೋಡ್ ಮಾಡಿಕೊಂಡು ಮಾಡ್ಬೋದು.
2: ಹಲೋ,
4: ಧಾರವಾಡ ಜಿಲ್ಲೆ ಕುಂದಗೋಳ ತಲುಪ ಬರತ್ತೆ.
2: ಹಾ ಕೇಳಿ, ಹೆಸರು ಹೇಳಿ, ಎಲ್ಲಿಂದ? ಧಾರವಾಡದಿಂದ ಅಂದ್ರಿ, ಹೆಸರು ಹೇಳಿ. ಹೆಸರು, ಪ್ರಶ್ನೆ ಕೇಳಿ.
4: ಅಕ್ಕರೇಶ್ ಶುರುಣಿಗೆ ಅಂತ ಹೇಳಿ
2: ಕೇಳಿ ಪ್ರಶ್ನೆ.
4: ಸರ್, ಈಗ ಬೆಳೆ ಸಮೀಕ್ಷೆ ಮಾಡಿರ್ತೇವೆ ಮೊದಲ, ಅದು ಮಳೆ ಬಂದಾಗ್ಲಿ ಅಥವಾ ಮಳೆ ಇಲ್ದೇನ ಒಣಗಿ ಹೋದ್ಮೇಲೆ ಮತ್ತೆ ಮಳೆ ಆದ್ಮೇಲೆ ಮತ್ತೆ ಅಥವಾ ಏನಾದ್ರೂ ನಮ್ಗೆ ಅನುಕೂಲತೆ ಇದ್ದಾಗ ಆ ಸಮೀಕ್ಷೆ ಮುಗಿದೋಗಿರುತ್ತಂತೆ. ಹಲೋ, ಹಾ, ಸಮೀಕ್ಷೆ ಮುಗಿದೋಗಿರುತ್ತೀ ಮತ್ತ ನಮ್ಗ ಅದು ಬೆಳೆ ಫೋರ್ ಇತ್ತು ಅಂತಂದ್ರೆ ಮತ್ತ ಬೇರೆ ಬೆಳೆ ಮಾಡ್ತೇವೆ ಅವಾಗ.
1: ಹಾನ್ರಿ, ಇಲ್ಲ, ಇದು ಒಳ್ಳೆ ಪ್ರಶ್ನೆ ಕೇಳಿದ್ರಿ. ಯಾಕಂದ್ರೆ ನೀವೀಗ ಒಂದು ಬೆಳೆ ಹಾಕಿರ್ತೀರಿ, ಆ ಬೆಳೆನ ಅವರು ಸಮೀಕ್ಷೆ ಮಾಡ್ತಾರೆ, ಆವಾಗ ನೆಕ್ಸ್ಟು ಏನೋ ಒಂದು ಬೆಳೆ ಅತಿವೃಷ್ಟಿನೋ ಅನಾವೃಷ್ಟಿಯಿಂದ ಅದು ಬೆಳೆ ಹಾಳಾದಾಗ ನೆಕ್ಸ್ಟ್ ಇನ್ನೊಂದು ಬೆಳೆ ಮಾಡ್ತೀನಿ, ಅದನ್ನ ಬರೋದಿಲ್ಲ ಅಂತ ನೀವು ಹೇಳ್ತಾ ಇದ್ದೀರಲ್ಲ. ಹಾ, ಇದಕ್ಕೆ ಏನಾಗುತ್ತೆ, ನಮ್ಮಲ್ಲಿ ಫಸ್ಟು ಮಾಸ್ಟರ್ಸ್ ಅಂತ ಇರ್ತದೆ, ನಮ್ಮಲ್ಲಿ ಅಧಿಕಾರಿಗಳು ಅದನ್ನು ನಿಮ್ಮ ಗ್ರಾಮ ಮಟ್ಟದಲ್ಲಿ ಅಥವಾ ನಿಮ್ಮ ಹೋಬಳಿ ಮಟ್ಟದಲ್ಲಿ ಯಾವ್ಯಾವುದು ಬೆಳೆ ಬರುತ್ತೆ, ಈ ಹಂಗಾಮ್ನಲ್ಲಿ ಬರುತ್ತೆ ಅಥವಾ ಮುಂದಿನ ಹಂಗಾಮ್ರಿಗೆ ದೀರ್ಘಕಾಲದ ಬೆಳೆ ಆದರೆ ಅದು ನೆಕ್ಸ್ಟ್ ಎಷ್ಟು ದಿವಸದವರೆಗೆ ಇರ್ತದೆ ಅಂತೆಲ್ಲ ಮಾಸ್ಟರಲ್ಲಿ ಎಂಟ್ರಿ ಮಾಡ್ತಾರೆ. ಆ ಕೃಷಿ ಇಲಾಖೆ ಇರ್ಬೋದು ಅಥವಾ ಕಂದಾಯ ಇಲಾಖೆಯವರೆಲ್ಲ ಮಾಡ್ತಾರೆ. ಅದು ಆದಮೇಲೆ ಏನಾಗ್ತದೆ ರೀ, ನಮ್ದು ಆ್ಯಕ್ಚುಲಿ ನಿಮ್ಮದು ಒಂದು ಬೆಳೆ ನಿಮ್ಮದು ಸಮೀಕ್ಷೆಯಲ್ಲಿ ಆಗಿ ನೆಕ್ಸ್ಟು ಬೆಳೆ ತೊಗೊಂಡ್ರೆ ಸಪೋಸ್ ನಿಮ್ದು ಏನು ಹೆಸರು ಬೆಳೆ ತಗೊಂಡಿದ್ರಿ ಪೂರ್ವ ಮುಂಗಾರದಲ್ಲಿ ಅಂದ್ರೆ ಅದನ್ನು ಕ್ಯಾಪ್ಚರ್ ಮಾಡಬಹುದು. ಅದ್ರ ನಂತರ ನೀವು ಬೇರೆ ಬೆಳೆ ಮಾಡಿದ್ರು ಕೂಡ ಅದು ಲೇಟ್ ಖರೀಫ್ ಅಲ್ಲಿ ತಡ ಮುಂಗಾರ್ನಲ್ಲೂ ಕೂಡ ಅದನ್ನ ಕ್ಯಾಪ್ಚರ್ ಮಾಡಬಹುದು, ಏನು ತೊಂದರೆ ಆಗಲ್ಲ. ಅಲ್ಲಿ ನಿಮ್ಮಲ್ಲಿ ಇರ್ತಕ್ಕಂಥ ಏನು ಖಾಸಗಿ ನಿವಾಸಿಗಳಿರ್ತಾರೆ ಅವ್ರಿಗೆ ನೀವು ಕಾಂಟ್ಯಾಕ್ಟ್ ಮಾಡಿದ್ರೆ ಅಥವಾ ಕೃಷಿ ಇಲಾಖೆ ಕಂದಾಯ ಇಲಾಖೆ ಅಥವಾ ತೋಟಗಾರಿಕೆ ಇಲಾಖೆಯನ್ನು ನೀವು ಭೇಟಿ ಮಾಡಿದ್ರೆ ಅದನ್ನ ಬೆಳೆ ಸಮೀಕ್ಷೆ ಮಾಡಕ್ಕೆ ಅವಕಾಶ ಇದೆ, ಮಾಡಬಹುದು.
4: ಮಾಡ್ಬೋದು ಸರ್, ಮತ್ತೆ ಆದ್ರೆ ಈಗೇನು ಸರ್ಕಾರ ಯೋಜನೆಗಳೊಳಗೆ ಪಾಲ್ಗೊಳ್ಳಕ್ ಸ್ವಲ್ಪ ಸಮಸ್ಯೆ ಆಗತ್ತ ಸರ್?
1: ಇಲ್ಲ, ಏನು ಸಮಸ್ಯೆ ಆಗಲ್ಲ,
2: ಅಲ್ಲೇ ಅಧಿಕಾರಿಗಳು ಇರ್ತಾರಲ್ಲ.
4: ಹಾ ಸರ್,
1: ನೀವು ಕಾಂಟ್ಯಾಕ್ಟ್ ಮಾಡ್ರಿ,
2: ಅವ್ರಿಗೆ ಸಂಪರ್ಕ ಮಾಡಿ, ನಿಮ್ಗೆ ಮಾಹಿತಿ ಸಿಗುತ್ತೆ.
4: ಅದ್ರ ಸ್ವಲ್ಪ ಪ್ರಾಬ್ಲಮ್ ಇದೆ ಸರ್, ಸ್ವಲ್ಪ ಅದನ್ನೇನು ವಿಚಾರ ಮಾಡ್ತೀರ ನೋಡ್ರಿ.
1: ಆಯ್ತಾಯ್ತು, ಅಲ್ಲ ಪ್ರಾಬ್ಲಮ್ ಏನಿಲ್ಲ, ಅದು ಆಕ್ಚುಲಿ ನಿಮ್ಗೆ ಎರಡನೇ ಬೆಳೆ ತಗೊಂಡ್ರು ಕೂಡ ಅದು ಮಾಸ್ಟರ್ ಸೆಂಟ್ರಿನಲ್ಲಿ ಅವ್ರು ಎಂಟ್ರಿ ಮಾಡಿದ್ರೆ ಎರಡನೇ ಬೆಳೆ ಲೇಟ್ ಖರೀಫ್ ಅಲ್ಲಿ
2: ಅದನ್ನ ಈಗ ಅವರು ಈಗ ಬೆಳೆ ಏನದು ತೋರಿಸಿದ್ದು ಬೆಳೆ ಬಂದಿಲ್ಲ, ಅರ್ಧಕ್ಕೆ ಹೋಯ್ತು ಅದು ಅತಿವೃಷ್ಟಿ ಅನಾವೃಷ್ಟಿಯಿಂದ ಅಂದ್ಕೊಳ್ರಿ. ಈಗ ನೀವು ಹೊಸ ಬೆಳೆ ಇನ್ನೊಂದು ಹಾಕ್ತಾರೆ ಅವ್ರು ರೈತರು, ಆ ಬೆಳೆನ ಮತ್ತೆ ಈಗ ಪರಿಗಣನೆ ಆಗೋದಿಲ್ಲ ಅಂದರೆ ಇದು ಹಳೆದನ್ನು ತೆಗೆದಾಕ್ತೀರಾ ಹೆಂಗೆ?
1: ಇಲ್ಲ ಇಲ್ಲ, ಅದು ಕೂಡ ಕ್ಯಾಪ್ಚರ್ ಆಗಿರ್ತದೆ. ಅದನ್ನೇ ಹೇಳ್ತಾ ಇದ್ದೀನಿ, ಈಗ ಅರ್ಲಿ ಖರೀಫಲ್ಲಿ ಮಾಡಿದರೆ ಅರ್ಲಿ ಖರೀಫಲ್ಲಿ ಇದ್ದಂಥ ಅಂದರೆ ಪೂರ್ವ ಮುಂಗಾರದಲ್ಲಿ ಬೆಳೆದಂಥ ಬೆಳೆನೂ ಕ್ಯಾಪ್ಚರ್ ಮಾಡ್ಬೋದು. ಅದನ್ನು ತೆಕ್ಕೊಂಡಾದ್ಮೇಲೆ ಅಂದರೆ ಅದನ್ನು ತೆಗೆದಾದ್ಮೇಲೆ ಇನ್ನೊಂದು ಬೆಳೆ ಬರ್ತದೆ ಅಂತ ಮಾಸ್ಟರಲ್ಲಿ ಅವರು ಎಂಟ್ರಿ ಮಾಡಿದರೆ ಅವರು ಅಂದರೆ ಮೊದಲೇ ಈ ಹೆಸರು ಬೆಳೆ ತಕ್ಕೊಂಡು ಇನ್ನೊಂದು ಬೆಳೆ ಬರ್ತದೆ ಅಂದಾಗ ಅದನ್ನು ಕೂಡ ಲೇಟ್ ಖರೀಫಲ್ಲಿ ಅಂದರೆ ತಡ ಮುಂಗಾರಿನಲ್ಲಿ ಏನು ಬೆಳೆ ಬರ್ತದೆ ಅದನ್ನ ತಡ ಮುಂಗಾರು ಏನು ಆ್ಯಪ್ ಇರ್ತದೆ ಅದರಲ್ಲಿ ನಾವು ಕ್ಯಾಪ್ಚರ್ ಮಾಡಬಹುದು.
2: ತಡ ಮುಂಗಾರು ಆ್ಯಪ್,
1: ತಡ ಮುಂಗಾರಿನಲ್ಲಿ ಬೇರೆ ಅದೇ ಇನ್ನೊಂದು ಬೆಳೆ ಬಂದ್ರು ಕೂಡ ಅದನ್ನ ಸಮೀಕ್ಷೆ ಮಾಡಕ್ ಅವಕಾಶ ಇದೆ.
2: ಅವ್ರು ಫೋಟೋ ಮತ್ತೆ
4: ಅದು ಯಾವ ಪದ ಅಲ್ಲ ಸರ್ ಮಾಡಕಂಗ?
1: ಐತೈತ್ರಿ, ಐತೈತಿ, ಮಾಡ್ಬೋದು.
4: ಹಾ ಸರ್, ಅಂದ್ರ ಹೋಸಲ ಏನಾಯ್ತು, ಅತಿವೃಷ್ಟಿಯಿಂದ ನಮ್ದು ಮುಂಗಾರಿ ಹತ್ತೆ ಬೆಳೆ ಹೋಗ್ಬಿಡ್ತದ, ಬಹಳ ಫೇಲ್ ಆಗ್ಬಿಡ್ತು ತೆಗೆದೋಸಿ.
1: ಹಿಂಗಾರಿನಲ್ಲಿ ಬಂದಾದ್ರು ಕೂಡ ಹಿಂಗಾರದು ಸಪರೇಟ್ ಅದನ್ನ ಹಂಗಾಮು ಅವರು ಅಲ್ಲಿ ಅವಕಾಶ ಇದೆ, ಮಾಡ್ಕೋಬಹುದು, ಏನ್ ತೊಂದ್ರೆ.
2: ಹಿಂಗಾರಿ
4: ಬಿಟಿ ಅಂತ ತೋರಿಸ್ತದೆ, ಹಿಂಗಾರ ತೋಲಲ್ಲ ಅಂತ ಹೇಳಿ ನಮ್ಗೆ ಆಗ್ಲಿಲ್ಲ ಸರ್, ಅದು ಬರ್ಲಿಲ್ಲ ಸರ್. ಅದು
1: ಅದೇ ಅದೇ ಅದೇ ಅದೇ ಅಲ್ಲ, ಲಾಂಗ್ ಡ್ಯೂರೇಟೆಡ್ ಕ್ರಾಪ್ ಅಂತ ನೀವು ಮೆನ್ಷನ್ ಮಾಡಿದ್ರೆ ಅದು ಆರು ತಿಂಗಳದಕ್ಕಿಂತ ಹೆಚ್ಚು ಮೇಲೆ ತೊಗರಿ ಅಥವಾ ಹತ್ತಿ ಅಂತವಿದ್ದಾಗ ಅದು ಲೇಟ್ ಆಗ್ತದೆ ನಿಮ್ದು. ಬಟ್ ಅದು ತಕೊಂಡಾದ್ಮೇಲೆ ಹಿಂಗಾರಿ ನೀವು ಕಡ್ಲಿ ಗಿಡ್ಲಿ ಹಾಕಿದ್ರೆ ಅದನ್ನ ಹಿಂಗಾರಿ ಆ್ಯಪ್ನಲ್ಲಿ ತಗೋಬಹುದು. ಆಯ್ತಾಯ್ತು, ಈ ಸಲ ಅದನ್ನ
2: ನೋಡ್ತೀವಿ.
1: ಸಪರೇಟ್ ಆಗಿ
2: ಕೃಷಿ ಅಧಿಕಾರಿಗಳನ್ನ ಭೇಟಿ ಮಾಡಿ, ಜಂಟಿ ಕೃಷಿ ನಿರ್ದೇಶಕರಿದ್ದಾರೆ ಧಾರವಾಡದಲ್ಲಿ,
1: ಎಡಿ ಅಥವಾ ಜೆಡಿ ಅವ್ರನ್ನ ಭೇಟಿ ಮಾಡಿ. ಇಲ್ಲಾಂದ್ರೆ ಟೋಲ್ ಫ್ರೀ ನಂಬರ್ ಇದೆ ನಮ್ದು, ಅದು ಒಂದು ಟೋಲ್ ಫ್ರೀ ನಂಬರ್ ಇದೆ, ಆ ನಂಬರ್ ಗೆ ನೀವು ಕಾಲ್ ಮಾಡಿದ್ರು ಕೂಡ ನಮ್ಮಲ್ಲಿ ಅಟೆಂಡ್ ಮಾಡ್ತಾರೆ.
2: ಕರೆ ಮಾಡಿದ ಧನ್ಯವಾದಗಳು, ಮುಂದಿನ ಕರೆಯನ್ನು ಸ್ವೀಕಾರ ಮಾಡೋಣ. ಹಲೋ, ಹೆಸರು ಹೇಳಿ. ಹಲೋ, ಕೃಷಿರಂಗ.
3: ಹಲೋ,
2: ಹೆಸರು ಹೇಳಿ ಸರ್, ಎಲ್ಲಿಂದ?
3: ಹಲೋ,
2: ಕೇಳ್ತಾ ಇದೆ,
1: ಹೆಸರು ಹೇಳಿ.
3: ನಮಸ್ಕಾರ ಸರ್.
2: ನಮಸ್ಕಾರ, ಹೆಸರು ಹೇಳಿ, ಎಲ್ಲಿಂದ?
3: ಸರ್, ನಾವು ಧನರಾಜ್ ಅರಸ್ ಅಂತ ಹೇಳಿ, ಬೇಲೂರು ತಾಲೂಕ್ ಗುಜನಹಳ್ಳಿ ಸರ್.
2: ಹಾ, ಕೇಳಿ.
3: ಸರ್, ನಮ್ದು 20ನೇ ತಾರೀಕು ಸಮೀಕ್ಷೆ ಮಾಡ್ಲಿಕ್ಕೆ ಹೋಗಿದ್ವಿ ನಮ್ಮ ಮಗನ ನಾನು. ಸರ್, 4 ಸರಿ ನಂಬರ್ ಇದೆ, ಸಣ್ಣ ಸಣ್ಣ ತಗೊಂಡು ನಮ್ದು. 5 ಇದೆ ಸರ್, 5 ಸರಿ ನಂಬರ್ ಇದೆ, 4 ನಮ್ಗೆ ಸಿಕ್ತು. ಇನ್ನೊಂದು ಸರ್ವೆ ನಂಬರ್ಗಳಿಗೆ ನಮ್ಗೆ ಸಿಕ್ಲಿಲ್ಲ ಸರ್,
2: ಕಂಡು ಬಂದಿಲ್ಲ.
3: ಸರ್ವೆ ನಂಬರೇ ತೋರಿಸ್ಲಿಲ್ಲ. ಇಂಟರ್ನೆಟ್ ಕನೆಕ್ಷನ್ ಅಂತ ಬರ್ತಾ ಇತ್ತು.
1: ಏನಂತ ಬರ್ತಾ ಇತ್ತು?
3: ನೋ ಇಂಟರ್ನೆಟ್ ಕನೆಕ್ಷನ್.
1: ಓ, ಅದೇ ಅದೇ, ನಮ್ಗೆ
2: ಗೊತ್ತಾಯ್ತು.
1: ಒಳ್ಳೇದು ಇದು, ಯಾಕಂದ್ರೆ ನೀವು ಅದೇನಾಗಿದೆ, ನಿಮ್ದು 4 ಸರ್ವೆ ನಂಬರು ನಿಮ್ದು ಈಗಾಗಲೇ ನಾನು ಈ ಬೆಳೆ ಸಮೀಕ್ಷೆಯಲ್ಲಿ ಹೇಳಿದಾಗೆ ಏನು ನೀವು FIDನಲ್ಲಿ ನೀವು ಲಿಂಕ್ ಮಾಡಿರ್ತೀವಿ, ಫ್ರೂಟ್ಸ್ ID FID ಬಂದಿರ್ತದೆ. ಫ್ರೂಟ್ಸಲ್ಲಿ ರಿಜಿಸ್ಟ್ರೇಷನ್ ಮಾಡಿದಾಗ ನಿಮ್ದು ಸರ್ವೆ ನಂಬರು ಜೋಡಣೆ ಆಗಿರಬೇಕು. ಅದು ಯಾವುದು ಸರ್ವೆ ನಂಬರ್ ಜೋಡಣೆ ಆಗಿರ್ತದೆ ಅವು ಮಾತ್ರ ನಮಗೆ ಸಮೀಕ್ಷೆಗೆ ಲಭ್ಯ ಆಗ್ತವೆ. ಅದು
3: ಇದೇ ಸರ್ವೆ ನಂಬರ್ ಹಿಂದಿನ ವರ್ಷ ನಮಗೆ ಸಿಕ್ಕಿತ್ತು, ಪಾಣಿಯಲ್ಲೂ ಇದೆ.
1: ಹಾ, ಅಲ್ಲ, ಆಗಿದ್ರೆ ನಿಮ್ದು ಏನಾದರೂ ತಾಂತ್ರಿಕ ಸಮಸ್ಯೆ ಆಗಿರ್ಬೋದು, ಯಾಕಂದ್ರೆ ಹಿಂದಿನ ವರ್ಷ ಬಂದಿತ್ತು ಅಂದ್ರೆ ಈ ವರ್ಷನೂ ಬರಲೇಬೇಕು. ಅದು ಮಾಸ್ಟರ್ಸ್ ಡೌನ್ಲೋಡ್ ಮಾಡಿದಾಗ RTCನಲ್ಲಿ ಯಾವ್ಯಾವುದು ಸರ್ವೆ ನಂಬರ್ ಇರ್ತದೆ, ಯಾವ್ಯಾವ ಹಿಸ್ಸ ಇರ್ತದೆ, ಎಲ್ಲ ಕೂಡ ಅದು ಲಭ್ಯ ಆಗ್ತದೆ ಸರ್ವೆಗೆ, ಅಂದ್ರೆ ಸಮೀಕ್ಷೆ ಮಾಡಲಿಕ್ಕೆ.
3: ಸರ್, ನಾವು ಈಗ ಮುಂದಕ್ಕೆ ಏನ್ ಮಾಡ್ಬೇಕು ಈಗ?
1: ಇಲ್ಲ, ಅದು ಬರ್ತಾ ಇಲ್ಲ ಅಂದ್ರೆ ನಮ್ದು ಒಂದು ಇದು ನಮ್ದು ಟೆಕ್ನಿಕಲ್ ಟೀಮ್ದು ಏನಾದರೂ ತಾಂತ್ರಿಕ ದೋಷ ಬಂದಲ್ಲಿ ಒಂದು ಸಹಾಯವಾಣಿ ನಂಬರ್ ಇದೆ, 1800 ಅಂದ್ರೆ 1800-4-2-5.
3: ಇನ್ನೊಂದ್ಸರಿ ಹೇಳಿ ಸರ್.
1: ಹಾ, ಬರ್ಕೊಳ್ಳಿ. 1800 425
3: 3553

0: ಅಲ್ಲಿಗೆ ನೀವು ಕರೆ ಮಾಡಿ
1: 3553
0: ಅಲ್ಲಿ ಕರೆ ಮಾಡಿ, ಅಲ್ಲಿ ತಾಂತ್ರಿಕ ಸಮಸ್ಯೆ ಏನಾದರೂ ಇದ್ರೆ ಅವರು ನಿಮಗೆ ಏನಿದೆ ಅಂತ ನೋಡ್ಬಿಟ್ಟು ಅವ್ರು ಹೇಳ್ತಾರೆ.
2: ಓಕೆ ರೀ, ಧನ್ಯವಾದಗಳು. ಮುಂದಿನ ಕರೆ. ಹಲೋ ಕೃಷಿರಂಗ, ರಾಜ್ಯ ಕೃಷಿ ಇಲಾಖೆ ಪ್ರಾಯೋಜಿತ ನೇರ ಪ್ರಸಾರ ಕಾರ್ಯಕ್ರಮ ಬೆಳೆ ಸಮೀಕ್ಷೆ. ಹೆಸರು ಹೇಳಿ, ಎಲ್ಲಿಂದ ಕೇಳ್ತಾ ಇದ್ದೀರಿ? ಹೆಸರು ಹೇಳಿ, ಎಲ್ಲಿಂದ?
0: ನಮಸ್ತೆ, ಹೇಳಿ ಹೇಳಿ.
2: ಕೇಳಿ ಸರೋಜ ಅವ್ರೆ,
0: ಕೊಡಿ.
3: ಹಲೋ ಸರ್,
2: ಜಲ್ದಿ ಪ್ರಶ್ನೆ ಕೇಳಿ.
0: ತಮ್ಮ ಹೆಸರು?
3: ನಾವು ಧಾರವಾಡದಿಂದ ಶಿವಾನಂದ ಗಾಳಿ ಅಂತ ಮಾತಾಡ್ತಾ.
2: ಗಾಳಿ ಅವರ ಪ್ರಶ್ನೆ ಕೇಳಿ.
3: ಅಂದ್ರೆ ಹೋದ ವರ್ಷ ನಾವು 2 ಸಲ ಇದನ್ನ ಮಾಡಿಸಿದ್ವಿ, ಬೆಳೆ ವಿಮಾ.
2: ಬೆಳೆ ಸಮೀಕ್ಷೆ? ಬೆಳೆ ವಿಮೆನಾ?
0: ಬೆಳೆ ಸಮೀಕ್ಷೆನ?
3: ಅಲ್ಲ, ಸಮೀಕ್ಷೆ ಏನ್ ಮಾಡಿಲ್ರಿ, ಬೆಳೆ ವಿಮಾ ಮಾಡಿಸಿದ್ವಿ ನಾವು. ನಾನು ಹೊಳ್ಳಿ ಕೇಳ್ದ, ನೋಡ್ದಾಗ ನಿಮ್ದು ಏನು ಬೆಳೆ ಹಾನಿ ಆಗಿಲ್ಲ ಅಂತೇಳಿ ಮಾಡಿದ್ರ, ನಾವ್ ಏನ್ ಮಾಡ್ಬೇಕಿತ್ರಿ?
0: ಇಲ್ಲ, ಅದು ನೀವು ಬೆಳೆ ವಿಮೆಗೆ ಸಂಬಂಧಪಟ್ಟಂಗೆ, ಇದು ಈಗ ಬೆಳೆ ಸಮೀಕ್ಷೆದು ನಾವು ಮಾತಾಡ್ತಾ ಇದ್ವಿ, ಬಟ್ ಬೆಳೆ ವಿಮೆದು ಕೇಳ್ತಾ ಇದ್ದೀರಿ, ನಿಮ್ಮದು ಅದು ಯಾಕೆ ಬಂದಿಲ್ಲ ಏನು ಅಂತ ಕೇಳ್ತಾ ಇದ್ದೀರಿ. ಅದನ್ನ ಅಲ್ಲಿ ದಯವಿಟ್ಟು ನಮ್ಮ ಸಂಬಂಧಪಟ್ಟಂತ ಕೃಷಿ ಇಲಾಖೆ ಅಧಿಕಾರಿಗಳಿಗೆ
2: ಬೇರೆ ಟಾಪಿಕ್ ಇದೆ, ನಾವು ಚರ್ಚೆ ಮಾಡ್ತಿರೋ ವಿಷಯ ಬೇರೆ, ಅದನ್ನ ಸಬ್ಜೆಕ್ಟ್ ಎಕ್ಸ್ಪರ್ಟ್ ಬೇರೆ ಇರ್ತಾರೆ.
0: ಉತ್ತರ
3: ಸಮೀಕ್ಷೆ ಮಾಡೋದಂದ್ರೆ ನಾವು ಏನ್ ಮಾಡ್ಬೇಕ್ರಿ?
0: ಸಮೀಕ್ಷೆ ಅಂದ್ರೆ ನೀವು ರೈತರದೇ ಆ್ಯಪ್ ಇದೆ, ಇಲ್ಲ ಅಂದ್ರೆ ಖಾಸಗಿ ನಿವಾಸದು. ಬೆಳೆ ಸಮೀಕ್ಷೆ ಅಂದ್ರೆ ನೀವು GPS ಮಾಡ್ತಾರೆ ನಿಮ್ಮಲ್ಲಿ ಊರಾಗ ಬಂದು. ಅದನ್ನ ನಿಮ್ದು ಅಂದ್ರೆ ನಿಮ್ದು ಫೋಟೋ ತೆಗಿತಾರೆ, ಬೆಳೆದು ಏನ್ ಬೆಳೆದಿದ್ದೀರಿ ಅಂತ ಹೇಳಿ ಅದನ್ನ ಫೋಟೋ ತೆಗೆದು ಅದನ್ನ ಅಪ್ಲೋಡ್ ಮಾಡ್ತಾರೆ. ಅದಕ್ಕೆ ಬೆಳೆ ಸಮೀಕ್ಷೆ ಅಂತೀವಿ ನಮ್ದು. ಬೆಳೆ ದಾಖಲಾತಿ ಮಾಡ್ತೀವಿ ನಾವು, ಬೆಳೆ ಯಾವ್ದು ಬೆಳೆದಿದ್ದಾರೆ ಅಂತ ನೋಡಿ ದಾಖಲಾತಿ ಮಾಡೋದನ್ನೇ ಬೆಳೆ ಸಮೀಕ್ಷೆ. ಅದನ್ನ ನಿಮ್ಮ ಅಲ್ಲಿ ಕೃಷಿ ಇಲಾಖೆಗೆ ಸಂಪರ್ಕ ಮಾಡ್ರಿ, ಅವ್ರು ಬಂದು ಬೆಳೆ ಸಮೀಕ್ಷೆ ಮಾಡಿ, ಯಾರು PR ಕಳಿಸಿ ನಿಮ್ಗೆ ಮಾಡಿಸ್ತಾರೆ.
2: ಹೋಗಿ
0: ಭೇಟಿ ಮಾಡ್ರಿ, ಅವ್ರಿಗೆ ಹೇಳಿದ್ರೆ ಅವ್ರು ನಿಮ್ದು ಅಲ್ಲಿ ಖಾಸಗಿ ನಿವಾಸಿಗಳು ಯಾರಿದ್ದಾರೆ ಅವ್ರಿಗೆ ಹೇಳಿ ಮಾಡಿಸ್ತಾರೆ. ಇಲ್ಲಾಂದ್ರೆ ರೈತರ ಆ್ಯಪೇ ಇದೆ, ಅದ್ರ ಮುಖಾಂತರ ನೀವೇ ಮಾಡ್ಕೋಬಹುದು, ಡೌನ್ಲೋಡ್ ಮಾಡ್ಕೊಂಡು ಮಾಡಬಹುದು. ಕೃಷಿ ಇಲಾಖೆ ಸಂಪರ್ಕ ಮಾಡ್ರಿ, ಅವ್ರು ನಿಮ್ಗೆ ಹೇಗೆ ಮಾಡ್ಬೇಕಂತ ಹೇಳ್ಕೊಡ್ತಾರೆ.
2: ಕರೆ ಮಾಡಿದಕ್ಕೆ ಧನ್ಯವಾದಗಳು. ಮುಂದಿನ ಕರೆ. ಹಲೋ ಕೃಷಿರಂಗ, ಬೆಳೆ ಸಮೀಕ್ಷೆ ಕುರಿತು ಮಾಹಿತಿ. ಹೆಸರೇಳಿ ಸರ್, ಎಲ್ಲಿಂದ?
4: ಹಲೋ ನಮಸ್ತೆ ಸರ್.
2: ನಮಸ್ಕಾರ, ಹೆಸರು, ಎಲ್ಲಿಂದ?
4: ನಾವು ಬಿಜಾಪುರ ಡಿಸ್ಟ್ರಿಕ್ಟ್ ಸರ್, ಸಿನಿ ತಾಲೂಕು ಅಂಕಂಚೂರು ಸರ್.
2: ಹಾಂ ಕೇಳಿ,
0: ಹೆಸರು?
4: ಇದು ಬೆಳೆ ಸಮಸ್ಯೆ ಬಗ್ಗೆ ಸರ್, ಬೆಳೆ ಇದು ವಿಮಾ ಜನ ಮುಂದಕ್ಕೆ ಮಾಡ್ಬೋದು ಸರ್, ಇನ್ನೊಂದು 2 ದಿವಸ
2: ಬೆಳೆ ವಿಮೆ. ಇವತ್ತೇ ಕೊನೆ, ನಾಳೆ ಕೊನೆ ದಿನಾಂಕ ಇದೆ
0: ಅಲ್ಲ? ಕೆಲವು
2: ಇಲ್ಲ, ಈಗ ಅದು ಸ್ವಲ್ಪ ದಿನಾಂಕ ವಿಸ್ತರಣೆ ಮಾಡಿದ್ದಾರೆ ಕೆಲವೊಂದು ಪ್ರದೇಶವಾರು.
0: ಇಲ್ಲ ಇಲ್ಲ, ಅದು ನೀವು ಬೆಳೆ ವಿಮೆಗೆ ಸಂಬಂಧಪಟ್ಟಂಗೆ, ಇದು ಬೆಳೆ ಸಮೀಕ್ಷೆದು ನಾವು ಮಾತಾಡ್ತಾ ಇದ್ವಿ. ಬೆಳೆ ವಿಮೆಗೆ ಸಂಬಂಧಪಟ್ಟಂಗೆ ಜಿಲ್ಲಾವಾರು ಬೆಳೆವಾರು
2: ನೀವು August 15 ತನಕ ಕೆಲವೊಂದ್ ಕಡೆ ಮಾಹಿತಿ ಇದೆ. ನೀವು ಕೃಷಿ ಇಲಾಖೆ ಸಂಪರ್ಕ ಮಾಡಿ, ಇನ್ನೂ ಹೆಚ್ಚಿನ ಮಾಹಿತಿ ಸಿಗುತ್ತೆ.
0: ಕಟ್ ಆಫ್ ಡೇಟ್ಸ್ ಅಂತ ಇರ್ತದೆ, ಯಾವ ಬೆಳೆ ಡಿಸ್ಟ್ರಿಕ್ಟ್ ಅವರು ಬೆಳೆವಾರು ಬೇರೆ ಬೇರೆ ಕಟ್ ಆಫ್.
2: ಈಗ ನಾವು ಇವತ್ತು ಬೆಳಗಿನ ತನಕ ಕೊಟ್ಟಿದ್ದು
4: 2 ದಿವಸ ಮುಂದಾಗಿದ್ದು ಬೇಕಾಗಿತ್ತು ಸರ್.
0: ಇಲ್ಲ, ಅದು ಈ
2: ಸಿಗುತ್ತೆ ನಿಮ್ಗೆ ಮಾಹಿತಿ ಇದೆ,
0: ನೀವು ಅಲ್ಲಿ ಸಂಪರ್ಕ ಮಾಡ್ರಿ. ಕೃಷಿ ಇಲಾಖೆ ನಿಮ್ದು ಅಲ್ಲಿ ಯಾವ್ದಿದೆ ಅದಕ್ಕೆ ಸಂಪರ್ಕ ಮಾಡ್ರಿ. ಕಟ್ ಆಫ್ ಡೇಟ್ಸ್ ಜಿಲ್ಲಾವಾರು ಬೇರೆ ಬೇರೆ ಆಗ್ತದೆ, ಅವರು ಹೇಳ್ತಾರೆ ಅದು ಯಾವ್ದಾವ್ದು ಕಟ್ ಆಫ್ ಡೇಟ್ ಇರ್ತದೆ ಅದೇ ಡೇಟ್ಗೆ ನೀವು ಬೆಳೆ ವಿಮೆ ತುಂಬಬೇಕಾಗ್ತದೆ.
2: ಹಲೋ,
0: ಓಕೆ, ಧನ್ಯವಾದಗಳು.
2: ಹಲೋ, ಕಟ್ ಆಗಿದೆ. ಮುಂದಿನ ಕರೆ ಏನ
3: ತೆಗೆದುಕೊಳ್ಳಿ.
2: ಹೆಸರು ಹೇಳಿ, ಎಲ್ಲಿಂದ?
3: ನಮಸ್ಕಾರ ಸರ್,
2: ಕೇಳಿ ಪ್ರಶ್ನೆ ಕೇಳಿ.
3: ನಾವು ಮೈಸೂರು ಜಿಲ್ಲೆ ಶ್ರೀನರಸಪುರ ತಾಲೂಕು ಸಂಸ್ಥೆಯಿಂದ ಮಾರ್ಗದರ್ಶಕರು ಮಾಡುವ ನಮಸ್ಕಾರಗಳು ಗುರುಗಳ.
2: ನಮಸ್ಕಾರ, ಪ್ರಶ್ನೆ ಕೇಳಿ.
3: ಈಗ ನಾವು ಈಗ ಸಮೀಕ್ಷೆ ಮಾಡ್ತೀವಿ, ಇಲ್ಲ ಬಿತ್ತನೆ ಮಾಡಿದ್ಮೇಲೆ ಸಮೀಕ್ಷೆ ಮಾಡ್ತೀವಿ, ಇಲ್ಲ ಫಸಲು ಕಟಾವು ಮಾಡೋ ಸಮಯದಲ್ಲಿ ಸಮೀಕ್ಷೆ ಮಾಡ್ತೀವಿ ಅಂತ ನನ್ನ ಪ್ರಶ್ನೆ ಗುರುಗಳ.
0: ಇಲ್ಲ ಇಲ್ಲ, ಕಟಾವು ಮಾಡೋ ಸಮಯದಲ್ಲಿ ಅಲ್ಲ, ಬಿತ್ತನೆಯನ್ನು ಅಲ್ಲ, ಅದು ಬೆಳೆ ಕಾಣ್ತಿರ್ಬೇಕು, ಬೆಳೆ ಸರಿಯಾಗಿ ಫೋಟೋ ತೆಗಿಲಿಕ್ಕೆ ಬರ್ತಿರ್ಬೇಕು ಅಂತ ಸ್ಟೇಜ್ ಇದ್ದಾಗ ಮಾತ್ರ ನಾವು ಇದನ್ನೇನು ಮಾಡ್ತೀವಿ, ಬೆಳೆ ಸಮೀಕ್ಷೆ ಮಾಡ್ತೀವಿ. ಅಂದರೆ ನಿಮ್ಮದು ಬೆಳೆ ದಾಖಲಾತಿ ಆಗುತ್ತೆ, ಅದು ನಿಮ್ಮ ಪಾಣಿನಲ್ಲೂ ಬರುತ್ತೆ, ಮತ್ತು ಬೇರೆ ಬೇರೆ ಸೌಲಭ್ಯ ತಗೊಳ್ಳೋಕ್ಕೂ ಕೂಡ ಅನುಕೂಲ ಆಗುತ್ತೆ ನಿಮಗೆ.
2: ಧನ್ಯವಾದಗಳು. ಮುಂದಿನ ಕರೆ. ಹಲೋ ಕೃಷಿರಂಗ, ಬೆಳೆ ಸಮೀಕ್ಷೆ ಕುರಿತು ಮಾಹಿತಿ.
5: ಹಲೋ,
2: ಹಾಂ ಹೆಸರು ಹೇಳಿ ಸರ್, ಎಲ್ಲಿಂದ?
5: ನಾನು ಚಾಮರಾಜನಗರ ಜಿಲ್ಲೆ ಕೊಡಗಾಲ್ ತಾಲೂಕು ಅನೂರ್ ತಾಲೂಕು.
2: ಹ್ಮ್,
0: ನಿಮ್ಮ ಹೆಸರು?
5: ಹಲೋ,
2: ಹ್ಮ್, ಓಕೆ, ಕೇಳ್ತಾ ಇದ್ದೆ.
5: ಅನೂರ್ ತಾಲೂಕು ಅಲಗಾಪುರ ಗ್ರಾಮಾಂಜ ಸರ್.
2: ಹ್ಮ್, ರಾಮಾಂಜೆ ಕೇಳಿ.
5: ಅದೇ ನಮ್ಮ ಬೆಳೆ ಸಮೀಕ್ಷೆ ಯಾವ ರೀತಿ ಮಾಡ್ಕೋಬೋದು, ನಮ್ಮ ಮೊಬೈಲ್ ಯಾವ ರೀತಿ ಮಾಡ್ಕೋಬೋದು ಸರ್? ಅದು
0: ನಿಮ್ಮ ಮೊಬೈಲ್ ಅಲ್ಲಿ ರೈತರ ಆಪ್ ಅಂತ ಇದೆ, ಅದು ನೀವು ಗೂಗಲ್ ಪ್ಲೇ ಸ್ಟೋರ್ ಇದೆಯಲ್ಲ ಅಲ್ಲಿ ಹೋಗ್ಬಿಟ್ಟು ನಿಮ್ದು ಆಧಾರ್ ಸಂಖ್ಯೆ ಹಾಕಿದ್ರೆ ಅದು ನಿಮ್ಗೊಂದು ಓ ಟಿ ಪಿ ಬರುತ್ತೆ. ನಿಮ್ ಮೊಬೈಲ್ ನಂಬರ್ ಎಲ್ಲ ಮೆನ್ಷನ್ ಮಾಡಿದ್ರೆ ಅಲ್ಲಿ ಓ ಟಿ ಪಿ ಬರುತ್ತೆ. ಓ ಟಿ ಪಿ ಇಂದ ನೀವು ನಿಮ್ದು ಏನು ಫಾರ್ಮರ್ಸ್ ಆ್ಯಪ್ ರೈತರ ಆ್ಯಪ್ ಅಂತ ಇರ್ತದೆ, ಅದನ್ನ ಡೌನ್ಲೋಡ್ ಮಾಡ್ಕೋಬೇಕು. ಇದಕ್ಕೆಲ್ಲ ಇಂಟರ್ನೆಟ್ ಇರಬೇಕಾಗ್ತದೆ. ಅಲ್ಲಿ ಡೌನ್ಲೋಡ್ ಮಾಡಿಕೊಂಡು ನೀವು ಆಮೇಲೆ ನಿಮ್ಮ ಏನು ಮಾಲೀಕರ ವಿವರ ಮತ್ತು ನಿಮ್ಮದು ಸರ್ವೆ ನಂಬರ್ಸು ಎಲ್ಲ ನಿಮ್ಮದು ಲ್ಯಾಂಡ್ದೆಲ್ಲ ಡೀಟೇಲ್ಸ್ ಬರ್ತದೆ, ಆಮೇಲೆ ನೀವು ಸರ್ವೆ ಮಾಡ್ಬೋದು. ಅದನ್ನು ನಿಮಗೆ ಗೊತ್ತಾಗಿಲ್ಲ ಅಂದರೆ ಅಲ್ಲಿ ನಮ್ಮ ಕೃಷಿ ಇಲಾಖೆ ಅಥವಾ ನಿಮ್ಮದು ಖಾಸಗಿ ನಿವಾಸಿ ಇರ್ತಾರೆ, ಅವ್ರಿಗೆ ಕೇಳಿದರೆ ಅವ್ರು ಹೇಳ್ತಾರೆ ಹೆಂಗೆ ಮಾಡ್ಕೋಬೋದು ಅಂತ.
5: ಅವ್ರದ್ದು ಖಾಸಗಿ ಮೊಬೈಲ್ ನಂಬರ್ ಸಿಗುತ್ತೆ ಸರ್ ಕಾಂಟ್ಯಾಕ್ಟ್ ಮಾಡಿದ್ರೆ?
0: ಅಲ್ಲ, ನೀವು ಒಂದು ಕೆಲಸ ಮಾಡಿ, ನಾವು ಇಲ್ಲೊಂದು ನಂಬರ್ ಕೊಡ್ತೀವಿ ಅದಕ್ಕೆ ಮಾತಾಡಿ, ಅವರಿಗೆ ಮಾತಾಡಿದರೆ ನಿಮಗೆ ಹೇಳ್ತಾರೆ ಅದು ಯಾವ ರೀತಿ ಮಾಡ್ಕೋಬೇಕು.
5: ಹಾಂ ಸರಿ ಸರ್, ಓಕೆ ಓಕೆ.
2: ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಮುಂದಿನ ಕರೆ. ಹಲೋ ಕೃಷಿರಂಗ, ಬೆಳೆ ಸಮೀಕ್ಷೆ ಕುರಿತ ಮಾಹಿತಿ.
5: ಹಲೋ,
2: ಹೆಸರು ಹೇಳಿ, ಎಲ್ಲಿಂದ?
5: ಹಲೋ,
2: ಕೇಳ್ತಾ ಇದೆ.
5: ನಾವು ರಾಯಬಾಗ್ನಿಂದ ಭೀಮರಾವ್ ಕೋಕಾಟೆ ಮಾತಾಡಿದ್ರಿ.
2: ಹೇಳಿ ಕೋಕಾಟೆ ಅವ್ರೆ.
5: ಬೆಳೆ ವಿಮೆ ಮಾಡ್ಬೇಕನ್ರಿ?
2: ಏನಂದ್ರಿ?
0: ಹಲೋ,
5: ಕಬ್ಬಿಗ್ರಿ ದೊಣ್ಣಿ ಹುಳ ಐತಿದ್ರಿ, ಬೆಳೆ ವಿಮೆ ಮಾಡ್ಬೇಕನ್ರಿ ಅದಕ್ಕೆ.
2: ಬೆಳೆ ವಿಮೆ ಕಬ್ಬಿನ
0: ಇಲ್ಲ, ಅದು ಬೆಳೆ ವಿಮೆ ಕಬ್ಬಿಗೆ ಇಲ್ಲ, ಬೇರೆ ಬೆಳೆಗಿದೆ. ಬೆಳೆ ವಿಮೆ ಕಬ್ಬಿಗೆ ಬೆಳೆ ವಿಮೆ ಇಲ್ಲ, ಅದು ಬೇರೆ ಸಬ್ಜೆಕ್ಟ್. ಈಗ ನಾವು ಬೆಳೆ ಸಮೀಕ್ಷೆ ಬಗ್ಗೆ ಮಾತಾಡ್ತಾ ಇದೀವಿ.
5: ನಮಸ್ಕಾರ ಸರ್.
2: ನಮಸ್ಕಾರ, ಕರೆ ಮಾಡಿದ್ದಕ್ಕೆ ಧನ್ಯವಾದ. ಮುಂದಿನ ಕರೆ. ಹಲೋ ಕೃಷಿರಂಗ.
1: ಹಲೋ, ವಿಜಯಪುರದ ಬಾಬುರಾವ್ ಕುಲಕರ್ಣಿ.
2: ನಾ ಕೇಳಿ ಸರ್, ಪ್ರಶ್ನೆ ಕೇಳಿ. ಬಾಬುರಾವ್ ಕುಲಕರ್ಣಿ,
1: ಈಗ
2: ಹಾ
1: ಬೆಳೆ ಸಮೀಕ್ಷೆ ಮಾಡಬೇಕಾದ್ರೆ
2: ಹಾ ಹೇಳಿ ಹೇಳಿ ಕೇಳಿ, ಪ್ರಶ್ನೆ ಕೇಳಿ. ಬೆಳೆ ಸಮೀಕ್ಷೆ ಮಾಡಬೇಕಾದ್ರೆ
0: ಕೇಳಿ ಕೇಳಿ,
2: ಏನು ಅರ್ಹತೆ ಏನಿರಬೇಕು?
0: ಅಲ್ಲ ಕೇಳ್ತಾ ಇದ್ದಾರೆ. ಹಾಂ, ಬೆಳೆ ಸಮೀಕ್ಷೆ ಅಂದರೆ ಏನು ಅರ್ಹತೆ ಇಲ್ಲ. ಅಲ್ಲಿ ಎಫ್ ಐ ಡಿ ಕಂಪಲ್ಸರಿ, ಅಂದರೆ ಫ್ರೂಟ್ಸ್ ಐ ಡಿಯಲ್ಲಿ ರಿಜಿಸ್ಟರ್ ಆಗಿರಬೇಕು. ಮತ್ತು ನಮ್ಮ ರೈತರು ಎಲ್ಲರೂ ತಮ್ಮ ರೈತರ ಆ್ಯಪ್ ಮುಖಾಂತರನೇ ಮಾಡ್ಕೋಬೋದು, ಇಲ್ಲ ಅಂದರೆ ಖಾಸಗಿ ನಿವಾಸಿಗಳ ಆ್ಯಪ್ ಮುಖಾಂತರ ಬೆಳೆ ಸಮೀಕ್ಷೆಯನ್ನು ಮಾಡ್ಬೋದು.
2: ರೈತರ ಬೆಳೆ ಸಮೀಕ್ಷೆ ಆ್ಯಪ್ನಲ್ಲಿ ಬೆಳೆ ವಿವರ ದಾಖಲಿಸುವ ವಿಧಾನದ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡಿ ಡಾಕ್ಟ್ರೇ.
0: ಬೆಳೆ ವಿವರ ದಾಖಲೆ ಮಾಡೋದ್ರ ಬಗ್ಗೆ ಏನು ಅಂತಂದರೆ, ಈಗ ನಮ್ಮಲ್ಲಿ ಕಂದಾಯ, ಕೃಷಿ ಇಲಾಖೆ ಎಲ್ಲ ಇಲಾಖೆ ಇದೆ. ಆದರೆ ನಾವು
2: ಅಧಿಕಾರಿಗಳನ್ನು ಸಂಪರ್ಕ ಮಾಡಬೇಕು, ಮಾಹಿತಿ ಸಿಗುತ್ತೆ
0: ಸಿಗುತ್ತೆ. ಒಂದು ಈ ನಾಲ್ಕು ಹಂಗಾಮುಗಳಲ್ಲಿಯೂ ಕೂಡ ನಾವು ಬೆಳೆ ಸಮೀಕ್ಷೆಯನ್ನು ಮಾಡ್ಬೋದು. ನಮ್ಮ ರೈತರೇ ಮಾಡಿಕೊಂಡ್ರೆ ಉತ್ತಮ. ಈ ಖಾಸಗಿ ನಿವಾಸಿಗಳ ಮುಖಾಂತರನೂ ಕೂಡ ಮಾಡ್ಬೋದು, ಅದಕ್ಕೆ ಸಪರೇಟ್ ಆ್ಯಪ್ ಇದೆ, ಆ ಆ್ಯಪ್ ಮುಖಾಂತರ ಮಾಡ್ಬೋದು.
2: ಕೊನೆಯ ಕರೆಯನ್ನು ಸ್ವೀಕಾರ ಮಾಡೋಣ.
0: ಹೇಳಿ.
2: ಹಲೋ ಕೃಷಿರಂಗ, ಹೆಸರು ಹೇಳಿ ಸರ್, ಎಲ್ಲಿಂದ?
6: ಹಲೋ,
2: ಹಾಂ ಹೆಸರು ಹೇಳಿ, ಕೇಳಿ ಪ್ರಶ್ನೆ. ಎಲ್ಲಿಂದ
6: ಸರ್? ನಾವು ಬೆಳಗಾವಿ ಡಿಸ್ಟ್ರಿಕ್ಟ್ ಸರ್, ಬೆಳಗಾವಿ ಡಿಸ್ಟ್ರಿಕ್ ಅಂತ ಪುಡಿಯ ಗ್ರಾಮ ಹತ್ರ ಮಾತಾಡಿಸ್ತಾರ.
2: ಓಕೆ, ಪ್ರಶ್ನೆ ಕೇಳಿ.
6: ಸರ್, ಇವಾಗ ಬೆಳೆ ಸಮೀಕ್ಷೆ ಒಳಗೆ ರೀ ಒಂದ್ ಬೆಳೆ ಇರ್ತೈತಿ ಸರ್ ಅಂತಂದ್ರ, ಫುಲ್ ಒಂದ್ ಎಕರ್ ಎಲ್ಲ ಭತ್ತ ಐತೆ ಅಂತಂದ್ರ, ಅವ್ರು ರೈತರು ಏನ್ ಬಿಟ್ಟಿರ್ತಾರೆ, ಎರಡ್ ಎಕರ್ ಭತ್ತ. ಹಲೋ ಸರ್. ಅವ್ರ ಎರಡ್ ಎಕರೆ ಭತ್ತ, ಅವ್ರ ಎರಡ್ ಎಕರೆಕ ಬೆಳೆ ವಿಮೆ ಮಾಡಿರ್ತಾರ ಸರ್. ಅವ್ರ ಹೊಲದೊಳಗ ಒಂದ್ ಎಕರ್ ಭತ್ತ ಇರ್ತೈತಿ ಸರ್. ಇವಾಗ ಇದು ಕ್ರಾಪ್ ಮಿಸ್ ಮ್ಯಾಚ್ ಆಕೈತೆ, ಏನಕೈತೆ ಸರ್ ಇದು ಬೆಳೆ ವಿಮೆಗೆ ಅವ್ರ ಕ್ಲೈಮ್ ಆಕೈತೆ ಇಲ್ಲ ಹೇಳ್ಬಿಟ್ಟು?
0: ಇಲ್ಲ ಇಲ್ಲ, ಮಿಸ್ ಮ್ಯಾಚ್ ಏನು ಆಗುದಿಲ್ಲ. ಈಗ ಬೆಳೆ ಸಮೀಕ್ಷೆಯಲ್ಲಿ ಅದೇ ಬೆಳೆ ಇದ್ರೆ, ನಾವು ಆ ಬೆಳೆ ವಿಮೆ ಮಾಡಿಸಿದಂತ ಬೆಳೆನೂ ಅದೇ ಇದ್ರೆ ಅಲ್ಲೇನ್ ಮಿಸ್ ಮ್ಯಾಚ್ ಆಗೋದಿಲ್ಲ, ಅವರಿಗೆ ಬರ್ತದೆ ಬೆಳೆ ವಿಮೆ
2: ಪರಿಹಾರ.
0: ಸದ್ಯಕ್ಕೆ ಎಕರೇಜ್ ನಾವು ಇಲ್ಲಿವರೆಗೆ ನಾವು ಎಷ್ಟು ಎಕ್ಸ್ಟೆಂಟ್ ಅಂತ ಅದು ಕನ್ಸಿಡರ್ ಮಾಡ್ತಿದ್ದಿಲ್ಲ. ಓನ್ಲಿ ಬೆಳೆ ಐಡೆಂಟಿಫಿಕೇಶನ್ಗೆ ಮಾತ್ರ ಬೆಳೆ ಸಮೀಕ್ಷೆದು ಮಾಹಿತಿ ತಗೊಳ್ತಿದ್ವಿ. ಬಟ್ ಈ ಬರುವ ಈ ವರ್ಷದಿಂದ ಅದನ್ನು ಏನೋ ಒಂದು ಎಕ್ಸ್ಟೆಂಟ್ ಲಿಮಿಟೇಷನ್ ಮಾಡೋದ್ರ ಬಗ್ಗೆ ನೋಡ್ತಾ ಇದ್ದೀವಿ, ಅದು ಇನ್ನೂ ಬಂದಿಲ್ಲ. ಬಟ್ ಅದು ಈಗ ಸದ್ಯಕ್ಕೆ ಎಕ್ಸ್ಟೆಂಟ್ ಅಂತರೂ ತಗೊಳ್ತಿದ್ದಿಲ್ಲ ಹಿಂದಿನ ವರ್ಷ. ಲಿಮಿಟ್ ಆಗುತ್ತೆ.
2: ಹಲೋ ರೀ, ಉತ್ತರ ಸಿಗ್ತಲ್ಲ?
0: ಲಿಮಿಟ್ ಆಗುತ್ತೆ, ಲಿಮಿಟ್ ಆಗುತ್ತೆ.
2: ಕೇಳುಗರೆ, ಇದಾಗಿತ್ತು ಇವತ್ತಿನ ನಮ್ಮ ನೇರ ಪ್ರಸಾರ ಕಾರ್ಯಕ್ರಮದ ವಿಷಯ. ಹಲೋ ಕೃಷಿರಂಗ ನೇರ ಪ್ರಸಾರದ ಕಾರ್ಯಕ್ರಮದ ವಿಷಯ ಬೆಳೆ ಸಮೀಕ್ಷೆ ಆಗಿತ್ತು. ಕಾರ್ಯಕ್ರಮದಲ್ಲಿ ರಾಜ್ಯ ಸರ್ಕಾರದ ಕೃಷಿ ಇಲಾಖೆಯ ಬೆಳೆ ಅಭಿವೃದ್ಧಿ ಮತ್ತು ಯೋಜನೆ ವಿಭಾಗದ ಹಿರಿಯ ಅಧಿಕಾರಿಯಾದ ಬಾಲರೆಡ್ಡಿಯವರು ನಮಗೆ ನಮ್ಮ ರೈತರ ಜೊತೆಗೆ ಮತ್ತು ಕೇಳುಗರ ಜೊತೆಗೆ ಇವತ್ತು

0: ಮಾಹಿತಿಯನ್ನು ಹಂಚಿಕೊಂಡ್ರು. ಡಾಕ್ಟರ್ ಬಾಲರೆಡ್ಡಿ ಅವರೇ, ಎಲ್ಲ ಕೇಳುಗರ ಪರವಾಗಿ ಆಕಾಶವಾಣಿ ವತಿಯಿಂದ ತಮಗೆ ತುಂಬ ತುಂಬ ಧನ್ಯವಾದಗಳು. ಕೇಳುಗರೆ, ಇವತ್ತಿನ ಕಾರ್ಯಕ್ರಮವನ್ನು ನಾವು ಮುಗಿಸ್ತಾ ಇದ್ದೇವೆ. ಎಲ್ಲರಿಗೂ ನಮಸ್ಕಾರ, ಧನ್ಯವಾದಗಳು.
1: ಧನ್ಯವಾದಗಳು ನಿಮಗೂ ಕೂಡ, ಎಲ್ಲ ರೈತ ಬಾಂಧವರಿಗೂ ಧನ್ಯವಾದಗಳು. ನಮಸ್ಕಾರ.
2: ನಮಸ್ಕಾರ ರೈತ ಬಾಂಧವರೇ. ಪ್ರಕೃತಿ ವಿಕೋಪದಿಂದಾಗುವ ಬೆಳೆ ನಷ್ಟಕ್ಕೆ ಆರ್ಥಿಕ ಆಸರೆ ಬೆಳೆ ವಿಮೆ. ಮಳೆ ಗಾಳಿ ನೆರೆ ಬರ ಬಂದರೂ ಬೆಳೆ ವಿಮೆಯು ನಿಮ್ಮ ಭರವಸೆಗೂ ಭವಿಷ್ಯಕ್ಕೂ ಆರ್ಥಿಕ ರಕ್ಷಾ ಕವಚವಾಗಿದೆ. ಪ್ರಸಕ್ತ ಸಾಲಿನ ಮುಂಗಾರು ಹಂಗಾಮಿನಲ್ಲಿ ರಾಜ್ಯದ ವಿವಿಧ ಭಾಗಗಳಲ್ಲಿ ಬೆಳೆಗನುಗುಣವಾಗಿ ಬೆಳೆ ವಿಮೆ ಮಾಡಿಸಲು 15 ಜುಲೈ, 31 ಜುಲೈ, 14 ಆಗಸ್ಟ್ ಅಂತಿಮ ದಿನಾಂಕಗಳಾಗಿವೆ. ಹೆಚ್ಚಿನ ಮಾಹಿತಿಗಾಗಿ ಹತ್ತಿರದ ಬ್ಯಾಂಕ್, ಸಾಮಾನ್ಯ ಸೇವಾ ಕೇಂದ್ರ, ಗ್ರಾಮ ಒನ್ ಹಾಗೂ ರೈತ ಸಂಪರ್ಕ ಕೇಂದ್ರಗಳನ್ನು ಸಂಪರ್ಕಿಸಿ ತಪ್ಪದೇ ಬೆಳೆ ವಿಮೆ ಮಾಡಿಸಿ. ಬೆಳೆ ವಿಮೆ ರೈತನ ಸಮೃದ್ಧಿ, ಇಂದಿನ ನೋಂದಣಿ ನಾಳಿನ ನೆಮ್ಮದಿ. ಇದು ಕರ್ನಾಟಕ ರಾಜ್ಯ ಕೃಷಿ ಇಲಾಖೆಯ ಪ್ರಕಟಣೆ.
3: ರಾಜ್ಯ ಕೃಷಿ ಇಲಾಖೆ ಪ್ರಾಯೋಜಿತ ನೇರ ಫೋನ್ ಇನ್ ಕಾರ್ಯಕ್ರಮದಲ್ಲಿ ಇದುವರೆಗೆ ಬೆಳೆ ಸಮೀಕ್ಷೆ ಈ ವಿಷಯವಾಗಿ ಉತ್ತರಿಸಿದವರು ಶ್ರೀ ಸಿಬಿ ಬಾಲರೆಡ್ಡಿ, ಅಪರ ಕೃಷಿ ನಿರ್ದೇಶಕರು, ಬೆಳೆ ಅಭಿವೃದ್ಧಿ ಮತ್ತು ಯೋಜನೆ. ಕಾರ್ಯಕ್ರಮವನ್ನು ನಡೆಸಿಕೊಟ್ಟವರು ತಿಮ್ಮಪ್ಪ ಹೆಚ್ ಗೌಡ, ಸಹಕಾರ ರಾಜಲಕ್ಷ್ಮಿ ಮತ್ತು ಸುಧಾರಾಣಿ ಟಿ, ತಾಂತ್ರಿಕ ನೆರವು ಬಿ ಉಮಾ ಹಾಗೂ ಡಿ ತಮಿಳರಸಿ. ಹಲೋ ಕೃಷಿರಂಗ, ಇದು ರಾಜ್ಯವ್ಯಾಪಿ ಪ್ರಸಾರವಾದ ನೇರ ಫೋನ್ ಇನ್ ಕಾರ್ಯಕ್ರಮ. ಆಕಾಶವಾಣಿ ಬೆಂಗಳೂರು.

0: ಆಕಾಶವಾಣಿ ಬೆಂಗಳೂರು. ಕೃಷಿರಂಗದಲ್ಲಿ ಇನ್ನು ಮುಂದೆ ಜನಪದ ಸಂಗೀತ. ಮೊದಲಿಗೆ ಜಾಹೀರಾತುಗಳು.
1: ನೋಡು, ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
2: ಬೆಳಿಗ್ಗೆ 4 ಗಂಟೆಗೆ ಪೇಪರ್ ಹಾಕೋ ಕೆಲಸ ಶುರು ಆಗುತ್ತೆ. ಮಳೆ ಇರಲಿ ಚಳಿ ಇರಲಿ, ರಸ್ತೆಯಲ್ಲಿ ಓಡಾಡೋದೇ ನಮ್ಮ ಜೀವನ ಆಗೋಯ್ತು.
3: ಬೇಸರ ಮಾಡ್ಕೋಬೇಡ, ಈಗ ನಮ್ಮಂಥವರ ಸುರಕ್ಷತೆಗೆ ಕರ್ನಾಟಕ ಸರ್ಕಾರದ ವಿಶೇಷ ಯೋಜನೆ ಇದೆ. ದಿನಪತ್ರಿಕೆ ಮತ್ತು ಹಾಲು ವಿತರಣಾ ಕಾರ್ಮಿಕರ ಅಪಘಾತ ಪರಿಹಾರ ಮತ್ತು ವೈದ್ಯಕೀಯ ಸೌಲಭ್ಯ ಯೋಜನೆ.
1: 16-70 ವರ್ಷದ ಅರ್ಹ ಕಾರ್ಮಿಕರು ಇಂದೇ KSUWSSP.karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
0: ಜನಪದ ಸಂಗೀತದಲ್ಲಿ ದೊಡ್ಡಬಳ್ಳಾಪುರ ತಾಲೂಕು ಅಂತರಹಳ್ಳಿಯ ಮುನಿಲಕ್ಷ್ಮಮ್ಮ ಮತ್ತು ಸಂಗಡಿಗರಿಂದ ಸೋಬಾನೆ ಪದ.
4: ಕೋಟಿಗೊಬ್ಬ ಚರಣ ಚರಣಕ್ಕೆ ಹಾ ಬರಣ ಪದವ ತೊಳೆದು

ಬೆಂಗಳೂರ ಗ್ರಾಮಕ್ಕೆ ಹೋಗೋಣ, ನಮ್ಮ ಪಾದವ ನೋಡೋಣ. ಆ ಬೆಂಗಳೂರು ಗ್ರಾಮಕ್ಕೆ ಹೋಗೋಣ, ನಮ್ಮ ಪಾ

ಪದವ ತಳೆದು ಪೂಜೆಯ ಮಾಡಿ ವರವನು ಬೇಡೋಣ, ವರವನು ಬೇಡೋಣ. ಬಸವೇಶ್ವರ ಗ್ರಾಮಕ್ಕೆ ಹೋಗೋಣ, ಬಸವೇಶ್ವರ ಪಾದವ ನೋಡೋಣ, ಬಸವೇಶ್ವರ ಪಾದಕ್ಕೆ ಹೋಗೋಣ, ಬಸವೇಶ್ವರ ಪಾದವ ತೊಳೆಯೋಣ, ಪದವ ತಳೆದು

0: ಹೊರಡೋಣ
1: ಧರ್ಮಸ್ಥಳ ಗ್ರಾಮಕ್ಕೆ ಹೋಗೋಣ ಮಂಜ್ಲಾ ತೋಪಾದವ ನೋಡೋ.

0: ದೊಡ್ಡಬಳ್ಳಾಪುರ ತಾಲೂಕು ಅಂತರಹಳ್ಳಿಯ ಮುನಿ ಲಕ್ಷ್ಮಮ್ಮ ಮತ್ತು ಸಂಗಡಿಗರಿಂದ ಸೋಬಾನೆ ಪದವನ್ನು ಕೇಳಿದಿರಿ. ಜನಪದ ಸಂಗೀತ ಕಾರ್ಯಕ್ರಮ ಇಲ್ಲಿಗೆ ಮುಗಿಯಿತು.
1: ನೋಡು, ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
2: ಅರ್ಜೆಂಟ್ ಆಗಿ ಫುಡ್ ಡೆಲಿವರಿ ಮಾಡಬೇಕು ಈ ಟ್ರಾಫಿಕ್ ಅಲ್ಲಿ, ಅಪಘಾತವಾಗಿ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಏನಪ್ಪ ಗತಿ?
1: ಅದಕ್ಕಾಗಿಯೇ ಕರ್ನಾಟಕ ಸರ್ಕಾರ ತಂದಿದೆ ಕರ್ನಾಟಕ ರಾಜ್ಯ ಗಿಗ್ ಕಾರ್ಮಿಕರ ವಿಮಾ ಯೋಜನೆ. ಅಪಘಾತ ವಿಮೆ, ಜೀವ ವಿಮೆ, ಆಸ್ಪತ್ರೆ ವೆಚ್ಚಕ್ಕೆ ನೆರವು, ಇವೆಲ್ಲವೂ ಉಚಿತ. 18-60 ವರ್ಷದ ಫುಡ್ ಡೆಲಿವರಿ ಹಾಗೂ ಇ ಕಾಮರ್ಸ್ ಸಂಸ್ಥೆಗಳಲ್ಲಿ ಡೆಲಿವರಿ ಕೆಲಸ ಮಾಡುತ್ತಿರುವ ಸೇವಾ ಸಿಂಧು ಪೋರ್ಟಲ್ನಲ್ಲಿ ನೋಂದಾಯಿಸಿದ ಅರ್ಹ ಗಿಗ್ ಕಾರ್ಮಿಕರಿಗೆ ಮಾತ್ರ ಈ ಸೌಲಭ್ಯ. ಹೆಚ್ಚಿನ ಮಾಹಿತಿಗಾಗಿ 1-55-214 ಸಹಾಯವಾಣಿಗೆ ಕರೆ ಮಾಡಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
0: ಶ್ರೋತೃಗಳೇ, ನಾಳೆಯ ಕೃಷಿ ರಂಗದಲ್ಲಿ ಕಿಸಾನ್ ವಾಣಿ ಪ್ರಾಯೋಜಿತ ಕಾರ್ಯಕ್ರಮವನ್ನು ಕೇಳುವಿರಿ. ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಇಲಾಖೆ. ಹಾಲು ಮತ್ತು ಅದರ ಪೌಷ್ಟಿಕತೆ ಕುರಿತು ಭಾಗವಹಿಸುತ್ತಾರೆ ಡಾಕ್ಟರ್ ರಾಜಣ್ಣ ಎಂ, ಪ್ರಾಧ್ಯಾಪಕರು ಮತ್ತು ಮುಖ್ಯಸ್ಥರು, ಹೈನು ರಸಾಯನಶಾಸ್ತ್ರ ವಿಭಾಗ, ಹೈನು ಮಹಾವಿದ್ಯಾಲಯ, ಹೆಬ್ಬಾಳ, ಬೆಂಗಳೂರು. ನಂತರ 7:20 ಜನಪದ ಸಂಗೀತದಲ್ಲಿ ಮಾಗಡಿ ತಾಲೂಕು ಎಲ್ಲಿಗೇನಹಳ್ಳಿಯ ಉಮೇಶ್ ಮತ್ತು ಸಂಗಡಿಗರಿಂದ ಕೋಲಾಟದ ಪದವನ್ನು ಕೇಳಬಹುದು.
3: ಹಿರಿಯರಿಲ್ಲದ ಮನೆ ದೇವರಿಲ್ಲದ ಗುಡಿಯಿದ್ದಂತೆ. ಅವರ ಜೀವನಾನುಭವ ಕಿರಿಯರ ಬಾಳಿಗೆ ಅಮೃತವಿದ್ದಂತೆ. ಬದುಕಿಗೆ ದಾರಿ ತೋರುವ ಅವರು ಮನೆಯಲ್ಲಿರಬೇಕೇ ಹೊರತು ವೃದ್ಧಾಶ್ರಮಗಳಲ್ಲ. ಹಿರಿಯರನ್ನು ಗೌರವಿಸೋಣ, ಯಶಸ್ವಿ ಬದುಕನ್ನು ಕಟ್ಟಿಕೊಳ್ಳೋಣ.

0: ಇವನಮ್ಮವ ಇವನಮ್ಮವ ಎಂದು ಜಾತಿ ಕುಲ ಪಂಥಗಳಲ್ಲಿದ್ದ ಭೇದಗಳನ್ನ ಅಳಿಸಿ ಸಾಮಾಜಿಕ ಪರಿವರ್ತನೆಗೈದ ಅಣ್ಣ ಬಸವಣ್ಣ.
1: ಇವನಮ್ಮವ ಇವನಮ್ಮವ ಇವನಮ್ಮವ ಎಂದೆನಿಸಯ್ಯ.
2: ಅಕ್ಕ ಮಹಾದೇವಿ ಯಾರಿ ಶಿವ ಶರಣರ ನಾಡು
0: ನಮ್ಮ ಕನ್ನಡ.

0: ನೀರು ಜೀವಜಲ
1: ಸಮಸ್ತ ಜೀವಕೋಟಿಯ ಸಂಜೀವಿನಿ ನೀರು. ನೀರನ್ನು ಹಿತಮಿತವಾಗಿ ಬಳಸೋಣ.
2: ನಿಂತ ನೀರು ನೆಲದಲ್ಲಿ ಇಂಗುವಂತೆ ಮಾಡೋಣ.
0: ನೀರನ್ನು ಉಳಿಸಿ ಸಂರಕ್ಷಿಸೋಣ.

0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆಕಾಶವಾಣಿ ಈಗ ಪ್ರಕಟಣೆ, ನಂತರ ಕನ್ನಡದಲ್ಲಿ ರಾಷ್ಟ್ರೀಯ ವಾರ್ತೆಗಳು ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ.
1: ಬೆಟ್ಟ ಗುಡ್ಡ
2: ಕೆರೆ ಕುಂಟೆ
1: ಗಿಡ ಮರಗಳಿಲ್ಲದ ಊರು
2: ಮರುಭೂಮಿ ಇದ್ದಂತೆ.
1: ಮನುಷ್ಯ ಪ್ರಕೃತಿಯೊಳಗೆ ಒಬ್ಬನಾಗಿರಬೇಕೇ ಹೊರತು
2: ಪ್ರಕೃತಿಯನ್ನೇ ನುಂಗುವಂತಾಗಬಾರದು.
1: ಅಭಿವೃದ್ಧಿ ಹೆಸರಿನಲ್ಲಿ ತನ್ನ ಸುತ್ತಲಿನ ಪರಿಸರವನ್ನ ನಾಶ ಮಾಡ್ತಾ ಇರುವಂತಹ ನಾವುಗಳು
2: ಇನ್ನಾದ್ರೂ ಎಚ್ಚೆತ್ತುಕೊಳ್ಳೋಣ.
1: ಪ್ರತಿ ಮನೆಯಲ್ಲೂ ಒಂದೊಂದು ಮರ ಬೆಳೆಸೋಣ,
2: ಪ್ರಕೃತಿಯನ್ನು ಸಮೃದ್ಧಗೊಳಿಸೋಣ.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ವಿದ್ಯಾಭಟ್. ಮುಖ್ಯಾಂಶಗಳು: ಆಂಧ್ರ ಮತ್ತು ಕರ್ನಾಟಕಕ್ಕೆ ನಾಳೆ ಪ್ರಧಾನಿ ಭೇಟಿ, ಹಲವು ಯೋಜನೆಗಳ ಉದ್ಘಾಟನೆ ಮತ್ತು ಶಂಕುಸ್ಥಾಪನೆ. ತೇಲುವ ಸೌರ ದ್ಯುತಿ ವಿದ್ಯುತ್ ಯೋಜನೆ ಪಿಎಂ ಸೂರ್ಯ ಸರೋವರ್ಗೆ ಕೇಂದ್ರ ಸಚಿವ ಸಂಪುಟ ಅನುಮೋದನೆ. ಎಥೆನಾಲ್ ಮಿಶ್ರಿತ ಪೆಟ್ರೋಲ್ ಯೋಜನೆ ಭಾರತದ ಆಹಾರ ಭದ್ರತೆಗೆ ಧಕ್ಕೆ ತರುವುದಿಲ್ಲ, ಕೇಂದ್ರ ಸರ್ಕಾರ ಸ್ಪಷ್ಟನೆ. ಹಾಗೂ ತೈಪೆ ಬ್ಯಾಡ್ಮಿಂಟನ್ ಸೆಮಿಫೈನಲ್ಸ್ ಪ್ರವೇಶಿಸಿದ ಭಾರತದ ಉನ್ನತಿ ಹೂಡಾ ಮತ್ತು ಸಾನ್ವಿ ಶರ್ಮಾ. ವಾರ್ತೆಗಳ ವಿವರ: ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ನಾಳೆ ಆಂಧ್ರಪ್ರದೇಶ ಮತ್ತು ಕರ್ನಾಟಕಕ್ಕೆ ಭೇಟಿ ನೀಡಲಿದ್ದು ವಿವಿಧ ಅಭಿವೃದ್ದಿ ಯೋಜನೆಗಳ ಉದ್ಘಾಟನೆ ಹಾಗೂ ಶಂಕುಸ್ಥಾಪನೆ ನೆರವೇರಿಸಲಿದ್ದಾರೆ. ಆಂಧ್ರಪ್ರದೇಶದ ಬೋಗಂಪುರಂನಲ್ಲಿ 5,600 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಲಾದ ಅಲ್ಲೂರು ಸೀತಾರಾಮರಾಜು ಅಂತಾರಾಷ್ಟೀಯ ವಿಮಾನ ನಿಲ್ದಾಣವನ್ನು ಪ್ರಧಾನಿ ಉದ್ಘಾಟಿಸಲಿದ್ದಾರೆ. ವಿಶಾಖಪಟ್ಟಣಂನಲ್ಲಿ 460 ಕೋಟಿ ಹೂಡಿಕೆಯ ರಾಜ್ಯದ ಮೊದಲ ಸೆಮಿಕಂಡಕ್ಟರ್ ತಯಾರಿಕಾ ಘಟಕಕ್ಕೆ ಶಂಕುಸ್ಥಾಪನೆ ನೆರವೇರಿಸಲಿರುವ ಅವರು ಕರ್ನೂಲ್ ಮತ್ತು ಅನಂತಪುರಂ ಭಾಗದ ಸೌರ ಹಾಗೂ ಪವನ ವಿದ್ಯುತ್ ಯೋಜನಾ ಪ್ರಸರಣ ಜಾಲಗಳು ಸೇರಿದಂತೆ ಹಲವಾರು ಯೋಜನೆಗಳ ಲೋಕಾರ್ಪಣೆ ಹಾಗೂ ಶಂಕುಸ್ಥಾಪನೆ ನೆರವೇರಿಸಲಿದ್ದಾರೆ. ನಂತರ ಮೈಸೂರಿಗೆ ಆಗಮಿಸಲಿರುವ ಪ್ರಧಾನಿಯವರು ಐತಿಹಾಸಿಕ ನಿರಂಜನ ಮಠದ ಆವರಣದಲ್ಲಿ ನೂತನವಾಗಿ ನಿರ್ಮಿಸಲಾದ ಸ್ವಾಮಿ ವಿವೇಕಾನಂದ ಸಾಂಸ್ಕೃತಿಕ ಯುವ ಕೇಂದ್ರ ವಿವೇಕ ಸ್ಮಾರಕವನ್ನು ಉದ್ಘಾಟಿಸಿ ಸಾರ್ವಜನಿಕರನ್ನು ಉದ್ದೇಶಿಸಿ ಭಾಷಣ ಮಾಡಲಿದ್ದಾರೆ. ಸ್ವಾಮಿ ವಿವೇಕಾನಂದರ 1892 ಮೈಸೂರು ಭೇಟಿಯ ಸ್ಮರಣಾರ್ಥ ನಿರ್ಮಿಸಲಾದ ಈ ಸ್ಮಾರಕ 4 ಆಯಾಮಗಳ ಅನುಭವ ಕೇಂದ್ರ, ಗ್ರಂಥಾಲಯ ಹಾಗೂ ಸ್ಪರ್ಧಾತ್ಮಕ ಪರೀಕ್ಷಾರ್ಥಿಗಳಿಗೆ ವಿಶೇಷ ಅಧ್ಯಯನ ಸೌಲಭ್ಯವನ್ನು ಒಳಗೊಂಡಿದೆ. ರಾಷ್ಟಪತಿ ದ್ರೌಪದಿ ಮುರ್ಮು ಅವರು ಇಂದು ರಾಷ್ಟಪತಿ ಭವನದಲ್ಲಿ ಅಟಲ್ ನಾವೀನ್ಯತಾ ಮಿಷನ್ನ ತಳಮಟ್ಟದ ಆವಿಷ್ಕಾರಕರೊಂದಿಗೆ ಸಂವಾದ ನಡೆಸಿ ಅವರು ರೂಪಿಸಿರುವ ಆವಿಷ್ಕಾರಗಳ ಪ್ರದರ್ಶನವನ್ನು ವೀಕ್ಷಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ರಾಷ್ಟಪತಿ, ಸ್ಥಳೀಯ ಅನುಭವ, ವೈಜ್ಞಾನಿಕ ಚಿಂತನೆ, ವೈಯಕ್ತಿಕ ಸೃಜನಶೀಲತೆ ಹಾಗೂ ಸಾಮಾಜಿಕ ಹೊಣೆಗಾರಿಕೆಯನ್ನು ಒಗ್ಗೂಡಿಸುವ ತಳಮಟ್ಟದ ಆವಿಷ್ಕಾರಗಳು ಸಮಾಜದ ಅಗತ್ಯತೆಗಳಿಗೆ ಅತ್ಯಂತ ಸೂಕ್ತವಾಗಿವೆ ಎಂದು ಹೇಳಿದರು. ಸವಾಲುಗಳ ನಡುವೆಯೂ ದೃಢ ಸಂಕಲ್ಪದಿಂದ ಕಾರ್ಯನಿರ್ವಹಿಸಿ ವ್ಯಕ್ತಿಗಳು, ಕುಟುಂಬಗಳು ಹಾಗೂ ಸಮುದಾಯಗಳ ಜೀವನದಲ್ಲಿ ಸಕಾರಾತ್ಮಕ ಬದಲಾವಣೆ ತರಲು ಶ್ರಮಿಸುತ್ತಿರುವ ಆವಿಷ್ಕಾರಕರ ಪ್ರಯತ್ನವನ್ನು ರಾಷ್ಟಪತಿ ಶ್ಲಾಘಿಸಿದರು. ನೀಟ್ ವಿಷಯದ ಕುರಿತು ವಿದ್ಯಾರ್ಥಿಗಳ ಪ್ರತಿಭಟನೆಯ ಸಮಯದಲ್ಲಿ ಪೊಲೀಸ್ ಕ್ರಮದ ಆರೋಪ ಸೇರಿದಂತೆ ಹಲವಾರು ವಿಷಯಗಳ ಕುರಿತು ಪ್ರತಿಪಕ್ಷಗಳು ಗದ್ದಲ ಎಬ್ಬಿಸಿದ ಹಿನ್ನೆಲೆಯಲ್ಲಿ ಸಂಸತ್ತಿನ ಎರಡೂ ಸದನಗಳನ್ನು ದಿನದ ಮಟ್ಟಿಗೆ ಮುಂದೂಡಲಾಗಿದೆ. ಮೊದಲ ಮುಂದೂಡಿಕೆಯ ನಂತರ ಮಧ್ಯಾಹ್ನ 12 ಗಂಟೆಗೆ ಲೋಕಸಭೆ ಸಭೆ ಸೇರಿದಾಗ ಸಭಾಧ್ಯಕ್ಷ ದಿಲೀಪ್ ಸೈಕಿಯಾ ಜನನ ಮತ್ತು ಮರಣಗಳ ನೋಂದಣಿ ತಿದ್ದುಪಡಿ ಮಸೂದೆ 2026 ಪರಿಗಣನೆ ಮತ್ತು ಅಂಗೀಕಾರಕ್ಕಾಗಿ ಕೈಗೆತ್ತಿಕೊಂಡರು. ಗೃಹ ಖಾತೆ ರಾಜ್ಯ ಸಚಿವ ನಿತ್ಯಾನಂದ ರೈ ಪ್ರತಿಪಕ್ಷಗಳ ಗದ್ದಲದ ನಡುವೆ ಮಸೂದೆಯನ್ನು ಮಂಡಿಸಿದರು. ಯಾವುದೇ ಚರ್ಚೆಯಲ್ಲಿದೆ ಗದ್ದಲದ ನಡುವೆ ಮಸೂದೆಯನ್ನು ಸದನದಲ್ಲಿ ಅಂಗೀಕರಿಸಲಾಯಿತು. ಈ ಮಧ್ಯೆ ಸಂಸದೀಯ ವ್ಯವಹಾರಗಳ ಸಚಿವ ಕಿರಣ್ ರಿಜಿಜು ಪ್ರತಿಪಕ್ಷಗಳು ಚರ್ಚೆಯಲ್ಲಿ ಭಾಗವಹಿಸದಿದ್ದಕ್ಕಾಗಿ ಟೀಕಿಸಿದರು. ಇಂಧನ ಶೇಖರಣಾ ವ್ಯವಸ್ಥೆಯೊಂದಿಗೆ ತೇಲುವ ಸೌರ ದ್ಯುತಿ ವಿದ್ಯುತ್ ಯೋಜನೆಗಳ ಅಭಿವೃದ್ದಿಗಾಗಿ ಕೇಂದ್ರ ಸಚಿವ ಸಂಪುಟ ಸಭೆಯಲ್ಲಿ ಇಂದು ಪ್ರಧಾನಮಂತ್ರಿ ಸೂರ್ಯ ಸರೋವರ ಯೋಜನೆಗೆ ಅನುಮೋದನೆ ದೊರೆತಿದೆ. ಸಭೆಯ ನಂತರ ಮಾಧ್ಯಮಗಳನ್ನುದ್ದೇಶಿಸಿ ಮಾತನಾಡಿದ ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಸಚಿವ ಅಶ್ವಿನಿ ವೈಷ್ಣವ್, ಈ ಯೋಜನೆಗೆ ಒಟ್ಟು 5,070 ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಅನುಮೋದನೆ ನೀಡಲಾಗಿದೆ ಎಂದು ಹೇಳಿದರು. ಈ ಯೋಜನೆಯಡಿ 5,000 ಮೆಗಾವ್ಯಾಟ್ ಸಾಮರ್ಥ್ಯದ ತೇಲುವ ಸೌರ ದ್ಯುತಿ ವಿದ್ಯುತ್ ಯೋಜನೆಗಳನ್ನು ಕನಿಷ್ಠ 2 ಗಂಟೆಗಳ ಶೇಖರಣಾ ಸಾಮರ್ಥ್ಯ ಹೊಂದಿರುವ ಇಂಧನ ಶೇಖರಣಾ ವ್ಯವಸ್ಥೆಗಳೊಂದಿಗೆ ಅಭಿವೃದ್ದಿಪಡಿಸಲಾಗುವುದು. ಒಟ್ಟಾರೆ ಇಂಧನ ಶೇಖರಣಾ ಸಾಮರ್ಥ್ಯವು ಗಂಟೆಗೆ 10,000 ಮೆಗಾವ್ಯಾಟ್ ಆಗಿರಲಿದೆ ಎಂದು ಸಚಿವರು ಮಾಹಿತಿ ನೀಡಿದರು.

0: ಇಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಎಥೆನಾಲ್ ಮಿಶ್ರಿತ ಪೆಟ್ರೋಲ್ ಯೋಜನೆಯು ಭಾರತದ ಆಹಾರ ಭದ್ರತೆಗೆ ಧಕ್ಕೆ ತರುವುದಿಲ್ಲ ಮತ್ತು ದೇಶದ ಇಂಧನ ಭದ್ರತೆಯನ್ನು ಬಲಪಡಿಸುವ ಹಾಗೂ ಆಮದು ಮಾಡಿಕೊಂಡ ಕಚ್ಚಾ ತೈಲದ ಮೇಲಿನ ಅವಲಂಬನೆಯನ್ನು ಕಡಿಮೆ ಮಾಡುವ ಮೂಲಕ ರೈತರಿಗೆ ಉತ್ತಮ ಆದಾಯವನ್ನು ನೀಡುವ ಗುರಿಯನ್ನು ಹೊಂದಿದೆ ಎಂದು ಕೇಂದ್ರ ಸರ್ಕಾರ ಸ್ಪಷ್ಟಪಡಿಸಿದೆ. ಎಥೆನಾಲ್ ಉತ್ಪಾದನೆಗೆ ಭಾರತೀಯ ಆಹಾರ ನಿಗಮದ ಅಕ್ಕಿಯ ಬಳಕೆಯ ಕುರಿತಾದ ಊಹಾಪೋಹಗಳ ಕುರಿತು ಪ್ರತಿಕ್ರಿಯಿಸಿದ ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಸಚಿವಾಲಯವು ಆಹಾರ ಭದ್ರತಾ ಬಾಧ್ಯತೆಗಳಿಗೆ ಹೆಚ್ಚಿನ ಆದ್ಯತೆ ನೀಡಲಾಗುತ್ತದೆ ಎಂದು ಹೇಳಿದೆ. ಕನಿಷ್ಠ ಬೆಂಬಲ ಬೆಲೆ ವ್ಯವಸ್ಥೆ ಅಡಿಯಲ್ಲಿ ಸಂಗ್ರಹಿಸಲಾದ ಪ್ರತಿಯೊಂದು ಧಾನ್ಯವನ್ನು ಮೊದಲು ಸಾರ್ವಜನಿಕ ವಿತರಣಾ ವ್ಯವಸ್ಥೆ, ರಾಷ್ಟೀಯ ಆಹಾರ ಭದ್ರತಾ ಕಾಯ್ದೆ, ಕಲ್ಯಾಣ ಯೋಜನೆಗಳು ಹಾಗೂ ಕಡ್ಡಾಯ ಕಾಯ್ದಿಟ್ಟ ದಾಸ್ತಾನುಗಳಿಗೆ ಹಂಚಲಾಗುತ್ತದೆ. ದೇಶದ ಆಹಾರ ಭದ್ರತಾ ಅವಶ್ಯಕತೆಗಳನ್ನು ಪೂರೈಸಿದ ನಂತರ ಆಹಾರ ಮತ್ತು ಸಾರ್ವಜನಿಕ ವಿತರಣಾ ಇಲಾಖೆಯಿಂದ ಪ್ರಮಾಣೀಕರಿಸಲ್ಪಟ್ಟ ಹೆಚ್ಚುವರಿ ದಾಸ್ತಾನನ್ನು ಮಾತ್ರ ಎಥೆನಾಲ್ ಉತ್ಪಾದನೆಗೆ ಅನುಮೋದಿಸಲಾಗುವುದು ಎಂದು ಸಚಿವಾಲಯ ತಿಳಿಸಿದೆ. ಪ್ರಧಾನಮಂತ್ರಿ ಜಿ1 ಯೋಜನೆ ಅಡಿಯಲ್ಲಿ ಕೃಷಿ ಅವಶೇಷಗಳಿಂದ ಎರಡನೇ ತಲೆಮಾರಿನ ಎಥೆನಾಲ್ ಉತ್ಪಾದನೆಯನ್ನು ದೇಶವು ವಿಸ್ತರಿಸುತ್ತಿದೆ. ಇದು ಆಹಾರ ಧಾನ್ಯಗಳ ಮೇಲಿನ ಅವಲಂಬನೆ ಕಡಿಮೆ ಮಾಡುತ್ತದೆ ಎಂದು ಸಚಿವಾಲಯ ಸ್ಪಷ್ಟಪಡಿಸಿದೆ. ಸುಸ್ಥಿರ ಆರ್ಥಿಕ ಬೆಳವಣಿಗೆ ಹಾಗೂ ಉದ್ಯೋಗ ಸೃಷ್ಟಿಗೆ ಸರ್ಕಾರ, ಕೈಗಾರಿಕೆ, ಉದ್ಯೋಗದಾತರು, ಕಾರ್ಮಿಕರು ಮತ್ತು ಕಾರ್ಮಿಕ ಸಂಘಟನೆಗಳ ನಡುವಿನ ಸೌಹಾರ್ದಯುತ ಕೈಗಾರಿಕಾ ಸಂಬಂಧ ಹಾಗೂ ಸಮನ್ವಯ ಅತ್ಯಗತ್ಯ ಎಂದು ಕೇಂದ್ರ ಕಾರ್ಮಿಕ ಮತ್ತು ಉದ್ಯೋಗ ಸಚಿವ ಡಾ ಮನ್ಸುಖ್ ಮಾಂಡವೀಯ ಹೇಳಿದ್ದಾರೆ. ನವದೆಹಲಿಯಲ್ಲಿ ಫಿಕ್ಕಿ, ಅಖಿಲ ಭಾರತ ಉದ್ಯೋಗದಾತರ ಸಂಘಟನೆ ಹಾಗೂ ಅಂತಾರಾಷ್ಟೀಯ ಕಾರ್ಮಿಕ ಸಂಸ್ಥೆಯ ಸಹಯೋಗದಲ್ಲಿ ಆಯೋಜಿಸಿದ್ದ 4ನೇ ಜಾಗತಿಕ ಕೈಗಾರಿಕಾ ಸಂಬಂಧಗಳ ಶೃಂಗಸಭೆಯಲ್ಲಿ ಅವರು ಭಾಷಣ ಮಾಡಿದರು. ಕಾರ್ಮಿಕ ಹಕ್ಕುಗಳ ರಕ್ಷಣೆ, ಸಾಮಾಜಿಕ ಭದ್ರತೆಯನ್ನು ಬಲಪಡಿಸುವುದು ಹಾಗೂ ಗುಣಮಟ್ಟದ ಉದ್ಯೋಗ ಸೃಷ್ಟಿಗೆ ಅನುಕೂಲಕರ ವಾತಾವರಣ ನಿರ್ಮಿಸುವುದೇ ಸರ್ಕಾರದ ಕಾರ್ಮಿಕ ಸುಧಾರಣೆಗಳ ಉದ್ದೇಶವಾಗಿದೆ ಎಂದು ಅವರು ತಿಳಿಸಿದರು. ಬೃಹತ್ ಠೇವಣಿಗಳ ಮೇಲಿನ ಬಡ್ಡಿದರಗಳಿಗೆ ಸಂಬಂಧಿಸಿದಂತೆ ಭಾರತೀಯ ರಿಸರ್ವ್ ಬ್ಯಾಂಕ್ ಆರ್ಬಿಐ ಪರಿಷ್ಕೃತ ಮಾರ್ಗಸೂಚಿಗಳನ್ನು ಪ್ರಕಟಿಸಿದೆ. ಅಧಿಕೃತ ಅಧಿಸೂಚನೆಯ ಪ್ರಕಾರ ಬೃಹತ್ ಠೇವಣಿಗಳು ಸೇರಿದಂತೆ ಎಲ್ಲಾ ವಿಧದ ಠೇವಣಿಗಳ ಮೇಲಿನ ಬಡ್ಡಿದರವನ್ನು ಬ್ಯಾಂಕುಗಳು ಮುಂಚಿತವಾಗಿಯೇ ತಮ್ಮ ಜಾಲತಾಣದಲ್ಲಿ ಸ್ಪಷ್ಟವಾಗಿ ಪ್ರಕಟಿಸಬೇಕು. ಪ್ರಕಟಿಸಲಾದ ದರಗಳ ಪ್ರಕಾರವೇ ಬಡ್ಡಿಯನ್ನು ಪಾವತಿಸಬೇಕಾಗುತ್ತದೆ. ಪ್ರತಿ ವ್ಯವಹಾರ ದಿನ ಬೆಳಿಗ್ಗೆ 10 ಗಂಟೆಗೆ ಗರಿಷ್ಠ 10 ದಿನಗಳ ಮತ್ತೊಮ್ಮೆ ಕೇಳಿ ಗರಿಷ್ಠ 10 ನಿಮಿಷಗಳ ಸಡಿಲಿಕೆ ಅವಧಿಯೊಂದಿಗೆ ಬೃಹತ್ ಠೇವಣಿಗಳ ಮೇಲಿನ ಬಡ್ಡಿದರವನ್ನು ಬ್ಯಾಂಕುಗಳು ತಮ್ಮ ಜಾಲತಾಣದಲ್ಲಿ ಪ್ರಕಟಿಸುವುದು ಕಡ್ಡಾಯವಾಗಿರುತ್ತದೆ. ವಿವಿಧ ಉನ್ನತ ಮಟ್ಟದ ಸಭೆಗಳು ಮತ್ತು ಇತರ ಅಧಿಕೃತ ಭೇಟಿಗಳ ಸಮಯದಲ್ಲಿ ಪಾಕಿಸ್ತಾನದಿಂದ ನಡೆಯುತ್ತಿರುವ ಗಡಿಯಾಚೆಗಿನ ಭಯೋತ್ಪಾದನೆಯ ವಿಷಯದ ಕುರಿತು ಸರ್ಕಾರವು ಇತರೆ ದೇಶಗಳಿಗೆ ನಿರಂತರ ಜಾಗೃತಿ ಮೂಡಿಸುತ್ತಿದೆ ಎಂದು ಕೇಂದ್ರ ಸರ್ಕಾರ ತಿಳಿಸಿದೆ. ಲೋಕಸಭೆಯಲ್ಲಿಂದು ಲಿಖಿತ ಉತ್ತರ ನೀಡಿದ ವಿದೇಶಾಂಗ ವ್ಯವಹಾರಗಳ ಖಾತೆ ರಾಜ್ಯ ಸಚಿವ ಕೀರ್ತಿವರ್ಧನ್ ಸಿಂಗ್ ಸರ್ಕಾರವು 31 ದೇಶಗಳು ಮತ್ತು 6 ಬಹುಪಕ್ಷೀಯ ಗುಂಪುಗಳೊಂದಿಗೆ ಭಯೋತ್ಪಾದನೆ ನಿಗ್ರಹ ಜಂಟಿ ಕಾರ್ಯಗುಂಪನ್ನು ಸ್ಥಾಪಿಸಿದೆ ಎಂದು ಹೇಳಿದರು. ತೈವಾನ್ನಲ್ಲಿ ನಡೆಯುತ್ತಿರುವ ತೈಪೆ ಬ್ಯಾಡ್ಮಿಂಟನ್ ಟೂರ್ನಿಯ ಕ್ವಾರ್ಟರ್ ಫೈನಲ್ನಲ್ಲಿ ಇಂದು ಭಾರತದ ಉನ್ನತಿ ಹೂಡಾ ಮತ್ತು ತಾನ್ವಿ ಶರ್ಮಾ ಜಯ ಗಳಿಸಿ ಮುಂದಿನ ಹಂತಕ್ಕೆ ಅರ್ಹತೆ ಗಳಿಸಿದ್ದಾರೆ. ಮಹಿಳಾ ಸಿಂಗಲ್ಸ್ನಲ್ಲಿ ಭಾರತದ ಉನ್ನತಿ ಹೂಡಾ ತನ್ನದೇ ದೇಶದ ದೇವಿಕಾ ಸಿಹಾಗ್ ವಿರುದ್ಧ 2-0 ಸೆಟ್ಗಳ ಅಂತರದಲ್ಲಿ ಜಯ ಗಳಿಸಿದ್ದಾರೆ. ಮತ್ತೊಂದು ಪಂದ್ಯದಲ್ಲಿ ಥೈಲ್ಯಾಂಡ್ನ ಸುಪಾನಿಡಾ ಕಾಟೆಥಾಂಗ್ ವಿರುದ್ಧ ಥಾನ್ವಿ ಶರ್ಮಾ 2-1 ಸೆಟ್ ಅಂತರದಲ್ಲಿ ಜಯ ಗಳಿಸಿ ಸೆಮಿಫೈನಲ್ ಪ್ರವೇಶಿಸಿದ್ದಾರೆ. ಪುರುಷರ ಸಿಂಗಲ್ಸ್ನಲ್ಲಿ ಭಾರತದ ಕಿರಣ್ ಜಾರ್ಜ್ ಜಪಾನ್ನ ಯುದಾಯ್ ಒಕಿಮೊತೋ ವಿರುದ್ಧ ಸೋಲನುಭವಿಸಿ ಪಂದ್ಯಾವಳಿಯಿಂದ ಹೊರನಡೆದಿದ್ದಾರೆ. 2026ರ ಕಾಮನ್ವೆಲ್ತ್ ಕ್ರೀಡಾಕೂಟದ ಪುರುಷರ 110 ಕೆಜಿ ಭಾರ ಎತ್ತುವ ಸ್ಪರ್ಧೆಯಲ್ಲಿ ಬೆಳ್ಳಿ ಪದಕ ಗೆದ್ದ ಲವ್ಪ್ರೀತ್ ಸಿಂಗ್ ಅವರಿಗೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ

0: ಅಭಿನಂದನೆ ಸಲ್ಲಿಸಿದ್ದಾರೆ. ಸಾಮಾಜಿಕ ಮಾಧ್ಯಮದಲ್ಲಿ ಸಚಿವರು ಲವ್ಪ್ರೀತ್ ಸಿಂಗ್ ಅವರ ಈ ಸಾಧನೆ ಮತ್ತು ಅದ್ಭುತ ಪ್ರದರ್ಶನವು ದೇಶದ ಗರಿಮೆಯನ್ನು ಮತ್ತಷ್ಟು ಎತ್ತರಕ್ಕೆ ಕೊಂಡೊಯ್ದಿದೆ ಎಂದು ಹೇಳಿದ್ದಾರೆ. ಮುಂದಿನ ದಿನಗಳಲ್ಲಿಯೂ ಇವರು ಇನ್ನಷ್ಟು ಯಶಸ್ಸು ಸಾಧಿಸಲಿ ಎಂದು ಸಚಿವ ಅಮಿತ್ ಶಾ ಶುಭ ಹಾರೈಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಆಂಧ್ರ ಮತ್ತು ಕರ್ನಾಟಕಕ್ಕೆ ನಾಳೆ ಪ್ರಧಾನಿ ಭೇಟಿ, ಹಲವು ಯೋಜನೆಗಳ ಉದ್ಘಾಟನೆ ಮತ್ತು ಶಂಕುಸ್ಥಾಪನೆ. ತೇಲುವ ಸೌರ ದ್ಯುತಿ ವಿದ್ಯುತ್ ಯೋಜನೆ ಪಿಎಂ ಸೂರ್ಯ ಸರೋವರ್ಗೆ ಕೇಂದ್ರ ಸಚಿವ ಸಂಪುಟ ಅನುಮೋದನೆ. ಎಥೆನಾಲ್ ಮಿಶ್ರಿತ ಪೆಟ್ರೋಲ್ ಯೋಜನೆ ಭಾರತದ ಆಹಾರ ಭದ್ರತೆಗೆ ಧಕ್ಕೆ ತರುವುದಿಲ್ಲ, ಕೇಂದ್ರ ಸರ್ಕಾರ ಸ್ಪಷ್ಟನೆ. ಹಾಗೂ ತೈಪೆ ಬ್ಯಾಡ್ಮಿಂಟನ್ ಸೆಮಿಫೈನಲ್ಸ್ ಪ್ರವೇಶಿಸಿದ ಭಾರತದ ಉನ್ನತಿ ಹೂಡಾ ಮತ್ತು ಸಾನ್ವಿ ಶರ್ಮಾ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಿಗ್ಗೆ 7:05.
1: ಆಕಾಶವಾಣಿ ಬೆಂಗಳೂರು. ಸಿರಿಗಂಧ

ಇಂದಿನ ಸಿರಿಗಂಧದಲ್ಲಿ ಎಸ್ ಜಾನಕಿ ಅವರು, ಡಾಕ್ಟರ್ ರಾಜ್ಕುಮಾರ್ ಅವರು ಯುಗಳ ಗೀತೆಗಳನ್ನು ಕೇಳ್ತಾ ಇದ್ದೀರಾ. ಎಸ್ ಜಾನಕಿ ಅತ್ಯಂತ ಹೆಚ್ಚು ಗೀತೆಗಳನ್ನು, ಅತ್ಯಂತ ಸುಮಧುರ ಗೀತೆಗಳನ್ನು ಕನ್ನಡದಲ್ಲಿ ಹಾಡಿದ್ದಾರೆ. ಅದರಲ್ಲೂ ಡಾಕ್ಟರ್ ರಾಜ್ಕುಮಾರ್ ಅವರೊಂದಿಗೆ ಹಾಡಿದ ಗೀತೆಗಳು ಎಲ್ಲವೂ ಸೂಪರ್ ಹಿಟ್ ಆದಂತಹ ಗೀತೆಗಳು. ಅಂತಹ ಗೀತೆಗಳಲ್ಲಿ ಕೆಲವೊಂದು ಗೀತೆಗಳು ಇಂದಿನ ಸಿರಿಗಂಧದಲ್ಲಿ. ಒಲವು ಗೆಲುವು ಚಿತ್ರದ ಗೀತೆ

ರವಿಚಂದ್ರ ಚಿತ್ರದ ಗೀತೆಯನ್ನು ಕೇಳಿದರೆ 1980 ಬಿಡುಗಡೆಯಾದ ಚಿತ್ರವಿದು. ಡಾಕ್ಟರ್ ರಾಜ್ಕುಮಾರ್ ಮತ್ತು ಎಸ್ ಚಾಣಕ್ಯವರ ಮಧುರ ಧ್ವನಿಯಲ್ಲಿ ಮೂಡಿಬಂದ ಈ ಗೀತೆಯನ್ನು ಬರೆದವರು ಚಿ ಉದಯಶಂಕರ್, ಸಂಗೀತ ಉಪೇಂದ್ರ ಕುಮಾರ್ ಅವರದಾಗಿತ್ತು.

0: ಈ ಮೊದಲು ನೀವು ಕೇಳಿದ್ದು ಸಮಯದ ಗೊಂಬೆ ಚಿತ್ರದ ಗೀತೆಯನ್ನ ಚಿವದೇಶಂಕರ್ ಅವರ ಗೀತೆಗೆ ಎಂ ರಂಗರಾವ್ ಸಂಗೀತ ನೀಡಿದ್ರು. ಈ ಚಿತ್ರ 1984 ಬಿಡುಗಡೆಯಾಗಿತ್ತು. ಇದೇ ಇಸ್ವಿಯಲ್ಲಿ ಇನ್ನೊಂದು ಚಿತ್ರ ಬಿಡುಗಡೆಯಾಗಿತ್ತು, ಅದು ಅಪೂರ್ವ ಸಂಗಮ ಚಿತ್ರ. ಇದರಲ್ಲೂ ಸಹ ಈ ಯುಗಳ ಗೀತೆಯನ್ನು ಕೇಳಿದ್ರಿ. ಈ ಗೀತೆಯನ್ನು ಬರೆದವರು ಸಹ ಚಿವದೇಶಂಕರ್ ಅವರು, ಉಪೇಂದ್ರ ಕುಮಾರ್ ಅವರ ಸಂಗೀತವಿತ್ತು.
1: ಅರ್ಜೆಂಟ್ ಆಗಿ ಫುಡ್ ಡೆಲಿವರಿ ಮಾಡಬೇಕು, ಈ ಟ್ರಾಫಿಕ್ ಅಲ್ಲಿ ಅಪಘಾತವಾಗಿ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಏನಪ್ಪ ಗತಿ?
2: ಅದಕ್ಕಾಗಿಯೇ ಕರ್ನಾಟಕ ಸರ್ಕಾರ ತಂದಿದೆ ಕರ್ನಾಟಕ ರಾಜ್ಯ ಗಿಗ್ ಕಾರ್ಮಿಕರ ವಿಮಾ ಯೋಜನೆ. ಅಪಘಾತ ವಿಮೆ, ಜೀವ ವಿಮೆ, ಆಸ್ಪತ್ರೆ ವೆಚ್ಚಕ್ಕೆ ನೆರವು, ಇವೆಲ್ಲವೂ ಉಚಿತ. 18-60 ವರ್ಷದ ಫುಡ್ ಡೆಲಿವರಿ ಹಾಗೂ ಇ ಕಾಮರ್ಸ್ ಸಂಸ್ಥೆಗಳಲ್ಲಿ ಡೆಲಿವರಿ ಕೆಲಸ ಮಾಡುತ್ತಿರುವ ಸೇವಾ ಸಿಂಧು ಪೋರ್ಟಲ್ನಲ್ಲಿ ನೋಂದಾಯಿಸಿದ ಅರ್ಹ ಗಿಗ್ ಕಾರ್ಮಿಕರಿಗೆ ಮಾತ್ರ ಈ ಸೌಲಭ್ಯ. ಹೆಚ್ಚಿನ ಮಾಹಿತಿಗಾಗಿ 1-55-214 ಸಹಾಯವಾಣಿಗೆ ಕರೆ ಮಾಡಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
0: ಇಂದಿನ ಸಿರಿಗಂಧದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಮತ್ತು ಎಸ್ ಜಾನಕಿ ಅವರು ಹಾಡಿರುವ ಯುಗಳ ಗೀತೆಗಳನ್ನು ಕೇಳ್ತಾ ಇದ್ದೀರಾ. ಮುಂದಿನ ಗೀತೆ 1977 ಬಿಡುಗಡೆಯಾದ ಅತ್ಯಂತ ಯಶಸ್ವಿ ಚಿತ್ರ ಬಬ್ರುವಾಹನ ಚಿತ್ರದ್ದು. ಜೀವದಶಂಕರ್ ಗೀತೆ ಬರೆದಿದ್ದಾರೆ, ಟಿ ಜಿ ಲಿಂಗಪ್ಪ ಸಂಗೀತ ನೀಡಿದ್ದಾರೆ.

ಶ್ರೀ ಶ್ರೀನಿವಾಸ ಕಲ್ಯಾಣ ಚಿತ್ರದ ಗೀತೆಯನ್ನು ಕೇಳಿದಿರಿ. 1974 ಬಿಡುಗಡೆಯಾದ ಚಿತ್ರ ಇದು. ಚಿವದಿಶಂಕರ್ ಅವರು ಗೀತೆ ಬರೆದಿದ್ದರು, ರಾಜನ್ ನಾಗೇಂದ್ರ ಅವರ ಸಂಗೀತವಿತ್ತು.

0: ಭಾರತದ ಸ್ವಾತಂತ್ರ್ಯ ಪೂರ್ವ ಆಂದೋಲನದ ತಾರಕ ಮಂತ್ರ ವಂದೇ ಮಾತರಂ.
1: ಈ ರಾಷ್ಟ್ರೀಯ ಗೀತೆಗೆ ಇದೀಗ 150 ವರ್ಷ.
0: ಖ್ಯಾತ ಬಂಗಾಳಿ ಸಾಹಿತಿ, ಕಾದಂಬರಿಕಾರ, ಕವಿ ಬಂಕಿಮಚಂದ್ರ ಚಟರ್ಜಿ ಅವರು 1875 ನವೆಂಬರ್

1982ರಲ್ಲಿ ಬಿಡುಗಡೆಯಾಗಿದ್ದು ಈ ಹೊಸ ಬೆಳಕು ಚಿತ್ರ ಕಾದಂಬರಿ ಆಧಾರಿತ ಚಿತ್ರವಾಗಿತ್ತು. ಈ ಚಿತ್ರದಲ್ಲಿ ಡಾಕ್ಟರ್ ರಾಜ್ಕುಮಾರ್, ಸರಿತಾ ಹಾಗೂ ಸಂಗಡಿಗರು ಅಭಿನಯವನ್ನು ನೀಡಿದರು. ಆ ಚಿತ್ರದ ಈ ಗೀತೆಯನ್ನು ಬರೆದವರು ಚಿ ಉದಯಶಂಕರ್ ಎಂಬ ರಂಗರಾವ್ ಅವರ ಸಂಗೀತವಿತ್ತು.

ಹಾಡು ಯಾವುದು ಗೊತ್ತಾಯ್ತಾ? 1978 ಬಿಡುಗಡೆಯಾದ ತಾಯಿಗೆ ತಕ್ಕ ಮಗ ಚಿತ್ರದ್ದು. ಜೀವದೇಶಂಕರ್ ಗೀತೆ ಬರೆದಿದ್ದಾರೆ, ಟಿ ಜಿ ಲಿಂಗಪ್ಪ ಸಂಗೀತ ನೀಡಿದ್ದಾರೆ. ಈ ಚಿತ್ರದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಹಾಗೂ ಪದ್ಮಪ್ರಿಯ ಪ್ರಮುಖ ಭೂಮಿಕೆಯಲ್ಲಿ ನಟಿಸಿದರು.

ಕೃಷಿ ಸಾಧಕರನ್ನು ಪರಿಚಯಿಸಿ ಸಂಭ್ರಮಿಸುವ ಕೃಷಿ ಚಾವಡಿ ರೈತರತ್ನ, ಅನ್ನದಾತನ ಮನದಾಳದ ಮಾತು, ತುತ್ತು ನೀಡುವ ತಾಯಂದಿರ ದಿನದ ಬದುಕು, ಎಲ್ಲವನ್ನು ಪ್ರೇಕ್ಷಕ ಪ್ರಭುಗಳಾಗಿ ನೀವು ತಿಳಿಯಬೇಕೆ? ಹಾಗಿದ್ದರೆ ತಡಬೇಕೆ? ನಿಮ್ಮ ದೂರದರ್ಶನ ಚಂದನ ವಾಹಿನಿಯಲ್ಲಿ ಪ್ರಸಾರ.

0: ವಾಗುತ್ತಿರುವ ರೈತರತ್ನ ಸರಣಿ ವೀಕ್ಷಿಸಿ ಅನ್ನದಾತರಿಗೆ ಕೃತಜ್ಞತೆ ಸಲ್ಲಿಸಿ. ರೈತರತ್ನ, ರೈತರತ್ನ, ಹೀರೋಸ್ ಆಫ್ ದ ನೇಷನ್.
1: ಎಪ್ಪತ್ತೆಂಟರಲ್ಲಿ ಬಿಡುಗಡೆಯಾದ ಆಪರೇಷನ್ ಡೈಮಂಡ್ ರಾಕೆಟ್ ಚಿತ್ರದ ಗೀತೆ. ಜೀವದೇಶಂಕರ್ ಗೀತೆ ಬರೆದಿದ್ದಾರೆ, ಜಿ ಕೆ ವೆಂಕಟೇಶ್ ಸಂಗೀತ ನೀಡಿದ್ದಾರೆ.

ಆಕಾಶವಾಣಿ ಬೆಂಗಳೂರು ಮೀಡಿಯಂ ವೇವ್ ತರಂಗಾಂತರ 490.1 meters ಅಂದರೆ 612 kHz. ಈಗ ಭಜನ್ಗಳು. ಆರಂಭಕ್ಕೆ ಕಬೀರ್ ದಾಸ್ ಭಜನ್ ಪ್ರಭು ಮೇ ಗುಲಾಂ ಹಾಡಿದ್ದಾರೆ ಸೋಮಪ್ರಿಯಾ ಮುಖರ್ಜಿ.

ಸೋಮಪ್ರಿಯ ಮುಖರ್ಜಿಯವರ ಧ್ವನಿಯಲ್ಲಿ ಕಬೀರ್ ದಾಸ್ ಭಜನ್ ಕೇಳಿದಿರಿ. ಇನ್ನು ಮುಂದೆ ಮೈಯಾ ಮೋರೆ ಸೂರ್ದಾಸ್ ಭಜನ್, ಹಾಡಿದ್ದಾರೆ ಅನುಷಾ ಜಿಬಿ.

ಇದುವರೆಗೆ ಭಜನ್ಗಳನ್ನು ಕೇಳಿದಿರಿ. ಆಕಾಶವಾಣಿ ಸಮಯ 9:30 ನಿಮಿಷವಾಗಲಿದೆ. ಇನ್ನು ಮುಂದೆ ಕರೆಂಟ್ ಅಫೇರ್ಸ್ ದೆಹಲಿ ಕೇಂದ್ರದಿಂದ.

ವಿದ್ವಾನ್ ಎಸ್ ಶೇಷಗಿರಿರಾವ್ ಅವರ ವೈಲಿನ್ ವಾದನವನ್ನು ಕೇಳುತ್ತಿರುವಿರಿ. ಇನ್ನು ಮುಂದೆ ಕಂಡು ಧನ್ಯನಾದೆ ಬೇಹಾಗ್ರಾಗ ರೂಪಕ ತಾಳದಲ್ಲಿ ಸುರಪುರದ ಆನಂದದಾಸರ ರಚನೆ.

ಇದುವರೆಗೆ ವಿದ್ವಾನ್ ಎಸ್ ಶೇಷಗಿರಿರಾವ್ ಅವರ ವೈಲಿನ್ ವಾದನವನ್ನು ಕೇಳಿದಿರಿ. ಪಕ್ಕವಾದ್ಯದಲ್ಲಿ ಮೃದಂಗ ಎವಿ ಆನಂದ್, ಮೋರ್ಸಿಂಗ್ ವಿದ್ವಾನ್ ಎಂ ಗುರುರಾಜ್. ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ ಇಲ್ಲಿಗೆ ಮುಗಿಯಿತು. ಇದು ಆಕಾಶವಾಣಿ ಬೆಂಗಳೂರು. ಈಗ ಗೀತ ಚಂದ್ರಿಕೆ, ಕನ್ನಡ ಮತ್ತು ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ.

ಲಗೀರ್ ಹೂಮನ್ನಾಬಾಯಿ ಚಿತ್ರದ ಗೀತೆ, ಸೋನು ನಿಗಮ್ ಮತ್ತು ಶ್ರೇಯಾ ಘೋಷಾಲ್ ಗೀತೆ ಹಾಡಿದ್ದಾರೆ. ಸ್ವಾನಂದ್ ಕಿರ್ಕಿರೆ ಅವರ ಗೀತೆಗೆ ಶಂತನು ಮೌತ್ರ ಅವರ ಸಂಗೀತವಿದೆ.

ನಿನ್ನನ್ನು ಗೆಲ್ಲಲಾರೆ ಚಿತ್ರಕ್ಕೋಸ್ಕರ ಡಾಕ್ಟರ್ ರಾಜ್ಕುಮಾರ್ ಮತ್ತು ಎಸ್ ಜಾನಕಿ ಅವರ ಹಾಡಿದ ಗೀತೆಯನ್ನು ಕೇಳಿದಿರಿ. ಜಿ ಉದಯಶಂಕರ್ ಅವರ ಗೀತೆಗೆ ಇಳಿಯರಾಜ ಅವರ ಸಂಗೀತವಿತ್ತು. ಲಾಪತಾ ಲೇಡೀಸ್ ಚಿತ್ರದ ಗೀತೆ ಶ್ರೇಯಾ ಘೋಷಾಲ್ ಗೀತೆಯನ್ನು ಹಾಡಿದ್ದಾರೆ. ಸ್ವಾನಂದ್ ಕಿರ್ಕಿರೆ ಅವರ ಗೀತೆಗೆ ರಾಮ್ ಸಂಪತ್ ಅವರ ಸಂಗೀತವಿದೆ.

0: ಎಸ್ ಜಾನಕಿಯವರು ಹಾಡಿದ ಅನುಗ್ರಹ ಚಿತ್ರದ ಗೀತೆಯೊಂದಿಗೆ ಇಂದಿನ ಗೀತ ಚಂದ್ರಿಕೆ ಕಾರ್ಯಕ್ರಮ ಮುಗಿಯಿತು. ಇದು ಆಕಾಶವಾಣಿ ಬೆಂಗಳೂರು. ಈಗ ನಿಲಯದಿಂದ ನಾಳೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ. ನಾಳೆ ಬೆಳಿಗ್ಗೆ 6:10 ಶುಭೋದಯ ಕರ್ನಾಟಕ, 6:30 ಚಿಂತನ ಗೀತಾ ಶ್ರೀನಿವಾಸ್ ಅವರಿಂದ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಕೊಡುಗೆ, 6:35 ಕನ್ನಡ ರತ್ನ ಭಂಡಾರ, 6:40 ದೇಶಭಕ್ತಿ ಗೀತೆಯನ್ನು ಕೇಳುವಿರಿ, 6:45 ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ ನ್ಯಾಯವಾಣಿ ಸಹಯೋಗ ನ್ಯಾಯ ಸಂಸ್ಥೆ ನಿರ್ಮಾಣ ಜಾಂಪಣ್ಣ ಅಶಿಹಾಳ್, ಸಮಗ್ರ ನಿರ್ವಹಣೆ ಡಾಕ್ಟರ್ ಎ ಎಸ್ ಶಂಕರ ನಾರಾಯಣ, 6:50 ರೈತರ ಸಲಹೆ, 7:15 ಭಾವಗೀತೆಗಳು ಹಾಡಿದ್ದಾರೆ ಎಸ್ ಸುನೀತಾ, 7:45 ಹಾಗೂ 8:30 ಚಿತ್ರಗೀತೆಗಳನ್ನು ಕೇಳಬಹುದು, 8:50 ಕಗ್ಗದ ಸಿರಿ ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ್ ಸಾದರ್ ನಿರ್ಮಾಣ ಎಂ ಶಿವರಾಮ್, 9:05 ಗೀತಾ ಪಲ್ಲವ, 9:30 ಗಾನಗಂಗೆ, 10:30 ಸೋನೆರೇಪಲ್, 11:00 ಸವಿನೆನಪು ಕಾರ್ಯಕ್ರಮ ಕೇಳುವಿರಿ, 11:30 ಸ್ಟಂಪ್ಡ್ ಕಾರ್ಯಕ್ರಮ ದೆಹಲಿ ಕೇಂದ್ರದಿಂದ. ಇನ್ನು 12:05 ವನಿತಾ ವಿಹಾರ, ಸ್ತನ್ಯಪಾನದ ಮಹತ್ವ ಕುರಿತು ಡಾಕ್ಟರ್ ವಿನೂತಾ ಕುಲಕರ್ಣಿ ಅವರಿಂದ ಮಾಹಿತಿ ಹಾಗೂ ಉತ್ತರ ಕನ್ನಡ ಜಿಲ್ಲೆ ಜೊಯಿಡಾ ತಾಲೂಕು ಗುಂದದ ಅರ್ಚನಾ ಅಜಿತ್ ಹೆಗಡೆ ಅವರಿಂದ ಸಣ್ಣ ಕಥೆ ನೀಲಿ ಕೇಳುವಿರಿ. ಕಾರ್ಯಕ್ರಮ ಆಕಾಶವಾಣಿ ಕಾರವಾರ ಕೇಂದ್ರದ ಕೊಡುಗೆ. 12:35 ಆರೋಗ್ಯ ಸಂಚಿಕೆ, ವಿಶ್ವ ಸ್ತನ್ಯಪಾನ ಸಪ್ತಾಹದ ಸಂದರ್ಭದಲ್ಲಿ ಎದೆಹಾಲಿನ ಮಹತ್ವದ ಬಗ್ಗೆ ಕೊಡಗು ಜಿಲ್ಲೆಯ ವಿರಾಜಪೇಟೆ ಸಾರ್ವಜನಿಕ ಆಸ್ಪತ್ರೆಯ ಸ್ತ್ರೀರೋಗ ವಿಭಾಗದ ಹಿರಿಯ ತಜ್ಞರಾದ ಡಾ ರಾಜೇಶ್ವರಿ ಬಿಕೆ ಅವರೊಂದಿಗೆ ಸಂದರ್ಶನ, ಸಂದರ್ಶಕರು ವಿದ್ಯಾರಾವ್ ಕೆಎಲ್, ನಿರ್ವಹಣೆ ಪಿಎಂ ಜಗದೀಶ್. 1:00 ಪ್ರಗತಿ ಪಥ, ಪಿಎಂ ವಿಕಸಿತ್ ಭಾರತ್ ಜಿರಾಮ್ಜಿ ಯೋಜನೆ ಕುರಿತು ಮಾಹಿತಿ ಕೇಳುವಿರಿ. ಕಾರ್ಯಕ್ರಮ ಮೈಸೂರು ಕೇಂದ್ರದ ಕೊಡುಗೆ. 1:20 ಚಿತ್ರಗೀತೆಗಳು, 1:30 ಚೈತ್ರವನ, ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ, ಪ್ರಸ್ತುತಿ ಡಾಕ್ಟರ್ ಎ ಎಸ್ ಶಂಕರ ನಾರಾಯಣ. 2:40 ಹಕ್ಕಿಯ ಬಳಗ, ಸಣ್ಣ ಕಥೆ, ಅಕ್ಬರನಿಗೆ ಕ್ಷೌರ ಮಾಡಿಸಿದ ಬೀರ್ಬಲ್, ಕಥೆಯ ಓದು ಮಧು ಚೈತ್ರ, ನಂತರ ಚಿಣ್ಣರ ಗೀತೆಗಳನ್ನು ಕೇಳುವಿರಿ. 3:00 ಗುಲ್ಮೊಹರ್, ಹೊಸ ಹಿಂದಿ ಚಿತ್ರಗೀತೆಗಳು. ನಾಳೆ ಸಂಜೆ 5:30 ವಿಕಸಿತ ಭಾರತಕ್ಕಾಗಿ ನಶಾಮುಕ್ತ ಯುವಜನತೆ, ಈ ಕುರಿತ ಕಾರ್ಯಕ್ರಮ ಪ್ರಾದೇಶಿಕ ಸುದ್ದಿ ವಿಭಾಗದ ಕೊಡುಗೆ. ಕನ್ನಡ ರತ್ನ ಭಂಡಾರ, 6:30 ವಿಜ್ಞಾನದ ಮುನ್ನಡೆ ವಿಜಯ್ ನಿಶಾಂತ್ ಅವರಿಂದ, 6:50 ಕಿಸಾನ್ ವಾಣಿ ಪ್ರಾಯೋಜಿತ ಕಾರ್ಯಕ್ರಮ, ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಇಲಾಖೆ, ಹಾಲು ಮತ್ತು ಅದರ ಪೌಷ್ಟಿಕತೆ, ಈ ಕುರಿತು ಭಾಗವಹಿಸುತ್ತಾರೆ ಡಾಕ್ಟರ್ ರಾಜಣ್ಣ ಎಂ, ಪ್ರಾಧ್ಯಾಪಕರು ಹಾಗೂ ಮುಖ್ಯಸ್ಥರು, ಹೈನು ರಸಾಯನಶಾಸ್ತ್ರ ವಿಭಾಗ, ಹೈನು ಮಹಾವಿದ್ಯಾಲಯ, ಹೆಬ್ಬಾಳ, ಬೆಂಗಳೂರು. ನಂತರ ಜನಪದ ಸಂಗೀತದಲ್ಲಿ ಮಾಗಡಿ ತಾಲೂಕು ಎಲಿಗೇನಹಳ್ಳಿಯ ಉಮೇಶ್ ಮತ್ತು ಸಂಗಡಿದಿಂದ ಕೋಲಾಟ ಪದವನ್ನು ಕೇಳಬಹುದು. 7:45 ಸಮಾಚಾರ ದರ್ಶನ, ವಾರ್ತಾ ವಾರ್ತಾ ಚಿತ್ರ, 8:00 to 8:30 ಸಿರಿಗಂಧ, 8:15 ದಿಸ್ ವೀಕ್ ಇನ್ ಪಾರ್ಲಿಮೆಂಟ್ ದೆಹಲಿ ಕೇಂದ್ರದಿಂದ. ಕ್ಕೆ ಪಂಪಾಪತಿ ಗದ್ದಿ ಅವರು ಹಾಡಿರುವ ಭಾವಗೀತೆಗಳನ್ನು ಕೇಳುವಿರಿ. 9:30 ಗೌರವಾನ್ವಿತ ಪ್ರಧಾನಮಂತ್ರಿಗಳಾದ ಮಾನ್ಯ ಶ್ರೀ ನರೇಂದ್ರ ಮೋದಿ ಅವರ ಮೈಸೂರು ಭೇಟಿ ಕುರಿತ ಬಾನುಲಿ ವರದಿ ಪ್ರಸಾರವಾಗಲಿದೆ. ಕಾರ್ಯಕ್ರಮ ಮೈಸೂರು ಕೇಂದ್ರದ ಕೊಡುಗೆ. 10:00 ರಾಷ್ಟೀಯ ಸಂಗೀತ ಕಾರ್ಯಕ್ರಮ ದೆಹಲಿ ಕೇಂದ್ರದಿಂದ. ಚಿನ್ಮಯ್ ಸಹೋದರಿಯರಾದ ಉಮಾ ಮತ್ತು ರಾಧಿಕಾ ಅವರ ಯುಗಳ ಕರ್ನಾಟಕ ಹಾಡುಗಾರಿಕೆ ಕಾರ್ಯಕ್ರಮ ಚೆನ್ನೈ ಕೇಂದ್ರದ ಕೊಡುಗೆ. ಇದುವರೆಗೂ ನಿಲಯದಿಂದ ನಾಳೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಂಡಿರಿ. ಈಗ ಸಮಯ 11:05. ಇನ್ನು ಮುಂದೆ ಇಂಗ್ಲಿಷ್ನಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದಿಂದ.
1: ದಿಸ್ ಇಸ್ ಆಕಾಶವಾಣಿ, ದಿ ನ್ಯೂಸ್ ರೆಡ್ ಬೈ ರೇಣುಕಾ. The Union Cabinet has approved the Pradhan Mantri Surya Sarovar Yojana PMSSY for development of floating solar photovoltaic projects with energy storage systems. Addressing media in New Delhi after the Union Cabinet meeting today, Information and Broadcasting Minister Ashwini Vaishnaw said that the scheme has been approved with a total outlay of 5,070 crore rupees.
2: ಸೋಲಾರ್ ಕೆಪಾಸಿಟಿ ಪರ್ ಕ್ಯಾಪಿಟಾ ಹಿಸಾಬ್ಸೆ ದೇಖೆ ತೋ ವರ್ಲ್ಡ್ ಹೈಯೆಸ್ಟ್ ದೇಶ ಮೇ ಲಗಿ ಹೈ. ವಾಟರ್ ಬಾಡೀಸ್ ಹೈ, ಡ್ಯಾಮ್ಸ್ ಹೋ, ಲೇಕ್ಸ್ ಹೋ, ಕೆನಾಲ್ಸ್ ಹೋ, ಉನ್ ಸಬ್ಕಾ ಉಪಯೋಗ ಕರ್ಕೆ ಜೋ ಸೋಲಾರ್ ಪಾವರ್ ಜನರೇಷನ್ ಕೆಪಾಸಿಟಿ ಕ್ರಿಯೇಟ್ ಕರ್ನಾ ಹೈ ಉಸ್ಕಾ ಅಪ್ರೂವಲ್ ಲಿಯಾ ಗಯಾ. 102 ಗಿಗಾವಾಟ್ ಕಿ ಕೆಪಾಸಿಟಿ ಪೊಟೆನ್ಶಿಯಲ್ ಹೈ ಭಾರತ್ ಮೇ. ಟೋಟಲ್ 5000 ಮೆಗಾವಾಟ್ ಫ್ಲೋಟಿಂಗ್ ಸೋಲಾರ್ ಪಿವಿ ಫೋಟೋವೋಲ್ಟಾಯಿಕ್ ಕೆಪಾಸಿಟಿ ಭಾರತ್ ಮೇ ಕ್ರಿಯೇಟ್ ಕಿ ಜಾಯೇಗಿ. 5 ಸಾಲ್ ಕಿ ಸ್ಕೀಮ್ ಹೈ, 1 ಕರೋಡ್ ಪರ್ ಮೆಗಾವಾಟ್ ಕಾ ಇಸ್ಕಾ ಸಪೋರ್ಟ್ ದಿಯಾ ಜಾಯೇಗಾ. 10 ಮಿಲಿಯನ್ ಟನ್ಸ್ ಆಫ್ CO2 ಎಮಿಷನ್ಸ್ ಕೋ ಯೇ ಪ್ರಿವೆಂಟ್ ಕರೇಗಾ.
1: In order to strengthen countries' energy security and unlock vast offshore potential, the Union Cabinet has given its nod to the National Offshore Exploration Scheme, Samudra Manthan, with an approved outlay of 84,084 crore rupees for implementation up to financial year 2030-31. The Union Cabinet has given its approval to the continuation of the Pradhan Mantri Kisan Samman Nidhi, PM Kisan Scheme, from 2026-27 to 2030-31. Mr. Vaishnav said a total financial outlay of 3.15 lakh crore rupees has been approved for this scheme during the period of 5 years. Both Houses of Parliament have been adjourned for the day following opposition uproar over several issues, including alleged police action during students' protest over the NEET issue. When the Lok Sabha met after the first adjournment, the presiding officer, Dilip Sekia, took up the Registration of Births and Deaths Amendment Bill 2026 for consideration and passage. Minister of State for Home, Nityanand Rai, removed the bill amid opposition uproar. The bill was passed in the House amid ruckus. Foreign Secretary Vikram Misri concluded his two-day official visit to Bhutan today. During his visit, Mr. Misri co-chaired the 5th India-Bhutan Development Cooperation talks for the 13th five-year plan of Bhutan. During the 5th plan talks, both sides reviewed the overall progress and implementation of Government of India's support of 10,000 crore rupees for Bhutan's 13th five-year plan. A Delhi court today sentenced former Aam Aadmi Party councillor Tahir Hussain and 4 others to life imprisonment for the murder of Intelligence Bureau IB officer Ankit Sharma during the 2020 Delhi riots. Additional Sessions Judge Praveen Singh pronounced the sentence to all 5 accused after hearing arguments on the quantum. In Jammu and Kashmir, one non-local labourer was killed and another injured in a terrorist attack in the Kilam Devsar area of Kulgam district this evening. Speaking to Akashwani News, IGP Kashmir V.K. Birdi said one labourer died while the other is undergoing treatment at a local hospital after unidentified terrorists opened fire on the duo. The IGP said the area has been cordoned off and a search operation has been launched to trace the terrorists. Meanwhile, Lieutenant Governor Manoj Sinha has strongly condemned the attack and issued directions to the security forces to step up operations. Flood crisis has deepened in Odisha as the Mahanadi and its tributaries continue to swell following incessant rainfall in the upper catchment areas. 15 districts have been affected, with vast stretches of villages, roads and agricultural land remaining inundated. Authorities have stepped up rescue and relief operations amid warnings of further flooding in downstream districts. Indian judoka Asmita Day and Harsh Singh created history by winning judo gold medals for the first time in Commonwealth Games today. Asmita Day clinched country's first ever Commonwealth Games judo gold, defeating Canada's Heidi Quach 2-1 in the women's 48kg final. Following closely, Harsh Singh kept India's golden momentum alive. He clinched the men's 60kg title, defeating Australia's Joshua Cartes in the final. Vice President C.P. Radhakrishnan and Prime Minister Narendra Modi have congratulated Asmita Day and Harsh Singh on their gold medal victories. And that is the end of this news bulletin.
0: ಆಕಾಶವಾಣಿ ಬೆಂಗಳೂರು ಮೀಡಿಯಂ ವೇವ್ ತರಂಗಾಂತರ 490.1 meter ಅಂದರೆ 612 kHz ಹಾಗೂ DRM ತರಂಗಾಂತರ 603 kHz ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕಾರ್ಯಕ್ರಮಗಳು ಪ್ರಸಾರವಾದವು. 603 DRM ತರಂಗಾಂತರದಲ್ಲಿ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಎಫ್ಎಂ ಗೋಲ್ಡ್ ಕಾರ್ಯಕ್ರಮಗಳನ್ನು ನಾಳೆ ಬೆಳಗ್ಗೆ 5:53 ನಿರಂತರವಾಗಿ ಆಲಿಸಬಹುದು. ಈಗ ಸಮಯ 11:10:25. ನಮ್ಮ ಮುಂದಿನ ಪ್ರಸಾರ ಕಾರ್ಯ ನಾಳೆ ಬೆಳಗ್ಗೆ 5:55 ಪ್ರಾರಂಭವಾಗುವುದು. ನಮ್ಮೆಲ್ಲ ಶ್ರೋತೃ ಬಾಂಧವರಿಗೂ ನಮಸ್ಕಾರ, ಶುಭರಾತ್ರಿ, ಜೈ ಹಿಂದ್.